ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ.

ಸರ್ವರಿಗೂ ಶುಭೋದಯ, ಶುಭ ದಿನ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು 2026 September 18 ಶುಕ್ರವಾರ. ಶ್ರೀಶಕ 1949, ಶ್ರೀ ಪರಾಭವ ಸಂವತ್ಸರ, ದಕ್ಷಿಣಾಯಣ, ಗ್ರೀಷ್ಮ ಋತು, ಚಾಂದ್ರಮಾನ, ಭಾದ್ರಪದ ಮಾಸ. ಯೋಗ ಆಯುಷ್ಮಾನ್, ಕರ್ಣ ಭವ ಸೌರ ಕನ್ಯಾ 2. ಇಂದಿನ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳು ಈ ರೀತಿಯಲ್ಲಿವೆ. ಬೆಳಗ್ಗೆ 6:10 ಅರುಣೋದಯ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಇಂದು ವಿಶ್ವ ನೀರು ಮೇಲ್ವಿಚಾರಣಾ ದಿನದ ಬಗ್ಗೆ ಮಾಹಿತಿ ಇರಲಿದೆ. ಇದನ್ನು ಆರ್ಜೆ ಸ್ಮೈಲಿಂಗ್ ಶ್ವೇತಾರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಇಂದು ರಾಷ್ಟ್ರೀಯ ಬಸವದಳದ ಸದಸ್ಯರಾದ ಶ್ರೀಮತಿ ರತ್ನಮ್ಮ ಅವರು ವಚನ ಸಾಹಿತ್ಯವನ್ನು ಪರಿಚಯಿಸಲಿದ್ದಾರೆ. ಇದನ್ನು ಆರ್ಜೆ ಪವಿತ್ರ ದಿನೇಶ್ ರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:30 ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿಬರಲಿದ್ದು, ಶಿವಮೊಗ್ಗದ ವಿಜಯ ಗಣೇಶ್ ಅವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಹಾಗೆ ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿಯವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಇರಲಿವೆ. ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ಪರಿಸರ ಪರಿಚಯ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತರವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ಹನಿ ಬ್ಯಾಡ್ಜರ್ ಬಗ್ಗೆ ಮಾಹಿತಿ ಇರಲಿದೆ. ಬೆಳಗ್ಗೆ 9:00 ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ಕುಂತಿ ಬೆಟ್ಟದ ಬಗ್ಗೆ ಮಾಹಿತಿ ಇರಲಿದೆ. ಬೆಳಗ್ಗೆ 9:30 ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ಅಂಬಿಕಾ ಸಂತೋಷ್ ರವರು ಸ್ವರಚಿತ ಲೇಖನಗಳನ್ನು ತಿಳಿಸಲಿದ್ದಾರೆ. ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಮಾತನ್ನಾಡಿ, ಹಾಡನ್ನು ಹಾಡಿ, ಹಾಗೆ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿ. ಬೆಳಗ್ಗೆ 11:00 ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ಪಾಂಡುವಿನ ಪರದಾಟ ಕಥೆ ಇರಲಿದೆ. 12:30 ದೇಶ ಎಂದಿಗೂ ಮರೆಯದ ಭಾರತ ಹೆಮ್ಮೆ, ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರಣಾ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ಶಿವಮೊಗ್ಗದ ಶುಭಾರವರು ಬಾಣಂತಿ ಅಡುಗೆಗಳ ಬಗ್ಗೆ ಮತ್ತು ಆರೋಗ್ಯದ ಸಲಹೆ ಕುರಿತು ಮಾಹಿತಿ ನೀಡಲಿದ್ದಾರೆ. ಮಧ್ಯಾಹ್ನ 1:00 ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮಾ ಅವರ ಜಾಣ ಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತುಗಳನ್ನು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಹಾಗೂ ಸರಳವಾಗಿ ಇಂಗ್ಲಿಷ್ ಅನ್ನು ಕಲಿಯುವ ಬಗ್ಗೆ ವಿಜಯ ಹೆಚ್ಎಸ್ ಅವರಿಂದ ಕಾರ್ಯಕ್ರಮ ಮೂಡಿಬರಲಿದೆ. ಮಧ್ಯಾಹ್ನ 3:00 ಹಳೆಯ ಕನ್ನಡ ಚಿತ್ರಗೀತೆಗಳು ಪ್ರಸಾರವಾಗಲಿದೆ. ಸಂಜೆ 4:00 ಕಾಫಿ ವಿತ್ ಆರ್ಜೆ ನೇರ ಫೋನ್ ಇನ್ ಕಾರ್ಯಕ್ರಮ ನಮ್ಮ ಆರ್ಜೆಗಳು ನಡೆಸಿಕೊಡಲಿದ್ದಾರೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತಾರವರು ನಡೆಸಿಕೊಡಲಿದ್ದಾರೆ. ಸಂಜೆ 6:00 ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ಜಿಗಣೆ ಕುರಿತ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇರಲಿದೆ. ಸಂಜೆ 6:30 ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತರವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ಯಂತ್ರ ಲೋಕದ ಬಿಸ್ನೆಸ್ ಬಗ್ಗೆ ಮಾಹಿತಿ ಇರಲಿದೆ. ಸಂಜೆ 7:00 ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಗಿರ್ ಹಸುವಿನ ಸಾಕಾಣಿಕೆ ಬಗ್ಗೆ ಮಾಹಿತಿ ಇರಲಿದೆ. ರಾತ್ರಿ 7:45 ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ, ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳಿಯ.

ರವರು ರಾತ್ರಿ 8:20ಕ್ಕೆ ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತ ಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:30-9:30 ಸುಬ್ರಹ್ಮಣ್ಯಂ ಐತಾಳ್ ರವರ ನಿರೂಪಣೆಯಲ್ಲಿ ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಹಾಗೆ ಪ್ರತಿದಿನ ಬೆಳಗ್ಗೆ 5:00 ಭಕ್ತಿ ಗೀತೆ ಕಾರ್ಯಕ್ರಮವೂ ಮೂಡಿಬರಲಿದೆ. ರಾತ್ರಿ 8:30 ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗ ಆಪ್ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ ಈ ಎಲ್ಲಾ ಕಾರ್ಯಕ್ರಮಗಳು ಕೇಳಿ ನಿಮ್ಮ ಅನಿಸಿಕೆಗಳನ್ನು 9686096279 ಈ ನಂಬರ್ಗೆ ಕಳುಹಿಸಿ ಅಂತ ಕೇಳ್ತಾ ಇರಿ. ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನ ಬಯಸೋರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಕಿಟಕಿಯ ಹೊರಗೆ ಸೂರ್ಯನ ಕಿರಣಗಳು ಹರಡ್ತಾ ಇದೆ, ಹಕ್ಕಿಗಳ ಚಿಲುಪಿಲಿ ಶುರುವಾಗ್ತಾ ಇದೆ, ನಿಮ್ಮ ನೆಚ್ಚಿನ ರೇಡಿಯೋ ಸ್ಟೇಷನ್ ಆನ್ ಆಗಿದೆ. ಸೊ ಇವತ್ತಿನ ಸುಂದರವಾದ ಮುಂಜಾನೆಯಲ್ಲಿ ಒಂದು ಅದ್ಭುತವಾದ ವಿಷಯವನ್ನ ತಿಳಿಸಲಿಕ್ಕೆ ಬಂದಿದ್ದೀನಿ. ಸ್ನೇಹಿತರೆ, ಜೀವನದಲ್ಲಿ ನಾವು ಎಷ್ಟೇ ಓಡಬಹುದು, ಎಷ್ಟೇ ಸಂಪಾದಿಸಬಹುದು, ಆದ್ರೆ ಕೊನೆಗೆ ನಮಗೆ ಬೇಕಾಗಿರೋದು ಆ ನೆಮ್ಮದಿ ಅಲ್ವಾ? ಆ ನೆಮ್ಮದಿಯನ್ನ ಕಂಡುಕೊಳ್ಳೋದಕ್ಕೆ ಗೌತಮ ಬುದ್ಧರು ಸಾವಿರಾರು ವರ್ಷಗಳ ಹಿಂದೆನೆ ನಮಗೆ 5 ಸರಳವಾದ ಸೂತ್ರಗಳನ್ನ ಕೊಟ್ಟಿದ್ದಾರೆ. ಅದನ್ನೇ ನಾವು ಪಂಚಶೀಲಗಳು ಅಂತ ಕರೆಯೋದು. ಇವತ್ತು ನಮ್ಮ ದಿನವನ್ನ ಇವುಗಳ ನೆನಪಿನೊಂದಿಗೆ ಶುರು ಮಾಡೋಣ. ಮೊದಲನೇದಾಗಿ, ಈ ಜಗತ್ತಿನ ಯಾವುದೇ ಜೀವಿಗೆ ಮನಸ್ಸಿನಿಂದಾಗಲಿ ಅಥವಾ ಕ್ರಿಯೆಯಿಂದಾಗಲಿ ನೋವು ಕೊಡದೇ ಇರೋಣ, ಪ್ರೀತಿಯಿಂದ ಎಲ್ಲರನ್ನೂ ಕಾಣೋಣ. ನೆನ್ಪಿಡಿ, ಪ್ರೀತಿ ಹಂಚಿದಷ್ಟು ಬೆಳೆಯುತ್ತೆ. ಇನ್ನ ಎರಡನೇದಾಗಿ, ಪ್ರಾಮಾಣಿಕತೆ. ನಮಗೆ ಸೇರದ್ದನ್ನು ನಾವು ಪಡೆಯೋದು ಬೇಡ, ಅಂದ್ರೆ ನಮಗೆ ಯಾವ್ದಲ್ಲವೋ ಅದನ್ನ ಪಡ್ಕೊಳ್ಳೋದು ಬೇಡ. ಕಳ್ತನ ಅಂದ್ರೆ ಬರೀ ವಸ್ತುಗಳನ್ನಷ್ಟೇ ಕಳ್ತನ ಮಾಡೋದಲ್ಲ ಸ್ನೇಹಿತರೆ, ಬೇರೆಯವರ ನಂಬಿಕೆಯನ್ನ ಕದಿಯೋದು ಕೂಡ ತಪ್ಪೆ. ಪ್ರಾಮಾಣಿಕವಾಗಿರೋಣ, ಆರಾಮಾಗಿ ನಿದ್ದೆ ಮಾಡೋಣ. ಮೂರನೇದಾಗಿ, ಸಚ್ಚಾರಿತ್ರ್ಯ. ನಮ್ಮ ಸಂಬಂಧಗಳಲ್ಲಿ ನಂಬಿಕೆ ಇರಲಿ, ಇಂದ್ರಿಯಗಳ ಮೇಲೆ ಹಿಡಿತವಿರಲಿ, ತಪ್ಪು ದಾರಿಯಲ್ಲಿ ನಡೆಯದೆ ಗೌರವಯುತವಾದ ಜೀವನ ನಮ್ಮದಾಗಲಿ. ಇನ್ನ ನಾಲ್ಕನೇದಾಗಿ, ಸತ್ಯವಂತಿಕೆ. ಒಂದು ಸುಳ್ಳನ್ನ ಮುಚ್ಚಿಡೋದಕ್ಕೆ 100 ಸುಳ್ಳುಗಳನ್ನ ಹೇಳ್ಬೇಕಾಗುತ್ತೆ ಅಲ್ವಾ? ಅದಕ್ಕೆ ಬೇಡವೇ ಬೇಡ, ಸತ್ಯ ಕಹಿಯಾಗಿದ್ರೂ ಪರವಾಗಿಲ್ಲ, ನೇರವಾಗಿ ನುಡಿಯೋಣ, ಸುಳ್ಳಿನಿಂದ ದೂರವಿದ್ದು ನೆಮ್ಮದಿಯಾಗಿರೋಣ. ಇನ್ನ ಐದನೇದಾಗಿ, ನಮ್ಮ ಬುದ್ಧಿಯನ್ನ ಮಂಕು ಮಾಡುವ ಮಾದಕ ವಸ್ತುಗಳಿಂದ ದೂರವಿರೋಣ. ಎಚ್ಚರ ತಪ್ಪಿ ಬದುಕೋದ್ಕಿಂತ ಎಚ್ಚರಿಕೆಯಿಂದ ಬದುಕೋದು ಎಷ್ಟು ಚಂದ ಅಲ್ವಾ ಸ್ನೇಹಿತರೆ? ಸೊ ಈ 5 ವಿಷಯಗಳು ಎಷ್ಟೊಂದು ಸಿಂಪಲ್ ಆಗಿದೆ ಅಲ್ವಾ? ಇವತ್ತು ಆಫೀಸ್ಗೆ ಹೋಗುವಾಗ್ಲೋ ಅಥವಾ ಮನೆಯಲ್ಲಿ ಕೆಲಸ ಮಾಡುವಾಗ್ಲೋ ಇವುಗಳಲ್ಲಿ ಒಂದನ್ನಾದ್ರೂ ಪಾಲಿಸೋದಕ್ಕೆ ಪ್ರಯತ್ನ ಮಾಡೋಣ. ಹೀಗ್ ಮಾಡಿದ್ದಲ್ಲಿ ಜೀವನ ಪಾಸಿಟಿವ್ ಆಗಿ ಚೇಂಜ್ ಆಗೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ಬೋದು. ಬನ್ನಿ ಹಾಗಾದ್ರೆ ಇದೇ ಪಾಸಿಟಿವ್ ವೈಬ್ ಜೊತೆಗೆ ಒಂದು ಮೆಲೋಡಿಯಸ್ ಸಾಂಗ್ ನ ಕೇಳ್ಕೊಂಡು ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಹಕ್ಕಿಗಳ ಚಿಲಿಪಿಲಿ ನಾದ, ಮಲೆನಾಡಿನ ತಂಪಾದ ಗಾಳಿ, ಜೊತೆಗೆ ಬಿಸಿ ಬಿಸಿ ಕಪ್ ಕಾಫಿ ಅಥವಾ ಚಹಾದ ಘಮಲು ಇವತ್ತಿನ ಬೆಳಗ್ಗೆ ನಿಜಕ್ಕೂ ಹೊಸ ಚೈತನ್ಯವನ್ನ ತಂದಿದೆ ಅಲ್ವಾ? ಜೊತೆಗೆ ಇವತ್ತು ಸ್ಪೆಷಲ್ ಡೇ ಇದೆ. ಏನ್ ಗೊತ್ತಾ, ಇವತ್ತು ಸೆಪ್ಟೆಂಬರ್ 18 ವಿಶ್ವ ಬಿದಿರು ದಿನ, ಅಂದ್ರೆ ವರ್ಲ್ಡ್ ಬ್ಯಾಂಬೂ ಡೇ. ನಾವೆಲ್ಲರೂ ಬಿದಿರನ್ನ ಕೇವಲ ಒಂದು ಗಿಡ ಅಥವಾ ಕಳೆ ಸಸ್ಯ ಅಂತ ಅನ್ಕೊಂಡಿರ್ತೀವಿ, ಆದ್ರೆ ಇದರ ಮಹತ್ವವನ್ನ ತಿಳ್ಕೊಂಡ್ರೆ ದಂಗಾಗಿ ಹೋಗ್ತೀರಾ. ಎಸ್, ಇವತ್ತು ಈ ಹಸಿರು ಬಂಗಾರದ ಬಗ್ಗೆ ಒಂದಷ್ಟು ಅತಿ ಸುಂದರವಾದ ಅಷ್ಟೇ ರೋಮಾಂಚಕವಾದ ಸಂಗತಿಗಳನ್ನ ನಿಮ್ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಸೊ ಡಿಯರ್ ಫ್ರೆಂಡ್ಸ್, ಇಯರ್ ಫೋನ್ ನ ಹಾಕೊಳ್ಳಿ, ಕಾಫಿ ಕಪ್ ಕೈಯಲ್ಲಿ ಹಿಡ್ಕೊಳ್ಳಿ, ಹಾಗೆ ನನ್ ಜೊತೆ ಕನೆಕ್ಟ್ ಆಗಿ ಅಂತ ಹೇಳ್ತಾ, ಮೊಟ್ಟ ಮೊದಲ ಬಿದಿರಿನ ಸಂಗತಿ ಗೊತ್ತಾ? ನಾವು ಬಿದಿರನ್ನ ದೊಡ್ಡ ಮರ ಅಂತ ಅನ್ಕೊಂಡಿದೀವಿ, ಆದ್ರೆ ಸಸ್ಯಶಾಸ್ತ್ರದ ಪ್ರಕಾರ ಇದು ಹುಲ್ಲಿನ ಜಾತಿಗೆ ಸೇರಿದ್ದು. ಜಗತ್ನಲ್ಲಿ ಅತಿ ವೇಗವಾಗಿ ಬೆಳೆಯುವ ಸಸ್ಯ ಯಾವುದು ಅಂತಂದ್ರೆ ಅದು ನಮ್ಮ ಬಿದಿರೆ. ಕೆಲವು ಜಾತಿಯ ಬಿದಿರುಗಳು ದಿನಕ್ಕೆ 1-3 ಅಡಿಯವರೆಗೆ ಬೆಳೆಯುತ್ತವೆ. ಅಂದ್ರೆ ನೀವು ನಿಂತು ನೋಡ್ತಿದ್ದಂತೆ ಬೆಳೆಯುವ ಅದ್ಭುತ ಶಕ್ತಿ ಇದರಲ್ಲಿದೆ. ಮಲೆನಾಡಿನ ನಮ್ಮ ಶಿವಮೊಗ್ಗ ಸುತ್ತಮುತ್ತಲಿನ ಕಾಡುಗಳಲ್ಲಿ, ನದಿ ತೀರಗಳಲ್ಲಿ ಈ ಹಸಿರು ಸಿಪಾಯಿಗಳು ಪ್ರಕೃತಿಯ ಅಂದವನ್ನು ಹೆಚ್ಚಿಸಿದೆ. ಹಾಗೆ ಸ್ನೇಹಿತರೆ, ಪರಿಸರ ಸಂರಕ್ಷಣೆ ವಿಚಾರ ಬಂದಾಗ ಬಿದಿರಿನ ಪಾತ್ರ ಹಿರಿಯದ್ದು ಅಂತಾನೆ ಹೇಳ್ಬೋದು. ಹೆಚ್ಚು ಆಮ್ಲಜನಕ, ಅಂದ್ರೆ ಸಾಮಾನ್ಯ ಮರಗಳಿಗಿಂತ ಬಿದಿರು 35% ಹೆಚ್ಚಿನ ಆಮ್ಲಜನಕವನ್ನ ವಾತಾವರಣಕ್ಕೆ ಬಿಡುಗಡೆ ಮಾಡುತ್ತೆ. ಹಾಗೆ ವಾತಾವರಣದಲ್ಲಿರೋ ಇಂಗಾಲದ ಡೈಆಕ್ಸೈಡ್ ಅನ್ನ ವೇಗವಾಗಿ ಹೀರ್ಕೊಂಡು ಭೂಮಿಯನ್ನ ತಂಪಾಗಿಡೋದಕ್ಕೆ ಇದು ನೈಸರ್ಗಿಕ ಶೀಲ್ಡ್ನಂತೆ ಕೆಲಸ ಮಾಡುತ್ತೆ. ನದಿ ತೀರಗಳಲ್ಲಿ ಮತ್ತು ಬೆಟ್ಟದ ಸಾಲುಗಳಲ್ಲಿ ಬಿದಿರಿನ ಬೇರುಗಳು ಮಣ್ಣನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಪ್ರವಾಹ ಹಾಗೂ ಭೂಕುಸಿತವನ್ನ ತಡೆಯುತ್ತವೆ. ಸೊ ಸ್ನೇಹಿತರೆ, ಬಿದಿರು ನಮಗೆ ಒಂದು ಪಾಠ ಕಲಿಸುತ್ತೆ. ಬಾಗುವುದು ದೌರ್ಬಲ್ಯವಲ್ಲ, ಅದು ಬದುಕಿನ ಜಾಣ್ಮೆ. ಗಾಳಿ ಎಷ್ಟೇ ಜೋರಾಗಿ ಬೀಸಿದರೂ ಬಿದಿರು ಬಾಗುತ್ತೆ ವಿನಃ ಮುರಿಯೋದಿಲ್ಲ. ಬಿಕ್ಕಟ್ಟುಗಳು ಬಂದಾಗ ನಾವು ಕೂಡ ಬಿದಿರಿನಂತೆ ನಮ್ರತೆಯಿಂದ ಎದ್ದು ನಿಲ್ಲಬೇಕು. ಇವತ್ತಿನಿಂದ ನಮ್ಮ ನಿತ್ಯ ಜೀವನದಲ್ಲಿ ಪ್ಲಾಸ್ಟಿಕ್ಗೆ ಗುಡ್ ಬೈ ಹೇಳಿ ಬಿದಿರಿನಂತಹ ಪರಿಸರ ಸ್ನೇಹಿ ವಸ್ತುಗಳನ್ನು ಅಳವಡಿಸಿಕೊಳ್ಳುವ ಸಣ್ಣ ಪ್ರತಿಜ್ಞೆಯನ್ನ ಮಾಡೋಣ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಸೆಪ್ಟೆಂಬರ್ 18. ನಮ್ಮ ಜೀವನಾಧಾರವಾದ ನೀರಿಗಾಗಿ ಮೀಸಲಾದ ಒಂದು ಅತ್ಯಂತ ಮಹತ್ವದ ದಿನ ಇದೆ. ವಿಶ್ವ ನೀರು ಮೇಲ್ವಿಚಾರಣಾ ದಿನ, ವರ್ಲ್ಡ್ ವಾಟರ್ ಮಾನಿಟರಿಂಗ್ ಡೇ. ಇದಕ್ಕೂ ಒಂದಿನನಾ, ಏನಿದು ಶ್ವೇತಾ ಅಂತ ನೀವು ಕೇಳ್ಬೋದು. ಎಸ್ ಸ್ನೇಹಿತರೆ, ಜಾಗತಿಕ ಮಟ್ಟದಲ್ಲಿ ನಮ್ಮ ಹತ್ರ ಇರೋ ನದಿಗಳು, ಕೆರೆಗಳು ಮತ್ತು ಕುಡಿಯುವ ನೀರಿನ ಗುಣಮಟ್ಟ ಹೇಗಿದೆ ಅಂತ ಪರಿಶೀಲನೆ ಮಾಡೋದಕ್ಕೆ ಹಾಗೂ ನೀರಿನ ಸಂರಕ್ಷಣೆ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೆ ಈ ದಿನವನ್ನ ಆಚರಿಸಲಾಗುತ್ತೆ. ಕೇವಲ ನೀರನ್ನು ಬಳಸ್ಕೊಳ್ಳೋದಷ್ಟೇ ಅಲ್ಲ, ಅದು ಕುಡಿಯೋದಕ್ಕೆ ಯೋಗ್ಯವಾಗಿದೆಯೋ ಇಲ್ವೋ, ಅದರಲ್ಲಿ ಯಾವುದೇ ರಾಸಾಯನಿಕ ಅಥವಾ ಕಲುಷಿತ ಅಂಶಗಳು ಬೆರೆಯದಂತೆ ತಡೆಯುವುದು ಹೇಗೆ ಅನ್ನೋದನ್ನ ಪ್ರತಿಯೊಬ್ಬರೂ ತಿಳ್ಕೊಳ್ಬೇಕಾದಂತಹ ವಿಷಯ. ನಮ್ಮ ಶಿವಮೊಗ್ಗ ಅಂತಂದ್ರೇನೆ ತುಂಗಾ ನದಿಯ ತಂಗಾಳಿ, ಹಚ್ಚ ಹಸಿರಿನ ಸಿರಿ. ನಮ್ಮ ಭೂಮಿಯ ಮೇಲೆ ನೀರು ಹೇರಳವಾಗಿದ್ದರೂ ಕುಡಿಯೋದಕ್ಕೆ ಯೋಗ್ಯವಾದ ಶುದ್ಧ ನೀರು ಸಿಗುವುದು ದಿನದಿಂದ ದಿನಕ್ಕೆ ಸವಾಲಾಗ್ತಾ ಇದೆ. ನದಿಗಳು ಮತ್ತು ಕೆರೆಗಳು ಕಲುಷಿತಗೊಳ್ಳುತ್ತಿರುವುದನ್ನ ತಡೆಯೋದಕ್ಕೆ ನಾವು ಇವತ್ತೇ ಕೈ ಜೋಡಿಸಬೇಕಾಗಿದೆ ಸ್ನೇಹಿತರೆ. ಸೊ ನಮ್ಮ ಊರಿನ ಹತ್ತಿರವಿರುವ ಕೆರೆ ನದಿಗಳಾಚೆ ಪ್ಲಾಸ್ಟಿಕ್ ಅಥವಾ ಕಸವನ್ನ ಎಸಿಬೇಡಿ. ನೀರಿನ ಮೂಲಗಳನ್ನು ಸ್ವಚ್ಛವಾಗಿಡುವುದು ನಮ್ಮ ಮೊದಲ ಕರ್ತವ್ಯವಾಗಲಿ. ಮನೆಯಲ್ಲಿ ನಲ್ಲಿಯನ್ನ ಬೇಕಾಬಿಟ್ಟಿ ಬಿಡಬೇಡಿ. ಅಗತ್ಯವಿರುವಷ್ಟು ಮಾತ್ರ ಬಳಸಿ ನೀರನ್ನು ಪೋಲಾಗದಂತೆ ತಡೆಯಿರಿ. ಇನ್ನ ಅಂತರ್ಜಲ ಮಟ್ಟವನ್ನು ಕಾಪಾಡೋದಕ್ಕೆ ಮಳೆ ನೀರು ಕೊಯ್ಲು ಪದ್ಧತಿಯನ್ನ ನಮ್ಮ ಮನೆಗಳಲ್ಲಿ ಅಳವಡಿಸಿಕೊಳ್ಳೋಣ. ಆಯ್ತು ಶ್ವೇತಾ, ಆದ್ರೆ ಈ ಒಂದು ವರ್ಲ್ಡ್ ವಾಟರ್ ಮಾನಿಟರಿಂಗ್ ಡೇ ಅಂತ ಯಾಕೆ ಶುರುವಾಯ್ತು, ಎಲ್ಲಿಂದ ಶುರುವಾಯ್ತು, ಯಾರ್ ಶುರು ಮಾಡಿದ್ರು ಅಂತ ನೀವಾಗ್ಲೇ ಕೇಳ್ತಾ ಇದ್ದೀರಾ. ಎಸ್, 2003 ಅಮೆರಿಕದ ಕ್ಲೀನ್ ವಾಟರ್ ಫೌಂಡೇಶನ್ ಸಂಸ್ಥೆಯು ಜಾಗತಿಕ ಮಟ್ಟದಲ್ಲಿ ನೀರಿನ ಸಂರಕ್ಷಣೆ ಮತ್ತು ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ 2003 ಈ ದಿನಾಚರಣೆಯನ್ನು ಅಧಿಕೃತವಾಗಿ ಜಾರಿಗೆ ತಂದಿತು ಸ್ನೇಹಿತರೆ. ಆರಂಭದಲ್ಲಿ ಜಾಗತಿಕವಾಗಿ ಜಲ ಸಂಪನ್ಮೂಲಗಳ ಮೇಲ್ವಿಚಾರಣೆ ನಡೆಸೋದಕ್ಕೆ ಸೆಪ್ಟೆಂಬರ್ 18 ನಿರ್ಣಾಯಕ ದಿನವಾಗಿ ನಿಗದಿಪಡಿಸಲಾಯಿತು. ನಂತರದ ವರ್ಷಗಳಲ್ಲಿ ವಾಟರ್ ಎನ್ವಿರಾನ್ಮೆಂಟ್ ಫೆಡರೇಷನ್ ಮತ್ತು ಇಂಟರ್ನ್ಯಾಷನಲ್ ವಾಟರ್ ಅಸೋಸಿಯೇಷನ್ ಅವರು ಹಾಗೆ ಮುಂತಾದ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಕೈ ಜೋಡಿಸಿ ಇದನ್ನ ಜಾಗತಿಕ ಜನಪರ ಆಂದೋಲನವನ್ನಾಗಿ ವಿಸ್ತರಿಸಿದ್ರು. ಈ ಒಂದು ಆಚರಣೆಯ ಮುಖ್ಯ ಕಾರಣ ಏನಪ್ಪ ಅಂತಂದ್ರೆ, ಜಗತ್ತಿನಾದ್ಯಂತ ವೇಗವಾಗಿ ಬೆಳೀತಾ ಇರೋ ಕೈಗಾರಿಕೆ, ನಗರೀಕರಣ ಹಾಗೂ ವಿಪರೀತ ಪ್ಲಾಸ್ಟಿಕ್ ಬಳಕೆಯಿಂದಾಗಿ ನದಿಗಳು, ಕೆರೆಗಳು ಮತ್ತು ಅಂತರ್ಜಲವು ವಿಷಪೂರಿತಗೊಳ್ತಾ ಇರೋದನ್ನ ತಡೆಯೋದಕ್ಕೆ ಈ ದಿನದ ಮುಖ್ಯ ಗುರಿಯಾಗಿದೆ. ಕೇವಲ ಸರ್ಕಾರಿ ಇಲಾಖೆಗಳು ಅಥವಾ ವಿಜ್ಞಾನಿಗಳಿಗೆ ಮಾತ್ರ ಜಲಮೂಲಗಳ ರಕ್ಷಣೆಯ ಜವಾಬ್ದಾರಿ ಇದೆ ಅಂತ ಭಾವನೆಯನ್ನ ಹೋಗಲಾಡಿಸೋದಕ್ಕೆ ಸಾಮಾನ್ಯ ಜನರು ಮತ್ತು ವಿದ್ಯಾರ್ಥಿಗಳು ಕೂಡ ತಮ್ಮ ಸ್ಥಳೀಯ ನೀರಿನ ಗುಣಮಟ್ಟವನ್ನು ಪರೀಕ್ಷಿಸಲು ಪ್ರೇರೇಪಿಸುವುದು ಕೂಡ ಉಂಟು. ಭವಿಷ್ಯದಲ್ಲಿ ಭೂಮಿ ಮೇಲೆ ಕುಡಿಯುವ ನೀರಿನ ಲಭ್ಯತೆ ಗಣನೀಯವಾಗಿ ಕುಸಿಯುವ ಅಪಾಯವಿರೋದ್ರಿಂದ ಪ್ರತಿಯೊಬ್ಬರೂ ಈಗಲೇ ಎಚ್ಚೆತ್ತುಕೊಂಡು ನೀರನ್ನು ಮಿತವಾಗಿ ಬಳಸುವುದು ಮತ್ತು ಸಂರಕ್ಷಿಸುವುದರ ಅನಿವಾರ್ಯತೆಯನ್ನ ತಿಳ್ಕೊಳ್ಬೇಕಾಗಿದೆ. ಸೊ ಸ್ನೇಹಿತರೆ, ನೀರು ಜೀವದ ಮೂಲ, ನೀರಿಲ್ಲದೆ ನಾಳೆ ಇಲ್ಲ. ಹಾಗಾದ್ರೆ ಇವತ್ತಿನ ಈ ವಿಶೇಷ ದಿನದಂದು ನಾವೆಲ್ಲರೂ ಒಂದು ಸಣ್ಣ ಪ್ರತಿಜ್ಞೆ ಮಾಡೋಣ. ನೀರನ್ನು ಉಳಿಸೋಣ, ಮುಂದಿನ ಪೀಳಿಗೆಗೆ ಜೀವಜಲವನ್ನು ಧಾರೆ ಎರೆಯೋಣ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಎಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಎಲ್ಲರೂ ಗಂಭೀರವಾಗಿ ಆಲೋಚಿಸಬೇಕಾದ ಒಂದು ಪ್ರಮುಖ ವಿಷಯದ ಬಗ್ಗೆ ನಾನೀಗ ತಿಳಿಸ್ತೀನಿ. ಇವತ್ತು ಸೆಪ್ಟೆಂಬರ್ 18 ನ್ಯಾಷನಲ್ HIV ಮತ್ತು ಏಜಿಂಗ್ ಜಾಗೃತಿ ದಿನ. HIV ಸೋಂಕಿತರು ಕೂಡ ವಯಸ್ಸಾಗುತ್ತಾ ಹೇಗೆ ಆರೋಗ್ಯಕರ ಬದುಕು ನಡೆಸಬಹುದು ಮತ್ತು ಸಾಮಾಜಿಕವಾಗಿ ನಾವು ಅವರಿಗೆ ಹೇಗೆ ಬೆಂಬಲವಾಗಿರಬೇಕು ಅನ್ನೋದ್ರ ಬಗ್ಗೆ ಕುರಿತು ಒಂದಿಷ್ಟು ಮಾಹಿತಿ ಇಲ್ಲಿದೆ ಕೇಳಿ ಸ್ನೇಹಿತರೆ. ಹಿಂದಿನ ಕಾಲದಂತೆ HIV ಅಂತಂದ್ರೆ ಜೀವನ ಮುಗಿತು ಎಂದರ್ಥವಲ್ಲ. ವೈದ್ಯಕೀಯ ಕ್ಷೇತ್ರದಲ್ಲಿ ಆಗಿರುವ ಅದ್ಭುತ ಪ್ರಗತಿ ಹಾಗೂ ಆಂಟಿರೆಟ್ರೋವೈರಲ್ ಥೆರಪಿ ಔಷಧಗಳಿಂದಾಗಿ ಸೋಂಕಿತರು ಇವತ್ತು ಸಮಾಜದಲ್ಲಿ ಇತರರಂತೆ ಸಾಮಾನ್ಯ ಮತ್ತು ದೀರ್ಘವಾದ ಆಯಸ್ಸನ್ನು ಅನುಭವಿಸುತ್ತಿದ್ದಾರೆ. ಕಾಲ ಬದಲಾಗಿದೆ, ಚಿಕಿತ್ಸೆಗಳು ಸುಲಭವಾಗಿ ಸಿಗ್ತಾ ಇದ್ದಾವೆ. ಹಾಗೆ ಇವತ್ತಿನ ಮುಖ್ಯ ಸವಾಲು ಏನ್ ಗೊತ್ತಾ ಸ್ನೇಹಿತರೆ? HIV ಹೊಂದಿರುವ ವ್ಯಕ್ತಿಗಳು ವಯಸ್ಸಾದಂತೆ ಎದುರಿಸುವ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಸಮಸ್ಯೆಗಳು, ವಯಸ್ಸಾದಂತೆ ಬರುವ ರಕ್ತದೊತ್ತಡ, ಮಧುಮೇಹ, ಮೂಳೆಗಳ ದೌರ್ಬಲ್ಯ ಮುಂತಾದ ಸಮಸ್ಯೆಗಳೊಂದಿಗೆ HIVಯನ್ನ ನಿಭಾಯಿಸುವುದು ಹೇಗೆ ಎಂಬ ಬಗ್ಗೆ ಸರಿಯಾದ ವೈದ್ಯಕೀಯ ಮಾರ್ಗದರ್ಶನ ಹಾಗೂ ಕಾಳಜಿ ಅತ್ಯಗತ್ಯ. ಹಾಗೆ ವೃದ್ಧಾಪ್ಯದಲ್ಲಿರುವ HIV ಪೀಡಿತರಿಗೆ ಔಷಧಗಿಂತ ಹೆಚ್ಚಾಗಿ ನಮ್ಮ ಪ್ರೀತಿ, ಸಾಂತ್ವನ ಹಾಗೂ ಮಾನಸಿಕ ಬೆಂಬಲ ಬೇಕಾಗುತ್ತೆ. ಅವರ ಮೇಲಿನ ಸಾಮಾಜಿಕ ಕಳಂಕವನ್ನು ದೂರ ಮಾಡಿ ಅವರನ್ನು ಕುಟುಂಬದ ಮತ್ತು ಸಮಾಜದ ಮುಖ್ಯವಾಹಿನಿಯಲ್ಲಿ ಪ್ರೀತಿಯಿಂದ ಕಾಣುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿರುತ್ತೆ. ಹಾಗೆಯೇ ಸ್ನೇಹಿತರೆ, ಸಮಯಕ್ಕೆ ಸರಿಯಾಗಿ ಔಷಧಿ ತೆಗೆದುಕೊಳ್ಳುವುದು, ಪೌಷ್ಟಿಕ ಆಹಾರ ಸೇವಿಸುವುದು, ನಿಯಮಿತ ವೈದ್ಯಕೀಯ ತಪಾಸಣೆ ಮಾಡಿಸಿಕೊಳ್ಳುವುದು ಮತ್ತು ಸಕಾರಾತ್ಮಕ ಯೋಚನೆಗಳನ್ನು ರೂಢಿಸಿಕೊಳ್ಳುವುದರಿಂದ ಆರೋಗ್ಯವನ್ನು ಅತ್ಯುತ್ತಮವಾಗಿ ಕಾಪಾಡಿಕೊಳ್ಳಬಹುದು. ಕಾಯಿಲೆ ದೊಡ್ಡದಲ್ಲ, ಅದರ ಬಗ್ಗೆ ನಮಗಿರುವ ಅಜ್ಞಾನ ಮತ್ತು ತಪ್ಪು ಕಲ್ಪನೆಗಳು ದೊಡ್ಡದು. HIVಯೊಂದಿಗೆ ವೃದ್ಧಾಪ್ಯದತ್ತ ಸಾಗುತ್ತಿರುವ ನಮ್ಮವರನ್ನು ಪ್ರೀತಿಯಿಂದ ಸ್ವೀಕರಿಸೋಣ, ಅವರಿಗೆ ಧೈರ್ಯ ತುಂಬೋಣ. ಆರೋಗ್ಯವೇ ಭಾಗ್ಯ, ಸೌಹಾರ್ದತೆಯೇ ನೆಮ್ಮದಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರು ಬರೆದ ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷಣೆ ಪುಸ್ತಕದ ಭಾಗ 2 ಅಧ್ಯಾಯ 10. ಓದುತ್ತಿರುವವರು ಶಾಲಿನಿ ವಿ ಭಟ್. ಪ್ರಿಟೋರಿಯಾದಲ್ಲಿ ಮೊದಲನೆಯ ದಿನ. ದಾದಾ ಅಬ್ದುಲ್ಲಾರ ವಕೀಲರ ಪರವಾಗಿ ನನ್ನನ್ನು ಎದುರುಗೊಳ್ಳಲು ಯಾರಾದರೂ ಪ್ರಿಟೋರಿಯಾ ರೈಲು ನಿಲ್ದಾಣಕ್ಕೆ ಬಂದಿರಬಹುದೆಂದು ನಿರೀಕ್ಷಿಸಿದ್ದೆ. ನಾನು ಯಾವ ಭಾರತೀಯರ ಮನೆಯಲ್ಲಿಯೂ ಇಳಿದುಕೊಳ್ಳುವುದಿಲ್ಲವೆಂದು ಖಂಡಿತವಾಗಿ ಹೇಳಿದ್ದುದರಿಂದ ನನ್ನನ್ನು ಎದುರುಗೊಳ್ಳಲು ಯಾವ ಭಾರತೀಯನೂ ಸ್ಟೇಷನ್ನಿಗೆ ಬಂದಿರುವುದಿಲ್ಲವೆಂಬುದು ನನಗೆ ಗೊತ್ತಿತ್ತು. ಆದರೆ ವಕೀಲರು ಯಾರನ್ನೂ ಕಳುಹಿಸಿರಲಿಲ್ಲ. ನಾನು ಅಲ್ಲಿಗೆ ಹೋದ ದಿನ ಭಾನುವಾರವಾಗಿದ್ದುದರಿಂದ ಯಾರನ್ನಾದರೂ ಕಳುಹಿಸಬೇಕಾದರೆ ತುಂಬ ತೊಂದರೆಯಾಗಿತ್ತುಂದು ನನಗೆ ಆನಂತರ ಗೊತ್ತಾಯಿತು. ನನಗೆ ಏನು ಮಾಡುವುದಕ್ಕೂ ತೋಚಲಿಲ್ಲ. ಎಲ್ಲಿಗೆ ಹೋಗುವುದು ಎಂಬ ಯೋಚನೆ ಉಂಟಾಯಿತು. ಯಾವ ಹೋಟೆಲ್ನಲ್ಲಿಯೂ ನನ್ನನ್ನು ಸೇರಿಸಲಾರರೆಂದು ನಾನು ಹೆದರಿದೆ. 1893 ಇಸವಿಯ ಪ್ರಿಟೋರಿಯಾ ಸ್ಟೇಷನ್ನೇ ಬೇರೆ, 1914 ಪ್ರಿಟೋರಿಯಾ ಸ್ಟೇಷನ್ನೇ ಬೇರೆ. ದೀಪಗಳು ಮಂಕಾಗಿ ಉರಿಯುತ್ತಿದ್ದವು. ಪ್ರಯಾಣಿಕರ ಸಂಖ್ಯೆ ಬಹು ಕಡಿಮೆಯಾಗಿತ್ತು. ಎಲ್ಲ ಪ್ರಯಾಣಿಕರೂ ಸ್ಟೇಷನ್ನಿಂದ ಹೋಗುವವರೆಗೆ ನಾನು ಸುಮ್ಮನಿದ್ದೆ. ಆನಂತರ ಟಿಕೆಟ್ ಕಲೆಕ್ಟರ್ನಿಗೆ ಬಿಡುವಾದಾಗ ನನ್ನ ಟಿಕೆಟನ್ನು ಅವನಿಗೆ ಕೊಟ್ಟು ಒಂದು ಸಣ್ಣ ಹೋಟೆಲ್ ಎಲ್ಲಿರುವುದೆಂಬುದನ್ನು ತಿಳಿದುಕೊಳ್ಳೋಣ ಅಥವಾ ಒಂದು ರಾತ್ರಿಯನ್ನು ಎಲ್ಲಿ ಕಳೆಯಬಹುದೆಂಬುದನ್ನು ತಿಳಿದುಕೊಳ್ಳೋಣ ಎಂದು ಯೋಚಿಸಿದೆ. ಈ ವಿಷಯವನ್ನು ಟಿಕೆಟ್ ಕಲೆಕ್ಟರ್ನಿಂದ ವಿಚಾರಿಸಲು ನಾನು ಹಿಂದೆಗೆದೆ. ಎಲ್ಲಿ ಆತ ನನ್ನನ್ನು ಅವಮಾನಗೊಳಿಸುತ್ತಾನೋ ಎಂದು ನನಗೆ ಭಯವಾಗಿತ್ತು. ಎಲ್ಲ ಪ್ರಯಾಣಿಕರು ಹೊರಟು ಹೋಗಿ ಸ್ಟೇಷನ್ ಬರೆದಾಯಿತು. ನನ್ನ ಟಿಕೆಟನ್ನು ಕಲೆಕ್ಟರ್ನಿಗೆ ಕೊಟ್ಟು ಆತನನ್ನು ಪ್ರಶ್ನಿಸತೊಡಗಿದೆ. ಆತ ನನಗೆ ವಿನಯದಿಂದಲೇ ಪ್ರತ್ಯುತ್ತರ ಕೊಟ್ಟ. ಆದರೆ ಅವನಿಂದ ಹೆಚ್ಚು ಪ್ರಯೋಜನವಾಗುವುದಿಲ್ಲವೆಂಬುದು ನನಗೆ ಗೊತ್ತಾಯಿತು. ಸಮೀಪದಲ್ಲಿ ನಿಂತಿದ್ದ ಒಬ್ಬ ಅಮೆರಿಕನ್ ನೀಗ್ರು ನಮ್ಮ ಸಂಭಾಷಣೆಯಲ್ಲಿ ಸೇರಿಕೊಂಡ. ಆತ ಹೇಳಿದ, ನೀವು ಇಲ್ಲಿಗೆ ಪೂರ್ಣವಾಗಿ ಹೊಸಬರು. ನಿಮಗೆ ಇಲ್ಲಿ ಯಾರೂ ಸ್ನೇಹಿತರಿಲ್ಲವೆಂದು ಕಾಣುತ್ತದೆ. ನೀವು ನನ್ನ ಜೊತೆಯಲ್ಲಿ ಬಂದರೆ ನಿಮ್ಮನ್ನು ಒಂದು ಸಣ್ಣ ಹೋಟೆಲ್ಗೆ ಕರೆದುಕೊಂಡು ಹೋಗುತ್ತೇನೆ. ಅದರ ಯಜಮಾನ ಒಬ್ಬ ಅಮೆರಿಕಾದವನು. ಆತ ನನಗೆ ಚೆನ್ನಾಗಿ ಗೊತ್ತು. ಆತ ನಿಮ್ಮನ್ನು ತನ್ನ ಹೋಟೆಲ್ನಲ್ಲಿ ಇಳಿಸಿಕೊಳ್ಳುವನು. ಆತನ ಆಶ್ವಾಸನೆ ಫಲಕಾರಿಯಾಗುವ ವಿಷಯದಲ್ಲಿ ನನಗೆ ಸಂಶಯವಿದ್ದಿತು. ಆದರೂ ನಾನು ಆತನ ಸಲಹೆಯನ್ನು ವಂದನಾಪೂರ್ವಕವಾಗಿ ಅಂಗೀಕರಿಸಿದೆ. ಆತ ನನ್ನನ್ನು ಜಾನ್ಸ್ಟನ್ ಫ್ಯಾಮಿಲಿ ಹೋಟೆಲ್ ಎಂಬಲ್ಲಿಗೆ ಕರೆದುಕೊಂಡು ಹೋದ. ಆತ ಜಾನ್ಸ್ಟನ್ನನ್ನು ಒಂದು ಕಡೆಗೆ ಕರೆದು ನನ್ನ ವಿಷಯವನ್ನು ತಿಳಿಸಿದ. ಜಾನ್ಸ್ಟನ್ ನನ್ನನ್ನು ಆ ರಾತ್ರಿ ಹೋಟೆಲ್ನಲ್ಲಿ ಇಳಿಸಲು ಒಪ್ಪಿದ. ಆದರೆ ನನ್ನ ಕೊಠಡಿಯಲ್ಲಿಯೇ ನಾನು ಊಟ ಮಾಡಬೇಕೆಂಬ ಷರತ್ತಿಗೆ ನನ್ನನ್ನು ಒಳಪಡಿಸಿದ. ಆತ ಹೀಗೆ ಹೇಳಿದನು, ನನಗೆ ವರ್ಣದ್ವೇಷವಿಲ್ಲವೆಂದು ನಿಮಗೆ ಆಶ್ವಾಸನೆ ಕೊಡುತ್ತೇನೆ. ಆದರೆ ನನ್ನ ಗಿರಾಕಿಗಳೆಲ್ಲ ಐರೋಪ್ಯ ಜನರು. ಭೋಜನ ಶಾಲೆಯಲ್ಲಿ ನೀವು ಊಟ ಮಾಡಲು ನಾನು ಅವಕಾಶ ಕೊಟ್ಟರೆ ನನ್ನ ಗಿರಾಕಿಗಳಿಗೆಲ್ಲ ಅಸಮಾಧಾನವಾಗಬಹುದು. ಅವರು ನನ್ನ ಹೋಟೆಲನ್ನು ಬಿಟ್ಟು ಹೋದರೂ ಹೋಗಬಹುದು. ಈ ರಾತ್ರಿ ಇಳಿದುಕೊಳ್ಳುವುದಕ್ಕಾದರೂ ನೀವು ಸ್ಥಳ ಕೊಟ್ಟುವುದಕ್ಕಾಗಿ ನಿಮ್ಮನ್ನು ವಂದಿಸುತ್ತೇನೆ. ಇಲ್ಲಿಯ ಪರಿಸ್ಥಿತಿ ಸ್ವಲ್ಪ ಹೆಚ್ಚು ಕಡಿಮೆ ನನಗೆ ಗೊತ್ತಾಗಿದೆ. ನಿಮ್ಮ ಕಷ್ಟ ನನಗೆ ಅರ್ಥವಾಗಿದೆ. ನೀವು ನನ್ನ ಕೊಠಡಿಯಲ್ಲಿಯೇ ನನ್ನ ಭೋಜನವನ್ನು ಏರ್ಪಡಿಸುವುದು ನನಗೆ ಸಮ್ಮತ. ನಾನು ನಾಳೆ ಬೇರೆ ಏರ್ಪಾಡನ್ನು ಮಾಡಿಕೊಳ್ಳಲು ಸಾಧ್ಯವಾಗಬಹುದೆಂದು ನಂಬುತ್ತೇನೆ ಎಂದು ಪ್ರತ್ಯುತ್ತರವಿತ್ತೆ. ನಾನು ಕೊಠಡಿಗೆ ಹೋಗಿ ಆಲೋಚಿಸುತ್ತಾ ಒಬ್ಬಂಟಿಗನಾಗಿ ಕುಳಿತೆ. ಹೋಟೆಲ್ನಲ್ಲಿಯೂ ಬಹಳ ಜನ ಗಿರಾಕಿಗಳು ಇರಲಿಲ್ಲ. ಪರಿಚಾರಕರು ಅಂದರೆ ವೇಟರ್ ನನ್ನ ಊಟವನ್ನು ತೆಗೆದುಕೊಂಡು ಬೇಗ ಬರುವನೆಂದು ನಿರೀಕ್ಷಿಸುತ್ತಾ ನಾನು ಕುಳಿತಿದ್ದೆ. ಅದರ ಬದಲು ಜಾನ್ಸ್ಟನ್ನೇ ಬಂದನು. ನಿಮ್ಮ ಊಟವನ್ನು ನೀವು ಇಲ್ಲಿಯೇ ಮಾಡಬೇಕೆಂದು ನಿಮಗೆ ಹೇಳಿದ್ದಕ್ಕೆ ನನಗೆ ನಾಚಿಕೆಯಾಯಿತು. ಆದುದರಿಂದ ನಾನು ನನ್ನ ಇತರ ಗಿರಾಕಿಗಳೊಂದಿಗೆ ಮಾತನಾಡಿದೆ. ಭೋಜನ ಶಾಲೆಯಲ್ಲಿ ನೀವು ಊಟ ಮಾಡಿದರೆ ಅವರಿಗೇನಾದರೂ ಆಕ್ಷೇಪಣೆ ಉಂಟೆ ಎಂದು ಕೇಳಿದೆ. ಅವರು, ನಮಗೇನು ಆಕ್ಷೇಪಣೆ ಇಲ್ಲ,
ಆತನು ಬೇಕಾದಷ್ಟು ದಿನಗಳು ಇಲ್ಲಿ ಇರಲಿ ಎಂದು ಹೇಳಿದರು. ಆದುದರಿಂದ ನಿಮಗೆ ಬೇಕಾದರೆ ಭೋಜನ ಶಾಲೆಗೆ ಬನ್ನಿ ಮತ್ತು ಎಷ್ಟು ದಿನ ಬೇಕೋ ಅಷ್ಟು ದಿನ ಇಲ್ಲಿಯೇ ಇರಿ ಎಂದು ಹೇಳಿದನು. ನಾನು ಆತನನ್ನು ವಂದಿಸಿ ಭೋಜನ ಶಾಲೆಗೆ ಹೋಗಿ ತೃಪ್ತಿಯಾಗಿ ಊಟ ಮಾಡಿದೆ. ಈ ಅಧ್ಯಾಯ ಮುಂದುವರಿಯುವುದು. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಅಮ್ಮ, ನಾನ್ ದೊಡ್ಡವಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
1: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
0: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
1: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
2: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ,
3: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
7: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
6: 9008501116. ಸಂಖ್ಯೆ ಮತ್ತೊಮ್ಮೆ 9008501116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
8: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ DVS ಕಲಾ ಮತ್ತು ವಿಜ್ಞಾನ ಹಾಗೂ ವಾಣಿಜ್ಯ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರು ಹಾಗೆ ಕನ್ನಡ ಜಾನಪದ ಪರಿಷತ್ತು ಜಿಲ್ಲಾ ಘಟಕದ ಕಾರ್ಯದರ್ಶಿಗಳು ಆಗಿರುವಂತಹ ಡಾಕ್ಟರ್ DB ಶಿವರುದ್ರಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಇವರು ವಚನಕಾರರಾದಂತ ಶಂಕರ ದಾಸಿಮಯ್ಯ ಅವರ ಜೀವನ ವೃತ್ತಾಂತದ ಬಗ್ಗೆ ಹಾಗೆ ಅವರ ವಚನಗಳ ಸಾರಾಂಶದ ಬಗ್ಗೆ ಮಾಹಿತಿಯನ್ನು ಹೇಳ್ತಾರೆ, ಕೇಳೋಣ. ಬನ್ನಿ ಸರ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ವಚನಕಾರರಾದಂತಹ ಶಂಕರ ದಾಸಿಮಯ್ಯ ಅವರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಹೇಳ್ಬೋದಾ?
9: ನಮಸ್ತೆ ಮೇಡಮ್. ಕನ್ನಡದ ಮಹತ್ವದ ವಚನಕಾರ ಶಂಕರ ದಾಸಿಮಯ್ಯ, ಈತನ ಕುರಿತಾಗಿ ಕೆಲವು ವಿಚಾರಗಳನ್ನ ಇವತ್ತು ಹಂಚಿಕೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ವಚನಕಾರರಲ್ಲಿ ದೇವರ ದಾಸಿಮಯ್ಯ, ಜೇಡರ ದಾಸಿಮಯ್ಯ ಮತ್ತೆ ಶಂಕರ ದಾಸಿಮಯ್ಯ ಅಂತ ಮೂರು ಹೆಸರುಗಳು ಕಾಣಿಸ್ತಾವೆ. ಬಹುಶಃ ಜೇಡರ ಮತ್ತು ದೇವರ ಈ ಎರಡು ಶಬ್ದಗಳನ್ನು ನೋಡಿ ಅದರ ಜೊತೆಗೆ ಸೇರ್ತಕ್ಕಂತಹ ದಾಸಿಮಯ್ಯ ಇರೋದ್ರಿಂದ ಜೇಡರ ದಾಸಿಮಯ್ಯ ಬೇರೆಯೇ ಅಥವಾ ಶಂಕರ ದಾಸಿಮಯ್ಯ ಬೇರೆಯೇ ಅನ್ನುವಂತಹ ಚರ್ಚೆಗಳು. ಆದ್ರೆ ಜೇಡರ ದಾಸಿಮಯ್ಯ ಬಹಳ ಪ್ರಸಿದ್ಧವಾದಂತಹ ಮತ್ತೆ ಹೆಚ್ಚು ಪರಿಚಿತನಾದಂತಹ ವಚನಕಾರ. ಆತನದ್ದೇ ಆದಂತಹ ವಿಶೇಷಣಗಳಿಂದ, ನಿಷ್ಠೆಯಿಂದ, ನೇರ ನುಡಿಗಳಿಂದ, ಭಕ್ತಿಯ ಪಾರಮ್ಯತೆಯಿಂದ ಅನೇಕ ವಚನಗಳನ್ನ ಆತ ರಚಿಸಿದ್ದಾನೆ. ನಾವು ಇವತ್ತು ಮಾತಾಡ್ತಾ ಇರತಕ್ಕಂತ ವಿಷಯ ಯಾವ್ದಂದ್ರೆ ಶಂಕರ ದಾಸಿಮಯ್ಯ. ಈ ಶಂಕರ ದಾಸಿಮಯ್ಯ ಕ್ರಿಸ್ತ ಶಕ 1025 - 1125 ನಡುವಣ ಬದುಕಿದಂತಕ್ಕಂತ ಒಬ್ಬ ವಚನಕಾರ. ಬಹಳ ಭಿನ್ನವಾದಂತಹ ವ್ಯಕ್ತಿತ್ವವನ್ನು ಪಡೆದಂತವನು. ಬಹುಶಃ ಈತನ ಬಗ್ಗೆ ಹೆಚ್ಚು ಚರ್ಚೆ ಆಗಿಲ್ಲ ಅಂತ ನನಗೆ ಅನ್ಸತ್ತೆ. ಆತ ಬಹಳ ವಿಶೇಷ. ಯಾಕೆ ಅಂದ್ರೆ ಸಾಮಾನ್ಯ ವಚನಕಾರರಂತೆ ಕಾಣಿಸೋದಿಲ್ಲ ಅವನು. ಬಹುಶಃ ಆತನ ಗುರುತು ಹೇಗೆ ಕಾಣಿಸುತ್ತೆ ಅಂದ್ರೆ ಪವಾಡದ ಕಥಾನಕಗಳ ಜೊತೆಗೆ ಬೆರೆತಂತ ವಚನಕಾರ. ಇದು ಹೆಚ್ಚು ಕಡಿಮೆ ಪವಾಡ ಪುರುಷ ಅನ್ನುವಂತಹ ಹಿನ್ನೆಲೆಯಲ್ಲೇ ಈತನ ನಾವು ಗಮನಿಸೋದು ಹೆಚ್ಚು. ಶಂಕರ ದಾಸಿಮಯ್ಯ ಹುಟ್ಟಿದಂಥದ್ದು ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ತಾಲೂಕಿನ ಕಂದಗಲ್ಲು ಅಂತ ಒಂದು ಗ್ರಾಮದಲ್ಲಿ. ಮೂಲತಃ ಶೈವ ಬ್ರಾಹ್ಮಣ ಕುಟುಂಬದಲ್ಲಿ ಆತ ಸೇರಿದ್ದ ಅಂತೇಳಿ ನಮಗೆ ತಿಳಿದು ಬರುತ್ತೆ. ಈತನ ಭಕ್ತಿ ಬಹಳ ವಿಶೇಷ. ಅಂದ್ರೆ ಆತನಿಗೆ ಶಿವನಲ್ಲಿ ಅತೀವವಾದಂತಹ ಭಕ್ತಿ ಇತ್ತು. ಅಷ್ಟೇ ಶ್ರದ್ಧೆಯನ್ನು ಇಟ್ಕೊಂಡಿರ್ತಕ್ಕಂತ ವ್ಯಕ್ತಿಯಾಗಿದ್ದಾಯ್ತ. ಆತನ ಹಿನ್ನೆಲೆಯನ್ನ ನೋಡ್ಲಿಕ್ಕೆ ಹೋದ್ರೆ ಗೋವಿಂದ ಭಟ್ಟ ಮತ್ತೆ ದುಮ್ಮವ್ವೆ ಎನ್ನುವಂತ ಶರಣ ಸತಿಪತಿಗಳನ್ನ ಶಿವ ಪುನರ್ ನಾಮಕರಣ ಮಾಡ್ತಾನಂತೆ. ಅಲ್ಲಿ ಶಂಕರ ದಾಸಿಮಯ್ಯ ಮತ್ತೆ ಶಿವದಾಸಿ ಎನ್ನುವಂತ ಹೆಸರನ್ನ ನೀಡ್ದ ಅಂತೇಳಿ ಒಂದು ವಿವರ ಸಿಗತ್ತೆ ನಮಗೆ. ಆಮೇಲೆ ಶಿವನೇ ಇವರಿಗೆ ನೇರವಾಗಿ ಲಿಂಗ ದೀಕ್ಷೆ ನೀಡ್ದ ಅಂತ ಒಂದು ಮಾತು ಬರತ್ತೆ. ಶಿವ ಭಕ್ತಿಯಲ್ಲಿ ಅತ್ಯಂತ ಗಮನ ಸೆಳೆದಂತಹ ಶರಣ ಶಂಕರ ದಾಸಿಮಯ್ಯ ಶಿವನ ಮೆಚ್ಚುಗೆಗೆ ಪಾತ್ರನಾಗಿದ್ದ ಅಂತೇಳಿ ನಮಗೆ ಗೊತ್ತಾಗತ್ತೆ. ಇದಕ್ಕೆ ಒಂದು ಪೂರ್ವ ಹಿನ್ನೆಲೆಯನ್ನ ನಾವು ಗಮನಿಸೋದಾದ್ರೆ, ಈ ಇವರಿಬ್ರು ಅಂದ್ರೆ ಶಂಕರದಾಸಿಮಯ್ಯ ಮತ್ತೆ ಶಿವದಾಸಿ ದಂಪತಿಗಳು ಅನೇಕ ಕಾಲ ದಾಂಪತ್ಯದ ಜೀವನವನ್ನ ಮಾಡ್ತಾರೆ. ಹೀಗೆ ಕೆಲವು ಕಾಲದವರೆಗೆ ಇದ್ದಾಗ್ಲೂ ಅವರಿಗೆ ಮಕ್ಕಳಾಗದೆ ಇರತಕ್ಕಂತ ಕಾರಣ ಅವರು ಕಾಶಿ ವಿಶ್ವನಾಥನ ಸನ್ನಿಧಿಗೆ ಹೋಗ್ಬೇಕು ಅಂತೇಳಿ ನಿರ್ಣಯ ಮಾಡಿ ಹೊರಡ್ತಾರೆ. ಅವರು ಕಾಶಿಗೆ ಹೋಗುವಂತಹ ಮಾರ್ಗದಲ್ಲಿ ಸುಮಾರು 30 ಕಿಲೋಮೀಟರ್ ಅಂತರದಲ್ಲಿ ಕೃಷ್ಣಾ ನದಿ ದಂಡೆಯ ಮೇಲೆ ನವುಲೆ ಅಂತ ಒಂದು ಊರಿದೆ. ಆ ಊರಲ್ಲಿ ಜಡೆಶಂಕರ ದೇವಾಲಯ ಅಂತ ಇದೆ, ಬಹಳ ಪ್ರಸಿದ್ಧವಾದಂತಹ ಒಂದು ದೇವಾಲಯ. ಆ ದೇವಾಲಯದಲ್ಲಿ ಅವರು ವಿಶ್ರಾಂತಿಯನ್ನ ಪಡೀತಾರೆ. ಆಗ ಆ ವಾತಾವರಣ ಹೇಗಿದೆ ಅಂದ್ರೆ ಬಹಳ ಪ್ರಶಾಂತವಾದಂತಹ ವಾತಾವರಣ. ಆ ಪ್ರಶಾಂತವಾದಂತಹ ವಾತಾವರಣದಲ್ಲಿ ಇವರ ಮನಸ್ಸು ಬಹಳ ತಿಳಿಯಾಗತ್ತೆ. ಅವರಲ್ಲಿರ್ತಕ್ಕಂತ ಆಸೆ ಅಂದ್ರೆ ಕಾಶಿಗೆ ಹೋಗ್ಬೇಕನ್ನುವಂತ ಆಸೆ ಅಲ್ಲೇ ನಿಲ್ಲತ್ತೆ. ಕಾಶಿಯೇ ಆಗಿ ಇದು ಅವರಿಗೆ ಕಾಣಿಸತ್ತೆ. ಹಾಗಾಗಿ ಅವ್ರು ಅಲ್ಲೇ ಉಳಿಬೇಕು ಅಂತೇಳಿ ನಿರ್ಣಯವನ್ನು ಮಾಡ್ತಾರೆ, ಅಲ್ಲೇ ಇರ್ತಾರೆ ಅವರು. ಈತ ಮೂಲತಃ ಹೊಲಿಗೆಯನ್ನ ಮಾಡುವಂತ ಕಾಯಕವನ್ನ ಮಾಡಿದಂತ ಅವನು.

0: ಜೀವನದ ಪ್ರಸಂಗಗಳಲ್ಲಿ ಸಹ ನಾವು ಹೆಚ್ಚು ಸಂಗ್ರಹಿಸಬಾರ್ದು ಅನ್ನುವಂತ ಒಂದು ಒಳ್ಳೆಯ ಮೌಲ್ಯವನ್ನ ಕೊಡ್ತಾರೆ. ಇದನ್ನ ಗಾಂಧೀಜಿಯವರು ಅಸಂಗ್ರಹ ತತ್ವ ಅಂತ ಹೇಳಿ ಕರೀತಾರೆ. ಬಸವಣ್ಣ ಇದರ ಕುರಿತಾಗೇನೆ, ಕಳ್ಳ ಒಬ್ಬ ತನ್ನ ಮನೆಗೆ ಹೊಕ್ಕಿದಾಗ ಕಳ್ಳನ ಮನೆಗೊಬ್ಬ ಬಲುಗಳ್ಳ ಹೊಕ್ಕಂತೆ ಅನ್ನುವಂತ ಸಾಲನ್ನ ಹೇಳ್ತಾನೆ. ನೀವು ಈ ಹಿನ್ನೆಲೆಯಲ್ಲೇ ಶಂಕರದಾಸಿಮಯ್ಯನ್ನು ಗಮನಿಸಿದ್ರೆ, ಶಂಕರದಾಸಿಮಯ್ಯ ದುಡಿಮೆ ಮಾಡ್ತಾ ಇದ್ದ, ಬಂದಂತ ಹಣದಲ್ಲಿ ಜೀವನವನ್ನ ಸಾಗಿಸ್ತಾ ಇದ್ದ, ಅದೇ ಹಣದಲ್ಲಿ ಶಂಕರನ ಸೇವೆಯನ್ನ ಮಾಡ್ತಾ ಇದ್ದ. ಸೊ ಈ ಸೇವೆ ಹೆಂಗಿತ್ತು ಅಂದ್ರೆ, ಆತ ಹಣವನ್ನ ಶರಣರಿಗೆ ಶರಣ ಸಮರ್ಪಿತವಾಗುವ ಹಾಗೆ ಬಳಸ್ತಾ ಇದ್ದ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಕೊಳ್ಬೇಕು. ಆತ ಒಬ್ಬ ನಿಷ್ಠಾವಂತ ಭಕ್ತ, ಶಂಕರನ ಸೇವೆಯಲ್ಲಿ ಆತ ತಲ್ಲೀನಾಗಿರ್ತಾನೆ ಯಾವಾಗ್ಲೂ. ಅವನಿಗೆ ಈ ಭಕ್ತಿಯನ್ನ ಮೆಚ್ಚಿ ಶಿವ ಒಂದ್ಸರಿ ಪ್ರತ್ಯಕ್ಷನಾಗ್ತಾನಂತೆ. ಪ್ರತ್ಯಕ್ಷನಾದಾಗ ಶಿವ ಅನೇಕ ವರಗಳನ್ನ ಕೊಟ್ಟಿದ. ನೀವು ಶಿವ ಪುರಾಣಗಳಲ್ಲಿ ನೋಡಿದಾಗ ಭಕ್ತರ ಭಕ್ತಿಗೆ ಮೆಚ್ಚಿ ಶಿವ ಸಾಕಷ್ಟು ವರಗಳನ್ನ ಹಿಂದೂ ಮುಂದೆ ಯೋಚನೆ ಮಾಡದಲ್ಲೇ ನೀಡಿ ಆ ನಂತರದಲ್ಲಿ ಅದನ್ನ ಉಪಮಿಸುವಂತ ಕೆಲಸಗಳಲ್ಲಿ ಮತ್ತೊಂದು ಕಥಾಗಳು ಹುಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಅದು ಪುರಾಣದ ವಿಶೇಷ ಪಾತ್ರಗಳ ಪುನರ್ರಚನೆಯ ಒಂದು ಪಾತ್ರಕ್ಕೆ ಮತ್ತೊಂದು ಪಾತ್ರದ ಬೆಸಿಗೆಯ ಅದು ವಿಶೇಷ ನಮಗೆ ಗೊತ್ತಾಗತ್ತೆ. ಅದು ಸೊ ಇವನು ಶಿವ ಶಂಕರದಾಸಿಮಯ್ಯನಿಗೆ ಮೆಚ್ಚಿ ಅವನ್ ಏನ್ ಕೊಡ್ತಾನೆ ಅಂದ್ರೆ ತನ್ನ ಹಣೆಗಣ್ಣನ್ನೇ ಕೊಡ್ತಾನೆ. ನೋಡಿ, ಹಣೆಗಣ್ಣು ವಿಶೇಷ, ಅದನ್ನ ವರವಾಗಿ ಆತ ಕೊಡ್ತಾನೆ. ಆ ಹಣೆಗಣ್ಣನ್ನ ಪಡೆದಿರ್ತಕ್ಕಂತಹ ಶಂಕರದಾಸಿಮಯ್ಯ ಪುನೀತನಾಗ್ತಾನೆ. ನಾವು ಪುರಾಣದ ಕಥೆಗಳಲ್ಲಿ ನೋಡಿದ್ರೆ ಶಿವ ತನ್ನ ಮೂರನೇ ಕಣ್ಣನ್ನ ತೆರೆದ ಅಂದ್ರೆ ಅಲ್ಲಿ ನಾಶ ಕಾಣಿಸ್ಬಿಡತ್ತೆ. ಆದ್ರೆ ಇಲ್ಲಿ ಶಂಕರದಾಸಿಮಯ್ಯ ಆ ಕಣ್ಣನ್ನ ಹಣೆಗಣ್ಣನ್ನ ಪಡೆದಾಗ ಅದು ಕ್ರೋಧದ ಬದಲಾಗಿ ಕಾಪಾಡುವಂತಹ ಗುರುತಾಗಿ ಅಥವಾ ಕುರು ಹಾಗೆ ಅದು ಕಾಣಿಸುತ್ತೆ ಅನ್ನೋದು ನಾವಿಲ್ಲಿ ಗಮನಿಸ್ಕೊಳ್ಬೇಕು.
1: ಶಿವನ ಮಹಾನ್ ಭಕ್ತನಾದಂತಹ ಶಂಕರ ದಾಸಿಮಯ್ಯ ಅವರ ಕುರಿತಾಗಿ ಡಾಕ್ಟರ್ ಡಿ ಬಿ ಶಿವರುದ್ರಪ್ಪ ಸರ್ ಅವರು ಸಾಕಷ್ಟು ವಿಚಾರಗಳನ್ನ ಹೇಳಿದ್ರು. ಅಂದ್ರೆ ಶಂಕರ ದಾಸಿಮಯ್ಯ ಅವರು ಹೇಗೆ ಪವಾಡ ಪುರುಷರಾಗಿದ್ರು ಅಂದ್ರೆ ಶಿವನಿಂದಲೇ ವರವನ್ನ ಪಡೆದಂತ ಶಂಕರ ದಾಸಿಮಯ್ಯ ಅವ್ರ ಬಗ್ಗೆ ಮಾಹಿತಿಯನ್ನ ಶಿವರುದ್ರಪ್ಪ ಸರ್ ಅವರು ಹೇಳ್ತಾ ಇದ್ರು. ನಂತರದಲ್ಲಿ ಕೂಡ ಇನ್ನಷ್ಟು ವಿಚಾರಗಳನ್ನು ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ, ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ DVS ಕಾಲೇಜಿನ ಕನ್ನಡ ಸಹಾಯಕ ಪ್ರಾಧ್ಯಾಪಕರಾದಂಥ ಡಾಕ್ಟರ್ DB ಶಿವರುದ್ರಪ್ಪ ಅವರು ವಚನಕಾರರಾದಂಥ ಶಂಕರ ದಾಸಿಮಯ್ಯ ಅವರ ಬಗ್ಗೆ ಮಾಹಿತಿ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರಗಳನ್ನು ಹೇಳ್ತಾರೆ, ಕೇಳೋಣ.
1: ಆತ ಮುಂದೆ ಬಸವಣ್ಣನ ಕಲ್ಯಾಣ ನಗರಕ್ಕೆ ಬರ್ತಾನ. ಬಸವಣ್ಣ ಆ ಕಾಲಕ್ಕೆ ಅದೆಷ್ಟು ಪರಿಚಿತ ಆಗಿದ್ದ, ಎಷ್ಟು ಪ್ರಭಾವ ಬೀರಿದ್ದ ಅನ್ನೋದನ್ನ ಸುಮ್ಮನೆ ಹಾಗೆ ಯೋಚಿಸಿದ್ರೆ ಅದು ನಿಲುಕಲ್ಲ ವಿಷಯ. ಯಾಕಂದ್ರೆ ಆಗ ರಚನೆ ಮಾಡಿದಂತ ವಚನಕಾರರೆಲ್ಲರೂ ಸಹ ಬಸವಣ್ಣನ ಸ್ಮರಿಸ್ತಾರೆ. ಬಹಳ ವಿಶೇಷ ಅದು. ಬಸವಣ್ಣ ಒಬ್ಬ ವ್ಯಕ್ತಿ ಮಾತ್ರನಾಗಿ ಇದ್ದ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ವ್ಯಕ್ತಿತ್ವದ ಅನೇಕ ಚಹರೆಗಳು ಅನೇಕರನ್ನ ಸೆಳಿತಾ ಇದ್ವು. ಈತನು ಸಹ ಕಲ್ಯಾಣ ನಗರಕ್ಕೆ ಆತನ ಸೆಳೆತದಿಂದ ಹೋಗ್ತಾನೆ. ಬಸವಣ್ಣ ಮಾಡ್ತಿರ್ತಕ್ಕಂತಹ ಸಾಮಾಜಿಕವಾದಂತಹ ಧಾರ್ಮಿಕವಾದಂತಹ ಚಟುವಟಿಕೆಗಳನ್ನ ಗಮನಿಸ್ತಾನೆ. ಆ ನಂತರದಲ್ಲಿ ಬಸವಣ್ಣನ ಆಪ್ತ ವಲಯದಲ್ಲಿ ಆತ ಸೇರ್ಕೊಳ್ತಾನೆ. ಬಸವಣ್ಣನ ಪ್ರಭಾವ ಈತನಿಗೆ ಆಕರ್ಷಣೆ ಆಗಿರ್ತಕ್ಕಂಥ ರೀತಿ ಬಹಳ ವಿಶೇಷ ಅಂತೇಳಿ ನಮಗೆ ಅನ್ಸತ್ತೆ. ಶಂಕರದಾಸಿಮಯ್ಯ ಅನೇಕ ವಚನಗಳನ್ನ ರಚಿಸಿರ್ಬಹುದು ಅಂತೇಳಿ ನಮಗೆ ಅನ್ಸತ್ತೆ. ಆದ್ರೆ ನಮಗೆ ಸಿಕ್ಕಿರ್ತಕ್ಕಂತಹ ವಚನಗಳು ಕೇವಲ 5 ಮಾತ್ರ. 5 ವಚನಗಳು ಮಾತ್ರ ನಮಗೆ ಸಿಗ್ತವೆ. ಆ ವಚನಗಳು ನಿಜಗುರು ಶಂಕರ ದೇವ ಅನ್ನುವಂತ ಅಂಕಿತ ನಾಮದಿಂದ ರಚನೆಗೊಂಡಿದ್ದಾವೆ. ಬಹುಶಃ ಜಡೆಯ ಶಂಕರ ಆತನ ಬಗೆಗಿನ ಭಕ್ತಿಯ ಪಾರಮ್ಯತೆಯ ಪ್ರತೀಕವಾಗಿ ಅದನ್ನ ಅಂಕಿತ ನಾಮವಾಗಿ ಇಟ್ಕೊಂಡಿದ್ದಾನೆ ಅನ್ನೋದನ್ನ ನಾವು ಗಮನಿಸ್ಲಿಕ್ಕೆ ಸಾಧ್ಯ ಇದೆ. ಆತ ಇದ್ದಂತಹ ನವುಲೆ ಗ್ರಾಮ ಇದೆಯಲ್ಲ, ಅದು ಸಹ ಇತಿಹಾಸದ ಕಥನಗಳನ್ನ ನಮಗೆ ನೆನಪಿಸುತ್ತೆ. ಚಾಲುಕ್ಯರ ಆಡಳಿತ ಅವಧಿಯ ಕಾಲದ ಕೋಟೆ ಕೊತ್ತಲುಗಳ ಪಳೆಯುಳಿಕೆಗಳನ್ನ ಅದು ನಮಗೆ ತುಂಬಾ ನೇರವಾಗಿ ನೆನಪಿಗೆ ತರುತ್ತೆ. ಈತ ಬದುಕಿರ್ತಕ್ಕಂತಹ ಒಂದು ಕಾಲದಲ್ಲಿ ಕಿರಿಯ ಮತ್ತೆ ಸಮಕಾಲೀನ ವಚನಕಾರರಿಂದ ಈತನ ಗುರುತನ್ನ ನಾವು ಹಚ್ಚಬಹುದು ಅಂತ ಅನ್ಸತ್ತೆ. ಆತನ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಬಹುದು ಅಂತೇಳಿ ಅನ್ಸತ್ತೆ. ನೋಡಿ, ಆಗ ಹಾವಿನಾಳ ಕಲ್ಲಯ್ಯ, ಸಿದ್ದರಾಮ, ಮಡಿವಾಳ ಮಾಚಯ್ಯ, ಆಯ್ದಕ್ಕಿ ಲಕ್ಕಮ್ಮ, ಉರಿಲಿಂಗ ಪೆದ್ದಿ, ಚನ್ನಬಸವಣ್ಣ, ಸೊಡ್ಡಳ ಬಾಚರಸ ಮತ್ತೆ ಬಸವಣ್ಣ ಇವರ ವಚನಗಳಲ್ಲಿ ಈತನಿಗೆ ಸಂಬಂಧಿಸಿದ ಕೆಲವು ಪ್ರಾಸಂಗಿಕ ವಿಚಾರಗಳು ಲಭ್ಯತೆ ಆಗತ್ತೆ. ಅದನ್ನ ನೋಡಿದಾಗ ನಮಗೆ ಅನ್ಸತ್ತೆ ಅಂದ್ರೆ ಬಹಳಷ್ಟು ಪ್ರಸಿದ್ಧದಾದಂತಹ ವಚನಕಾರನೇ ಈತ ಆಗಿದ್ದ ಅಂತೇಳಿ. ಈತನ ಕುರಿತಾಗಿ ಇನ್ನೂ ಒಂದು ಸಾಕ್ಷಿಯನ್ನ ಕಟ್ಕೊಡತ್ತೆ ಒಂದು ಕೃತಿ ಯಾವುದು ಅಂದ್ರೆ ಮಲ್ಲಿನಾಥ ಪಂಡಿತ ಅಂತ. ಆತ 1687 ಭಾಮಿನಿ ಷಟ್ಪದಿಯಲ್ಲಿ ಶಂಕರದಾಸಿಮಯ್ಯ ಪುರಾಣ ಅಂತ ಕೃತಿಯನ್ನ ರಚಿಸ್ತಾನೆ. ಮತ್ತೆ ಭೈರವೇಶ್ವರ ಕಥಾಮಣಿ ಸೂತ್ರ ರತ್ನಾಕರ ಈ ಕೃತಿಯಲ್ಲೂ ಸಹ ಆತನ ಕುರಿತಾಗಿ ಕೆಲವು ವಿವರಗಳು ನಮಗೆ ಲಭ್ಯ ಆಗ್ತವೆ.
0: ಬಸವಣ್ಣನವರ ಆಪ್ತರಾಗಿರುವಂತಹ ಶಂಕರ ದಾಸಿಮಯ್ಯವರು ಬಸವಣ್ಣನವರ ವಿಚಾರಧಾರೆಯಿಂದ ಪ್ರಭಾವಿತರಾಗಿರ್ತಾರೆ. ಹಾಗೆ ಶಂಕರ ದಾಸಿಮಯ್ಯ ಅವರ ಕುರಿತಾಗಿ ಅವರ ವಿಚಾರಧಾರೆಗಳನ್ನ ಬೇರೆ ಬೇರೆ ಕಾವ್ಯಗಳಲ್ಲಿ ಕೂಡ ಪ್ರಕಟಿಸಿರೋದನ್ನ ಅಥವಾ ಬರೆದಿರುವುದನ್ನ ದಾಖಲೆಯನ್ನ ಕೂಡ ನಾವು ನೋಡಬಹುದು. ಹಾಗಾದ್ರೆ ಸ್ನೇಹಿತರೆ, ನಂತರದಲ್ಲಿ ಕೂಡ ಶಂಕರ ದಾಸಿಮಯ್ಯ ಅವರ ಕುರಿತಾಗಿ ಇನ್ನಷ್ಟು ವಿಚಾರಗಳನ್ನ ಡಾಕ್ಟರ್ DB ಶಿವರುದ್ರಪ್ಪ ಅವ್ರು ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಶಿವಮೊಗ್ಗದ DVS ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದಂಥ ಡಾಕ್ಟರ್ DB ಶಿವರುದ್ರಪ್ಪ ಅವರು ಶಂಕರ ದಾಸಿಮಯ್ಯ ಅವರ ಕುರಿತಾಗಿ ಮಾಹಿತಿಯನ್ನು ಹೇಳ್ತಾ ಇದ್ರು. ಶಂಕರ ದಾಸಿಮಯ್ಯ ಅವರು ಕೂಡ ಬಸವಣ್ಣನವರ ಆಪ್ತರಾಗಿದ್ದು ಮಹಾನ್ ಶಿವಭಕ್ತರಾದಂತಹ ಶಂಕರ ದಾಸಿಮಯ್ಯ ಅವ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ಹೇಳ್ತಾರೆ, ಕೇಳೋಣ. ಬರೀ
1: ಹಾವಿನ ಆಳ ಕಲ್ಲಯ್ಯ ಇದನ್ನಲ್ಲ, ಆತನ ಒಂದು ವಚನದಲ್ಲಿ ಶಂಕರ ದಾಸಿಮಯ್ಯನ ಹೆಸರು ಕಾಣಿಸುತ್ತೆ. ಬಹಳ ವಿಶೇಷ. ನಾವು ವಚನಕಾರರ ಕಾಲವನ್ನ, ಅವರ ವ್ಯಕ್ತಿತ್ವವನ್ನ, ಅವರ ಬದುಕಿನ ರೀತಿಯನ್ನ, ಅವರನ್ನ ಅಥವಾ ಅವರ ವ್ಯಕ್ತಿತ್ವದ ಚಿತ್ರಣವನ್ನು ನಾವೇನಾದ್ರು ಗಮನಿಸೋದಾದ್ರೆ ಆ ಸಮಕಾಲೀನವಾದಂಥ ವಚನಕಾರರನ್ನ ಅಥವಾ ಆ ನಂತರದ ವಚನಕಾರರನ್ನ ನಾವು ಗಮನಿಸೋದು ಬಹಳ ಉತ್ತಮ. ಹಾಗೆ ನಮಗೆ ಸಾಕ್ಷಿಗಳು ಸಿಗ್ತಾ ಹೋಗ್ತವೆ. ಈತನ ಒಂದು ವಚನದಲ್ಲಿ ಶಂಕರ ದಾಸಿಮಯ್ಯನ ಹೆಸರು ಕಂಡು ಬರುತ್ತೆ. ಅದು ನೋಡಿ ಹೇಗಿದೆ ಅಂದ್ರೆ, ಎನ್ನ ಕಕ್ಷೆಯಲ್ಲಿ ಸ್ವಾಯತ್ತವಾದನಯ್ಯ ಶಂಕರ ದಾಸಿಮಯ್ಯನು, ಎನ್ನ ಕರಸ್ಥಲದಲ್ಲಿ ಸ್ವಾಯತ್ತವಾದನಯ್ಯ ಉರಿಲಿಂಗ ಪೆದ್ದಯ್ಯನು, ಎನ್ನ ಉರರಜ್ಜೆಯಲ್ಲಿ ಸ್ವಾಯತ್ತವಾದನಯ್ಯ ಗಟ್ಟಿವಾಳ ಮುದ್ದಯ್ಯನು, ಎನ್ನ ಅಮಳೋಕ್ತಿಯಲ್ಲಿ ಸ್ವಾಯತ್ತವಾದನಯ್ಯ ಅಜಗಣ್ಣನು, ಎನ್ನ ಸರ್ವಾಂಗದಲ್ಲಿ ಸ್ವಾಯತ್ತವಾದನಯ್ಯ ಮಹಾಲಿಂಗ ಕಲ್ಲೇಶ್ವರ, ನಿಮ್ಮ ಶರಣರ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿರ್ದೇನು ಅಂತೇಳಿ ವಚನವನ್ನು ಬರೀತಾನೆ. ನೋಡಿ, ಅಲ್ಲಿ ವಚನದ ಮೊದಲನೇ ಸಾಲಲ್ಲೇ ಈತನ ಹೆಸರು ಕಂಡು ಬರುತ್ತೆ. ಅಂದ್ರೆ ಮೊದಲನೇ ಸಾಲಲ್ಲೇ ಇದೆ ಅಂದ್ರೆ ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಸಹ ಇತ್ತು ಅನ್ನೋದು ನಾವು ಗಮನಿಸಬೇಕಾದಂತ ವಿಷಯ.
0: ಬಸವಣ್ಣನವರ ಸಮಕಾಲೀನರಾದಂತಹ ಶಂಕರ ದಾಸಿಮಯ್ಯ ಅವರು ಒಬ್ಬ ದಿಟ್ಟ ಶರಣರಾಗಿದ್ದು, ತಾವು ಬರೆದಂತಹ ವಚನಗಳಲ್ಲಿ ಬಸವಣ್ಣ, ಅಲ್ಲಮ್ಮ ಪ್ರಭು, ಚನ್ನಬಸವಣ್ಣ, ಮರುಡು ಶಂಕರ ದೇವರು ಇವರೆಲ್ಲರನ್ನ ಸ್ತುತಿಸಿದ್ದಾರೆ. ಹಾಗೆ ಶಂಕರ ದಾಸಿಮಯ್ಯ ಅವರ ವಚನಗಳಲ್ಲಿ ಶಂಕರ ದಾಸಿಮಯ್ಯ ಅವರ ಬಗ್ಗೆ ಐತಿಹಾಸಿಕ ವಿವರಗಳು ಕೂಡ ಸಿಗುತ್ತೆ. ಹಾಗೆ ಪೌರಾಣಿಕ ರೂಪದಲ್ಲಿ ಮಾರ್ಪಟ್ಟಂತ ಶಂಕರ ದಾಸಿಮಯ್ಯ ಅವರ ರಗಳೇ. ಶಂಕರ ದಾಸಿಮಯ್ಯ ಅವರ ಪುರಾಣಗಳಲ್ಲಿ ತೆಲುಗು ಬಸವ ಪುರಾಣ, ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರ ರತ್ನಾಕರದಲ್ಲಿ ದಾಖಲೆಯಾಗಿದೆ. ಈ ಎಲ್ಲ ಮಾಹಿತಿಯನ್ನ ಡಾಕ್ಟರ್ ಶಿವರುದ್ರಪ್ಪ ಅವರು ಹೇಳಿದ್ರು. ಶಂಕರಲಿಂಗ ಇವರ ಆರಾಧ್ಯ ದೈವವಾಗಿದ್ದು, ಶಿವನಿಂದ ವರಪ್ರಸಾದ ಪಡೆದಂತಹ 12ನೇ ಶತಮಾನದ ಬಸವಣ್ಣನ ಸಮಕಾಲೀನರಾದಂತ ಶರಣ ಶಂಕರ ದಾಸಿಮಯ್ಯ ಅವರ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ಶಿವಮೊಗ್ಗದ DVS ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ DB ಶಿವರುದ್ರಪ್ಪ ಅವರು ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ರು. ನಾಳೆಯ ಸಂಚಿಕೆಯಲ್ಲಿ ಕೂಡ ಇನ್ನಷ್ಟು ವಿಚಾರಗಳನ್ನ ಶಂಕರ ದಾಸಿಮಯ್ಯ ಅವರ ಬಗ್ಗೆ ಹೇಳ್ತಾರೆ, ಕೇಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಯ್ತು. ನಾಳೆಯ ಸಂಚಿಕೆಯಲ್ಲಿ ಶಂಕರ ದಾಸಿಮಯ್ಯ ಅವರ ಕುರಿತಾಗಿ ಇನ್ನಷ್ಟು ವಿಚಾರಗಳನ್ನ ಡಾಕ್ಟರ್ ಶಿವರುದ್ರಪ್ಪ ಅವರು ಹೇಳ್ತಾರೆ, ಕೇಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ರಿ. ನಂತರದಲ್ಲಿ ಬೆರಗು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇದ್ದೀರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
0: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
2: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849678.
0: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
3: ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ನಮಸ್ಕಾರ, ಶ್ರೀಯುತ ಡಿ ವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಪಾಪ ಪುಣ್ಯ. ತಕ್ಕಡಿಯ ದೈವ ಪಿಡಿದದರೊಂದು ತಟ್ಟೆಯಲ್ಲಿ ಒಕ್ಕುವುದು ಬಿಡದೆ ಜೀವಿಯ ಪಾಪಚಯವ, ಇಕ್ಕುವುದು ಸುಕೃತಗಳ ನಿನ್ನೊಂದರೊಳಗಲ್ಲಿ ಭಕ್ತಿ ಪಶ್ಚಾತ್ತಾಪ ಮಂಕುತಿಮ್ಮ. ತಕ್ಕಡಿಯ ದೈವ, ಆ ದೇವರು ತಕ್ಕಡಿಯನ್ನ ಪಿಡಿದದರೊಂದು, ಪಿಡಿದು ಅದರ ಒಂದು ಹಿಡ್ಕೊಂಡು ಅದರ ಒಂದು ತಟ್ಟೆಯಲ್ಲಿ ಒಕ್ಕುವುದು ಬಿಡದೆ, ಒಕ್ಕುವುದು ಅಂದರೆ ಗುಡ್ಡೆ ಹಾಕುವುದು, ಬಿಡದೆ ಜೀವಿಯ ಪಾಪಚಯವ, ಪಾಪದ ರಾಶಿಯನ್ನು ಇಕ್ಕುವುದು ಇಡುವುದು ಸುಕೃತಗಳನ್ನಿನ್ನೊಂದರೊಳಗಲ್ಲಿ, ಸುಕೃತಗಳನ್ನು ಇನ್ನೊಂದರ ಒಳಗೆ, ಅಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಇನ್ನೊಂದು ತಟ್ಟೆ ಒಳಗಡೆ ಇಕ್ಕುವುದು ಅಂದರೆ ಇಡುವುದು ಭಕ್ತಿ ಪಶ್ಚಾತ್ತಾಪ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ತಕ್ಕಡಿಯ ದೈವ ಪಿಡಿದು ಅದರೊಂದು ತಟ್ಟೆಯಲ್ಲಿ ಒಕ್ಕುವುದು ಬಿಡದೆ ಜೀವಿಯ ಪಾಪ ಚಯವ, ಇಕ್ಕುವುದು ಸುಕೃತಗಳನ್ನು ಇನ್ನೊಂದರೊಳಗೆ, ಅಲ್ಲಿ ಭಕ್ತಿ ಪಶ್ಚಾತ್ತಾಪ ಮಂಕುತಿಮ್ಮ. ಹಾಗಂದ್ರೆ ಏನಂತ ನೋಡೋಣ ಬನ್ನಿ. ದೈವ ನ್ಯಾಯದ ತಕ್ಕಡಿ ಹಿಡಿದಿದೆ. ಒಂದು ತಟ್ಟೆಯಲ್ಲಿ ಜೀವಿಯ ಪಾಪ ಹಾಕಿದೆ, ಇನ್ನೊಂದು ತಟ್ಟೆಯಲ್ಲಿ ಪುಣ್ಯ ಹಾಕಿದೆ. ಪಾಪ ಭಾರವಾದರೆ ಶಿಕ್ಷೆ ಖಂಡಿತ ತಪ್ಪೋದಿಲ್ಲ, ಆದರೆ ಭಕ್ತಿ ಸಹಿತ ಪಶ್ಚಾತ್ತಾಪಕ್ಕೆ ರಿಯಾಯಿತಿ ದೊರಕದೇ ಇರೋದಿಲ್ಲ ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ನೋಡಿ, ಬದುಕಲ್ಲಿ ಕರ್ಮ ಅಂದರೆ ಕೆಲಸ ಮಾಡದೇ ಇರೋದು ಸಾಧ್ಯ ಇಲ್ಲ. ಪ್ರತಿಯೊಂದು ಕರ್ಮಕ್ಕೂ ಕರ್ಮಫಲನ ಅನುಭವಿಸಲೇಬೇಕು ಅನ್ನೋದು ಕರ್ಮ ಸಿದ್ಧಾಂತ. ಒಳ್ಳೆ ಕೆಲಸನ ಮಾಡಿದಾಗ ಪುಣ್ಯ, ಕೆಟ್ಟ ಕಾರ್ಯನ ಮಾಡಿದಾಗ ಪಾಪ ಬರುತ್ತೆ ಅಂತ ಸುಖ ದುಃಖಗಳು ಈ ಪುಣ್ಯ ಪಾಪಗಳ ಫಲ ಅಂತ ಜನರು ನಂಬಿದ್ದಾರೆ. ಪುರಾಣಗಳಲ್ಲೆಲ್ಲ ಪರೋಪಕಾರಃ ಪುಣ್ಯಾಯ ಪಾಪಾಯ ಪರಿಪೀಡನಂ ಅಂದಿದೆ. ಅಂದರೆ ಪರೋಪಕಾರ ಮಾಡಿದ್ರೆ ಪುಣ್ಯ ಬರುತ್ತೆ, ಪರರಿಗೆ ಇನ್ನೊಬ್ಬರಿಗೆ ಹಿಂಸೆ ಮಾಡಿದರೆ ಪಾಪ ಲಭಿಸುತ್ತೆ ಅಂತ. ಎಲ್ಲರೂ ಪುಣ್ಯದ ಫಲವಾದ ಸುಖನ ಅಪೇಕ್ಷಿಸ್ತಾರೆ ಹೊರತು ಪುಣ್ಯ ಕಾರ್ಯಗಳನ್ನು ಮಾಡೋದಿಲ್ಲ. ಪಾಪದ ಫಲವಾದ ದುಃಖವನ್ನು ಯಾರೂ ಬಯಸೋದಿಲ್ಲ, ಆದರೆ ಪಾಪ ಕಾರ್ಯನ ಬಿಡೋದಿಲ್ಲ ಅನ್ನತೆ ಪುರಾಣದ ನುಡಿ. ನೋಡಿ, ಕಗ್ಗ ಪ್ರತಿಮೆಯೊಂದನ್ನು ಸೃಷ್ಟಿಸ್ತಾ ಇದೆ. ಆ ದೇವರು ಒಬ್ಬ ವ್ಯಾಪಾರಿ ಹಾಗೆ ತಕ್ಕಡಿನ ಹಿಡ್ಕೊಂಡು ಕೂತ್ಕೊಂಡಿದೆ. ನಾವು ಮಾಡಿದ ಪ್ರತಿಯೊಂದು ಚಿಕ್ಕ ಪಾಪನ ಬಿಡದೇ ತಂದು ತಕ್ಕಡಿಯ ಒಂದು ತಟ್ಟೆಯಲ್ಲಿ ಸೇರಿಸುತ್ತೆ. ಅದೇ ರೀತಿ ನಾವು ಮಾಡಿದ ಚಿಕ್ಕ ಪುಟ್ಟ ಒಳ್ಳೆಯ ಕಾರ್ಯಗಳಂತಂದು ಮತ್ತೊಂದು ತಟ್ಟೆಯಲ್ಲಿ ಹಾಕತ್ತೆ. ಎರಡನ್ನು ತೂಕಕ್ಕೆ ಹಾಕಿ ಪಾಪ ಪುಣ್ಯಗಳಿಗೆ ತಕ್ಕ ಹಾಗೆ ಕೃಪೆಯನ್ನೋ ಶಿಕ್ಷೆಯನ್ನೋ ಕೊಡುತ್ತೆ. ಅದರಿಂದ ಬಿಡುಗಡೆ ಸಾಧ್ಯ ಇಲ್ಲ. ಹಾಗಾದರೆ ಪಾಪ ಪರಿಹಾರಕ್ಕೆ ಏನು ಉಪಾಯ? ಬಸವಣ್ಣನವರು ಒಂದು ಉಪಾಯನ ಸೂಚಿಸ್ತಾರೆ. ಕೂಡಲ ಸಂಗಯ್ಯನ ನೆನೆದಡೆ ಪಾಪವು ಉರಿಗೊಡ್ಡಿ ದರಗಿನಂತೆ ಕರಗುವುದಯ್ಯ ಅಂತ. ಅಂದರೆ ಭಕ್ತಿಯಿಂದ ಪಾಪನಾಶ ಸಾಧ್ಯ. ನಾವು ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ ಪಡೋದೇ ಭಕ್ತಿಯ ದಾರಿ. ಹಿಂದೆ ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು ಮತ್ತೊಮ್ಮೆ ಅಂಥ ತಪ್ಪುಗಳನ್ನು ಮಾಡದಿರೋದೇ ಪಾಪನಾಶದ ಪಥ. ಆದರೆ ಪಾಪ ಪುಣ್ಯಗಳೆರಡೂ ಬಂಧವೇ ಅನ್ನೋ ಹಾಗಿದೆ. ಪುಣ್ಯ ಚಿನ್ನದ ಸರಪಳಿ, ಪಾಪ ಕಬ್ಬಿಣದ ಸರಪಳಿ, ಎರಡೂ ಬಂಧಗಳೇ. ಪುಣ್ಯ ಸಂಪಾದನೆ ಪಾಪದ ಸಾಲವನ್ನು ತೀರಿಸೋದಕ್ಕಾಗಿ. ಸಾಲ ತೀರಿದ ಮೇಲೆ ಪುಣ್ಯಕ್ಕೆ ದಾಸನಾಗಬೇಕಿಲ್ಲ. ಉಪನಿಷತ್ ಏನ್ ಹೇಳತ್ ಗೊತ್ತಾ? ತದಾ ವಿದ್ವಾನ್ ಪುಣ್ಯ ಪಾಪೆ ವಿದೂಯ ನಿರಂಜನ ಪರಮಂ ಸಾಮ್ಯಂ ಉಪೈತಿ ಅಂತ. ವಿದ್ವಾಂಸ ಪುಣ್ಯ ಪಾಪಗಳಿಂದ ಪಾರಾಗಿ ನಿರಂಜನನಾಗಿ ಪರಮಶಾಂತಿಯನ್ನ ಪಡಿತಾನೆ ಅಂತ. ದೇವ್ರು ಅಂದ್ರೆ ನಮ್ಮ ಅಂತರಂಗದಲ್ಲಿರೋ ಆತ್ಮಸಾಕ್ಷಿ. ನಮಗ್ ಗೊತ್ತು ನಾವು ಮಾಡಿದ ಒಳ್ಳೆ ಕೆಲ್ಸಗಳೇನು ಮತ್ತೆ ಪಾಪದ ಕೆಲ್ಸಗಳೇನು ಅಂತ. ಇನ್ನೊಬ್ರಿಗೆ ಅರ್ಥ ಆಗದೆ ಇರೋದು ಅಥವಾ ಅವ್ರ ಗಮನಕ್ಕೆ ಬರದೇ ಇರುವಂತಹ ಸತ್ಯ ನಮ್ಮ ಅಂತರಂಗಕ್ಕೆ ಗೊತ್ತಿರುತ್ತಲ್ವಾ? ಕೆಲವನ್ನ ನಾವು ಬೇರೆಯವ್ರಿಗೆ ಹೇಳಬಹುದು, ಇನ್ ಕೆಲವು ನಮ್ಮ ಜೀವನದುದ್ದಕ್ಕೂ ಯಾರಿಗೂ ಹೇಳದೆ ನಮ್ಮ ಜೊತೆನೆ ಆ ರಹಸ್ಯಗಳು ಕೂಡ ಅಂತ್ಯ ಆಗತ್ತಲ್ವಾ? ಹಾಗಾಗಿ ನಮ್ಮ ಒಳ್ಳೆಯ ಮತ್ತೆ ಪಾಪ ಕರ್ಮಗಳ ತುಲನೆ ನಮ್ಮ ಅಂತರಂಗದಲ್ಲೇ ನಡೆಯತ್ತೆ ಮತ್ತೆ ನಡಿಬೇಕು. ಬದುಕಲ್ಲಿ ಓಡೋ ಗತಿಯಲ್ಲಿ ನಾವು ಏನೇನನ್ನೋ ಮಾಡ್ತಾ ಹೋಗ್ತೀವಿ. ಮಾಡೋ ಆ ಸಮಯದಲ್ಲಿ ಇದು ಸರಿ ತಪ್ಪು ಅನ್ನೋ ವಿಶ್ಲೇಷಣೆಯನ್ನು ಮಾಡದೆ ನುಗ್ತೀವಿ. ಓಡೋಡಿ ಸುಸ್ತಾಗಿ ಒಂದ್ ಕಡೆ ನಿಂತಾಗ ಆತ್ಮಾವಲೋಕನ ಶುರುವಾಗತ್ತೆ. ಆಗ ಸರಿ ತಪ್ಪುಗಳ ತುಲನೆ ಅಂತರಂಗದಲ್ಲಿ ನಡೆಯುತ್ತೆ. ಹಾಗೆ ತುಲನೆ ನಡೀಬೇಕಾದ್ರೆ ಶುದ್ಧ ಮನಸ್ಸಿನಿಂದ ತುಲನೆ ಮಾಡ್ಕೊಳ್ಬೇಕು. ನಾನು ಮಾಡಿದ್ದೆ ಸರಿ ಅನ್ನೋ ಅಹಂಕಾರದ ಭಾವ ತೊರೆದು ನಿಷ್ಪಕ್ಷಪಾತದಿಂದ ತುಲನೆ ಮಾಡಿಕೊಂಡು ಮಾಡಿದ ತಪ್ಪುಗಳನ್ನು ಒಪ್ಕೊಂಡ್ರೆ ಅಯ್ಯೋ ನಾನು ಮಾಡಿದ್ದು ತಪ್ಪು, ಹಾಗೆ ಮಾಡಬಾರ್ದಿತ್ತು ಅಂತೇನಾದರೂ ನಮ್ಗೆ ಅನಿಸಿದ್ರೆ ಅದೇ ಪಶ್ಚಾತ್ತಾಪ. ಹಾಗಂತ ಬರೀ ಪಶ್ಚಾತ್ತಾಪ ಪಟ್ಟರೆ ಸಾಕಾಗೋದಿಲ್ಲ, ಪರಿಹಾರನೂ ಕಂಡ್ಕೊಳ್ಬೇಕು. ಆ ಪರಿಹಾರವೇ ಭಕ್ತಿ. ಮನಸ್ಸಲ್ಲಿ ಭಕ್ತಿ ಉಂಟಾದ್ರೆ ಕ್ರಮೇಣ ಸತ್ಸಂಗವಾಗಿ ಮೋಹ ಅಳಿದು ಆ ಪರಮಾತ್ಮ ತತ್ವದಲ್ಲಿ ನಿಶ್ಚಲವಾದ ಮನಸ್ಸಾದ್ರೆ ಆಗ ನಾವು ಮಾಡಿದ ಪುಣ್ಯ ಕೆಲಸಗಳಿಂದ ಬರೋ ಸುಖದ ಅನುಭವದಿಂದ ಉಂಟಾಗೋ ಪರಿಣಾಮವನ್ನು ಮತ್ತೆ ಸಂಚಿತ ಪಾಪ ಕರ್ಮಗಳಿಂದ ಉಂಟಾಗೋ ದುಃಖ ಮತ್ತೆ ನೋವುಗಳನ್ನ ತಡೆದುಕೊಳ್ಳೋ ಶಕ್ತಿ ಬರುತ್ತೆ. ಆದರೆ ಬದುಕಲ್ಲಿ ನಿಂತು ಆತ್ಮಾವಲೋಕನ ಮಾಡಿಕೊಳ್ಳೋ ಅವಕಾಶ ಬಹಳಷ್ಟು ಜನರಿಗೆ ಸಿಗೋದೇ ಇಲ್ಲ. ಯಾಕಂದ್ರೆ ಅವ್ರಿಗೆ ನಿಲ್ಲೋ ಅವಕಾಶನೇ ಸಿಗೋದಿಲ್ಲ. ಅಕಸ್ಮಾತ್ ಅವಕಾಶ ಸಿಕ್ಕಿ ಆತ್ಮಾವಲೋಕನ ಮಾಡಿಕೊಂಡ್ರು ನಮ್ಮ ದೋಷಗಳನ್ನು ನಾವು ಒಪ್ಕೊಳ್ಳೋದಿಕ್ಕೆ ಅವರು ಸಿದ್ಧರಾಗಿರೋದಿಲ್ಲ. ಅಹಂಕಾರ ಅಡ್ಡ ಬರುತ್ತೆ. ಅಕಸ್ಮಾತ್ ಅಹಂಕಾರನೂ ಬದಿಗಿಟ್ಟು ತಮ್ಮ ದೋಷಗಳನ್ನು ಒಪ್ಕೊಂಡು ತಿದ್ದಿಕೊಳ್ಳೋ ಪ್ರಯತ್ನ ಮಾಡೋದಿಕ್ಕೆ ಹೋಗೋದಿಲ್ಲ. ಹಾಗಾಗಿ ಕರ್ಮಶೇಷ ಹಾಗೆ ಉಳಿದ್ಬಿಡತ್ತೆ. ಯಾರಿಗಾದ್ರೂ ಅಂತರಂಗದ ತುಲನೆಯ ಪರಿಣಾಮವಾಗಿ ತಮ್ಮ ತಪ್ಪಿನ ಅರಿವಾಗಿ ತಿದ್ದಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟು ಕರ್ಮಫಲನ ಅನುಭವಿಸಿ ತೀರಿಸಿ ಬಿಡೋದಿಕ್ಕೆ ಆದರೆ ಅವರೇ ಪುಣ್ಯವಂತರು ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
3: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಯುಕ್ತ, ಐಶಿತಾ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
6: ನಿಮ್ಗೆಲ್ಲ ಕತೆ ಬೇಕು ಅಲ್ವಾ?
7: ಹೌದು ಪೊನ್ನಜ್ಜಿ, ಬೇಗ ಹೇಳು.
6: ಕತೆ ಕತೆ ಕತೆ ಕಾರಣ, ಮುತ್ತಿನ ತೋರಣ, ಇಲಿಗಳ ದಿಬ್ಬಣ.
8: ಏನಜ್ಜಿ ಅದು?
9: ಕತೆ ಕತೆ ಕಾರಣ, ಮುತ್ತಿನ ತೋರಣ, ಇಲಿಗಳ ದಿಬ್ಬಣ.
10: ಹೂ, ಚೆನ್ನಾಗಿದೆ ಚೆನ್ನಾಗಿದೆ.
7: ಹೌದು ಚೆನ್ನಾಗಿದೆ ಚೆನ್ನಾಗಿದೆ.
6: ಮಕ್ಕಳೇ, ಇವತ್ತು ಬಾಲಕೃಷ್ಣನ ಕತೆ ಹೇಳ?
8: ಆಯ್ತಾಯ್ತು ಹೇಳು.
10: ನಂಗೆ ಕೃಷ್ಣನ್ ಕಥೆನೇ ಇಷ್ಟ.
6: ಇದು ಕೃಷ್ಣ ಪುಟ್ಟು ಬಾಲಕ ಆಗಿರುವಾಗಿನ ಕತೆ. ಗೊತ್ತಾಯ್ತಾ?
8: ಕತೆ ಹೆಸರೇನಜ್ಜಿ?
6: ಕತೆ ಹೆಸರು ಬರಿದು ಮಡಿಲೇರಿದ ಗೋಪಬಾಲ ಅಂತ. ಕೃಷ್ಣ ಹುಟ್ಟಿದ್ದು ಎಲ್ಲಿ ಹೇಳಿ?
11: ನಂಗೊತ್ತು, ಕೃಷ್ಣ ಹುಟ್ಟಿದ್ದು ಮಧುರೆಯಲ್ಲಿ.
10: ಬೆಳಗದ್ದು ಗೋಕುಲ.
12: ಹೂ ಮತ್ತೆ ಅವನ ನಿಜವಾದ ತಂದೆ ತಾಯಿ?
10: ನಾನು ಹೇಳ್ತೀನಿ, ದೇವಕಿ ಮತ್ತೆ ವಸುದೇವ.
12: ಅವನ ಸಾಕು ತಂದೆ ತಾಯಿ?
11: ತಡಿ ತಡಿ, ನಂದ ಮತ್ತು ಯಶೋದ.
6: ಅಬ್ಬಬ್ಬ, ಕೃಷ್ಣನ ಪ್ರವರನೇ ಹೇಳಿಬಿಟ್ರಲ್ಲ. ಸರಿ, ಈಗ ಕತೆ ಕೇಳಿ. ಶ್ರೀಕೃಷ್ಣನ ಬಾಲ್ಯಲೀಲೆಯನ್ನು ಹೇಳುವಂತಹ ಅನೇಕ ಸ್ವಾರಸ್ಯಕರ ಕತೆಗಳು ನಮ್ಮಲ್ಲಿವೆ ಮಕ್ಕಳೇ. ಒಂದೊಂದು ಕತೆನೂ ಶ್ರೀಕೃಷ್ಣನ ಮಹಿಮೆಯನ್ನು ಸಾರಿ ಸಾರಿ ಹೇಳುತ್ತೆ. ಅಂಥದ್ದೇ ಒಂದು ಕತೆ ಇದು. ಒಂದ್ಸಲ ನಂದಗೋಕುಲದಲ್ಲಿ ವಯಸ್ಸಾದ ಮುದುಕಿಯೊಬ್ಬಳು ತಲೆ ಮೇಲೆ ಹಣ್ಣಿನ ಬುಟ್ಟಿ ಹೊತ್ತು ಹಣ್ಣು ಮಾರ್ತಾ ಹೊರಟಿದ್ಲು. ಹಣ್ಣಿನ ಮಾರಾಟಕ್ಕಾಗಿ ನಂದಗೋಕುಲದ ಬೀದಿ ಬೀದಿಲೆಲ್ಲ ಹಣ್ಣು ಬೇಕೇ ಹಣ್ಣು, ಹಣ್ಣು ಬೇಕೇ ಹಣ್ಣು ಅಂತ ಕೂಗ್ತಾ ಅಲ್ದಾಡ್ತಿದ್ಲು. ವೃದ್ಧೆ ಅಂದರೆ ಮುದುಕಿ, ಪಾಪ ಬಿಸಿಲಿನ ಬೇಗೆಯಿಂದ ಎಡಬಿಡದ ಅಲ್ದಾಟದಿಂದ ತುಂಬ ಆಯಾಸಗೊಂಡಿದ್ಲು. ತನ್ನ ಕೂಗು ಕೇಳಿದ ಕ್ಷಣ ಹೊರಬಂದು ಹಣ್ಣನ್ನು ಖರೀದಿ ಮಾಡುವ ಗೋಪಿಕಾ ಸ್ತ್ರೀಯರು, ಇವತ್ತು ಎಲ್ಲಿ ಹೋದರು, ಯಾರು ಹೊರಗೆ ಬರ್ತಾ ಇಲ್ವಲ್ಲ, ವ್ಯಾಪಾರನೇ ಮಾಡ್ತಾ ಇಲ್ಲ, ಏನಾಯಿತು ನಂದಗೋಕುಲಕ್ಕೆ ಅಂತ ಅವಳು ಚಿಂತೆ ಮಾಡಿದ್ಲು. ಆಗಲೇ ಒಬ್ಬ ಗೋಪಾಲಕ ಹಸುಗಳನ್ನು ಹೊಡ್ಕೊಂಡು ಹುಲ್ಲು ಮೇಯಿಸೋಕೆ ಅಂತ ಗೋಮಾಳದ ಕಡೆ ಹೋಗ್ತಾ ಇದ್ದ. ಮುದುಕಿ ಹಣೆ ಮೇಲಿನ ಬೆವರನ್ನ ಸೆರಗಿನಿಂದ ಒರೆಸ್ಕೊಳ್ತಾ, ಏ ಗೋಪಾಲಕ, ಇವತ್ತ್ಯಾಕೆ ನಂದಗೋಕುಲ ಇಷ್ಟು ಮೌನ ಆಗಿದೆ, ಗೋಪಿಕಾ ಸ್ತ್ರೀಯರೆಲ್ಲ ಎಲ್ಲಿ ಹೋದ್ರು ಅಂತ ಕೇಳ್ತಾಳೆ. ಅದಕ್ಕೆ ಆ ಗೋಪಾಲಕ, ಅಜ್ಜಿ, ಈ ದಿನ ಹಣ್ಣು ಮಾರಕ್ಕೆ ನಂದಗೋಕುಲಕ್ಕೆ ಯಾಕೆ ಬಂದೆ, ಇವತ್ತು ಗೋಕುಲದ ದೇವಾಲಯದ ಉತ್ಸವದ ದಿನ, ವಸಂತ ಪೂಜೆಗೆ ಅಂತ ಎಲ್ಲರೂ ಊರಿನ ತೋಪ್ನಲ್ಲಿ ಸೇರ್ಕೊಂಡಿದ್ದಾರೆ ಅಂತ ಹೇಳ್ದ. ಅಜ್ಜಿ, ಓಹೋ, ಹಾಗೋ, ಅದಕ್ಕೆ ಊರು ಇಷ್ಟು ನಿರ್ಜನವಾಗಿದೆ. ಹ್ಞೂ, ಇನ್ನು ಬಂದ ದಾರಿಗೆ ಸುಂಕ ಇಲ್ಲ, ಊರಿಗೆ ಹೊರಡ್ತೀನಿ ಅಂತ ಹೇಳ್ತಾ ಕೆಳಗಿಟ್ಟ ಬುಟ್ಟಿಯನ್ನು ತಲೆಯ ಮೇಲಿಟ್ಕೊಂಡು ಹೊರಡ್ತಾಳೆ.
11: ಹಣ್ಕೊಳ್ಳಕ್ಕೆ ಯಾರು ಸಿಗ್ಲಿಲ್ವಾ ಅಜ್ಜಿ?
6: ಹೌದು ರಂಬೆ, ಅವಳು ವಾಪಸ್ ಹೊರಟೋಗ್ತಾಳೆ. ಆಗ ಅವಳಿಗೆ ದಾರಿಲಿ ನಂದನ್ ಮನೆ ಕಾಣುತ್ತೆ. ಬಾಯಾರ್ಕಿಂದ ಅವಳು ಪ್ರಾಣ ಹೋಗ್ತಾ ಇತ್ತು. ಮನೆಯಲ್ಲಿ ತೆರೆದ ಬಾಗಿಲು ನೋಡಿ ಯಾರಾದರೂ ಒಳಗಿದ್ದಾರೋ ಅವರಿಂದ ನೀರು ಕೇಳಿ ಕುಡಿದು ಮುಂದೆ ಹೋಗ್ತೀನಿ ಅಂದ್ಕೊಂಡು, ತಾಯೇ ತಾಯೇ, ಯಾರಿದ್ದೀರಿ ಒಳಗೆ, ಕುಡಿಯೋಕೆ ತುಸು ನೀರು ಕೊಡ್ತೀರಾ ಅಂತ ಕೂಗ್ತಾಳೆ. ಆಗ ಹಜಾರ ದಾಟಿ ನಮ್ಮ ಮುದ್ದು ಕೃಷ್ಣ ಗೆಜ್ಜೆ ಗಲ್ಗಲ್ ಸದ್ದು ಮಾಡ್ತಾ ಅಜ್ಜಿ ಹತ್ರ ಬರ್ತಾನೆ. ಹಣ್ಣಿನ ಬುಟ್ಟಿನ ನೋಡಿದಾಗ ಅವನ ಕಣ್ಣು ಊರಗ್ಲ ಆಗುತ್ತೆ. ಅವನು, ಅಜ್ಜಿ ಅಜ್ಜಿ, ಹಣ್ಣನ್ನು ನನಗಾಗಿ ತಂದ್ಯಾ, ಕೊಲು ಮತ್ತೆ ಅಂದಾಗ ಅಜ್ಜಿ ಅವನು ಮುದ್ದು ಮುದ್ದು ತೊದಲ ಮಾತು ಕೇಳಿ ಬೊಚ್ಚು ಬಾಯಿ ಅಗ್ಲ ಮಾಡಿ ನಗ್ತಾಳೆ. ಜಾಣ ಮರಿ, ಹಣ್ಣು ಬೇಕಾ ನಿಂಗೆ, ಹೋಗು ನೀನು ನಮ್ಮನ್ನು ಕರ್ಕೊಂಡು ಬಾ, ಕೊಡ್ತೀನಿ ಅಂತ ಹಣ್ಣಿನ ವ್ಯಾಪಾರ ಆಗ್ಬೋದೇನೋ ಏನೋ ಆಸೆಯಿಂದ ಹೇಳ್ತಾಳೆ. ಕೃಷ್ಣ ಜೋರಾಗಿ ತಲೆ ಅಲುಗಿಸಿದಾಗ ಅವನ ತಲೆ ಮೇಲಿನ ನವಿಲ್ಗರಿ ಕೂಡ ಅಲುಗಾಡುತ್ತೆ. ಕೃಷ್ಣನ ಈ ತುಂಟಾಟ ಬಹಳ ಮನೋಹರವಾಗಿ ಕಾಣುತ್ತೆ ಅಜ್ಜಿಗೆ.
13: ಅಜ್ಜಿ, ಕರ್ತೊಳೋಕೆ ಮನೇಲಿ ಯಾರೂ ಇಲ್ಲ, ಅಮ್ಮ ಪೂಜೆ ಮುಗಿಸಿ ಬರೋಕ್ಕೆ ತಲಾಗುತ್ತೆ, ನೀನು ನನಗೆ ಅನ್ಕೊಲು, ಅಮ್ಮ ಏನು ಹೇಳಲ್ಲ ಅಂತ ಅಂದ. ಮುದುಕಿ ಪುಟ್ಟ ಕಂದನ ತೊದಲ ಮಾತನ್ನು ಆನಂದಿಸ್ತಾ ಮುಖಕ್ಕೆ ನೆಟಿಗೆ ಮುರಿದು ದೃಷ್ಟಿ ತೆಗಿತಾಳೆ. ಎಲ್ಲ ಬೆರಳುಗಳು ಲಟ ಲಟ ಲಟ ಅಂತ ಸದ್ದು ಮಾಡುತ್ತೆ.
10: ಪೊನ್ನಜ್ಜಿ, ಅಮ್ಮ ನಂಗೂ ಮನೇಲಿ ಲಟ್ಕೆ ತೆಗಿತಾಳೆ.
6: ಹೌದಾ ಮರಿ?
10: ಹ್ಞೂ.
6: ಹೇಗೆ ತೆಗಿತಾಳೆ ಕಂದ? ಈಗ ಲಟ್ ಲಟ ಅಂತ
7: ನಾವು ತೆಗಿತೀವಿ ಲಟ್ ಲಟ ಅಂತ.
6: ಹ್ಞೂ, ಎಲ್ಲ ಬೆರಳುಗಳು ಲಟ ಲಟನೆ ನೆಟ್ಗೆ ಸದ್ದು ಮಾಡಿದ್ವು. ಎಲ್ಲ ನಂದೇ ದೃಷ್ಟಿ ಕಂದ. ಪುಟ್ಟ, ಹಣ್ಣನ್ನು ನಾನೇನು ಕೊಡಬೇಕಾದ್ರೆ ನೀ ನನಗೆ ಕಾಸು ಕೊಡಬೇಕು ಅಂತ ಹೇಳ್ತಾಳೆ. ಕೃಷ್ಣ ಅದಕ್ಕೆ, ಹೌದಾ, ನಿಂಗೆ ಕಾಸು ಕೊಟ್ಟು ನಾನು ಅನ್ ತಗೊಬೇಕಾ? ಅಜ್ಜಿ,
13: ನನ್ನ ಹತ್ರ ಕಾಶಿಲ್ಲ, ಆದರೆ ನಂಗೆ ಹಣ್ಣು ಬೇಕೇ ಬೇಕು ಅಂತ ಹೇಳ್ತಾನೆ. ತಟ್ಟನೆ ಕೃಷ್ಣನಿಗೆ ತನ್ನ ಅಮ್ಮ ಯಶೋಧಿಯ ಮಾತು ನೆನಪಿಗೆ ಬರುತ್ತೆ. ಅದನ್ನು ನೆನ್ಪು ಮಾಡ್ಕೊಳ್ತಾ, ಅಜ್ಜಿ ಅಮ್ಮ ಹೇಳ್ತಾಳೇ, ನಿಂಗೇನಾದರೂ ಬೇಕಾದಲ್ಲಿ ನನ್ನ ಮೊದಲಲ್ಲಿ ಕೂತು ಪೀತಿಂದ ಕೇಳು, ನಿಂಗೆ ಕೊತ್ತೀನಿ ಅಂತ. ಹಾಗಾಗಿ ನಾನಿನ್ ತೊಡೆ ಮೇಲೇರಿ ಪೀತಿಯಿಂದ ಹಣ್ಣು ಕೇಳ್ತೀನಿ, ಕೊಡ್ತಿತಾನೆ ಅಂತ ಹೇಳ್ತಾ ಇದ್ದ ಹಾಗೆ ಅಜ್ಜಿಯ ತೊಡೆಯನ್ನು ಏರಿ ಜೇನು ಸುರಿಸುತ್ತಾ, ಅಜ್ಜಿ ಹಣ್ಣು ಕೊಡ್ತೀಯ ಈಗ ಅಂತ ಕೇಳ್ತಾನೆ. ಮುದುಕಿ ಎಲ್ಲನೂ ಮರೆತು ಮುದ್ದು ಕೃಷ್ಣನನ್ನು ಅಪ್ಪಿ ಮುದ್ದು ಗರಿತಾಳೆ. ಅವಳ ಕಣ್ಣಿಂದ ನೀರು ಕೋಡಿಯಾಗಿ ಹರಿಯುತ್ತೆ. ಯಾಕಜ್ಜಿ ಅಳ್ತಿದ್ಯಾ, ಹೊಂದ್ಕೋದಕ್ಕೆ ನಿಂಗೆ ಇಷ್ಟ ಇಲ್ವಾ ಅಂದಾಗ ಅಜ್ಜಿ ಅವನ ಮುಂಗುರುಳು ಸವರುತ್ತಾ, ಅಯ್ಯೋ ಕಂದ, ನಿನಗಲ್ಲದೆ ಇನ್ನಾರೇ ಕೊಡಲಿ ನಾನು ಹಣ್ಣನ್ನು? ಮಕ್ಕಳೇ ಇಲ್ಲದ ನನಗೆ ಈ ಕ್ಷಣದಲ್ಲಿ ಮಗುವಿನ ಮುಗ್ಧ ಪ್ರೀತಿ ತೋರಿಸಿ ನನಗೆ ಮಾತೃ ಪ್ರೇಮದ ಸವಿಯನ್ನು ಉಣಬಡಿಸಿದ್ಯಾ. ನನ್ನನ್ನು ಒಬ್ಬ ತಾಯಿಯನ್ನಾಗಿ ಮಾಡಿದ್ಯಾ. ನೀನು ಸಾಮಾನ್ಯ ಬಾಲಕ ಅಲ್ಲ, ಸಾಕ್ಷಾತ್ ಭಗವಂತ. ಇಂದು ನನ್ನ ಜನ್ಮ ಪಾವನ ಆಯಿತು ಅಂತ ಆನಂದ ಬಾಷ್ಪ ಸುರಿಸಿ ಕೃಷ್ಣನನ್ನು ಮನದುಂಬಿ ಮುದ್ದಾಡ್ತಾಳೆ. ಅವನ ಎರಡೂ ಕೈಗಳಿಗೂ ಬೊಗಸೆ ತುಂಬ ಹಣ್ಣು ಕೊಟ್ಟು ಅವನ ವಸ್ತ್ರದಲ್ಲೂ ತುಂಬಿಸಿ, ತಿನ್ನು ಕಂದ, ನೀನು ತೋರಿಸಿರುವ ಪುತ್ರ ವಾತ್ಸಲ್ಯವೇ ಸಾಕು, ನನ್ನ ಜನ್ಮ ಸಾರ್ಥಕ ಆಯಿತು ಅಂತ ಹೇಳ್ತಾಳೆ. ಆಗ ಕೃಷ್ಣ, ಅಜ್ಜಿ ಇರಿ, ನನ್ನ ಹತ್ರ ಕಾಶಿಲ್ಲ, ಆದರೆ ಒಳಗೆ ಧಾನ್ಯ ಇದೆ, ಅದನ್ನೇ ಕೊತ್ತೀನಿ. ಅಮ್ಮ ಹೇಳ್ತಾಳೇ, ಕಷ್ಟದಲ್ಲಿರೋರ ಹತ್ರ ಏನನ್ನು ಹಾಗೆ ತಗೋಬಾರ್ದಂತೆ ಅಂತ ಹೇಳ್ತಾ ಮನೆ ಒಳಗೆ ಹೋಗಿ ತನ್ನ ಮುಷ್ಟಿಯಲ್ಲಿ ಧಾನ್ಯನ ತರ್ತಾನೆ. ಆದರೆ ಅಜ್ಜಿ ಹತ್ರ ಬರುವಾಗ ಅವನ ಮುಷ್ಟಿಯಲ್ಲಿ ಕೇವಲ 8 ಕಾಳುಗಳು ಮಾತ್ರ ಉಳಿಯುತ್ತೆ. ಅಜ್ಜಿ ಅದನ್ನೇ ಮಹಾಪ್ರಸಾದ ಅನ್ನೋ ಹಾಗೆ ತನ್ನ ಸೆರಗಿನಲ್ಲಿ ಕಟ್ಕೊಂಡು ಮನೆಗೆ ಮರಳ್ತಾಳೆ. ದಾರಿ ಉದ್ದಕ್ಕೂ ಕೃಷ್ಣ ತೋರಿದ ವಾತ್ಸಲ್ಯದ ಸುಖವನ್ನು ನೆನೀತಾ ತನ್ನನ್ನೇ ತಾನು ಮರೀತಾಳೆ. ಮುದುಕಿ ಮನೆಗೆ ಬಂದು ಬುಟ್ಟಿ ಇಳಿಸಿ ಮುಖ ತೊಳ್ಕೊಳ್ತಾಳೆ. ಮುಖ ಒರೆಸೋಕೆ ಅಂತ ಸೆರಗನ ಬಿಚ್ಚಿದಾಗ ಸೆರಗಿನ ತುದಿಯಲ್ಲಿ ಇರುವಂತಹ ಕಟ್ಟಿದ ಗಂಟು ಕಾಣಿಸುತ್ತೆ ಅವಳಿಗೆ. ಅವಳು ಅದನ್ನು ಬಿಚ್ಚುತ್ತಾ, ಮಗು ತನ್ನ ಪುಟ್ಟ ಕೈಯಲ್ಲಿ ಪ್ರೀತಿಯಿಂದ ನೀಡಿದ ಧಾನ್ಯ ಇದು ಅಂತ ಅಂದ್ಕೊಳ್ತಾ ಅದನ್ನು ತಟ್ಟೆ ಒಂದರಲ್ಲಿ ಸುರಿತಾಳೆ. ಆಗ ಏನಾಗುತ್ತೆ ಗೊತ್ತಾ ಮಕ್ಕಳೇ?
8: ಏನಾಯ್ತು ಅಜ್ಜಿ? ಆಗ ಅವನ ಪುಟ್ಟ ಪುಟ್ಟ ಕೈಯಲ್ಲಿ ಹಾಕಿದ್ದು 7-8 ಧಾನ್ಯ ಮಾತ್ರ, ಅದರಲ್ಲಿ ಏನಾಗಕ್ ಸಾಧ್ಯ ಪೊನ್ನಜ್ಜಿ?
13: ಏನಾಗುತ್ತೆ ನೋಡಿ. ಈಗ ನೋಡು, ನೋಡ್ತಿದ್ದ ಹಾಗೆ ಆ ಧಾನ್ಯಗಳು ಅಮೂಲ್ಯವಾದ ಮುತ್ತು ರತ್ನಗಳಾಗಿ ತಟ್ಟೆ ತುಂಬಿ ಸುತ್ತಲೂ ಚೆಲ್ಬಿಡುತ್ತೆ. ಇದನ್ನ ನೋಡಿ ಅಜ್ಜಿ ಮೂಕ ವಿಸ್ಮಿತಳಾಗ್ತಾಳೆ. ಇದೆಂಥ ಬಾಲಕನ ಲೀಲೆ! ಆಗ ಪ್ರೀತಿಯಿಂದ ನನ್ನ ಮಡಿಲನ್ನು ತುಂಬಿಬಿಟ್ಟ, ಈಗ ಸೀರೆಯಿಂದ ನನ್ನ ಮನೆಯನ್ನೇ ತುಂಬಿಸ್ತಾ ಇದ್ದಾನೆ. ಇಂದಿಗೆ ನನ್ನ ಬಡತನ ನಿವಾರಣೆ ಆಯಿತು ಅಂತ ತುಂಬ ಖುಷಿ ಪಡ್ತಾಳೆ. ಅವಳ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಉಕ್ಕಿ ಉಕ್ಕಿ ಹರಿಯುತ್ತೆ. ಆಮೇಲೆ ತನ್ನಂತೆ ಬಡವರಾಗಿದ್ದಂತಹ ಅಕ್ಕಪಕ್ಕದವರಿಗೆ ಸಹಾಯ ಮಾಡ್ತಾ ಪರಮಾತ್ಮ ಶ್ರೀಕೃಷ್ಣನ ಮಹಿಮೆ ಹೊಗಳ್ತಾ ನೆಮ್ಮದಿಯಿಂದ ಇರ್ತಾಳೆ. ಹೀಗೆ ಪರಮಾತ್ಮ ಕೃಷ್ಣನು ಬಂಜಿಯಾದ ಮುದುಕಿಯಲ್ಲಿ ಮಾತ್ರ ವಾತ್ಸಲ್ಯವನ್ನು ಹರಿಸಿ ಅವಳ ಬಡತನವನ್ನೂ ನೀಗ್ತಾನೆ. ಗೊತ್ತಾಯ್ತಲ್ಲ ಮಕ್ಕಳೇ, ಕೃಷ್ಣ ಭಗವಂತನ ಅವತಾರ.
8: ಕೃಷ್ಣ ಚಿಕ್ಕವನಂದನೆ ಮ್ಯಾಜಿಕ್ ಮಾಡ್ತಾ ಇದ್ದ.
13: ಹ್ಞೂ ಪುಟ್ಟ, ಇಂಥ ಮ್ಯಾಜಿಕ್ಕು ಬಹಳ ಮಾಡ್ತಾ ಇದ್ದ. ಈ ಹೇಳಿ, ಈ ಕಥೆಯಿಂದ ನೀವೇನ್ ತಿಳ್ಕೊಂಡ್ರಿ?
8: ಭಗವಂತ ನಂಬಿದವರ ಕೈ ಹಿಡಿದು ಎತ್ತುತ್ತಾನೆ. ದೃಢಭಕ್ತಿ ನಮ್ದಾದಲ್ಲಿ ಜೀವನದ ಎಲ್ಲಾ ಸುಖ ಸೌಕರ್ಯಗಳು ನಮ್ದಾಗುತ್ತೆ. ಹಾಗಾಗಿ ಭಗವಂತನಲ್ಲಿಯ ನಮ್ಮ ನಿಷ್ಠೆ ದೃಢವಾಗಿರ್ಬೇಕು.
14: ಸರಿ ಅಜ್ಜಿ, ನಾವೇನ್ ಬರ್ತೀವಿ.
13: ಆಯ್ತು ಮಕ್ಕಳೇ, ಹೋಗ್ ಬನ್ನಿ.
5: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಐಶಿತಾ, ಯುಕ್ತ ಇವರಿಗೆ ಧನ್ಯವಾದಗಳು.
3: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದು ತಗೊಂಡು ಹೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ.
1: ಏನು ಏನ್ ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಹೇ ನೇಹಾ, ಈ ನಡುವೆ ತುಂಬಾನೇ ಆರಾಮಾಗಿದೀಯಾ? ಏನ್ ಸೀಕ್ರೆಟ್?
7: ಸೀಕ್ರೆಟ್ ಏನಿಲ್ಲ, ಇದು ಒಂದು ಸ್ಮಾರ್ಟ್ ಮೂವ್. ನಾನು LIC ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ.
6: ಓ ಹೌದಾ, ಅದ್ರಲ್ಲಿ ಏನ್ ಸ್ಪೆಷಲ್?
7: ನೋಡು, ಅದ್ರಲ್ಲಿ ಚಿಕ್ಕ ಉಳಿತಾಯ ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದ್ರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಗ್ಯಾರಂಟೀಡ್ ಅಡಿಷನ್ಸ್, ಅಡಿಷನಲ್ ಸರ್ವೈವಲ್ ಬೆನಿಫಿಟ್ ಜೊತೆ 3 ಅಟ್ರಾಕ್ಟಿವ್ ಆಪ್ಷನ್ ಸಿಗುತ್ತೆ. ಆಟೋ ಕವರ್ ಸಹ ಇದೆ. ಅಷ್ಟೇ ಅಲ್ಲ, ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ.
6: ವಾವ್, ನನಗೂ LIC ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು. ಹಾಗಾದ್ರೆ ಈಗಲೇ LIC India.in ಗೆ ಭೇಟಿ ನೀಡು ಅಥವಾ ನಿನ್ನ ಹತ್ತಿರದ LIC ಬ್ರಾಂಚ್ ಗೆ ಕಾಂಟ್ಯಾಕ್ಟ್ ಮಾಡು.
8: LIC ಹರ್ ಪಲ್ ಆಪ್ಕೆ ಸಾಥ್.
3: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
9: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
3: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
9: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
10: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
11: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
12: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
11: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
13: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ಲ? ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
14: ಹಾಗಾದ್ರೆ ನಾನು ಯಾವ ಹಾಲನ್ನ ಬಳಸಲಿ?
13: KMF ನ ನಂದಿನಿ ಹಾಲು, ನೀವು ಬಳಸಲು ಯೋಗ್ಯವಾದ ಹಾಲು.
15: ಬಳಸಿ ಪರಿಶುದ್ಧ ನಂದಿನಿ.
16: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
16: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
17: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
18: ಯಾರು ಮಧ್ಯವರ್ತಿಗಳಿಲ್ಲದೇ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
19: ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ RJ ಅರ್ಪಿತಾ. ನಗರದ ಬಾಲರಾಜ್ ರಸ್ತೆಯಲ್ಲಿರುವ ಪ್ರತಿಷ್ಠಿತ ಸರ್ಕಾರಿ ನೌಕರರ ಸಹಕಾರ ಸಂಘ ನಿಯಮಿತದ 85ನೇ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು September 20 ಭಾನುವಾರ ಬೆಳಗ್ಗೆ 10:30 ಬಾಲರಾಜ್ ರಸ್ತೆಯಲ್ಲಿರುವ ಸರ್ಕಾರಿ ನೌಕರರ ಭವನದ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದು, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು KEESHWARAPPA ಅವರು ವಹಿಸಲಿದ್ದಾರೆ. ಸದಸ್ಯರು ಸಕಾಲದಲ್ಲಿ ಭಾಗವಹಿಸಿ ಸಲಹೆ ಸಹಕಾರ ನೀಡುವುದರ ಮೂಲಕ ಸಭೆಯನ್ನು ಯಶಸ್ವಿಗೊಳಿಸಲು ಕೋರಿದ್ದು, ಆಹ್ವಾನ ಪತ್ರಿಕೆ ತಲುಪದೇ ಇದ್ದಲ್ಲಿ ಈ ಪ್ರಕಟಣೆಯನ್ನು ಆಹ್ವಾನ ಎಂದು ತಿಳಿದು ಭಾಗವಹಿಸಲು ಕಾರ್ಯದರ್ಶಿ ಕೆ ರವಿಕುಮಾರ್ ತಿಳಿಸಿದ್ದಾರೆ. ಮುಂದಿನ ವಿವರ. ರೋಟರಿ ಕ್ಲಬ್ ಶಿವಮೊಗ್ಗ ಸೆಂಟ್ರಲ್ ಹಾಗೂ ಸುಬ್ಬಯ್ಯ ಆಸ್ಪತ್ರೆ ಶಿವಮೊಗ್ಗ ಇವರ ಸಹಭಾಗಿತ್ವದಲ್ಲಿ ನಾಳೆ ಬೆಳಗ್ಗೆ 10 ಗಂಟೆಗೆ ಮೇಲಿನ ಹನಸವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತುಂಗಾ ಪ್ರೌಢಶಾಲೆ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿದೆ. ಶಿಬಿರದಲ್ಲಿ ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ತಪಾಸಣೆ, ದಂತ ಪರೀಕ್ಷೆ ಹಾಗೂ ಮಧುಮೇಹ ಪರೀಕ್ಷೆ ನಡೆಸಲಾಗುವುದು. ಮಹಿಳೆಯರಿಗೆ ಉಚಿತ ಸ್ತನ ಕ್ಯಾನ್ಸರ್ ತಪಾಸಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಹಾಗೂ ರಕ್ತದಾನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ ಶಿವಮೊಗ್ಗ ಸೆಂಟ್ರಲ್ ಅಧ್ಯಕ್ಷೆ ವಿನುತಾ ಅಶ್ವಿನ್ ಹಾಗೂ ಕಾರ್ಯದರ್ಶಿ ಜ್ಯೋತಿ ಶ್ರೀರಾಮ್ ಸೇರಿದಂತೆ ರೋಟರಿ ಕ್ಲಬ್ನ ಸದಸ್ಯರು ಪಾಲ್ಗೊಳ್ಳಲಿದ್ದಾರೆ. ವೈದ್ಯರಾದ ಡಾ ಸುರೇಶ್ ಹಾಗೂ ಡಾ ಗುಡದಪ್ಪ ಕಸಬಿ ಸೇರಿದಂತೆ ತಜ್ಞ ವೈದ್ಯರು ಶಿಬಿರದಲ್ಲಿ ಸೇವೆ ಸಲ್ಲಿಸಲಿದ್ದಾರೆ. ತುಂಗಾ ಪ್ರೌಢಶಾಲೆಯ ಅಧ್ಯಕ್ಷ ರಮೇಶ್ ಹಂಪಣ್ಣ, ಮುಖ್ಯೋಪಾಧ್ಯಾಯ ಜೆಡಿ ಬಸವರಾಜ್ ಹಾಗೂ ಶಾಲಾ ಸಮಿತಿಯ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಮುಂದಿನ ವಿವರ. ಎಲ್ಲವನ್ನೂ ಸಾಧಿಸಿದವನು ವಿಶ್ವಕರ್ಮ ಆಗಿದ್ದು ಸೃಷ್ಟಿಶೀಲತೆಯನ್ನು ಪೂಜಿಸುವ ಸುಂದರ ಸಂಪ್ರದಾಯವನ್ನು ವಿಶ್ವಕರ್ಮ ಜಯಂತಿಯು ಜಗತ್ತಿಗೆ ಸಾರುತ್ತದೆ ಎಂದು ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಸಿಎಸ್ ಚಂದ್ರಭೂಪಾಲ್ ತಿಳಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಶಿವಮೊಗ್ಗ ಇವರ ಸಂಯುಕ್ತಾಶ್ರಯದಲ್ಲಿ ನಗರದ ಕುವೆಂಪು ರಂಗಮಂದಿರದಲ್ಲಿ ಏರ್ಪಡಿಸಲಾಗಿದ್ದ ಶ್ರೀ ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಶ್ರಮ, ಸಂಸ್ಕೃತಿ ಮತ್ತು ಕೌಶಲ್ಯವನ್ನು ಗೌರವಿಸುವುದೇ ವಿಶ್ವಕರ್ಮ ಜಯಂತಿಯ ಮುಖ್ಯ ಉದ್ದೇಶವಾಗಿದೆ. ಪ್ರತಿಯೊಂದು ಕೆಲಸದಲ್ಲೂ ದೈವತ್ವವನ್ನು ಕಾಣುವವನು ವಿಶ್ವಕರ್ಮಿ. ವಿಶ್ವಕರ್ಮ ಮೊದಲ ಇಂಜಿನಿಯರ್ ಆಗಿದ್ದಾರೆ. ವಿಷ್ಣುವಿನಲ್ಲಿ ಎಲ್ಲ ಆಯುಧವನ್ನು ಸಿದ್ಧಪಡಿಸಿದ್ದು ವಿಶ್ವಕರ್ಮರಾಗಿದ್ದು ಅವರ ಪ್ರತಿಭೆ ಅಗಾಧ. ಅವರ ದೂರದೃಷ್ಟಿ, ಕೌಶಲ್ಯ, ಚಿಂತನೆಗಳು ಎಂದಿಗೂ ಪ್ರಸ್ತುತವಾಗಿದೆ. ವಿಶ್ವಕರ್ಮರನ್ನು ಯಾವುದೇ ಒಂದು ಜಾತಿಗೆ ಸೀಮಿತಗೊಳಿಸಬಾರದು. ಇಂತಹ ಮಹಾನ್ ಪುರುಷರ ಜೀವನದ ಬಗ್ಗೆ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ತಿಳಿಸಿ ಹೇಳಬೇಕು. ಇಂತಹ ಜಯಂತಿಗಳಲ್ಲಿ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ವಿಶೇಷ ಉಪನ್ಯಾಸ ನುಡಿದರು. ಮುಂದಿನ ವಿವರ. ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯು 1 ಅಕ್ಟೋಬರ್ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಪ್ರಯುಕ್ತ ಸೆಪ್ಟೆಂಬರ್ 29 ಬೆಳಗ್ಗೆ 9 ಗಂಟೆಯಿಂದ ನಗರದ ನೆಹರು ಕ್ರೀಡಾಂಗಣದಲ್ಲಿ ಹಿರಿಯ ನಾಗರಿಕರಿಗೆ ಜಿಲ್ಲಾ ಮಟ್ಟದ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ. ಕ್ರೀಡಾ ಸ್ಪರ್ಧೆಗಳು 60-80 ವರ್ಷದ ಪುರುಷ ಮಹಿಳೆಯರಿಗೆ ಬಿರುಸಿನ ನಡಿಗೆ, ಮ್ಯೂಸಿಕಲ್ ಚೇರ್ ಮತ್ತು ಚೆಂಡನ್ನು ಬಕೆಟಿನಲ್ಲಿ ಹಾಕುವುದು. ಸಾಂಸ್ಕೃತಿಕ ಸ್ಪರ್ಧೆಗಳು 60-80 ವರ್ಷದ ಪುರುಷ ಅಥವಾ ಮಹಿಳೆಯರಿಗೆ ಏಕಪಾತ್ರ ಅಭಿನಯ, ಗಾಯನ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಈ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಭಾಗವಹಿಸುವ ಸ್ಪರ್ಧಾರ್ಥಿಗಳು 60 ವರ್ಷ ಮೇಲ್ಪಟ್ಟವರಾಗಿದ್ದು ಆಧಾರ್ ಕಾರ್ಡ್ ಮತ್ತು ಹಿರಿಯ ನಾಗರಿಕರ ಗುರುತಿನ ಚೀಟಿಯೊಂದಿಗೆ ಸೆಪ್ಟೆಂಬರ್ 27 ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರ, ಡಿವೈಎಸ್ಪಿ ಕಚೇರಿ ಆವರಣ, ಶಿವಮೊಗ್ಗ ಇಲ್ಲಿ ನೋಂದಣಿ ಮಾಡಿಕೊಳ್ಳುವುದು. ನೋಂದಣಿಗಾಗಿ ರವೀಂದ್ರ ಮೊಬೈಲ್ ಸಂಖ್ಯೆ 9164444370, ಗಣೇಶ್ 8431109814 ಅಥವಾ ಕಚೇರಿಯ ದೂರವಾಣಿ ಸಂಖ್ಯೆ 0818222118 ಈ ಸಂಖ್ಯೆಯನ್ನು ಸಂಪರ್ಕಿಸುವಂತೆ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನೀವು ಕೇಳ್ತಾ ಇದ್ದೀರಾ ದಿನದ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕಸ್ತೂರಿ ರಂಗನ್ ವರದಿ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರವೇ ಜವಾಬ್ದಾರಿ ಹೊತ್ತು ರಾಜ್ಯ ಸರ್ಕಾರದ ಮಾದರಿಯಲ್ಲಿ ವಿಶೇಷ ಅಧಿವೇಶನ ಕರೆದು ಸಮಗ್ರ ಚರ್ಚೆ ನಡೆಸಬೇಕು ಎಂದು ಕೆಪಿಸಿಸಿ ಪ್ರಚಾರ ಸಮಿತಿ ಸದಸ್ಯ ರಮೇಶ್ ಹೆಗ್ಡೆ ಆಗ್ರಹಿಸಿದರು. ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದ ಪಶ್ಚಿಮ ಘಟ್ಟ ವ್ಯಾಪ್ತಿಯ 10 ಜಿಲ್ಲೆಗಳ 40 ತಾಲೂಕುಗಳ 1449 ಗ್ರಾಮಗಳನ್ನು ಪರಿಸರ ಸೂಕ್ಷ್ಮ ಪ್ರದೇಶ ಎಂದು ಘೋಷಿಸುವ ಸಂಬಂಧ ಕೇಂದ್ರ ಸರ್ಕಾರದ ಕರಡು ಅಧಿಸೂಚನೆ ಹೊರಡಿಸಿದೆ. ಪರಿಸರ ಸಂರಕ್ಷಣಾ ಕಾಯ್ದೆ 1986 ಅಡಿಯಲ್ಲಿ ಇಎಸ್ಝಡ್ ಘೋಷಿಸುವ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆ. ಹೀಗಾಗಿ ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರವೇ ಜವಾಬ್ದಾರಿ ಹೊರಬೇಕು ಎಂದರು. ಮುಂದಿನ ವಿವರ. ಜಿಲ್ಲೆಯಲ್ಲಿ ಅತ್ಯಲ್ಪ ಅವಧಿಯಲ್ಲಿ ರೈಲ್ವೆ ಕ್ಷೇತ್ರದಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳಾಗಿದ್ದು ಅನೇಕ ಹೊಸ ರೈಲು ಸಂಪರ್ಕ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು

ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಸದ ಬಿವೈ ರಾಘವೇಂದ್ರ ಅವರು ಹೇಳಿದರು. ಅವರು ಶಿವಮೊಗ್ಗ ಸಮೀಪದ ಹಾರನಹಳ್ಳಿ ಗ್ರಾಮದ ರೈಲು ನಿಲ್ದಾಣದ ಪ್ಲಾಟ್ಫಾರ್ಮ್ ವಿಸ್ತರಣೆ ಅಭಿವೃದ್ಧಿಪಡಿಸುವ 1.88 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು. ಪ್ರಸ್ತುತ ಇರುವ ಪ್ಲಾಟ್ಫಾರ್ಮ್ 250 ಮೀಟರ್ ಅಗಲವಿದ್ದು ಇದನ್ನು 1 ಮೀಟರ್ ಎತ್ತರಿಸುವ ಹಾಗೂ 1 ಮೀಟರ್ ಅಗಲ ವಿಸ್ತರಿಸಲು ಉದ್ದೇಶಿಸಲಾಗುವುದು. ಕೋಟೆಗಂಗೂರು ರೈಲ್ವೆ ಕೋಚಿಂಗ್ ಡಿಪೋ ಶೀಘ್ರದಲ್ಲೇ ಲೋಕಾರ್ಪಣೆಗೊಳ್ಳಲಿದೆ. ಕೋಟೆಗಂಗೂರು ರೈಲ್ವೆ ಡಿಪೋ ಅಧಿಕೃತವಾಗಿ ಆರಂಭಗೊಂಡ ನಂತರ ದೇಶದ ಪ್ರತಿಷ್ಠಿತ ನಗರಗಳಿಗೆ ಸಂಪರ್ಕ ಕಲ್ಪಿಸುವ ಅನೇಕ ಹೊಸ ಮಾರ್ಗಗಳು ಆರಂಭಗೊಳ್ಳಲಿವೆ. ವಿಶೇಷವಾಗಿ ವಂದೇ ಭಾರತ್ ರೈಲು ಸಂಚಾರ ಆರಂಭಗೊಳ್ಳಲಿದೆ. ಇದರೊಂದಿಗೆ ತಿರುಪತಿ, ಕೇರಳದ ಎರ್ನಾಕುಲಂ, ಬಿಹಾರ್, ಜಾರ್ಖಂಡ್, ಚಂಡೀಗಢ್, ಗುವಾಹಟಿಗೆ ರೈಲು ಸಂಪರ್ಕ ದೊರೆತು ರೈಲ್ವೆ ಜಂಕ್ಷನ್ ಆಗಿ ಪರಿವರ್ತನೆಯಾಗಲಿದೆ. ಇದರಿಂದಾಗಿ ಮಲೆನಾಡಿನ ಜನರು ದೇಶಾದ್ಯಂತ ಸಂಚರಿಸಲು ಅನುಕೂಲವಾಗಲಿದೆ ಎಂದರು. ಮುಂದಿನ ವಿವರ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಶಿವಮೊಗ್ಗ, ಪರಿಸರ ಅಧ್ಯಯನ ಕೇಂದ್ರ ಶಿವಮೊಗ್ಗ, ರೇಡಿಯೋ ಶಿವಮೊಗ್ಗ 90.8 FM ಹಾಗೂ ರಾಷ್ಟೀಯ ಶಿಕ್ಷಣ ಸಮಿತಿ ಎನ್ಎಸ್ಎಸ್ ಘಟಕ ಹಾಗೂ ವಿಜ್ಞಾನ ಸಂಘ ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಓಜೋನ್ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಪ್ರೊಫೆಸರ್ ಎಎಸ್ ಚಂದ್ರಶೇಖರ್, ನಮ್ಮ ಐಷಾರಾಮಿ ಜೀವನ ಶೈಲಿಯ ಕಾರಣದಿಂದ ಹಾಗೂ ಅವಶ್ಯಕತೆಗಳಿಗಿಂತ ಹೆಚ್ಚು ಅನಾವಶ್ಯಕ ವಸ್ತುಗಳ ಬಳಕೆಯಿಂದ ಕ್ಲೋರೋಫ್ಲೋರೋಕಾರ್ಬನ್ ಅತಿಯಾದ ಬಿಡುಗಡೆ ಓಜೋನ್ ಪದರದ ನಾಶಕ್ಕೆ ಕಾರಣವಾಗುತ್ತಿದೆ. ಇದರಿಂದ ಕ್ಯಾನ್ಸರ್ನಂತಹ ಮಾರಕ ರೋಗಗಳಿಗೆ ಇಂದಿನ ಪೀಳಿಗೆ ತುತ್ತಾಗುತ್ತಿದೆ. ಹಾಗಾಗಿ ವಿದ್ಯಾರ್ಥಿಗಳಾಗಿ ಹಾಗೂ ಮುಂದಿನ ಶಿಕ್ಷಕರಾಗಿ ನೀವು ತಮ್ಮ ಮುಂದಿನ ಭವಿಷ್ಯಕ್ಕಾಗಿ ಇಂತಹ ಕಾರ್ಯಕ್ರಮದ ಬಗ್ಗೆ ಆಲೋಚಿಸಬೇಕು, ಚಿಂತನೆ ನಡೆಯಬೇಕು, ಜೊತೆಗೆ ತಮ್ಮ ಜೀವನ ಶೈಲಿಯನ್ನು ಪರಿಸರ ಸ್ನೇಹಿಯಾಗಿ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮೈಸೂರಿನ ಹಿರಿಯ ರಂಗಕರ್ಮಿ ಪಾಪು ಶ್ರೀನಿವಾಸ್ ಮಾತನಾಡಿ, ನಮ್ಮ ಜೀವನದ ಛತ್ರಿ ಚೆನ್ನಾಗಿರಬೇಕಾದರೆ ನಾವು ಈ ಭೂಮಿಯ ರಕ್ಷಣಾ ಛತ್ರಿಯನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಬೇಕು. ಪರಿಸರವನ್ನು ಹೊರತುಪಡಿಸಿದ ರಂಗ ಶಿಕ್ಷಣವಿಲ್ಲ. ರಂಗ ಶಿಕ್ಷಣದ ಮೂಲಕ ನಾವು ಪರಿಸರ ಜಾಗೃತಿ ಕಾರ್ಯಕ್ರಮಗಳನ್ನು ಸಹ ಮಾಡುತ್ತಿದ್ದೇವೆ ಎಂದರು. ಮತ್ತೋರ್ವ ಅತಿಥಿಯಾಗಿ ಭಾಗವಹಿಸಿದ್ದ ರೇಡಿಯೋ ಶಿವಮೊಗ್ಗ ಮತ್ತು ಪರಿಸರ ಅಧ್ಯಯನ ಕೇಂದ್ರದ ನಿರ್ದೇಶಕರಾದ ಜಿಎಲ್ ಜನಾರ್ದನ್ ರವರು ಮಾತನಾಡಿ, ಶಾಲೆ ಕಾಲೇಜುಗಳಲ್ಲಿ ಇಂತಹ ವಿಚಾರಗಳ ಬಗ್ಗೆ ಹೆಚ್ಚು ಚರ್ಚೆಯಾಗಬೇಕು. ಮಕ್ಕಳು ತಮ್ಮ ಮುಂದಿನ ಭವಿಷ್ಯವನ್ನು ಸುಂದರವಾಗಿಟ್ಟುಕೊಳ್ಳಲು ಭೂಮಿಯ ಪರಿಸರ ಹಾಗೂ ಓಜೋನ್ನ ರಕ್ಷಣೆ ಅತಿ ಮುಖ್ಯವಾಗಿದೆ. ನಾವು ಈಗ ನಿರ್ಲಕ್ಷ್ಯ ತೋರಿದರೆ ಮುಂದಿನ ಭವಿಷ್ಯ ಕರಾಳವಾಗಿರುತ್ತದೆ. ಹಾಗಾಗಿ ನಾವು ಸದಾ ಜಾಗೃತರಾಗಿ ಇಂತಹ ವಿಷಯಗಳನ್ನು ಹೆಚ್ಚು ಪ್ರಚಾರ ಮಾಡಬೇಕು ಮತ್ತು ಪರಿಸರ ಸ್ನೇಹಿಯಾಗಿ ಬದುಕುವುದನ್ನು ಅಳವಡಿಸಿಕೊಳ್ಳಬೇಕು ಎಂದರು. ಈ ಕಾರ್ಯಕ್ರಮದಲ್ಲಿ ಪರಿಸರ ಅಧ್ಯಯನ ಕೇಂದ್ರದ ಸಂಯೋಜಕರಾದ ದಿನೇಶ್ ಹೊಸನಗರ ಹಾಗೂ ಎನ್ಎಸ್ಎಸ್ ಸಂಯೋಜಕ ಮತ್ತು ವಿಜ್ಞಾನ ಸಂಘದ ಉಪನ್ಯಾಸಕರು ಮತ್ತು ಇತರ ಉಪನ್ಯಾಸಕರು, ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಚಿದಾನಂದ ಕೆಎನ್, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಉಪ ಪರಿಸರ ಅಧಿಕಾರಿ ಶ್ರೀಮತಿ ಶಿಲ್ಪಾರವರು ಉಪಸ್ಥಿತರಿದ್ದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ನೀಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ. ನೀವು ಕೇಳ್ತಾ ಇದ್ದೀರಾ ದಿನದ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಸೇವೆ, ನಾಯಕತ್ವ, ಸಾಮಾಜಿಕ ಕಳಕಳಿ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಆದ್ಯತೆ ನೀಡಿ ಜೆಸಿಐ ಶಿವಮೊಗ್ಗ ವಿವೇಕ್ ವತಿಯಿಂದ ಆಯೋಜಿಸಲಾಗಿದ್ದ 7 ದಿನಗಳ ಜೆಸಿಐ ಸಪ್ತಾಹವು ನೃತ್ಯ ವೈಭವ ಸಪ್ತ ಸಂಭ್ರಮ ಎಂಬ ಭವ್ಯ ಸಮಾರೋಪ ಸಮಾರಂಭದೊಂದಿಗೆ ಯಶಸ್ವಿಯಾಗಿ ಮುಕ್ತಾಯಗೊಂಡಿತು. ನಗರದ ಹೋಟೆಲ್ ಶುಭಂ ಆದಿ ಗ್ರ್ಯಾಂಡ್ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಷಡಕ್ಷರಿ ಸಿಎಸ್ ಅವರು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಷಡಕ್ಷರಿ ಸಿಎಸ್, ಯಾವುದೇ ಪ್ರಚಾರದ ನಿರೀಕ್ಷೆ ಇಲ್ಲದೆ ಸರಳತೆ, ಸೌಜನ್ಯ ಹಾಗೂ ಸೇವಾ ಮನೋಭಾವದಿಂದ ಕಾರ್ಯನಿರ್ವಹಿಸುತ್ತಿರುವವರನ್ನ ಗುರುತಿಸಿ ಗೌರವಿಸುವ ಜೆಸಿಐ ಶಿವಮೊಗ್ಗ ವಿವೇಕ್ನ ಕಾರ್ಯ ಶ್ಲಾಘನೀಯ ಎಂದರು. ವೈದ್ಯಕೀಯ, ಕಲೆ, ಶಿಕ್ಷಣ, ಸಂಗೀತ, ನೃತ್ಯ ಹಾಗೂ ಸರ್ಕಾರಿ ಸೇವಾ ಕ್ಷೇತ್ರಗಳಲ್ಲಿ ಸಾಮಾಜಿಕ ಕಳಕಳಿಯಿಂದ ಸೇವೆ ಸಲ್ಲಿಸುತ್ತಿರುವವರನ್ನ ಗುರುತಿಸಿ ಗೌರವಿಸುವುದು ಸಮಾಜಕ್ಕೆ ಉತ್ತಮ ಸಂದೇಶ ನೀಡುತ್ತದೆ ಎಂದು ಹೇಳಿದರು. ಇತ್ತೀಚೆಗೆ ಕುವೆಂಪು ರಂಗಮಂದಿರದಲ್ಲಿ ಆಯೋಜಿಸಲಾಗಿದ್ದ ಚಲುವೆ ಚಿತ್ರಾವತಿ ಯಕ್ಷಗಾನ ಕಾರ್ಯಕ್ರಮ ಯಶಸ್ಸನ್ನ ವಿಶೇಷವಾಗಿ ಶ್ಲಾಘಿಸಿದ ಅವರು, ಘಟಕದಲ್ಲಿ ಮಹಿಳೆಯರು ನಾಯಕತ್ವ ವಹಿಸಿಕೊಂಡು ವಿವಿಧ ಕ್ಷೇತ್ರಗಳಲ್ಲಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವುದಕ್ಕೂ ಮೆಚ್ಚುಗೆ ವ್ಯಕ್ತಪಡಿಸಿದರು. ಮುಂದಿನ ವಿವರ. ವಿಜ್ಞಾನವು ಕೇವಲ ತಂತ್ರಜ್ಞಾನ ಸೃಷ್ಟಿಸುವುದಲ್ಲ, ಸತ್ಯವನ್ನು ಹುಡುಕುವ ಮತ್ತು ಪ್ರಶ್ನಿಸುವ ವಿಧಾನವೂ ಹೌದು. ವಿಮರ್ಶಾತ್ಮಕ ಚಿಂತನೆ ಶಿಕ್ಷಣದ ಪ್ರಮುಖ ಭಾಗವಾಗಬೇಕು ಎಂದು ಕುವೆಂಪು ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ಶರತ್ ಅನಂತಮೂರ್ತಿ ಹೇಳಿದರು. ರೋಟರಿ ಕ್ಲಬ್ ಶಿವಮೊಗ್ಗ ವತಿಯಿಂದ ಯೂತ್ ಸೆಂಟರ್ನಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಶಿಕ್ಷಣದಿಂದ ಉದ್ಯೋಗಾವಕಾಶ ಕುರಿತು ಮಾತನಾಡಿ, ವಿದ್ಯಾರ್ಥಿಗಳು ಕೇವಲ ಜ್ಞಾನ ಸ್ವೀಕರಿಸುವವರು ಆಗಿರದೆ ಜ್ಞಾನ ಸೃಷ್ಟಿಸುವವರಾಗಬೇಕು. ಶಿಕ್ಷಕರು ಪಾಠವನ್ನ ಹೇಳಿಕೊಡುವುದಕ್ಕಿಂತ ವಿದ್ಯಾರ್ಥಿಗಳಲ್ಲಿ ಚಿಂತನೆ, ಪ್ರಶ್ನೆ ಮತ್ತು ಸಂಶೋಧನಾ ಸಾಮರ್ಥ್ಯ ಬೆಳೆಸಬೇಕು ಎಂದು ತಿಳಿಸಿದರು. ಶಿಕ್ಷಣ ಸಂಸ್ಥೆಗಳ ಸಂಖ್ಯೆ ಹೆಚ್ಚಾಗುವುದಕ್ಕಿಂತ ಶಿಕ್ಷಣದ ಗುಣಮಟ್ಟ ಮತ್ತು ವಿದ್ಯಾರ್ಥಿಗಳ ಸಾಮರ್ಥ್ಯ ಮುಖ್ಯ.

ಇಂಜಿನಿಯರಿಂಗ್, ವೈದ್ಯಕೀಯ ಮತ್ತು ಇತರ ವೃತ್ತಿಪರ ಶಿಕ್ಷಣದಲ್ಲಿ ಪ್ರಾಯೋಗಿಕ ಜ್ಞಾನಕ್ಕೆ ಹೆಚ್ಚಿನ ಒತ್ತು ನೀಡಬೇಕು. ವೈದ್ಯಕೀಯ ಶಿಕ್ಷಣವು ಮೂಲ ವೈದ್ಯಕೀಯ ಅರಿವನ್ನು ಬೆಳೆಸಬೇಕು ಎಂದು ಹೇಳಿದರು. ಭಾರತದ ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿಭೆ ಹುಡುಕಬೇಕು. ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಅವಕಾಶಗಳು ಮತ್ತು ವಿದ್ಯಾರ್ಥಿ ವೇತನವನ್ನು ಒದಗಿಸಬೇಕು. ಶಿಕ್ಷಣದ ಅವಕಾಶಗಳು ಆರ್ಥಿಕ ಸ್ಥಿತಿ ಅಥವಾ ಕುಟುಂಬದ ಹಿನ್ನೆಲೆಯಿಂದ ಸೀಮಿತವಾಗಬಾರದು ಎಂದು ತಿಳಿಸಿದರು. ಶಿಕ್ಷಣ, ಸಂಶೋಧನೆ ಮತ್ತು ಉದ್ಯೋಗದ ಗುಣಮಟ್ಟ ಸುಧಾರಿಸಲು ಎಐ ಬಳಸಬೇಕು. ಶಿಕ್ಷಕರು ಎಐ ಜೊತೆ ಸ್ಪರ್ಧಿಸುವ ಬದಲು ತಮ್ಮ ಬೋಧನಾ ಸಾಮರ್ಥ್ಯ ಮತ್ತು ಸಂವಹನ ಕೌಶಲ್ಯವನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಿಕೊಳ್ಳಬೇಕು ಎಂದು ಹೇಳಿದರು. 2030 ವೇಳೆಗೆ ಉದ್ಯೋಗಾವಕಾಶಗಳಿಗೆ ಅಗತ್ಯವಾದ ಕೌಶಲ್ಯವನ್ನು ಬೆಳೆಸುವುದು ಮುಖ್ಯ. ಮೂಲ ವಿಷಯಗಳ ಜ್ಞಾನ, ತಾಂತ್ರಿಕ ಕೌಶಲ್ಯ, ಸಂವಹನ ಮತ್ತು ವಿಮರ್ಶಾತ್ಮಕ ಚಿಂತನೆಗೆ ಆದ್ಯತೆ ನೀಡಬೇಕು. ವಿದ್ಯಾರ್ಥಿಗಳನ್ನು ಉದ್ಯೋಗ ಸೃಷ್ಟಿಸುವ ಮತ್ತು ಉದ್ಯಮಶೀಲರಾಗುವಂತೆ ತರಬೇತುಗೊಳಿಸಬೇಕು ಎಂದು ತಿಳಿಸಿದರು. ರೋಟರಿ ಕ್ಲಬ್ ಶಿವಮೊಗ್ಗ ಅಧ್ಯಕ್ಷ ಎನ್ ಗೋಪಿನಾಥ್ ಮಾತನಾಡಿ, ರೋಟರಿ ನಿರಂತರವಾಗಿ ಸಮಾಜಮುಖಿ ಕಾರ್ಯಗಳನ್ನು ನಡೆಸುವ ಜೊತೆ ವಿಶೇಷ ಅರಿವು ಮೂಡಿಸುವ ಉಪನ್ಯಾಸಗಳನ್ನು ಆಯೋಜಿಸುತ್ತಿದೆ. ವೈವಿಧ್ಯ ಸಂಗತಿಗಳನ್ನು ಅರಿತುಕೊಳ್ಳಲು ನೆರವಾಗುತ್ತದೆ ಎಂದು ಹೇಳಿದರು. ರೋಟರಿ ಕ್ಲಬ್ ಶಿವಮೊಗ್ಗ ಕಾರ್ಯದರ್ಶಿ ಶೈಲನ್ ಬಾಬು, ರೋಟರಿ ಪದಾಧಿಕಾರಿಗಳು ಹಾಗೂ ಕುಟುಂಬ ಸದಸ್ಯರು ಹಾಜರಿದ್ದರು. ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
6: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
7: ಅಜ್ಜಿ, ನನ್ ಸ್ಯಾಲ್ರಿ ಬಂದಿದೆ, ಬಾ ಹೊರಗಡೆ ಹೋಗಿ ಒಳ್ಳೆ ಡಿನ್ನರ್ ಮಾಡೋಣ.
8: ಕಂದ, ನನಗೆ ಊಟದ ಕೊನೆಯಲ್ಲಿ ಮೊಸರನ್ನ ತಿಂದೇ ಇದ್ರೆ ನನಗೆ ನಿದ್ದೆನೆ ಬರಲ್ಲ.
7: ಅದಕ್ಕೆ ನಂದಿನಿ ಗಟ್ಟಿ ಮೊಸರು ಮಾತ್ರ ಯೂಸ್ ಮಾಡೋ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿರೋದು.
9: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
10: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಮೊಸರು.
11: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈ ಜುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈ ಜುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈ ಜುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈ ಜುವೆಲ್. ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
12: ಹಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಟಿಫನ್ ಆಯ್ತಾ? ಕಾಫಿ ಆಯ್ತಾ? ಏನ್ ಸಮಾಚಾರ? ನಾನಂತೂ ಟಿಫನ್ ಮಾಡ್ಕೊಂಡೇ ಕಾರ್ಯಕ್ರಮ ನಡ್ಸ್ಕೊಳ್ಳೋಣ ಅಂತ ಬಂದಿದ್ದು. ಆಯ್ತು, ಹಾಗೇನೆ ನಮ್ಮ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಹೆಸರು ಹೇಳೋ ಹಾಗೇನೆ ಪರಿಸರದ ಬಗ್ಗೆ ಒಂದೊಂದೇ ವಿಷಯವನ್ನ ಪರಿಚಯ ಮಾಡಿಕೊಡುವಂತಹ ಕಾರ್ಯಕ್ರಮ. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾಣಿಗಳ ಬಗ್ಗೆ, ಪಕ್ಷಿಗಳ ಬಗ್ಗೆ, ಜಲಚರದ ಬಗ್ಗೆ, ಪರಿಸರ ಸಂರಕ್ಷಣೆ ಬಗ್ಗೆ, ಹಾಗೆ ನದಿ ಬೆಟ್ಟ ಕಾಡು ಗುಡ್ಡ ಎಲ್ಲದ್ರ ಬಗ್ಗೆ ಕೂಡ ಮಾಹಿತಿಯನ್ನ ನೀಡ್ತಾ ಇರ್ತೀನಿ. ಹೀಗೆಲ್ಲ ಇರುವಾಗ ಇವತ್ತು ಒಂದು ಪ್ರಾಣಿಯ ಬಗ್ಗೆ ಮಾಹಿತಿಯನ್ನ ನೀಡೋಣ ಅಂತ. ಈ ಒಂದು ಪ್ರಾಣಿ ಏನಿದೆ, ಬುದ್ಧಿವಂತ ಪ್ರಾಣಿ, ಜೊತೆಗೆ ಸಾವನ್ನೇ ಗೆಲ್ಲುವಂತಹ ಸಾಹಸಿ ಈ ಒಂದು ಪ್ರಾಣಿ. ಹೌದಾ, ಸಾವನ್ನ ಗೆಲ್ಲುವಂತ ಸಾಹಸಿ ಆಗಿರುವಂತಹ ಅಂತ ಪ್ರಾಣಿ ಯಾವ್ದಪ್ಪ ಅಂತ ನೀವು ಕೇಳೋದಾದ್ರೆ, ಆ ಒಂದು ಪ್ರಾಣಿಯ ಹೆಸರೇ ಹನಿ ಬ್ಯಾಡ್ಜರ್. ಹೆಸರು ಕೇಳಿದಿರಾ? ಎಲ್ಲೋ ಕೇಳಿದಿನಂತ ನೆನ್

ಆಗ್ತಾ ಇರ್ಬೇಕೇನು. ಆದ್ರೆ ಈ ಒಂದು ಹರಿ ಬ್ಯಾಡ್ಜರ್ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಸಂಗತಿಗಳನ್ನ ಹಂಚಿಕೊಳ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ, ಈ ಹನಿ ಬ್ಯಾಡ್ಜರ್ ಒಂದು ಸಣ್ಣ ಆದ್ರೆ ಅತ್ಯಂತ ಧೈರ್ಯಶಾಲಿ ಪ್ರಾಣಿ. ಇನ್ನು ಇದರ ಚರ್ಮ ದಪ್ಪವಾಗಿದೆ, ಇನ್ನು ಇದರ ಉಗುರುಗಳು ಕೂಡ ಬಲವಾಗಿದ್ದು, ಜೊತೆಗೆ ಇದರ ಹಲ್ಲು ತುಂಬಾನೇ ಶಾರ್ಪ್ ಆಗಿದೆ. ಹಾಗೆ ಇವುಗಳು ಆಫ್ರಿಕಾದಲ್ಲಿ, ಇನ್ನು ಭಾರತದ ಉಪಖಂಡದಾದ್ಯಂತ ಕಂಡು ಬರುವಂತಹ ಒಂದು ಪ್ರಾಣಿ, ಜೊತೆಗೆ ಧೈರ್ಯಶಾಲಿ ಪ್ರಾಣಿ, ಹಾಗೆ ಕುತಂತ್ರಿ ಪ್ರಾಣಿ. ಇನ್ನು ಇವುಗಳ ಆಹಾರ ಕೂಡ ತುಂಬಾನೇ ಡಿಫ್ರೆಂಟ್ ಆಗಿದೆ. ಇವುಗಳ ಫುಡ್ ಸಿಸ್ಟಮ್ಗಾಗಿ ಇದು ತುಂಬಾನೇ ಫೇಮಸ್ ಆಗಿದೆ. ಯಾಕಪ್ಪ ಅಂದ್ರೆ, ಈ ಹನಿ ಬ್ಯಾಡ್ಜರ್ ಏನಿದೆ, ಈ ಒಂದು ಪ್ರಾಣಿ ಸಣ್ಣ ಪ್ರಾಣಿಗಳಿಂದ ಹಿಡಿದು ಜೇನುಗೂಡಿನವರೆಗೆ ಎಲ್ಲವನ್ನು ಕೂಡ ತಿನ್ನುತ್ತೆ. ಹಾಗೆ ಇದು ಯಾಕೆ ಇಷ್ಟೊಂದು ಸ್ಟ್ರಾಂಗ್ ಅಂದ್ರೆ, ಇದರ ಗಟ್ಟಿ ಮುಟ್ಟಾದ ಚರ್ಮದ ಮುಖಾಂತರ. ಇದರ ಚರ್ಮ ಸುಮಾರು 6 ಮಿಲಿಮೀಟರ್ ತನಕ ದಪ್ಪವಾಗಿರುತ್ತೆ. ಅದಕ್ಕಾಗಿ ಈ ಒಂದು ಪ್ರಾಣಿ ತುಂಬಾ ಗಟ್ಟಿಯಾಗಿದ್ದು, ಬೇರೆ ಯಾವ ಪ್ರಾಣಿ ಕೂಡ ಇದಕ್ಕೆ ಆಕ್ರಮಣ ಮಾಡೋದಕ್ಕೆ ಒಂದ್ ಕ್ಷಣ ಯೋಚನೆ ಮಾಡಬೇಕಾಗತ್ತೆ. ಹಾಗಿದ್ರೆ ಹನಿ ಬ್ಯಾಡ್ಜರ್ ಕುರಿತಾದ ಕೆಲವೊಂದು ಸಂಗತಿಗಳ ಬಗ್ಗೆ ಇವತ್ತು ಮಾತುಕತೆ ನಡೆಸೋಣ. ಇದರ ಹೆಸರನ್ನ ರಾಟಲ್ ಅಂತ ಕರೀತಾರೆ, ಇನ್ನು ಇದರ ವೈಜ್ಞಾನಿಕ ಹೆಸರು ಮೆಲ್ಲಿವೋರಾ ಕ್ಯಾಪನ್ಸಿಸ್ ಅಂತ. ಹಾಗೆ ಈ ಒಂದು ಹನಿ ಬ್ಯಾಡ್ಜರ್ 6 ಕೆಜಿಯಿಂದ ಹಿಡಿದು 14 ಕೆಜಿಗಳಷ್ಟು ತೂಕವಿರುತ್ತೆ. ನಾನು ಆಗ್ಲೇ ಹೇಳಿದೆ, ಇದಕ್ಕೆ ಬಲವಾದ ಉಗುರಿದೆ, ಜೊತೆಗೆ ಶಾರ್ಪ್ ಆಗಿರೋ ಹಲ್ ಕೂಡ ಇದೆ. ಇನ್ನು ಆಮೆಯ ಚಿಪ್ಪನ್ನು ಕೂಡ ಛೇದಿಸುವಷ್ಟು ಶಕ್ತಿಯುತವಾದ ಪ್ರಾಣಿ ಈ ಹನಿ ಬ್ಯಾಡ್ಜರ್. ಇದು ಸರ್ವಭಕ್ಷಕವಾಗಿದೆ. ಸಣ್ಣ ಪ್ರಾಣಿಗಳಿಂದ ಹಿಡಿದು ಹಣ್ಣುಗಳಾಗಿರ್ಬೋದು, ಜೊತೆಗೆ ಜೇನುತುಪ್ಪವನ್ನ ಕೂಡ ತಿನ್ನುವಂಥದ್ದು. ಇನ್ನೊಂದು ಕಾಡಿನಲ್ಲಿ ಇದಕ್ಕೆ ಒಬ್ರು ಬೆಸ್ಟ್ ಫ್ರೆಂಡ್ ಇದ್ದಾರೆ, ಅವ್ರ ಹೆಸರೇನ್ ಗೊತ್ತಾ, ಹನಿ ಕೀಪರ್ ಅಂತ. ಇದು ಒಂದು ಪಕ್ಷಿ. ಈ ಪಕ್ಷಿ ಜೇನು ಎಲ್ಲಿ ಹೆಚ್ಚಾಗಿರುತ್ತೋ ಅಲ್ಲಿ ಇರುವಂತದ್ದು. ಹಾಗೆ ನಾನಾಗ್ಲೇ ಹೇಳ್ದೆ, ಈ ಒಂದು ಹನಿ ಬ್ಯಾಡ್ಜರ್ ಪ್ರಾಣಿಗೂ ಕೂಡ ಜೇನು ಇಷ್ಟ ಅಂತ. ಈ ಹನಿ ಕೀಪರ್ ಪಕ್ಷಿ ಏನಿದೆ, ಇದು ದಾರಿಯನ್ನ ತೋರಿಸುತ್ತೆ ಹನಿ ಬ್ಯಾಡ್ಜರ್ಗೆ. ಇಲ್ಲೇ ಜೇನಿದೆ ಅಂತ ಹೇಳಿ ದಾರಿಯನ್ನ ತೋರಿಸುತ್ತೆ. ಹಾಗಾಗಿ ಇದು ಒಂದು ಫ್ರೆಂಡ್ ಅಂತಾನೆ ಹೇಳ್ಬಹುದು. ಇನ್ನು ಈ ಹನಿ ಬ್ಯಾಡ್ಜರ್ ಅತ್ಯಂತ ನಿರ್ಭೀತ, ಜೊತೆಗೆ ಆಕ್ರಮಣಕಾರಿ ಪ್ರಾಣಿಯಾಗಿದೆ. ಇದು ತನಗಿಂತ ದೊಡ್ಡ ಪ್ರಾಣಿಗಳ ವಿರುದ್ಧ ಕೂಡ ಹೋರಾಡುವಂತಹ ಶಕ್ತಿಯನ್ನ ಹೊಂದಿದೆ. ಇದಕ್ಕೆ ಮುಖ್ಯವಾಗಿ ರಕ್ಷಣೆ ಏನಪ್ಪ ಅಂದ್ರೆ, ಇದರ ದಪ್ಪ ಹಾಗೆ ಸಡಿಲವಾದಂತಹ ಚರ್ಮ. ಇನ್ನು ಈ ಒಂದು ಹನಿ ಬ್ಯಾಡ್ಜರ್ ಎಲ್ಲಿ ಹೆಚ್ಚಾಗಿ ಕಾಣುತ್ತೆ ಅಂದ್ರೆ, ಆಫ್ರಿಕಾ ಇರ್ಬೋದು, ಮಧ್ಯ ಆಫ್ರಿಕಾ ಇರ್ಬೋದು, ಇನ್ನು ಭಾರತೀಯ ಉಪಖಂಡಗಳಲ್ಲಿ ಕೂಡ ಕಂಡು ಬರುತ್ತೆ. ಹಾಗೆ ಭಾರತದಲ್ಲಿ ಅಂದ್ರೆ ನಮ್ಮ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಂತ ಪ್ರದೇಶಗಳಲ್ಲಿ ಇದನ್ನ ದಾಖಲಿಸಲಾಗಿದೆ. ಹಾಗಿದ್ರೆ ಈ ಹನಿ ಬ್ಯಾಡ್ಜರ್ ಕುರಿತು ಮತ್ತಷ್ಟು ಕುತೂಹಲಕಾರಿ ವಿಷಯಗಳಿದೆ, ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನ ತೆಗೆದುಕೊಂಡು ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತು ಒಂದು ಪ್ರಾಣಿಯ ಬಗ್ಗೆ ಮಾತಾಡ್ತಾ ಇದ್ದೆ. ಹಾಗೆ ಈ ಪ್ರಾಣಿಯ ಹೆಸರಲ್ಲಿ ಸಿಹಿ ಇರ್ಬೋದೇನೆ ಹೊರತು, ಆದ್ರೆ ಈ ಪ್ರಾಣಿ ತುಂಬಾನೇ ಭಯಾನಕ, ಜೊತೆಗೆ ತುಂಬಾ ಬಲಶಾಲಿಯಾಗಿರುವಂತಹ ಪ್ರಾಣಿ. ಸಿಂಹಗಳ ತಂಡವನ್ನೇ ಓಡಿಸಬಲ್ಲ ಸಾಮರ್ಥ್ಯವನ್ನ ಹೊಂದಿರುವಂತಹ ಸಣ್ಣ ಪ್ರಾಣಿ ಅದೇನೆ ಹನಿ ಬ್ಯಾಡ್ಜರ್. ನೋಡಕ್ಕೆ ಸಣ್ಣ ಪ್ರಾಣಿಯಾದ್ರೂ ಇದರ ಸಾಮರ್ಥ್ಯ ತನಗಿಂತ 3 ಪಟ್ಟು ಹೆಚ್ಚು ಗಾತ್ರದ ಸಿಂಹವನ್ನೇ ಓಡಿಸಬಲ್ಲ ಶಕ್ತಿಶಾಲಿಯಾಗಿದೆ. ಇದಕ್ಕೆ ಒಂದು ಚಿಕ್ಕ ಉದಾಹರಣೆ ಅಂದ್ರೆ, ನಾನು ಇತ್ತೀಚೆಗಷ್ಟೇ ಒಂದು ವಿಡಿಯೋನ ನೋಡ್ತಾ ಇದ್ದೆ. ಒಂದು ಸಿಂಹದ ಗುಂಪನ್ನೇ ಈ ಒಂದು ಹನಿ ಬ್ಯಾಡ್ಜರ್ ಪ್ರಾಣಿ ಓಡಿಸ್ತು. ಇದು ಸಣ್ಣ ಪ್ರಾಣಿಯಾದ್ರೂ ಕೂಡ ಸ್ವಲ್ಪನೂ ಭಯನೇ ಇಲ್ಲ, ಅಂತಹ ಗಟ್ಟಿ ಗುಂಡಿಗೆಯ ಪ್ರಾಣಿ ಈ ಒಂದು ಹನಿ ಬ್ಯಾಡ್ಜರ್. ಇನ್ನು ವಿಶ್ವದ ಅತ್ಯಂತ ನಿರ್ಭೀತ ಪ್ರಾಣಿಯನ್ನು ಖ್ಯಾತಿ ಇವುಗಳದ್ದು. ಯಾವುದೇ ಮಾಂಸಾಹಾರಿ ಪ್ರಾಣಿ ಎದುರಿಗೆ ಬಂದ್ ನಿಂತ್ರು ಇವುಗಳು ಎದೆಗುಂದೋದೇ ಇಲ್ಲ. ಗಾತ್ರದಲ್ಲಿ ಸಣ್ಣದಾಗಿರ್ಬೋದೇನೋ, ಆದ್ರೆ ದೊಡ್ಡ ಪ್ರಾಣಿಗಳನ್ನ ಅತ್ಯಂತ ಸಮರ್ಥವಾಗಿ ಎದುರಿಸುವಂತಹ ರಕ್ಷಣಾತ್ಮಕ ಸಾಮರ್ಥ್ಯ, ಜೊತೆಗೆ ಆಕ್ರಮಣಕಾರಿ ಸ್ವಭಾವವನ್ನ ಈ ಒಂದು ಪ್ರಾಣಿ ಹೊಂದಿದೆ. ನೀವು ಹನಿ ಬ್ಯಾಡ್ಜರ್ ಬಗ್ಗೆ ಕೇಳಿರ್ಬೋದು, ಅದರ ವಿಡಿಯೋಗಳನ್ನು ಕೂಡ ಸಾಕಷ್ಟು ನೋಡಿರ್ತೀರಾ. ಈ ಹನಿ ಬ್ಯಾಡ್ಜರ್ ಸಾಮರ್ಥ್ಯ ಎಂತದ್ದಂದ್ರೆ, ನಾನು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋವನ್ನ ನೋಡ್ತಾ ಇದ್ದೆ. ಆ ವಿಡಿಯೋದಲ್ಲಿ ಈ ಒಂದು ಹನಿ ಬ್ಯಾಡ್ಜರ್ ಪ್ರಾಣಿ ಎಷ್ಟು ಶಕ್ತಿಶಾಲಿಯಾಗಿತ್ತು ಅಂದ್ರೆ, ಬಹುಶಃ ನನಗೆ ನೋಡಿ ತುಂಬಾ ಆಶ್ಚರ್ಯ ಆಯ್ತು. ಸಿಂಹಗಳ ಒಂದು ದೊಡ್ಡ ಗುಂಪಂತೂ 2 ಹನಿ ಬ್ಯಾಡ್ಜರ್ಗಳ ಮೇಲೆ ದಾಳಿ ಮಾಡೋಕೆ ಪ್ರಯತ್ನಿಸುತ್ತೆ. ಆಗ ಈ ಹನಿ ಬ್ಯಾಡ್ಜರ್ಗಳು 2 ಓಡೋಯ್ತು. ಒಂದನ್ನ

ಸಿಂಹ ಹಿಡಿಯೋ ಪ್ರಯತ್ನ ಮಾಡ್ತು. ಆದ್ರೆ ಆಗ್ಲೂ ಆ ಸಣ್ಣ ಪ್ರಾಣಿ ಪ್ರತಿರೋಧ ಒಡ್ಡಿದ್ರೆ ಇನ್ನೊಂದು ಹನಿ ಬ್ಯಾಡ್ಜರ್ ಸಿಂಹಗಳನ್ನ ಓಡಿಸೋಕೆ ಮುಂದೆ ಧಾವಿಸ್ತು. ಈ ಎರಡೂ ಹನಿ ಬ್ಯಾಡ್ಜರ್ಗಳು ಸೇರಿ ಇಡೀ ಸಿಂಹದ ಗುಂಪನ್ನ ಎದುರಿಸುತ್ತೆ, ಜೊತೆಗೆ ಪರಾಕ್ರಮದಿಂದ ಯುದ್ಧದಲ್ಲಿ ಹೋರಾಡತ್ತೆ ಅಂತ ಗೊತ್ತಾದಂತ ಸಿಂಹಗಳ ತಂಡ ಅಲ್ಲಿಂದ ಓಡಿ ಹೋಯ್ತು. ಅಷ್ಟು ಮಟ್ಟಿಗೆ ಶಕ್ತಿಶಾಲಿ ಈ ಹನಿ ಬ್ಯಾಡ್ಜರ್. ಹಾಗಿದ್ರೆ ಈ ಹನಿ ಬ್ಯಾಡ್ಜರ್ ಕುರಿತು ಮತ್ತಷ್ಟು ಕುತೂಹಲಕಾರಿ ವಿಷಯ ಇದೆ. ಅದೇನಪ್ಪ ಅಂದ್ರೆ, ಈ ಹನಿ ಬ್ಯಾಡ್ಜರ್ಗಳು ಭಾರತದ ಕೆಲವೇ ಭಾಗದಲ್ಲಿ ಕಂಡು ಬರುತ್ತೆ. ಇದನ್ನ ತರ ಕರಡಿ ಅಂತ ಕೂಡ ಕರೀತಾರೆ, ಇನ್ನು ಇಂಗ್ಲಿಷ್ ಅಲ್ಲಿ ಹನಿ ಬ್ಯಾಡ್ಜರ್ ಅಂತ ಕರೀತಾರೆ. ನಮ್ಮ ಕರ್ನಾಟಕದ ಕಾವೇರಿ ವನ್ಯಧಾಮದಲ್ಲಿಯೂ ಸಹ ಇದನ್ನ ನಾವು ನೋಡಬಹುದು. ಕೆಲವು ವರ್ಷಗಳ ಹಿಂದೆ ಇದರ ಇರುವಿಕೆಯನ್ನ ಕಾವೇರಿ ವನ್ಯಧಾಮದಲ್ಲಿ ದಾಖಲಿಸಲಾಗಿದೆ. ಅಲ್ಲಿನ ಹಲಗೂರು ವಲಯ ಅರಣ್ಯ ಪ್ರದೇಶದ ವ್ಯಾಪ್ತಿಯಲ್ಲಿ ಮೊದಲ ಬಾರಿಗೆ ಇದು ಕಂಡು ಬಂದಿದ್ದು. ಇದು ಅಪರೂಪದ ಪ್ರಾಣಿ, ಹಾಗೆ ಬಹಳ ವಿಶೇಷ ಗುಣಗಳನ್ನ ಹೊಂದಿರುವಂತ ಈ ಪ್ರಾಣಿ ಕಂಡು ಬಂದಿದ್ದೇ ತಡ ಅಲ್ಲಿನ ಅರಣ್ಯಾಧಿಕಾರಿಗಳು ಕಾವೇರಿ ವನ್ಯಧಾಮದ ಲಾಂಛನವಾಗಿ ಈ ಪ್ರಾಣಿಯ ಚಿತ್ರವನ್ನೇ ಬಳಸೋಕೆ ಮುಂದಾಗ್ತಾರೆ. ಹಾಗಿದ್ರೆ ಈ ವಿಶೇಷ ಪ್ರಾಣಿಯ ಬಗ್ಗೆ ಹೇಳೋದಕ್ಕೆ ಕೇಳೋದಕ್ಕೆ ಇನ್ನಷ್ಟು ಕುತೂಹಲಕಾರಿ ವಿಷಯ ಇದೆ, ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಆದ್ರೆ ಅದಕ್ಕೂ ಮೊದಲು ನಮ್ಮ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ಇನ್ನೊಂದು ಸೂಪರ್ ಆಗಿರೋ ಸಾಂಗ್ ಅನ್ನ ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ಪ್ರಾಣಿ ಹನಿ ಬ್ಯಾಡ್ಜರ್ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ಒಂದಿಷ್ಟು ಕುತೂಹಲಕಾರಿ ವಿಷಯಗಳನ್ನ ಕೂಡ ಹೇಳ್ತಿದ್ದೆ. ಮತ್ತಷ್ಟು ಕುತೂಹಲಕಾರಿ ವಿಷಯ ಹೇಳೋದು ಬಾಕಿ ಇದೆ, ಅದಕ್ಕಾಗಿ ಮತ್ತೆ ವಾಪಸ್ ಬಂದೆ. ಏನಪ್ಪ ಅಂದ್ರೆ, ಹನಿ ಬ್ಯಾಡ್ಜರ್ ಈ ಪ್ರಾಣಿ ನೋಡ್ಲಿಕ್ಕೆ ಕೂಡ ಸ್ವಲ್ಪ ಭಯ ಆಗತ್ತೆ. ಇದರ ಹಲ್ಲುಗಳು ನೋಡಿದ್ರಂತೂ ಇನ್ನಷ್ಟು ಭಯ ಆಗತ್ತೆ, ಯಾಕಂದ್ರೆ ಅಷ್ಟೊಂದು ಶಾರ್ಪ್ ಆಗಿದೆ. ಎಂತಹ ಕಠಿಣ ಪ್ರಾಣಿಯನ್ನಾದ್ರೂ ಕೂಡ ತಿಂದು ಅರಗಿಸ್ಕೊಳ್ಳುವಂತಹ ಶಕ್ತಿ ಈ ಒಂದು ಹನಿ ಬ್ಯಾಡ್ಜರ್ ಇದೆ. ಇನ್ನು ಭಾರತದಲ್ಲಿ ಕೆಲವು ಕಡೆ ಇದನ್ನ ಬಿಜ್ಜು ಅಂತ ಕೂಡ ಕರೀತಾರೆ. ಈ ತರ ಕರಡಿಯು ಅತ್ಯಂತ ಧೈರ್ಯಶಾಲಿ ಭಯರಹಿತ ಪ್ರಾಣಿ ಅಂತ ಗಿನ್ನಿಸ್ ದಾಖಲೆಯ ಪುಟ ಸೇರುವಷ್ಟು ವಿಶೇಷ ಗುಣ ಈ ಹನಿ ಬ್ಯಾಡ್ಜರ್ ಇದೆ. ಇದು ಗಾತ್ರದಲ್ಲಿ ಚಿಕ್ಕದಾಗಿರ್ಬೋದು, ನಮ್ ಕಡೆ ಒಂದು ಮಾತು ಹೇಳ್ತಾರೆ, ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ. ಆ ಒಂದು ಸಾಲಿಗೆ ಈ ಹನಿ ಬ್ಯಾಡ್ಜರ್ ಸೇರ್ಕೊಳ್ಳುತ್ತೆ. ಯಾಕಂದ್ರೆ ಗಾತ್ರದಲ್ಲಿ ಚಿಕ್ಕದಾಗಿದ್ರು ಕೂಡ ಕಾಡಿನ ಅತಿ ಧೈರ್ಯಶಾಲಿ ಬಲಶಾಲಿ ಪ್ರಾಣಿಯಾಗಿದೆ. ಕಾಡಿನ ರಾಜನೆನ್ನಿಸಿಕೊಳ್ಳುವಂತ ಹುಲಿ ಸಿಂಹಗಳನ್ನೇ ಕೆಣಕುತ್ತೆ, ಇನ್ನು ಅತ್ಯಂತ ವಿಷಕಾರಿ ಹಾವುಗಳನ್ನೇ ತಿನ್ನುತ್ತೆ, ಮುಳ್ಳು ಹಂದಿ ಹತ್ರ ಕೂಡ ಬೇಟೆಯಾಡತ್ತೆ, ಇನ್ನು ಅಸಂಖ್ಯಾತ ಜೇನುನೊಣಗಳನ್ನ ಭೇದಿಸಿ ಜೇನಿನ ಸವಿ ಸವಿಯೋದು ಇದಕ್ಕೆ ತುಂಬಾನೇ ಇಷ್ಟ. ಚೀತಾಗಳ ಮರಿಗಳನ್ನ ಅಪಹರಿಸುತ್ತೆ, ಇನ್ನು ಹಸಿದ ಸಿಂಹಗಳ ಬಳಿ ಹೋಗಿ ಅವುಗಳನ್ನ ಬೇಟೆಯ ಆಹಾರವನ್ನ ಕದ್ದು ಹೊತ್ಕೊಂಡು ಬರುತ್ತೆ. ಹಾಗೆ ಇನ್ನಷ್ಟು ಸಾಹಸಮಯ ಕ್ರೀಡೆಗಳಲ್ಲಿ ಇದು ಯಾವಾಗ್ಲೂ ತೊಡಗಿರುತ್ತೆ. ಇದನ್ನ ಮೋಸ್ಟ್ ಫಿಯರ್ಲೆಸ್ ಅನಿಮಲ್ ಅಂತ ಕೂಡ ಕರೀತಾರೆ. ಒಟ್ಟಾರೆ ಈ ಒಂದು ಪ್ರಾಣಿ ಸಿಕ್ಕಾಪಟ್ಟೆ ಶಕ್ತಿಶಾಲಿಯಾದಂತ ಪ್ರಾಣಿ. ಈ ಹನಿ ಬ್ಯಾಡ್ಜರ್ ಪ್ರಾಣಿ ಬಗ್ಗೆ ಕೇಳ್ತಾ ಇರುವಾಗ ಒಮ್ಮೆ ಆದ್ರೂ ಇದನ್ನ ನೋಡ್ಬೇಕು ಅಂತ ಅನ್ಸೋದು ಸಹಜ, ಆದ್ರೆ ಸ್ವಲ್ಪ ಕಷ್ಟ ಕೂಡ ಹೌದು. ಇನ್ನು ಈ ಒಂದು ಪ್ರಾಣಿ ಹೆಚ್ಚಾಗಿ ಒಂಟಿಯಾಗೇನೆ ಇರುತ್ತೆ. ಜೇನು ಬ್ಯಾಡ್ಜರ್ಗಳು ಸಡಿಲವಾದ ಮನೆ ವ್ಯಾಪ್ತಿಯನ್ನ ಕಾಯ್ದುಕೊಳ್ಳುತ್ತೆ. ಅವು ನೆಚ್ಚಿನ ಆಹಾರ ಹುಡುಕುವ ಪ್ರದೇಶಗಳಲ್ಲಿ ಬೇಟೆಯಾಡಬಹುದು. ಅಲ್ಲಿ ಅವು ಪರಸ್ಪರ ವಾಸನೆ ಬೀರುತ್ತೆ, ಇನ್ನು ನೆಲವನ್ನ ಗುರುತಿಸಿ ಸುತ್ತಾಡ್ತಾ ಇರುತ್ತೆ. ಈ ಜೇನು ಬ್ಯಾಡ್ಜರ್ಗಳು ತನ್ನಷ್ಟಕ್ಕೆ ತಾನು ಗೊಡುಕ್ತಾ ಇರುತ್ತೆ, ಕಿರಿಚಿಕೊಳ್ಳುತ್ತೆ, ಸಿಲ್ಲೆ ಹೊಡೆಯುತ್ತೆ, ಜೊತೆಗೆ ಗರ್ಜನೆಗೆ ಕೂಡ ಹೆಸರುವಾಸಿಯಾಗಿದೆ. ಇನ್ನು ಇದರ ಸಂತಾನಾಭಿವೃದ್ಧಿ ಬಗ್ಗೆ ಒಂದಿಷ್ಟು ಮಾತಾಡೋದಾದ್ರೆ, ಹೆಣ್ಣು ಜೇನು ಬ್ಯಾಡ್ಜರ್ಗಳು ಜನ್ಮ ನೀಡಿ ತನ್ನ ಮರಿಗಳನ್ನ ಬೆಳೆಸುತ್ತೆ. 7-10 ವಾರಗಳ ಗರ್ಭಾವಸ್ಥೆಯ ನಂತರ ಒಂದು ಮರಿ ಜನಿಸುತ್ತೆ. ಅದರಲ್ಲೂ ಕೆಲವೊಮ್ಮೆ ವಿರಳವಾಗಿ 2 ಮಗು ಕೂಡ ಜನಿಸುವಂತ ಸಾಧ್ಯತೆ ಇದೆ. ಇನ್ನು ನವಜಾತ ಶಿಶು ಗುಲಾಬಿಯ ಚರ್ಮ ಹಾಗೆ ಚಿಕ್ಕದಾಗಿ ಕಣ್ಣು ಮುಚ್ಚಿಕೊಂಡಿರುತ್ತೆ, ಕೂದಲು ರಹಿತವಾಗಿರುತ್ತೆ. ಇನ್ನು 1 ವಾರದ ವಯಸ್ಸಿನಲ್ಲಿ ಅದರ ಚರ್ಮ ಗುಲಾಬಿ ಬಣ್ಣದಿಂದ ಬೂದು ಬಣ್ಣಕ್ಕೆ ಬದಲಾಗೋಕೆ ಪ್ರಾರಂಭವಾಗುತ್ತೆ. 2 ವಾರಗಳ ನಂತರ ಉತ್ತಮವಾದಂತಹ ಬೂದ ಕೂದಲು ಬೆಳೆಯೋಕೆ ಪ್ರಾರಂಭಿಸುತ್ತೆ. ಅದಾದ ನಂತರ ಸುಮಾರು 1 ವಾರದ ನಂತರ ಬಿಳಿ ಪಟ್ಟೆ ಕಾಣಿಸಿಕೊಳ್ಳುತ್ತೆ. ಈ ಮರಿಗಳು 3 ತಿಂಗಳು ತಲುಪೋ ಹೊತ್ತಿಗೆ ಅದು ತನ್ನ ಹೆತ್ತವರಿನ ಪರಿಪೂರ್ಣ ರೂಪವನ್ನ ಪಡ್ಕೊಳ್ಳುತ್ತೆ. ಇನ್ನು 6 ತಿಂಗಳ ವಯಸ್ಸಿನಲ್ಲಿ ವಯಸ್ಕ ಗಾತ್ರವನ್ನ ತಲುಪುತ್ತೆ. ಹಾಗೆ ಇದು 14 ತಿಂಗಳಿಂದ 2 ವರ್ಷ ವಯಸ್ಸಿನವರೆಗೆ ಅದು ಸ್ವತಂತ್ರವಾಗಿ ಹೊರಬಾರೋಕೆ ಸಿದ್ಧ ಆಗಿರೋಲ್ಲ. ಯಾಕಂದ್ರೆ ಮರಿಗಳಿಗೆ ಆ ಪ್ರಮುಖ ಬೇಟೆಯ ಕೌಶಲ್ಯಗಳನ್ನ ಅಭಿವೃದ್ಧಿಪಡಿಸೋಕೆ ಸಮಯ ಕೂಡ ಬೇಕಾಗುತ್ತೆ. ಅದಾದ ನಂತರ ಬೇಟೆಯಾಡೋದನ್ನ ಕಲಿತು ಅವು ಕೂಡ ಶಕ್ತಿಶಾಲಿಯಾಗಿ ಬೇಟೆಯಾಡೋಕೆ ಪ್ರಾರಂಭಿಸುತ್ತೆ. ಹಾಗಿದ್ರೆ ಕೇಳುಗರೆ, ಈ ಹನಿ ಬ್ಯಾಡ್ಜರ್ ಪ್ರಾಣಿಯ ಬಗ್ಗೆ ಕೊಟ್ಟಂತಹ ಒಂದಿಷ್ಟು ಮಾಹಿತಿ ನಿಮಗೂ ಕೂಡ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗಿದ್ರೆ ಕಾರ್ಯಕ್ರಮ ಹೇಗನ್ನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
5: ನೀ ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
6: ಖಂಡಿತ, ಈ ಸಲ ನನ್ನೊಬ್ಬನಿಗಲ್ಲ ನಮ್ಮಿಬ್ರಿಗೂ ಸೇರಿ.
5: ಹೌದಾ, ಅದ್ ಹೇಗೆ?
6: LIC ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ರಿಗೂ ಜಾಯಿಂಟ್ ಲೈಫ್ ಕವರ್. ಇದರಲ್ಲಿ ಪ್ರತಿ 1,000 ಬೇಸಿಕ್ ಸಮ್ ಇಶೋರ್ಡ್ಗೆ ಜೊತೆಗೆ ವರ್ಷಕ್ಕೆ 70 ರೂಪಾಯಿ ಅಂತ ಗ್ಯಾರಂಟೀಡ್ ಎಡಿಷನ್ ಸಿಗುತ್ತೆ. ಜೊತೆಗೆ ಈಗಾಗಲೇ LIC ಪಾಲಿಸಿ ಹೊಂದಿರುವವರಿಗೆ ವಿಶೇಷ ರಿಯಾಯಿತಿ ಮತ್ತು ಹೆಚ್ಚಿನ ರಕ್ಷಣೆಗಾಗಿ ರೈಡರ್ ಆಯ್ಕೆಗಳಿವೆ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ LIC ಏಜೆಂಟ್ ಅನ್ನು ಸಂಪರ್ಕಿಸಿ, MyLIC ಆಪ್ ಡೌನ್ಲೋಡ್ ಮಾಡಿ ಅಥವಾ LIC India.in ಗೆ ವಿಸಿಟ್ ಮಾಡಿ. LIC, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
0: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು, ನೋಡೋದಕ್ಕೆ ಭಯ ಆಯ್ತು.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
7: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
8: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
7: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
8: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ. ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದರೆ ಯಾರಿಗೆ ತಾನೇ ಇಷ್ಟ ಅಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ಕೆಲವರು ಬೆಟ್ಟ, ಗುಡ್ಡ, ನದಿ, ಬೀಚಸ್ ಅಂತ ಹೋದರೆ, ಇನ್ನು ಕೆಲವರು ಐತಿಹಾಸಿಕ, ಪಾರಂಪರಿಕ ಕ್ಷೇತ್ರಗಳು, ಧಾರ್ಮಿಕ ಕ್ಷೇತ್ರಗಳಿಗೆ ವಿಸಿಟ್ ಮಾಡಲಿಕ್ಕೆ ಹೋಗ್ತಾರೆ. ಒಟ್ಟಿನಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್. ಟ್ರಾವೆಲಿಂಗ್ನ ಮಾಡ್ತಾ ಇರಬೇಕು, ಯಾಕೆ ಅಂದರೆ ನಮ್ಮ ಒಂದು ಲೈಫ್ ರಿಫ್ರೆಶ್ಮೆಂಟ್ಗೋಸ್ಕರ. ಹಾಗೆ ಹೊಸದೇನೋ ಒಂದು ಮಾಡಬೇಕು ಅಂತ ಅಂದ್ಕೊಳ್ಳೋರು ಟ್ರಾವೆಲಿಂಗ್ ಮಾಡಿದ್ರೆ ಒಂದು ಹೊಸ ಎನರ್ಜಿ ಬರುತ್ತೆ, ಲೈಫಲ್ಲಿ ಏನಾದರೂ ಮಾಡಬೇಕು ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ನಮ್ಮ ಮನಸ್ಸಲ್ಲಿರೋ ನೋವನ್ನೆಲ್ಲ ಮರೆತು ಖುಷಿ ಖುಷಿಯಾಗಿರ್ಬೇಕು ಅಂದರೆ ಆಗಾಗ ಟ್ರಾವೆಲಿಂಗ್ ಮಾಡ್ತಾ ಇರಬೇಕು ಅಂತಲೇ ಹೇಳ್ಬೋದು. ಹಾಗೆ ಈ ಥರ ನೈಸರ್ಗಿಕ ಪ್ಲೇಸ್ ಇರ್ಬೋದು ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆಲ್ಲ ಹೋದಾಗ ನಮ್ಮ ಒಂದು ಪಾಸಿಟಿವ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಆದ್ದರಿಂದ ದೂರ ದೂರ ಹೋಗಬೇಕು ಅಂತಿಲ್ಲ, ಯಾವುದೋ ವಿದೇಶದಲ್ಲಿರೋ ಪ್ಲೇಸ್ಗಳಿಗೋ ಅಥವಾ ಬೇರೆ ದೂರದಲ್ಲಿರೋ ಪ್ಲೇಸ್ಗಳಿಗೋ ಹೋಗ್ಬೇಕು ಅಂತಿಲ್ಲ. ಮನೆಯ ಸುತ್ತಮುತ್ತಲೇ ಅನೇಕ ಪ್ರವಾಸಿ ತಾಣಗಳಿರುತ್ತೆ. ಸೊ ಅಂತಹ ತಾಣಗಳಿಗೆ ಹೋದ್ರೂ ಕೂಡ ನಮಗೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ, ಹಾಗೆ ಒಂದು ಖುಷಿ ಸಿಗುತ್ತೆ, ಹಾಗೆ ಹೊಸ ಹೊಸ ಜಾಗಗಳ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಒಂದು ಅದ್ಭುತವಾಗಿರುವಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ನನ್ನ ಜೊತೆ ಟ್ರಾವೆಲ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ನಾನಿವತ್ತು ನಿಮಗೆ ಪರಿಚಯಿಸ ಹೊರಟಿರುವಂತಹ ಸ್ಥಳ ಯಾವುದಪ್ಪ ಅಂತ ಹೇಳಿದ್ರೆ ಉತ್ತರಾಖಂಡ ರಾಜ್ಯದಲ್ಲಿರುವಂತಹ ಮಸ್ಸೂರಿ ಎನ್ನುವಂತಹ ಒಂದು ಅದ್ಭುತವಾಗಿರುವ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಮಸ್ಸೂರಿಯನ್ನ ಬೆಟ್ಟಗಳ ರಾಣಿ ಅಂದ್ರೆ ಕ್ವೀನ್ ಆಫ್ ದಿ ಹಿಲ್ಸ್ ಅಂತಾನೆ ಕರೀತಾರೆ. ಇದು ಸಮುದ್ರ ಮಟ್ಟದಿಂದ 7,000 ಅಡಿ ಎತ್ತರದಲ್ಲಿ ಇದ್ದು ತಂಪಾದ ಹವಾಮಾನ, ಸುಂದರ ಹಸಿರು ಕಾಡುಗಳು ಮತ್ತೆ ಹಿಮಾಲಯದ ಕಣಿವೆಗಳ ವಿಹಂಗಮ ನೋಟಕ್ಕೆ ಪ್ರಸಿದ್ಧವಾಗಿದೆ. ಇಲ್ಲಿಗೆ ಭೇಟಿ ನೀಡೋದಕ್ಕೆ ಕೆಂಪ್ಟಿ ಜಲಪಾತ, ಲಾಲ್ಟಿಬ್ಬಾ ಮತ್ತೆ ಮಾಲ್ ರೋಡ್ ಪ್ರಮುಖ ಸ್ಥಳವಾಗಿದೆ. ಹಾಗಿದ್ರೆ ಉತ್ತರಾಖಂಡ ರಾಜ್ಯದಲ್ಲಿರುವ ಮಸ್ಸೂರಿಯ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ, ಇಲ್ಲಿನ ಪ್ರವಾಸಿ ತಾಣಗಳ ಬಗ್ಗೆ, ಇಲ್ಲಿನ ಒಂದು ಸ್ಥಳದ ವಿಶೇಷತೆ ಇರ್ಬೋದು, ಸ್ಥಳದ ಸೌಂದರ್ಯದ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಅರ್ಜೆ ರಕ್ಷಿತಾ ಹೊಳ್ಳ, ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನೊಂದು ಅದ್ಭುತವಾಗಿರುವ ಸ್ಥಳದ ಬಗ್ಗೆ ಪರಿಚಯಿಸ್ತಾ ಇದೆ. ಅದೇ ನಮ್ಮ ಭಾರತ ದೇಶದ ಉತ್ತರಾಖಂಡದಲ್ಲಿರುವಂತಹ ಮಸೂರಿ ಎನ್ನುವಂತಹ ಒಂದು ಅದ್ಭುತವಾಗಿರೋ ಗಿರಿಧಾಮದ ಬಗ್ಗೆ. ಹಾಗೆ ಇಲ್ಲಿ ಕೆಲವೊಂದಿಷ್ಟು ಅದ್ಭುತವಾಗಿರುವ ಸ್ಥಳಗಳು ಕೂಡ ಇದ್ದಾವೆ, ಅಲ್ಲಿಗೆ ಭೇಟಿ ನೀಡಲೇಬೇಕು ಅನ್ನೋದಾಗಿ ಹೇಳ್ತಾ ಇದ್ದೆ. ಹಾಗಿದ್ರೆ ಮಸೂರಿಯ ಬಗ್ಗೆ, ಇಲ್ಲಿರುವ ಪ್ರವಾಸಿ ತಾಣಗಳ ಬಗ್ಗೆ ಎಲ್ಲ ಒಂದಿಷ್ಟು ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ನಮ್ಮ ಭಾರತದಲ್ಲಿ ಅನೇಕ ಸುಂದರವಾದ ಗಿರಿಧಾಮಗಳಿದೆ, ಅದರಲ್ಲಿ ಇದು ಕೂಡ ಅಂದ್ರೆ ಮಸೂರಿ ಕೂಡ ಒಂದಾಗಿದೆ. ಇದು ಅತ್ಯಂತ ಜನಪ್ರಿಯ ಗಿರಿಧಾಮಗಳಲ್ಲಿ ಒಂದಾಗಿದೆ. ಹಿಮಾಲಯದ ಶಿವಾಲಿಕ್ ಶ್ರೇಣಿ ಅದ್ಭುತ ಸ್ಥಳದಲ್ಲಿ ನೆಲೆಯಾಗಿರುವ ಮಸೂರಿಯನ್ನ ಕ್ವೀನ್ ಆಫ್ ದಿ ಹಿಲ್ಸ್ ಅಂತಲೇ ಕರೀತಾರೆ. ಹಾಗೆಯೇ ಮಸೂರಿಗೆ ಭೇಟಿ ನೀಡೋದಕ್ಕೆ ಉತ್ತಮ ಸಮಯ ಅಂತ ಹೇಳಿದ್ರೆ ಏಪ್ರಿಲ್ನಿಂದ ಜುಲೈ ಮಧ್ಯದವರೆಗೆ ಹವಾಮಾನ ದೃಶ್ಯ ವೀಕ್ಷಣೆಗೆ ಸೂಕ್ತವಾಗಿರುತ್ತೆ. ಮಸೂರಿಗೆ ಭೇಟಿ ನೀಡಲು ಮತ್ತೊಂದು ಉತ್ತಮ ಸಮಯ ಅಂತ ಹೇಳಿದ್ರೆ ಸೆಪ್ಟೆಂಬರಿಂದ ನವೆಂಬರ್ ಟೈಮ್ನಲ್ಲಿ ನೀವು ಹೋಗಬಹುದಾಗಿದೆ. ಹಾಗೆ ಇಲ್ಲಿ ಏನೆಲ್ಲ ಸ್ಥಳಗಳಿದೆ ಅನ್ನೋದಾಗಿ ಆಗಲೇ ಒಂದಿಷ್ಟು ಸ್ಥಳದ ಬಗ್ಗೆ ಹೇಳ್ತಾ ಇದೆ. ಹಾಗಿದ್ರೆ ಇಲ್ಲಿಗೆ ಹೋದರೆ ಯಾವೆಲ್ಲ ಪ್ರವಾಸಿ ಸ್ಥಳಗಳಿಗೆ ಭೇಟಿಯನ್ನು ನೀಡಬಹುದು ಅಂತ ಹೇಳಿದ್ರೆ, ಆಗಲೇ ಹೇಳಿದ ಹಾಗೆ ಕೆಂಪ್ಟಿ ಫಾಲ್ಸ್ಗೆ ಹೋಗ್ಬೋದು, ಮಸೂರಿ ಲೇಕ್, ನಾಗ್ಟಿಬಾ, ಮಾಲ್ ರೋಡ್, ಮೋಸಿ ಫಾಲ್ಸ್, ಕ್ಯಾಮಲ್ ಬ್ಯಾಕ್ ರೋಡ್, ಲೇಕ್ ಮಿಸ್ಟ್, ಧನೌಲ್ತಿ, ಭಟ ಫಾಲ್ಸ್ಗಳಿಗೆ ನೀವು ಭೇಟಿಯನ್ನು ನೀಡಬಹುದಾಗಿದೆ. ಇನ್ನು ಕೆಂಪ್ಟಿ ಜಲಪಾತ ಏನಿದೆ, ಇದು ಮಸೂರಿಯಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿದೆ. ಇದು ದುಮ್ಮಿಕ್ಕುವ ನೀರಿನ ಸುಂದರ ಜಲಪಾತವಾಗಿದ್ದು ಪ್ರವಾಸಿಗರು ಈ ಒಂದು ಸುಂದರವಾದ ತಾಣವನ್ನು ಆನಂದಿಸಲಿಕ್ಕೆ ಹಾಗೆ ನೀರಿನಲ್ಲಿ ಆಡಲಿಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಹಾಗೆ ಈ ಜಲಪಾತದ ಎತ್ತರ ಸುಮಾರು 4,500 ಅಡಿಗಳಷ್ಟು ಆಗಿದೆ. ಹಾಗೆ ಇದು ಸುಂದರವಾದ ಪರ್ವತಗಳು ಮತ್ತೆ ಕಣಿವೆಗಳಿಂದ ಆವೃತವಾಗಿದೆ. ಜಲಪಾತದ ಬುಡದಲ್ಲಿ ನೀರಾಟವಾಡಲಿಕ್ಕೆ ಹಾಗೆ ಈಜೋದಕ್ಕೆ ಅವಕಾಶ ಇದೆ. ತುಂಬಾನೇ ಚಂದವಿರುವಂತಹ ಸುಂದರವಾದ ಜಲಪಾತ ಇದಾಗಿದೆ. ಹಾಗೆಯೇ ಗನ್ ಹಿಲ್ ಇಲ್ಲಿಗೆ ಹೋಗಬಹುದು. ಇದು ಮಸೂರಿಯ ಎರಡನೇ ಅತ್ಯಂತ ಎತ್ತರದ ಬೆಟ್ಟ ಆಗಿದೆ. ಇಲ್ಲಿಗೆ ತಲುಪಲು ರೋಡ್ವೇ ವ್ಯವಸ್ಥೆ ಇದೆ. ಇಲ್ಲಿಂದ ಸುತ್ತಲಿನ ಪರ್ವತಗಳ ಸುಂದರ ದೃಶ್ಯವನ್ನ ಕಾಣಬಹುದು. ಹಾಗೆ ಇದು ಸಮುದ್ರ ಮಟ್ಟದಿಂದ ಸುಮಾರು 2024 ಮೀಟರ್ ಎತ್ತರದಲ್ಲಿ ಇದೆ. ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಇಲ್ಲಿ ಫಿರಂಗಿ ಇಟ್ಟು ಅಂದ್ರೆ ಗನ್ಗಳನ್ನ ಇಟ್ಟು ಹಾರಿಸುತ್ತಾ ಇದ್ದಿದ್ರಿಂದ ಇದಕ್ಕೆ ಗನ್ ಹಿಲ್ ಅನ್ನುವಂತಹ ಹೆಸರು ಬಂದಿದೆ ಅಂತ ಹೇಳಿ ಹೇಳಲಾಗುತ್ತೆ. ಇನ್ನು ಇಲ್ಲಿಂದ ಹಿಮಾಲಯದ ಹಿಮಚ್ಛಾದಿತ ಸುಂದರ ಶಿಖರಗಳು ಹಾಗೆ ದೂನ್ ಕಣಿವೆಯ ಸ್ಪಷ್ಟ ನೋಟವನ್ನ ನಾವು ಕಾಣಬಹುದಾಗಿದೆ. ಹಾಗೆ ಇಲ್ಲಿಗೆ ಹೋಗೋದಕ್ಕೆ ಕೇಬಲ್ ಕಾರ್ ವ್ಯವಸ್ಥೆ ಕೂಡ ಇದೆ. ಇನ್ನು ಸುಮಾರು 20 ನಿಮಿಷಗಳ ಕಾಲ ಕಾಲ್ನಡಿಗೆಯಲ್ಲಿ ಕೂಡ ನೀವು ಟ್ರೆಕ್ ಮಾಡಬಹುದಾಗಿದೆ. ಹಾಗೆಯೇ ಮಾಲ್ ರೋಡ್ಗೆ ಕೂಡ ಭೇಟಿಯನ್ನು ನೀಡಬಹುದು. ಮಾಲ್ ರೋಡ್ ಭಾರತ ಹಿಮಾಚಲ ಪ್ರದೇಶದ ರಾಜಧಾನಿಯಾದ ಶಿಮ್ಲಾದ ಪ್ರಮುಖ ವ್ಯಾಪಾರ ಕೇಂದ್ರವಾಗಿದೆ. ಹಾಗೆ ಇದು ಮನ್ಸೂರಿಯ ಕೇಂದ್ರ ಭಾಗವಾಗಿದೆ. ಇಲ್ಲಿ ಶಾಪಿಂಗ್ ಮಾಡುವುದಕ್ಕೆ, ಸ್ಥಳೀಯ ತಿಂಡಿಗಳನ್ನು ಸವಿಯುವುದಕ್ಕೆ ಅತ್ಯುತ್ತಮ ಪ್ರದೇಶವಾಗಿದೆ ಅಂತಲೇ ಹೇಳಬಹುದು. ಹಾಗಿದ್ರೆ ಇಲ್ಲಿಗೆ ಹೋದರೆ ಇನ್ನು ಯಾವೆಲ್ಲ ಸ್ಥಳಗಳಿಗೆ ಹೋಗಬಹುದು, ಏನನ್ನೆಲ್ಲ ನೋಡಬಹುದು, ವೀಕ್ಷಿಸಬಹುದು ಅನ್ನೋದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನು ತಿಳಿಸ್ತೀನಿ. ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ಅದ್ಭುತವಾಗಿರುವಂತಹ ಒಂದು ಸ್ಥಳದ ಬಗ್ಗೆ ಹೇಳ್ತಾ ಇದ್ದೆ. ಅದೇ ನಮ್ಮ ಭಾರತ ದೇಶದ ಉತ್ತರಾಖಂಡ ರಾಜ್ಯದಲ್ಲಿರುವಂತಹ ಮನ್ಸೂರಿ ಎನ್ನುವಂತಹ ಒಂದು ಸ್ಥಳದ ಬಗ್ಗೆ. ಇದನ್ನು ಕ್ವೀನ್ ಆಫ್ ದಿ ಹಿಲ್ಸ್ ಅಂತಾನೆ ಕರೀತಾರೆ ಅನ್ನೋದಾಗಿ ಹೇಳ್ತಾ ಇದ್ದೆ. ಹಾಗೆ ಅಲ್ಲಿರುವಂತಹ ಕೆಂಪ್ ಟ್ರೀ ಜಲಪಾತ ಇರ್ಬೋದು, ಲಾಲ್ ಟಿಬ್ಬಾ, ಹಾಗೆ ಗನ್ ಹಿಲ್ ಬಗ್ಗೆ, ಜೊತೆಗೆ ಮಾಲ್ ರೋಡ್ ಬಗ್ಗೆ ಕೂಡ ಹೇಳ್ತಾ ಇದೆ. ಹಾಗೆ ಇನ್ನು ಯಾವೆಲ್ಲ ಸ್ಥಳಗಳಿಗೆ ಭೇಟಿಯನ್ನು ನೀಡಬಹುದು ಅನ್ನೋದಾದರೆ, ನೀವಿಲ್ಲಿಗೆ ಹೋದರೆ ಕಂಪನಿ ಗಾರ್ಡನ್ಗೆ ಹೋಗಬಹುದು. ಇದು ಸುಂದರವಾದ ಹೂವಿನ ಗಿಡಗಳು, ಕಾರಂಜುಗಳು ಮತ್ತು ಸಣ್ಣ ಸರೋವರ ಇರುವಂತಹ ಉದ್ಯಾನವನ ಆಗಿದೆ. ನೀವು ಇಲ್ಲಿಗೆ ಹೋದರೆ ಇಲ್ಲಿಗೆ ಕೂಡ ಭೇಟಿಯನ್ನು ನೀಡಬಹುದಾಗಿದೆ. ತುಂಬಾ ಚಂದದ ಜಾಗ ಇದಾಗಿದೆ ಅಂತಲೇ ಹೇಳಬಹುದು. ಹಾಗೆ ಮಸೂರಿ ಸರೋವರಕ್ಕೆ ಕೂಡ ಹೋಗಬಹುದು. ಮಸೂರಿ ಸರೋವರ ಉತ್ತರಾಖಂಡದ ಡೆಹ್ರಾಡೂನ್ ಮಸೂರಿ ರಸ್ತೆಯಲ್ಲಿ ಇದೆ. ಮಸೂರಿ ಪಟ್ಟಣದಿಂದ ಸುಮಾರು 6 ಕಿಲೋಮೀಟರ್ ದೂರದಲ್ಲಿರುವ ಒಂದು ಜನಪ್ರಿಯ ಮಾನವ ನಿರ್ಮಿತ ಪಿಕ್ನಿಕ್ ತಾಣವಾಗಿದೆ. ಇದು ಸುಂದರವಾದ ಬೆಟ್ಟಗಳು ಮತ್ತು ದೂನ್ ಕಣಿವೆಯ ಸುಂದರ ನೋಟವನ್ನು ನೀಡುತ್ತೆ. ಇಲ್ಲಿ ಬೋಟಿಂಗ್ ಸೌಲಭ್ಯ ಇದೆ. ಕುಟುಂಬದೊಂದಿಗೆ ಭೇಟಿ ನೀಡೋದಕ್ಕೆ ಉತ್ತಮವಾಗಿರುವಂತಹ ಸ್ಥಳವಾಗಿದೆ. ಹಾಗೆ ಇಲ್ಲಿಗೆ ಭೇಟಿ ನೀಡೋದಕ್ಕೆ ಬೆಳಗ್ಗೆ 8 ರಿಂದ ಸಂಜೆ 7 ಗಂಟೆ ತನಕ ಕೂಡ ಅವೈಲೇಬಲ್ ಇರುತ್ತೆ. ಭೇಟಿ ನೀಡೋದಕ್ಕೆ ಉತ್ತಮ ಸಮಯ ಅಂತ ಹೇಳಿದ್ರೆ ಮಾರ್ಚ್ನಿಂದ ಜೂನ್ ಮತ್ತು ಸೆಪ್ಟೆಂಬರ್ನಿಂದ ನವೆಂಬರ್ ವರೆಗೆ ಆಗಿದೆ. ಮಕ್ಕಳಿಗೆ ಆಟ ಆಡಲಿಕ್ಕೆ ಇದೊಂದು ಉತ್ತಮವಾಗಿರುವಂತಹ ಸ್ಥಳ ಅಂತಾನೆ ಹೇಳಬಹುದು. ಹಾಗೆ ತುಂಬಾನೇ ಚೆನ್ನಾಗಿದೆ. ಸೊ ನೀವಂತೂ ಇಲ್ಲಿಗೆ ಹೋದರೆ ಒಂದು ಹಾಫ್ ಡೇ ಅಂತೂ ಫುಲ್ ಎಂಜಾಯ್ ಮಾಡಬಹುದಾಗಿದೆ. ಸ್ನೇಹಿತರೆ, ಇದಿಷ್ಟು ಕೂಡ ಭಾರತ ದೇಶದ ಉತ್ತರಾಖಂಡದಲ್ಲಿರುವ ಮಸೂರಿ ಪ್ರದೇಶದ ಹಾಗೆ ಇಲ್ಲಿರುವಂತಹ ಪ್ರವಾಸಿ ತಾಣಗಳ ಕುರಿತಾದಂತಹ ಒಂದಿಷ್ಟು ಮಾಹಿತಿಯಾಗಿತ್ತು. ಈ ಎಲ್ಲ ಮಾಹಿತಿ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9680960962799 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಈ ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ಹಾಗೆ ಇರೋದೊಂದು ಸಣ್ಣ ಜೀವನದಲ್ಲಿ ಈ ದೊಡ್ಡ ಪ್ರಪಂಚವನ್ನು ಆದಷ್ಟು ಸುತ್ತಿ ಎಂಜಾಯ್ ಮಾಡೋಣ ಅಂತ ಹೇಳ್ತಾ ಎಲ್ರಿಗೂ ಕೂಡ ಟಾಟಾ, ಬೈ ಬೈ, ಹ್ಯಾವ್ ಎ ನೈಸ್ ಡೇ. ಮುಂದಿನ ಕಾರ್ಯಕ್ರಮಗಳಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಂಟಿಲ್ ದನ್ ಕೀಪ್ ಲಿಸ್ನಿಂಗ್ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಒಸಿ ತರಕಾರಿ ದಿನ್ಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
3: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
2: ರೇಡಿಯೋದಲ್ಲಿ ಕತೆನಾ?
3: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
1: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
4: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
0: ಹೂನೆ, ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
5: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
1: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಒಬ್ಬ ರಾಜ ರಾಜ್ಯದಲ್ಲಿ ತುಂಬ ವಿಚಿತ್ರವಾದಂತಹ ಒಂದು ನಿಯಮವನ್ನು ಪಾಲಿಸ್ತಾ ಇದ್ದ. ಆ ರಾಜನ ಹೆಸರು ಕಾಲೇಶ್ವರ ಅನ್ನುವಂಥದ್ದಾಗಿತ್ತು. ಅವರ ಒಂದು ವಿಚಿತ್ರ ನಿಯಮಗಳು ಏನಾಗಿತ್ತಪ್ಪ ಅಂದರೆ, ಅಲ್ಲಿನ ರಾಜನಿಗೆ ಕೇವಲ 6 ವರ್ಷದ

ಅವಕಾಶ ಇರ್ತಾ ಇತ್ತು. ಅಷ್ಟರಲ್ಲೇ ಆ 6 ವರ್ಷದೊಳಗೆ ರಾಜ ಹೇಗೆ ಬೇಕಾದರೂ ಅಧಿಕಾರ ಮಾಡ್ಬೋದಾಗಿತ್ತು, ಜೊತೆಗೆ ಆ ಶ್ರೀಮಂತಿಕೆಯನ್ನು ಅನುಭವಿಸ್ಬೋದಿತ್ತು, ಹಾಗೆ ಅವರಿಗೆ ಇಷ್ಟ ಬಂದಾಗೆ ಅಧಿಕಾರ ನಡೆಸ್ಬೋದಿತ್ತು. ಅಷ್ಟರ ಮಟ್ಟಿಗೆ ಅವರಿಗೆ ಸ್ವಾತಂತ್ರ್ಯ ಇರ್ತಾ ಇತ್ತು. ಆ 6 ವರ್ಷಗಳಲ್ಲಿ ಅವರು ಏನು ಬೇಕಾದರೂ ಮಾಡ್ಬೋದಿತ್ತು. ಯಾವುದೇ ರೀತಿಯ ಆಡಳಿತದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಅವರು ತರ್ಬೋದಿತ್ತು. ಆದರೆ 6 ವರ್ಷಗಳ ಅವಧಿ ಮುಗಿದ ಮೇಲೆ ಮರುದಿನವೇ ಹೊಸ ರಾಜನಿಗೆ ಪಟ್ಟಾಭಿಷೇಕ ಮಾಡುವಂತಹ ನಿಯಮ ಇತ್ತು. ಹೊಸ ರಾಜನಿಗೆ ಪಟ್ಟಾಭಿಷೇಕ ಮಾಡಿದ್ಮೇಲೆ ಹಳೆಯ ರಾಜನಿಗೆ ಕಾಡಿಗಡ್ತಾ ಇದ್ರು. ಖಂಡಿತವಾಗ್ಲೂ ಇದು ಒಂಥರ ವಿಚಿತ್ರ ನಿಯಮ ಅಲ್ಲ. ಆ ರಾಜನನ್ನ ಕಾಡಿಗೆ ಬಿಟ್ಟು ಬರ್ತಾ ಇದ್ರು. ಯಾರು ಇಲ್ಲದಂತಹ ದಟ್ಟಾರಣ್ಯದಲ್ಲಿ ಕ್ರೂರ ಮೃಗಗಳಿರುವಂತಹ ಕಾಡಿನಲ್ಲಿ ಆ ರಾಜನನ್ನ ಬಿಟ್ಟು ಬರ್ತಾ ಇದ್ರು. ಆ ಕಾಡು ಸಮುದ್ರದಾಚೆ ಇತ್ತು. ಹಳೆಯ ರಾಜನನ್ನ ಕರ್ಕೊಂಡೋಗಿ ಅಲ್ಲಿ ಬಿಟ್ಟು ಬರ್ತಾ ಇದ್ರು. ಅನಂತರ ಆ ರಾಜ ಏನಾದ, ಅಲ್ಲಿ ಅವನ ಕತೆ ಏನಾಯಿತು ಅನ್ನೋದ್ರ ಬಗ್ಗೆ ಯಾರೂ ಚಿಂತೆ ಮಾಡ್ತಾ ಇರಲಿಲ್ಲ, ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ, ಅಲ್ಲಿಂದ ಯಾರೂ ವಾಪಸ್ ಕೂಡ ಬರ್ತಾ ಇರಲಿಲ್ಲ. ಈ ರೀತಿಯಲ್ಲಿ ವಿಚಿತ್ರವಾದ ರೂಲ್ಸನ್ನು ತಂದಿದ್ದ ಕಾಲೇಶ್ವರ ರಾಜ್ಯದ ರಾಜ. ಆ ರಾಜ್ಯದಲ್ಲಿ ಈ ರೀತಿಯ ಒಂದು ವಿಚಿತ್ರ ನಿಯಮ ಇತ್ತು ನೋಡಿ. 6 ವರ್ಷಗಳ ತನಕ ರಾಜರು ಆರಾಮಾಗಿ ಅಲ್ಲಿ ಆಡಳಿತ ನಡೆಸ್ತಾ ಇದ್ರು. 6 ವರ್ಷ ಆದಮೇಲೆ ಮರುದಿನವೇ ಆ ರಾಜನನ್ನು ಕಾಡಿಗೆ ಹೋಗಿ ಬಿಟ್ಟು ಬರ್ತಾ ಇದ್ರು. ಹೊಸ ರಾಜ ಮತ್ತೆ ಪಟ್ಟಾಭಿಷೇಕ ಮಾಡ್ಕೊಳ್ತಾ ಇದ್ದ. ಹೀಗೆ ರಾಜರು ಆರಂಭದಲ್ಲಿ ತುಂಬ ಖುಷಿಯಲ್ಲಿರ್ತಾ ಇದ್ರು. ಇನ್ನೂ ಕಾಡಿಗೆ ಹೋಗೋ ಸಮಯ ತುಂಬ ದೂರ ಇದೆ ಅಂತ ತುಂಬ ಎಂಜಾಯ್ ಮಾಡ್ತಾ ಇದ್ರು ಆರಂಭದಲ್ಲಿ ರಾಜರು. ನಂತರದ ದಿನಗಳಲ್ಲಿ ತುಂಬ ಸಪ್ಪೆ ಆಗ್ಬಿಡ್ತಾ ಇದ್ರು, ಖಿನ್ನತೆಗೆ ಜಾರ್ತಾ ಇದ್ರು. ಕೊನೆಯ ದಿನ ಆದ್ಮೇಲೆ ನಾನು ಕೂಡ ಕಾಡಿಗೆ ಹೋಗ್ಬೇಕಲ್ಲ ಅನ್ನೋ ಒಂದು ವ್ಯಥೆ ಅವರಲ್ಲಿ ಕಾಡ್ತಾ ಇತ್ತು, ಚಿಂತೆ ಕೂಡ ಕಾಡ್ತಾ ಇತ್ತು. ಹೀಗೆ ನಡೀತಾ ಇತ್ತು ಆ ರಾಜ್ಯದಲ್ಲಿ. ಇಂತಹ ಸಂದರ್ಭದಲ್ಲೇ ಒಂದು ದಿನ ಸಂಪ್ರದಾಯದಂತೆ ಒಬ್ಬ ಹಳೆಯ ರಾಜನನ್ನ ಕರೆದೊಯ್ಯುವ ದಿನ ಕೂಡ ಬರುತ್ತೆ. ಆಗ ಕರೆದೊಯ್ತಾ ಇದ್ದಂತಹ ಅಂಬಿಗನಿಗೆ ಆಶ್ಚರ್ಯ ಕಾದಿರುತ್ತೆ. ಯಾಕಪ್ಪ ಅಂದರೆ ಇದುವರೆಗೂ ನಾನು ನೋಡಿದಂತಹ ರಾಜರು ತುಂಬ ಚಿಂತಾಕ್ರಾಂತರಾಗಿ ಅಳ್ತಾ ಹೋಗ್ತಾ ಇದ್ರು ಕಾಡಿಗೆ. ಆದರೆ ಈ ರಾಜ ಏನಪ್ಪ ತುಂಬ ಅಸನ್ಮುಖಿಯಾಗಿದ್ದಾನೆ, ನಗ್ತಾ ಇದ್ದಾನೆ ಅಂತ ಆ ಅಂಬಿಗನಿಗೆ ಆಶ್ಚರ್ಯ ಆಗತ್ತೆ. ಈ ರಾಜ ಕಾಡಿಗೆ ಹೋಗ್ಲಿಕ್ಕೆ ಸಂತೋಷದಿಂದ ತಾನೇ ದೋಣಿ ಇರ್ತಾನೆ. ಅಲ್ಲಿ ಬೀಳ್ಕೊಡುಗೆ ನೀಡಲಿಕ್ಕೆ ಯಾವ ಪ್ರಜೆಗಳು ಕೂಡ ಬಂದಿರಲ್ಲ. ಹೀಗೆ ದೋಣಿ ಹೊರಡತ್ತೆ. ಪ್ರಯಾಣದುದ್ದಕ್ಕೂ ಆ ರಾಜ ಆ ದೋಣಿ ನಡೆಸುವವನೊಂದಿಗೆ ಆರಾಮಾಗಿ ಖುಷಿಯಿಂದ ಮಾತಾಡ್ತಾ ಇರ್ತಾನೆ. ಆದರೆ ಆ ಅಂಬಿಗ ದೋಣಿ ನಡೆಸುವವನು ಮನಸ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾನೆ, ಛೇ ಈ ರಾಜ ಎಷ್ಟು ಖುಷಿಯಾಗಿದ್ದಾನೆ, ಕಾಡಲ್ಲಿ ಬಿಟ್ಟು ಬರಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಹೀಗೆ ಪ್ರಯಾಣ ಮುಗಿಯತ್ತೆ. ರಾಜ ನಗ್ತಾ ದೋಣಿಯಿಂದ ಇಳಿದು ಅಂಬಿಗನಿಗೆ ಹೇಳಿಬಿಟ್ಟು ಹೊರಡ್ತಾನೆ, ನಾನು ಬರ್ತೀನಿ, ನಾನು ಕಾಡೊಳಗೆ ಹೋಗ್ತಾ ಇದ್ದೀನಿ, ಬರ್ತೀನಿ ಅಂತ. ಅಂಬಿಗನಿಗೆ ತುಂಬಾ ಆಶ್ಚರ್ಯ ಆಗತ್ತೆ, ಏನಪ್ಪ ಇದು ವಿಚಿತ್ರ, ಇಷ್ಟೊಂದು ಖುಷಿಯಾಗಿ ಹೋಗ್ತಾ ಇದ್ದಾನಲ್ಲ ರಾಜ ಅಂತ ರಾಜನನ್ನೇ ಹಿಂಬಾಲಿಸ್ತಾ ಹೋಗ್ತಾನೆ. ರಾಜನನ್ನ ಹಿಂಬಾಲಿಸ್ಕೊಂಡು ಹೋದಾಗ ಅಲ್ಲಿ ಅಂಬಿಗನಿಗೆ ಅಚ್ಚರಿ ಕಾದಿರತ್ತೆ. ಆ ಕಾಡಲ್ಲಿ ಕೂಡ ಒಂದು ಭವ್ಯವಾದ ಅರಮನೆ ಇತ್ತು, ಸುಂದರವಾದ ಉದ್ಯಾನವನವಿತ್ತು, ರಾಜನನ್ನ ಸ್ವಾಗತಿಸ್ಲಿಕ್ಕೆ ತುಂಬಾ ಜನ ಸೇರಿದ್ರು. ಇದೆಲ್ಲವೂ ನೋಡ್ತಾ ನಿಂತಿದ್ದ ಆಶ್ಚರ್ಯಕರನಾಗಿ ಅಂಬಿಗ. ಇದ್ಯಾವುದು ಅವರಿಗೆ ಅರ್ಥನೇ ಆಗಲಿಲ್ಲ. ಯಾಕಪ್ಪ ಅಂದರೆ ಆ ಕಾಡು ಭಯಾನಕವಾದ ನಿರ್ಜನವಾದ ಕ್ರೂರ ಮೃಗಗಳಿಂದ ಕೂಡಿದ ಕಾಡಂತ ಅಂದ್ಕೊಂಡಿದ್ದ ಈ ಅಂಬಿಗ. ಆದರೆ ಅವನ ಒಂದು ಇಮ್ಯಾಜಿನೇಷನ್ ಎಲ್ಲ ಸುಳ್ಳಾಗಿತ್ತು, ಅವನ ಅನಿಸಿಕೆಗಳೆಲ್ಲ ಸುಳ್ಳಾಗ್ಬಿಟ್ಟಿದ್ವು. ಆತ ಅಂದರೆ ಅಂಬಿಗ ಧೈರ್ಯ ಮಾಡಿ ರಾಜನನ್ನ ಕೇಳೇ ಬಿಡ್ತಾನೆ, ರಾಜ ಇದೆಲ್ಲ ಏನು ಅಂತ. ಆಗ ರಾಜ ನಸುನಗುತ್ತಾ ನಗ್ನಗ್ತಾ ನಿಧಾನವಾಗಿ ಹೇಳಿದ ಮಾತುಗಳು ಈ ರೀತಿ ಇವೆ ಸ್ನೇಹಿತರೆ. ನೋಡು, ನಾನು ರಾಜನಾದ ದಿನವೇ ಅದು ಶಾಶ್ವತ ಅಲ್ಲ ಅಂತ ನನಗೆ ಗೊತ್ತಿತ್ತು. ಅದಕ್ಕೋಸ್ಕರ ನಾನು ಅಂದಿನಿಂದಲೇ ಇಲ್ಲಿನ ಪ್ರದೇಶವನ್ನು ಅಭಿವೃದ್ಧಿಪಡಿಸ್ಲಿಕ್ಕೆ ಪ್ರಾರಂಭ ಮಾಡಿದೆ. ಆಗಿನಿಂದ ಜನರನ್ನು ಇಲ್ಲಿಗೆ ತಂದು ಬಿಟ್ಟೆ, ಜೊತೆಗೆ ಮನೆಯನ್ನು ಕೂಡ ಕಟ್ಕೊಂಡೆ, ಮನೆ ಜೊತೆಗೆ ಊರು ಕೂಡ ಕಟ್ಟಿದೆ. ಇದೆಲ್ಲವೂ ಕೂಡ ನಂದು ಪ್ರೀ ಪ್ಲಾನ್ ಆಗಿತ್ತು, ಮೊದಲೇ ಸಿದ್ಧತೆ ಮಾಡಿಕೊಂಡಿದ್ರಿಂದ ಇನ್ನು ಮುಂದೆ ನಾನು ಇಲ್ಲಿ ಸುಖವಾಗಿರ್ತೀನಿ. ಅದಕ್ಕೋಸ್ಕರ ನಾನು ಆ 6 ವರ್ಷದ ಒಂದು ರಾಜ್ಯಕ್ಕೆ ಏನು ವ್ಯಥೆ ಪಡಲಿಲ್ಲ, ಅಲ್ಲಿದ್ದಷ್ಟು ಅಲ್ಲಿ ಖುಷಿಯಾಗಿದ್ದೆ, ಜೊತೆಗೆ ಮುಂದೆ ನನಗೇನಾಗುತ್ತೆ ಅನ್ನೋ ಒಂದು ಪ್ಲ್ಯಾನ್ ಇತ್ತು. ಅದಕ್ಕೋಸ್ಕರ ಇಲ್ಲಿ ಕೂಡ ಕಾಡಲ್ಲಿ ಒಂದು ಮನೆ ಅರಮನೆ ಊರನ್ನು ಕೂಡ ಕಟ್ಕೊಂಡೆ ಅಂತ ಹೇಳ್ತಾನೆ. ಸ್ನೇಹಿತರೆ, ಈ ಕಥೆಯ ತಾತ್ಪರ್ಯ ಇಷ್ಟೇ, ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿರುವಂತಹ ವಿಷಯನೇ ಇದು. ಇಲ್ಲಿ ಕೂಡ ನಮಗೆ ಕಾಲೇಶ್ವರ ಅನ್ನುವಂತಹ ರಾಜ

ಒಂದು ಸಮಯವನ್ನು ನಿಗದಿ ಮಾಡಿದ್ದಾನೆ ಅಲ್ವಾ? ನಮ್ಮ ವಿದ್ಯಾರ್ಥಿ ಜೀವನ ಇಷ್ಟೇ ಸಮಯ ಇಷ್ಟೇ ವರ್ಷ ಅಂತ ನಿಗದಿ ಆಗಿರುತ್ತೆ ಸ್ನೇಹಿತರೆ. ನಾವು ನಮ್ಮ ವೃತ್ತಿ ಜೀವನಕ್ಕೆ ಬೇಕಾದ ಕುಶಲತೆಗಳನ್ನು ಕ್ರಿಯಾಶೀಲತೆಯನ್ನು ಈಗಿಂದಲೇ ಬೆಳೆಸ್ಕೊಳ್ಬೇಕು. ಇನ್ನು ನಮ್ಮ ವೃತ್ತಿ ಜೀವನದ ಸಮಯವೂ ಕೂಡ ನಿಗದಿ ಆಗಿರುತ್ತೆ. 58 ಅಥವಾ 60 ನಿವೃತ್ತಿ ಆಗಲೇಬೇಕು. ನಾವು ಈಗಿಂದಲೇ ನಿವೃತ್ತಿಯ ನಂತರ ಜೀವನಕ್ಕಾಗಿ ನಾವು ಏನು ಮಾಡಬೇಕು, ಉಳಿತಾಯ ಯಾವ ರೀತಿ ಮಾಡಬೇಕು, ಯಾವ ರೀತಿ ಜೀವನಕ್ಕೆ ಸಿದ್ಧ ಮಾಡ್ಕೊಳ್ಬೇಕು ಅನ್ನೋದನ್ನು ಪ್ಲಾನ್ ಮಾಡ್ಕೊಳ್ಬೇಕು ಅಲ್ವಾ? ಹಾಗೆ ನಾವೆಲ್ಲರೂ ಒಟ್ಟಿಗಿರುವ ಸಮಯವೂ ಕೂಡ ನಿಗದಿಯಾಗಿರುತ್ತೆ. ಈ ದಿನ ನಾವಿಲ್ಲಿರ್ತೀವಿ, ಮುಂದೊಂದು ದಿನ ನಾವೆಲ್ಲೋ ಇರ್ತೀವಿ. ನಾವೆಲ್ಲೋ ಇರ್ತೀವಿ, ನಮ್ಮ ಫ್ರೆಂಡ್ಸ್ ಎಲ್ಲೋ ಇರ್ತಾರೆ, ನಮ್ಮ ಸಂಬಂಧಿಕರು ಇನ್ನೆಲ್ಲೋ ಇರ್ತಾರೆ. ಅದಕ್ಕೆ ನಾವು ಬೌದ್ಧಿಕವಾಗಿ ಮಾನಸಿಕವಾಗಿ ಕೂಡ ಸಿದ್ಧರಾಗಬೇಕು. ಹಾಗೆ ಈ ಜಗತ್ತಿನಲ್ಲಿ ನಮ್ಮ ಸಮಯ ಇಷ್ಟೇ ಅಂತ ನಿಗದಿ ಆಗಿರುತ್ತೆ. ಹೊರಡುವ ಸಮಯ, ಹೊರಡುವ ಕರೆ ಬಂದಾಗ ಹೊರಡಲಿಕ್ಕೂ ಕೂಡ ಸಿದ್ಧರಾಗಬೇಕು ಅಲ್ವಾ? ಇಲ್ಲಿ ಯಾವುದು ಶಾಶ್ವತ ಅಲ್ಲ ಅನ್ನೋದು ತುಂಬ ಚೆನ್ನಾಗಿ ತಿಳಿಸಿದ್ದಾರೆ. ಎಲ್ಲದಕ್ಕೂ ನಾವು ಮಾನಸಿಕವಾಗಿ ದೈಹಿಕವಾಗಿ ಸಿದ್ಧರಾಗಿರಬೇಕು. ಮುಂದೆ ಏನಾಗತ್ತೆ, ಯಾವ ರೀತಿ ಇರಬೇಕು, ಯಾವ ರೀತಿ ಯೋಚನೆ ಯೋಜನೆಗಳಿರಬೇಕು ಅನ್ನೋದು ಕೂಡ ನಮ್ಮ ತಲೆಯಲ್ಲಿದ್ದರೆ ಖಂಡಿತವಾಗ್ಲೂ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳುತ್ತೆ ಈ ಕತೆ ಅಲ್ವಾ? ಕೇಳಿಕೆ ತುಂಬ ವಿಚಿತ್ರ ಅನಿಸಿದ್ರೂ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿದಾಗ ಹೌದಲ್ವಾ, ಯಾವುದೇ ಶಾಶ್ವತ ಅಲ್ಲ, ಎಲ್ಲದಕ್ಕೂ ಕೂಡ ಇಷ್ಟೇ ಅಂತ ನಿಗದಿ ಆಗಿದೆ. ಅದ್ರ ಮುಂದೆ ನಾವು ಯಾವ ರೀತಿ ಇರಬೇಕು, ಹೇಗೆ ಯೋಚನೆ ಇರಬೇಕು ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ ಅಲ್ವಾ? ಇದರೊಂದಿಗೆ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಶುರು ಮಾಡೋಣ ಸ್ನೇಹಿತರೆ. ಅಂದಾಗೆ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಭಾರತಿ ಪ್ರಕಾಶ್ ಅವರು CS ಷಡಾಕ್ಷರಿರವರು ಬರೆದಿರುವ ಕ್ಷಣವತ್ತು ಹಾಣಿಮುತ್ತು ಅನ್ನುವಂತಹ ಪುಸ್ತಕದಿಂದ ಆಯ್ದ ಕೆಲವು ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ. ಆ ಎಲ್ಲ ಮಾಹಿತಿಗಳನ್ನು ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಶಿವಮೊಗ್ಗದ ಭಾರತಿ ಪ್ರಕಾಶ್ ರವರು ಎಸ್ ಷಡಕ್ಷರಿರವರ ಕ್ಷಣ ಹೊತ್ತು ಅಣಿಮುತ್ತು ಅನ್ನುವಂತಹ ಪುಸ್ತಕದಿಂದ ಆಯ್ದ ಕೆಲವು ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ. ಭಾರತಿ ಪ್ರಕಾಶ್ ಮೇಡಮ್ ಅವರಿಂದ ಆ ಎಲ್ಲ ಮಾಹಿತಿಗಳನ್ನು ಕೇಳೋಣ.
3: ನಮಸ್ಕಾರ. ಇಂದಿನ ಸಾಹಿತ್ಯ ಲೋಕದಲ್ಲಿ ಎಸ್ ಷಡಕ್ಷರಿಯವರ ಕ್ಷಣ ಹೊತ್ತು ಅಣಿಮುತ್ತು ಈ ಪುಸ್ತಕದಿಂದ ಒಂದು ಕಥೆಯನ್ನು ಆಯ್ದುಕೊಂಡಿದ್ದೇನೆ. ಕಥೆಯ ಶೀರ್ಷಿಕೆ, ನಗುವಾಗ ಗಟ್ಟಿಯಾಗಿ ನಕ್ಕುಬಿಡಿ ಅಳುವಾಗ. ಈಗ ನಾವು ಕಥೆಯನ್ನು ನೋಡೋಣ. ನಾವೆಲ್ಲರೂ ಹಣದಲ್ಲಿ ಜಿಪುಣತನ ಮಾಡುವವರನ್ನು ಕಂಡಿದ್ದೇವೆ. ಆದರೆ ಮಾತಿನಲ್ಲೂ, ನಗುವಿನಲ್ಲೂ ಮತ್ತು ಅಳುವಿನಲ್ಲೂ ಜಿಪುಣತನ ಮಾಡುವವರು ಇರುತ್ತಾರೆ. ಹಾಗೆ ಜಿಪುಣತನ ಮಾಡದಿದ್ದರೆ ಏನಾಗುತ್ತದೆ ಎಂಬುದನ್ನು ತಿಳಿಸುವ ಘಟನೆಯೊಂದು ಇಲ್ಲಿದೆ. ಒಮ್ಮೆ ಸಾಹೇಬರು ಪತ್ನಿ ಸಮೇತರಾಗಿ ಕಲ್ಕತ್ತಾಗೆ ಹೋಗಿದ್ದರು. ಅವರಿಗೆ ದಿನವಿಡೀ ಕಚೇರಿಯಲ್ಲಿ ಕಾರ್ಯಭಾರ. ಸಂಜೆ ಅಮ್ಮವರೊಂದಿಗೆ ಶಾಪಿಂಗ್ ಮಾಲ್ಗಳಲ್ಲಿ ಸುತ್ತಾಟ. ಒಂದು ಸಂಜೆ ಅವರು ಕಚೇರಿಯ ಕೆಲಸ ಬಹಳವಾಗಿತ್ತು, ಸುಸ್ತಾಗಿದೆ, ತಲೆನೋವಿದೆ, ಇಂದು ಸುತ್ತಾಟ ಬೇಡ ಎಂದರು. ಅಮ್ಮವರು ಆಗಬಹುದು, ಅದರ ಬದಲು ಹತ್ತಿರದಲ್ಲಿರುವ ಸಭಾಂಗಣದಲ್ಲಿ ಒಂದು ಬಂಗಾಲಿ ನಾಟಕವಿದೆಯಂತೆ, ಅದನ್ನು ನೋಡೋಣವೇ ಎಂದರು. ಅದಕ್ಕೆ ಸಾಹೇಬರು, ನಮಗೆ ಬಂಗಾಲಿ ಅರ್ಥವಾಗುವುದಿಲ್ಲ, ಆದರೆ ನಿನ್ನಿಷ್ಟ, ಹೋಗೋಣ ಎಂದರು. ನಾಟಕ ಜನಪ್ರಿಯವಿರಬೇಕು. ಸಭಾಂಗಣ ಬಂಗಾಳಿ ಸಭಿಕರಿಂದ ತುಂಬಿತ್ತು. ಬಂಗಾಳಿ ಬಾರದಿದ್ದರೂ ಇವರು ಮುಂದಿನ ಸಾಲಿನಲ್ಲಿ ಕುಳಿತಿದ್ದರು. ನಾಟಕದ ಸಂಭಾಷಣೆ ಇವರಿಗೆ ಅರ್ಥವಾಗುತ್ತಿರಲಿಲ್ಲ. ಅಮ್ಮ ಅವರು ಸುತ್ತಮುತ್ತಲಿದ್ದವರನ್ನು ನಕ್ಕಾಗ ಅವರಿಗಿಂತ ಗಟ್ಟಿಯಾಗಿ ನಗುತ್ತಿದ್ದರು. ನಾಟಕದ ಪಾತ್ರಧಾರಿ ಅತ್ತರೆ ಅಮ್ಮವರು ಗಟ್ಟಿಯಾಗಿ ಅಳುತ್ತಿದ್ದರು. ಅವರು ಗಟ್ಟಿ ನಗು ಮತ್ತು ಅಳುವನ್ನು ಸುತ್ತಮುತ್ತಲಿರುವರು ಗಮನಿಸುತ್ತಿದ್ದರು. ಆಗ ಸಾಹೇಬರು, ನಾಟಕ ನಿನಗೂ ಅರ್ಥವಾಗುತ್ತಿಲ್ಲ ಎಂಬುದು ನನಗೆ ಚೆನ್ನಾಗಿ ಗೊತ್ತು. ಆದರೂ ಅಷ್ಟು ಗಟ್ಟಿಯಾಗಿ ನಗುತ್ತೀಯಾ, ಗಟ್ಟಿಯಾಗಿ ಅಳುತ್ತೀಯಾ, ಏನಿದರ ಅರ್ಥ ಎಂದರು. ಅಮ್ಮವರು ಅರ್ಥವಾಗದಿದ್ದರೆ ಏನಂತೆ, ನಗುವಾಗ ಅಥವಾ ಅಳುವಾಗ ಸಂದರ್ಭ ಎಂಬುದಂತೂ ಅರ್ಥವಾಗುತ್ತದೆಲ್ಲ. ನಗುವಾಗ ಚೆನ್ನಾಗಿ ನಕ್ಕರಾಯಿತು, ಅಳುವಾಗ ಚೆನ್ನಾಗಿ ಅತ್ತರಾಯಿತು. ನೀವು ನನ್ನಂತೆಯೇ ಮಾಡಿ, ಅದರ ಮಜಾ ನೋಡಿ ಎಂದರು. ಅನಂತರ ಸಾಹೇಬರು ಗಟ್ಟಿಯಾಗಿ ನಗು ಹತ್ತಿದರು. ಅಳುವಾಗ ಸಂದರ್ಭಗಳಲ್ಲಿ ಗಂಭೀರವಾಗಿದ್ದರು. ಆಗ ಸಾಹೇಬರು ನಾಟಕದ ಮಜಾವನ್ನು ಅನುಭವಿಸಿ ಹತ್ತಿದರು. ಮುಂದೆ ನಡೆದಿದ್ದು ಇನ್ನೂ ಆಶ್ಚರ್ಯಕರವಾದ ಸಂಗತಿ. ನಾಟಕ ಇನ್ನೇನು ಮುಗಿಯಿಟ್ಟಿತ್ತು ಎನ್ನುವಾಗ ಯುವತಿಯೊಬ್ಬರು ಬಂದು ಸಾಹೇಬರನ್ನು ಅಮ್ಮವರನ್ನು ಬಂಗಾಳಿ ಭಾಷೆಯಲ್ಲಿ ಮಾತನಾಡಿದರು. ಇವರಿಗೆ ಆಕೆಯ ಮಾತು ಅರ್ಥವಾಗಲಿಲ್ಲ. ಆಗ ಇವತ್ತು ಇಂಗ್ಲೀಷ್ನಲ್ಲಿ ಎಲ್ಲರಿಗಿಂತ ಚೆನ್ನಾಗಿ ನಾಟಕವನ್ನು ಆನಂದಿಸುತ್ತಿರುವವರು ತಾವಿಬ್ಬರು ಎಂಬುದನ್ನು ನಾಟಕದ ಕಂಪನಿಯ ಮಾಲೀಕರು ಗುರುತಿಸುತ್ತಾರೆ. ಅವರು ನಿಮಗೆ ಧನ್ಯವಾದಗಳನ್ನು ತಿಳಿಸಬೇಕೆಂದಿದ್ದಾರೆ. ತಾವು ದಯವಿಟ್ಟು ವೇದಿಕೆಗೆ ಬನ್ನಿ ಎಂದರು. ಸಾಹೇಬರು ಅಮ್ಮವರು ಸಂಕೋಚದಿಂದಲೇ ವೇದಿಕೆಗೆ ಹೋದರು. ಅಲ್ಲಿ ದೂರದ ಊರಿನವರಾದರು ಇವರಿಗೆ ಬಂಗಾಳಿ ಅರ್ಥವಾಗದಿದ್ದರೂ ನಾಟಕವನ್ನು ನೋಡಿದ್ದಾರೆ, ಆನಂದಿಸಿದ್ದಾರೆ, ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ. ಇಂಥ ಕಲಾರಸಿಕರು ಪ್ರೋತ್ಸಾಹವೇ ನಮಗೆ ದೊಡ್ಡ ಬಹುಮಾನ. ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಎಂದು ಹೇಳಿ ದೊಡ್ಡ ಪುಷ್ಪಗುಚ್ಛ ಅರ್ಪಿಸಲಾಯಿತು. ನಾಟಕದ ನಂತರ ಮಾಲೀಕರೇ ದಂಪತಿಗಳನ್ನು ಕಾರು ಹತ್ತಿಸಿ ಕಳಿಸಿಕೊಟ್ಟರು. ಸಾಹೇಬರು ಕಾರಿನಲ್ಲಿ, ನಮ್ಮೂರಿನಲ್ಲೂ ಸಿಗದ ಸನ್ಮಾನ ಇಲ್ಲಿ ಸಿಕ್ಕಿತು, ಬದುಕಿನಲ್ಲಿ ಮರೆಯಲಾಗದ ಸಂದರ್ಭ ಎಂದರು. ಅಮ್ಮವನವರು, ನಾನು ನಿಮಗೆ ಹೇಳಲಿಲ್ಲವೇ, ನಗುವಾಗ ಚೆನ್ನಾಗಿ ನಗಬೇಕು, ಅಳುವಾಗ ಚೆನ್ನಾಗಿ ಅಳಬೇಕು. ಈಗ ನಿಮ್ಮ ಸುಸ್ತು ತಲೆನೋವು ಹೇಗಿದೆ ಎಂದು ಕೇಳಿದಾಗ ಸಾಹೇಬರು ಗಟ್ಟಿಯಾಗಿ ಅಳಲಾರಂಭಿಸಿದರು. ನನ್ನ ಸುಸ್ತು ತಲೆನೋವು ಮಾಯವಾದವು ಎಂದರು. ನಾವು ಕೂಡ ಈ ದಂಪತಿಗಳನ್ನು ಅನುಸರಿಸಬಹುದಲ್ಲವೇ? ನಗುವಾಗ ಗಟ್ಟಿಯಾಗಿ ನಕ್ಕು, ಅಳುವಾಗ ಗಟ್ಟಿಯಾಗಿ ಅತ್ತರೆ ನಮ್ಮ ಬಳಲಿಕೆ ತಲೆನೋವು ಕಡಿಮೆ ಆಗಬಹುದು. ಯಾರಿಗೆ ಗೊತ್ತು? ಅವರನ್ನು ನಾಟಕದ ಕಂಪನಿಯ ಮಾಲೀಕರು ವೇದಿಕೆಗೆ ಕರೆದು ಸನ್ಮಾನಿಸಿದಂತೆ ನಮ್ಮನ್ನು ಜಗದ ಮಾಲೀಕರು, ಅಂದರೆ ಜಗದೊಡೆಯರು ಕರೆದು ಸನ್ಮಾನಿಸಬಹುದಲ್ಲವೇ? ನಗ್ಗುವಾಗ ನಕ್ಕು ಬಿಡಿ, ಅಳುವಾಗ ಅತ್ತು ಬಿಡಿ, ಕೇಳಿದ್ರಲ್ವಾ?
2: ಖಂಡಿತವಾಗ್ಲೂ ನಗು ಬಂದಾಗ ನಕ್ ಬಿಡ್ಬೇಕು, ಅಳು ಬಂದಾಗ ಅತ್ ಬಿಡ್ಬೇಕು, ಆಗ ಮನಸ್ಸಿಗೊಂದಿಷ್ಟು ಸಮಾಧಾನ ಆಗತ್ತೆ. ಸಾಮಾನ್ಯವಾಗಿ ಸ್ನೇಹಿತರೆ, ನಾವು ಬಳಸಿದಂತೆಲ್ಲ ಬೆಳೆಯುವ ಅಕ್ಷಯ ಪಾತ್ರ ಅಂದ್ರೆ ಅದು ನಗು ಅಂತ ಬೀಚಿ ಅವರು ಹೇಳಿದ ಮಾತು ಕೂಡ ನೆನಪಾಗತ್ತೆ. ಕೋಪ ಒಬ್ಬರನ್ನ ಸೋಲಿಸಿದ್ರೆ ನಗು 100 ಜನರನ್ನ ಗೆಲ್ಸತ್ತೆ. ಅಂದಾಗೆ ಆರೋಗ್ಯಕ್ಕೂ ಕೂಡ ನಗು ತುಂಬಾನೇ ಒಳ್ಳೆಯದು. ಯಾವಾಗಲೂ ನಗ್ನಾಗ್ತಾ ಇರೋಣ, ಖುಷಿಯಾಗಿರೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ. ಭಾರತಿ ಪ್ರಕಾಶ್ ಅವರಿಂದ ಮತ್ತಷ್ಟು ವಿಷಯಗಳನ್ನು ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಓ, ಯಾವ್ದೋ ಮೆಸೇಜ್ ಬಂತು.
5: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
4: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
5: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
4: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
5: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಭಾರತಿ ಪ್ರಕಾಶ್ ರವರು ಎಸ್ ಷಡಾಕ್ಷರಿರವರ ಕ್ಷಣಹೊತ್ತು ಅಣಿಮುತ್ತು ಪುಸ್ತಕದಿಂದ ಆಯ್ದಂತಹ ಕೆಲವು ಕತೆಗಳನ್ನು ತಿಳಿಸ್ತಾ ಇದ್ದಾರೆ. ನಗುವಾಗ ನಕ್ಕು ಬಿಡು, ಅಳುವಾಗ ಅತ್ತು ಬಿಡು ಅನ್ನುವಂತಹ ಕಥೆಯನ್ನು ತುಂಬ ಚೆನ್ನಾಗಿ ತಿಳಿಸಿದರು. ಇದರೊಟ್ಟಿಗೆ ಮತ್ತೊಂದು ಕಥೆಯನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ ಸ್ನೇಹಿತರೆ. ಅದು ಯಾವ ಕತೆ ಅನ್ನೋದನ್ನು ಭಾರತಿ ಪ್ರಕಾಶ್ ರವರಿಂದ ಕೇಳೋಣ.
3: ಕಥೆಯ ಶೀರ್ಷಿಕೆ ಆನೆಯ ಕಿವಿಯಲ್ಲಿ ಒಂದು ಅರಮನೆ. ಈಗ ಕಥೆಯನ್ನು ನೋಡೋಣ. ಇದು ಓದಲೇಬೇಕಾದಂಥ ಟಿಬೆಟಿಯನ್ ಕಥೆಯೊಂದು ಇಲ್ಲಿದೆ. ಅದರಲ್ಲಿ ನಾನು ಜಗತ್ತಿನಲ್ಲಿ ಅದ್ಭುತವಾದ ಸಾಧನೆಗಳನ್ನು ಮಾಡಿದ್ದೇನೆ, ಆದರೆ ಜಗತ್ತು ನನ್ನನ್ನು ಗುರುತಿಸುತ್ತಿಲ್ಲವೆಂಬ ಭಾವನೆ ಬಂದಿರುವವರು ಯಾರಾದರೂ ಇದ್ದರೆ ಅಂಥವರು ಓದಲೇಬೇಕಾದಂಥ ಕಥೆ ಇದು. ಒಂದು ದಟ್ಟ ಅಡವಿಯ ನಡುವೆ ಇದ್ದ ಪಾಳು ಬಾವಿಯಲ್ಲಿ ಸಾವಿರಾರು ಸೊಳ್ಳೆಗಳಿದ್ದವು. ಅವೆಲ್ಲ ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದು ಅಲ್ಲೇ ಸಾಯುತ್ತಿದ್ದವು. ಒಮ್ಮೆ ಸಾಮಾನ್ಯಕ್ಕಿಂತ ಕೊಂಚ ದೊಡ್ಡದಾದ ಸೊಳ್ಳೆಯೊಂದು ಅಲ್ಲಿ ಹುಟ್ಟಿತಂತೆ. ಅಲ್ಲದೆ ಸೊಳ್ಳೆಗಳೆಲ್ಲ ಸೇರಿ ಆ ದೊಡ್ಡ ಸೊಳ್ಳೆಯನ್ನು ತಮ್ಮ ಮಹಾರಾಜರನ್ನಾಗಿ ಮಾಡಿಕೊಂಡವಂತೆ. ಪ್ರಜೆಯ ಸೊಳ್ಳೆಗಳೆಲ್ಲ ಪಾಳು ಬಾವಿಯಲ್ಲಿ ಕೊಳಚೆ ನೀರಿನಲ್ಲಿ ಗಿಡಗಂಟೆಯ ಮೇಲೆ ವಾಸ ಮಾಡುತ್ತಿದ್ದವಂತೆ. ಹೊಸ ಮಹಾರಾಜರು ಇಲ್ಲಿಯೇ ವಾಸಿಸುವ ಎನ್ನುವುದು ಅವುಗಳಿಗೆ ಮನಸ್ಸೇ ಬರಲಿಲ್ಲಂತೆ. ಅವು ಮಹಾರಾಜರಿಗಾಗಿ ಒಳ್ಳೆಯ ಅರಮನೆಯ ಹುಡುಕಾಟದಲ್ಲಿ ತೊಡಗಿದವಂತೆ. ಅಡವಿಯಲ್ಲಿ ಸದಾ ನಿಂತಿರುತ್ತಿದ್ದ ಒಂದು ಮುದಿ ಆನೆಯ ಅಗಲವಾದ ಕಿವಿಯಲ್ಲಿ ಮಹಾರಾಜರ ಅರಮನೆ ಏಕೆ ಮಾಡಬಾರದು ಎಂದು ಅವಕ್ಕೆ ಅನಿಸಿತಂತೆ. ಮಹಾರಾಜರಿಗೂ ಅದು ಪ್ರಶಸ್ತವಾದ ಜಾಗವೆನಿಸಿತು. ಅರಮನೆಯನ್ನು ಪ್ರವೇಶಿಸುವ ಮುಂಚೆ ಮಹಾರಾಜರು ಗಟ್ಟಿಯಾದ ಧ್ವನಿಯಲ್ಲಿ ಆನೆಗೆ, ನಾನು ನಿನ್ನ ಕಿವಿಯನ್ನು ನನ್ನ ಅರಮನೆಯನ್ನಾಗಿ ಮಾಡಿಕೊಂಡಿದ್ದೇನೆ, ಅದರ ಮಾಲೀಕನಾದ ನೀನು ಅನುಮತಿಯನ್ನು ಕೇಳುವುದು ಸದಾಚಾರ, ನಾನಿಲ್ಲಿ ಬಂದಿರಬಹುದೇ ಎಂದು ಸೊಳ್ಳೆ ಕೇಳಿತು. ಆನೆ ಏನೂ ಮಾತಾಡಲಿಲ್ಲ. ಆನೆಯ ಮೌನವೇ ಅದರ ಸಮ್ಮತಿ ಎಂದು ಭಾವಿಸಿದ ಸೊಳ್ಳೆ ಮಹಾರಾಜರು ಗೃಹಪ್ರವೇಶ ಮಾಡಿದರು. ಪ್ರಮುಖ ಸೊಳ್ಳೆಗಳಿಗೆ ಭರ್ಜರಿಯಾದ ಔತಣಕೂಟ ಏರ್ಪಡಿಸಿದರು. ಸೊಳ್ಳೆಗಳಿಗೆಲ್ಲ ತಮ್ಮ ಮಹಾರಾಜರ ಭವ್ಯ ಅರಮನೆ ನೋಡಿ ಹೆಮ್ಮೆ ಎನಿಸಿತು. ಮುಂದೆ ಕಿವಿ ಅರಮನೆಯಲ್ಲಿ ಮಹಾರಾಜರ ಮದುವೆ ಕೂಡ ಆಯಿತು. ಮಕ್ಕಳಾದವು. ಸೊಳ್ಳೆ ಸಾಮ್ರಾಜ್ಯವು ಅಭಿವೃದ್ಧಿಯಾಯಿತು. ಕಾಲಾಂತರದಲ್ಲಿ ಸೊಳ್ಳೆ ಮಹಾರಾಜರಿಗೂ ವಯಸ್ಸಾಗುತ್ತಾ ಬಂತು. ಆತ ತನ್ನ ಮಗ ಸೊಳ್ಳೆಗೆ ಪಟ್ಟಾಭಿಷೇಕ ಮಾಡಿದ. ಆ ಯುವರಾಜರಿಗೆ ಕಿವಿ ಅರಮನೆ ಚಿಕ್ಕದೆನಿಸಿತು. ಆತ ಬೇರೆ ಅರಮನೆ ಕಟ್ಟಿಕೊಂಡು ಹೊರಟು ಹೋದ. ಇತ್ತ ಎಲ್ಲರಿಗೂ ಬರುವಂತೆ ಸೊಳ್ಳೆ ಮಹಾರಾಜರಿಗೂ ಸಾಯುವ ಸಮಯ ಬಂದಿತು. ಇಷ್ಟು ಕಾಲ ತನ್ನ ಅರಮನೆಗೆ ಕಿವಿಯನ್ನು ಕೊಟ್ಟು ಸಹಕರಿಸಿದ ಆನೆಗೆ ಧನ್ಯವಾದ ಹೇಳಿ ಹೋಗಬೇಕೆನಿಸಿತು. ಆತ ಎತ್ತರದ ದೊನಿಯಲ್ಲಿ ಮುದಿಯಾನೆಯ ಇಲ್ಲಿ ಬಂದಿರಲು ಬದುಕಲು ಅವಕಾಶ ಮಾಡಿಕೊಟ್ಟ ನಿನಗೆ ಧನ್ಯವಾದಗಳು, ನಾನು ಹೋಗಿ ಬರುತ್ತೇನೆ ಎಂದು ಕಿರಿಚಿತು. ಏರುದೊನಿಯ ಮಾತುಗಳು ಆನೆಗೆ ಅಲ್ಪ ಸ್ವಲ್ಪ ಕೇಳಿಸಿರಬೇಕು. ಅದು, ಅಯ್ಯ ನೀನು ಯಾರು, ಏನು, ಎಲ್ಲಿಂದ ಬಂದ್ಯೋ ನನಗೆ ಗೊತ್ತಿಲ್ಲ. ನೀನು ನನ್ನ ಕಿವಿಯಲ್ಲಿಯೂ ಇಷ್ಟು ಕಾಲ ಇದ್ದದ್ದು ನನಗೆ ಗೊತ್ತಾಗಲಿಲ್ಲ. ನೀನು ಬಂದೆ, ನೀನು ಇದ್ದೆ, ನೀನು ಹೋಗುತ್ತಿದ್ದೀಯ, ಒಳ್ಳೆಯದೇ ಎಂದಿತಂತೆ. ಮತ್ತೆ ತನ್ನಷ್ಟಕ್ಕೆ ತಾನು ನಿಂತುಕೊಂಡಿತಂತೆ. ಈಗ ನಾವು ಯೋಚಿಸಬಹುದು, ಬೃಹದಾಕಾರದ ಆನೆಯ ದೇಹದಲ್ಲಿ ಪುಟ್ಟ ಭಾಗವಾದ ಕಿವಿಯಲ್ಲಿ ಸೊಳ್ಳೆ ಬಂದಿದ್ದು, ಅರಮನೆಯನ್ನು ಕಟ್ಟಿಕೊಂಡಿದ್ದು, ಸಾಮ್ರಾಜ್ಯವನ್ನು ಬೆಳೆಸಿದ್ದು, ಕೊನೆಗೊಂದು ದಿನ ಹೊರಟು ಹೋಗುತ್ತಿರುವುದು ಆನೆಗೆ ಅರಿವೇ ಆಗಲಿಲ್ಲ. ಅದು ಆನೆಯ ತಪ್ಪೇ? ಹಾಗೆ ಮುದಿ ಆನೆಯ ಕಿವಿ ನಾವಿರುವ ಜಗತ್ತು. ಅದು ನಮ್ಮನ್ನು ಕರೆಯದೇ ಇದ್ದರೂ ನಾವು ಬಂದೆವು, ನಾವು ಇದ್ದೆವು, ನಾವು ಏನೇನೋ ಮಾಡಿದೆವು. ಒಂದು ದಿನ ನಾವೇ ಹೋಗುತ್ತೇವೆ. ನಮ್ಮ ಮಹಾನ್ ಸಾಧನೆಗಳನ್ನು ಜಗತ್ತು ಗುರುತಿಸದೇ ಇದ್ದರೆ ಅದು ಜಗತ್ತಿನ ತಪ್ಪಲ್ಲ ಅಲ್ಲವೇ? ಆನೆಯ ಕಿವಿಯಲ್ಲಿ ಒಂದು ಅರಮನೆ. ಈ ಕಥೆ ನೀಡಲು ಅವಕಾಶ ಮಾಡಿಕೊಟ್ಟಂಥ ಆರ್ಜೆ ಮಹಾಲಕ್ಷ್ಮಿಗೂ, ರೇಡಿಯೋ ಶಿವಮೊಗ್ಗಕ್ಕೂ, ನನ್ನ ಪ್ರೀತಿ ಪಾತ್ರರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು.
2: ನಿಮಗೂ ಕೂಡ ಧನ್ಯವಾದಗಳು ಭಾರತಿ ಪ್ರಕಾಶ್ ಮೇಡಮ್. ಸ್ನೇಹಿತರೆ, ನೀವು ಕೂಡ ಈ ರೀತಿಯಲ್ಲಿ ಸ್ವರಚಿತ ಕಥೆಗಳನ್ನು ತಿಳಿಸ್ಬೋದು, ಜೊತೆಗೆ ನೀವು ಓದಿರುವಂತಹ ವಿಶೇಷವಾಗಿರುವಂತಹ ಕಥೆಗಳನ್ನು ತಿಳಿಸ್ಬೋದು, ಹಾಗೆ ಕಾದಂಬರಿಗಳ ಪರಿಚಯ, ಪುಸ್ತಕದ ಪರಿಚಯ ಕೂಡ ಮಾಡಿಕೊಡ್ಬೋದು. ಇದರೊಟ್ಟಿಗೆ ಭಾವಗೀತೆಗಳನ್ನು ಕೂಡ ಹಾಡ್ಬೋದು. ಸ್ನೇಹಿತರೆ, ನಿಮ್ಮನೆಯಲ್ಲಿ ಪುಟ್ ಪುಟ್ ಪುಟಾಣಿ ಮಕ್ಕಳಿದ್ದಾರಾ, ಅವರು ಕೂಡ ಕಥೆಗಳನ್ನು ಹೇಳ್ತಾರಾ, ಅವರು ಕೂಡ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ನೀವು ಮಾಡಬೇಕಾಗಿರೋದಿಷ್ಟೇ, 9686096279 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದ್ರೆ ನೀವು ತಿಳಿಸಿದಂತಹ ವಿಷಯಗಳನ್ನು

0: ಸಾಹಿತ್ಯಲೋಕ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಹೆಂಗಮ್ಮ ಮಲ್ಗೆ ಮಾರು,
2: ಹೂವು ತಗೊಳಕ್ ಮೊದ್ಲು ಬ್ಯಾಗ್ ಐತೆ ನಿಂತವ?
1: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ನಾಗೆ ಹಾಕೊಡ್ತಿದ್ದೆ.
2: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ನಾಗೆ ಹೂವು ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು, ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
3: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಶಿಖರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈ ರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಹೆಂಗಮ್ಮ ಮಲ್ಗೆ ಮಾರು,
5: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಂತವ?
4: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
5: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬಿರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
6: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
7: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈ ಜುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈ ಜುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈ ಜುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈ ಜುವೆಲ್. ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
3: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೆ ಆಡ್ಲಿಲ್ಲ.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800 30 90 309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
10: ಹಲೋ, ಗುಡ್ ಮಾರ್ನಿಂಗ್, ಶುಭೋದಯ ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಹಾಗೆ ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ ಅಂತ ಹೇಳ್ತಾ ಏನ್ರಿ ಸಮಾಚಾರ, ಆಯ್ತಾ ತಿಂಡಿ? ತಿಂಡಿ ಯಾರ್ಯಾರ ಮನೇಲಿ ಏನೇನು ಸ್ಪೆಷಲ್ ಅಂತ ಕೇಳ್ತಾ, ಇವತ್ತು ಒಂಥರ ಸಖತ್ತಾಗಿರುವಂತಹ ದಿನ ಅಂತಲೇ ಹೇಳ್ಬೋದು. ಯಾಕೆ ಗೊತ್ತಾ? ಸ್ಯಾಂಡಲ್ವುಡ್ ಆಕಾಶದಲ್ಲಿ ಇವತ್ತು 3 ಮಹಾಸೂರ್ಯರು ಒಟ್ಟಿಗೆ ಉಯ್ಯಾಲೆ ಆಡ್ತಾ ಇದ್ದಾರೆ, ಗೊತ್ತಾ? ಸೆಪ್ಟೆಂಬರ್ 18 ಇವತ್ತು. ಸೊ ಕನ್ನಡ ಚಿತ್ರರಂಗದ ದಿಗ್ಗಜರ ಜನ್ಮದಿನದ ಮಹಾಪರ್ವ ಅಂತಲೇ ಹೇಳ್ಬೋದು. ಒಡಲಲ್ಲಿ ಧೈರ್ಯ, ಕಣ್ಣಲ್ಲಿ ಕರುಣೆ, ನಗುವಿನಲ್ಲಿ ಮುಗ್ಧತೆ ತುಂಬಿದ ನಮ್ಮೆಲ್ಲರ ಪ್ರೀತಿಯ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜನ್ಮದಿನ ಇವತ್ತು. ಹಾಗೆ

0: ಇವತ್ತು ನಮ್ಮ ನೆಚ್ಚಿನ ರಿಯಲ್ ಸ್ಟಾರ್ ಉಪೇಂದ್ರ, ಅಂದ್ರೆ ಉಪೇಂದ್ರ ಅವರ ಹುಟ್ಟು ಹಬ್ಬ ಅಂತಾನೆ ಹೇಳ್ಬೋದು. ಹಾಗೆ ಯೋಚನೆಗಳನ್ನೇ ಬದಲಾಯಿಸೋ ನಮ್ಮ ಸ್ಯಾಂಡಲ್ವುಡ್ ನ ಮಾಂತ್ರಿಕ ಅವರು ಅಂತಾನೆ ಹೇಳ್ಬೋದು. ಹಾಗೆ ತಮ್ಮ ಅದ್ಭುತ ನಟನೆಯಿಂದ ನಕ್ಕಾಗ ನುಡಿಸಿ ಅಳಿಸಿದಾಗ ಕಣ್ಣೀರು ತರಿಸಿದ ಜನಪ್ರಿಯ ನಟಿ ಶ್ರುತಿ ಅವರ ಹುಟ್ಟು ಹಬ್ಬದ ಕೂಡ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ, ಒಂದೇ ದಿನದಲ್ಲಿ ಕನ್ನಡ ಚಿತ್ರರಂಗದ ಇಷ್ಟು ದೊಡ್ಡ ಶಕ್ತಿಗಳು ಜನ್ಮ ತಾಳಿದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತಾನೆ ಹೇಳ್ಬೋದು ಅಲ್ವಾ. ಇವತ್ತಿನ ಇಡೀ ದಿನ ನಾವು ಈ ಮೂವರು ದಿಗ್ಗಜರ ನೆನಪುಗಳನ್ನ, ಅವರ ಸೂಪರ್ ಹಿಟ್ ಹಾಡುಗಳನ್ನ ಮತ್ತು ನಿಮ್ಮ ಧ್ವನಿಯ ಮೂಲಕ ಇವತ್ತಿನ ನಮ್ಮ ಕಾರ್ಯಕ್ರಮವನ್ನ ಶುರು ಮಾಡೋಣ. ಎಸ್, ಮೊದಲನೇ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಅಂತ ಕೇಳೋಣ. ನೀವು ಕರೆ ಮಾಡ್ಬೋದು. ಕರೆ ಮಾಡ್ಬೇಕಾದ್ರೆ ನಂಬರ್ 9686 9627 9 9 6 8 6 0 9 6 2 7 9 ಈ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ, ಮೊದಲನೇ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ ಹಲೋ,
1: ಗುಡ್ ಮಾರ್ನಿಂಗ್.
0: ಗುಡ್ ಮಾರ್ನಿಂಗ್ ಶುಭ ಅವರೇ.
1: ಸ್ವಲ್ಪ ವಾಯ್ಸ್ ಚೇಂಜ್ ಆಗಿದೆ, ಶೀತ ಎಲ್ಲ ಬಂದು.
0: ಓಕೆ, ಎಸ್, ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
1: ಹಾ, ಗೊತ್ತಾಯ್ತು. ಎಲ್ಲ ನಮ್ಮ ಫೇವರೇಟ್ ಹೀರೋಗಳದೆಲ್ಲ ಸಾಂಗ್ ಹೇಳ್ಬೇಕು ಅಂತ
0: ವಿಷ್ಣುವರ್ಧನ್. ಅಲ್ಲ, ಇವತ್ತು ಅವರು ಜನ್ಮದಿನ.
1: ವಿಷ್ಣುವರ್ಧನ್, ಉಪೇಂದ್ರ, ಶ್ರುತಿ ಮತ್ತೆ ಬರ್ತಡೇ ಸಲುವಾಗಿ ಹಾಡಂತ.
0: ಖಂಡಿತ.
1: ಹಾ, ಆಗ್ಲಿ, ಅವರೆಲ್ಲರಿಗೂ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು. ನನ್ ಫೇವರೇಟ್ ಹೀರೋ ಅಂದ್ರೆ ವಿಷ್ಣುವರ್ಧನ್.
0: ಅವರ ಒಂದು ಹಾಡು ಹಾಡ್ಬೋದಾ?
1: ಆಯ್ತು, ಹೇಳ್ತೀನಿ. ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ, ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ, ತುಂಡು

0: ಥ್ಯಾಂಕ್ ಯು,
1: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಶುಭ ಅವರೇ. ಓಕೆ, ಎಸ್ ಈಗ ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ, ಹಲೋ
2: ಮೇಡಮ್, ನಮಸ್ತೆ.
1: ನಮಸ್ತೆ.
2: ಹಾ ಮೇಡಮ್, ಇವತ್ತು ವಿಷ್ಣುವರ್ಧನ್ ಅವರಿಗೆ, ಶ್ರುತಿ ಮೇಡಮ್ ಮತ್ತೆ ಉಪೇಂದ್ರ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ವಿಷ್ಣುವರ್ಧನ್ ಅವರು ಹಾಡಿರುವ ಒಂದು ಹಾಡು ಹಾಡ್ತೀನಿ ಮೇಡಮ್.
1: ಹಾಡಿ ಸರ್.
2: ಮಡಿಲಲ್ಲಿ

0: ना? हेलो, अरे रे, हेलो,
1: हेलो,
0: नमस्ते. गुड
1: नमस्कार मैडम. गुड मॉर्निंग. ನಾನು ಬ್ರಹ್ಮಾನಂದ ರಾಣೆ, ವಿದ್ಯಾನಗರ, ಶಿವಮೊಗ್ಗ.
0: ಗುಡ್ ಮಾರ್ನಿಂಗ್ ಬ್ರಹ್ಮಾನಂದ ಸರ್. ಆಯ್ತಾ ತಿಂಡಿ?
1: ಹೇಗಿದ್ದೀರಾ ಮೇಡಮ್?
0: ಸೂಪರ್ ಆಗಿದ್ದೀವಿ.
1: ತಿಂಡಿ
0: ನೀವು?
1: ಆಯ್ತು ಮೇಡಮ್. ಇವತ್ತು ಪುಳಿಯೋಗರೆ ನಿಮ್ದು?
0: ಇವತ್ತು ನಮ್ಮ ಮೆಂತೆ ಕಡುಬು.
1: ಓ ಸೂಪರ್ ಮೇಡಮ್, ಸಮಥಿಂಗ್ ಡಿಫ್ರೆಂಟ್.
0: ಹೌದು,
1: ಇವತ್ತು ಸಂತೋಷದ ವಿಚಾರ. ನಮ್ಮ ಕನ್ನಡದ ಅನೇಕ ನಟರ ಹುಟ್ಟು ಹಬ್ಬ ಇದೆ. ವಿಷ್ಣುವರ್ಧನ್, ಉಪೇಂದ್ರ, ಶ್ರುತಿ, ಪಂಡ್ರಿಬಾಯಿ ಎಲ್ಲ ಒಟ್ಟೊಟ್ಟಿಗೆ ಬಂದಿದೆ.
0: ಖಂಡಿತ. ಈಗ
1: ಸಂತೋಷ ಅನಿಸ್ತಿದೆ.
0: ನಿಮ್ಮ ಇಷ್ಟದ ಇಷ್ಟ ನಟದ ಅವರ ಹಾಡನ್ನ ಹಾಡ್ಬೋದು.
1: ಮೇಡಮ್, ನಾನು ಇದು ಶ್ರುತಿ ಪಿಕ್ಚರ್ ಇಂದ ತಗೊಂಡಿದ್ದೀನಿ 1990ನಲ್ಲಿ.
0: ಸೂಪರ್.
1: ಫಸ್ಟ್ ಪಿಕ್ಚರ್ ಅನ್ಸುತ್ತೆ.
0: ಹೌದು,
1: ಹಾಡೊಂದ ನಾ ಹಾಡುವೇನು ಅದನ್ನ ಹಾಡ್ತಾ ಇದ್ದೀನಿ ಮೇಡಮ್. 1990ನಲ್ಲಿ ತೆರೆ ಕಂಡಿತ್ತು. ಸುನಿಲ್ ಅವ್ರು ಕೂಡ ಇದ್ರು ಅದರಲ್ಲಿ. ಹಾಡೊಂದ ನಾ ಹಾಡುವೆನು ಹೃದಯ ರಾಗದಲ್ಲಿ, ಕವಿತೆಗೆನು ಬರೆಗುವೆನು ಮನದಾಸೆ ಚೆಲ್ಲಿ. ಹಾಡೊಂದ ನಾ ಹಾಡುವೆನು ಹೃದಯ ರಾಗದಲ್ಲಿ, ಕವಿತೆಗೆನು ಬರೆಗುವೆನು ಮನದ ಆಸೆ ಚೆಲ್ಲಿ. ಮನದ ಆಸೆ ಚೆಲ್ಲಿ, ತೆಂಗು ತೂಗಿ ಹಾಕುತ್ತಿದೆ ತಾಳ ಮೇಣ, ಮಾಮರದಲ್ಲಿ ಕೋಗಿಲೆ ತಾನು ಸೇರಿ ಹಾಡೇ ಗಾನ. ನನ್ನೆದೆಯಲ್ಲಿ ಮೀಟಿದೆ ಇಂದು ಸ್ನೇಹ ಮೀಣೆ ತಾಣ, ಜಗಕ್ಕೆಲ್ಲ ಮೈಯ ಮೆರೆಸೋ ಕಲೆಗಾನೋ ಸಂಗೀತ ಸ್ವರವೇನು ಮೂರು ಲೋಕ ಸೃಷ್ಟಿನಾದ ಸಂಕೇತ. ಶ್ರುತಿ ಲಯವು ಬೆರೆತಿರಲು ಸ್ವರ್ಗ ಇಲ್ಲಿದೆ. ಹಾಡೊಂದನ ಹಾಡುವೆನು ಹೃದಯ ರಾಗದಲ್ಲಿ, ಕವಿತೆಗೆನು ಬರೆಗುವೆನು ಮನದಾಸೆ ಚೆಲ್ಲಿ. ಮನದ ಆಸೆ ಚೆಲ್ಲಿ ಮೇಡಮ್, ಇದು ನಾವೇ ಬರೆದು ಆಡ್ತಿದ್ದೇನೆ ಅನ್ನಷ್ಟು ಚೆನ್ನಾಗಿದೆ.
0: ಖಂಡಿತ ಖಂಡಿತ.
1: ಹೌದು ಮೇಡಮ್, ಹೌದು.
0: ಸೂಪರ್ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
0: ಓಕೆ. ಎಸ್, ಬ್ರಹ್ಮಾನಂದ ಸರ್ ಅವರು ತುಂಬಾ ಚೆನ್ನಾಗಿ ಹಾಡಿದ್ರು. ಶ್ರುತಿ ಅವರು ನಟಿಸಿರುವಂತಹ ಶ್ರುತಿ ಚಿತ್ರದಿಂದ ಹಾಡನ್ನ ಹಾಡಿದಾಯ್ತು ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
2: ನಮಸ್ಕಾರ ಮೇಡಮ್.
0: ನಮಸ್ತೆ
2: ಮೇಡಮ್. ತಿಂಡಿ
0: ಆಯ್ತು ಮಹೇಶ್ ಅವರೇ, ನಿಮ್ದಾಯ್ತಾ?
2: ಇಲ್ಲ ಮೇಡಮ್, ಆಗಿಲ್ಲ.
0: ಓಕೆ. ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರೀಸ್ ಅಲ್ಲಿ ಮೂರು ಜನರ ಹುಟ್ಟು ಹಬ್ಬವನ್ನು,
2: ಉಪೇಂದ್ರ, ಶ್ರುತಿ, ವಿಷ್ಣುವರ್ಧನ್, ಹಾಗೆ ಪಂಡ್ರಿಬಾಯಿ, ಸುಮಿತ್ರ,
0: ಖಂಡಿತ ಖಂಡಿತ
2: ಅವ್ರ ಎಲ್ಲ 5 ಜನದ ಹುಟ್ಟು ಹಬ್ಬ ಇದೆ ಮೇಡಮ್.
0: ಹೌದು,
2: ಎಲ್ಲರಿಗೂ ಹುಟ್ಟು ಹಬ್ಬ ಹಾರ್ದಿಕ ಶುಭಾಶಯ.
0: ಓಕೆ, ನೀವು ಈಗ ಯಾವ ಹಾಡನ್ನ ಆಯ್ಕೆ?
2: ನಾನು ಶ್ರುತಿ, ಆಮೇಲೆ ವಿಷ್ಣುವರ್ಧನ್ ಸಾಂಗ್ ಬಿಡ್ತೇನೆ ಮೇಡಮ್.
0: ಹಾಡಿ ಹಾಡಿ.
2: ಯಾರು ಕಾಣದ ಸಪ್ತ ಸಾಗರ ಗೊತ್ತ ಚೆಲ್ಲುವೆ, ಆರು ಕಾಲ ಅರಳೋ ಹೂವು ಗೊತ್ತ ಚೆಲ್ಲುವೆ. ಹೇಳಿಬಿಟ್ಟದೆ ಕೇಳಬಲ್ಲೆ, ಮನಸ್ಸು ಕೊಟ್ಟದೆ ಹೇಳಬಲ್ಲೆ. ರತ್ತೋ ರತ್ತೋ ಬಿತ್ತೋ ಬಿತ್ತೋ ರತ್ತೋ. ಯಾರು ಕಾಣದ ಸಪ್ತ ಸಾಗರ ಗೊತ್ತ ಚೆಲ್ಲುವೆ, ಆರು ಕಾಲ ಅರಳೋ ಹೂವು ಗೊತ್ತ ಚೆಲ್ಲುವ. ಹೂವು ಹೆಣ್ಣು ಹೂವೇನು, ಹೆಣ್ಣು ಮನಸ್ಸು ಕಡಲಲ್ಲವೇನು. ರತ್ತೋ ರತ್ತೋ ಬಿತ್ತೋ ಬಿತ್ತೋ ರತ್ತೋ. ಈ ಸಾಂಗ್ ಮೇಡಮ್
0: ಸೂಪರ್. ಒಟ್ಟೊಟ್ಟಿಗೆ ಶ್ರುತಿ ಅವರು ಹಾಗೆ
2: ಹಾಗೆ. ಹೌದು ಮೇಡಮ್.
0: ಓಕೆ ಸರ್, ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಎಸ್, ಸೂಪರ್ ಆಗಿ ಹೇಳಿದ್ರು. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ
3: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ. ನಮಸ್ತೆ
3: ಮೇಡಮ್.
0: ಆರಾಮಿದ್ದೀವಿ, ನೀವು?
3: ನಾವು ಎಲ್ಲ ಆರಾಮದೇವ್ ಮೇಡಮ್. ಕಾರ್ಯಕ್ರಮ ಸೂಪರ್ ಆಗಿ ಮೂಡ್ ಬರತ್ತೀರಿ. ಕಾರ್ಯಕ್ರಮ ಕೇಳತ್ತೀವ್ರಿ. ಮೂರು ಒಮ್ಮೆ ಬಂದವ್ರಿ, ಮೂರು ಮಂದಿಗೆ ಹುಟ್ಟುಹಬ್ಬದ ಶುಭಾಶಯಗಳು ರೀ ಮೂರು ಮಂದಿಗೆ.
0: ಓಕೆ ನವಾಜ್ ಅವರೇ,
3: ಹ್ಞೂನ್ರಿ ಮೇಡಮ್.
0: ಈಗ ಯಾವ ಹಾಡನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ?
3: ನಾವು ನೋಡ್ರಿ ಮೇಡಮ್, ಇವತ್ತು ನಮ್ಮ ಕನ್ನಡ ಚಿತ್ರದ ವಿಷ್ಣುವರ್ಧನ್ ಅವ್ರದ್ರಿ, ಅದರಲ್ಲಿ ಸ್ವಲ್ಪ ಹಾಡ್ ಬಿಡ್ತೇನ್ರಿ ನಾನು.
0: ಹಾಡಿ ಹಾಡಿ.
3: ಹಾಡ್ತೀನಿ ನೋಡ್ರಿ ಮೇಡಮ್.
0: ಹಾಡಿ ಸರ್.
3: ಪ್ರೀತಿಯೇ ನನ್ನುಸಿರು, ಪ್ರೀತಿಯೇ ನನ್ನುಸಿರು, ಚಿನ್ನ ಬೆಳ್ಳಿ ವಜ್ರದಂತೆ.

0: ಮಾಡದೆ ಜಗವೆಲ್ಲ ಪ್ರೀತಿಯ ಲೋಕವು ಸುಳ್ಳಲ್ಲ ಪ್ರೀತಿಯ ಮಾತಿಗೆ ಸೋಲಿಲ್ಲ ಪ್ರೀತಿಯೇ ನನ್ನುಸಿರು ಪ್ರೀತಿಯೇ ನನ್ನುಸಿರು ಚಿನ್ನ ಬೆಳ್ಳಿ ವಜ್ರದಂತೆ ಮುತ್ತು ಹವಳ ಸುಖ ನೀಡುವುದೇ. ಧನ್ಯವಾದ ಮೇಡಮ್ ಅವ್ರೆ.
1: ಥ್ಯಾಂಕ್ ಯು, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಧನ್ಯವಾದ, ನಮಸ್ತೆ.
1: ಓಕೆ, ಎಸ್, ಬಿಜಾಪುರ್ನಿಂದ ನವಾಜ್ ಅವರು ಕರೆ ಮಾಡಿ ಕರ್ಣ ಚಿತ್ರದಿಂದ ಈ ಒಂದು ಸೂಪರ್ ಆಗಿರುವಂತಹ ಟ್ರ್ಯಾಕ್ ಅನ್ನ ಹಾಡಿದಾಯ್ತು. ನಮ್ಮ ವಿಷ್ಣುವರ್ಧನ್ ಸರ್ ಅವರು ಅಭಿನಯಿಸಿದ ಒಂದು ಚಿತ್ರ ಅಂತಾನೆ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕಿರಣ? ಹಲೋ ಹಲೋ
2: ಹಲೋ
1: ನಮಸ್ತೆ.
2: ಹಲೋ ಮೇಡಮ್, ನಮಸ್ಕಾರ.
1: ನಮಸ್ತೆ ಚಿಕ್ಕಪ್ಪರೇ, ಹೇಗಿದ್ದೀರಿ?
2: ನಾವು ಚೆನ್ನಾಗಿದ್ದೀವಿ ಮೇಡಮ್. ನೀವ್ ಹೇಗಿದ್ದೀರಾ?
1: ಸೂಪರ್ ಆಗಿದ್ದೀವಿ. ಓಕೆ, ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
2: ಓ ಮೇಡಮ್, ಅರೇ ಉಪೇಂದ್ರ ಅಥವಾ ವಿಷ್ಣುವರ್ಧನ್ ಅಥವಾ ಶ್ರುತಿ ಹಾಡ್ಬೇಕಲ್ರಿ.
1: ಹೌದು, ಅವ್ರ ಮೂವರ್ದ ಹುಟ್ಟಿದ ಹಬ್ಬ ಇವತ್ತು.
2: ಅವ್ರಿಗೆ ವಿಷ್ಣುವರ್ಧನ್ ಸರ್ ಮತ್ತೆ ಉಪೇಂದ್ರ ಸರ್ ಮತ್ತೆ ಶ್ರುತಿ ಮೇಡಮ್ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು. ಅವ್ರ ನೂರಾರು ಕಾಲ ಚೆನ್ನಾಗಿರ್ಲಿ ಅಂತ ಈ ಮೂಲಕ ಹೇಳಲು ಇಷ್ಟಪಡುತ್ತೇನೆ.
1: ಯಾವ ಹಾಡನ್ನ ಹಾಡ್ತಾ ಇದ್ದೀರಾ ಇವತ್ತು?
2: ನಾವು ಉಪೇಂದ್ರ ಅಂತ ಹಾಡ್ತೇನ್ರಿ ಮೇಡಮ್. ಅರೇ
1: ಹಾಡಿ ಹಾಡಿ.
2: ಸುಮ್ ಸುಮ್ನೆ ನಕ್ತಾಳೆ ಹೇ, ಜುಮ್ ಜುಮ್ನೆ ಮಿಂಸ್ತಾಳೆ ಹೇ, ಯೌವನವೇ ಹೈ ಲವ್ ಯು, ಹೃದಯಗಳ ಬ್ರೇಕ್ ಫೇಲು, ಆಕ್ಸಿಡೆಂಟ್ ಆಗೋಗಿದೆ. ಸುಮ್ ಸುಮ್ನೆ ನಕ್ತಾಳೆ ಹೇ, ಹಾರ್ಟಿನ ಇಂಜಿನ್ ಸೀಜಾಗೋಯ್ತು, ಬುದ್ಧಿಯ ಹೆಲ್ಮೆಟ್ ಹಾರೋಯ್ತು, ಪ್ರಾಯದ ಗ್ಲಾಸು ಚೂರಾಗೋಯ್ತು, ಯೋಚನೆ ಹಾಳೆ ಹಾರೋಯ್ತು, ಗಾಳಿಗಳೆರಡು ಕ್ರಾಶ್ ಆಗಿ ಹೋದರು, ಲವ್ ಮಾತ್ರ ಹಾಯಾಗಿದೆ. ಧನ್ಯವಾದಗಳು ಮೇಡಮ್.
1: ಓಕೆ, ಧನ್ಯವಾದಗಳು ಕರೆ ಮಾಡಿದಕ್ಕೆ ಚಿಕ್ಕಪ್ಪರೇ. ಓಕೆ, ಥ್ಯಾಂಕ್ ಯು.
2: ಓಕೆ
1: ಓಕೆ, ಉಪೇಂದ್ರ ಅವರು ನಡೆಸಿರುವಂತಹ ಎ ಚಿತ್ರದ ಒಂದು ಗೀತೆಯನ್ನ ಚಿಕ್ಕಪ್ಪ ಅವರು ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
3: ನಮಸ್ತೆ ಮೇಡಮ್.
1: ನಮಸ್ತೆ ಪ್ರೇಮ ಅವರು. ಓಕೆ, ಆಯ್ತಾ ತಿಂಡಿ?
3: ತಿಂಡಿ ಆಯ್ತು ಮೇಡಮ್, ಇವತ್ತು ರೊಟ್ಟಿ ಮೇಡಮ್, ರೊಟ್ಟಿ ಪಲ್ಯ.
1: ಸೂಪರ್ ಸೂಪರ್. ಓಕೆ, ಇವತ್ತು ನಮ್ಮ ಟಾಪಿಕ್ ಗೊತ್ತಾಯ್ತಲ್ವಾ?
3: ಕುಲ ಕುಲ ಕುಲವೆಂದು ಹೊಡೆದಾಡದಿರಿ.
1: ನಿಮ್ಮ ಟಾಪಿಕ್ ಗೊತ್ತಾಯ್ತಲ್ವಾ?
3: ರಾಜ್ಕುಮಾರ್ ನಟಿಸಿರೋದು ಭಕ್ತ ಕನಕದಾಸ ಹಳೆ ಫಿಲ್ಮ್
1: ಅಲ್ಲ. ನಮ್ದು ಟಾಪಿಕ್ ಇವತ್ತು ಬೇರೆದಿದೆ. ಏನ್ ಗೊತ್ತಾ ಟಾಪಿಕ್? ಮರ್ತೋಯ್ತಾ? ಇವತ್ತು ನಮ್ಮ ಸ್ಯಾಂಡಲ್ವುಡ್ ಇಂಡಸ್ಟ್ರೀಸ್ ಅಲ್ಲಿ ಮೂರು ಜನರ ಹುಟ್ಟು ಹಬ್ಬವನ್ನ ಆಚರಿಸ್ಕೊಳ್ತಾ ಇದ್ದಾರೆ. ನಮ್ಮ ವಿಷ್ಣುವರ್ಧನ್ ಸರ್ ಅವರು, ಶ್ರುತಿ ಅವರು, ಹಾಗೆ ಉಪೇಂದ್ರ ಅವರು, ಹಾಗೆ ಪಂಡ್ರಿಬಾಯ್ ಅವರು, ಮಿತ್ರ ಅವರು, ಇವ್ರ ಐದ್ ಜನ. ಬಟ್ ಈಗ ನಾನ್ ಕೊಟ್ಟಿರೋದು ಮೂರ್ ಜನಕ್ಕೆ. ನೀವು ಆ ಮೂರ್ ಜನ ಅವರ ಆಯ್ಕೆ ಮಾಡ್ಕೊಂಡು ಯಾವ್ದಾರ ಒಂದು ಹಾಡು ಹೇಳ್ಬೋದು.
3: ವಿಷ್ಣುವರ್ಧನ್ ಹಾಡ್ಬೋದಲ್ಲ?
1: ಹೌದು ಹೌದು.
3: ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ.

0: ಮೇಡಮ್ ಇಷ್ಟ ಆಡಿದೆ.
1: ಓಕೆ, ಥ್ಯಾಂಕ್ ಯು ಪ್ರೇಮ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಧನ್ಯವಾದ ಮೇಡಮ್.
1: ಓಕೆ, ಎಸ್ ಪ್ರೇಮ್ ಅವರು ವಿಷ್ಣು ಸರ್ ಅವರ ಒಂದು ಹಾಡನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ
2: ಹಲೋ,
1: ನಮಸ್ತೆ.
2: ನಮಸ್ತೆ ಮೇಡಮ್, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯನ್.
1: ಓಕೆ ಸುಬ್ರಹ್ಮಣ್ಯ ಸರ್, ಆಯ್ತಾ ತಿಂಡಿ?
2: ಏನ್ ಮೇಡಮ್
1: ತಿಂಡಿ ಆಯ್ತಾ? ತಿಂಡಿ ಆಯ್ತಾ?
2: ತಿಂಡಿ ಆಯ್ತು ಮೇಡಮ್. ನಿಮ್ದು ಆಯ್ತಾ ಮೇಡಮ್?
1: ಆಯ್ತು. ಓಕೆ, ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
2: ಹಾ ಗೊತ್ತಾಯ್ತು ಮೇಡಮ್. ಇವತ್ತು ಇವರು ವಿಷ್ಣುವರ್ಧನ್ ಅಥವಾ ಉಪೇಂದ್ರ ಅಥವಾ ಶ್ರುತಿ ಅವ್ರದ್ದು ಒಂದು ಗೀತೆ ಆಡ್ಬೇಕಲ್ಲ ಮೇಡಮ್?
1: ಹೌದು ಹೌದು.
2: ಸರಿ ಮೇಡಮ್, ನಾನು ಒಂದು ಇದ ಮೇಡಮ್ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಚಲನಚಿತ್ರದಲ್ಲಿ 3 ಬಾರಿ ಹೆಸರು ಬದಲಾಯಿಸಿಕೊಂಡಂತಹ ನಟಿ ಅಂತ ಹೇಳಿದ್ರೆ ಶ್ರುತಿನೇ ಮೇಡಮ್.
1: ಹೌದು,
2: ಮೊದಲು ಅವರು ಪ್ರಿಯದರ್ಶಿನಿ ಆಗಿ ಇದ್ ಮಾಡಿದ್ರು.
1: ಖಂಡಿತ.
2: ಆ ನಂತರ ಇದು ಏನಪ್ಪ ಬೇರೆ ಶ್ರುತಿ ಫಿಲಂಗೆ ನಮ್ಮ ಇವರು ಯಾರಪ್ಪ ದ್ವಾರಕೀಶ್ ಅವರು ಹೆಸರು ಬದಲಾಯಿಸಿದ್ರು ಮೇಡಮ್.
1: ಹೌದು.
2: ಸರಿ ಮೇಡಮ್, ನಾನು ಒಂದು ಇದೇ ತಗೊಂಡಿದ್ದೀನಿ ಮೇಡಮ್. ಕೋಟಿಗೊಬ್ಬ ಚಿತ್ರದ ಒಂದ್ ಗೀತೆ ತಗೊಂಡಿದ್ದೀನಿ ಮೇಡಮ್.
1: ಹಾಡಿ ಹಾಡಿ.
2: ಅಣ್ಣಯ್ಯ ತಮ್ಮಯ್ಯ ನಂಜುಂಡೇಶ್ವರ ನಾನಯ್ಯ, ಅಣ್ಣಯ್ಯ ತಮ್ಮಯ್ಯ ನಂಜುಂಡೇಶ್ವರ ನಾನಯ್ಯ, ಕನ್ನಡ ಕುಲಕ್ಕೆ ನಾನೆಂದು ಸ್ವಂದ ಕಾಣಯ್ಯ, ಜಗಕ್ಕೆ ಶಿವನು ಒಬ್ಬ ಇವನು ಕೋಟಿಗೊಬ್ಬ, ಜಗಕ್ಕೆ ಶಿವನು ಒಬ್ಬ ನಿಮ್ಮಲ್ಲಿ ನಾನು ಒಬ್ಬ, ಉಪ್ಪು ತಿಂದ ಮನೆಗೆ ನನ್ನ ವಂದನೆ, ಆದರೆ ತಪ್ಪು ಮಾಡಿದವರಿಗೆ ಕೊಡುವೆ ದಂಡನೆ, ಅಣ್ಣಯ್ಯ ತಮ್ಮಯ್ಯ ನಂಜುಂಡೇಶ್ವರ ನಾನಯ್ಯ, ಕನ್ನಡ ಕುಲಕ್ಕೆ ನಾನಿಂದು ಸ್ವಂದ ಕಾಣಯ್ಯ.
1: ಓಕೆ ಸೂಪರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಎಸ್ ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಅವರು ಕರೆ ಮಾಡಿ ಕೋಟಿಗೊಬ್ಬ ಚಿತ್ರದಿಂದ ಒಂದು ಹಾಡನ್ನ ಹಾಡಿದಾಯ್ತು, ವಿಷ್ಣು ಸರ್ ಅವರ ಹಾಡನ್ನ ಹಾಡಿದ್ದಾಯ್ತು ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕಿರುಣ? ಹಲೋ ಹಲೋ
3: ಹಲೋ,
1: ನಮಸ್ತೆ.
3: ನಮಸ್ತೆ
1: ಶಾಂತ ಮೇಡಮ್, ಆಯ್ತಾ ತಿಂಡಿ?
3: ತಿಂಡಿ ಆಗಿಲ್ಲ ಶ್ವೇತಾ, ಇನ್ನು ಚಪಾತಿ ಆಗ್ಲಿಕ್ಕೆ ಮಾಡಿದ್ದಾರೆ.
1: ಓಕೆ,
3: ತಿನ್ಬೇಕು, ನಮಗೆಲ್ಲ ಮಾತಾಡಿಸಿ ತಿನ್ನೋದು.
1: ಓಕೆ, ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
3: ಗೊತ್ತಾಯ್ತು ಶ್ವೇತಾ, ಬಿಂದಾಸ್ ಮಾರ್ನಿಂಗ್ ನಮ್ಮ ಕೇಳಗ ಮಿತ್ರರು ಮತ್ತು ಎಲ್ಲ ಬಾನಲಿ ಕೇಂದ್ರ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್ ಶ್ವೇತಾ. ಭೂತಾಯಿ ನಮಗ ಪುಚ್ಚರಿಂದ ಇವರು ವಿಷ್ಣುವರ್ಧನ್ ಅವ್ರದ್ದು ಹಾಡಾಡ್ತಾ ಇದ್ದೀನಿ. ವಿರಸವೆಂಬ ವಿಷಕ್ಕೆ ಬಲಿಯಾದೇತಕ್ಕೆ, ಸುಖ ಶಾಂತಿ ನಾಶಕ್ಕೆ ಮರುಳ, ವಿರಸವೆಂಬ ವಿಷಕ್ಕೆ

0: के सुख शांति नाशके ಥ್ಯಾಂಕ್ ಯು ಶ್ವೇತಾ.
1: ಓಕೆ ಥ್ಯಾಂಕ್ ಯು ಶಾಂತ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು.
1: ಓಕೆ ಮಾ. ಎಸ್, ಶಾಂತ ಮೇಡಮ್ ಅವರು ಭೂತಯ್ಯನ ಮಗ ಈ ಚಿತ್ರದಿಂದ ಈ ಒಂದು ಹಾಡನ್ನು ಹಾಡಿದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಅಂತ ಕೇಳೋಕ್ಕೂ ಮುನ್ನ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನು ತಗೊಂಡು ವಾಪಸ್ ಬರ್ತೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
5: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
4: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
5: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
4: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
5: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.

0: ಎಲ್ಐಸಿಯ ನ್ಯೂ ಜೀವನ್ ಶಾಂತಿ ಪಾಲಿಸಿ ಕೇವಲ ಒಮ್ಮೆ ಮಾತ್ರ ಪ್ರೀಮಿಯಂ ಪೇ ಮಾಡಿ ಗ್ಯಾರಂಟೀಡ್ ಆನ್ಯೂಟಿ ಪಡ್ಕೊಳ್ಳಿ. ಮೊದಲ 1-5 ವರ್ಷಗಳವರೆಗೆ, ನಂತರ ಇಡೀ ಜೀವನದವರೆಗೆ. ಎಲ್ಐಸಿ ನ್ಯೂ ಜೀವನ್ ಶಾಂತಿ, ಶಾಂತಿ ಖಚಿತ. ಎಲ್ಐಸಿ ಹರ್ಬಲ್ ಆಪ್ಗೆ ಸಾಥ್. ನಿಮ್ಮ ಹತ್ತಿರದ ಎಲ್ಐಸಿ ಏಜೆಂಟ್ನ ಕಾಂಟ್ಯಾಕ್ಟ್ ಮಾಡಿ ಅಥವಾ www.licindia.in ಗೆ ವಿಸಿಟ್ ಮಾಡಿ.
1: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕನ್ನಡ ಇಂಡಸ್ಟ್ರೀಸ್ನಲ್ಲಿ ಹುಟ್ಟುವ ಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂತಹ ಮೂರು ದಿಗ್ಗಜರ ನಟರ ಒಂದು ಅದ್ಭುತವಾದ ಹಾಡುಗಳನ್ನು ನೀವು ಹಾಡಬಹುದು ಅಂತ ಹೇಳ್ತಾ, ಅವರ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ನಾವು ಅವರಿಗೆಲ್ಲ ಕೋರ್ತಾ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಅವರ ಹಾಡುಗಳನ್ನು ಹಾಡ್ಬೋದು ಅಂತ ಹೇಳ್ತಾ, ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
2: ಹಲೋ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್. ಏನ ಮಾಡಿ ಇವತ್ತು, ಏನು ಮಾಡಿದ್ರು? ಮೆಂತೆ ಮೆಂತೆ ಕಡುಬು. ಎಸ್, ನಿಮ್ಮನೇಲಿ
2: ಚಪಾತಿ ಕೋಸ ಪಲ್ಯ.
1: ಓ ಸೂಪರ್, ಓಕೆ. ಇವಾಗ ಯಾವ
2: ವಿಷ್ಣುವರ್ಧನ್, ರಿಯಲ್ ಸ್ಟಾರ್ ಉಪೇಂದ್ರ ಶತಿ ಪಂಡ್ರಿಬಾಯಿ ಅವರಿಗೆ ಜನ್ಮದಿನದ ಶುಭಾಶಯಗಳು.
1: ಓಕೆ ಸೂಪರ್. ಯಾವ ಹಾಡನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ?
2: ಬಾರಿ ಬಾರಿ ಚಂದದ ಚಲವಿನ ತಾ.

0: ಅದಕ್ಕೆ ಉಪೇಂದ್ರ ಅವರು ಸುಮ್ ಸುಮ್ನೆ ನಗ್ತಾಳೆ ಜುಮ್ ಜುಮ್ನೆ ನಿಂತಾಳೆ ಅಂದ್ರಂತೆ. ಆಮೇಲೆ ಶತಿಯವರು ಜನ್ಮ ಜನ್ಮದಲ್ಲೂ ನಿನ್ನಲವು ಬೇಡುವೆ ನನ್ನ ಜೀವ ನಿನ್ನ ಮುಡಿಪಾಕಿ ಹೋಗಿದೆ. ಓಕೆ
1: ಓಕೆ, ಒಂದಕ್ಕೊಂದು ಹಾಡು ಕನೆಕ್ಟ್ ಮಾಡಿ ಸೂಪರ್ ಆಗಿ ಹಾಡಿದ್ರಿ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಸೂಪರ್ ಆಗಿ ನಮ್ಮ ಮೀನಾ ಅವರು ಮೂರು ಜನರ ಹಾಡನ್ನ ಕನೆಕ್ಟ್ ಮಾಡಿ ಹಾಡಿದ್ದಾಯ್ತು ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕಿರಣ? ಹಲೋ, ಅರೆ ಕರೆ ಕಟ್ ಆಯ್ತು, ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ
2: ಹಲೋ,
1: ನಮಸ್ತೆ.
2: ನಮಸ್ತೆ ಶ್ವೇತಾ ಮೇಡಮ್.
1: ಓಕೆ ಉಲ್ಲಾಸ್ ಅವರೇ.
2: ಹಾ ಮೇಡಮ್, ತಿಂಡಿ ಆಯ್ತಾ ಮೇಡಮ್?
1: ಹಾ ಆಯ್ತು, ನಿಮ್ದಾಯ್ತಾ?
2: ಚಪಾತಿ ಜವಳಿಕಾಯಿ ಪಲ್ಯ ಮಾಡಿದ್ರಿ ಮೇಡಮ್ ನಿಮ್ದು?
1: ಓಕೆ, ನಮ್ದು ಇವತ್ತು ಮೆಂತೆ ಕಡುಬು. ಓಕೆ ಉಲ್ಲಾಸ್ ಅವ್ರು, ಇವತ್ತು ಯಾವ ಹಾಡನ್ನ ಹಾಡ್ತಾ ಇದ್ದೀರಾ?
2: ಮೇಡಮ್ ಯಜಮಾನ ಫಿಲಂ ಎಂದು ಹೇಳ್ತೀನಿ ಮೇಡಮ್.
1: ಹಾಡಿಪ್ಪ.

ಕಾವೇರಿ ತೀರದಲ್ಲಿ ಬರೆದೇನೋ ನಿನ್ನೆಸರ ಮರಳೆಲ್ಲ ಒಂದಾಯ್ತು ಯಾವ ಮಾಯೇ. ಬಿದಿರಿನ ಕಾಡಿನಲ್ಲಿ ಹೂಗಿ

0: ಪಟವಾಗಿರುವೆ ಇಲ್ಲ ಮಾಯಾವಿ ಸಂತೋಷ ಏನೇನೇ ಮೈನ ಓ ಮೈನ ಓ ಮೈನ ಏನಿದು ಮಾಯೆ ಮಳೆ ಇಲ್ಲದೆ ಮೈ ನೆನೆಯೋ ಮಾಯದ ಮಾಯೆ
1: ಅಷ್ಟೇ ಮೇಡಮ್.
2: ಓಕೆ, ಥ್ಯಾಂಕ್ ಯು ಉಲ್ಲಾಸ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ತುಂಬಾ ಚೆನ್ನಾಗಿರೋ ಮೂವಿ ಮೇಡಮ್ ಇದು.
2: ಹೌದು,
1: ಫ್ಯಾಮಿಲಿ ಕುತ್ಕೊಂಡು ನೋಡಂತ ಫಿಲಂ ಮೇಡಮ್ ಇದು.
2: ಖಂಡಿತ ಖಂಡಿತ. ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ.
1: ಓಕೆ ಮೇಡಮ್.
2: ಓಕೆ, ಉಲ್ಲಾಸ್ ಅವರು ಯಜಮಾನ ಚಿತ್ರದಿಂದ ಈ ಒಂದು ಸುಂದರವಾದ ಹಾಡನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ.
3: ನಮಸ್ತೆ ಶ್ವೇತಾ ಮೇಡಮ್ ಅವರಿಗೆ.
2: ನಮಸ್ತೆ ರಾಜು ಸರ್.
3: ಏನ್ ತಿಂಡಿ ತಿಂದ್ರಿ?
2: ಆಯ್ತು, ತಿಂಡಿ ಎಂತ? ಮೆಂತೆ ಕಡುಬು.
3: ಮೆಂತೆ ಕಡುಬು?
2: ಹೌದು.
3: ಓಕೆ ಓಕೆ.
2: ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
3: ಗೊತ್ತಾಯ್ತು. ಇವತ್ತು ಜನಿಸಿದ ನಮ್ಮ ಎಲ್ಲಾ ಮೇರು ನಟ ನಟಿಯರಿಗೆ ನಮ್ಮ ಕಡೆಯಿಂದ ಶುಭಾಶಯಗಳು.
2: ಓಕೆ,
3: ಹಾಗೇನೆ ನಮ್ಮ ಪ್ರೀತಿಯ ದಾದ ಅವರ ಒಂದು ಹಾಡನ್ನು ಹಾಡ್ತೀನಿ.
2: ಹಾಡಿ ಹಾಡಿ.

ಅರಳಿದ ಮಲ್ಲಿಗೆಯು ಭೂನಗೆ ದೈವದ ಸನ್ನಿಧಿಯೋ ಭೂಮಿಗೆ ಬಂದ ಪೌರ್ಣಮಿಯೋ ಯಾರ ಮನೆಯ ಅಂಗಳದಲ್ಲಿ ಅರಳಿದ ಮಲ್ಲಿಗೆಯು ಮಾನಿನಿಯರನ ಕಂಡದು ಉಂಟು ಮನ

0: ಧನ್ಯವಾದ ಮೇಡಮ್.
1: ಥ್ಯಾಂಕ್ ಯು, ಧನ್ಯವಾದಗಳು ರಾಜು ಸರ್ ಕರೆ ಮಾಡೋದಕ್ಕೆ. ಎಸ್, ತುಂಬ ಚೆನ್ನಾಗಿ ಹಾಡ್ತಾ ಇದ್ರು ನಮ್ಮ ರಾಜು ಸರ್ ಅಂತಾನೆ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕಿರುಣ? ಹಲೋ.
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ, ಶುಭೋದಯ.
2: ಆರಾಮಿದ್ದೀರಾ?
1: ಸೂಪರ್ ಆಗಿದ್ದೀವಿ, ನೀವು?
2: ನಮ್ಮ ಆರಾಮಿದ್ದೀವಿ.
1: ಓಕೆ, ಆಯ್ತಾ ತಿಂಡಿ?
2: ವಿಷ್ಣುವರ್ಧನ್ ಇಲ್ಲಪ್ಪ, ರೊಟ್ಟಿ ಆಗ್ತಾ ಇದೆ, ಮಾಡ್ತಾ ಇದ್ದೀನಿ. ವಿಷ್ಣುವರ್ಧನ್ ಉಪ್ಪೆ ಎಲ್ಲ ಶ್ರುತಿ ಅವರಿಗೆ ನಮ್ಮ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯ.
1: ಓಕೆ ಓಕೆ,
2: ವಿಷ್ಣುವರ್ಧನ್ ತಗೊಂಡಿದ್ದೀನಮ್ಮ,
1: ಹಾಡಿಮ.
2: ಪ್ರೇಮ ಪ್ರೀತಿ ನನ್ನುಸಿರು, ನ್ಯಾಯ ನೀತಿ ನನ್ನುಸಿರು, ಪ್ರೇಮ ಪ್ರೀತಿ ನನ್ನುಸಿರು, ನ್ಯಾಯ ನೀತಿ ನನ್ನುಸಿರು. ಅನ್ಯಾಯ ಕಂಡಾಗ ಸಿಡಿಗುಂಡು ಸಿಡಿದಂತೆ, ಅಪರಾಧಿ ಎಲ್ಲೆಂದು ಹುಡುಕಾಡಿ ಹುಲಿಯಂತೆ ಹೋರಾಡುವ ಓ ಗೆಳೆಯ, ಹೂವಂತೆ ಮೃದುವಾಗಬಲ್ಲೆ, ಮುಳ್ಳಂತೆ ಮುನುಚಾಗಬಲ್ಲೆ.

0: ಪ್ರೀತಿ ಪ್ರೀತಿಗೆ ರೋಷ ರೋಷಗೆ ನಮ್ಮ ಪ್ರಿಯ ರೀತಿಯಲ್ಲಿರುವ ಪ್ರೇಮ ಪ್ರೀತಿ ನನ್ನುಸಿರು. ಶ್ರುತಿ ಮೇಡಮ್ ಇಂದ ಒಂದ್ ಎರಡ್ಲೇನ್ ಹಾಡ್ಲೇ ನಮ್ಮ
1: ಹಾಡಿ ಹಾಡಿ.
0: ಹಾಡೊಂದು ನಾ ಹಾಡುವೆನು ಹೃದಯ ರಾಗದಲ್ಲಿ, ಕವಿತೆಯನು ಬರೆಯುವೆನು ಮನದಾಸೆ ಚೆಲ್ಲಿ. ಸಾಕಪ್ಪ,
1: ಓಕೆ, ಥ್ಯಾಂಕ್ ಯು,
0: ಥ್ಯಾಂಕ್ ಯು,
1: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಎಸ್, ಉಮಾ ಮೇಡಮ್ ಅವರು ಸಿಂಗಾಪುರ್ನಲ್ಲಿ ರಾಜಾಕುಳ್ಳ ಚಿತ್ರದಿಂದ ಹಾಡಿದ್ದಾಯಿತು, ಹಾಗೆ ಶ್ರುತಿ ಮೂವಿಯಿಂದ ಒಂದೇ ಸೆಂಟೆನ್ಸ್ನ ಹಾಡಿದ್ದಾಯಿತು ಅಂತ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ ಹಲೋ
2: ಹಲೋ, ನಮಸ್ತೆ.
1: ನಮಸ್ತೆ,
2: ಆರಾಮಿದ್ರಿ?
1: ಹಾ, ಸೂಪರ್ ಆಗಿದ್ದೀವಿ. ನೀವು ಆರಾಮಿದ್ದೀರಿ ಅಕ್ಕ ಮಹಾದೇವಿ ಅವರೇ?
2: ಆರಾಮಿದ್ದೀರಿ?
1: ಹಾ,
2: ಇವತ್ತು ಹುಟ್ಟ ಹಬ್ಬ, ಎಲ್ಲರಿಗೂ, ಎಷ್ಟು ಜನ ಎಲ್ಲರಿಗೂ ಹುಟ್ಟ ಹಬ್ಬ ಶುಭಾಶಯಗಳು.
1: ಓಕೆ ಮಾ, ಓಕೆ ಓಕೆ. ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ ಈಗ?
2: ಒಂದು ಸ್ನರ್ಧನ ಅವ್ರದ್ದು ಹಾಡ್ತೇನ್ರಿ.
1: ಹಾಡಿ ಹಾಡಿ.
0: ತಿಂಗಳ ಬೆಳಕಿನ ಅಂಗಳದಲ್ಲಿ ಹರಳಿದೆ ಪ್ರೀತಿಯ ಸಂಸಾರ, ದೇವರು ಬಂದರೆ ನಾಚಲೇಬೇಕು ಸ್ವರ್ಗವೇ ನಮ್ಮೇ ಸಂಸಾರ. ನಮ್ಮೊಳಗೆ ನಮ್ಮೆದೆ ಒಳಗೆ ನಮ್ಮೊಳಗೆ ನಮ್ಮೆದೆ ಒಳಗೆ ಆ ಸಾವಿರ ಕನಸು ಇದೆ. ಕನಸೊಳಗೆ ಪ್ರತಿ ಮನಸೊಳಗೆ ಆಹ ನಿರ್ಮಲ ಪ್ರೇಮವಿದೆ. ಅಣ್ಣ ಅಣ್ಣ ಅಣ್ಣ ಇವರು ನಮ್ಮ ದೇವರು, ಕೋಟಿ ಜನ್ಮ ಬಂದರೂನು ಕೋಟಿಗೊಬ್ಬರು. ತಿಂಗಳ ಬೆಳಕಿನ ಅಂಗಳದಲ್ಲಿ ಹರಳಿದೆ ಪ್ರೀತಿಯ ಸಂಚಾರ, ದೇವರು ಬಂದರೆ ನಾಚಲೇಬೇಕು ಸ್ವರ್ಗವೇ ನಮ್ಮಿ ಸಂಸಾರ. ಮಾತಿಗೆ ನಡೆಯು ರಾಮನನ ಆದರೆ ಕೃಷ್ಣನ ಪ್ರೇಮ, ಆ ಕಾಣದ ನೋವು ಕಡ ಕಾಲಡಿ ಇದ್ದರು ಬುದ್ಧನ ಮನ ಸೋಲುವ ನಮ್ಮ ಇಲ್ಲಿ ಪ್ರೀತಿಯ ಸಂಸಾರ.
1: ಓಕೆ, ಹಲೋ, ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಎಸ್, ತುಂಬಾ ಚೆನ್ನಾಗಿ ಹಾಡಿದ್ರು ಅಕ್ಕ ಮಹಾದೇವಿ ಅವರು. ಕೋಟಿಗೊಬ್ಬ ಚಿತ್ರದಿಂದ ಈ ಒಂದು ಹಾಡಿದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
3: ಹಾಯ್ ಶ್ವೇತಾ.
1: ಹಲೋ, ಗುಡ್ ಮಾರ್ನಿಂಗ್.
3: ಗುಡ್ ಮಾರ್ನಿಂಗ್ ಶ್ವೇತಾ.
1: ಓಕೆ, ಕುಸುಮ ಅವರೇ, ಆಯ್ತಾ ತಿಂಡಿ?
3: ತಿಂಡಿ ಆಯ್ತು ಇವತ್ತು, ರಾಗಿ ದೋಸೆ ಚಟ್ನಿ. ಇವತ್ತು ವಿಷ್ಣುವರ್ಧನ್ ಸರ್, ಉಪ್ಪಿ ಸರ್, ಶ್ರುತಿ, ಮತ್ತೆ
1: ಪಂಡ್ರಿ ಬಾಯ್ ಅವ್ರದ್ದು, ಪಂಡ್ರಿ ಬಾಯ್ ಅವ್ರದ್ದು,
3: ಪಂಡ್ರಿ ಬಾಯ್ ಎಲ್ಲರಿಗೂ ಹುಟ್ಟ ಹಬ್ಬದ ಶುಭಾಶಯಗಳು.
1: ಓಕೆ
3: ಓಕೆ. ಇವತ್ತು ಮೋಸ್ಟ್ಲಿ ಆಲ್ಮೋಸ್ಟ್ ಎಲ್ಲ ವಿಷ್ಣುವರ್ಧನ್ ಹಾಡುಗಳನ್ನೇ ಆಡಿದ.
1: ಖಂಡಿತ
3: ಅಲ್ವಾ?
1: ಹೌದು,
3: ನಾನು ಅದೇ ತಗೊಂಡಿದ್ದೀನಿ.
1: ಓಕೆ ಓಕೆ.

0: ಚಿನ್ನ ಬೆಳ್ಳಿ ವಜ್ರ ಕೆಂಪು ಮುತ್ತು ಹವಳ ಸುಖ ನೀಡುವುದೇ, ಸುಖ ನೀಡುವುದೇ. ಥ್ಯಾಂಕ್ ಯು ಶ್ವೇತಾ,
1: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು ಕುಸುಮ ಅವರೇ.
0: ಥ್ಯಾಂಕ್ ಯು.
1: ಓಕೆ, ಎಸ್ ತುಂಬ ಚೆನ್ನಾಗಿ ಹಾಡಿದ್ರು ಕುಸುಮ ಅವರು, ಪ್ರೀತಿಯೇ ನನ್ನ ಉಸಿರು ಕರ್ಣ ಚಿತ್ರದಿಂದ. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ?

0: ಮಾತಾಡ್ತಾರೆ ಕಿರುಣಾ. ಹಲೋ ಹಲೋ.
1: ನಮಸ್ತೆ ಮೇಡಮ್.
0: ನಮಸ್ತೆ. ಸೌಮ್ಯ ಅವರೇ
1: ಹೇಳ್ರಿ ಮೇಡಮ್.
0: ಆಯ್ತಾ ನಾಷ್ಟಾ?
1: ನಾಷ್ಟ ಆಯ್ತು, ದೋಸೆ ಆಯ್ತು. ಅದೇ ನಿಮ್ ನಾಷ್ಟ ಏನಾಯ್ತು ಅಂತ ಕೇಳಕ್ ಹೋಗಿ ಏನೋ ಕೇಳದೆ ರೀ ನಾನು.
0: ನಂಗು ಕನ್ಫ್ಯೂಸ್ ಆಯ್ತು ಅದಕ್ಕೆ ಕೇಳ. ನಮ್ದು ನಾಷ್ಟ ಮೆಂತೆ ಕಡುಬು ಸ್ವಾಮಿ ಅವರೇ.
1: ಓಕೆ ಮೇಡಮ್, ನಮ್ ನಾಷ್ಟ ಇವತ್ತು ದೋಸೆ ಇತ್ರಿ.
0: ಓಕೆ ಸೂಪರ್. ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ಲ.
1: ಹಾ ಹೇಳ್ತೀನಿ ಮೇಡಮ್. ಮೂರು ಮಂದಿ ಹೀರೋಗಳು ಮತ್ತು ಶ್ರುತಿ ಹೀರೋಯಿನ್ ಮಂದು ಹುಟ್ಟುಹಬ್ಬ, ಅದರ ಜೊತೆಗೆ ಇನ್ನೊಬ್ರದ್ ಹುಟ್ಟುಹಬ್ಬ ಐತ್ರಿ ಇವತ್ತು. ನಾನು ಹೇಳ್ತೀನಿ, ನಮ್ಮ ವಿಜಯಪುರ ಆಕಾಶವಾಣಿ ಅಂದ್ರೆ ನಮ್ಮ ಆಕಾಶವಾಣಿ ಹುಟ್ಟುಹಬ್ಬ ಇವತ್ತು.
0: ಓಹೋ ಸೂಪರ್.
1: ಆದ್ರೆ ಅವಾಗೆಲ್ಲ ಈಗ ಏನಾಗಿದ್ರಿ, ನಮ್ ಶಿವಮೊಗ್ಗ ಬಂದ ಕಿಶಿಂದ ನಮ್ನೆಲ್ಲಾನು ಆಕಾಶವಾಣಿ ವಿಜಯಪುರ ನಾವು ಕೇಳಂಗೆ ಇಲ್ಲ, ಬರೀ ಶಿವಮೊಗ್ಗ ಅನ್ಕೋತೀವಿ. ಹಂಗಾಗಿ ನಮ್ಮ ಬಿಜಾಪುರದವ್ರು ನಮ್ ಬಿಜಾಪುರ ಆಕಾಶವಾಣಿ ಮರ್ತ್ ಬಿಟ್ಟಾರ ಅಂತ ಹೇಳ್ತೀನಿ.
0: ಮರಿಬೇಡ್ರಿಪ್ಪ.
1: ಹಾಗಾಗಿ ಇಲ್ಲ, ಅಚ್ಚುಮೆಚ್ಚಿನ ಆಕಾಶವಾಣಿ ಅಂದ್ರೆ ಎಲ್ಲರೊಳಗೆ ನಮ್ಗೆ ಶಿವಮೊಗ್ಗನೇ ಅಚ್ಚುಮೆಚ್ಚು ಆಗಿಬಿಟ್ಟದ್ರೆ.
0: ಥ್ಯಾಂಕ್ ಯು, ಧನ್ಯವಾದಗಳು.
1: ಹೇಳ್ತೀನಿ ನೋಡ್ರಿ. ಊರು ಹೇಗೆಂದು ಕೂಡ ಜನರು ಹೇಗೆಂದು ಇಂದು ಅರಿತೇ ನನ್ನ ಅಣ್ಣಯ್ಯ. ಊರು ಹೇಗೆಂದು ಕೂಡ ಜನರು ಹೇಗೆ

0: ನನ್ನ ಅಕ್ಕಯ್ಯ ಹೆಣ್ಣಿನ ಅಂದದಲ್ಲಿ ಬೇರೇನು ಕಾಣೋದಿಲ್ಲ, ಹೆಣ್ಣೆ ಅವರ ದೇವರು. ಸಾಕಿದ ಅಪ್ಪ ಅಮ್ಮ ಇನ್ನೇಕು ಬೇಕು ತಮ್ಮ, ಯಾರನ್ನ ಅವರು ಕಾಣರು. ಇದು ಎರಡನೇ ಸಾಲದೊಳಗ್ ಬರ್ತದ್ರಿ, ನಾ ಸುಮ್ನೆ ಹೇಳದೆ ಅಷ್ಟೇ. ಹಾಗಾಗಿ ಇದು ಕರುಣಾಮಯಿ ಫಿಲ್ಮ್ ಒಳಗಿಂದ ಬಹಳ ಚೆನ್ನಾಗಿದ್ದಂತ ಫಿಲ್ಮ್. ನಾವು ನೋಡಿವ್ರಿ, ಎಲ್ಲಾರು ನೋಡ್ಯಾರಂತ ಅನ್ಕೋತೀನಿ.
1: ಓಕೆ ಸೌಮ್ಯ ಅವರೇ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು.
0: ನಮಸ್ತೆ ನಮಸ್ತೆ
1: ನಮಸ್ತೆ. ಓಕೆ ಸೌಮ್ಯ ಅವರು ಬಿಜಾಪುರ್ನಿಂದ ಕರೆ ಮಾಡಿ ಕರುಣಾಮಯಿ ಚಿತ್ರದಿಂದ ಈ ಒಂದು ಹಾಡನ್ನು ಹಾಡಿದಾಯಿತು. ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರು ಅಭಿನಯಿಸಿದ ಚಿತ್ರ ಅಂತಲೇ ಹೇಳ್ಬೋದು. ಈಗ ಮತ್ತೊಂದು ಕರೆಯನ್ನು ಸ್ವೀಕರಿಸೋದಕ್ಕಿಂತ ಮುಂಚೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಮತ್ತೊಂದು ಪುಟ್ಟ ವಿರಾಮವನ್ನು ತಗೊಂಡು ವಾಪಸ್ ಬರ್ತೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕಣ್ಮುಚ್ಚಿ ನೋಡಿ, ಒಮ್ಮೆ ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
2: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
1: 9008501116. ಸಂಖ್ಯೆ ಮತ್ತೊಮ್ಮೆ 9008501116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
3: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
4: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
3: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ

0: ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
1: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು. ಬಿಎಚ್ ರಸ್ತೆ ಶಿವಮೊಗ್ಗ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು. ಬಿಎಚ್ ರಸ್ತೆ ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7070777555. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರೀಸಲ್ಲಿ ಜನಿಸಿದ ಮೇರು ನಟರ ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಸೊ ಅವರ ಒಂದು ಪ್ರಯುಕ್ತ, ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಚೆನ್ನಾಗಿ ಹಾಡನ್ನು ಹೇಳ್ತಾ ಇದ್ದೀರಾ, ಹಾಡ್ತಾ ಇದ್ದೀರಾ ಅಂತ ಅನ್ಕೊಳ್ತಾ, ಎಸ್, ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
5: ನಮಸ್ತೆ ಮೇಡಮ್, ನಾನು ವಿಶ್ವಾಸ್ ಅಂತ ವಿದ್ಯಾನಗರ ಶಿವಮೊಗ್ಗ. ಮೇಡಮ್
4: ನಮಸ್ತೆ.
5: ಮೇಡಮ್, ಇವತ್ತು ಉಪೇಂದ್ರ ಅವರದು ಬರ್ತಿದೆ ಅಂತ ಕೇಳ್ಪಟ್ಟೆ.
4: ಹೌದು,
5: ಯಾಕಂದ್ರೆ ಕನ್ನಡ ಫಿಲಂ ನ ರಿವರ್ಸ್ ಆಗಿ ತೆಗೆದು ದೃಶ್ಯ ಮಾಧ್ಯಮನೇ ರಿವರ್ಸ್ ಇದ್ರೆ ಶುಭಮ್ ಅಂತ ಬರ್ತಾರೆ ಮೇಡಮ್. ಏ ಫಿಲಂ ಉಪೇಂದ್ರ ಫಿಲಂ ಮತ್ತೆ ಒಂಥರ ವಿಭಿನ್ನವಾಗಿ ಅವರು ಡೈರೆಕ್ಷನ್ ಮಾಡೋ ಮೂಲಕ ಇಡೀ ಕನ್ನಡ ಫಿಲಂ ಅಂತ ತಿಳ್ಕೊಂಡು ಮಾಡಿದ್ರು ಅಂದ್ರೆ ಅವರೇ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹಾಗಾಗಿ ಅವ್ರ ಮೇಲೆ ಗೌರವ ಇಟ್ಟು ಅವ್ರ ನಟಿಸಿದ ಫಿಲಂ ಒಂದು ಆಡಿರ್ತೀನಿ ಮೇಡಮ್. ಈ ನನ್ನ ಆಡಳಿತ ಫಿಲಂ ಬಂದ್ಬಿಟ್ಟು ಐಶ್ವರ್ಯ ಫಿಲಂ ಮೇಡಮ್ ಆಡಿದ್ರು. ಥ್ಯಾಂಕ್ಸ್ ಮೇಡಮ್, ಆಡ್ತೀನಿ.
6: ಹುಡುಗಿ ಹುಡುಗಿ ಹುಡುಗಿ ನಿನ್ನ ಕಂಡಾಗ ನನ್ನ

ನೀನು ಬಳಕಿ ನಡೆಯುವಾಗ ಮೋಡ ಮಳೆ ತಾಯ್ತೀಗ, ನೀನು ನಕ್ಕು ನಲಿಯುವಾಗ ಕಲ್ಲು ಶಿಲೆಯಾಯ್ತೀಗ, ನಿನ್ನಾಣೆ ಪ್ರಾಣ ಕೊಟ್ಟು ಪ್ರೀತಿ ಮಾಡುವೆ ಪ್ರೀತೆ ತುಟಿಯಲ್ಲಿ ಈ ಸ್ಟೈಲ್ ಕಂಡ ಕೂಡಲೇ ಎದೆಯಲ್ಲಿ ಪ್ರೀತಿಯ ಚಿಲುಮೆ ಚಿನ್ನಿತು, ಕಣ್ಣಲ್ಲಿ

0: ಥ್ಯಾಂಕ್ಸ್ ಮೇಡಮ್, ಅವಕಾಶ ಕೊಡೋದಕ್ಕೆ ಧನ್ಯವಾದಗಳು.
1: ಓಕೆ, ಧನ್ಯವಾದಗಳು ವಿಶ್ವಾಸ್ ಸರ್.
0: ಓಕೆ,
1: ಎಸ್ ತುಂಬ ಚೆನ್ನಾಗಿ ಹಾಡಿದ್ರು ಉಪೇಂದ್ರ ಅವರ. ಅವರು ನಟಿಸಿರುವಂತಹ ಚಿತ್ರದಿಂದ, ಐಶ್ವರ್ಯ ಚಿತ್ರದಿಂದ ಹಾಡನ್ನು ಹಾಡಿದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕಿರಣ? ಹಲೋ ಹಲೋ ಹಲೋ, ಎಸ್ ಅರೆ ಕರೆ ಕಟ್ ಆಯ್ತು. ಓಕೆ ಹಲೋ, ನಮಸ್ತೆ.
2: ಹಲೋ
1: ನಮಸ್ತೆ. ಗೀತೆನ ಹಾಡ್ತಾ ಇದ್ದೀರಿ ಇವತ್ತು?
2: ಒಂದು ವಿಷ್ಣುವರ್ಧನ್ ಶ್ರುತಿದು ಒಂದು ತಗೊಳ್ತಾ ಇದ್ದೀನಿ ಮೇಡಮ್. ಅರೆ ಜಿಂಗ ಜಿಂಗಾಲೆ ಮುತ್ತು ಬೆಳ್ಳಿ ಬೆಂಡೋಲೆ ಮುತ್ತು ಮುತ್ತಿನ ಬಾರೇ ನನ್ನ ಬಾಳ ರಂಗು.

0: నీనిరలు జోడి కట్టోయ సిరలు ఆహా ఆహా జింగ జింగాలే ముత్తు బెళ్ళి బిండోలే ముత్తు ముత్తి నంబారే నంగే హొత్తు తండోలే. థ్యాంక్ యూ మేడం.
1: థ్యాంక్ యూ కరె మడిదికి ధన్యవాదాలు.
0: థ్యాంక్ యూ మేడం.
1: ఎస్ ಸುಧಾ ಅವರು ಕರೆ ಮಾಡಿ ವೀರಪ್ಪ ನಾಯಕ ಚಿತ್ರದಿಂದ ಈ ಒಂದು ಹಾಡನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ.
2: ನಮಸ್ತೆ ಮೇಡಮ್.
1: ನಮಸ್ತೆ.
2: ಬೆಳಗ್ಗೆ ಶುಭೋದಯ
1: ನಿಮಗೂ ಕೂಡ. ಗುಡ್ ಮಾರ್ನಿಂಗ್. ಓಕೆ ಕಲ್ಪನಾ ಅವರೇ, ಆಯ್ತಾ ತಿಂಡಿ?
2: ತಿಂಡಿ ಮಾಡ್ಬೇಕು. ಕರೆ ಮಾಡ್ಬಿಟ್ಟೆ ತಿಂಡಿ ತಿನ್ಬಿಟ್ರೆ ನಿಧಾನ ತಿನ್ಬಿಟ್ರೆ ತಿಂಡಿ ತಿಂದ ಖುಷಿ.
1: ಓಕೆ ಮಾ. ಓಕೆ, ಯಾವ ಹಾಡನ್ನ ಹಾಡ್ತಾ ಇದ್ದೀರಾ?
2: ಶ್ರುತಿ ಫಿಲಂ ಇಂದ
1: ತಗೊಂಡಿದ್ದೀನಿ.
2: ನವಿಲೇನು ಕುಣಿಬೇಕು, ಕೋಗಿಲೆಯು ಹಾಡಬೇಕು, ಅಪ್ಪನು ದುಡಿಬೇಕು, ಅವ್ವನು ಹಡಿಬೇಕು, ಅದಲಿ ಬದಲಿ ಆಗೋದ್ರೆ ಕಲ್ಲಿನ ಕೋಳಿ ಕೂಗುತ್ತಾಯ್ತು, ಲೋಕಕ್ಕೆ ಪ್ರಳಯ ಆಗುತ್ತಾಯ್ತು, ಹೆತ್ತೇನು ಉಳಬೇಕು, ನೇಗಿಲು ಉಳಬೇಕು, ಕೈಯಲ್ಲಿ ತಿನ್ನಬೇಕು, ಕಾಲಲ್ಲೇ ನಡಿಬೇಕು, ಅದಲಿ ಬದಲಿ ಆಗೋದ್ರೆ ಕಲ್ಲಿನ ಕೋಳಿ ಕೂಗುತ್ತಾಯ್ತು, ಲೋಕಕ್ಕೆ ಪ್ರಳಯ ಆಗುತ್ತಾಯ್ತು. ಥ್ಯಾಂಕ್ ಯು ಮೇಡಮ್.
1: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ಎಸ್. ಕಲ್ಪನಾ ಅವರು, ಶ್ರುತಿ ಅವರು ನಟಿಸಿರುವಂತಹ ಗಟ್ಟಿ ಮೇಳ ಚಿತ್ರದಿಂದ ಈ ಒಂದು ಹಾಡನ್ನ ಹಾಡಿದಾಯ್ತು ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ.
3: ನಮಸ್ತೆ ಮೇಡಮ್. ಸತೀಶ್ ವಿದ್ಯಾನಗರ ಶಿವಮೊಗ್ಗ.
1: ನಮಸ್ತೆ ಸತೀಶ್ ಸರ್, ಆಯ್ತಾ ತಿಂಡಿ?
3: ತಿಂಡಿ ಆಯ್ತು ಮೇಡಮ್. ತಿಂಡಿ ಇವತ್ತು ಪಲಾವ್.
1: ಓಕೆ ಓಕೆ. ಇವತ್ತು ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ
3: ಮೇಡಮ್? ಒಂದು ಇದು ಸುಪ್ರಭಾತ ಒಂದು ಹಾಡ್ತೀನಿ ಮೇಡಮ್.
1: ವಿಷ್ಣು
3: ವಿಷ್ಣುವರ್ಧನ್ ಸರ್ ಹಾಡ್ತೀನಿ. ಮೇಡಮ್ ಎಲ್ಲಾರ್ಗು ಹುಟ್ಟಿದ ಶುಭಾಶಯಗಳು ಅವ್ರಿಗೆಲ್ಲಾರ್ಗು.

0: ಬಾಳಲಿ, ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ ನನ್ನದು. ನೋಡು ನೀಲಿ ಬಾನಿಗೆ ಮೋಡ ಅಂದ ತಂದಿದೆ, ಹಕ್ಕಿ ಹಾಗೆ ಹಾರಾಡಿದೆ, ಹಾಯಾಗಿ ಆನಂದದೆ. ತಂಪು ಗಾಳಿ ಬೀಸಿದೆ, ನದಿಯ ನೀರು ಓಡಿದೆ, ಹಸಿರು ಮೆತ್ತೆಯ ಹಾಸಿದೆ. ಲತೆಯಲ್ಲಿ ಹೂ ನಗುತ್ತಿದೆ, ಜಗದ ಸೊಬಗು ನನಗೆ ತಾನೆ. ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ ನನ್ನದು.
1: ಓಕೆ, ಥ್ಯಾಂಕ್ ಯು ಸತೀಶ್ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್.
1: ಎಸ್, ತುಂಬಾ ಚೆನ್ನಾಗಿ ಹಾಡಿದ್ರು. ಸುಪ್ರಭಾತ ಚಿತ್ರದಿಂದ ವಿಷ್ಣು ಸರ್ ಅಭಿನಯಿಸಿದ ಒಂದು ಗೀತೆಯಲ್ಲಿ ತುಂಬಾ ಚೆನ್ನಾಗಿ ನಟಿಸಿದ, ನನ್ನ ಫೇವರೇಟ್ ಕೂಡ ಅಂತ ಹೇಳ್ತಾ ಸತೀಶ್ ಸರ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ
2: ಹಲೋ,
1: ನಮಸ್ತೆ.
2: ಓ ನಮಸ್ತೆ ಶ್ವೇತಾ.
1: ಓಕೆ ಬೀನಾ ಮೇಡಮ್, ಆಯ್ತಾ ತಿಂಡಿ?
2: ಹ್ಞೂ ಆಯ್ತಮ್ಮ, ಪಡ್ಡು ಮಾಡಿದ್ವಿ, ಮಂಗಿ ಮುಗೀತು, ಈಗ ಸಿಗುತ್ತೋ ಇಲ್ಲೋ ಅಂತ ಟ್ರೈ ಮಾಡಿ, ಸದ್ಯ ಬೇಗ ಸಿಗ್ತಲ್ಲ.
1: ಸೂಪರ್. ಓಕೆ, ಯಾವ ಗೀತೆನ ಹಾಡ್ತಾ ಇದ್ದೀರಾ
2: ಇವತ್ತು? ವಿಷ್ಣು, ಡಾಕ್ಟರ್ ವಿಷ್ಣುವರ್ಧನ, ಆಮೇಲೆ ಉಪೇಂದ್ರ, ಶ್ರುತಿ, ಮತ್ತೆ ಆಮೇಲೆ ಜೊತೆಗೆ ನನ್ನ ತಂಗಿ ಚಿತ್ರ, ಅಲ್ಲ ಶಿವಮೊಗ್ಗದ ತಂಗಿ ಆ ತನುಜಾ ರವಿ, ಅವಳ ಬರ್ತ್ಡೇ ಕೂಡ ಇದೆ. ಎಲ್ರಿಗೂ ಶುಭಾಶಯಗಳನ್ನು ತಿಳಿಸ್ತಾ
1: ಇದ್ದೀನಿ. ಸೂಪರ್. ಓಕೆ,
2: ಇವಾಗ ಇವ್ರದ್ದು ಹಾಡ್ತೀನಮ್ಮ. ಯಾವ್ದಪ್ಪ ಅಂದ್ರೆ ಇವ್ರದ್ದು ಶ್ರುತಿಯವ್ರದ್ದು.
1: ಹಾಡಿ ಹಾಡಿ.
2: ನವಿಲಿನ ಕುಣಿಬೇಕು, ನವಿಲೇನ ಕುಣಿಬೇಕು, ಛೇ ಬರ್ತಾ ಇಲ್ಲ. ನವಿಲೇನ ಕುಣಿಬೇಕು, ಹಾ ಈಗ ಬಂತು ದಾರಿಗೆ. ನವಿಲೇನ ಕುಣಿಬೇಕು, ಕೋಗಿಲೆಯೇ ಹಾಡಬೇಕು, ಅವ್ವನ ಹಡಿಬೇಕು, ಅಪ್ಪನ ದುಡಿಬೇಕು, ಅದಲು ಅದಲಿ ಬದಲಿ ಆಗೋದ್ರೆ ಕಲ್ಲಿನ ಕೋಳಿ ಕೂಗುತ್ತೈತೋ, ಲೋಕಕ್ಕೆ ಪ್ರಳಯ ಆಗತೈತೋ. ಎತ್ತೇನ ಎಳಬೇಕು, ನೇಗ್ಲೇನ ಉಳಬೇಕು, ಕೈಯಲ್ಲೇ ತಿನ್ನಬೇಕು, ಕಾಲಲ್ಲೇ ನಡಿಬೇಕು, ಅದಲಿ ಬದಲಿ ಆಗೋದ್ರೆ ಕಲ್ಲಿನ ಕೋಳಿ ಕೂಗುತ್ತೈತೋ, ಲೋಕಕ್ಕೆ ಪ್ರಳ ಆಗತೈತೋ. ಅನ್ನ ಚಿನ್ನ ಆಗೋಯ್ತು, ಚಿನ್ನ ದೇಶ ಬಿಟ್ಟೋಯ್ತು, ಕಾಸು ಕಾಗದ ಆಗೋಯ್ತು, ಬೇಳೆ ಬೆಟ್ಟ ಹತ್ತೋಯ್ತು, ತಾಯಿಯ ಆಣೆ ಇಟ್ಟರೆ ನ್ಯಾಯ ಮುಗಿತಾ ಇತ್ತ ಕಾಲ, ಗೋಣಿ ರೊಕ್ಕ ಕೊಟ್ಟರು ಬೊಗಸೆ ದವಸ ಬರದಿ ಕಾಲ, ಆ ಕಾಲ ಅಸಲಿ ಈ ಕಾಲ ನಕಲಿ, ಅಸಲಿ ನಕಲಿ ಆಗೋದ್ರೆ ಕಲ್ಲಿನ ಕೋಳಿ ಕೂಗುತ್ತೈತೋ, ಲೋಕಕ್ಕೆ ಪ್ರಳಯ ಆಗತೈತೋ. ಧನ್ಯವಾದಗಳು ಶ್ವೇತಾ.
1: ಧನ್ಯವಾದಗಳು ಮೇಡಮ್, ನಮ್ ಸಖತ್ತಾಗಿ ಹಾಡಿದ್ರಿ, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ. ಎಸ್, ಬೀನಾ ಅವರು ಗಟ್ಟಿಮೇಳ ಚಿತ್ರದಿಂದ ಶ್ರುತಿಯವರು ಅಭಿನಯಿಸಿದ ಈ ಒಂದು ಹಾಡನ್ನ ಹಾಡಿದಾಯ್ತು ಅಂತ ಹೇಳ್ತಾ, ಎಸ್ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕಿರಣ? ಹಲೋ ಹಲೋ, ಎಸ್ ಕರೆ ಕಟ್ ಆಯ್ತು. ಓಕೆ ಸ್ನೇಹಿತರೆ, ಇವತ್ತಿನ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ತುಂಬ ಚೆನ್ನಾಗಿ ಹಾಡ್ತಾ ಇದ್ರಿ ನೀವೆಲ್ಲರೂ. ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಮಾತುಗಳು ಜೊತೆಯಲ್ಲಿ ಕಾಲ ಸರಿದಿದ್ದು ಗೊತ್ತೇ ಆಗಲಿಲ್ಲ. ಆಫೀಸ್ ಅಂದರೆ ಈಗ ಕೆಲವರು ಆಫೀಸಲ್ಲೇ ಕೂತ್ಕೊಂಡು ಮೆಸೇಜ್ ಮಾಡ್ತಾ ಇದ್ದಾರೆ, ಕಾರ್ಯಕ್ರಮ ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತ. ಸೊ ಥ್ಯಾಂಕ್ ಯು ಅಂತ ಹೇಳ್ತಾ, ಇವತ್ತು ಇಡೀ ದಿನ ನಾವು ನಮ್ಮ ಸ್ಯಾಂಡಲ್ವುಡ್ನ ಮೂವರು ಮೇರು ನಕ್ಷತ್ರಗಳ ಜನ್ಮದಿನದ ಸಂಭ್ರಮದಲ್ಲಿ ಅವರ ಹಾಡುಗಳನ್ನು ಹಾಡಿದ್ದಾಯಿತು. ನಮ್ಮ ಕೆಳಗರು ಸಾಹಸ ಸಿಂಹ, ಡಾಕ್ಟರ್ ವಿಷ್ಣುವರ್ಧನ್ ಅವರ ವಿನಯ, ಹಾಗೆ ರಿಯಲ್ ಸ್ಟಾರ್ ಉಪೇಂದ್ರ ಅವರ ವಿಭಿನ್ನ ಆಲೋಚನೆಗಳು, ಹಾಗೂ ನಟಿ ಶ್ರುತಿ ಅವರ ಜೀವಂತ ಅಭಿನಯವನ್ನು ನೆನೆಯುತ್ತಾ ಈ ದಿನವನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಹಾಡಿದ್ದು ನಮಗೆ ಖುಷಿಯಾಯಿತು ಅಂತ ಹೇಳ್ತಾ, ನನಗೂ ಒಂದು ಹಾಡು ಹೇಳಿ ಕೇಳಿದರೆ, ಬಟ್ ನಾನು ಇವತ್ತು ನಿಮ್ಮೆಲ್ಲರಿಗೂ ಒಂದು ಹಾಡನ್ನು ಡೆಡಿಕೇಟ್ ಮಾಡ್ತೀನಿ. ಒಂದು ಮಾಸ್ ಆಗಿರುವಂತಹ ಹಾಡು, ಇನ್ನೊಂದು ಕ್ಲಾಸ್ ಆಗಿರುವಂತಹ ಹಾಡು. ಸೊ ಫಸ್ಟು ಕ್ಲಾಸ್ ಆಗಿರುವಂತಹ ಹಾಡು ಹಾಕಿ ಆಮೇಲೆ ಮಾಸ್ ಆಗಿರುವಂತಹ ಹಾಡನ್ನು ಪ್ಲೇ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಿಂಗೆ ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
1: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
1: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
0: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಅವತ್ತು ನಮ್ಮ 25th ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಕಥೆಗಳು ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕಥೆಗಳು ಅಂತಿದ್ದಾಗೆ ನಮ್ಮ ಅಜ್ಜಿ ಹೇಳಿದ ಕಥೆಗಳಿರ್ಬೋದು, ಅಪ್ಪ ಅಮ್ಮ ಹೇಳಿದ ಕಥೆಗಳಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ ಹೇಳಿರೋ ಕಥೆಗಳಿರ್ಬೋದು, ಹೀಗೆ ನಮಗೆ ಅನೇಕ ಕಥೆಗಳು ನೆನಪಾಗ್ತಾ ಇರ್ತವೆ. ಹಾಗೆ ಕೆಲವರಿಗೆ ಕಥೆಯನ್ನ ಓದುವಂತಹ ಹವ್ಯಾಸ ಕೂಡ ಇರುತ್ತೆ. ಸೊ ಹಾಗೇನೆ ಹಾಗೀಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಥೆಗಳು ಬರ್ತಾ ಇರುತ್ತೆ. ಹಾಗೆ ಕಥೆಯನ್ನ ಬರೆಯೋದಕ್ಕೆ, ಕಥೆಯನ್ನ ಓದೋದಕ್ಕೆ ಅಂತಲೇ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರೋದನ್ನ ಕೂಡ ನೋಡ್ತಾ ಇರ್ತೀವಿ ಅಲ್ವಾ? ಅದರಲ್ಲಿ ಕೂಡ ಅದ್ಭುತವಾಗಿರುವಂತಹ ಕಥೆಗಳು ಬರ್ತಾ ಇರುತ್ತೆ, ಒಳ್ಳೆಯ ಮೆಸೇಜಸ್ ಇರುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ. ಹಾಗೆ ಎಲ್ರಿಗೂ ಕೂಡ ಮನರಂಜನೆಯನ್ನ ನೀಡುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಕಥೆಗಳಂತೂ ನಮ್ಮ ಜೀವನದ ಮೌಲ್ಯವನ್ನ ನಮಗೆ ತಿಳಿಸುತ್ತೆ. ನಾವು ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಇರಬೇಕು ಅನ್ನುವಂತಹ ತಿಳಿಸುವಂತಹ ನೀತಿ ಕಥೆಗಳು ಇರುತ್ತೆ. ಹಾಗೆ ನಾವು ಜೀವನದಲ್ಲಿ ಏನೋ ಸ್ವಲ್ಪ ಕುಗ್ಗಿದೀವಿ ಅಂದಾಗ ನಮ್ಮಲ್ಲಿ ವಿಶ್ವಾಸವನ್ನ ತುಂಬುವಂತಹ, ನಮ್ಮಲ್ಲಿ ಸ್ಫೂರ್ತಿಯನ್ನ ತುಂಬುವಂತಹ ಅನೇಕ ಕಥೆಗಳು ಕೂಡ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಈ ಕಥೆಯನ್ನ ಓದೋದು ಒಂದು ಒಳ್ಳೆಯ ಹವ್ಯಾಸ ಅಂತಾನೆ ಹೇಳ್ಬೋದು. ಇನ್ನು ಈ ಕಥೆಗಳು ನಮ್ಮ ಕಲ್ಪನಾ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಲ್ವಾ? ಯಾವುದೋ ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ ಅಂದ್ರೆ ಆ ಒಂದು ಇಮ್ಯಾಜಿನೇಷನ್ ನಮಗ್ ಬರುತ್ತೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಒಂದು ಅಜ್ಜಿ ಇದ್ರು ಅಂದ್ರೆ ಆ ಅಜ್ಜಿಯ ಕಲ್ಪನೆ ನಮಗ್ ಬರುತ್ತೆ. ಹೀಗೆ ಕಥೆಯನ್ನ ಹೇಳ್ತಾ ಹೋದ ಹಾಗೆ ಆ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನ ನಾವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ? ಸೊ ಇದು ಕಥೆಗಳಿಗೆ ಇರುವಂತಹ ಶಕ್ತಿ ಅಂತಾನೆ ಹೇಳಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸಾಕಷ್ಟು ಕಥೆಯನ್ನ ಓದ್ತಾ ಇರ್ತೀನಿ. ಹಾಗೆ ಆ ಕಥೆಯಲ್ಲಿ ಒಂದಿಷ್ಟು ಕಥೆ ನನಗೆ ಇಷ್ಟ ಆದಂತಹ ಕಥೆಗಳನ್ನ ಈ ಒಂದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಥೆಯನ್ನ ಓದ್ತಾ ಇದ್ದೆ. ಆ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಸೊ ಹಾಗೆ ಆ ಕಥೆಯನ್ನ ನಿಮ್ಗೆ ಕೂಡ ಹೇಳೋಣ, ನಿಮ್ ಜೊತೆ ಕೂಡ ಕಥೆಯನ್ನ ಹೇಳಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಹಾಗಿದ್ರೆ ಕಥೆಯನ್ನ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ 2 ಕಥೆಯನ್ನ ಹೇಳ್ತಾ ಇದ್ದೀನಿ. ಕಥೆ ಯಾವುದು, ಹೇಗಿರುತ್ತೆ ಕಥೆ ಅಂತೆಲ್ಲ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆ ಅಲ್ವಾ? ಸೊ ಹಾಗಿದ್ರೆ ಕಥೆ ಏನು, ಎತ್ತ, ಕಥೆಯ ಶೀರ್ಷಿಕೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆದ್ರೆ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ಮತ್ತೆ ಬನ್ನಿ. ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ನಾನ್ ರೆಡಿ ಇದ್ದೀನಿ. ಕತೆ ಕೇಳೋದಕ್ಕೆ ನೀವು ಕೂಡ ರೆಡಿಯಾಗಿ ಬನ್ನಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಹೇಳ ಹೊರಟಿರುವಂತಹ ಕಥೆ ಆ ಒಂದು ಸ್ಪರ್ಶದ ಅಸ್ಪರ್ಶ ನಿವೇದನೆ ಅಂತ ಹೇಳಿ. ಸೊ ಕಥೆ ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಶಿಮ್ಲಾದಿಂದ ರಾತ್ರಿ 10:45 ರೈಲು. ಹಾಫ್ ಸೀನ್ಸ್ ಆಗಿದ್ರಿಂದ ರಿಸರ್ವೇಶನ್ ಮಾಡಬೇಕಾಗಿದ್ದಿಲ್ಲ. ಕನಿಷ್ಠ ಪಕ್ಷ 10 ಗಂಟೆಗಾದ್ರೂ ನಾನು ಇಲ್ಲಿಂದ ಹೊರಡಬೇಕಿತ್ತು. ಅವಳು ಬರಲು ಇನ್ನೂ 1.5 ಗಂಟೆಯಾದೀತು. ಅವಳ ನಿರ್ಧಾರ ಏನೇ ಇದ್ರೂ ಕನಿಷ್ಠ 2 ಗಂಟೆ ಅವಳ ಜೊತೆ ಕಳೆಯಬೇಕೆಂದು ನನ್ನ ಆಸೆಯಾಗಿತ್ತು. ಅವಳ ನಿರ್ಧಾರವನ್ನು ನನ್ನಿಂದ ಊಹಿಸಲು ಸಾಧ್ಯವಿರಲಿಲ್ಲ. ಅವಳ ಹೃದಯದ ಪ್ರತಿ ಬಡಿತವನ್ನ ಬಲ್ಲೆನೆಂದುಕೊಂಡಾದ್ರೂ ಅವಳೊಬ್ಬ ಅಪರಿಚಿತೆ ನನಗೆ. ವಯಸ್ಸು ಯಾಕೋ ಇಲ್ಲ ಸಲ್ಲದ್ದನ್ನೆಲ್ಲ ಯೋಚಿಸುತ್ತಿತ್ತು. ಅವಳ ಉತ್ತರ ಯಾವುದೇ ಇದ್ದರೂ ಸಮಾನಾಗಿ ಸ್ವೀಕರಿಸಬೇಕೆಂದು ಸಿದ್ಧವಿಲ್ಲದ ಮನಸ್ಸಿಗೆ ಬುದ್ಧಿ ಹೇಳುವ ನಾಟಕವಾಡುತ್ತಿದ್ದೆ. ಐ ವಾಸ್ ಲಿಟಲ್ ನರ್ವಸ್. ಇನ್ನು 10 ನಿಮಿಷದಲ್ಲಿ ನನ್ನ ಜೀವನದ ಚಿಕ್ಕ ತಿರುವೊಂದನ್ನ ಅಪೇಕ್ಷಿಸುತ್ತಿತ್ತು. ಕೇವಲ 15 ದಿನ. ನನ್ನ ಮನದಾಳದಲ್ಲಿ ಕುಳಿತವಳ ಎದುರಿಗೆ ಹೋಗಿ ಧೈರ್ಯವಾಗಿ ಹೇಳಿದೆ, ನೀನೆಂದ್ರೆ ನನಗಿಷ್ಟ. ಪ್ರೀತಿ ಎಂದು ವ್ಯಾಖ್ಯಾನಿಸಿದರೆ ತಪ್ಪಿಲ್ಲ. ಒಂಟಿ ಹೆಣ್ಣೆಂಬ ಅನುಕಂಪವಲ್ಲ, ನೊಂದ ಮನದ ಲಾಭ ಪಡೆಯುವ ಹುನ್ನಾರವೂ ಅಲ್ಲ. ಯಾವ ಒತ್ತಾಯ ಆಮಿಷವಿಲ್ಲ, ಕೇವಲ ನೀವೆಂದರೆ ನನಗಿಷ್ಟ. ಜೀವನದ ಸಂಜೆಯವರೆಗೊಂದು ಸಂಗಾತಿಯ ಸಂಗ ಬೇಕು. ಆ ಸಾಂಗತ್ಯವನ್ನು ನಿಮ್ಮಲ್ಲಿ ಕಾಣ ಬಯಸುತ್ತಿದ್ದೇನೆಂದು ಹೇಳಿ ಇವತ್ತಿಗೆ ಡಿನ್ನರ್ಗೆ ಆಹ್ವಾನಿಸಿ ಬಂದಿದೆ. ಶಿಮ್ಲಾದ ಇಕ್ಕಟ್ಟಿನ ರಸ್ತೆಯ ಸಣ್ಣ ಇಳಿಜಾರಿನ ದಿಬ್ಬದ ಮೇಲೆ ಕಟ್ಟಿದ್ದ ಸವಾರಿಯ ರೆಸ್ಟೋರೆಂಟ್ನ ಎದುರುಗಿದ್ದ ಕಲ್ಲು ಮಂಚದ ಮೇಲೆ ಅವಳ ಬರುವಿಕೆಗಾಗಿ ಕಾದು ಕುಳಿತಿದ್ದೆ. ಚಳಿ ಸ್ವಲ್ಪ ಹೆಚ್ಚೇ ಇತ್ತು. ಶೀತಗಾಳಿ ತೊಟ್ಟ ಸ್ವೆಟರ್ನ ಒಳಹೊಕ್ಕು ಮೈತಾಕುವಷ್ಟು ತೀವ್ರವಾಗಿತ್ತು. ಸರಿಯಾಗಿ 1 ತಿಂಗಳ ಹಿಂದೆ ಬೆಂಗಳೂರಿನಿಂದ ಹಿಮ ಪರ್ವತ ಹತ್ತಲೆಂದು 10 ಜನ ಸ್ನೇಹಿತರ ಜೊತೆಗೂಡಿ ಶಿಮ್ಲಾದಿಂದ ಸ್ವಲ್ಪ ದೂರದ ಹಳ್ಳಿಯಿಂದ ಪರ್ವತಾರೋಹಣವನ್ನು ಪ್ರಾರಂಭಿಸಿದ್ದೆವು. 2 ದಿನದ ಟ್ರೆಕ್ಕಿಂಗ್ನಲ್ಲಿ ಇದ್ದ ಉತ್ಸಾಹವೆಲ್ಲ ಹೆಪ್ಪುಗಟ್ಟಿ ಹೋಗಿತ್ತು. ಅದೇ ಗಳಿಗೆಯಲ್ಲಿ 15 ಅಡಿ ಆಳದ ತಗ್ಗಿನಲ್ಲಿ ಕಾಲು ಜಾರಿ ಬಿದ್ದು ಪ್ರಜ್ಞೆ ಕಳೆದುಕೊಂಡ ನೆನಪು. ಮರಳಿ ಪ್ರಜ್ಞೆ ಬಂದಾಗ ಮೊದಲು ನೋಡಿದ ಮುಖ ಅವಳದ್ದು. ಬಿಳಿ ಸೀರೆ, ಉದ್ದ ತೋಳಿನ ಬ್ಲೌಸ್, ಮುಡಿ ಕಟ್ಟಿದ್ದ ಕೂದಲು. ಅವಳೊಬ್ಬ ನರ್ಸ್ ಎಂದು ಹೇಳುತ್ತಿತ್ತು. ಪಕ್ಕದಲ್ಲೇ ಇದ್ದ ಫ್ರೆಂಡ್ ನಸು ನಕ್ಕು ನನ್ನ ಕೈ ಹಿಡಿದುಕೊಂಡ. ಬಲಗಾಲಿಗೆ ಸ್ವಲ್ಪ ತೀವ್ರವಾಗಿ ಪೆಟ್ಟಾಗಿತ್ತು. ಒಬ್ಬ ಸ್ನೇಹಿತನನ್ನು ಬಿಟ್ಟು ಉಳಿದವರೆಲ್ಲ ಕೆಲಸ ನಿಮಿತ್ತ ಬೆಂಗಳೂರಿಗೆ ಹೊರಟು ಹೋಗಿದ್ರು. ಅಂತಹ ಗಂಭೀರ ತೊಂದರೆ ಏನೂ ಇಲ್ಲ, ಆದ್ರೆ ಇನ್ನು 10 ದಿನ ಬೆಡ್ ರೆಸ್ಟ್ ಬೇಕು. ಮತ್ತೆ ನಡೆಯೋದಕ್ಕೆ

ಸ್ವಲ್ಪ ಸಮಯ ಹಿಡಿಯಬಹುದೆಂದು ಡಾಕ್ಟರ್ ಹೇಳಿದಾಗ ನನಗಿಂತ ಹೆಚ್ಚು ಆತಂಕಕ್ಕೊಳಗಾದದ್ದು ನನ್ನ ಸ್ನೇಹಿತ. ಅವನಿಗೆ ನನ್ನ ಬಿಟ್ಟು ಹೋಗೋ ಹಾಗೂ ಇಲ್ಲ, ಇಲ್ಲೇ ಇರುವ ಹಾಗೂ ಇಲ್ಲ. ಅವನ ಆ ಸಂದಿಗ್ಧತೆಯನ್ನು ಅರಿತ ನಾನು ಒತ್ತಾಯ ಮಾಡಿ ಅವನನ್ನು ಅಲ್ಲಿಂದ ಕಳಿಸಿಕೊಟ್ಟಿದ್ದೆ. ಇನ್ನೊಂದೆರಡು ವಾರದಲ್ಲಿ ಗುಣವಾಗಿ ಬರುತ್ತೇನೆ, ಸ್ವಲ್ಪ ಹಣದ ವ್ಯವಸ್ಥೆ ಮಾಡೆಂದಿದ್ದೆ. ಅಪರಿಚಿತ ಊರಿನ ಯಾವುದೋ ಒಂದು ಆಸ್ಪತ್ರೆಯ ಹಾಸಿಗೆಯ ಮೇಲೆ ದಿನದ 24 ಗಂಟೆ ಕಾಲ ಮಲಗಿರುವುದು ಪ್ರಯಾಸವೆನಿಸಿತ್ತು. ಅಕ್ಕಪಕ್ಕ ಹಾಸಿಗೆಯಲ್ಲಿದ್ದವರಿಗೆ ಕನ್ನಡ ಬರ್ತಿರಲಿಲ್ಲ, ಅವರ ಭಾಷೆ ನನಗೆ ಬರುವುದಿಲ್ಲ. ನನ್ನ ಆರೈಕೆಗೆ ಬರುತ್ತಿದ್ದ ನರ್ಸ್ಗೆ ಇಂಗ್ಲಿಷ್ ಬರ್ತಿರಲಿಲ್ಲ. ನನ್ನ ಹರುಕು ಮುರುಕು ಹಿಂದಿ ಅವಳಿಗೆ ಅರ್ಥವಾಗ್ತಿರಲಿಲ್ಲ. ಅದಕ್ಕೋಸ್ಕರ ಅವಳು, ಸರ್ಜಿ ಥೋಡಾ ರುಕಿಯೇ, ಇದರ್ ಏಕ್ ನರ್ಸ್ ಆಪ್ಕಿ ಸ್ಟೇಟ್ ಸೇ ಹೇ, ಮೇರೆ ಜಗಹ ಪೇ ಉಸ್ಕೋ ಬೇಸ್ ರೂತಿ ಹೂಂ, ಆಪ್ಕ ಹಿಂದಿ ಮಜ್ಸೆ ನಹಿ ಹೋಗಾ ಎಂದು ಹೊರಟು ಹೋಗಿದ್ಲು. ಆಗ ಬಂದದ್ದು ಮತ್ತದೇ ಮುಖ, ನೀಳಮೈ ಮಾಟದ ಅದೇ ಶ್ವೇತ ವಸ್ತ್ರಧಾರಿ, ಭಾಷೆ ಬರದ ಊರಲ್ಲಿ ಕನ್ನಡದ ಹುಡುಗಿ. ದಿನವಿಡೀ ಮಾತನಾಡಲು ಸಿಗಲು ಸ್ವಲ್ಪ ಪುಣ್ಯ ಮಾಡಿರಬೇಕು. ಒಂದೇ ವಾರದಲ್ಲಿ ತುಂಬಾ ಒಳ್ಳೆ ಸ್ನೇಹಿತರಾಗಿ ಬಿಟ್ಟಿವಿ. ಬಹುಶಃ ಅದು ಅವಳಿಗೆ ಬರೀ ಕರ್ತವ್ಯವಾಗಿತ್ತೇನು, ಆದರೆ ನನಗೆ ಅದು ಬೇರೇನೇ ಆಗಿತ್ತು. ಅಪ್ಪ ಅಮ್ಮ ಮನೆಯ ನಾಯಿ ಟೋನಿ ಇಂದ ಹಿಡಿದು ನಾನೇ ಪ್ರೀತಿಸಿ ನಾನೇ ಕೈಕೊಟ್ಟ ಹುಡುಗಿಯ ಬಗ್ಗೆಯೂ ಅವಳ ಜೊತೆ ಮಾತನಾಡಿದ್ದೆ. ಎಲ್ಲಕ್ಕೂ ಮುಗುಳ್ನಕಿಯಿಂದ ಸ್ಪಂದಿಸಿ ನನ್ನ ನಿದ್ದೆಗೆ ಕನ್ನ ಹಾಕಿ ಯು ಶುಡ್ ಸ್ಲೀಪ್ ಮೋರ್ ಅಂದ್ರೆ ಹೌ ಕೆನ್ ಐ ಸ್ಲೀಪ್ ಮೋರ್ ನನ್ನ ಬಗ್ಗೆ ಎಲ್ಲವನ್ನೂ ಹೇಳಿದ್ದೆ. ಅವಳ ಮೇಲೆ ಮೂಡುತ್ತಿದ್ದ ಪ್ರೀತಿಯನ್ನು ನೇರವಲ್ಲದ ರೀತಿಯಲ್ಲಿ ಹೇಳಲು ಪ್ರಯತ್ನಿಸಿದ್ದೆ. ಆದರೆ ಈ ನಡುವೆ 10 ದಿನಗಳಲ್ಲಿ ದಿನವೂ ಕೇಳಿದ ಪ್ರಶ್ನೆಗೆ ಅವಳು ಏನೂ ಉತ್ತರವನ್ನೇ ಕೊಟ್ಟಿರಲಿಲ್ಲ. ನನ್ನ ಪ್ರಕಾರ ಪ್ರಶ್ನೆ ಬಹಳ ಸರಳವಾಗಿತ್ತು. ಕನ್ನಡದವರಾದ ನೀವು ಶಿಮ್ಲಾದಲ್ಲಿ ಏನ್ ಮಾಡ್ತಾ ಇದ್ದೀರಾ? ಉತ್ತರ ಸಿಕ್ಕಾಗ ಆ ಪ್ರಶ್ನೆಯನ್ನ ಯಾಕೆ ಕೇಳಿದೆನೋ ಎನ್ನುವಷ್ಟು ನೋವಾಯಿತು. ಆ ಮುಗ್ಧ ಮುಗುಳ್ನಗೆಯ ಹಿಂದಿದ್ದ ನೋವು, ಆ ಜೀವ ಅನುಭವಿಸಿದ ಅವಮಾನ, ಎಲ್ಲಕ್ಕೂ ಹೆಚ್ಚಾಗಿ ಜೀವನದ ಆರಂಭವೇ ಕೊನೆಯಾದಾಗ ಜೀವನ ಪ್ರೀತಿಯನ್ನ ಕಳೆದುಕೊಳ್ಳದೆ ಬದುಕಿಗೆದ್ದ ಛಲ ಅವಳ ಮೇಲೆ ನನಗೆ ಪ್ರೀತಿ ಮೂಡದಿರಲು ಕಾರಣಗಳೇ ಇಲ್ಲದಂತೆ ಮಾಡಿತು. ಬಹುಶಃ 15ನೇ ದಿನದ ಸಂಜೆ ವಾಕಿಂಗ್ ಸಮಯ, ಕುಂಟುತ್ತಾ ನಡೆಯುತ್ತಿದ್ದ ನನಗೆ ಹೆಗಲಿಗೆ ಹೆಗಲಾಗಿ ನಡೆಯುತ್ತಿದ್ದ ಅವಳು ನಾ ದಡಿದನೆಂದು ಆ ಚಿಕ್ಕ ಹಿಮಝರಿಯ ಪಕ್ಕದ ಹುಲ್ಲು ಹಾಸಿನ ಮೇಲೆ ಕಾಲುರಗಿ ಕುಳಿತೆವು. ಪ್ರೀತಿಯಲ್ಲಿ ಬಿದ್ದವ ನಾನು, ಮಾತನಾಡಲು ಬೇರೆ ವಿಷಯ ಸಿಗದಂತಹ ಪರಿತಾಪನಂದು. ಆದರೆ ನನ್ನ ಆರೈಕೆಯ ಕರ್ತವ್ಯ ನಿಷ್ಠೆ ಬಿಟ್ಟರೆ ಬೇರೇನು ಅವಳಲ್ಲಿ ಕಾಣುತ್ತಿಲ್ಲ. ಪ್ರತಿ ಕ್ಷಣವೂ ನಾನೇ ಕೆಣಕಿ ಕೆಟ್ಟವನಾಗುವುದು ಬೇಡವೆಂದು ಸುಮ್ಮನಾದೆ. ಬಹುಶಃ ಅಂದು ಮಾತನಾಡುವ ಸರದಿ ಅವಳದ್ದಾಗಿತ್ತು, ಕೇಳುವವ ನಾನಾಗಿದ್ದೆ. ದೂರದ ಬಿಳಿ ಪರ್ವತ ತುದಿಯಲ್ಲಿ ದಿಟ್ಟಿಸಿ ಅವಳಾಡಿದ ಒಂದೊಂದು ಮಾತು ಇಂದಿಗೂ ಹೃದಯದ ಗೋಡೆಯನ್ನ ತಿವಿದಂತಿದೆ. ಅಂತಹ ಸಂಪ್ರದಾಯಸ್ಥ ಕುಟುಂಬವಲ್ಲದಿದ್ರೂ ಗೌರವಯುತ ಮನೆತನದಲ್ಲಿ ಬೆಳೆದವಳು ನಾನು. ಮಂಗಳೂರಿನ ನರ್ಸಿಂಗ್ ಕಾಲೇಜಿನಲ್ಲಿ ಓದು, ಕೆಂಚು ಕೂದಲಿನ ಚಿಗುರುಗಟ್ಟದ ಅವನ ನೋಟಕ್ಕೆ ಮನಸೋತವಳು ನಾನೇ. ಏನೋ ದೊಡ್ಡ ಸಂಭಾವಿತಳಂತೆ ಹಿಂದೆ ಬಂದು ಕಾಡುತ್ತಿದ್ದ ಅವನಿಗೆ ಬಯ್ಯ ಹೋಗಿ ನಡುವಲ್ಲಿ ನಕ್ಕು ಪ್ರೀತಿಯ ಮೊದಲ ಪುಟ ತೆರೆದವಳು ನಾನೇ. ಅವನೊಬ್ಬ ಮೋಡಿಗಾರ ರೂಪದಲ್ಲೂ ಮಾತಿನಲ್ಲೂ, ಆದರೆ ನನ್ನ ತಂದೆಗೆ ಅವನೊಬ್ಬ ಬರೀ ಕ್ರಿಶ್ಚಿಯನ್. ಪದವಿ ಮುಗಿಸಿ ನನ್ನ ಕಾಲ ಮೇಲೆ ನಾ ನಿಂತಿದ್ದ ನನಗೆ ಸ್ವಾತಂತ್ರ್ಯದ ಕನಸು. ಅದು ಸ್ವಾತಂತ್ರ್ಯ ಅಲ್ಲ, ಮಗಳೇ ಸ್ವೇಚ್ಛಾಚಾರ ಎಂದ ಅಪ್ಪನನ್ನ ನೀನೊಬ್ಬ ಅನಕ್ಷರಸ್ಥ ಎಂದಿದ್ದೆ. ಮದುವೆಯಾದ್ರೆ ಅವನನ್ನೇ, ಇಲ್ಲವೆಂದ್ರೆ ನಿನ್ನ ಮಗಳು ಹುಟ್ಟು ವಿಧವೆ ಎಂದೆನಿಸಿಕೊಳ್ಳುತ್ತಾಳೆ ಎಂದು ಮನೆ ಬಿಟ್ಟು ಪಿಜಿ ಸೇರಿದ್ದೆ. 18/1/2008, ಇವತ್ತಿಗೆ ಸರಿಯಾಗಿ 5 ವರ್ಷದ ಹಿಂದೆ ನನಗೆ ಮದುವೆಯ ಸಂಭ್ರಮ. ಮಂಗಳೂರಿನ ಸೇಂಟ್ ಮೇರಿ ಚರ್ಚ್ನಲ್ಲಿ ಕೈಯಲ್ಲೊಂದು ಹೂ ಬೊಕ್ಕೆ ಹಿಡಿದು ಉದ್ದನೆಯ ನಿಲುವಂಗಿ ತೊಟ್ಟು ಅವನಿಗೋಸ್ಕರ ಕಾದು ನಿಂತಿದ್ದೆ. ಆದರೆ ಅವ ಬರಲಿಲ್ಲ. ಹೆತ್ತ ಜೀವಗಳ ತೊರೆದೆ, ಹುಟ್ಟಿ ಬೆಳೆದ ಧರ್ಮವ ಬಿಟ್ಟೆ. ಅವನ ಹೆಸರೇಳೋಕ್ಕೂ ನನಗಿಷ್ಟವಿಲ್ಲ. ಹಿ ವಾಸ್ ಜಸ್ಟ್ ಅ ಫ್ಲರ್ಟ್. ಮರುಳಾದ ನಾನು ಪಾಪಿ, ಹೆತ್ತವರಿಗೆ ಮುಖ ತೋರಿಸುವ ಧೈರ್ಯವಿರಲಿಲ್ಲ. ಊರಿನಲ್ಲಿ ಅವನೊಡನೆ ಸುತ್ತಿ ಹರಟಿದ್ದ ಜಾಗಗಳೆಲ್ಲ ಎದುರಾದಾಗ ಅಪರಾಧದ ಪ್ರಜ್ಞೆ ಕುಕ್ಕಿ ತಿನ್ನುವಂತಾಗಿತ್ತು. ಅದಕ್ಕೆ ಆ ಊರು ಬಿಟ್ಟೆ. ಕೈಯಲ್ಲಿ ಕಾಸಿರಲಿಲ್ಲ, ಒಂಟಿ ಚಂದದ ಹೆಣ್ಣಿಗೆ ಕೆಲಸಕ್ಕೆ ವಿದ್ಯಾರ್ಹತೆ ಪ್ರತೀಕ್ಷೆಯೇ ಇಲ್ಲ, ನಿರೀಕ್ಷೆಗಳೇ ಬೇರೆ. ನನ್ನವರನ್ನ ತೊರೆದಿದ್ದೆ, ಊರ ತೊರೆದಿದ್ದೆ, ಕೊನೆಗೆ ರಾಜ್ಯವನ್ನೇ ತೊರೆದು ಹೊರಟೆ. ನನ್ನ ತನವನ್ನ ಸಂಪೂರ್ಣ ತೊರೆದು ಹೊಸ ಜೀವನ ಹುಡುಕಿ ಬಂದದ್ದು ಇಲ್ಲಿಗೆ. ಇಲ್ಲಿಯವರೆಗೆ ಪರಭಾಷಾ ಜನರ ಮೇಲೆ ಪ್ರೀತಿ ಸ್ವಲ್ಪ ಜಾಸ್ತಿ. ಏರುಪೇರಿಲ್ಲದ, ತಿರುವು ಮುರುವುಗಳಿಲ್ಲದ ಈ 5 ವರ್ಷದ ಪಯಣದ ಪುಟಕ್ಕೆ ನೀನೊಬ್ಬ ಅಲ್ಪ ವಿರಾಮ ಎಂದು ನಸುನಕ್ಕಿದ್ದು ಅವಳು. ತಿರುಗಿ ಕಣ್ಣು ಒರೆಸಿಕೊಂಡವ ನಾನು. ನೆನಪುಗಳ ಸುರುಳಿಯಲ್ಲಿ ಸಿಲುಕಿ ಕುಳಿತಿದ್ದ ನನಗೆ ಒಮ್ಮೆ ಎಚ್ಚರವಾದದ್ದು. ಈ ಇಕ್ಕಟ್ಟಿನ ರಸ್ತೆಯ ತಿರುವಲ್ಲಿ ಬೀದಿ ದೀಪದ ಬೆಳಕಿನ ನಡುವೆ ಅವಳು ಹಾದು ಬಂದಾಗ ಮುಡಿಬಿಚ್ಚಿ ಇಳಿಬಿಟ್ಟಿದ್ದ ಆ ಕೂದಲು ತಿಳಿಗಾಳಿಗೆ ಹಾರಿ ಅವಳ ಕಣ್ರೆಪ್ಪೆಗಳ ಮೇಲೆ ಬಂದು ಕಿರಿಕಿರಿ ಮಾಡುತ್ತಿದ್ದವು. ಆ ನೀಳ ದೇಹಕ್ಕೆ ಆ ತಿಳಿ ಗುಲಾಬಿ ಸ್ಯಾರಿಯೇ ಚಂದ.
ಚೂರು ಎತ್ತರದ ಚಪ್ಪಲಿ ತೊಟ್ಟು ಇಡುತ್ತಿದ್ದ ಆ ನಾಜೂಕು ಹೆಜ್ಜೆಗಳು ನನ್ನ ಎದೆಯ ಮೇಲೆ ಹಚ್ಚೆಯನ್ನಿಟ್ಟಂತಿತ್ತು. ಊಟ ಮುಗಿಸಿ ನಾ ಹೊರಡಲು ತಯಾರಿದ್ದೆ. ಇನ್ನು ಯಾವ ಸುಳಿವು ಇಲ್ಲ. ಇನ್ನರ್ಧ ತಾಸಲ್ಲಿ ರೈಲು. ನನಗೆ ನಾನಾಗೆ ಆ ವಿಷಯ ಮತ್ತೆ ಪ್ರಸ್ತಾಪಿಸಲು ಇಷ್ಟವಿರಲಿಲ್ಲ. ಹೇಗೋ ಹೇಳಬೇಕಿದ್ದನ್ನ ನಾನು ಹೇಳಿದ್ದೆ. ಒತ್ತಾಯದ ಪ್ರೀತಿಯೇ ಆಯಸ್ಸು ಕಮ್ಮಿ, ಗೌರವವೂ ಕಮ್ಮಿ. ನಿರಾಸೆಯ ಕಾರ್ಮೋಡ ಮನವನ್ನ ಕವಿಯಲಾರಂಭಿಸಿತ್ತು. ಬ್ಯಾಗನ್ನ ಬೆನ್ನಿಗೆ ಹಾಕಿ ಅವಳೆಡೆ ತಿರುಗಿ ಅಲ್ವಿದಾ ಎನ್ನುವಷ್ಟರಲ್ಲಿ ರೈಲ್ವೆ ನಿಲ್ದಾಣದವರೆಗೆ ಬಂದ್ರೆ ಅಭ್ಯಂತರವಿಲ್ಲ ತಾನೆ ಎಂದು ಅವಳೆಂದಾಗ ಮತ್ತೆ ಗೊಂದಲ. ಊರ ಹೊರಗೆ ಸುಮಾರು 1 ಮೈಲಿ ಆಚೆ ರೈಲ್ ನಿಲ್ದಾಣ. ನಿರ್ಜನ ರಸ್ತೆಯಲ್ಲಿ ನಾನು ಅವಳು ಇಬ್ಬರೇ. ಹೆಜ್ಜೆಯ ಸಪ್ಪಳ ಬಿಟ್ರೆ ರಸ್ತೆ ಬದಿಯ ಹಿಮಝರಿಯ ಗಲಾಟೆ. ಆ ಮೌನದ ಮೆರವಣಿಗೆಯಲ್ಲಿ ಪ್ರೇಮ ಪಲ್ಲಕ್ಕಿ ಹೊತ್ತು ಅವಳಿಂದ ಭಗ್ನನಾದಂತೆ ಭಾರವಾದ ಹೆಜ್ಜೆಯನ್ನಿಡುತ್ತಿದ್ದೆ ನಾನು. ದಾರಿಯ ಮಧ್ಯದಲ್ಲೊಂದು ಚಿಕ್ಕ ಸೇತುವೆ, ಸಮೀಪದಲ್ಲಿ ಒಂದು ಒಂಟಿ ಮನೆ. ಆ ಕ್ಷಣಕ್ಕೆ ಬಂಧಿಯಾದಂತೆ ಅಲ್ಲೇ ಸ್ತಬ್ಧಳಾಗಿ ನಿಂತು ಬಿಟ್ಲು ಅವಳು. ಒಂದು ಪಕ್ಕದಲ್ಲಿ ನಾನು, ನನ್ನ ಪಕ್ಕದಲ್ಲಿ ಅವಳು. ನಾನು ಅವಳನ್ನ ದಿಟ್ಟಿಸುತ್ತಿದ್ರೆ ಅವಳು ನನಗೆ ಬೆನ್ನು ಹಾಕಿ ದಿಗಂತವನ್ನ ದಿಟ್ಟಿಸುತ್ತಿದ್ದಳು. ಅವಳು ಈಗಲಾದರೂ ಉತ್ತರಿಸಬಹುದೇನು ಎಂಬ ಕಿರುದಾಸೆ ನನಗೆ ಎಲ್ಲಿಲ್ಲದ ಸಹನೆ ನೀಡಿತ್ತು. ಆಗಲೇ ಬೀಸಿ ಬಂದ ತಿಳಿಗಾಳಿಗೆ ಅವಳ ಉದ್ದನೆಯ ಸೆರಗು ನನ್ನ ಮುಖಕ್ಕೆ ಬಡಿಯಿತು. ಸಿಹಿ ಸುವಾಸನೆ ಭರಿತವಾಗಿದ್ದ ಸೆರಗನ್ನ ಸರಿಸುವ ಗೋಜಿಗೆ ಹೋಗದೆ ಅದರ ಆಹ್ಲಾದವನ್ನ ಹಾಗೆ ಸವಿಯುತ್ತಿದ್ದ. ನಿಧಾನವಾಗಿ ಸೆರಗು ಜಾರಲಾರಂಭಿಸಿತು. ಅದು ನನ್ನ ಕಣ್ಣಂಚನ ಜಾರಿದಾಗೂ ಎದುರಿಗೆ ಅವಳ ಮುಖ. ಅವಳ ಕಣ್ಣಿಗೆ ಕಣ್ಣು ಕೊಟ್ಟು ನೋಡಲಾಗಲಿಲ್ಲ. ಮುಜುಗರವಾಯ್ತು. ಆದ್ರೆ ಅವಳು 2 ರೈಲ್ವೆ ಟಿಕೆಟ್ ತೆಗೆದು ಕೈಯಲ್ಲಿಟ್ಲು. ಆಗ ನನ್ನ ಖುಷಿಗೆ ಪಾರವೇ ಇರಲಿಲ್ಲ. ಆ ಕ್ಷಣವನ್ನ ನಾನು ಎಂದಿಗೂ ಮರೆಯಲು ಸಾಧ್ಯವೇ ಇಲ್ಲ. ಎಷ್ಟು ಅದ್ಭುತವಾಗಿರುವಂತಹ ಕಥೆ ಇದಾಗಿತ್ತು ಅಲ್ವಾ ಸ್ನೇಹಿತರೆ? ಈ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಹಾಗೆ ನಿಮ್ಗೆ ಕೂಡ ಈ ಕಥೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9689627960 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಅಲ್ಲ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಕಾವ್ಯ, ಏನಾಯ್ತು? ಯಾಕೆ ಇಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರಣಾಳ ಶಿಶು ಕೇಂದ್ರ RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
0: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ
1: ಹೇಳ್ತೀನಿ ತಡಿಕಂದ.
2: ಮಿಸ್ ಪಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ? ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
3: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
4: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
3: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಇದೇನ್ ಮಗ ಬರೀ ತನ್ನ ನನ್ನ ಅಂತ ಹೇಳಿತಾ ಇದೀಯಾ? ನಿದ್ದೆ ಬತ್ತೈತೆ? ಯಾವ್ದಾನ ಬೇರೆ ಪದನ ತೆಗೆದು ಬುಟ್ಟು ಹಾಕೋತಾನೆ?
4: ಅಯ್ಯೋ, ನಂಗ್ ಪದ ಗಿದ ಯಾವ್ದು ಬರಕಿಲ್ಲ.
3: ಯಾಕೆ ಬರಕಿಲ್ಲ? ನಾನಾಗ್ತೀನಿ ಕೇಳು. ಇಲ್ಲಿ ಅಡಿಕೆ ಐತೆ, ಎಲೆ ಐತೆ, ಮಲ್ನಾಡ್ ಅಡಿಕೆ, ಮೈಸೂರ್ ವಿಳ್ಳೆದೆಲೆ, ಬೇರೆ ತರೆ ಕೆಂಪು, ಪೋರ ನೀನು ಪೋರಿ ನಾನು, ಕುಡಿತರೆ ತಂಬು ಅಷ್ಟೇ. ಬಿಡು.

0: ಸ್ಮಾರ್ಟ್ ಪ್ಲಾನಿಂಗ್ ಮಾಡಿದಾಗ ಜೀವನದ ಕನಸುಗಳೆಲ್ಲ ನನಸಾಗುತ್ತೆ.
1: LIC ತಂದಿದೆ ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್. ನಿಮಗೆ ಡ್ಯುವಲ್ ಬೆನಿಫಿಟ್ಸ್ ಕೊಡುವಂತಹ ಪ್ಲಾನ್. ಇನ್ಶೂರೆನ್ಸ್ ಪಡೆಯಿರಿ, ಸೇವಿಂಗ್ಸ್ ಕೂಡ ಪಡೆಯಿರಿ. ಇದರಲ್ಲಿ ನಿಮಗೆ ಸಿಗುತ್ತೆ ಫ್ಲೆಕ್ಸಿಬಲ್ ಪ್ರೀಮಿಯಂ ಪೇಮೆಂಟ್ ಟರ್ಮ್ ಆಪ್ಷನ್ಸ್ ಮತ್ತು ಅಟ್ರಾಕ್ಟಿವ್ ಗ್ಯಾರಂಟೀಡ್ ಅಡಿಷನ್ಸ್ ಹಾಗೂ ಎಕ್ಸಿಸ್ಟಿಂಗ್ ಪಾಲಿಸಿ ಹೋಲ್ಡರ್ಸ್ ಗೆ ಎನ್ಹಾನ್ಸ್ ಗ್ಯಾರಂಟೀಡ್ ಅಡಿಷನ್ಸ್.
0: ನಿಮ್ಮ ಕನಸುಗಳಿಗಾಗಿ ಚೂಸ್ ಮಾಡಿ ಸಿಂಪಲ್, ಸೆಕ್ಯೂರ್ ಮತ್ತು ಸ್ಮಾರ್ಟ್ LIC ನವ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್.
1: ಹೆಚ್ಚು ಮಾಹಿತಿಗಾಗಿ LIC ಏಜೆಂಟ್ ಅನ್ನು ಸಂಪರ್ಕಿಸಿ ಅಥವಾ LIC India.in ವಿಸಿಟ್ ಮಾಡಿ. LIC ಹರ್ ಪಲ್ ಆಪ್ಕೆ ಸಾಥ್.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
2: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
4: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849648.
2: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
6: Our difficulty, as I said, is not about the ultimate future.

ಛಾಯ್ಬಿ ಅಂಬೇಡ್ಕರ್ ಓದಿಗೆ ಸ್ವಾಗತ. ನಾನು ಅರುಣ್. ಸೆಪ್ಟೆಂಬರ್ 17 ನಿನ್ನೆ ಪೆರಿಯಾರ್ ಜನ್ಮ ದಿನಾಚರಣೆಯನ್ನು ಆಚರಿಸಿದ್ದೇವೆ. ಪೆರಿಯಾರ್ ಒಡನಾಡಿಯಾಗಿದ್ದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪೆರಿಯಾರ್ ಬಗ್ಗೆ ಬರೆದ ಬರಹವನ್ನು ಓದೋಣ. ಪೆರಿಯಾರ್ ರಾಮಸ್ವಾಮಿ ನಾಯ್ಕರ್. ಪೆರಿಯಾರ್ ಇರೋಡ್ ವೆಂಕಟ ರಾಮಸ್ವಾಮಿ ನಾಯ್ಕರ್ 1879-1974 ಮದ್ರಾಸ್ ಇಲಾಖೆಯ ವಾರೋಟ್ ಹಳ್ಳಿಯಲ್ಲಿ ಆಗರ್ಭ ಶ್ರೀಮಂತ ಬ್ರಾಹ್ಮಣೇತರ ಕುಟುಂಬದಲ್ಲಿ ಜನಿಸುತ್ತಾರೆ. ಅಂಧಶ್ರದ್ಧೆ, ಧಾರ್ಮಿಕ ಸೋಗು, ಜಾತಿ ಭೇದ, ಅಸ್ಪೃಶ್ಯತೆ ಬಗ್ಗೆ ತೀವ್ರ ಜಿಗುಪ್ಸೆ ಹೊಂದಿದ್ದರು. ಸ್ತ್ರೀಯರ ಕುತ್ತಿಗೆಯ ಮಂಗಳಸೂತ್ರವೆಂದರೆ ಪಾವಿತ್ರ್ಯದ ಲಕ್ಷಣ ಎನ್ನುವುದು ಮೂರ್ಖತನದ ಹುಚ್ಚು ಕಲ್ಪನೆ ಎಂದು ಸ್ವಂತ ಹೆಂಡತಿಯ ಕುತ್ತಿಗೆಯಿಂದಲೇ ಮಂಗಳಸೂತ್ರವನ್ನು ತೆಗೆದು ಬಿಸಾಕಿದ್ದರು. ಸ್ವಾತಂತ್ರ್ಯ ಚಳುವಳಿಯಲ್ಲಿ ಮಹಾತ್ಮ ಗಾಂಧಿಯ ಜೊತೆ ಭಾಗವಹಿಸಿದ್ದರು. ಅಸ್ಪೃಶ್ಯರ ಹಕ್ಕಿನ ಸಲುವಾಗಿ ವೈಕಂ ಸತ್ಯಾಗ್ರಹ ಮಾಡಿದ್ದರು. ಕಾಂಗ್ರೆಸ್ ಬ್ರಾಹ್ಮಣಶಾಹಿ ಎಂದು ಕಾಂಗ್ರೆಸ್ಸಿನ ತ್ಯಾಗ ಮಾಡಿ ದ್ರಾವಿಡ ಕಳಗಂ ಪಕ್ಷದ ಸ್ಥಾಪನೆ ಮಾಡಿದ್ದರು. ದೇವ, ಧರ್ಮ, ರೂಢಿ, ಪರಂಪರೆ, ಪುರಾಣ, ಈ ಎಲ್ಲ ವಿಷಯ ಕೆಳಗಿನ ದರ್ಜೆಯ ಜನರನ್ನು ಹೆದರಿಸುವ ಸಲುವಾಗಿ ಬ್ರಾಹ್ಮಣರು ನಿರ್ಮಿಸಿದರೆಂದು ತೀವ್ರ ಬ್ರಾಹ್ಮಣ ವಿರೋಧಿಯಾಗಿದ್ದರು. ದ್ರಾವಿಡ ಸಂಸ್ಕೃತಿ ಆರ್ಯ ಸಂಸ್ಕೃತಿಗಿಂತ ಭಿನ್ನ ಎಂದು ತಮಿಳುನಾಡಿಗಾಗಿಯೇ ಪ್ರತ್ಯೇಕ ಬೇಡಿಕೆ ಇಟ್ಟಿದ್ದರು. ಅವರು ಬರೆದಿರುವ ದಿ ರಾಮಾಯಣ, ಎ ಟ್ರೂ ರೀಡಿಂಗ್, ಈ ಪ್ರಸಿದ್ಧ ಪುಸ್ತಕದ ಮೇಲೆ ಅನೇಕ ಸಾರಿ ನಿಷೇಧ ತರುವ ಪ್ರಯತ್ನವೂ ಆಗಿದೆ. ಅವರ ಈ ಕೆಳಗಿನ ವಿಚಾರ ಅವರ ಕ್ರಾಂತಿಕಾರಕತೆಯನ್ನು ಪ್ರದರ್ಶಿಸುತ್ತದೆ. ಇಂಗ್ಲೆಂಡ್ನಲ್ಲಿ ಅತಿಶೂದ್ರ ಅಥವಾ ಅಸ್ಪೃಶ್ಯರಿಲ್ಲ. ರಷ್ಯಾದಲ್ಲಿ ವರ್ಣಾಶ್ರಮ ಧರ್ಮ ಅಥವಾ ದೈವವಾದ ಇಲ್ಲ. ಅಮೆರಿಕೆಯಲ್ಲಿ ಯಾರು ಬ್ರಹ್ಮನ ಮುಖ ಇರಲಿ ಅವನ ಕಾಲಿನಿಂದನೂ ಜನ್ಮ ಪಾವನ ಮಾಡಿಕೊಂಡಿಲ್ಲ. ಈ ದೇಶಗಳಲ್ಲಿ ಜನರು ಬುದ್ಧಿವಂತರು ಮತ್ತು ಜಾಣರು ಆಗಿದ್ದಾರೆ. ಅವರು ಸ್ವಾಭಿಮಾನವನ್ನು ಮಾರುವುದಿಲ್ಲ. ನಾವೇ ಪಾಶವಿ. ದೇವ, ಧರ್ಮ, ಕಲ್ಪನೆಯ ಬಲಿ ಯಾಕಾಗಬೇಕು? ದೇವ, ಧರ್ಮ ಒಂದು ವೇಳೆ ನಮ್ಮ ನಾಶಕ್ಕೆ ಕಾರಣವಾದರೆ ಅದನ್ನು ನಾಶ ಮಾಡಿ. ಮನುಸ್ಮೃತಿ, ಗೀತಾ ಮತ್ತು ಇತರ ಯಾವ ಪುರಾಣವಾದರೂ ನಮ್ಮ ನಾಶಕ್ಕೆ ಕಾರಣೀಭೂತವಾದರೆ ಅದಕ್ಕೆ ಬೆಂಕಿ ಹಚ್ಚಿ. ಒಂದು ವೇಳೆ ದೇವಾಲಯ ಉತ್ಸವ ಆದರೂ ಅದನ್ನು ಬಹಿಷ್ಕರಿಸಿ. ಕೊನೆಗೆ ಒಂದು ವೇಳೆ ರಾಜಕಾರಣ ಆಗಿದ್ದರೆ ಅದನ್ನು ಸ್ಪಷ್ಟವಾಗಿ ವಿರೋಧಿಸಿ. ಹಿಂದೂಗಳಿಗೆ ತಮ್ಮ ಧರ್ಮದ ಬಗ್ಗೆ ಸವಿಸ್ತಾರವಾದ ಜ್ಞಾನವಿದೆಯೇ? ಇದ್ದರೆ ಅದು ಯಾವ ಮತ್ತು ಯಾರು ಶುರು ಮಾಡಿದರೂ ತಿಳಿದಿದೆಯೇ? ನಾವು ಸಾರಾಸಗಟಾಗಿ ವಿವೇಚಿಸಿದರೆ ನಮಗೆ ಹಿಂದೂ ಧರ್ಮದ ಅವಶ್ಯಕತೆ ಇದೆಯೇ? ಕೆಲವು ಜನರು ಹೇಳಿದ ಹಾಗೆ ಹಿಂದೂ ಧರ್ಮ ವೈದಿಕ ಧರ್ಮವಾಗಿದೆ. ಹಾಗಿದ್ದರೆ ವೇದ ಎಲ್ಲಿದೆ? ನಾನು ಅದನ್ನು ನೋಡಬಹುದೇ? ನಾನು ಅದನ್ನು ಓದಬಹುದೇ? ನೀವು ಹೇಳುವುದೇನೆಂದರೆ ನೀವು ವೇದಗಳನ್ನು ಮುಟ್ಟಬೇಡಿ ಮತ್ತು ನೋಡಬೇಡಿ. ಹಾಗಾದರೆ ನೀವು ಜೋರಾಗಿ ಓದಿದರೆ ನಾನು ಕೇಳಬಲ್ಲೆನು. ನಾನು ಹೇಳುತ್ತೇನೆ, ಈ ಹಿಂದುತ್ವ ಒಂದು ಪ್ರಚಂಡ ಧೋಕಾಬಾಜಿಯಾಗಿದೆ. ಇದರ ಮೇಲೆ ನಾವು ಮೂರ್ಖರಾಗಿ ಹಿಂದೂ ಧರ್ಮದ ಜೊತೆ ಇರಲು ಇಷ್ಟಪಡುವುದಿಲ್ಲ. ಈ ಧರ್ಮವು ಇದುವರೆಗೆ ನಮ್ಮದನ್ನೆಷ್ಟೋ ನಾಶ ಮಾಡಿದೆ. ಅದು ನಮ್ಮ ಬುದ್ಧಿ ನಾಶ ಮಾಡಿದೆ, ನಮ್ಮ ಸತ್ವದ ಹರಣ ಮಾಡಿದೆ. ಈ ಧರ್ಮವು ನಮ್ಮ ಭವಿಷ್ಯವನ್ನು ಮುಳುಗಿಸಿದೆ, ನಮ್ಮನ್ನು ಸಾವಿರಾರು ಪ್ರಕಾರಗಳಲ್ಲಿ ವಿಭಜಿಸಿದೆ. ನೀಚ ಮತ್ತು ಶ್ರೇಷ್ಠ ಎನ್ನುವ ಧರ್ಮದ ಅವಶ್ಯಕತೆ ಇದೆಯೇ? ಶತ್ರುವಿನ ದ್ವೇಷ ನಿರ್ಮಾಣ ಮಾಡುವ ಧರ್ಮ ನಮಗೆ ಬೇಡ. ಅರ್ಥಶೂನ್ಯ, ನಿರುಪಯೋಗಿ ಮತ್ತು ಜನರ ಪ್ರಗತಿಗೆ ಅಡ್ಡ ಬರುವ ಇಂತಹ ಹಿಂದೂ ಧರ್ಮದ ಸ್ವರೂಪ ಇರುವಾಗ ನಾವು ಯಾಕೆ ಇಲ್ಲಿರಬೇಕು? ಹುಚ್ಚುತನ,
ಅನೈತಿಕ, ಮೋಸ, ವಂಚನೆ ಇವೆಲ್ಲ ಯಾವಾಗ ಹಿಂದೂ ಧರ್ಮ ಹುಟ್ಟಿತೋ ಆಗ ಆ ಕಾಲದಲ್ಲಿ ನಡೆಯುತ್ತಿತ್ತು. ನಾವು ಈಗ ಈ ಪಾಶವಿ ಕಾಲದಲ್ಲಿಲ್ಲ ಮತ್ತು ಅದೇ ಧರ್ಮಕ್ಕೆ ಅಂಟಿಕೊಂಡಿರುವುದು ಸಾಧ್ಯವಿಲ್ಲ. ಮನುಷ್ಯರಿಗೆ ಧರ್ಮದ ಅವಶ್ಯಕತೆ ಇದ್ದರೆ ಅದನ್ನು ಆಧುನಿಕ ಯುಗಕ್ಕೆ ತಕ್ಕಂತೆ ಸುಧಾರಣೆ ಮಾಡಬೇಕು. ಧರ್ಮವೇ ಅವಶ್ಯಕ ವಿಷಯವಲ್ಲ. ಮನುಷ್ಯ ಸ್ವಂತ ಅನುಭವ ಮತ್ತು ಜಾಣತನದ ಆಧಾರದ ಮೇಲೆ ತಮ್ಮ ಜೀವನವನ್ನು ರೂಪಿಸಿಕೊಳ್ಳಬಹುದು. ಹಿಂದೂ ಧರ್ಮ ಒಂದು ವಿಕೃತಿಯಾಗಿದೆ. ಅದು ಯಾವ ಅರ್ಥದಲ್ಲಿಯೂ ಸಹ ನಮ್ಮ ಉಪಯೋಗಕ್ಕೆ ಬರುವುದಿಲ್ಲ. ಪ್ರತ್ಯೇಕ ಜಾತಿಯಲ್ಲಿ ಸಂಖ್ಯೆ ಪ್ರಮಾಣದಂತೆ ಜಾಗದ ಮೀಸಲಿಡಬೇಕು. ನನಗನ್ನಿಸುವ ಮಟ್ಟಿಗೆ ಪ್ರತಿಯೊಂದು ಜಾತಿಗೂ ಅವರ ಜನಸಂಖ್ಯೆಯಂತೆ ಮೀಸಲಿಟ್ಟ ಜಾಗ ಕೊಡಲೇಬೇಕು. ಒಂದು ಜಾತಿ ಅದರ ಜನಸಂಖ್ಯೆಯ ಪ್ರಮಾಣದಲ್ಲಿ ಶೇಕಡ ಒಂದು ಭಾಗ ಜಾಸ್ತಿ ತೆಗೆದುಕೊಂಡಿದ್ದರೆ ಸರ್ಕಾರವು ಅಂತ ವೇಳೆಯಲ್ಲಿ ಇಂಥ ಒಂದು ಜಾತಿಯವರು ಇನ್ನೊಂದು ಜಾತಿಯ ಅಧಿಕಾರದ ಮೇಲೆ ಅತಿಕ್ರಮಣ ಮಾಡುವ ಸಂಭವ ಇರುತ್ತದೆ ಎಂದು ಹೇಳಬೇಕು. ಈ ಜಾಗದಲ್ಲಿ ಕಾಯಿದೆ ಅಡ್ಡಿ ತರಲೇಬೇಕು. ಇಲ್ಲದಿದ್ದರೆ ಮುಂದೆ ಹೋಗುವವರು ಮುಂದೆ ಹೋಗುತ್ತಲೇ ಇರುತ್ತಾರೆ, ಹಿಂದೆ ಉಳಿದವರು ಇನ್ನೂ ಹಿಂದಕ್ಕೆ ಹೋಗುತ್ತಾರೆ. ಸ್ವಾತಂತ್ರ್ಯ ನಂತರ ಬ್ರಾಹ್ಮಣರಿಗೆ ಜಾಸ್ತಿ ಜಾಗ ಸಿಗುತ್ತಿದೆ. ಅತಿ ವೇಗದಲ್ಲಿ ಅವರ ಪ್ರಗತಿಯಾಗುತ್ತಿದೆ. ಇಂಗ್ಲಿಷ್ನವರ ಕಾಲದಲ್ಲಿ ICS ಪರೀಕ್ಷೆ ಲಂಡನ್ನಲ್ಲಿ ಆಗುತ್ತಿತ್ತು. ಎಲ್ಲ ಖರ್ಚನ್ನು ಸರ್ಕಾರ ವಹಿಸಿಕೊಳ್ಳುತ್ತಿತ್ತು. ಆದ್ದರಿಂದ ಬ್ರಾಹ್ಮಣರು ಸಹಜವಾಗಿ ಪಾಸ್ ಆಗುತ್ತಿದ್ದರು. ಶೇಕಡ 87% ಜನತೆಯನ್ನು ವಂಚಿತರಾಗಿಟ್ಟಿರುವುದಕ್ಕೆ ಲೋಕಶಾಹಿ ಇದೆಯೇ? ಶೇಕಡ 3% ಜನರ ಅಧಿಕಾರ ಇದ್ದರೆ ಅದು ನ್ಯಾಯವೇ? ನಮ್ಮ ಹಕ್ಕಿನ ಸಲುವಾಗಿ ಜಗಳವಾಡುವುದು ತಪ್ಪು ಹೇಗೆ? ನಮಗೆ ನ್ಯಾಯ ಬೇಕು, ಮರ್ಯಾದೆ ಬೇಕು, ನಮ್ಮ ಪಾಲು ನಮಗೆ ಬೇಕು. ನಾವು ಇವೆಲ್ಲವನ್ನು ಬೇಡಿದರೆ ಆಗ ಯಾರಿಗೆ ಯಾಕೆ ಸಿಟ್ಟು ಬರಬೇಕು? ನಮಗೆ ಮೈ ಮೇಲೆ ಪೂರ್ತಿ ಬಟ್ಟೆ ಇಲ್ಲ, ವಾಸಿಸಲು ಮನೆ ಇಲ್ಲ, ಶಾಲೆಯ ಕೊರತೆ ಇದೆ, ಜಾಗದ ಅನಿಶ್ಚಿತತೆ, ಕಳ್ಳತನ, ದರೋಡೆ, ಕೂನಿ. ಕಲಮು 144 ಮಾತ್ರ ಸತತವಾಗಿ ಇರುತ್ತದೆ. ಇದೆಲ್ಲ ಇದ್ದು ಇವತ್ತು ಸ್ವರಾಜ್ಯವಿದೆ ಎನ್ನುವುದನ್ನು ಹೇಗೆ ಮಾನ್ಯ ಮಾಡುವುದು? ಯಾರು ಸ್ವತಃ ಸ್ವಾಭಿಮಾನ, ಅಸ್ಮಿತೆ, ಪ್ರತಿಷ್ಠೆ ಮುಂತಾದವುಗಳ ಹಿಂದೆ ಹೋಗುವುದಿಲ್ಲವೋ ಅವರು ರಾಷ್ಟ್ರವಾದದ ಕಲ್ಪನೆಯಲ್ಲಿ ಬಲಿಬೀಳುತ್ತಾರೆ. ದೇಶ ನಿಜವಾಗಿ ಸ್ವತಂತ್ರವಾಗಬೇಕಾದರೆ ಧರ್ಮ, ಆಡಳಿತ ಮತ್ತು ಸರ್ಕಾರವು ಕ್ರಾಂತಿಕಾರಿಯಾಗಿರಬೇಕು. ಈ ದೃಷ್ಟಿ ಹಿರದ ಹೊರತು ರಾಜಕಾರಣದ ಮೇಲೆ ಟೀಕೆ ಮಾಡುವುದು ಪ್ರಯೋಜನವಿಲ್ಲ. ಕುರುಡು ಆಕ್ರಮಣ ನಮ್ಮನ್ನು ಧ್ಯೇಯದೆಡೆಗೆ ಒಯ್ಯುವುದಿಲ್ಲ. ಧನ್ಯವಾದಗಳು.

ಓಂ ರಾಮಣ್ಣನೇ. ಅನಂತರ ರಾಜ ಮಹಾವಿಜೇತನು ತನ್ನ ಕಂಚುಕಿಯ ಮಾತುಗಳನ್ನು ಒಪ್ಪಿಕೊಂಡನು ಮತ್ತು ಅವನು ಹೇಳಿದಂತೆಯೇ ಮಾಡಿದನು. ಪ್ರತಿಯೊಬ್ಬನು ತನ್ನ ಉದ್ಯೋಗದಲ್ಲಿ ನಿರತನಾದುದರಿಂದ ಆ ಜನರು ರಾಜ್ಯವನ್ನು ಹಿಂಸಿಸುವುದನ್ನು ನಿಲ್ಲಿಸಿದರು. ರಾಜನ ಆದಾಯ ಅಧಿಕವಾಯಿತು, ರಾಜ್ಯ ಶಾಂತಿಯುತವಾಯಿತು. ಪ್ರಜೆಗಳು ಪರಸ್ಪರ ಸಂತುಷ್ಟರಾಗಿ ತಮ್ಮ ಮಕ್ಕಳೊಂದಿಗೆ ನಲಿದರು ಮತ್ತು ನಿರ್ಭೀತರಾಗಿ ವಾಸ ಮಾಡಿದರು. ಅನಂತರ ಮಹಾವಿಜೇತನು ತನ್ನ ಪುರೋಹಿತನನ್ನು ಕರೆದು ಹೇಳಿದನು, ಅವ್ಯವಸ್ಥೆ ಈಗ ಕೊನೆಗೊಂಡಿದೆ, ದೇಶದಲ್ಲಿ ಶಾಂತಿಯುಂಟಾಗಿದೆ. ದೀರ್ಘಕಾಲದವರೆಗೆ ನನಗೆ ಸುಖ ಸಮೃದ್ಧಿಯನ್ನು ಕೊಡುವ ಮಹಾಯಜ್ಞವನ್ನು ಏರ್ಪಡಿಸಬೇಕೆಂದಿದ್ದೇನೆ. ಈಗ ಅದನ್ನು ಹೇಗೆ ಮಾಡಬೇಕೆಂದು ಪೂಜ್ಯರು ತಿಳಿಸಬೇಕು. ಹಾಗಿದ್ದರೆ ಮಹಾಸ್ವಾಮಿಗಳು, ರಾಜ್ಯದಲ್ಲಿರುವ ಕ್ಷತ್ರಿಯ ಸಾಮಂತರಿಗೆ ಅವರು ದೇಶದ ಯಾವುದೇ ಭಾಗದಲ್ಲಿರಲಿ ಅಥವಾ ಪಟ್ಟಣಗಳಲ್ಲಿರಲಿ ಆಮಂತ್ರಣಗಳನ್ನು ಕಳಿಸುವಂತಾಗಲಿ. ಅದೇ ರೀತಿ ಮಂತ್ರಿಗಳು ಮತ್ತು ಅಧಿಕಾರಿಗಳಿಗೆ ಅಥವಾ ಪ್ರತಿಷ್ಠಿತ ಬ್ರಾಹ್ಮಣರಿಗೆ ಅವರು ಗ್ರಾಮಾಂತರದಲ್ಲಿರಲಿ ಅಥವಾ ಪಟ್ಟಣಗಳಲ್ಲಿರಲಿ ಆಮಂತ್ರಣಗಳನ್ನು ಕಳಿಸುವಂತಾಗಲಿ. ಅಥವಾ ಸ್ಥಿತಿವಂತರಾದ ಗೃಹಸ್ಥರಿಗೆ, ನಾನು ಒಂದು ಮಹಾಯಜ್ಞವನ್ನು ನಿರ್ವಹಿಸಬೇಕೆಂದಿದ್ದೇನೆ. ನನ್ನ ಅನಂತ ಕಾಲದ ಸುಖ ಕಲ್ಯಾಣಗಳಿಗಾಗಿರುವ ಈ ಮಹಾಯಜ್ಞಕ್ಕೆ ಪೂಜ್ಯರು ಅನುಮತಿ ಕೊಡಬೇಕು ಎಂದು ಆಮಂತ್ರಣ ಕೊಡಬೇಕು. ಓಂ ಬ್ರಾಹ್ಮಣನೇ, ರಾಜ ಮಹಾವಿಜೇತನು ತನ್ನ ಪುರೋಹಿತರ ಮಾತನ್ನು ಒಪ್ಪಿ ಅದರಂತೆಯೇ ನಡೆದನು. ಬ್ರಾಹ್ಮಣರಾಗಲಿ ಕ್ಷತ್ರಿಯರಾಗಲಿ ಸ್ಥಿತಿವಂತ ಗೃಹಸ್ಥರಾಗಲಿ ಎಲ್ಲರೂ ಒಂದೇ ಸ್ವರದಿಂದ ನುಡಿದರು, ಮಹಾಸ್ವಾಮಿಗಳು ಮಹಾಯಾಗವನ್ನು ನೆರವೇರಿಸಲಿ, ಕಾಲ ಸೂಕ್ತವಾಗಿದೆ. ರಾಜ ಮಹಾವಿಜೇತನು ಈ ಕೆಳಗಿನ 8 ವಿಧಗಳಲ್ಲಿ ಗುಣಪೂರ್ಣನಾಗಿದ್ದನು. ಮಾತಾ ಪಿತೃಗಳ ಉಭಯ ದೃಷ್ಟಿಯಿಂದಲೂ ಉತ್ತಮ ಜನ್ಮ ಪಡೆದಿದ್ದನು. ಶುದ್ಧವಾದ 7 ತಲೆಮಾರಿನ ವಂಶ ಪರಂಪರೆಯನ್ನು ಪಡೆದಿದ್ದನು. ಅವನ ಜನನದ ಬಗೆಗೆ ಯಾವುದೇ ರೀತಿಯಾದ ನಿಂದನೆಗಳಿರಲಿಲ್ಲ. ಆತನು ಸುರೂಪಿಯು, ಆಹ್ಲಾದವನ್ನುಂಟು ಮಾಡುವಂತಹ ವ್ಯಕ್ತಿತ್ವವನ್ನು ಪಡೆದವನು, ವಿಶ್ವಾಸವನ್ನು ಮೂಡಿಸುವವನು, ಮಹಾ ಸೌಂದರ್ಯಶಾಲಿಯಾದ ಮೈಕಾಂತಿಯವನು, ಗೌರವರ್ಣದವನು, ಉತ್ತಮ ಮುಖಭಾವವುಳ್ಳವನು, ನೋಡಲು ಭವ್ಯವಾಗಿರುವವನು ಆಗಿದ್ದನು. ಅಭೂತಪೂರ್ವವಾದ ಸಂಪತ್ತಿನಿಂದಲೂ, ಆಸ್ತಿಯಿಂದಲೂ, ಹೇರಳವಾಗಿ ಕೂಡಿದ ಬೆಳ್ಳಿ ಬಂಗಾರಗಳಿಂದಲೂ, ವೈಭೋಗದ ವಸ್ತುಗಳಿಂದಲೂ, ದವಸ ಧಾನ್ಯಗಳಿಂದ ತುಂಬಿದ ಕಣಜಗಳಿಂದಲೂ ಆತನು ಬಹಳ ಸಾಮರ್ಥ್ಯಶಾಲಿಯಾಗಿದ್ದನು. ಸೈನ್ಯ ಬಲದ ಮೇಲೆ ಹಿಡಿತವುಳ್ಳವನು, ಗಜ, ಅಶ್ವ, ರಥ ಮತ್ತು ಧನುರ್ಧಾರಿಗಳಿಂದ ಕೂಡಿದ ಚತುರಂಗ ಬಲವುಳ್ಳವನು ಆಗಿದ್ದು, ಅವನ ವೈಭವವನ್ನು ಕಂಡು ಅವನ ಶತ್ರುಗಳು ಉರಿಯುತ್ತಿದ್ದರು. ವಿಶ್ವಾಸದ ಸ್ವಭಾವವುಳ್ಳವನು, ಉದಾರಿಯು, ಮಹಾದಾನಿಯು, ತೆರೆದ ಗೃಹವುಳ್ಳವನು ಆದ ಅವನು ಸಮಣರಿಗೆ, ಬ್ರಾಹ್ಮಣರಿಗೆ, ಬಡವರಿಗೆ, ದಾರಿಹೋಕರಿಗೆ, ಭಿಕ್ಷುಕರಿಗೆ ಮತ್ತು ಶರಣು ಬಂದವರಿಗೆ ಉಕ್ಕುವ ಚಿರುಮೆಯುಳ್ಳ ಬಾವಿಯಂತಿದ್ದು ಎಲ್ಲರಿಗೂ ಉಪಕಾರಿಯಾಗಿದ್ದನು ಮತ್ತು ಸತ್ಕಾರ್ಯ ಪ್ರವರ್ತಕನಾಗಿದ್ದನು, ಸಕಲ ವಿದ್ಯಾ ಪಾರಂಗತನಾಗಿದ್ದನು. ಆತನು ತಾನು ಹೇಳಿದುದರ ಅರ್ಥವನ್ನು ಅರಿತವನಾಗಿದ್ದನು ಹಾಗೂ ಈ ಮಾತಿನ ಅರ್ಥ ಹೀಗೆ, ಆ ಮಾತಿನ ಅರ್ಥ ಹಾಗೆ ಎಂದು ವಿವರಿಸಬಲ್ಲವನಾಗಿದ್ದನು. ಆತನು ಬಹಳ ಬುದ್ಧಿಶಾಲಿಯಾಗಿದ್ದನು. ಭೂತ, ಭವಿಷ್ಯತ್ ಮತ್ತು ವರ್ತಮಾನಗಳನ್ನು ಸರಿಯಾಗಿ ವಿಮರ್ಶಿಸಬಲ್ಲವನಾಗಿದ್ದನು. ಆತನಲ್ಲಿದ್ದ ಈ 8 ಗುಣಗಳು ಕೂಡ ಅವನು ಯಜ್ಞ ಮಾಡುವುದಕ್ಕೆ ಸಹಾಯಕವಾಗಿದ್ದವು. ಅವನ ಪುರೋಹಿತನಾದ ಬ್ರಾಹ್ಮಣನು ಈ 4 ಗುಣಗಳಿಂದ ಪ್ರಪೂರ್ಣನಾಗಿದ್ದನು. ಅವನು 7 ತಲೆಮಾರುಗಳಿಂದಲೂ ಶುದ್ಧವಾದ ಮಾತಾ ಪಿತೃಗಳಲ್ಲಿ ಜನ್ಮ ಪಡೆದವನಾಗಿದ್ದನು. ಅವನ ಹುಟ್ಟಿನ ಬಗ್ಗೆ ಯಾವುದೇ ರೀತಿಯ ಅಪವಾದವಿರಲಿಲ್ಲ. ಆತನು ರಹಸ್ಯ ಮಂತ್ರಗಳನ್ನೆಲ್ಲ ಹೃದ್ಗತ ಮಾಡಿಕೊಂಡು ನಿರಂತರ ವಿದ್ಯಾರ್ಥಿಯಾಗಿದ್ದನು. ವೇದತ್ರಯ ಪಾರಂಗತನು, ಸೂಚಿ, ಧಾರ್ಮಿಕ ವಿಧಿವಿಧಾನ, ಧ್ವನಿಶಾಸ್ತ್ರಗಳನ್ನಲ್ಲದೆ 4ನೆಯದಾಗಿ ಭಾಷ್ಯವನ್ನು, 5ನೆಯದಾಗಿ ಇತಿಹಾಸವನ್ನು ಕೂಡಿದ ವೇದಗಳಲ್ಲಿ ಪಾರಂಗತನಾಗಿದ್ದನು. ನುಡಿಗಟ್ಟು ವ್ಯಾಕರಣಗಳಲ್ಲಿ ವಿದ್ವಾಂಸನು, ಲೋಕಾಯುತ ಮತ್ತು ಉತ್ತಮ ಪುರುಷನ 30 ಲಕ್ಷಣಗಳ ವಿಷಯದಲ್ಲಿ ಅಪಾರ ಜ್ಞಾನವುಳ್ಳವನೂ ಆಗಿದ್ದನು. ಕೇವಲ ಸದ್ಗುಣಿಯಲ್ಲ, ಸ್ವಭಾವಜನ್ಯ ಸದ್ಗುಣಗಳ ಅನುಗ್ರಹ ಪಡೆದವನು ಆಗಿದ್ದನು. ಅವನು ಬುದ್ಧಿಶಾಲಿಯು, ವಿಚಕ್ಷಣನು, ಪ್ರಾಜ್ಞನೂ ಆಗಿದ್ದನು.
ಧರ್ಮಕ್ರಿಯೆಯಲ್ಲಿ ಪ್ರಥಮ ಸ್ಥಾನೀಯನು, ಏನಿಲ್ಲೆಂದರೂ ದ್ವಿತೀಯನೂ ಆಗಿದ್ದನು. ಹೀಗೆ ಅವನ ಈ ನಾಲ್ಕು ಗುಣಗಳು ಕೂಡ ಅವನಿಗೆ ಯಜ್ಞವನ್ನು ಹವಣಿಸಲು ಸಹಾಯಕವಾದವು. ಮತ್ತು ಬ್ರಾಹ್ಮಣನೇ, ಯಜ್ಞ ಪ್ರಾರಂಭವಾಗುವುದಕ್ಕೆ ಮುಂಚೆ ಆ ಪುರೋಹಿತನು ರಾಜ ಮಹಾವಿಗೀತನಿಗೆ ಯಜ್ಞದ ಮೂರು ವಿಧಾನಗಳನ್ನು ವಿವರಿಸಿದನು. ಮಹಾಪ್ರಭುಗಳು ಯಜ್ಞ ಪ್ರಾರಂಭವಾಗುವುದಕ್ಕೆ ಮುಂಚೆ, ಅಯ್ಯೋ, ಬಹಳಷ್ಟು ಜನ ಸಂಪತ್ತನ್ನು ಇದರಲ್ಲಿ ತೊಡಗಿಸಬೇಕಾಯಿತಲ್ಲ ಎಂದು ಪರಿತಪಿಸಬಾರದು. ಅನಂತರ ಯಜ್ಞದ ಮಹಾ ಆಹುತಿಯನ್ನು ಕೊಡುವ ಸಂದರ್ಭದಲ್ಲಿಯೂ ಮಹಾಪ್ರಭುಗಳು, ಅಯ್ಯೋ, ಬಹಳಷ್ಟು ನನ್ನ ಸಂಪತ್ತನ್ನು ಇದರಲ್ಲಿ ತೊಡಗಿಸಿದೆನಲ್ಲ ಎಂದು ದುಃಖಿಸಬಾರದು. ಹಾಗೆಯೇ ಮಹಾಪ್ರಭುಗಳು ಯಜ್ಞ ಪರಿಸಮಾಪ್ತಿಯಾದ ನಂತರ, ಅಯ್ಯೋ, ಬಹಳಷ್ಟು ನನ್ನ ಸಂಪತ್ತನ್ನು ಇದರಲ್ಲಿ ತೊಡಗಿಸಿದೆನಲ್ಲ ಎಂದು ದುಃಖಿಸಬಾರದು. ಹೀಗೆ, ಓ ಬ್ರಾಹ್ಮಣನೇ, ಆ ಪುರೋಹಿತನು ಯಜ್ಞ ಪ್ರಾರಂಭಿಸುವುದಕ್ಕೆ ಮುಂಚೆ ರಾಜ ಮಹಾವಿಗೀತನಿಗೆ ಈ ಮೂರು ವಿಧಾನಗಳನ್ನು ವಿವರಿಸಿದನು. ಮತ್ತು ಓ ಬ್ರಾಹ್ಮಣನೇ, ಆ ಪುರೋಹಿತನು ಯಜ್ಞ ಪ್ರಾರಂಭಿಸುವ ಮುಂಚೆ ಯಜ್ಞದಲ್ಲಿ ಪಾಲ್ಗೊಂಡವರ ವಿಷಯದಲ್ಲಿ ಒದಗಬಹುದಾದ 10 ವಿಧದ ಅಚಾತುರ್ಯಗಳನ್ನು ತಡೆಯುವ ಉದ್ದೇಶದಿಂದ ಈ ರೀತಿ ಹೇಳಿದನು. ಮಹಾಪ್ರಭುಗಳೇ, ನಿಮ್ಮ ಯಜ್ಞದಲ್ಲಿ ಭಾಗವಹಿಸಲು ಜೀವಿಗಳನ್ನು ಹಿಂಸಿಸಿದವರು ಬರುತ್ತಾರೆ, ಹಾಗೆ ಹಿಂಸೆ ಕೊಡುವವರು ಬರುತ್ತಾರೆ. ಕೈಯೆತ್ತಿ ಕೊಡದ ವಸ್ತುವನ್ನು ತೆಗೆದುಕೊಳ್ಳುವ ಜನರು ಬರುತ್ತಾರೆ, ಹಾಗೆ ತೆಗೆದುಕೊಳ್ಳದವರೂ ಬರುತ್ತಾರೆ. ಸುಳ್ಳು ಮಾತಾಡುವವರು ಮತ್ತು ಸುಳ್ಳು ಮಾತಾಡದವರು, ನಿಂದಿಸುವವರು ಮತ್ತು ನಿಂದನೆ ಮಾಡದವರು, ಧಾರ್ಷ್ಟ್ಯದಿಂದ ಮಾತಾಡುವವರು ಮತ್ತು ಹಾಗೆ ಮಾಡದವರು, ವ್ಯರ್ಥ ಹರಟೆ ಹೊಡೆಯುವವರು ಮತ್ತು ಹಾಗೆ ಹರಟೆ ಹೊಡೆಯದವರು, ಲೋಭಿಗಳು ಮತ್ತು ಲೋಭಿಗಳಲ್ಲದವರು, ಜನರೊಡನೆ ದ್ವೇಷ ಸಾಧಿಸುವವರು ಮತ್ತು ದ್ವೇಷ ತಾಳದವರು, ಸಮಂಜಸ ದೃಷ್ಟಿಯುಳ್ಳವರು ಮತ್ತು ಅಸಮಂಜಸ ದೃಷ್ಟಿಯವರು ಬರುತ್ತಾರೆ. ಇವರಲ್ಲಿ ಯಾರು ಕೆಟ್ಟದ್ದನ್ನು ಬಯಸುವರೋ ಅವರನ್ನು ಅವರ ಅನಿಷ್ಟಕ್ಕೆ ಬಿಟ್ಟು ಬಿಡಿ. ಆದರೆ ಯಾರು ಒಳ್ಳೆಯದನ್ನು ಬಯಸುವರೋ ಅವರಿಗೆ ಮಹಾಪ್ರಭುಗಳು ಸತ್ಕರಿಸಿ ಸಂತೋಷಪಡಿಸಲಿ. ಅವರಿಂದಲೇ ನಮ್ಮ ಹೃದಯ ಶಾಂತಿಯನ್ನು ಪಡೆಯುತ್ತದೆ. ಓ ಬ್ರಾಹ್ಮಣನೇ, ಆ ಪುರೋಹಿತನು ರಾಜನು ಯಜ್ಞವನ್ನು ನಡೆಸುತ್ತಿರುವಾಗ ಅವನ ಹೃದಯವನ್ನು 16 ವಿಧಗಳಲ್ಲಿ ಉತ್ತೇಜಿಸಿ, ಬೋಧಿಸಿ, ಪ್ರಚೋದಿಸಿ ಸಂತೋಷಗೊಳಿಸಿದನು. ರಾಜನು ಯಜ್ಞವನ್ನು ಮಾಡುವಾಗ ಜನಗಳು ಈ ರೀತಿ ಹೇಳಬಹುದು: ರಾಜ ಮಹಾವಿಗೀತನು ತನ್ನ 4 ವರ್ಣದ ಪ್ರಜೆಗಳನ್ನು ಆಹ್ವಾನಿಸದೆ 8 ವಿಧವಾದ ವೈಯಕ್ತಿಕ ಗುಣಗಳನ್ನು ಹೊಂದದೆ 4 ವಿಧವಾದ ವೈಯಕ್ತಿಕ ಗುಣಗಳನ್ನು ಹೊಂದಿದ ಬ್ರಾಹ್ಮಣನ ಸಹಾಯವಿಲ್ಲದೆ ಯಜ್ಞವನ್ನು ನಿರ್ವಹಿಸುತ್ತಿದ್ದಾನೆ. ಆದರೆ ಅವರು ಯಥಾರ್ಥವನ್ನು ತಿಳಿಯದೆ ಮಾತಾಡುತ್ತಿರುವರು, ಏಕೆಂದರೆ 4 ವರ್ಗದ ಜನರ ಒಪ್ಪಿಗೆಯನ್ನು ತೆಗೆದುಕೊಳ್ಳಲಾಗಿದೆ. ರಾಜನು ಸ್ವತಃ 8 ಗುಣಗಳನ್ನು ಹೊಂದಿದ್ದಾನೆ. ಈ 16 ವಿಧಿಗಳಲ್ಲಿ ಒಂದೊಂದನ್ನು ತೃಪ್ತಿಪಡಿಸಲಾಗುತ್ತದೆ ಎಂದು ರಾಜನು ಭರವಸೆ ತಾಳಬಹುದು. ರಾಜನು ಯಜ್ಞವನ್ನು ಮಾಡಲಿ, ಸಂತುಷ್ಟನಾಗಲಿ ಮತ್ತು ಸಮಾಧಾನ ಚಿತ್ತನಾಗಲಿ. ಮತ್ತು ಓ ಬ್ರಾಹ್ಮಣನೇ, ಆ ಮಹಾಯಜ್ಞದಲ್ಲಿ ಎತ್ತುಗಳಾಗಲಿ, ಆಡುಗಳಾಗಲಿ, ಕೋಳಿಗಳಾಗಲಿ, ಕೊಬ್ಬಿದ ಹಂದಿಗಳಾಗಲಿ ಅಥವಾ ಯಾವುದೇ ವಿಧವಾದ ಜೀವಿಗಳಾಗಲಿ ಕೊಲ್ಲಲ್ಪಡಲಿಲ್ಲ. ಯಜ್ಞ ಸ್ತಂಭಗಳನ್ನು ನಿರ್ಮಿಸಲೆಂದು ವೃಕ್ಷಗಳನ್ನು ಕಡಿದು ಕೆಡುಹಲಿಲ್ಲ. ಯಜ್ಞ ಕುಂಠದ ಸುತ್ತಲೂ ಹರಡಲೆಂದು ಯಾವ ದರ್ಬೆಯನ್ನು ಕತ್ತರಿಸಲಿಲ್ಲ. ದೂತರನ್ನಾಗಲಿ, ಗುಲಾಮರನ್ನಾಗಲಿ ಅಥವಾ ಅಲ್ಲಿ ಕೆಲಸಕ್ಕೆ ನೇಮಿಸಲ್ಪಟ್ಟ ಕೆಲಸಗಾರರನ್ನಾಗಲಿ ಸಲಾಕೆಗಳಿಂದ ಅಥವಾ ಹೆದರಿಸುವುದರಿಂದ ಅಲ್ಲಿಗೆ ತರಲಾಗಲಿಲ್ಲ. ಅವರು ಕಣ್ಣೀರು ತುಂಬಿದ ಮುಖಗಳಿಂದ ತಮ್ಮ ಕೆಲಸವನ್ನು ನಿರ್ವಹಿಸಲಿಲ್ಲ. ಯಾರು ಸಹಾಯ ಮಾಡಬೇಕೆಂದಿದ್ದರೋ ಅವರು ಕೆಲಸ ಮಾಡಿದರು, ಯಾರು ಸಹಾಯ ಮಾಡಲೊಪ್ಪಲಿಲ್ಲವೋ ಅವರು ಕೆಲಸ ಮಾಡಲಿಲ್ಲ. ಯಾರು ಯಾವುದನ್ನು ಮಾಡಬೇಕೆಂದಿದ್ದರೋ ಅವರು ಅದನ್ನು ನಿರ್ವಹಿಸಿದರು, ಯಾವುದನ್ನು ಮಾಡಬೇಡವೆಂದಿದ್ದರೂ ಅವರು ಅದನ್ನು ಮಾಡಲಿಲ್ಲ. ಕೇವಲ ತುಪ್ಪ ಮತ್ತು ಬೆಣ್ಣೆ, ಎಣ್ಣೆ ಮತ್ತು ಹಾಲು, ಜೇನುತುಪ್ಪ ಮತ್ತು ಸಕ್ಕರೆಗಳನ್ನು ಬಳಸಿ ಆ ಯಜ್ಞವನ್ನು ನೆರವೇರಿಸಲಾಯಿತು. ಮತ್ತೆ ಓ ಬ್ರಾಹ್ಮಣನೇ, ಕ್ಷತ್ರಿಯ ಸಾಮಂತರು, ಮಂತ್ರಿಗಳು ಮತ್ತು ಅಧಿಕಾರಿಗಳು, ಪ್ರತಿಷ್ಠಿತ ಬ್ರಾಹ್ಮಣರು ಮತ್ತು ಸ್ಥಿತಿವಂತರಾದ ಗೃಹಸ್ಥರು, ಅವರು ಗ್ರಾಮೀಣರಿರಲಿ ಅಥವಾ ಪಟ್ಟಣಿಗಳಿರಲಿ, ತಮ್ಮ ಅಭೂತಪೂರ್ವವಾದ ಸಂಪತ್ತಿನೊಡನೆ ರಾಜ ಮಹಾವಿಗೀತನ ಸಮೀಪಕ್ಕೆ ಹೋಗಿ ಈ ರೀತಿ ನೋಡಿದರು: ಪ್ರಭುಗಳೇ, ಈ ಮಹಾ ಸಂಪತ್ತನ್ನು ತಮ್ಮ ಉಪಯೋಗಕ್ಕೆಂದು ತಂದಿದ್ದೇವೆ. ತಮ್ಮ ಹಸ್ತದಿಂದ ಪ್ರಭುಗಳು ಇದನ್ನು ಸ್ವೀಕರಿಸಬೇಕು.

ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
1: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
0: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
1: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
3: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಸಾಮಾನ್ಯವಾಗಿ ಈ ವಯಸ್ಸಿಗೆ ಅನುಗುಣವಾಗಿ ಕೂಡ ಕೆಲವೊಮ್ಮೆ ಆಹಾರ ಪದ್ಧತಿಗಳ ಒಂದು ಕ್ರಮಬದ್ಧತೆ ಬದಲಾವಣೆ ಆಗ್ತಾ ಹೋಗುತ್ತೆ. ಮಕ್ಕಳಿದ್ದಾಗೆ ಒಂದು ರೀತಿಯಲ್ಲಿ ಆಹಾರ ಸೇವನೆ ಇದ್ದರೆ, ಪ್ರೌಢಾವಸ್ಥೆಗೆ ಬಂದಾಗ ಮತ್ತೊಂದು ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನು ಕಾಣ್ತೀವಿ. ಜೊತೆಗೆ ಯೌವನಾವಸ್ಥೆ ಇರ್ಬೋದು, ಹಾಗೆ ಈ 40ರ ನಂತರ ಜೊತೆಗೆ 50ರ ನಂತರ ನಮ್ಮ ದೇಹದಲ್ಲಿ ಕೂಡ ಒಂದಿಷ್ಟು ಬದಲಾವಣೆಯನ್ನು ಕಾಣ್ತೀವಿ. ಹಾಗೆ ಆರೋಗ್ಯದ ದೃಷ್ಟಿಯಲ್ಲಿ, ಜೊತೆಗೆ ಜೀವನ ಶೈಲಿಯಲ್ಲಿ, ಈ ರೀತಿಯಲ್ಲಿ ಹಂತ ಹಂತವಾಗಿ ಒಂದಿಷ್ಟು ಬದಲಾವಣೆಗಳನ್ನು ಕಾಣ್ತಾ ಹೋಗ್ತೀವಿ. ಅದರಲ್ಲೂ ಮುಖ್ಯವಾಗಿ ಹೆಣ್ಣು ಮಕ್ಕಳ ವಿಷಯಕ್ಕೆ ಅಂತ ಬಂದಾಗ ಸಾಕಷ್ಟು ಬದಲಾವಣೆಯನ್ನು ಕಾಣ್ತೀವಿ. ಯಾವ ಸಮಯದಲ್ಲಿ ಅಂದರೆ, ಹೆಣ್ಣು ಮಗಳು ಗರ್ಭಾವಸ್ಥೆಯಲ್ಲಿದ್ದಾಗ. ಹೆಣ್ಣು ಮಗಳು ತಾನು ಗರ್ಭಿಣಿ ಅಂತ ತಿಳಿದ ದಿನದಿಂದ ಮಗುವಿಗೆ ಜನ್ಮ ನೀಡುವ ದಿನದವರೆಗೂ ಒಂದು ರೀತಿಯ ಆಹಾರ ಪದ್ಧತಿ ಇರುತ್ತೆ. ಅಂತಹ ಸಮಯದಲ್ಲಿ ಸಾಕಷ್ಟು ಅವಳಿಗೆ ಏನು ಬೇಕೋ ಅದನ್ನು ತಂದು ತಿನ್ನಿಸೋದುಂಟು, ಬಸರಿ ಬಯಕೆ ಅಂತ. ಅವರಿಗೆ ಇಷ್ಟವಾದಂತಹ ತಿಂಡಿ ತಿನಿಸುಗಳನ್ನು ಎಲ್ಲದೂ ಕೂಡ ಮಾಡಿಕೊಡೋದುಂಟು. ಆಗ ಹೆಣ್ಮಗಳು ಕೂಡ ಹ್ಯಾಪಿಯಾಗಿರ್ತಾಳೆ, ಖುಷಿಯಿಂದ ತಿಂತಾಳೆ. ಆದರೆ ಮಗು ಹುಟ್ಟಿದ ಕ್ಷಣದಿಂದ ಬೇರೆ ರೀತಿಯಲ್ಲಿ ಅವಳ ಒಂದು ಜೀವನ ಶೈಲಿ ಬದಲಾವಣೆ ಆಗ್ತಾ ಹೋಗುತ್ತೆ. ಹೆರಿಗೆ ಬಳಿಕ ಅಂದರೆ ಡೆಲಿವರಿ ಆದ ನಂತರ ಅವಳಲ್ಲಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಾಕಷ್ಟು ರೀತಿಯಲ್ಲಿ ಬದಲಾವಣೆಗಳು ಕೂಡ ಕಂಡುಬರ್ತವೆ. ತಾಯಿ ಆಗೋದೇ ಒಂದು ಅದ್ಭುತ ಸೃಷ್ಟಿ. ಆ ಮಗು ಹುಟ್ಟಿದ ಕ್ಷಣದಿಂದ ತಾಯಿ ಬಾಣಂತಿ ಆಗ್ತಾಳೆ ಸ್ನೇಹಿತರೆ. ಅಲ್ಲಿಂದಲೇ ಬಾಣಂತನ ಪ್ರಾರಂಭವಾಗುತ್ತೆ. ಈ ಬಾಣಂತನದ ಅವಧಿ ಅವರವರ ಒಂದು ದೇಹ ಪ್ರಕೃತಿಗೆ ಅನುಗುಣವಾಗೇ ಇರುತ್ತೆ. ಅವಳು ಗರ್ಭ ಧರಿಸುವುದಕ್ಕಿಂತ ಮುಂಚೆ ಹೇಗಿರ್ತಾಳೋ ಆ ರೀತಿಯಲ್ಲಿ ಒಂದು ಸಹಜ ಸ್ಥಿತಿಗೆ ಬರೋ ತನಕ ಆ ಸಮಯವನ್ನೇ ಬಾಣಂತಿಯ ಆರೈಕೆ ಅಂತ ಕರೆಯೋದು ಉಂಟು. ಈ ದಿನ ಸ್ನೇಹಿತರೆ, ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಈ ಬಾಣಂತಿಯರ ಅಡುಗೆ ಯಾವ ರೀತಿ ಇರಬೇಕು, ಬಾಣಂತಿಯರಿಗೆ ಕೊಡುವಂತಹ ಆಹಾರ ಹೇಗಿರಬೇಕು, ಬಾಣಂತಿಯರಿಗೆ ಕೊಡುವಂತಹ ಆಹಾರ ಪ್ರತಿನಿತ್ಯ ನಾವು ನೀವೆಲ್ಲರೂ ಸೇವನೆ ಮಾಡ್ತೀವಲ್ವ ಆ ರೀತಿಯ ಆಹಾರ ಇರೋದಿಲ್ಲ. ಅದಕ್ಕೆ ಬದಲಾಗಿ ಪೋಷಣೆಗೆ ಅವಶ್ಯಕತೆ ಇರುವ ಆಹಾರ ಹೆಚ್ಚಾಗಿ ಸೇವನೆ ಮಾಡಬೇಕಾಗತ್ತೆ. ಹಾಗೆ ಕೆಲವೊಂದು ನಿಯಮಗಳನ್ನು ಕೂಡ ಸಾಕಷ್ಟು ಪಾಲನೆ ಮಾಡಬೇಕಾಗತ್ತೆ. ಅವರಿಗೆ ಫ್ರೆಶ್ ಆಗಿರುವಂತಹ ಈ ತಾಜಾ ತರಕಾರಿಗಳಿರ್ಬೋದು, ಫ್ರೆಶ್ ಆಗಿರುವಂತಹ ವೆಜಿಟೇಬಲ್ಸು, ಸೊಪ್ಪು, ಹಣ್ಣುಗಳನ್ನು ನೀಡ್ತಾರೆ. ಜೊತೆಗೆ ನಾನ್ ವೆಜ್ ತಿನ್ನೋರಿಗೆ ಮೊಟ್ಟೆ, ಚಿಕನ್ನು ಕೂಡ ಕೊಡೋದುಂಟು. ಸ್ನೇಹಿತರ ನೆನ್ಪು ಮಾಡ್ಕೊಳ್ಳಿ, ನಮ್ಮ ಅಜ್ಜಿಯಂದರು ಅಮ್ಮಂದರು ಎಷ್ಟು ಕಟ್ಟುನಿಟ್ಟಾಗಿ ಬಾಣಂತನ ಮಾಡ್ತಾಯಿದ್ರು ಅಂತ. ಬಾಣಂತಿ ರೂಮ್ ಅಂದ್ರೇ ಅಲ್ಲಿ ಯಾರನ್ನೂ ಕೂಡ ಬಿಡ್ತಾ ಇರಲಿಲ್ಲ. ತಾಯಿ ಮಗು ಅಷ್ಟೇ ಒಂದು ಕತ್ತಲಿನ ರೂಮಲ್ಲಿ ಬೆಚ್ಚಿಗೆ ಮಲಗುವಂತಹ ವ್ಯವಸ್ಥೆ ಮಾಡ್ತಾಯಿದ್ರು. ಬಿಸಿ ಬಿಸಿ ನೀರಿನ ಸ್ನಾನ, ಬಿಸಿ ಬಿಸಿ ಅಡುಗೆ, ಜೊತೆಗೆ ಮಫ್ಲರು, ಸ್ವೆಟ್ರು ಹಾಕಿ ಅವರನ್ನು ಬೆಚ್ಚನೆ ರೂಮಲ್ಲಿ ಇರಿಸ್ತಾಯಿದ್ರು. ಸಾಕಷ್ಟು ಕಟ್ಟುನಿಟ್ಟು ಮಾಡ್ತಾಯಿದ್ರು. ಆಗ ಈಗ ಒಂದಿಷ್ಟು ಬದಲಾವಣೆ ಆಗಿದೆ, ಅಷ್ಟೊಂದು ಕಟ್ಟುನಿಟ್ಟು ಮಾಡೋದಿಲ್ಲ. ಆದರೆ ಆಹಾರ ಸೇವನೆಯಲ್ಲಿ ಕೆಲವು ನಿಯಮಗಳನ್ನು ಪಾಲನೆ ಮಾಡಿದ್ರೆ ಬಾಣಂತನ ಕೂಡ ತುಂಬ ಚೆನ್ನಾಗಾಗತ್ತೆ ಅಂತ ಹೇಳ್ತಾರೆ. ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಬಾಣಂತಿಯರಿಗೆ ಯಾವ ರೀತಿಯ ಆಹಾರವನ್ನು ಕೊಡಬೇಕು, ಹೇಗಿರಬೇಕು ಅವರ ಒಂದು ಆಹಾರ ಹೇಗಿರಬೇಕು ಅವರ ಒಂದು ಆಹಾರ ಸೇವನೆ ಕ್ರಮ, ಜೊತೆಗೆ ಯಾವ ರೀತಿಯಲ್ಲಿ ಅವರು ಪೌಷ್ಟಿಕಯುಕ್ತವಾದ ಆಹಾರ ಸೇವನೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ಶಿವಮೊಗ್ಗದ ರತ್ನಗಿರಿ ನಿವಾಸಿಯಾದ ಶುಭ ಮ್ಯಾಡಮ್ ಅವರಿದ್ದಾರೆ. ಶುಭ ಮ್ಯಾಡಮ್ ಅವರಿಂದ ಬಾಣಂತಿ ಅಡುಗೆಗಳ ಬಗ್ಗೆ ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕ

0: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಬಾಣಂತಿ ಆಹಾರದ ವಿಶೇಷತೆ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ಶುಭ ಮ್ಯಾಡಮ್ ಅವರಿದ್ದಾರೆ ಅನ್ನೋದನ್ನು ತಿಳಿಸ್ದೆ. ಈ ಬಾಣಂತಿ ಆಹಾರ ಅನ್ನುವಂಥದ್ದು ಹೆರಿಗೆಯ ನಂತರ ತಾಯಿಯ ದೇಹವು ಮೊದಲಿನ ಸ್ಥಿತಿಗೆ, ಅಂದರೆ ನಾರ್ಮಲ್ ಆಗಿ ಇರಲಿಕ್ಕೆ, ಶಕ್ತಿಯನ್ನು ಹೊಂದಲಿಕ್ಕೆ, ಜೊತೆಗೆ ಎದೆ ಹಾಲನ್ನು ಹೆಚ್ಚಿಸಲಿಕ್ಕೆ ನೀಡಲಾಗುವ ಅತ್ಯಂತ ಪೌಷ್ಟಿಕಯುಕ್ತ ಆಹಾರ ಪದ್ಧತಿಯಾಗಿದೆ ಬಾಣಂತಿ ಸಮಯದಲ್ಲಿ ಕೊಡುವಂತಹ ಆಹಾರ. ಮಗುವಿಗೆ ಜನ್ಮ ಕೊಟ್ಟ ನಂತರ ಆ ಒಂದು ಸಮಯ ಹೆರಿಗೆಯ ನಂತರ ಮಹಿಳೆಯರ ಜೀರ್ಣಶಕ್ತಿ ಕಡಿಮೆ ಆಗುತ್ತೆ ಕೊಂಚ ಮಟ್ಟಿಗೆ. ಆದ ಕಾರಣ ಸುಲಭವಾಗಿ ಜೀರ್ಣವಾಗುವ ಮತ್ತು ದೇಹಕ್ಕೆ ಉಷ್ಣತೆ ನೀಡುವ ಆಹಾರಗಳನ್ನು ಆ ಸಮಯದಲ್ಲಿ ಕೊಡಲಾಗುತ್ತೆ. ಜೊತೆಗೆ ಕೆಲವೊಂದು ನಿಯಮಗಳನ್ನು ಕೂಡ ಪಾಲಿಸಬೇಕಾಗತ್ತೆ ಆರೋಗ್ಯದ ದೃಷ್ಟಿಯಿಂದ. ಹಾಗಾದರೆ ಯಾವ ರೀತಿಯ ಆಹಾರವನ್ನು ಸೇವನೆ ಮಾಡಬೇಕು, ಹೇಗಿರಬೇಕು ಅನ್ನೋದ್ರ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ಶುಭ ಮೇಡಮ್ ಅವರಿಂದ ಕೇಳೋಣ.
1: ನನ್ನ ಹೆಸರು ಶುಭ. ನಾನು ರತ್ನಗಿರಿಯ ನಿವಾಸಿ. ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ನನ್ನ ಎಲ್ಲ ಕೇಳುಗರಿಗೂ ಹಾಗೂ ಆರ್ಜೆ ಮಹಾಲಕ್ಷ್ಮಿಯವರಿಗೂ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಒಂದು ಹೆಣ್ಣು ತಾಯಿಯಾಗೋದು ಅಂದರೆ ಪ್ರಕೃತಿಯ ಅತ್ಯಂತ ಶ್ರೇಷ್ಠ ಮತ್ತು ಮಧುರವಾದ ಸೃಷ್ಟಿಯಾಗಿದೆ. ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿದಾಗ ಆಕೆಗೆ ಸಿಗುವ ಸಂತೋಷ ಮತ್ತು ಗೌರವಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. 9 ತಿಂಗಳು ಗರ್ಭದಲ್ಲಿ ಮಗುವನ್ನು ಹೊತ್ತು ಹೆರಿಗೆಯಲ್ಲಿ ಅಪಾರ ನೋವನ್ನು ಸಹಿಸಿ ಜನ್ಮ ನೀಡುವ ಮಹಾತ್ಯಾಗಿ ಎನ್ನಬಹುದು. ಮಗುವಿನ ಆಗಮನದಿಂದ ಆಕೆಗೆ ಜಗತ್ತಿನ ಸಕಲ ಸಂತೋಷವನ್ನು ತುಂಬುತ್ತಾ ಮಗುವಿನ ಸಂಸ್ಕಾರ, ಪ್ರೀತಿ ಮತ್ತು ಭಾಷೆಯನ್ನು ಕಲಿಸುವ ಮೂಲಕ ತಾಯಿಯೇ ಮಗುವಿನ ಜೀವನದ ಮೊದಲ ಗುರುವಾಗಿರುತ್ತಾಳೆ. ಹೆರಿಗೆಯ ನಂತರ ತಾಯಿ ಅಂದರೆ ಬಾಣಂತಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಕಡೆ ಹೆಚ್ಚಾಗಿ ಕಾಳಜಿಯನ್ನು ವಹಿಸಬೇಕು. ಹಾಗೆ ಅಗತ್ಯ ಕೂಡ. ಬಾಣಂತಿಯರು ಹೆರಿಗೆಯ ನಂತರ ರಕ್ತಸ್ರಾವ ಆಗ್ತಾ ಇರುತ್ತೆ, ಹಾಗೆ ಕೆಲವೊಂದು ಸೋಂಕುಗಳನ್ನು ತಡೆಗಟ್ಟಲು ನಿಯಮಿತವಾಗಿ ಆಹಾರವನ್ನು ಸೇವಿಸಬೇಕು. ಹಾಗೆ ತಾಯಿಯ ಹೆರಿಗೆಯಲ್ಲಿ ರಕ್ತಸ್ರಾವವಾಗಿ ಸುಸ್ತಾಗಿರ್ತಾಳೆ, ಮತ್ತು ಆ ಶಕ್ತಿಯನ್ನು ಪುನಃ ಮರಳಿ ಪಡೆಯಲು ಎದೆ ಹಾಲನ್ನು ಹೆಚ್ಚಿಸಲು ಪೌಷ್ಟಿಕಾಂಶಯುಕ್ತ ಆಹಾರವನ್ನು ಬಳಸಬೇಕು. ಹಸಿರು ಸೊಪ್ಪುಗಳು, ಮೆಂತೆ, ಅರಿವೆ, ಸಬ್ಬಸ್ಗೆ, ಹಾಗೆ ಬಾದಾಮಿ, ಖರ್ಜೂರಗಳು, ಮೊಳಕೆ ಕಾಳುಗಳನ್ನು ತಿನ್ನೋದ್ರಿಂದ ರಕ್ತಹೀನತೆಯನ್ನು ಕಡಿಮೆ ಮಾಡಬಹುದು. ಹಾಗೆ ಬಾಣಂತಿಯರು ಮಗುವಿಗೆ 1 ತಿಂಗಳು ಆಗುವವರೆಗೂ ಈ ಸೊಪ್ಪು ಇರುವ ಮೆತ್ತಗಿರುವಂಥ ಆಹಾರವನ್ನು ತಿನ್ನಬೇಕು. ಅಂದರೆ ಮೆಂತೆ ಗಂಜಿ, ಸಬ್ಬಸ್ಗೆ ಗಂಜಿ, ಗಸಗಸೆ ಗಂಜಿ, ಈರುಳ್ಳಿ ಗಂಜಿ, ಹಾಗೆ ಇದನ್ನೆಲ್ಲ ಬಳಸ್ತಾ ಇರಬೇಕು. ಆಮೇಲೆ ರಾಗಿ ದೋಸೆ, ಗೋಧಿ ದೋಸೆ, ಹೀಗೆ ಮೃದುವಾದ ಆಹಾರಗಳನ್ನು ಹೆಚ್ಚಾಗಿ ಸೇವಿಸಬೇಕು. ಬಾಣಂತಿಯರಿಗೆ ಬೆಳಿಗ್ಗೆ ಲೇಹಗಳನ್ನು ತಿಂದರೆ ಗ್ಯಾಸ್ಟಿಕ್ಕು ಬರೋದಿಲ್ಲ ಹೆಚ್ಚಾಗಿ, ಹಾಗೆ ಸೊಂಟಕ್ಕೆ ಬಲ ಬಂದು ಎದೆ ಹಾಲು ವೃದ್ಧಿಯಾಗುತ್ತದೆ. ಹಾಗೆ ಬೆಳ್ಳುಳ್ಳಿ ಲೇಹ ಮಾಡೋದ್ರಿಂದ, ಇದು ಹಾಲಿನಿಂದ ಮಾಡುವುದರಿಂದ ತಿನ್ನಲು ಕೂಡ ರುಚಿಯಾಗಿರುತ್ತೆ, ಹಾಗೆ ದೇಹಕ್ಕೆ ಒಳ್ಳೆಯದು. ಮತ್ತು ಅಜ್ವಾನ ಅಂದರೆ ಓಂಕಾಳು, ಇದನ್ನು ಉಂಡೆಗಳನ್ನು ಮಾಡಿ ತಿನ್ನೋದ್ರಿಂದ ಬಾಣಂತಿ ಮತ್ತು ಮಗುವಿಗೆ ಜೀರ್ಣಕ್ರಿಯೆ ಆಗಿ ಅದು ದೇಹದ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಅಷ್ಟೇ ಅಲ್ಲದೆ ಈ ಓಂಕಾಳಿನಲ್ಲಿ ಆ್ಯಂಟಿಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿ ಫಂಗಲ್ಸ್ ಗುಣಗಳು ಇವೆ. ಹೆರಿಗೆಯ ನಂತರ ತಾಯಿಯ ಯಾವುದೇ ರೀತಿಯ ಸೋಂಕುಗಳು ತಲಗಲದಂತೆ ಇದು ಕಾಪಾಡುತ್ತದೆ.
0: ಸ್ನೇಹಿತರೆ, ಬಾಣಂತಿಯರಿಗೆ ನೀಡಲಾಗುವ ಒಂದು ಸಾಂಪ್ರದಾಯಿಕ ಆಹಾರಗಳು, ಪೌಷ್ಟಿಕಯುಕ್ತ ಆಹಾರಗಳು ಸಾಕಷ್ಟು ವಿಶೇಷತೆಯಿಂದ ಕೂಡಿರ್ತವೆ. ಆ ಹೆಣ್ಣು ಮಗಳ ಆರೋಗ್ಯದ ದೃಷ್ಟಿಯಿಂದ ಮತ್ತು ಮಗುವಿನ ಆರೋಗ್ಯದ ದೃಷ್ಟಿಯಿಂದ ಉತ್ತಮ ಆಹಾರವನ್ನು ಆ ಸಮಯದಲ್ಲಿ ಕೊಡಲಾಗುತ್ತೆ. ಇಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ಕೂಡ ಆ ಹೆಣ್ಮಗಳು ಗಟ್ಟಿಯಾಗಲಿಕ್ಕೆ ಆ ಆಹಾರಗಳು ಕಾರಣವಾಗತ್ತೆ ಕೂಡ. ಕೆಲವು ಮನೆ ಮದ್ದುಗಳು ಇರ್ಬೋದು, ಸಾಂಪ್ರದಾಯಿಕ ಅಡುಗೆಗಳಿರ್ಬೋದು, ಜೊತೆಗೆ ತಾಯಿ ಮತ್ತು ಮಗುವಿನ ಆರೋಗ್ಯದ ದೃಷ್ಟಿಯಿಂದ ಹಿತಮಿತ ಆಹಾರ ಸೇವನೆ ಮಾಡೋದುಂಟು ಆ ಸಮಯದಲ್ಲಿ. ಇಂತಹ ಬಾಣಂತಿ ಅಡುಗೆಗಳ ಬಗ್ಗೆ ಜೊತೆಗೆ ಆಹಾರ ಪದ್ಧತಿ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ಶುಭ ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಶುಭಾ ಮ್ಯಾಡಮ್ ಅವರು ಬಾಣಂತಿ ಅಡುಗೆಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಬಾಣಂತನದ ಸಮಯದಲ್ಲಿ ತುಂಬಾ ಕೇರ್ ತಗೋಬೇಕಾಗತ್ತೆ, ಜೊತೆಗೆ ಇದೇ ರೀತಿಯ ಆಹಾರ ಸೇವನೆ ಮಾಡಬೇಕು ಅನ್ನೋ ಒಂದು ನಿಯಮಗಳು ಕೂಡ ಇದೆ. ತಾಯಿ ಮತ್ತು ಮಗುವಿನ ಆರೋಗ್ಯದ ದೃಷ್ಟಿಯಿಂದ ಆರೋಗ್ಯದಾಯಕ ಜೀವನವನ್ನು ನಡೆಸಬೇಕಾಗತ್ತೆ, ಜೊತೆಗೆ ಆಹಾರ ಪದ್ಧತಿಯಲ್ಲಿ ಇರ್ಬೋದು, ಹಾಗೆ ದೈಹಿಕವಾಗಿ ಮಾನಸಿಕವಾಗಿ ಗಟ್ಟಿಗೊಳ್ಳಲಿಕ್ಕೆ ಆ ಸಮಯದಲ್ಲಿ ಎಷ್ಟು ನಾವು ಕೇರ್ ಮಾಡ್ತೀವೋ ಅಷ್ಟು ನಮ್ಮ ಮುಂದಿನ ಜೀವನ ಚೆನ್ನಾಗಿರುತ್ತೆ. ಇಂತಹ ಆಹಾರ ಪದ್ಧತಿಯ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ಶುಭಾ ಮ್ಯಾಡಮ್ ಅವರಿಂದ ತಿಳಿಯೋಣ.
3: ಇನ್ನು ಬಾಣಂತಿಗೆ 2 ತಿಂಗಳ ನಂತರ ದ್ವಿದಳ ಧಾನ್ಯಗಳು, ತೊಗರಿಬೇಳೆ, ಹೆಸರು ಬೇಳೆ ಮತ್ತು ಹೆಸರು ಕಾಳುಗಳಿಂದ ಮೊಳಕೆ ಮಾಡಿದ ಆಹಾರವನ್ನು ತಿನ್ನುವುದರಿಂದ ದೇಹಕ್ಕೆ ಪ್ರೋಟೀನ್ ಸಿಗುತ್ತದೆ. ರಾಗಿ ಮತ್ತು ಗೋಧಿ ಮೆಂತೆ ಬಳಸಿ ದೋಸೆ ಮಾಡುವುದರಿಂದ ದೇಹಕ್ಕೆ ಕ್ಯಾಲ್ಶಿಯಂ ಕೊರತೆಯನ್ನು ನೀಗಿಸಬಹುದು. ಹಾಗೆ ಕ್ಯಾರೆಟು, ಬೀಟ್ರೂಟು, ಹೀರೆಕಾಯಿ ಮತ್ತು ಸೋರೆಕಾಯಿ ಇವುಗಳನ್ನು ಬಳಸುವುದರಿಂದ ಬಾಣಂತಿಯ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬಾಣಂತಿಯರು ಪ್ರತಿದಿನ 1 ಲೋಟ ಹಾಲನ್ನು ಬಿಸಿ ಮಾಡಿ ಕುಡಿಯೋದ್ರಿಂದ, ಊಟದ ಜೊತೆಯಲ್ಲಿ ಶುದ್ಧವಾದ ತುಪ್ಪವನ್ನು ಬಳಸೋದ್ರಿಂದ ದೇಹಕ್ಕೆ ಫಲ ಸಿಗುತ್ತದೆ. ಸ್ನೇಹಿತರೆ, ಈ ಬಾಣಂತಿಯರಿಗೆ ಸುಲಭವಾಗಿ ಜೀರ್ಣವಾಗುವ ಹಾಗೆ ಉಪ್ಪು ಮತ್ತು ವಾತವನ್ನು ನಿಯಂತ್ರಿಸುವಂತಹ ಖಾರ ಮಸಾಲೆಗಳು ಇಲ್ಲದ ಪೌಷ್ಟಿಕ ಆಹಾರ ತುಂಬ ಉತ್ತಮ. ಬಾಣಂತಿಯರಿಗೆ ಸುಲಭವಾಗಿ ಜೀರ್ಣವಾಗುವ ಹಾಗೆ ಉಪ್ಪು ಮತ್ತು ವಾತವನ್ನು ನಿಯಂತ್ರಿಸುವ ಖಾರ ಮಸಾಲೆಗಳು ಇಲ್ಲದಂತಹ ಪೌಷ್ಟಿಕ ಆಹಾರ ತುಂಬ ಉತ್ತಮ. ಈಗ ಬಾಣಂತಿಯರಿಗೆ ಯಾವ ಯಾವ ಅಡುಗೆಗಳನ್ನು ಮಾಡಬಹುದೆಂದು ತಿಳಿದುಕೊಳ್ಳೋಣ. ಮೊದಲು ಹೆಸರು ಬೇಳೆ ಕಿಚಡಿ. ಬೇಕಾಗುವ ಸಾಮಗ್ರಿ: ಅಕ್ಕಿ, ಹೆಸರು ಬೇಳೆ, ಜೀರಿಗೆ, ಕಾಳುಮೆಣಸು, ಅರಿಶಿನ, ಉಪ್ಪು ಮತ್ತು ತುಪ್ಪ. ಮಾಡುವ ವಿಧಾನ: ಹೆಸರು ಬೇಳೆ ಮತ್ತು ಅಕ್ಕಿಯನ್ನು ಸಮಸಮವಾಗಿ ತೆಗೆದುಕೊಳ್ಳಬೇಕು. ಅಂದರೆ 1 ಬೌಲ್ ಅಕ್ಕಿ, 1 ಬೌಲ್ ಹೆಸರು ಬೇಳೆ. ಇದಕ್ಕೆ 2 ಚೊಂಬು ನೀರನ್ನು ಹಾಕಿ, ನಂತರ ಕಾಳುಮೆಣಸು 1/4 ಟೀಸ್ಪೂನ್, ಅರಿಶಿನ ಚುಟುಕಿ ಹಾಗೂ ಜೀರಿಗೆ 1/4 ಟೀಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಬೇಯಿಸಬೇಕು. ನಂತರ ಇದು ಒಗ್ಗರಣೆಗೆ, ತುಪ್ಪದೊಂದಿಗೆ ಒಗ್ಗರಣೆ ಹಾಕಬೇಕು. ಸಾಸಿವೆ, ಕರಿಬೇವು, ಒಣಮೆಣಸು ಮತ್ತು ಚುಟುಕಿ ಇಂಗು ಇಷ್ಟನ್ನು ಹಾಕಿ ಒಗ್ಗರಣೆ ಮಾಡಿದರೆ ರುಚಿ ರುಚಿಯಾದ ಹೆಸರು ಬೇಳೆ ಕಿಚಡಿ ರೆಡಿ. ಇನ್ನೊಂದು ಪದಾರ್ಥ ಅಂದರೆ ಅದು ಗೋಧಿ ನುಚ್ಚಿನ ಬಾತು. ಇದು ತಿನ್ನಲು ಕೂಡ ತುಂಬ ರುಚಿಯಾಗಿರುತ್ತದೆ, ಹಾಗೆ ಜೀರ್ಣಕ್ರಿಯೆ ಕೂಡ ಚೆನ್ನಾಗಿ ಆಗುತ್ತದೆ. ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು: ಗೋಧಿ ನುಚ್ಚು 1 ಬಟ್ಟಲು, ಬೆಲ್ಲ 1 ಬಟ್ಟಲು, ಒಣಕೊಬ್ಬರಿ 1/4 ಬಟ್ಟಲು, ಗಸಗಸೆ 1/2 ಟೀಸ್ಪೂನ್, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ತುಪ್ಪ. ಮಾಡುವ ವಿಧಾನ: ಗೋಧಿ ನುಚ್ಚನ್ನು ತುಪ್ಪದಲ್ಲಿ ಹುರಿದು ಚೆನ್ನಾಗಿ ಬೇಯಿಸಿಕೊಳ್ಳಬೇಕು. ನಂತರ ಸ್ವಲ್ಪ ಒಣಕೊಬ್ಬರಿ, ಗಸಗಸೆ ಇವೆರಡನ್ನು ಚೆನ್ನಾಗಿ ಅಂದರೆ ನುಣ್ಣಗೆ ರುಬ್ಬಿಕೊಂಡು ಬೆಲ್ಲ ಸೇರಿಸಿ ಚುಟುಕಿ ಉಪ್ಪನ್ನು ಹಾಕಿ ಕುದಿಸಿದರೆ ರುಚಿಕರವಾದ ಗೋಧಿ ನುಚ್ಚಿನ ಬಾತು ರೆಡಿ.
2: ಸ್ನೇಹಿತರೆ, ನಾನು ಆಗಲೇ ಹೇಳ್ದಾಗೆ ಇಲ್ಲಿ ಮುಖ್ಯವಾಗಿ ಆಹಾರ ಪದ್ಧತಿಯಲ್ಲಿ ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕಾಗತ್ತೆ ಅನ್ನೋದನ್ನು ತಿಳಿಸ್ದೆ. ಇಲ್ಲಿ ಅತಿಯಾದ ಖಾರ ಸೇವನೆ ಮಾಡೋ ಹಾಗಿಲ್ಲ, ಜೊತೆಗೆ ಮಸಾಲೆಯುಕ್ತ ಪದಾರ್ಥಗಳನ್ನು ಸೇವನೆ ಮಾಡೋ ಹಾಗಿಲ್ಲ, ಜಂಕ್ ಫುಡ್, ಹಾಗೆ ತಂಪು ಪಾನೀಯಗಳು, ಗ್ಯಾಸ್ ಉಂಟು ಮಾಡುವಂತಹ ತರಕಾರಿಗಳು ಅಂದರೆ ಈ ಆಲೂಗಡ್ಡೆ, ಕೋಸು, ಹಾಗೆ ಕರಿದ ಪದಾರ್ಥಗಳನ್ನು ಹೆಚ್ಚಾಗಿ ತಿನ್ನೋ ಹಾಗಿಲ್ಲ. ಮುಖ್ಯವಾಗಿ ಪೌಷ್ಟಿಕಾಂಶಯುಕ್ತ ಆಹಾರಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತೆ, ಸಾಂಪ್ರದಾಯಿಕ ಆಹಾರಕ್ಕೆ ಹೆಚ್ಚಿನ ಆದ್ಯತೆ ಕೊಡೋದು ಉಂಟು. ಇಲ್ಲಿ ಎಷ್ಟು ಕೇರಾಗಿ ನಾವು ಆರೋಗ್ಯವನ್ನು ಕಾಪಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿರ್ತೀವಿ ಅಂತ ಹೇಳ್ತಾ, ನಾಳಿನ ಸಂಚಿಕೆಯಲ್ಲೂ ಕೂಡ ಶುಭಾ ಮ್ಯಾಡಮ್ ಅವರಿಂದ ಬಾಣಂತಿ ಅಡುಗೆಗಳ ಬಗ್ಗೆ ಮತ್ತಷ್ಟು ರೆಸಿಪಿಗಳನ್ನು ತಿಳಿಸ್ತೀನಿ ಅಂತ ಹೇಳ್ತಾ ಸದ್ಯಕ್ಕೆ ಈ ದಿನದ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ನೀವು ಕೂಡ ಬಾಣಂತಿ ಅಡುಗೆಗಳ ಬಗ್ಗೆ, ಜೊತೆಗೆ ಆರೋಗ್ಯದ ಸಲಹೆಗಳ ಬಗ್ಗೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ವಿಷಯಗಳನ್ನು ತಿಳಿಸಬಹುದು. ನೀವು ಮಾಡಬೇಕಾಗಿರೋದಿಷ್ಟೇ, 9680960279 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದರೆ ನೀವು ತಿಳಿಸಿದಂತಹ ರೆಸಿಪಿಗಳನ್ನು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಬಾಣಂತಿ ಅಡುಗೆಗಳ ಬಗ್ಗೆ ಶುಭ ಮೇಡಮ್ ಅವರಿಂದ ಮತ್ತಷ್ಟು ರೆಸಿಪಿಗಳನ್ನು ತಿಳಿಸ್ತೀನಿ ಅಂತ ಹೇಳ್ತಾ ಸದ್ಯಕ್ಕೆ ಈ ದಿನದ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಎಷ್ಟು ಚೆನ್ನಾಗಿ ಗಾಡಿ ಎಳಿದ್ರು ಕೂಡ ಕುದುರೆಗೆ ಚಾಟಿ ಇಟ್ಟು ತಪ್ಪಿದ್ದಲ್ಲ. ಹಾಗೇನೆ ಮರ ಎಷ್ಟೇ ರುಚಿಕರ ಹಣ್ಣು ಕೊಟ್ಟರು ಕೂಡ ಆ ಮರಕ್ಕೂ ಕೂಡ ಕಲ್ಲಿನೇಟು ತಪ್ಪಿದಲ್ಲ. ಹಾಗೆ ಮನುಷ್ಯ ಎಷ್ಟೇ ಶ್ರೇಷ್ಠ ವ್ಯಕ್ತಿಯಾದ್ರೂ ಕೂಡ ಜನರ ನಿಂದನೆ ತಪ್ಪಿದಲ್ಲ. ಹಾಗಾಗಿ ನೀವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇರಲಿ. ನಿಮ್ಮ ಮನಸ್ಸಿಗೆ ಮುಟ್ಟುವಂತ ಕೆಲಸಗಳನ್ನ ಮಾಡಿ ನಿಂದನೆಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಆಲ್ ಇಸ್ ವೆಲ್.
1: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800 309 0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸುತ್ತಮುತ್ತ ಕಾರ್ಯಕ್ರಮ. ನಿಜಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮದಿಂದ 2026-27 ಸಾಲಿಗೆ ಅರ್ಹ ಅಭ್ಯರ್ಥಿಗಳಿಂದ ವಿವಿಧ ಯೋಜನೆಗಳಡಿ ಸೌಲಭ್ಯ ನೀಡಲು ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಅರಿವು ಶೈಕ್ಷಣಿಕ ಸಾಲ ಯೋಜನೆ, ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಉನ್ನತ ಶಿಕ್ಷಣ ವ್ಯಾಸಂಗಕ್ಕೆ ಆರ್ಥಿಕ ನೆರವು, ಸ್ವಯಂ ಉದ್ಯೋಗ, ನೇರ ಸಾಲ ಮತ್ತು ಸಹಾಯಧನ ಯೋಜನೆಗಳಿಗೆ ಹಿಂದುಳಿದ ವರ್ಗಗಳಿಗೆ ಸೇರಿದ ಪ್ರವರ್ಗ 1 ಬೆಸ್ತ, ಅಂಬಿಗ, ಅಂಬಿ, ಗಂಗಾಮತ, ಕಬ್ಬಲಿಗೆ, ಕೋಲಿ ಮತ್ತು ಇದರ ಉಪಜಾತಿಗಳ ಆಸಕ್ತರು ಗ್ರಾಮ 1, ಬೆಂಗಳೂರು 1, ಕರ್ನಾಟಕ 1 ನಾಗರಿಕ ಸೇವಾ ಕೇಂದ್ರಗಳಲ್ಲಿ ದಾಖಲೆಗಳೊಂದಿಗೆ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಸೆಪ್ಟೆಂಬರ್ 30 ಒಳಗೆ ಅರ್ಜಿ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗೆ ನಿಗಮದ ಜಾಲತಾಣ https://ambigaradevelopment.karnataka.gov.in ಅಥವಾ ನಿಗಮದ ದೂರವಾಣಿ ಸಂಖ್ಯೆ 0818222946 ಅಥವಾ ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಜಿಲ್ಲಾ ಕಚೇರಿಯನ್ನು ಸಂಪರ್ಕಿಸಬಹುದು. ಮುಂದಿನ ವಿವರ. ರಾಜ್ಯ ಒಕ್ಕಲಿಗ ಸಮುದಾಯ ಅಭಿವೃದ್ಧಿ ನಿಗಮದಿಂದ 2026-27 ಸಾಲಿಗೆ ಅರ್ಹ ಅಭ್ಯರ್ಥಿಗಳಿಂದ ವಿವಿಧ ಯೋಜನೆಗಳಡಿ ಸೌಲಭ್ಯ ನೀಡಲು ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಈ ಸೌಲಭ್ಯಗಳನ್ನು ಪಡೆಯಲು ಸೇವಾ ಸಿಂಧು http://sevasindhu.karnataka.gov.in ಪೋರ್ಟಲ್ ಮೂಲಕ ಗ್ರಾಮ 1, ಶಿವಮೊಗ್ಗ 1, ಕರ್ನಾಟಕ 1 ಮೂಲಕ ಆನ್ಲೈನ್ನಲ್ಲಿ ಮತ್ತು ಕ್ರಮ ಸಂಖ್ಯೆ 6 ಸ್ವಾತಂತ್ರ್ಯ ಅಮೃತ ಮುನ್ನಡೆ ಯೋಜನೆಗೆ ಅರ್ಜಿಯನ್ನು ಕೌಶಲ ಕರ್ನಾಟಕ ಅಭಿವೃದ್ಧಿ ನಿಗಮದ ತಂತ್ರಾಂಶದಲ್ಲಿ ಅರ್ಜಿ ಸಲ್ಲಿಸಲು ಸೆಪ್ಟೆಂಬರ್ 30 ಕೊನೆಯ ದಿನವಾಗಿದೆ. ಹೆಚ್ಚಿನ ಮಾಹಿತಿಗೆ ಜಿಲ್ಲಾ ವ್ಯವಸ್ಥಾಪಕರ ಕಚೇರಿ, ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ, ಭಾಗ್ಯ ನಿಲಯ, 1 ತಿರುವು, ಗಾಂಧಿನಗರ, ಶಿವಮೊಗ್ಗ ಇಲ್ಲಿ, ಅಥವಾ ದೂರವಾಣಿ ಸಂಖ್ಯೆ 0818222946 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಮುಂದಿನ ವಿವರ. ವಿದ್ಯಾವಂತ ನಿರುದ್ಯೋಗಿ ಯುವಜನತೆಗೆ ಉದ್ಯೋಗಾವಕಾಶ ಕಲ್ಪಿಸುವ ಉದ್ದೇಶದಿಂದ ಡಾ ಶರತ್ ಮರಿಯಪ್ಪ ಫೌಂಡೇಶನ್ ಸೆಪ್ಟೆಂಬರ್ 19 ಶಿವಮೊಗ್ಗ ನಗರದ NES ಮೈದಾನದಲ್ಲಿ ಆಯೋಜಿಸಿರುವ ಮಲೆನಾಡು ಮೆಗಾ ಜಾಬಥಾನ್ 2026. ಇದಕ್ಕೆ 166 ಕಂಪನಿಗಳು ಆಗಮಿಸಲಿದ್ದು 10,000 ಹೆಚ್ಚು ಉದ್ಯೋಗಾವಕಾಶಗಳಿವೆ ಎಂದು ಫೌಂಡೇಶನ್ ಅಧ್ಯಕ್ಷ ಶರತ್ ಮರಿಯಪ್ಪ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸೆಪ್ಟೆಂಬರ್ 19 ಬೆಳಗ್ಗೆ 9:30 ಸಂಜೆ 5 ಉದ್ಯೋಗ ಮೇಳ ನಡೆಯಲಿದ್ದು ಉಚಿತ ಪ್ರವೇಶವಿದೆ. ಮೇಳಕ್ಕೆ ನಿರೀಕ್ಷೆಗೂ ಮೀರಿ ಸ್ಪಂದನೆ ದೊರೆತಿದ್ದು ಭಾಗವಹಿಸುತ್ತಿರುವ 166 ಕಂಪನಿಗಳಲ್ಲಿ ಶಿವಮೊಗ್ಗ ಜಿಲ್ಲೆಯ 38 ಕಂಪನಿಗಳಿದ್ದು ಮೇಳದಲ್ಲಿ ಭಾಗವಹಿಸುತ್ತಿವೆ ಎಂದರು. ಕಂಪನಿಗಳ ಬೇಡಿಕೆಗೆ ಅನುಗುಣವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯೋಗಾಕಾಂಕ್ಷಿಗಳು ಮೇಳದಲ್ಲಿ ಪಾಲ್ಗೊಳ್ಳಬೇಕು. ಸಾಫ್ಟ್ವೇರ್, ಬ್ಯಾಂಕಿಂಗ್, ಹಾಸ್ಪಿಟಾಲಿಟಿ, BPO, ಮೆಡಿಕಲ್, ಹೆಲ್ತ್ ಕೇರ್, ಉತ್ಪಾದನೆ, ಇಂಜಿನಿಯರಿಂಗ್, ಫಾರ್ಮಸಿ, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ಸ್, ಚಾಲಕ, ಭದ್ರತಾ ಸಿಬ್ಬಂದಿ, ಗೌರ್ಮೆಂಟ್ಸ್ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಉದ್ಯೋಗಾವಕಾಶಗಳಿವೆ ಎಂದರು. ಎಂಟನೇ ತರಗತಿಯಿಂದ ಸ್ನಾತಕೋತ್ತರ ಪದವಿ ವಿದ್ಯಾರ್ಹತೆ ಹೊಂದಿರುವ 18-45 ವರ್ಷದೊಳಗಿನವರು ಮೇಳದಲ್ಲಿ ಭಾಗವಹಿಸಬಹುದು. ಉದ್ಯೋಗಾಕಾಂಕ್ಷಿಗಳು ರೆಸ್ಯೂಮ್, ಶೈಕ್ಷಣಿಕ ಪ್ರಮಾಣ ಪತ್ರಗಳ ಜೆರಾಕ್ಸ್ನ ಕನಿಷ್ಠ 10 ಪ್ರತಿಗಳನ್ನು ತರಬೇಕು. ಹುದ್ದೆಗೆ ಅನುಗುಣವಾದ ಉಡುಪು ಧರಿಸಿರಬೇಕು. ಸಮಯ ಪಾಲನೆ, ವಿಷಯ ಜ್ಞಾನ, ಕೌಶಲ ಹಾಗೂ ಶಿಸ್ತಿಗೆ ಆದ್ಯತೆ ನೀಡಬೇಕು ಎಂದರು. ಅಭ್ಯರ್ಥಿಗಳು ವೆಬ್ಸೈಟ್ ಮೂಲಕ ನೋಂದಣಿ ಮಾಡಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗೆ ಮೊಬೈಲ್ ಸಂಖ್ಯೆ 9620627697. ಮತ್ತೊಂದು ಸಂಖ್ಯೆ 9380556464. ಈ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು. ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಸೆಪ್ಟೆಂಬರ್ 19 ಮಧ್ಯಾಹ್ನದ ನಂತರ ಸಚಿವರಾದ ಮಧು ಬಂಗಾರಪ್ಪ, ಸಂತೋಷ್ ಲಾರ್ಡ್ ಆಫರ್ ಲೆಟರ್ಗಳನ್ನು ವಿತರಿಸಲಿದ್ದಾರೆ ಎಂದು ತಿಳಿಸಿದರು. ಪ್ರಮುಖರಾದ ಕುಮಾರ್ ಉಪ್ಪಾರ್, ಪ್ರಕಾಶ್, ರಾಜೇಶ್, ಪತ್ರೇಶ್, ವರುಣ್, ಸಾಯಿರಾಮಣ್ಣ, ತ್ಯಾಗರಾಜ್ ಇದ್ದರು. ಇಂತಹ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸುತ್ತಮುತ್ತ ಕಾರ್ಯಕ್ರಮ. ಶಿವಮೊಗ್ಗದ ವೆಂಕಟನಗರದ ಬಸವ ಕೇಂದ್ರದಲ್ಲಿ September 20 ಭಾನುವಾರ ಸಂಜೆ 6:30 ಶರಣ ಸಂಗಮ 318 ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಸವ ಮರಳಸಿದ್ದ ಸ್ವಾಮಿಯವರ ದಿವ್ಯ ಸಾನ್ನಿಧ್ಯ ಇರಲಿದ್ದು ಶರಣಜಿ ಬೆನಕಪ್ಪ ಅಧ್ಯಕ್ಷತೆ ವಹಿಸಲಿದ್ದಾರೆ. ಶರಣ ಹೆಚ್ಎನ್ ಮಹಾರುದ್ರ, ಶಿವಮೊಗ್ಗದ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶರಣ ಎನ್ಎಸ್ ಲವಕುಮಾರಸ್ವಾಮಿ ಇವರ ಉಪಸ್ಥಿತಿ ಇರಲಿದ್ದು, ಮುಖ್ಯ ಅತಿಥಿಗಳಾಗಿ ಶಿವಮೊಗ್ಗದ ಪರ್ಸ್ಪೆಕ್ಟಿವ್ ಬೈ ಸರ್ಜನ್ ಮಾಲೀಕರಾದ ಶರಣ ಶಶಾಂಕ್ ಸರ್ಜನ್ ಹಾಗೂ ಡಾಕ್ಟರ್ ಆನಂದ ಎಸ್ಎನ್ ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಅಕ್ಕನ ಬಳಗ ಶಿವಮೊಗ್ಗ ಇವರ ವತಿಯಿಂದ ವಚನ ಗಾಯನ ಕಾರ್ಯಕ್ರಮವಿರುತ್ತದೆ. ಮುಂದಿನ ವಿವರ. ಶಿವಮೊಗ್ಗ ನಗರದ ನವಲಿಯಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಆವರಣ ಬೇಕರಿ ಘಟಕದಲ್ಲಿ ವಿವಿಧ ರೀತಿಯ ಬೇಕರಿ ಉತ್ಪನ್ನಗಳ ತಯಾರಿಕೆ ಕುರಿತು ಒಂದು ತಿಂಗಳ ಕೌಶಲ್ಯಾಭಿವೃದ್ಧಿ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ದಿನಾಂಕ 23/9/2026 22/10/2026 ತರಬೇತಿ ನಡೆಯಲಿದ್ದು, ಬೆಣ್ಣೆ ಬಿಸ್ಕತ್, ಕೊಕೊನಟ್ ಕುಕೀಸ್, ಕೊಕೊನಟ್ ಬಿಸ್ಕತ್, ಮಸಾಲಾ ಬಿಸ್ಕತ್, ಮಲ್ಟಿಂಗ್ ಮೂಮೆಂಟ್ ಬಿಸ್ಕತ್, ಪೀನಟ್ ಕುಕೀಸ್, ವೆನಿಲಾ ಬಟನ್, ಬನಾನಾ ಕೇಕ್, ಫ್ರೂಟ್ ಕೇಕ್, ಸ್ಪಂಜ್ ಕೇಕ್, ಆರೆಂಜ್ ಕೇಕ್, ಕಪ್ ಕೇಕ್, ಚಾಕ್ಲೇಟ್ ಕೇಕ್, ಜಾಮ್ ರೋಲ್, ಜೆಲ್ ಕೇಕ್, ಪೇಸ್ಟ್ರಿ ಕೇಕ್, ಬಟನ್ ಐಸಿಂಗ್, ಡೋನಟ್, ಮಿಲ್ಕ್ ಬ್ರೆಡ್, ಬನ್, ರಸ್ಕ್, ಪಿಜ್ಜಾ, ಪಫ್ ಪೇಸ್ಟ್ರಿ, ದಿಲ್ ಪಸಂದ್, ಬಾಂಬೆಕಾರ ಹಾಗೂ ಇತರೆ ಬೇಕರಿ ಉತ್ಪನ್ನಗಳ ತಯಾರಿಕೆಯ ಬಗ್ಗೆ ಪ್ರಾಯೋಗಿಕ ತರಬೇತಿ ನೀಡಲಾಗುತ್ತದೆ. ತರಬೇತಿಗೆ ಒಟ್ಟು ರೂ 4,500 ಶುಲ್ಕವಿದ್ದು, ತರಬೇತಿ ಸಮಯದಲ್ಲಿ ಊಟ ಮತ್ತು ವಸತಿ ಸೌಲಭ್ಯ ಇರುವುದಿಲ್ಲ. ಆಸಕ್ತರು ತರಬೇತಿ ಶುಲ್ಕವನ್ನು ಪಾವತಿಸಿ ದಿನಾಂಕ 22/9/2026 ದೂರವಾಣಿ ಮೂಲಕ ಅಥವಾ ಖುದ್ದಾಗಿ ಡಾ ಜಯಶ್ರೀ ಎಸ್ ಕೃಷಿ ವಿದ್ಯಾಲಯ ನವಲಿ ಶಿವಮೊಗ್ಗ ಇವರನ್ನು ಸಂಪರ್ಕಿಸಬಹುದು ಎಂದು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 944-91-87763 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದಾಗಿದೆ. ಮುಂದಿನ ವಿವರ. ಹೆಚ್ಎಸ್ ಸುಂದರೇಶ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಸಾರ್ವಜನಿಕವಾಗಿ ಆರೋಗ್ಯ ಉತ್ಸವ 2026 ಹೆಸರಿನಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು September 20 ಆಯೋಜಿಸಲಾಗಿದೆ ಎಂದು ಅಭಿಮಾನಿ ಬಳಗದ ಪ್ರಮುಖ ಜಿಎಸ್ ಸತೀಶ್ ತಿಳಿಸಿದರು. ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ಬೆಳಗ್ಗೆ 10 ಸಂಜೆ 4 ಶಿಬಿರ ನಡೆಯಲಿದೆ. ಸೆಕ್ಯೂರ್, ಚಂದ್ರಗಿರಿ, ಶಂಕರ ಕಣ್ಣಿನ ಆಸ್ಪತ್ರೆ, ಮಾತೃವಾತ್ಸಲ್ಯ, ಆರಾಧನಾ ಆರ್ಥೋಪೆಡಿಕ್ ಸೆಂಟರ್, ಸುಬ್ಬಯ್ಯ ಮೆಡಿಕಲ್ ಕಾಲೇಜ್ ಹಾಗೂ ಸುಬ್ಬಯ್ಯ ಡೆಂಟಲ್ ಕಾಲೇಜಿನ ತಜ್ಞ ವೈದ್ಯರು ಭಾಗವಹಿಸಲಿದ್ದಾರೆ ಎಂದರು. ಕಣ್ಣು, ಮಹಿಳಾ ಮತ್ತು ಮಕ್ಕಳ ಆರೋಗ್ಯ, ಮೂಳೆ, ಕೀಲು, ಬೆನ್ನುಹುರಿ, ದಂತ ಹಾಗೂ ಸಾಮಾನ್ಯ ಆರೋಗ್ಯ ತಪಾಸಣೆ ಮತ್ತು ವೈದ್ಯಕೀಯ ಸಲಹೆ ಉಚಿತವಾಗಿ ದೊರೆಯಲಿದೆ. ಆಶಾಜ್ಯೋತಿ ಬ್ಲಡ್ ಬ್ಯಾಂಕ್ ವತಿಯಿಂದ ಉಚಿತ ರಕ್ತದ ಗುಂಪು ತಪಾಸಣೆ ಹಾಗೂ ರಕ್ತದಾನ ಶಿಬಿರವೂ ನಡೆಯಲಿದೆ. ಸಾರ್ವಜನಿಕರು ತಮ್ಮ ಹಳೆಯ ವೈದ್ಯಕೀಯ ದಾಖಲಾತಿಗಳೊಂದಿಗೆ ಶಿಬಿರದಲ್ಲಿ ಭಾಗವಹಿಸಿ ಉಚಿತ ಆರೋಗ್ಯ ಸೇವೆಯ ಪ್ರಯೋಜನ ಪಡೆಯುವಂತೆ ಕೋರಿದರು. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ಮುಂಗಾರು ಮಳೆ ಕೊರತೆ ಹಿನ್ನೆಲೆಯಲ್ಲಿ ಶಿವಮೊಗ್ಗ ತಾಲೂಕು ವ್ಯಾಪ್ತಿಯ ಹಲವು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಲೆದೋರಿದ್ದು, ಅಂತಹ ಕಡೆಗಳಲ್ಲಿ ಪರ್ಯಾಯ ವ್ಯವಸ್ಥೆ ಮಾಡಬೇಕೆಂದು ಶಾಸಕಿ ಶಾರದಾ ಪೂರ್ಯನಾಯಕ್ ಸೂಚಿಸಿದರು. ಶಿವಮೊಗ್ಗ ನಗರದ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ನಡೆದ 2026-27 ಸಾಲಿನ ಮೊದಲ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಅವರು ಮಾತನಾಡಿದರು. ಪ್ರಸ್ತುತ ಶಿವಮೊಗ್ಗ ತಾಲೂಕು ವ್ಯಾಪ್ತಿಯ 6 ಗ್ರಾಮಗಳಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಎದುರಾಗಿದೆ. ಅಂತಹ ಕಡೆಗಳಲ್ಲಿ ಖಾಸಗಿ ಬೋರ್ವೆಲ್ಗಳಿಂದ ನೀರು ಪೂರೈಸುತ್ತಿದ್ದು, ಮುಂದಿನ ದಿನಗಳಲ್ಲಿ ಸಮಸ್ಯೆ ಇನ್ನಷ್ಟು ತಾರಕಕ್ಕೇರುವ ಸಾಧ್ಯತೆ ಇರುವುದರಿಂದ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು ಎಂದು ನಿರ್ದೇಶಿಸಿದರು. ಜಲ್ಜೀವನ್ ಮಿಷನ್ ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಅಡಿ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು, ಎಲ್ಲೆಲ್ಲಿ ಕಾಮಗಾರಿಗಳು ಬಾಕಿ ಇವೆಯೋ ಅವುಗಳೆಡೆಗೆ ಗಮನ ಹರಿಸಬೇಕು ಎಂದು ಹೇಳಿದರು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಪರಮೇಶ್, ಆಡಳಿತ ಅಧಿಕಾರಿ ಆರ್ಜಿ ನಂದಿನಿ, ತಹಶೀಲ್ದಾರ್ ರಾಜೀವ್, ಗ್ಯಾರಂಟಿ ಸಮಿತಿ ತಾಲೂಕು ಅಧ್ಯಕ್ಷ ಮಧು, ನಾಮನಿರ್ದೇಶಿತ ಸದಸ್ಯ ಶಿವಾನಂದಪ್ಪ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮುಂದಿನ ವಿವರ. ಬಂಗಾರಮಕ್ಕಿ ಶ್ರೀಗಳು ಕೈಗೊಂಡಿದ್ದ ಪಶ್ಚಿಮಘಟ್ಟ ಸಂರಕ್ಷಣಾ ಚಾತುರ್ಮಾಸ್ಯದ ಸಮಾರೋಪ ಸಮಾರಂಭ 27 ನಡೆಯಲಿದ್ದು, ಅಲ್ಲಿ ಪರಿಸರ ತಜ್ಞರು ಕಸ್ತೂರಿ ರಂಗನ್ ವರದಿ ಕುರಿತು ಚರ್ಚಿಸಲಿದ್ದಾರೆ ಎಂದು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಂಗಾರಮಕ್ಕಿ ಶ್ರೀಗಳ ನೇತೃತ್ವದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಹಲವು ಮಠಾಧೀಶರು, ಪರಿಸರಾಸಕ್ತರು ಭಾಗವಹಿಸಲಿದ್ದಾರೆ. ಜತೆಗೆ ರಾಷ್ಟ್ರಭಕ್ತರ ಬಳಗವು ಪಾಲ್ಗೊಂಡು ಪರಿಸರ ಸಂರಕ್ಷಣೆ ಹಾಗೂ ಕಸ್ತೂರಿ ರಂಗನ್ ವರದಿ ಜಾರಿ ಕುರಿತು ಚರ್ಚಿಸಲಾಗುವುದು. ಕಸ್ತೂರಿ ರಂಗನ್ ವರದಿ ಕುರಿತು 6 ರಾಜ್ಯಗಳ ತಜ್ಞರ ಸಮಿತಿ ಹಾಗೂ ಕಾನೂನು ವಿಭಾಗವು ಕಾರ್ಯನಿರ್ವಹಿಸುತ್ತಿದೆ ಎಂದರು. ವಂದೇ ಮಾತರಂ ಬಗ್ಗೆ ದೇಶದಲ್ಲಿ ಚರ್ಚೆ ಆಗುತ್ತಿರುವುದೇ ತಪ್ಪು. ಸ್ವಾತಂತ್ರ್ಯ ಹೋರಾಟದಲ್ಲಿ ವಂದೇ ಮಾತರಂನಿಂದ ಯುವಕರು ಜಾಗೃತರಾದರು. ಸ್ವಾತಂತ್ರ್ಯ ಬಂದಿತು. ಹಿಂದೆ ಕಾಂಗ್ರೆಸ್ ಮಹಾ ಅಧಿವೇಶನಗಳಲ್ಲಿಯೂ ಈ ಗೀತೆಯನ್ನು ಪೂರ್ತಿ ಹಾಡಿದ್ದಾರೆ, ಆದರೆ ಈಗ ಮೊಟಕು ಮಾಡಿದ್ದಾರೆ ಎಂದು ಆರೋಪಿಸಿದರು. ರಾಷ್ಟ್ರಭಕ್ತರ ಬಳಗದ ಶ್ರೀಕಾಂತ್ ಮಾತನಾಡಿ, ಕಸ್ತೂರಿ ರಂಗನ್ ವರದಿ ವಿರೋಧಿಸಿ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ 20-23 ಪರಿಸರ ಸತ್ಯಾಗ್ರಹ ನಡೆಯುತ್ತಿದೆ. ಇದರಲ್ಲಿ ರಾಷ್ಟ್ರಭಕ್ತರ ಬಳಗ ಹಾಗೂ ಪರಿಸರಕ್ಕಾಗಿ ಸಂಘಟನೆಯ 250 ಹೆಚ್ಚು ಕಾರ್ಯಕರ್ತರು ಕೆಇ ಕಾಂತೇಶ್ ನೇತೃತ್ವದಲ್ಲಿ 22 ಭಾಗವಹಿಸಲಿದ್ದೇವೆ ಎಂದರು. ಪಶ್ಚಿಮಘಟ್ಟಗಳಲ್ಲಿ ಸರಕಾರಿ ಕೃಪಾಪೋಷಿತ ಯೋಜನೆಗಳು ಆರಂಭವಾಗುತ್ತಿದೆ. ಹಲವು ಯೋಜನೆಗಳನ್ನು ಜಾರಿ ಮಾಡುವ ಮೂಲಕ ಸರಕಾರ ತಾನೇ ಮಾಡಿದ ಕಾನೂನುಗಳನ್ನು ಮುರಿಯುತ್ತಿದೆ ಎಂದರು. ಡಾಕ್ಟರ್ ಶೇಖರ್ ಗೌಳೇರ್, ಕೆಂಪಮ್ಮ, ಎಸ್ಪಿ ಅಶೋಕ್ ಕುಮಾರ್, ಅರುಣ್, ಪ್ರಕಾಶ್, ವಿರಾಜು ಮತ್ತಿತರರಿದ್ದರು. ಮುಂದಿನ ವಿವರ. ವಿಶ್ವಕರ್ಮರು ಜಗತ್ತಿನ ಮೊದಲ ಇಂಜಿನಿಯರ್ ಆಗಿದ್ದು, ಪ್ರತಿ ವಿಶ್ವಕರ್ಮಿಯೂ ಇಂಜಿನಿಯರ್ಗಳೇ ಆಗಿದ್ದಾರೆ ಎಂದು ಹಗರಿಬೊಮ್ಮನಹಳ್ಳಿಯ ಶ್ರೀ ವಿದ್ಯಾನಿಕೇತನ ಪಿಯು ಕಾಲೇಜಿನ ಉಪನ್ಯಾಸಕ ಬಿಜಿ ವಿನಯರಾಜ್ ಆಚಾರ್ಯ ಹೇಳಿದರು. ಶಿವಮೊಗ್ಗ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಶ್ರಯದಲ್ಲಿ ಶಿವಮೊಗ್ಗ ನಗರದ ಕುವೆಂಪು ರಂಗಮಂದಿರದಲ್ಲಿ ಆಯೋಜಿಸಿದ್ದ ಶ್ರೀ ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮದಲ್ಲಿ ಅವರು ವಿಶೇಷ ಉಪನ್ಯಾಸ ನೀಡಿದರು. ಪ್ರತಿ ಊರಿಗೂ ವಿಶ್ವಕರ್ಮರು ಬೇಕು. ಪಂಚಕಸುಬು ಮಾಡುವ ವಿಶ್ವಕರ್ಮರು ವಿಶ್ವಕ್ಕೆ ಬೇಕಾಗಿದ್ದಾರೆ. ರೈತರಿಗೂ ಕೂಡ ಇವರೇ ಬೆನ್ನೆಲುಬು. ದೇವರ ಕಲ್ಪನೆ ಮೂರ್ತಿಗೆ ಶಕ್ತಿ ಕೊಟ್ಟವರು ವಿಶ್ವಕರ್ಮ. ಅವರನ್ನು ಕೇವಲ ಒಬ್ಬ ದೇವಶಿಲ್ಪಿಯಾಗಿ ಮಾತ್ರವಲ್ಲದೆ ಇಡೀ ಬ್ರಹ್ಮಾಂಡದ ಮೂಲ ಸೃಷ್ಟಿಕರ್ತ ಎಂದು ನೋಡಲಾಗುತ್ತದೆ ಎಂದರು. ಬ್ರಹ್ಮಾಂಡದ ಉಗಮಕ್ಕೂ ಮೊದಲು ನೀರು ಮಾತ್ರ ಇದ್ದಾಗ ಮೊದಲ ಗರ್ಭವನ್ನು ರೂಪಿಸಿದವನು ವಿಶ್ವಕರ್ಮ. ದೇವತೆಗಳ ದಿವ್ಯ ಪಾತ್ರಗಳು, ಇಂದ್ರನ ವಜ್ರಾಯುಧ ಹಾಗೂ ಸಮಸ್ತ ಜೀವಿಗಳ ಆಕಾರ ಮತ್ತು ರೂಪಗಳನ್ನು ಈತನೇ ಕಡೆದು ನಿರ್ಮಿಸಿದನು ಎಂದು ಹೇಳಲಾಗುತ್ತದೆ ಎಂದು ತಿಳಿಸಿದರು. ವಿಶ್ವಕರ್ಮ ಸಮುದಾಯದವರು ಕುಲಕಸುಬಿನೊಂದಿಗೆ ಮಕ್ಕಳನ್ನು ಶೈಕ್ಷಣಿಕವಾಗಿ ಮುಂಚೂಣಿಗೆ ತರಬೇಕಿದೆ. ರಾಜಕೀಯ ಕ್ಷೇತ್ರದಲ್ಲಿ ಅವಕಾಶಗಳು ದೊರೆಯಬೇಕು ಎಂದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಸಿಎಸ್ ಚಂದ್ರಭೂಪಾಲ, ಶ್ರಮ, ಸಂಸ್ಕೃತಿ ಮತ್ತು ಕೌಶಲವನ್ನು ಗೌರವಿಸುವುದೇ ವಿಶ್ವಕರ್ಮ ಜಯಂತಿಯ ಉದ್ದೇಶ. ಪ್ರತಿ ಕೆಲಸದಲ್ಲೂ ದೈವತ್ವವನ್ನು ಕಾಣುವವನು ವಿಶ್ವಕರ್ಮಿ. ವಿಶ್ವಕರ್ಮರನ್ನು ಯಾವುದೇ ಒಂದು ಜಾತಿಗೆ ಸೀಮಿತಗೊಳಿಸಬಾರದು ಎಂದರು. ಎಸಿ ಕಚೇರಿಯ ಶಿರಸ್ತೇದಾರ್ ಲಿಂಗರಾಜ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಎಚ್ ಉಮೇಶ್, ಅಧಿಕಾರಿಗಳು, ಸಮಾಜದವರು ಇದ್ದರು.
ಇದರೊಂದಿಗೆ ಈ ದಿನದ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ಇಂತಹ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.
6: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
0: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
6: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
0: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
2: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.

0: ஜான அறிமே.
1: ಬಹುಶಃ ಜೀವಿ ವಿಜ್ಞಾನಿಗಳಿಗೆ ಹಾಗೂ ವಿಜ್ಞಾನ ಜಗತ್ತಿಗೆ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್ ಅವರ ಪರಿಚಯ ಮಾಡಿಕೊಡಬೇಕಿಲ್ಲ. ಪ್ರಾಣಿಗಳಲ್ಲಿ ಸಮಾಜ ಹೇಗೆ ರಚನೆಯಾಗಿರುತ್ತದೆ ಎನ್ನುವ ಬಗ್ಗೆ ಸಮಾಜ ಜೀವಿ ಪ್ರಾಣಿಗಳಾದ ಇರುವೆ, ಕಣಜ ಹಾಗೂ ಜೇನುನೊಣಗಳಲ್ಲಿ ಸಾಕಷ್ಟು ಅಧ್ಯಯನವನ್ನು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಗಳಿಸಿದಂತಹ ವಿಜ್ಞಾನಿ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಪ್ರೊಫೆಸರ್ ಆಗಿದ್ದ ಇವರು ಹಲವು ಉನ್ನತ ಹುದ್ದೆಗಳನ್ನ ನಿರ್ವಹಿಸಿದ್ದಾರೆ. ಇಂಡಿಯನ್ ನ್ಯಾಷನಲ್ ಸೈನ್ಸ್ ಅಕಾಡೆಮಿ ಅಥವಾ ಇನ್ಸಾದಂತಹ ಪ್ರತಿಷ್ಠಿತ ಅಕಾಡೆಮಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಪ್ರೊಫೆಸರ್ ಗದಕ್ಕರ್ ಇತ್ತೀಚೆಗೆ ದಿ ವೈರ್ ಸೈನ್ಸ್ ಪತ್ರಿಕೆಯಲ್ಲಿ ವಿಜ್ಞಾನ, ಸಮಾಜ ಹಾಗೂ ಪ್ರಜಾಸತ್ತೆಯ ನಡುವಿನ ಸಂಬಂಧಗಳ ಬಗ್ಗೆ ಒಂದು ಅಂಕಣವನ್ನು ಆರಂಭಿಸಿದ್ದಾರೆ. ಈ ಅಂಕಣದ ಕನ್ನಡ ಅನುವಾದವನ್ನ ನಾವು ಜಾಣಸುದ್ದಿಯಲ್ಲಿ ನಿಮಗೆ ಕೇಳಿಸಲಿದ್ದೇವೆ.
0: ವಿಸ್ಮಯಕ್ಕಿಂತ ವಿಸ್ಮಯ. ವಿಜ್ಞಾನಿಗಳು ಜನಸಾಮಾನ್ಯರಿಗಾಗಿಯೂ ಬರೆಯಬೇಕು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಶನ್ ಅಂಡ್ ರಿಸರ್ಚ್ ಸಂಸ್ಥೆಯಲ್ಲಿ ತಾನು ಹುಟ್ಟು ಹಾಕಿದ ಕೋಜಿಟೋ 137 ಇತ್ತೀಚೆಗೆ ಎಂಎಸ್ಸಿ ಮತ್ತು ಡಾಕ್ಟರೇಟ್ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿದ್ದ ವಿಜ್ಞಾನ ಸಂವಹನ ಕಾರ್ಯಾಗಾರವೊಂದರಲ್ಲಿ ಮಾತನಾಡಲೆಂದು ನನ್ನ ಹಳೆಯ ಶಿಷ್ಯೆ ಅನಿಂದಿತಾ ಭದ್ರಾ ನನಗೆ ಆಹ್ವಾನ ನೀಡಿದ್ದಳು. ಈ ಕಮ್ಮಟದಲ್ಲಿ ಹಲವು ಪರಿಣಿತರು ಭಾಷಣ ನೀಡಿದರು. ವಿಜ್ಞಾನ ಸಂವಹನದ ಬಗ್ಗೆ ತಾತ್ವಿಕವಾಗಿಯಾಗಲಿ ಪ್ರಾಯೋಗಿಕವಾಗಿಯಾಗಲಿ ನಾನು ಪರಿಣಿತನಲ್ಲದಿದ್ದರೂ ನನ್ನದೊಂದು ವಿಚಾರವನ್ನು ಹೇಳಬೇಕೆನಿಸಿದ್ದರಿಂದ ಕಮ್ಮಟದಲ್ಲಿ ಭಾಷಣ ಮಾಡಲು ಒಪ್ಪಿಕೊಂಡಿದ್ದೆ. ನಾವು ಇಂದು ಜ್ಞಾನವನ್ನು ಸೃಷ್ಟಿಸುತ್ತಿರುವ ವಿಜ್ಞಾನಿಗಳ ಕೆಲಸ ಹಾಗೂ ಆ ಜ್ಞಾನವನ್ನು ವಿಸ್ತೃತವಾಗಿ ತಿಳಿಸಿಕೊಡುವ ವಿಜ್ಞಾನ ಲೇಖಕರ ಕಾಯಕಗಳ ನಡುವೆ ಭೇದವನ್ನು ಕಾಣುತ್ತಿದ್ದೇವೆ. ವಿಜ್ಞಾನ ಎಷ್ಟೊಂದು ಜಟಿಲವಾಗಿ ಬಿಟ್ಟಿದೆ ಎಂದರೆ ಅದನ್ನು ಸಾಮಾನ್ಯ ಜನರಿಗೆ ತಿಳಿಸಿಕೊಡುವಷ್ಟು ಸಮಯ ಹಾಗೂ ಕೌಶಲ್ಯ ವಿಜ್ಞಾನಿಗಳಿಗೆ ಇಲ್ಲ ಎಂದು ಈ ಭೇದಕ್ಕೆ ಕಾರಣವನ್ನು ಕೊಡುತ್ತೇವೆ. ಇದೇ ಕಾರಣದಿಂದಲೇ ವಿಜ್ಞಾನ ಲೇಖಕರಿಗೆ ಸಂಶೋಧನೆ ಮಾಡುವ ಅವಕಾಶವಾಗಲಿ ಜ್ಞಾನ ಸೃಷ್ಟಿಗೆ ಬೇಕಾದ ಕೌಶಲ್ಯವಾಗಲಿ ಇಲ್ಲ ಎಂದು ಹೇಳಿಬಿಡುತ್ತೇವೆ.

0: ಸ್ವಲ್ಪ ಮಟ್ಟಿಗೆ ಈ ಸಮಜಾಯಿಷಿ ಸರಿ ಎನಿಸಿದರೂ ವಿಜ್ಞಾನದ ಜಟಿಲತೆಯನ್ನೇ ಮುಂದಿಟ್ಟುಕೊಂಡು ಈ ಕಾಯಕ ಭೇದವನ್ನು ಅವಶ್ಯಕತೆಗಿಂತಲೂ ದೊಡ್ಡದಾಗಿಸಿ ವಿಜ್ಞಾನಿಗಳು ತಮ್ಮ ಹೊಣೆಗಾರಿಕೆಯಿಂದ ತಪ್ಪಿಸಿಕೊಳ್ಳುತ್ತಿದ್ದಾರೆ ಎಂಬುದು ನನ್ನ ಆತಂಕ. ಕಾಯಕ ಭೇದ ಬೇಕಿಲ್ಲ. ವಿಜ್ಞಾನಿಗಳು ಹಾಗೂ ವಿಜ್ಞಾನ ಲೇಖಕರ ನಡುವೆ ಇಂತಹ ಕಾಯಕ ಭೇದ ಇಲ್ಲದ ಒಂದು ಲೋಕ ಆದರ್ಶ ಲೋಕ. ಅಲ್ಲಿ ವಿಜ್ಞಾನಿಗಳು ವಿಜ್ಞಾನವನ್ನು ಜನತೆಗೆ ತಿಳಿಸಿಕೊಡಬೇಕಾದ ಕೆಲಸವನ್ನು ವಿಜ್ಞಾನ ಲೇಖಕರಿಗೆ ಬಿಟ್ಟುಕೊಡಬಾರದು. ಹಾಗೆಯೇ ಜ್ಞಾನ ಸೃಷ್ಟಿ ಎನ್ನುವುದು ಕೇವಲ ವಿಜ್ಞಾನಿಗಳ ಕೆಲಸವಷ್ಟೇ ಎನಿಸಬಾರದು. ತಿಳಿಸಿಕೊಡುವ ಕೆಲಸದಲ್ಲಿರುವ ಖುಷಿಯೇ ಜ್ಞಾನವನ್ನು ಸೃಷ್ಟಿಸುವ ಶೋಧ ಕಾರ್ಯಕ್ಕೆ ಪ್ರೇರಣೆಯಾಗಿಯೂ, ಜ್ಞಾನವನ್ನು ಸೃಷ್ಟಿಸುವುದರಲ್ಲಿ ಇರುವ ಖುಷಿ ವಿಜ್ಞಾನ ಬರಹಗಳಿಗೆ ಸ್ಫೂರ್ತಿಯಾಗಿಯೂ ಇರಬೇಕು. ಇಂತಹ ಕನಸು ನನಸಾಗಬೇಕಾದರೆ ವಿಜ್ಞಾನಿಗಳ ಸಂಸ್ಕೃತಿಯಲ್ಲಿಯೇ ಪಲ್ಲಟವಾಗಬೇಕು. ಕೇವಲ ಹೊಸ ಅರಿವನ್ನು ಸೃಷ್ಟಿಸುವುದಕ್ಕಷ್ಟೇ ವಿಜ್ಞಾನಿಗಳು ತೃಪ್ತರಾಗಬೇಕಿಲ್ಲ. ತಮ್ಮ ಈ ಕಾಯಕದ ಪೂರ್ಣ ಲಾಭವನ್ನು ಪಡೆಯಲು ಅವರು ಪರಿಣಾಮಕಾರಿ ಸಂವಹನಕಾರರೂ ಆಗಬೇಕು. ವಿಜ್ಞಾನಿಗಳಲ್ಲಿ ಇಂತಹ ಬದಲಾವಣೆಯನ್ನು ತರುವುದಾದರೂ ಹೇಗೆ? ಮೊದಲಿಗೆ ವಿಜ್ಞಾನಿಗಳಿಗೆ ಹೀಗೆ ಚೆನ್ನಾಗಿ ಬರೆಯುವ ಇಚ್ಛೆ ಬರಬೇಕು. ಬರಹದ ಶೈಲಿ ಎನ್ನುವುದು ಪ್ರತಿಷ್ಠೆಯಾಗಬೇಕು. ಆದರೆ ವಿಜ್ಞಾನಿಗಳ ಬರಹ ಸುಂದರವಾಗಿರುವುದು ಸಾಮಾನ್ಯವಲ್ಲ. ಹೀಗೆ ಇಲ್ಲದೇ ಇರುವುದು ವಿಜ್ಞಾನಿಗಳಲ್ಲದವರಿಗೆ ವಿಚಿತ್ರವೆನಿಸಬಹುದು. ವಿಜ್ಞಾನಿಗಳಿಗೆ ತಮ್ಮನ್ನು ಎಲ್ಲಿಯಾದರೂ ಅರ್ಥ ಮಾಡಿಕೊಂಡು ಬಿಟ್ಟರೆ ಜನತೆ ತಮ್ಮನ್ನು ಉನ್ನತ ಸ್ಥಾನದಲ್ಲಿಟ್ಟು ನೀಡುವ ಗೌರವ, ಮಾಯಾವಿಗಳೆನ್ನುವಂತೆ ಕಾಣುವ ಭಾವವನ್ನು ತಾವೆಲ್ಲಿ ಕಳೆದುಕೊಂಡು ಬಿಡುತ್ತೇವೋ ಎನ್ನುವ ಭಯ ಇದೆ ಎಂದು ನನ್ನ ಗೆಳೆಯನೊಬ್ಬ ತಮಾಷೆ ಮಾಡುತ್ತಿದ್ದ. ಸಿಪಿ ಸ್ನೋ ಬರೆದ ದಿ ಟೂ ಕಲ್ಚರ್ಸ್ ಅಂದರೆ ಎರಡು ಸಂಸ್ಕೃತಿಗಳು ಎನ್ನುವ ಪುಸ್ತಕದ ಮುನ್ನಡಿಯಲ್ಲಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದಲ್ಲಿ ಬೌದ್ಧಿಕ ಚರಿತ್ರೆಯ ಹಾಗೂ ಇಂಗ್ಲಿಷ್ ಸಾಹಿತ್ಯದ ಪ್ರಾಧ್ಯಾಪಕರಾಗಿದ್ದ ಸ್ಟೀಫನ್ ಕೋಲಿನಿ ವಿಜ್ಞಾನಿಗಳ ಈ ಸಂದಿಗ್ಧವನ್ನು ಹೀಗೆ ಸುಂದರವಾಗಿ ವಿವರಿಸಿದ್ದಾರೆ.
1: ಹಲವು ಪ್ರಾಯೋಗಿಕ ವಿಜ್ಞಾನ ಕ್ಷೇತ್ರಗಳಲ್ಲಿ ಸೃಜನಶೀಲ ಬರವಣಿಗೆಗೆ ಯಾವುದೇ ಪಾತ್ರ ಇಲ್ಲ. ಬರವಣಿಗೆ ಎನ್ನುವುದು ಶೋಧದ ಅಂಗವಲ್ಲ. ಅದೇನಿದ್ದರೂ ಶೋಧದ ನಂತರ ವರದಿ ಮಾಡುವ ಕ್ರಿಯೆ. ಫಲಿತಾಂಶಗಳ ವರದಿ ಖಚಿತವಾಗಿರಬೇಕು, ಕ್ಲುಪ್ತವಾಗಿರಬೇಕು ಹಾಗೂ ಸ್ಪಷ್ಟವಾಗಿರಬೇಕು ಎನ್ನುವುದೇನೋ ನಿಜ. ಆದರೆ ಹೀಗೆ ತಮ್ಮ ಶೋಧ ವಿವರಗಳನ್ನು ತಿಳಿವಿಗೆ ಅನುಕೂಲಕರವಾಗಿರುವಂತೆ ಬರೆಯುವುದನ್ನು ಕೆಲವು ವಿಜ್ಞಾನಿಗಳು ಹೊರೆಯೆಂದು ಭಾವಿಸುತ್ತಾರೆ. ಕೆಲವರು ಇದರಿಂದ ಖುಷಿ ಪಡೆದರೂ ಸುಗಮ ಶೈಲಿಯಲ್ಲಿ ಬರೆಯುವುದನ್ನು ರೂಢಿಸಿಕೊಳ್ಳುವುದಕ್ಕಾಗಲಿ ತಮ್ಮ ಶೈಲಿಯ ಬರಹಗಳಿಗಾಗಲಿ ವಿಜ್ಞಾನಿಗಳ ಜಗತ್ತಿನಲ್ಲಿ ಬೆಲೆ ಇಲ್ಲ. ಆದರೆ ಮಾನವಿಕ ವಿಜ್ಞಾನದ ಹಲವು ವಿಷಯಗಳಲ್ಲಿ ಸೃಜನಾತ್ಮಕ ಚಿಂತನೆಗಳು ಬರಹದಲ್ಲಿಯೇ ಮೂಡುತ್ತವೆ. ಅಲ್ಲದೆ ಒಂದು ಪುಸ್ತಕವನ್ನು, ಲೇಖನವನ್ನು ಬರೆಯುವ ಕ್ರಿಯೆಯೇ ಕರ್ತೃವಿನ ಅರಿವಿನ ಮಟ್ಟದ ಪ್ರಧಾನ ಪ್ರತಿನಿಧಿ.
0: ಇದನ್ನು ಒಪ್ಪಲೇಬೇಕು. ಉದಾಹರಣೆಗೆ, ಓ, ನೇಚರ್ ಪತ್ರಿಕೆಯಲ್ಲಿ ನಿನ್ನೆ ನಿಮ್ಮ ಪ್ರಬಂಧ ಓದಿದೆ, ಅದನ್ನು ಎಷ್ಟು ಚೆನ್ನಾಗಿ ಬರೆದಿದ್ದರು ಗೊತ್ತಾ ಅಂತ ಒಬ್ಬ ವಿಜ್ಞಾನಿ ಇನ್ನೊಬ್ಬನಿಗೆ ಹೇಳುವುದನ್ನು ಎಂದೂ ಕೇಳಿಲ್ಲ. ಇಂತಹದೊಂದು ಮಾತನ್ನು ನಾವು ನುಡಿದರೆ ಅದನ್ನೊಂದು ಹೀಗಳಿಕೆ ಎಂದೇ ಭಾವಿಸಲಾಗುತ್ತದೆ. ಆ ಪ್ರಬಂಧದಲ್ಲಿ ಬೇರೇನೂ ತಿರುಳಿಲ್ಲವೇನೋ ಎನ್ನುವಂತೆ. ಕಾಲಿನ್ ಕೊಟ್ಟ ಈ ವಿವರಣೆಯನ್ನು ಅಲ್ಲಗಳೆಯುವಂತೆ ವಿಜ್ಞಾನಿಗಳು ಸುಧಾರಿಸಬೇಕಾಗಿದೆ. ಆದರೆ ಹೇಗೆ? ಇದಕ್ಕೆ ನನಗೆ ಪ್ರಿಯವಾದ ಕೆಲವು ಐಡಿಯಾಗಳು ಇವೆ. ಮೊದಲು, ನಾವು ಸಿಕ್ಕಿದ್ದನ್ನೆಲ್ಲ ಓದುವ ಓದುಬಾಕರಾಗಬೇಕು. ಒಳ್ಳೆಯದು ಕೆಟ್ಟದ್ದು ದುಷ್ಟವೆನ್ನದೇ ಓದದಿದ್ದರೆ ನಾವು ಒಳ್ಳೆಯ ಓದುಗರಾಗಲಿ ಲೇಖಕರಾಗಲಿ ಆಗಲಾರೆವು. ಸಾಕಷ್ಟು ಕಥೆ ಸಾಹಿತ್ಯವನ್ನು ಓದಬೇಕು. ಕಥೆಗಳನ್ನು ಓದುವುದರಿಂದ ಹಲವು ಬಗೆಯ ಕಥನ ಶೈಲಿಗಳ ಪರಿಚಯ ಆಗುವುದರ ಜೊತೆಗೆ ನಮ್ಮ ಕಲ್ಪನಾ ಸಾಮರ್ಥ್ಯವೂ ಬೆಳೆಯುತ್ತದೆ. ವಿಜ್ಞಾನಿಗಳಿಗೂ ಈ ಕಲ್ಪನೆಯ ಸಾಮರ್ಥ್ಯ ಬಲು ಮುಖ್ಯ. ಹೊಸ ಪರಿಕಲ್ಪನೆಗಳನ್ನು ಊಹಿಸಿಕೊಳ್ಳುವುದಕ್ಕೆ, ಮನಸ್ಸಿನಲ್ಲಿಯೇ ಪ್ರಯೋಗಗಳನ್ನು ರೂಪಿಸುವುದಕ್ಕೆ ಹಾಗೂ ನಮ್ಮ ಸಿದ್ಧಾಂತಗಳ ಪ್ರಭಾವಗಳೇನಿರಬಹುದು ಎನ್ನುವುದನ್ನು ಊಹಿಸುವುದಕ್ಕೂ ಕಲ್ಪನಾ ಶಕ್ತಿ ಬೇಕು. ಮುಗ್ಧ ಓದುಗರ ಮಾನಸಿಕ ಪ್ರಪಂಚದೊಳಗೆ ಹೊಕ್ಕು ಅವರಿಗೆ ಜಟಿಲವಾದ ವೈಜ್ಞಾನಿಕ ಪರಿಕಲ್ಪನೆಗಳ ಅರಿವನ್ನು ಮೂಡಿಸುವುದಕ್ಕೆ ಬೇಕಾದ ಕೌಶಲ್ಯಗಳಲ್ಲಿಯೂ ಕಲ್ಪನಾ ಶಕ್ತಿ ಅತ್ಯವಶ್ಯಕವಾದದ್ದು. ವಿಚಿತ್ರವೆಂದರೆ ವಿಜ್ಞಾನಿಗಳು, ಅದರಲ್ಲೂ ವಿಜ್ಞಾನದ ವಿದ್ಯಾರ್ಥಿಗಳು ಕತೆ ಪುಸ್ತಕಗಳನ್ನು ಓದುವುದೆಂದರೆ ಅದೊಂದು ಹೀಗಳಿಕೆಯಂತೆ ಇಲ್ಲವೇ ಕೇವಲ ರಂಜನೆಯ ಕಾಯಕವೆಂದೂ, ಅದರಿಂದ ವಿಜ್ಞಾನ ಕಾಯಕಕ್ಕೆ ಯಾವ ನೆರವೂ ದೊರೆಯದೆಂದೂ ಭಾವಿಸುವುದು ಸಾಮಾನ್ಯ. ನಾನು ನನ್ನ ಸ್ನಾತಕ ವಿದ್ಯಾರ್ಥಿಗಳನ್ನು ಯಾವ ಪುಸ್ತಕಗಳನ್ನು ಓದಿದ್ದೀರಿ ಎಂದು ಕೇಳಿದಾಗ ಹಲವರು ಕೇವಲ ಕತೆ ಪುಸ್ತಕಗಳನ್ನಷ್ಟೇ ಓದಿದ್ದೇವೆ ಎಂದು ಪಶ್ಚಾತ್ತಾಪ ಪಟ್ಟಿದ್ದೂ ಇದೆ. ಕೇವಲ ಕೃತಿಯಲ್ಲಿನ ವಿಷಯಕ್ಕಾಗಿ ಮಾತ್ರ ಓದುವುದಲ್ಲ, ನಾವು ಬರಹದ ಶೈಲಿಯನ್ನೂ ಗಮನಿಸಬೇಕು. ಕೆಲವೊಮ್ಮೆ ವಿಷಯವನ್ನು ಮರೆತರೂ ಸರಿಯೇ, ಬರಹದ ಶೈಲಿಯನ್ನು ಗಮನಿಸುವುದು ಒಳ್ಳೆಯದು. ಶೈಲಿಯ ಕುರಿತಂತೆ ಓದಿದ ಬರಹಗಳ ಮೌಲ್ಯಮಾಪನ ಮಾಡಬೇಕು. ಅಷ್ಟು ಅಂಕಗಳನ್ನೇಕೆ ಕೊಟ್ಟಿದ್ದೇವೆಂಬುದಕ್ಕೆ ಕಾರಣಗಳನ್ನು ನೀಡಬೇಕು. ಆಗಷ್ಟೇ

0: ದಿ ಎಲಿಮೆಂಟ್ಸ್ ಆಫ್ ಸ್ಟೈಲ್ ಅಂದರೆ ಶೈಲಿಯ ಮೂಲಗುಣ ಎನ್ನುವ ಕೃತಿ. ಇ ಬಿ ವೈಟ್ ಹೇಳಿದ ಸ್ಟ್ರೆಂಗ್ತ್ ಮತ್ತು ವೈಟ್ರ ಈ ಕೃತಿಯ ಚರಿತ್ರೆಯೂ ಸ್ವಾರಸ್ಯಕರ.
1: May 29, 2020 ಅಂದು ನಾನು ನ್ಯೂಯಾರ್ಕ್ ಟೈಮ್ಸ್ ಬುಕ್ ರಿವ್ಯೂ ಎನ್ನುವ ಪಾಡ್ಕಾಸ್ಟ್ನಲ್ಲಿ ಗಿಲ್ಬರ್ಟ್ ಕ್ರೂಸ್ ಎಂಬಾತನ ಮಾತನ್ನು ಕೇಳಿದೆ. ಸ್ಟೀಫನ್ ಕಿಂಗ್ನ ಎಲ್ಲ ಕಾದಂಬರಿಗಳನ್ನು ಓದಿದ್ದ ಕ್ರೂಸ್ ನ್ಯೂಯಾರ್ಕ್ ಟೈಮ್ಸ್ನ ಪತ್ರಿಕೆಗೆ ನಮ್ಮಂತಹವರಿಗೂ ಕೂಡ ಸ್ಟೀಫನ್ ಕಿಂಗ್ ಪುಸ್ತಕಗಳ ಆಸ್ಥಾನ ಪಂಡಿತ. ಸ್ಟೀಫನ್ ಕಿಂಗ್ನ ಪುಸ್ತಕಗಳನ್ನು ಓದುವವರು ಯಾವ ಪುಸ್ತಕದಿಂದ ಆರಂಭಿಸಬೇಕು ಎನ್ನುವ ಪ್ರಶ್ನೆಗೆ ಉತ್ತರವನ್ನು ಹುಡುಕಲೆಂದು ಆಯೋಜಿಸಿದ್ದ ಆ ಕಾರ್ಯಕ್ರಮದಲ್ಲಿ ಕ್ರೂಸ್ ಮತ್ತು ಕಾರ್ಯಕ್ರಮದ ನಿರ್ವಾಹಕಿ ಪಮೇಲಾ ಪೌಲ್ ಇಬ್ಬರೂ ಒಮ್ಮತದಿಂದ ಕಿಂಗ್ ಬರೆದಿದ್ದ ಆನ್ ರೈಟಿಂಗ್ ಮೆಮೋಯರ್ ಆಫ್ ದಿ ಕ್ರಾಫ್ಟ್ಸ್ ಅಥವಾ ಬರವಣಿಗೆ ಒಂದು ಕೌಶಲದ ಕಥೆ ಎಂಬರ್ಥ ಬರುವ ತಮಾಷೆಯ ಹೆಸರಿನ ಪುಸ್ತಕದಿಂದ ಓದಲು ಆರಂಭಿಸಬೇಕು ಎಂದಿದ್ದು ಕೇಳಿ ನನಗೆ ಕಚಗುಳಿ ಇಟ್ಟಂತಾಯಿತು. ಇದು ಅವನು ಬರೆದ ಕಾದಂಬರಿಯಲ್ಲದ ಪುಸ್ತಕ. ಪುಸ್ತಕದ ಹೆಸರೇ ಹೇಳುವಂತೆ ಅದರಲ್ಲಿ ಮೂರು ವಿಷಯಗಳು ನಮಗೆ ದಕ್ಕುತ್ತವೆ. ಅವನ ವೈಯಕ್ತಿಕ ಬದುಕಿನ ವೃತ್ತಾಂತ, ಲೇಖಕನಾಗುವುದೆಂದರೇನು ಎಂಬ ಬಗ್ಗೆ ಹಾಗೂ ಬಲು ಬರವಣಿಗೆಯ ಕೌಶಲ್ಯದ ಕುರಿತ ವಿವರವಾದ ಮತ್ತು ನಿರ್ದಿಷ್ಟವಾದ ಸಲಹೆಗಳು ಮೂರನ್ನೂ ಅದರಲ್ಲಿ ನಾವು ಆಸ್ವಾದಿಸಬಹುದು. ಅದನ್ನು ಓದಿದ್ದಾಗ ಒಳ್ಳೆಯ ಬರಹಗಾರನಾಗಿ ಸಾಧನೆ ಮಾಡಬೇಕೆಂದರೆ ಕಿಂಗನ ಸಲಹೆಗಳನ್ನು ಮೀರಬೇಕು ಎಂದೆನಿಸಿತ್ತು. 2 ವಾರಗಳ ನಂತರ June 12, 2020 ನಾನು ಕೇಳಿದ ನ್ಯೂಯಾರ್ಕ್ ಟೈಮ್ಸ್ನ ಬುಕ್ ರಿವ್ಯೂ ಪಾಡ್ಕಾಸ್ಟ್ನ ಸಂಚಿಕೆ ನನ್ನ ಅನಿಸಿಕೆ ಸರಿ ಎಂದು ತಿಳಿಸಿದೆ. ಈ ಬಗ್ಗೆ ಈ ಸರಣಿಯ ಮೊದಲ ಲೇಖನದಲ್ಲಿಯೇ ನಾನು ಹೇಳಿದ ಹಾಗೆ ಪಾಡ್ಕಾಸ್ಟ್ನಲ್ಲಿ ಕಿಂಗ್ ಕೊಟ್ಟಿದ್ದ ಈ ಸಲಹೆಗಳನ್ನು ಹೊಗಳಿದ ನಂತರ ನಾನೂ ಬರೆಯುವಾಗ ಆ ಸಲಹೆಗಳನ್ನು ಪಾಲಿಸಲು ಪ್ರಯತ್ನಿಸಿದೆ. ಅಯ್ಯೋ, ಅದು ಸರಿ ಅನಿಸಲಿಲ್ಲ. ಈ ಲೇಖಕ ಸ್ವಲ್ಪ ಜಾಸ್ತಿಯೇ ಬರೆದಿದ್ದಾನೆ. ಭಾಷೆ ಬಹಳ ಅಲಂಕಾರಿಕವಾಗಿದೆ ಎಂದು ಜನ ಅಂದುಕೊಂಡರೂ ಪರವಾಗಿಲ್ಲ. ಅವರು ನನ್ನ ಪುಸ್ತಕ ಕೆಳಗಿಟ್ಟು ಬೇರೆಯದನ್ನೇ ಓದಿಕೊಳ್ಳಲಿ ಎಂದು ಸ್ಟೀಫನ್ ಫ್ರೈ ಹೇಳಿದ್ದ. ನಾನು ಓದಲು ಸೂಚಿಸುವ ಇನ್ನೊಂದು ಪುಸ್ತಕವೆಂದರೆ ಸ್ಟೀವನ್ ಪಿಂಕರ್ ಬರೆದ ದಿ ಸೆನ್ಸ್ ಆಫ್ ಸ್ಟೈಲ್ ದಿ ಥಿಂಕಿಂಗ್ ಪರ್ಸನ್ಸ್ ಗೈಡ್ ಟು ರೈಟಿಂಗ್ ಇನ್ ದಿ 21st century. ಅಂದರೆ ಶೈಲಿ ಎಂದರೇನು, 21ನೇ ಶತಮಾನದ ಚಿಂತಕ ಲೇಖಕನಿಗೆ ಒಂದು ಮಾರ್ಗದರ್ಶಿ ಎನ್ನುವ ಪುಸ್ತಕ. ಮನಃಶಾಸ್ತ್ರಜ್ಞನು, ಭಾಷಾತಜ್ಞನು, ಒಳ್ಳೆಯ ಬರಹಗಾರನೂ ಆದ ಪಿಂಕರ್ ಬರೆಯುವುದು ಹೇಗೆ ಎನ್ನುವುದರ ಬಗ್ಗೆ ಹೀಗೆ ಸಲಹೆ ನೀಡುವುದಕ್ಕೆ ತಕ್ಕವ. ತಾನೇಕೆ ಈ ಸಲಹೆಗಳನ್ನು ನೀಡುತ್ತಿದ್ದೇನೆ ಎಂಬ ತರ್ಕಗಳನ್ನು ಒಡ್ಡುವ ಈತ ಸಲಹೆಗಳನ್ನು ಮೀರುವುದಕ್ಕೆ ಸಕಾರಣಗಳನ್ನು ಒದಗಿಸುತ್ತಾನೆ. ಪಿಂಕರನ ಈ ಪುಸ್ತಕವನ್ನು ಆಸ್ವಾದಿಸಬೇಕೆಂದರೆ ಒಮ್ಮೆ ಇಡಿಯಾಗಿ ಓದಿ ನಂತರ ಮತ್ತೊಮ್ಮೆ ಓದಬೇಕಾಗುತ್ತದೆ. ಜೊತೆಗೆ ನಡು ನಡುವೆ ನಿಘಂಟಿನ ನೆರವು ಪಡೆಯುವಂತೆ ಮರಳಿ ಹೋಗಬೇಕು. ಎಲ್ಲಕ್ಕಿಂತಲೂ ಮುಖ್ಯವಾಗಿ ಬರವಣಿಗೆಯ ಬಗ್ಗೆ ಪಿಂಕರ್ ಹೇಳುವ ಈ ತತ್ವಗಳನ್ನು ಅಳವಡಿಸಿಕೊಳ್ಳುವುದು ಒಳ್ಳೆಯದು.
0: ಶೈಲಿ ಎನ್ನುವುದು ಈ ಜಗತ್ತನ್ನು ಸುಂದರವನ್ನಾಗಿಸುತ್ತದೆ. ಚುಟುಕಾದ ವಾಕ್ಯ, ಮನಸೆಳೆಯುವ ರೂಪಕ, ಚುರುಕಾದದೊಂದು ಮಾತು, ನುಡುಗಟ್ಟಿನಲ್ಲೊಂದು ರೋಚಕ ಬದಲಾವಣೆಗಳು ಅಕ್ಷರಸ್ಥ ಓದುಗನಿಗೆ ಅತ್ಯಂತ ಖುಷಿಯನ್ನು ನೀಡುವ ಸಂಗತಿಗಳು. ಒಳ್ಳೆಯ ಬರವಣಿಗೆಯ ಈ ಅಪ್ರಯೋಜಕ ಗುಣಗಳ ಮೇಲೆ ಒಡೆತನ ಸಾಧಿಸಿಕೊಳ್ಳುವುದೇ ಒಳ್ಳೆಯ ಬರವಣಿಗೆಯನ್ನು ಕಲಿಯುವ ಮೊದಲ ಹೆಜ್ಜೆ.
1: ಇಟಲಿಯ ಬಹುಭಾಷಾ ವಿಧ ಉಂಬರ್ಟೋ ಇಕೋ ಕೂಡ ಹೌ ಟು ರೈಟ್ ಎ ಥೀಸಿಸ್, ಥೀಸಿಸ್ ಬರೆಯುವುದು ಹೇಗೆ ಎನ್ನುವ ಪುಸ್ತಕ ಬರೆದಿದ್ದಾನೆ ಎಂದು ನನ್ನ ಗೆಳೆಯನೊಬ್ಬ ಹೇಳಿದ ಮಾತನ್ನು ನನಗೆ ನಂಬಲಾಗಲೇ ಇಲ್ಲ. ಇಕೋ ದಿ ನೇಮ್ ಆಫ್ ದಿ ರೋಸ್ ಎನ್ನುವ ಮರೆಯಲಾಗದಂತಹ ತತ್ವಶಾಸ್ತ್ರೀಯವಾದ ಕಾದಂಬರಿಯನ್ನು ಬರೆದವ. ನಾನು ಓದಿದ ಮಾರ್ಗದರ್ಶಿಗಳಲ್ಲಿ ಅತ್ಯುತ್ತಮವಾದ ಅಂಕಗಳನ್ನು ಇದಕ್ಕೆ ನೀಡಲೇಬೇಕು. ಇಕೋ ಇನ್ನು ಹಳೆಯ ಕಾಲದ ಕಾರ್ಡುಗಳಲ್ಲಿ ಉಲ್ಲೇಖಗಳನ್ನು ಪಟ್ಟಿ ಮಾಡಿಕೊಳ್ಳುವ, ಕೈಬರಹಗಳು ಹಾಗೂ ಗ್ರಂಥಾಲಯದಿಂದ ಪುಸ್ತಕಗಳನ್ನು ಹೊತ್ತೊಯ್ಯುವ ಹಳೆಯ ಕಾಲದ ಮಾನವಿಕ ಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಬರೆದ ಸಲಹೆಗಳು ಇವು ಎಂದು ಮೊದಲ ನೋಟಕ್ಕೆ ಅನ್ನಿಸಬಹುದು. ಆದರೆ ಇಂಟರ್ನೆಟ್, ವೆಬ್ ಆಫ್ ಸೈನ್ಸ್ ಮತ್ತು ಗೂಗಲ್ ಸ್ಕಾಲರ್ಗಳಂತಹ ಮಾಹಿತಿ ಹೆಕ್ಕುವ ಸಾಧನಗಳು ಬಳಸುವ ಇಂದಿನ ಯುಗದ ಪ್ರಕೃತಿ ವಿಜ್ಞಾನಿಗಳು ಇದನ್ನು ಓದಬೇಕು ಎನ್ನುವುದು ನನ್ನ ಸಲಹೆ. ಥೀಸಿಸ್ ಬರೆಯುವುದು ಹೇಗೆ ಎನ್ನುವುದಕ್ಕೆ ಮಾರ್ಗದರ್ಶನ ಮಾಡುವ ಸೋಗಿನಲ್ಲಿ ಉಂಬರ್ಟೋ ಇಕೋ ಸಂಶೋಧನೆಯನ್ನು ನಡೆಸುವುದು ಹೇಗೆ ಎಂದೂ ಸಲಹೆ ನೀಡಿದ್ದಾನೆ. ನನಗೆ ಇಷ್ಟವಾಗಿದ್ದು ಈ ಸೋಗು. ಉಂಬರ್ಟೋ ಇಕೋವಿಗೆ ಹಾಗೂ ಬಹುತೇಕ ಮಾನವಿಕ ಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಥೀಸಿಸ್ ಬರೆಯುವುದು ಎಂದರೆ ಸಂಶೋಧನೆ ಮಾಡುವುದು ಎಂದೇ ಅರ್ಥ ಎಂದು ನನಗೆ ಆನಂತರ ಅರ್ಥವಾಯಿತು. ಮಾನವಿಕ ಶಾಸ್ತ್ರದ ಈ ಮಾಟಗಾರಿಕೆಯನ್ನು ನಾವು ಪ್ರಕೃತಿ ವಿಜ್ಞಾನಕ್ಕೂ ತರಬಹುದೇ? ಈ ಬಗ್ಗೆ ನಾಳಿನ ಸಂಚಿಕೆಯಲ್ಲಿ ಚಿಂತಿಸೋಣ.

ಇದು ಜಾಣ ಅರಿಮೆ 21 ಮೊದಲ ಭಾಗ. ಇದರ ಎರಡನೆಯ ಭಾಗವನ್ನು ನಾಳಿನ ಜಾಣ ಸುದ್ದಿಯಲ್ಲಿ ಕೇಳುವಿರಿ. ಮೂಲ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್, ಕನ್ನಡ ಅನುವಾದ ಶ್ರೀ ಕೊಳ್ಳೆಗಾಲ ಶರ್ಮಾ, ಜಾಣಧ್ವನಿ ಡಾ ಜೆಆರ್ ಮಂಜುನಾಥ. ಇದರ ಮೂಲ ಆಂಗ್ಲ ಲೇಖನ ದಿ ವೈರ್ ಸೈನ್ಸ್ ಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು.

0: ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.
1: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣ ಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
2: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
3: 46ನೆಯ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಬ್ಯಾಕ್ಗ್ರೌಂಡ್ ಎಕ್ಸ್ಟೆನ್ಷನ್, ಹಿನ್ನೆಲೆ ವಿಲೋಪ, ಹಿನ್ನೆಲೆ ವಿಲೋಪನ. ಭೂಮಿಯ ಇತಿಹಾಸದ ಉದ್ದಕ್ಕೂ ನಿಧಾನವಾಗಿ ಅಂದರೆ ನಿರಂತರವಾಗಿ ಸಂಭವಿಸಿರುವ ಹಾಗೂ ಸಂಭವಿಸುತ್ತಿರುವ ಜೀವಜಾತಿಗಳ ನಾಶ, ಮುಖ್ಯವಾಗಿ ನೈಸರ್ಗಿಕ ಕಾರಣದಿಂದ ಉಂಟಾಗುವ ನಾಶ. ಸುಮಾರು 65 ಮಿಲಿಯನ್ ವರ್ಷಗಳ ಹಿಂದೆ ಆಕಾಶಕಾಯವು ಒಂದು ಭೂಮಿಯನ್ನು ಅಪ್ಪಳಿಸಿದಾಗ ಡೈನೋಸರ್ಗಳು ಕಂಪ್ಲೀಟ್ ನಾಶವಾಯಿತು ಎಂದು ಒಂದು ವರದಿಯನ್ನು ಹೇಳುತ್ತದೆ. ಅಂದರೆ ನೈಸರ್ಗಿಕ ಕ್ರಿಯೆಯಿಂದ ನಾಶ ಹೊಂದುವುದನ್ನು ಬ್ಯಾಕ್ಗ್ರೌಂಡ್ ಎಕ್ಸ್ಟೆನ್ಷನ್ ಎಂದು ಕರೆಯುತ್ತಾರೆ. ಕೆಲವೊಮ್ಮೆ ಮಾನವನ ಚಟುವಟಿಕೆಗಳಿಂದನೂ ಸಹ ಕೆಲವು ಜೀವಜಾತಗಳು ಎಕ್ಸ್ಟೆನ್ಷನ್ ಆಗಿದ್ದಾವೆ. ಅವುಗಳನ್ನೆಲ್ಲ ನಾವು ಕೆಲವನ್ನು ಈ ಡೂಡೋ ಎನ್ನುವ ಪ್ರಾಣಿ ಅಥವಾ ಗಂಡು ಬೇರೆಂಡು ಎನ್ನುವ ಪಕ್ಷಿ ಅಥವಾ ಆನೆಯಂತಹ ಸಿಂಹರೂಪವಿರುವ ಒಂದು ಶರಭ ಅನ್ನುವ ಜಾತಿಯ ಒಂದು ಸಿಂಹ, ಈ ಎಲ್ಲವೂ ನಾವು ಕೇವಲ ಚಿತ್ರಗಳಲ್ಲಿ ಅಥವಾ ದೇವಸ್ಥಾನದ ಕಲ್ಲುಗಳ ಮೇಲೆ ಇವುಗಳನ್ನು ಕೆತ್ತಿರುತ್ತಾರೆ. ಅಂದರೆ ಇವುಗಳು ಮೊದಲೇ ಇದ್ದವು ಎನ್ನುವುದನ್ನು ತೋರಿಸುತ್ತದೆ. ಹಾಗಾಗಿ ಮನುಷ್ಯನಿಂದಲೂ ಸಹ ಬ್ಯಾಕ್ಗ್ರೌಂಡ್ ಎಕ್ಸ್ಟೆನ್ಷನ್ ಆಗುತ್ತದೆ. ಆದರೆ ಅದನ್ನು ಇಲ್ಲಿ ಸೇರಿಸಿಲ್ಲ. ಬ್ಯಾಕ್ಗ್ರೌಂಡ್ ಎಕ್ಸ್ಟೆನ್ಷನ್ನಲ್ಲಿ ನೈಸರ್ಗಿಕವಾಗಿಯೇ ಕೆಲವು ಜಾತಿಯ ಮೀನುಗಳು, ಬರಡುಗಳ ಪಕ್ಷಿಗಳು, ಪ್ರಾಣಿಗಳು ನಾಶವಾಗಿರುವುದನ್ನು ಮಾತ್ರ ಪರಿಗಣಿಸುತ್ತದೆ. ಬ್ಯಾಕ್ಗ್ರೌಂಡ್ ರೇಡಿಯೇಷನ್ಗಳು ನಾರ್ಮಲ್ ಆಗಿ ಸದಾ ಇರುತ್ತವೆ. ನಮಗೆ ಗೊತ್ತಿರುವ ಪರಮಾಣು ಬಾಂಬ್ ಅಥವಾ ಪರಮಾಣು ಸ್ಫೋಟ ಅಥವಾ ಪರಮಾಣು ಸ್ಥಾವರ, ಇವುಗಳೆಲ್ಲವೂ ಮಾನವ ನಿರ್ಮಿತದಿಂದ ಆಗಿರುವ ವಿಕಿರಣಗಳು. ಸೊ ಪರಮಾಣು ಬಾಂಬ್ ಸ್ಫೋಟಿಸಿದರೆ ಅದರ ಪವರ್ 1 ಕೋಟಿ ವರ್ಷಗಳವರೆಗೂ ಇರುವ ಸಾಧ್ಯತೆ ಇದೆ. ಅಲ್ಲದೆ ಇವುಗಳು ಅತ್ಯಂತ ಹೆಚ್ಚಿನ ರೇಸ್ಗಳು, ಗಾಮಾ ರೇಸ್ಗಳು, ಬೀಟಾ ರೇಸ್ಗಳು ಹಾಗೂ ಆಲ್ಫಾ ರೇಸ್ಗಳು ಇಂತಹ ಅತಿ ಮಾರಕ ವಿಕಿರಣಗಳು ಹೊರಹೊಮ್ಮುತ್ತವೆ. ಈ ಪರಮಾಣುಗಳು ಇಂತಹ ವಿನಾಶಕಾರಿಯನ್ನು ಮಾಡುವುದರಿಂದಲೇ ಎಲ್ಲ ದೇಶಗಳು ಪರಮಾಣು ಬಾಂಬನ್ನು ಉಪಯೋಗಿಸದಂತೆ ಒಂದು ಒಪ್ಪಂದವನ್ನು ಮಾಡಿಕೊಂಡಿವೆ. ಪ್ರಪ್ರಥಮವಾಗಿ ಅಮೆರಿಕವು ಜಪಾನ್ ದೇಶದ ಹಿರೋಶಿಯಮ್ಮ ಮತ್ತು ನಾಗಸಾಕಿಯ ಮೇಲೆ ಈ ಪರಮಾಣು ಬಾಂಬನ್ನು ಸ್ಫೋಟಿಸಿತ್ತು. ಹಾಗಾಗಿ ಈಗ 80 ವರ್ಷಗಳಾದರೂ ಅಲ್ಲಿ ಮಕ್ಕಳು ಕೆಲವೊಮ್ಮೆ ಅಂಗವಿಕಲರಾಗಿ ಹುಟ್ಟುತ್ತವೆ. ಇದಕ್ಕೆ ಕಾರಣ ಯುರೇನಿಯಂ ಎಂಬ ಧಾತು. ಇದರ ಅರ್ಧ ಆಯಸ್ಸು, ಹಾಫ್ ಲೈಫ್, 1 ಕೋಟಿ ವರ್ಷಗಳಿಂತಲೂ ಅತಿ ಹೆಚ್ಚಾಗಿರುತ್ತದೆ. ಸೊ ಈ ಬ್ಯಾಕ್ಗ್ರೌಂಡ್ ರೇಡಿಯೇಷನ್ಗಳಲ್ಲಿ ಭೂಮಿ, ಶಿಲೆಗಳು, ವಾತಾವರಣ, ವಿಶ್ವಕಿರಣಗಳು ಮುಂತಾದ ನೈಸರ್ಗಿಕ ಅಕಾರಕಗಳನ್ನು ಸೂಚಿಸುವ ಅಯಾನೀಕಾರಕ ವಿಕಿರಣಗಳು. ಸೊ ಇವು ನ್ಯಾಚುರಲ್ಲಾಗಿ ಇರ್ತವೆ. ನಾವು ಯಾವುದರೆ ಒಂದು ಬಂಡೆ ಪಕ್ಕದಲ್ಲಿ ಇದ್ದಾಗ ಬಂಡೆಯಿಂದನೂ ಸಹ ಸ್ಮಾಲ್ ಕ್ವಾಂಟಿಟಿಯ ವಿಕಿರಣಗಳು ಹೊರಹೊಮ್ಮುತ್ತವೆ. ಸೊ ಈ ವಿಕಿರಣಗಳು ನ್ಯಾಚುರಲ್ಲಾಗಿ ಅಥವಾ ಸ್ವಾಭಾವಿಕವಾಗಿ ವಿಕಿರಣಗಳನ್ನು ಸೂಚಿಸುವುದನ್ನು ಹೊರಹಾಕುವುದನ್ನೇ ನಾವು ಹಿನ್ನೆಲೆ ವಿಕಿರಣ ಎಂದು ಹೇಳಬಹುದು. ಬ್ಯಾಕ್ ಶೋರ್, ತೀರ ಅಂತೇಳಿದರೆ ಶೋರ್, ಸಮುದ್ರದ ದಂಡೆ. ಬ್ಯಾಕ್ ಶೋರ್ ಅಂದರೆ ಅದು ಸಮುದ್ರದ ದಂಡೆನೆ. ಆದರೆ ಅತ್ಯಂತ ಹೆಚ್ಚು ಎತ್ತರವಾದ ಅಲೆಗಳಿಗಿಂತ ಮೇಲೆ ಇರತಕ್ಕಂಥ ಸಮುದ್ರ ತೀರ. ಮಂಗಳೂರಿನಲ್ಲಿ ಅಥವಾ ಕಾರವಾರದಲ್ಲಿ ವೆಸ್ಟರ್ನ್ ಘಾಟ್ಗಳಿದ್ದಾವೆ. ಘಾಟುಗಳಿವೆ. ಈ ವೆಸ್ಟರ್ನ್ ಘಾಟುಗಳು ಅತ್ಯಂತ ಎತ್ತರದಲ್ಲಿದೆ, ಹಾಗಾಗಿ ಸಮುದ್ರದಲ್ಲಿ ಎಷ್ಟು ಎತ್ತರದ ಅಲೆಗಳು ಬಂದರೂ ಈ ಮಟ್ಟವನ್ನು ಅವು ದಾಟುವುದಿಲ್ಲ. ಅಂತಹ ಸ್ಥಳಕ್ಕೆ, ಅಂತಹ ಜಾಗಕ್ಕೆ ಬ್ಯಾಕ್ ಶೋರ್ ಎಂದು ಕರೆಯುತ್ತಾರೆ. ಇದನ್ನು ಹೇಳುವುದಾದರೆ ಗರಿಷ್ಠ ಭರತಗಳು ಸಾಮಾನ್ಯ ಮಟ್ಟಕ್ಕಿಂತ ಮೇಲಿರುವ ಸಮುದ್ರ ತೀರ, ಗರಿಷ್ಠ ಭರತಗಳ ಸಾಮಾನ್ಯ ಮಟ್ಟಕ್ಕಿಂತನೂ ಅತಿ ಹೆಚ್ಚು ಮೇಲೆ ಇರಬೇಕು. ಸೊ ಅಂಥದನ್ನು ನಾವು ಹಿಂತೀರ ಅಥವಾ ಬ್ಯಾಕ್ ಶೋರ್ ಎಂದು ಕರೆಯುತ್ತೇವೆ. ಈ ಭಾಗವು ಸಾಮಾನ್ಯವಾಗಿ ಶುಷ್ಕವಾಗಿರುತ್ತದೆ. ಅಸಾಧಾರಣ ಗಾತ್ರದ ಅತಿ ಭರತಗಳಾಗಲಿ ಚಂಡಮಾರುತವಾಗಲಿ ಅಪ್ಪಳಿಸಿದಾಗ ಮಾತ್ರ ಈ ಭಾಗ ಬಾಧಿಸಲ್ಪಡುತ್ತದೆ. ಇಲ್ಲ ಅಂದರೆ ಈ ಭಾಗದಲ್ಲಿ ಯಾವಾಗಲೂ ಅಲೆಗಳು ರೀಚ್ ಆಗುವುದಿಲ್ಲ. ಆದರೆ ಬಿರುಗಾಳಿ ಬೀಸಿದಾಗ ಅಥವಾ ಸುಂಟರಗಾಳಿಯು ಬೀಸಿದಾಗ ಆ ಭಾಗವು ಅತ್ಯಂತ ದೊಡ್ಡ ದೊಡ್ಡ ಅಲೆಗಳಿಂದಾಗಿ ಆ ಭಾಗವು ಬಾಧಿಸಲ್ಪಡುತ್ತದೆ. ಈ ಪ್ರದೇಶದ ವಿಶಿಷ್ಟ ಸಸ್ಯಗಳೆಂದರೆ ಸೊರೆನೋಸಿಸ್, ಸೊನರೋಸಿಸ್ ಅಂತ ಕಾಂಡ್ಲ ಅಥವಾ ಮ್ಯಾಂಗ್ರೋವ್ ಸಸ್ಯಗಳು ಮತ್ತು ಸಾಲ್ಸೋಲ್ ಕಲಿ ಮತ್ತು ಸಮುದ್ರ ಗುಲಾಬಿ ಮುಂತಾದ ಶುಷ್ಕ ಪರಿಸರದ ಸಸ್ಯಗಳು. ಈ ಎಲ್ಲ ಸಸ್ಯಗಳಲ್ಲಿಯೂ ಈ ಕಾಂಡ್ಲ ಅಥವಾ ಮ್ಯಾಂಗ್ರೋವ್ ಸಸ್ಯಗಳು ಅತ್ಯಂತ ಮುಖ್ಯವಾಗಿವೆ. ಭಾರತ ಸರ್ಕಾರವು ಈ ಕಾಂಡ್ಲ ಸಸ್ಯಗಳನ್ನು ಕಡಿಯುವುದನ್ನು ಅಥವಾ ನಾಶಪಡಿಸುವುದನ್ನು ನಿಷೇಧಿಸಿದೆ. ಈ ಕಾಂಡ್ಲ ಸಸ್ಯಗಳು ಅತ್ಯಂತ ಹೆಚ್ಚು ಬಾಂಗ್ಲಾದೇಶ, ಕಲ್ಕಟ್ಟಾ ಆ ಭಾಗದಲ್ಲಿ ಇದನ್ನು ಕಾಂಡ್ಲ ಕಾಡು ಎಂದೇ ಕರೆಯುತ್ತಾರೆ. ಈ ಕಾಂಡ್ಲ ಕಾಡುಗಳು ಜಲಚರಗಳಿಗೆ ವಂಶಾಭಿವೃದ್ಧಿಗೆ ಅತ್ಯಂತ ಸೂಕ್ತವಾದ ಸ್ಥಳವಾಗಿದೆ. ಹಾಗಾಗಿ ಅದು ಅಲ್ಲದೆ ಈ ಕಾಂಡ್ಲ ಕಾಡುಗಳು ಜೋರಾಗಿ ಬೀಸುವ ಗಾಳಿಯನ್ನು ತಡೆದು ನಂತರದ ಅಪಘಾತಗಳು ಅಥವಾ ಅಪಾಯವನ್ನು ತಪ್ಪಿಸುತ್ತವೆ. ಈ ಕಾಂಡ್ಲಗಳಿಂದಾಗಿಯೇ ಇವುಗಳು ಸಮುದ್ರದ ಉಪ್ಪು ನೀರಿನಲ್ಲಿ ಬೆಳೆಯುತ್ತವೆ. ಸೊ ಇವು ಮೆದು ನೀರಿನಲ್ಲಿ ಬೆಳೆಯುವುದಿಲ್ಲ. ಅವು ಕೆಳಗೆ ಉಸಿರಾಡಲು ಬೇರುಗಳು ಸಮುದ್ರದ ಮೇಲೆ ಬರುತ್ತವೆ. ಆ ಸ್ಪಾಂಜಿನಂಥ ಬೇರುಗಳಿಂದ ಈ ಕಾಂಡ್ಲ ಸಸ್ಯಗಳು ಉಸಿರಾಡುತ್ತವೆ. ಇವು ಅತ್ಯಂತ ವಿಶಿಷ್ಟವಾದ ಸಸ್ಯಗಳು. ಬ್ಯಾಕ್ ಶೋರ್ನಲ್ಲಿ ಇವು ಬೆಳೆಯುತ್ತವೆ. ಬ್ಯಾಕ್ಟೀರಿಯಗಳು ಏಕಜೀವಿ, ಏಕಕೋಶದ ಒಂದು ಜೀವಿ. ಒಂದೇ ಒಂದು ಕೋಶವೇ ಬ್ಯಾಕ್ಟೀರಿಯಾದಲ್ಲಿ ಇರುತ್ತದೆ. ಅದರಲ್ಲಿ ಕೋಶ ದ್ರವ ಇರುತ್ತದೆ, ಕೋಶ ಪೊರೆ ಇರುತ್ತದೆ, ಕ್ರೋಮೋಸೋಮ್ಸ್ ಇರುತ್ತದೆ, ಕೋಶ ಭಿತ್ತಿ ಇರುತ್ತದೆ. ಸೊ ಇದರಲ್ಲಿ ಹಲವಾರು ವಿಧವಾದ ಬ್ಯಾಕ್ಟೀರಿಯಾಗಳು ಇರುತ್ತವೆ. ಸರಪಳಿ ರೂಪದ ಬ್ಯಾಕ್ಟೀರಿಯಾಗಳು ಇರುತ್ತವೆ, ಅಥವಾ ಸಿಲಿಂಡ್ರಿಕಲ್ ರೂಪದ ಬ್ಯಾಕ್ಟೀರಿಯಾಗಳಿರುತ್ತವೆ, ಅಥವಾ ಹುಳುಗಳ ರೂಪದ ಎರೆಹುಳುಗಳ ರೂಪದಲ್ಲಿಯೂ ಸಹ ಬ್ಯಾಕ್ಟೀರಿಯಾಗಳಿರುತ್ತವೆ, ಹಾಗೂ ಬಾಲಗಳಿರುವ ಬ್ಯಾಕ್ಟೀರಿಯಾಗಳು ಸಹ ಇರುತ್ತವೆ. ಇವಕ್ಕೆಲ್ಲ ಬ್ಯಾಸಿಲಿಸ್ ಅಥವಾ ಸ್ಯಾಪ್ರೋಕಾಕಸ್ ಅಥವಾ ಸೈರಿಲಿಮ್ ಸುರುಳಿ ಸುರುಳಿಯಾಗಿರತಕ್ಕಂಥ ಬ್ಯಾಕ್ಟೀರಿಯಾಗಳೆಂದು ಹೇಳಬಹುದು. ಕೋಶ ಭಿತ್ತಿ ಇರುವ ಆದರೆ ಸ್ಪಷ್ಟವಾದ ನ್ಯೂಕ್ಲಿಯರ್ ಪೊರೆ ಇಲ್ಲದ ಅತ್ಯಂತ ಸರಳ ಏಕಕೋಶ ಸೂಕ್ಷ್ಮ ಜೀವಿ. ಸೂಕ್ಷ್ಮ ಅಂದರೆ ಬರಿಗಣ್ಣಿಗೆ ಕಾಣುವುದಿಲ್ಲ, ಇವನ್ನು ಮೈಕ್ರೋಸ್ಕೋಪ್ನಲ್ಲಿ ಮಾತ್ರ ನಾವು ನೋಡಬೇಕಾಗುತ್ತದೆ. ಇವು ಮೊನೆರಾ ರಾಜ್ಯದ ಯುಬ್ಯಾಕ್ಟೀರಿಯಾ ವರ್ಗಕ್ಕೆ ಸೇರಿದವು. ಸೊ ಬ್ಯಾಕ್ಟೀರಿಯಾ ವರ್ಗಗಳನ್ನು ಯುಬ್ಯಾಕ್ಟೀರಿಯಾ ವರ್ಗಗಳೆಂದು ಹೆಸರಿಸಲಾಗಿದೆ. ಬ್ಯಾಕ್ಟೀರಿಯಾಗಳು ಪರಿಸರದ ಎಲ್ಲ ಘಟಕಗಳಲ್ಲಿಯೂ ನೀರು, ಬಿಸಿನೀರು, ಮಣ್ಣು, ಗಾಳಿ ಇವುಗಳಲ್ಲೆಲ್ಲ ಕಂಡುಬರುತ್ತದೆ. ಇವು ಬಿಸಿನೀರಿನ ಬುಗ್ಗೆಗಳಲ್ಲಿಯೂ ಸಹ, ಬಿಸಿನೀರಿನ ಬುಗ್ಗೆಯು ಸಾಮಾನ್ಯವಾಗಿ 92 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತದೆ, ಅಂದರೆ ಕುದಿಯುವ ಬಿಂದುವಿಗೆ ಹತ್ತಿರವಾಗಿರುತ್ತದೆ. ಅಂತಹ ನೀರಿನಲ್ಲಿಯೂ ಸಹ ಈ ಬ್ಯಾಕ್ಟೀರಿಯಾಗಳು ವಾಸಿಸುತ್ತವೆ. ಬ್ಯಾಕ್ಟೀರಿಯಾಗಳ ಫಾಸಿಲ್ಸ್ ಸುಮಾರು 3.2 ಬಿಲಿಯನ್ ವರ್ಷಗಳ ಹಿಂದಿನ ಮಡ್ಡಿ ಶಿಲೆಗಳಲ್ಲಿ ಕಂಡುಬಂದಿದೆ. ಸೊ ಮಡ್ಡಿ ಶಿಲೆಗಳಲ್ಲಿ ಬ್ಯಾಕ್ಟೀರಿಯಾಗಳು ಕಂಡುಬಂದಿದೆ. ಅದೇ ರೀತಿ ಫಾಸಿಲ್ಸ್ಗಳನ್ನು ನಾವು ನೋಡುತ್ತೇವೆ. ಈ ಡಯನೋಸರಸ್ನ ಫಾಸಿಲ್ಗಳನ್ನು ಸಹ ನಾವು ನೋಡುತ್ತೇವೆ. ಈ ಡಯನೋಸರಸ್ಗಳು ಸುಮಾರು 65 ಮಿಲಿಯನ್ ವರ್ಷಗಳ ಹಿಂದೆ ಒಂದು ಆಕಾಶಕಾಯವು ಭೂಮಿಯನ್ನು ಅಪ್ಪಳಿಸಿದಾಗ ಎಲ್ಲವೂ ನಶಿಸಿ ಹೋದವು. ಅದರ ಪಳೆವಳಿಕೆಯಿಂದ ನಾವು ಇವು 65 ಮಿಲಿಯನ್ ವರ್ಷಗಳ ಹಿಂದೆ ಬದುಕಿದ್ದವು ಎಂದು ತಿಳಿಯಬಹುದು. ಸೊ ಆಮದಿ ಜೀವಿಗಳಾಗಿರಬಹುದು, ಅಂದರೆ ಇವು ಪ್ರಾಯಶಃ ಆಮದಿ ಬೇರೆ ಕಡೆಯಿಂದ ಬಂದಿರುವ ಜೀವಿಗಳಾಗಿರಬಹುದು. ಬ್ಯಾಕ್ಟೀರಿಯಾಗಳನ್ನು ಅವುಗಳ ಆಕಾರದ ಮೇಲೆ ಹೆಸರಿಸಲಾಗಿದೆ. ಗುಂಡಿಗಿರುವುದು ಕಾಕಸ್, ಮಣಿಗಳನ್ನು ಪೋಣಿಸಿದಂತೆ ಸರಪಳಿ ಆಕಾರದಲ್ಲಿ ಇರುವುದು ಸ್ಟ್ರೆಪ್ಟಾಕೋಕಸ್ ಕಾಮ ಆಕಾರದಲ್ಲಿರುವ ವೈಬ್ರಿಯೋ, ಸರಳಿನೋಪಾದಿಯಲ್ಲಿ ಇರುವುದು ಡ್ಯಾಸಿಲಸ್, ಮಣಿಗಳ ಗೊಂಚಲಿನಂತಿರುವುದು ಸ್ಟ್ರೆಪ್ಟೋಕೋಕಸ್ ಇತ್ಯಾದಿ. ಅನೇಕ ಬ್ಯಾಕ್ಟೀರಿಯಾಗಳು ಕ್ಲೋರೋಫಿಲ್ ಇರುವುದಿಲ್ಲ. ಕ್ಲೋರೋಫಿಲ್ ಇರುವ ಬ್ಯಾಕ್ಟೀರಿಯಾಗಳು ಆಹಾರವನ್ನು ತಾವೇ ಸ್ವತಃ ತಯಾರಿಸಿಕೊಳ್ಳುತ್ತವೆ. ಅಂಥ ಕ್ಲೋರೋಫಿಲ್ ಇರುವ ಬ್ಯಾಕ್ಟೀರಿಯಾಗಳನ್ನು ನಾವು ಆಲ್ಗೆ ಎಂದು ಕರೆಯುತ್ತೇವೆ. ಬ್ಯಾಕ್ಟೀರಿಯಾಗಳಿಗೆ ಫ್ಲಜಲ ಅಥವಾ ಬಾಲದ ಥರ ಕಶಾಂಗ ಅಥವಾ ಫ್ಲಜಲಗಳಿವೆ. ಇವುಗಳ ಸಹಾಯದಿಂದ ಬ್ಯಾಕ್ಟೀರಿಯಾಗಳು ಚಲಿಸುತ್ತವೆ. ಅವಕ್ಕೆ ಚಲಿಸಲು ನೀರಿನ ಮಾಧ್ಯಮ ಬೇಕಾಗುತ್ತದೆ. ನೀರಿಲ್ಲದಿದ್ದರೆ ಅವು ಚಲಿಸಲು ಸಾಧ್ಯವಿಲ್ಲ. ಬ್ಯಾಕ್ಟೀರಿಯಾದ DNA ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಮ್ಲ ಮೂಲ ರಚನೆಯ ಮೇಲ್ಬರ್ಗದ ಜೀವಗಳ DNA ರಚನೆಯಂತೆಯೇ ಇದೆ. ಉದ್ದವಾಗಿರುವ DNAಗಳನ್ನು ಕೆಲವೊಮ್ಮೆ ಬ್ಯಾಕ್ಟೀರಿಯಾ ಕ್ರೋಮೋಸೋಮ್ಸ್ಗಳೆಂದು ಕರೆಯಲಾಗುತ್ತದೆ. ಇದರೊಂದಿಗೆ ಪ್ಲಾಸ್ಮಿಡ್ಗಳೆನ್ನುವ ದುಂಡಾದ ಸಣ್ಣ DNA ತುಣುಕುಗಳಲ್ಲಿ ಕೆಲವು ಜೀನ್ ವಿವರಗಳು ಇವೆ. ಬ್ಯಾಕ್ಟೀರಿಯಾಗಳ ವಂಶಾಭಿವೃದ್ಧಿ ಅಲೈಂಗಿಕ ಅಥವಾ ನಿರ್ಲಿಂಗ. ಒಂದೇ ಒಂದು ಬ್ಯಾಕ್ಟೀರಿಯವು ಹೆಚ್ಚು ಆಹಾರವನ್ನು ಸೇವಿಸಿ ದಪ್ಪವಾದ ನಂತರ ಎರಡು ಭಾಗಗಳಾಗಿ ವಿಂಗಡಣೆಯಾಗುತ್ತದೆ. ಸೊ ಎರಡೂ ಭಾಗಗಳು ಬೇರೆ ಬೇರೆಯಾಗಿ ಹೊಸ ಬ್ಯಾಕ್ಟೀರಿಯಾಗಳಾಗಿ ಬೆಳೆಯುತ್ತವೆ. ಹಾಗಾಗಿ ಈ ಬ್ಯಾಕ್ಟೀರಿಯಾಗಳಿಗೆ ಎರಡನೇ ಬ್ಯಾಕ್ಟೀರಿಯಾದ ಸಹಾಯ ಬೇಕಾಗಿಲ್ಲ. ವಂಶಾಭಿವೃದ್ಧಿಯನ್ನು ಒಂದೇ ಬ್ಯಾಕ್ಟೀರಿಯಾ ತಾನು ಇರುವ ಜಾಗದಲ್ಲಿ ಹೆಚ್ಚಾಗಿ ಆಹಾರ ಪದಾರ್ಥವಿದ್ದಾಗ ಅದು ಹೆಚ್ಚಾಗಿ ಅದೇ ರಿಪ್ರೊಡಕ್ಷನ್ ಮಾಡಿಕೊಳ್ಳುತ್ತದೆ, ಅದೇ ವಂಶಾಭಿವೃದ್ಧಿ ಮಾಡಿಕೊಳ್ಳುತ್ತದೆ. ಕೆಲವು ಬ್ಯಾಕ್ಟೀರಿಯಾಗಳಲ್ಲಿ ಲೈಂಗಿಕವಾಗಿ ಅಥವಾ ಸಮ್ಮಿಲನ ಕಾಂಜುಗೇಷನ್ಗಳು ಸಹ ನಡೆಯುತ್ತವೆ. 20 ನಿಮಿಷಕ್ಕೊಮ್ಮೆ ಎರಡಾಗಿ ವಿಭಜನೆಗೊಳ್ಳುತ್ತದೆ. ಇವು ಏರೋಬಿಕ್ ಬ್ಯಾಕ್ಟೀರಿಯಾಗಳು, ಗಾಳಿಯಿಂದ ಉಸಿರಾಡುವ ಹಾಗೂ ಬದುಕಿರುವ ಬ್ಯಾಕ್ಟೀರಿಯಾಗಳನ್ನು ಏರೋಬಿಕ್ ಬ್ಯಾಕ್ಟೀರಿಯಾಗಳೆಂದು ಹೇಳುತ್ತಾರೆ. ಇವುಗಳ ವಿಭಜನೆಯು ಜಸ್ಟ್ 20 ನಿಮಿಷಕ್ಕೊಮ್ಮೆ ಇವು ವಿಭಜನೆಯಾಗಿ ಡಬಲ್ ಆಗುತ್ತವೆ, ಎರಡರಷ್ಟಾಗುತ್ತವೆ. ಆದರೆ ವಾಯುರಹಿತವಾದ ಬ್ಯಾಕ್ಟೀರಿಯಾಗಳು ಸಹ ಇವೆ. ಈ ವಾಯುರಹಿತ ಬ್ಯಾಕ್ಟೀರಿಯಾಗಳು ರಿಪ್ರೊಡಕ್ಷನ್ ಅಥವಾ ಡಬಲ್ ಆಗಲು ಅವಕ್ಕೆ ಸುಮಾರು 20 ದಿನಗಳೇ ಬೇಕಾಗುತ್ತದೆ. ಸೊ ಒಂದು ಬ್ಯಾಕ್ಟೀರಿಯಾವು ದಿನವೊಂದಕ್ಕೆ 16 ಮಿಲಿಯನ್ ಪ್ರತಿರೂಪಗಳನ್ನು ಉಂಟು ಮಾಡುತ್ತದೆ. 16 ಮಿಲಿಯನ್ ಒಂದೇ ಬ್ಯಾಕ್ಟೀರಿಯಾ ಇದ್ದರೆ 24 ಗಂಟೆಗಳಲ್ಲಿ ಅದು 16 ಮಿಲಿಯನ್ ಪ್ರತಿರೂಪದ ತನ್ನಂತೆ ಇರುವ ಬ್ಯಾಕ್ಟೀರಿಯಾಗಳನ್ನು ಅದು ಉಂಟು ಮಾಡುತ್ತದೆ ಎಂದು ಅಂದಾಜು ಮಾಡಲಾಗಿದೆ. ಹಲವು ವರ್ಣ ಪದಾರ್ಥಗಳೊಂದಿಗೆ ಪ್ರತಿಕ್ರಿಯಿಸಿದಾಗ ಬ್ಯಾಕ್ಟೀರಿಯಾಗಳ ಬಣ್ಣವು ಸಹ ಬದಲಾಗುತ್ತದೆ. ಇಲ್ಲಿಗೆ 46ನೆಯ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
2: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
4: ನಮಸ್ಕಾರ, ಇದು ವಿಕ್ರಮಾದಿತ್ಯ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ 15ನೇ ಪದ್ಯ. ಆ ಪದ್ಯ ಹೀಗಿದೆ: ಪಿಡಿದಳ ಸೈತಿನಲ್ ಬಂದಿರ್ದಡೆಯೊಳ್ ನಿನಗಾಗಿ ಮದನ ನೆಂದನೆ ದಿನಕ್ಕೆ ಪಡೆ ನೋಡಲು ಬಂದವರಂ ಗುಡಿ ಒರೆಸಿದಿರಂಬಂಬುದಾಯ್ತು ನಿನ್ನೆನ್ನಡೆಯೋಳ್. ಇದನ್ನು ಬಿಡಿಸಿ ಹೀಗೆ ಓದಬಹುದು: ಪಿಡಿದು ಅಡಸಿತಿರಲ್ ಬಂದಿರ್ದ ಎಡೆಯೋಳ್ ನಿನಗಾಗಿ ಮದನಂ ಎನ್ನನೆ ದಿನಕ್ಕೆ ಪಡೆ ನೋಡಲು ಬಂದವರಂ ಗುಡಿ ಒರೆಸಿದರ್ ಎಂಬುದಾಯ್ತು ನಿನ್ನ ಎನ್ನ ಎಡೆಯೋಳ್. ಇದನ್ನು ಹೀಗೆ ವ್ಯಾಖ್ಯಾನ ಮಾಡುತ್ತೇನೆ. ಹಿಡಿದು ಅಡಸಿ ತಿನ್ನಲು ಬಂದಿರದ ಎಡೆಯೋಳು, ಹಿಡಿದು ಮುರಿದು ತಿನ್ನಲಿಕ್ಕೆ ಬಂದಿದ್ದಂಥ ಸಂದರ್ಭದಲ್ಲಿ ನಿನಗಾಗಿ ಮದನ ಎನ್ನನೇ ದಿನ ಕೇಳು, ನಾನು ನಿನ್ನನ್ನು ತಿಂದು ಬಿಡಬೇಕು ಅಂತ ಬಂದಿದ್ದೆ, ಆದರೆ ಈಗ ಈ ಮನ್ಮಥ ಈ ಕಾಮ ನನ್ನನ್ನೇ ತಿಂತಾ ಇದ್ದಾನೆ. ಈಗ ಒಂದು ಗಾದೆ ಹೇಳಿದಾಗಾಯ್ತು, ಏನು ಗಾದೆ ಅದು, ಪಡೆದವರನ್ನು ಬಂದವರನ್ನು ಗುಡಿಗೊರಿಸಿದರೆ ಎಂಬಂದಾಯಿತು. ಯಾರೋ ಸೈನ್ಯ ಹೋಗ್ತಿದೆ ಅಂತ ಸುದ್ದಿ ತಿಳಿದು ಒಂದಷ್ಟು ಜನ ಬಂದ್ರಂತೆ ಸೈನ್ಯ ನೋಡೋಣ ಹೇಗೆ ಅಂತ. ಆದರೆ ಅಲ್ಲಿ ಇದ್ದವ್ರು ಏನು ಮಾಡ್ತಾರೆ ಅಂದರೆ, ಸೈನ್ಯ ನೋಡ್ತೀಯ ನೀನು ಬಾ ಇಲ್ಲಿ ಅಂತೇಳಿ ಆ ಸೈನ್ಯದ ಧ್ವಜವನ್ನೇ ಅವರ ಕೈಗೆ ಕೊಟ್ಟು ಬಾ ನಮ್ಮ ಜೊತೆಗೆ ಅಂತೇಳಿ ಕರ್ಕೊಂಡು ಹೋಗ್ತಾರಂತೆ. ಅಂಥ ಪರಿಸ್ಥಿತಿ ಆಯಿತು ನನ್ನದು. ಈಗ ನನಗೆ ನಿನ್ನನ್ನು ತಿನ್ನಲಿಕ್ಕೆ ಮನಸ್ಸಿಲ್ಲ ಅಂತ ಹೇಳ್ತಾಳೆ. ಇದೊಂದು ಗಾದೆ ಅಂದರೆ, ಪಡೆ ನೋಡಲು ಬಂದವರನ್ನು ಗುಡಿ ಒರೆಸಿದರೆಂಬಂತಾಯಿತು. ಗುಡಿ ಅಂದರೆ ಧ್ವಜ, ಸೈನ್ಯವನ್ನು ನೋಡಲಿಕ್ಕೆ ಬಂದವರಿಗೆ ಧ್ವಜ ಕೈಗೆ ಕೊಟ್ಟು ನಮ್ಮ ಜೊತೆಗೆ ಬನ್ನಿ ಅಂತ ಹೇಳಿದಂಥ ಹಾಗೆ ಆಯಿತು ನನ್ನ ಪರಿಸ್ಥಿತಿ ಅಂತ ಹಿಡಿಂದೆ ತನ್ನ ಸ್ಥಿತಿಯನ್ನು ಭೀಮಸೇನನಿಗೆ ನಿವೇದಿಸಿಕೊಳ್ತಾರೆ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ 15ನೇ ಪದ್ಯದ ಬಳಿಕದ ಗದ್ಯ. ಆ ಗದ್ಯ ಹೀಗಿದೆ. ಎಂದೀ ಮರಲುಂದಿದ ಆರ್ಗೆ ಎಂದೊಡೆ, ಎನ್ನ ತಾಯಿರು ಒಡ ಹುಟ್ಟಿದರೆ ಎಂದೊಡೆ, ಈ ಹಿಡಿಂಬಂ ಬಂದವರಂ ತಿಂದೊಡೆ. ಹಿಂಗೆ ನೀನೆನ್ನ ಪಗಲ ತೆಗಲ ನೇರು ಗಗನತ್ತಳ ಕುಯ್ಯುವೆನೇ ಭೀಮಸೇನ ಮಾತಿಂಗೆ ಮುಗುಳ್ನಗೆ ನಕ್ಕು. ಇದನ್ನು ಬಿಡಿಸಿ ಹೀಗೆ ಓದಬಹುದು. ಎಂದು ಈ ಮರಲುಂದಿದರ್ ಆರ್ಗೆ ಎಂದೊಡೆ, ಎನ್ನ ತಾಯಿರ್ ಒಡ ಹುಟ್ಟಿದರ್ ಎಂದೊಡೆ, ಹಿಡಿಮಂ ಬಂದವರಂ ತಿಂದೊಡಂ ತಿನ್ಗೆ ನೀನೆನ್ನ ಪೆಗಲ ನೀರು ಗಗನ ತಳಕ್ಕೆ ಉಯ್ಯುವೆನೇ ಭೀಮಸೇನನು ಆ ಮಾತಿಂಗೆ ಮುಗುಳ್ನಗೆ ನಕ್ಕು. ಈಗಾಗಲೇ ಹೇಳಿದಾಗೆ ಹಿಡಿಂಬ ವನದಲ್ಲಿರುವಂತಹ ಪಾಂಡವರನ್ನು ತಿನ್ನುವ ನೆಪದಿಂದ ಹಿಡಿಂಬೆ ಅಲ್ಲಿಗೆ ಬರ್ತಾಳೆ. ಹಾಗೆ ಬಂದವಳ ಪರಿಸ್ಥಿತಿ ಏನಾಯಿತು ಅಂತಂದರೆ, ಭೀಮಸೇನನ ಜೊತೆಗೆ ಅವಳಿಗೆ ಮೋಹ ಉಂಟಾಯಿತು. ಮೋಹ ಉಂಟಾಗಿ ಅವಳು ಏನು ಹೇಳ್ತಾಳಂದರೆ, ನಾನು ನಿನ್ನನ್ನು ಹಿಡಿದು ಮುಕ್ಕುವುದಕ್ಕೆ ಅಂತ ಬಂದವಳು, ಆದರೆ ನನ್ನ ಪರಿಸ್ಥಿತಿ ಏನಾಗಿದೆ ಅಂದರೆ, ಸೈನ್ಯವನ್ನು ನೋಡೋದಕ್ಕೆ ಬಂದವರ ಕೈಯಲ್ಲಿ ಧ್ವಜವನ್ನು ಕೊಟ್ಟು ನೀವು ಸೈನ್ಯಕ್ಕೆ ಸೇರಿ ಎಂದು ಕಳುಹಿಸಿದ ಹಾಗೆ ಆಯಿತು, ನಿನ್ನನ್ನು ನೋಡಿ ನನಗೆ ಮೋಹ ಉಂಟಾಗಿದೆ ಅಂತ ಹೇಳ್ತಾ ಈ ಮೈಮರೆತು ಮಲಗಿದವರು ಯಾರು ಅಂತ ಕೇಳ್ತಾರೆ. ಅಂದರೆ ಮರಲು ಉಂದಿದರು, ಮರೆತು ಮಲಗಿದವರು, ಮೈ ಮರೆತು ಮಲಗಿದವರು ಅಂದರೆ ನಿದ್ರೆ ಮಾಡಿದವರು. ಆರ್ಗೆ ಎಂದೊಡೆ ಯಾರಿಗೆ ಅಂದರೆ, ಅದು ಹಳೆಗನ್ನಡದಲ್ಲಿ ಒಂದು ವಿಶೇಷ ಪ್ರಯೋಗ ಅದು. ನೀನಾರ್ಗೆ, ನಿನ್ನ ಹೆಸರೇನು ಎನ್ನುವ ಆ ರೀತಿಯಲ್ಲಿ, ನೀನು ಯಾರು, ನಿನ್ನ ಹೆಸರೇನು ಅನ್ನೋದು ಕೇಳುದು. ಅದಕ್ಕೆ ಮರಲುಂದಿದರ್ ಆರ್ಗೆ, ಈ ಮೈ ಮರೆತು ಮಲಗಿದವರು ಯಾರು, ಆರ್ಗೆ ಅಂದರೆ ಯಾರು ಎಂದೊಡೆ. ಎಲ್ಲ ತಾಯಿ ಒಡ ಹುಟ್ಟಿದರ್, ನನ್ನ ತಾಯಿ ಮತ್ತು ಒಡ ಹುಟ್ಟಿದವರು ಅಂತ ಭೀಮಸೇನ ಹೇಳ್ತಾನೆ. ಎನ್ನ ತಾಯಿರ್ ನನ್ನ, ಇಲ್ಲೊಂದು ವಿಶೇಷವಾದ ಬಹುವಚನ ಪ್ರಯೋಗವಾಗಿದೆ. ತಾಯಿರ್ ತಾಯಂದಿರು ಎನ್ನುವ ರೀತಿಯಲ್ಲಿ, ತಾಯಿ ತಾಯಿಯರು ನನ್ನ ತಾಯಿಯವರು ಮತ್ತು ಒಡ ಹುಟ್ಟಿದವರು ಎಂದೊಡೆ. ಹಿಡಿಂಬಂ ಬಂದವರನ್ನು ತಿಂದೊಡೆ ತಿರುಗೆ, ನಮ್ಮ ಅಣ್ಣನಾದಂಥ ಹಿಡಿಂಬ ಬಂದು ಅವ್ರನ್ನ ತಿಂದ್ರೆ ತಿಂದುಬಿಡ್ಲಿ. ನೀನನ್ನ ಪೆಗಲನೇರು, ನೀನನ್ನ ಹೆಗಲನ ಏರು ಗಗನತೊಳಕ್ಕೆ ಉಯ್ಯುವೆ ಏನೆ, ನಿನ್ನನ್ನು ಆಕಾಶಕ್ಕೆ ನಾನು ತೆಗೆದುಕೊಂಡು ಅಥವಾ ಕರೆದುಕೊಂಡು ಹೋಗ್ತೇನೆ ಏನದು. ಆ ಭೀಮಸೇನನು ಆ ಮಾತಿಗೆ ಮುಗುಳ್ನಗೆ ನಕ್ಕು. ಅಂದರೆ ಹಿಡಿಂಬೆಯ ಕಾತರ ಎಷ್ಟು ಇದೆ ಅಂತಂದರೆ, ಅವಳು ಇದು ಯಾರು ಅಂತ ಭೀಮಸೇನನಲ್ಲಿ ಕೇಳಿದಾಗ, ಇದು ನನ್ನ ತಾಯಿ ಮತ್ತು ನನ್ನ ಒಡ ಹುಟ್ಟಿದವರು ಅಂತ ಹೇಳ್ತಾನೆ. ಆಗ ಹಿಡಿಂಬ ಒಂದು ವೇಳೆ ಬಂದು ಇವ್ರನ್ನ ತಿಂದರೆ ತಿನ್ನಲಿ, ನಿನ್ನನ್ನು ಮಾತ್ರ ನಾನು ತಿನ್ನುವುದಿಲ್ಲ, ಅಥವಾ ಹಿಡಿಂಬನೂ ತಿನ್ನದಾಗಿ ನಾನು ಮಾಡ್ತೇನೆ. ಅದಕ್ಕಾಗಿ ನಾನು ನನ್ನ ಹೆಗಲನ್ನು ನೀನು ಏರು, ನಾನು ನಿನ್ನನ್ನು ಆಕಾಶ ಮಾರ್ಗಕ್ಕೆ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳ್ತಾಳೆ. ಅಂದರೆ ರಾಕ್ಷಸಿಯರು ನಮ್ಮ ಪುರಾಣದ ಪ್ರಕಾರ ಅವರು ಆಕಾಶ ಗಮಿಗಳು ಮತ್ತು ಅಂದರೆ ಅವರಿಗೆ ಇಷ್ಟ ಬಂದ ರೂಪವನ್ನು ತಾಳುವವರು. ಆ ಸ್ವಭಾವಕ್ಕೆ ಅನುಗುಣವಾಗಿ ಹಿಡಿಮೆಯ ಏನು ಗುಣಗಳನ್ನು ಪಂಪ ಇಲ್ಲಿ ಚಿತ್ರಿಸ್ತಾನೆ. ಅವಳು ಒಂದೇ ಮಾತಿನಲ್ಲಿ, ಒಂದು ವೇಳೆ ನಮ್ಮ ಅಣ್ಣನಾದಂತಹ ಹಿಡಿಂಬ ಬಂದು ತಿಂದರೆ ಇವರನ್ನು ತಿನ್ನಲಿ, ಅಂದ್ರೆ ಅವಳಿಗೆ ಭೀಮಸೇನೆ ಮಾತ್ರ ಬೇಕಾದ್ದು, ಉಳಿದವರು ಯಾರು ಬೇಡ. ಹಾಗಾದ್ರಿಂದ ಅವಳು ಹಾಗೆ ಹೇಳ್ತಾಳೆ ಅಂತ ಅವಳ ಗುಣವನ್ನು ಕೂಡ ಪಾಪ ಏಕಕಾಲದಲ್ಲಿ ಚಿತ್ರಿಸ್ತಾ ಅವಳ ಆತುರತೆಯನ್ನು ಕೂಡ ಇಲ್ಲಿ ಒಂದೇ ಒಂದು ಅಂದರೆ ಕೆಲವೇ ಕೆಲವು ಸಾಲುಗಳಲ್ಲಿ ತಿಳಿಸಿದ್ದಾನೆ. ಹೀಗೆ ಹಿಡಿಂಬೆಗೆ ಭೀಮಸೇನ ಮೇಲೆ ಅಪಾರವಾದಂತಹ ಪ್ರೀತಿ ಉಂಟಾಗಿದೆ ಎನ್ನುವುದು ಈ ಗದ್ಯದಲ್ಲಿ ಸ್ಪಷ್ಟವಾಗ್ತದೆ.
2: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
5: ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನ ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾವು ಕಾನೂನು ಲಾಗೆ ಸಂಬಂಧಪಟ್ಟ ಹಾಗೆ ಕೆಲವು ವಾಕ್ಯ ರಚನೆಯನ್ನ ನೋಡಿದ್ವಿ. ಅದರ ಜೊತೆಯಲ್ಲಿ ರೇಡಿಯೋ, TV, ಪೋಸ್ಟ್ ಆಫೀಸ್ ಈ ವಿಷಯಕ್ಕೆ ಸಂಬಂಧಪಟ್ಟ ವಾಕ್ಯ ರಚನೆಯನ್ನ ಕೂಡ ಮಾಡಿದ್ವಿ. ಅಷ್ಟಕ್ಕೆ ಮುಗೀತಾ ನಮ್ಮ TV ಬಗ್ಗೆ ನಾನು ಮಾತಾಡ್ತಾ ಇದ್ದೆ. TVಗೆ ನಾವು ಅಡಿಕ್ಟ್ ಆಗಬಾರ್ದು. ನಮಗೆ ಎಷ್ಟು ಅಗತ್ಯ ಇದೆ ಮಾಹಿತಿಗಾಗಿ ಅಥವಾ ನಮ್ಮ ಮನೋರಂಜನೆಗಾಗಿ ಒಂದಷ್ಟು ಹೊತ್ತು ಮಾತ್ರ TVಗಾಗಿ ಮೀಸಲಿಡಬೇಕು. ದಿನದ 24 ಗಂಟೆನೂ TV ಮುಂದೆ ಕೂತಿದ್ರೆ ಅದೊಂದು ಅಡಿಕ್ಷನ್ ಆಗಿ ಬದಲಾಗುತ್ತೆ, ಅಥವಾ ಅದು ನಮ್ಮ ಒಳ್ಳೆ ಸಮಯನ ಕೂಡ ಹಾಳು ಮಾಡುತ್ತೆ ಅಂತ ಹೇಳಿದೆ ಅಲ್ವಾ. ಇನ್ನು ರೇಡಿಯೋ ಎಲ್ಲ ನೀವು ಕೇಳ್ತೀರಾ ಅಂತ ಅಂದಾಗ ಕೆಲವೊಂದ್ಸಲ ಚಾನೆಲ್ಗಳು ಆಚೆ ಈಚೆ ಆದಾಗ ಸರಿಯಾಗಿ ಕೇಳ್ತಾ ಇರೋದಿಲ್ಲ ಅಲ್ವಾ. ಆದರೆ ನನ್ನ ರೇಡಿಯೋದಲ್ಲಿ ಧ್ವನಿ ಬಹಳ ಸ್ಪಷ್ಟವಾಗಿ ಬರ್ತಾ ಇದೆ ಅಂತ ಹೇಗೆ ಹೇಳ್ತೀರಾ? ಮೈ ರೇಡಿಯೋ ಹ್ಯಾಸ್ ಅ ವೆರಿ ಕ್ಲಿಯರ್ ರಿಸೆಪ್ಷನ್ ಅಥವಾ ವೆರಿ ಶಾರ್ಪ್ ರಿಸೆಪ್ಷನ್ ಅಂತ ಹೇಳಬೇಕು. ಸ್ಪಷ್ಟವಾಗಿ ಎಲ್ಲ ಧ್ವನಿ ಕೇಳಿಸುತ್ತೆ ಅನ್ನೋದಕ್ಕೆ ಮೈ ರೇಡಿಯೋ ಹ್ಯಾಸ್ ಅ ವೆರಿ ಶಾರ್ಪ್ ರಿಸೆಪ್ಷನ್ ವೆರಿ ಕ್ಲಿಯರ್ ರಿಸೆಪ್ಷನ್ ರೇಡಿಯೋದಲ್ಲಿ ಧ್ವನಿ ಬಹಳ ಸ್ಪಷ್ಟವಾಗಿ ಬರುತ್ತೆ ಅಂತ. ನಿಮಗೆ ಗೊತ್ತಾ, ನೀವು ಈ ಕೆಲವು ಪಾರ್ಸಲ್ಗಳನ್ನು ಕಳಿಸ್ತೀರ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ, ಇನ್ಯಾರಿಗೋ, ನಿಮ್ಮ ಪ್ರೀತಿ ಪಾತ್ರರಿಗೋ, ಅಥವಾ ಏನೋ ಆಫೀಸ್ ರಿಲೇಟೆಡ್ ವಿಷಯನೇ ಇದ್ದಿರ್ಬೋದು. ಅದನ್ನು ತೂಕ ಮಾಡಿ ಅದ್ರ ಮೇಲೆ ಚಾರ್ಜಸ್ ಹಾಕ್ತಾರಲ್ವಾ, ಇಷ್ಟಕ್ಕೆ ಚಾರ್ಜಸ್ ಬೀಳುತ್ತೆ ಇದನ್ನ ಇಲ್ಲಿಂದ ಇಲ್ಲಿ ಕಳಿಸ್ಕೊಡ್ಬೇಕಂದ್ರೆ, ಅದನ್ನು ಹೇಗೆ ಹೇಳೋದು? ಹ್ಯಾವ್ ಯು ವೇಯ್ಡ್ ದ ಪಾರ್ಸಲ್? ಅದನ್ನು ಚೆಕ್ ಮಾಡಿದ್ರ ಪಾರ್ಸಲ್ ಎಷ್ಟು ವೇಯ್ಟ್ ಆಗುತ್ತೆ, ವೇಯ್ಟ್ ಇದೆ ಅಂತ. ವೇಯ್ಡ್ ಅಂತ ಹೇಳಬೇಕು, WEIGHED. ಹ್ಯಾವ್ ಯು ವೇಯ್ಡ್ ದ ಪಾರ್ಸಲ್? ನೀನು ಪಾರ್ಸಲನ್ನು ತೂಕ ಮಾಡಿದೀಯಾ ಅಂತ ಆಗತ್ತೆ. ಕೆಲವು ಕಚೇರಿಗಳಲ್ಲಿ ಈ ಅಂಚೆ ಕಚೇರಿಯಿಂದಲೇ ಕೆಲವು ಲೆಟ್ರ್ಗಳನ್ನು ನಾವು ಬರೆದು ಕಳಿಸ್ಬೇಕಾಗತ್ತೆ. ನಾನು ಅಂಚೆ ಕಚೇರಿಯಿಂದ ಕೆಲವು ಲಿಫಾಫೆ ಮತ್ತು ಅಂತರ್ದೇಶಿಯನ್ನು ಕೊಂಡ್ಕೊಳ್ಬೇಕು, ಇದನ್ನು ಹೇಗೆ ಹೇಳ್ತೀರಾ? I have to buy some envelopes and inland sheets from the post office. ನೀವು ಇನ್ಲ್ಯಾಂಡ್ ಲೆಟ್ರ್ ಬರೆದದ್ದು ನಿಮ್ಗೆ ನೆನಪಿದೆಯಾ? ಪೋಸ್ಟ್ ಆಫೀಸ್ನ ಎನ್ವಲೋಪ್ಸ್ ಬಳಸಿದ ನೆನಪಿದೆಯಾ? ಮುಂಚೆ ಎಲ್ಲ ಇದರ ಬಳಕೆ ಜಾಸ್ತಿ ಇತ್ತು, ಬಟ್ ಈಗ ಸ್ವಲ್ಪ ಕಡಿಮೆ ಆಗಿದೆ. ಯಾಕಂದರೆ ಫೋನ್ಸು ಮತ್ತು ಮೀಡಿಯಮ್ ಅಂದರೆ TV ಅಥವಾ ಇಮೇಲ್ಸ್ ಈ ಥರ ಮಾಧ್ಯಮಗಳು ಬದಲಾಗಿದೆ, ಅಪ್ಡೇಟ್ ಆಗಿದೆ. ಬಟ್ ಅಂದರೂ ಈಗೆಲ್ಲ ಕೆಲವು ಆಫೀಸ್ಗಳಲ್ಲಿ ಇವೆಲ್ಲ ಅಂತರ್ದೇಶಿ ಲೆಟ್ರ್ಗಳು ಪೋಸ್ಟ್ ಆಫೀಸ್ ಕವರಿಂದಲೇ ನಾವು ಕೆಲವು ವಿಷಯಗಳನ್ನು ತಲುಪಿಸ್ಬೇಕಾಗತ್ತೆ. ನಾನು ಅಂಚೆ ಕಚೇರಿಯಿಂದ ಕೆಲವು ಲಿಫಾಫೆ ಮತ್ತು ಅಂತರ್ದೇಶಿನ ಕೊಂಡ್ಕೊಳ್ಬೇಕು, ಇದನ್ನು ಹೇಗೆ ಹೇಳೋದು? ಐ ಹ್ಯಾವ್ ಟು ಬೈ ಸಮ್ ಎನ್ವಲೋಪ್ಸ್ ಆ್ಯಂಡ್ ಇನ್ಲ್ಯಾಂಡ್ ಶೀಟ್ಸ್ ಫ್ರಮ್ ದಿ ಪೋಸ್ಟ್ ಆಫೀಸ್. TV ನೋಡ್ತಾ ಕೂತಿರ್ತೀರ, ಅಲ್ಲಿ ಕೆಲವು ಚಾನೆಲ್ಗಳು ಸರಿಯಾಗಿ ಬರೋದೇ ಇಲ್ಲ, ನೋಡ್ತಾ ಇರ್ತೀರ, ಅದು ಸಿನಿಮಾನೋ ನ್ಯೂಸೋ ಸಡನ್ನಾಗಿ ಏನೋ ಕಟ್ ಆಗಿಬಿಡುತ್ತಲ್ವಾ, ಅದನ್ನು ಹೇಗೆ ಹೇಳೋದು? ದಿಸ್ ಚಾನಲ್ ಈಸ್ ಡಿಸ್ಟರ್ಬ್ಡ್. ಡಿಸ್ಟರ್ಬ್ಡ್, ಅಡಚಣೆ ಇದೆ ಈ ಚಾನಲಲ್ಲಿ, ಅಡಚಣೆ ಇದೆ ಅನ್ನೋದಕ್ಕೆ ದಿಸ್ ಚಾನಲ್ ಈಸ್ ಡಿಸ್ಟರ್ಬ್ಡ್. ಇದು ಬರೀ TV ಅಲ್ಲ, ರೇಡಿಯೋಗೆ ಕೂಡ ರಿಲೇಟ್ ಆಗುತ್ತೆ. ರೇಡಿಯೋದಲ್ಲೂ ಕೆಲವು ಚಾನಲ್ಗಳು ಈ ಥರ ಏನೋ ಕ್ಲಿಯರ್ ಆಗಿರೋದಿಲ್ಲ, ಒಂಥರ ಡಿಸ್ಟರ್ಬೆನ್ಸ್ ಅಲ್ಲಿ ಇರುತ್ತೆ, ಆವಾಗಲೂ ಈ ವಾಕ್ಯನ ನಾವು ಬಳಸ್ಬೋದು, ದಿಸ್ ಚಾನಲ್ ಈಸ್ ಡಿಸ್ಟರ್ಬ್ಡ್ ಅಂತ. ನೀನು ಇದನ್ನು ಸರಿಯಾಗಿ ತಿರುಗಿಸಿಲ್ಲ, ಜೋಡಿಸಿಲ್ಲ. ಕೆಲವೊಮ್ಮೆ ನಮ್ಮದು ವೈರ್ ಮಿಸ್ಟೇಕ್ಸ್ ಇದ್ದಿರ್ಬೋದು, ಆಂಟೆನಾ ಮಿಸ್ಟೇಕ್ಸ್ ಇದ್ದಿರ್ಬೋದು ಅಲ್ವಾ. You haven't tuned it properly. ನೀನು ಅದನ್ನು ಸರಿಯಾಗಿ ತಿರುಗಿಸಿಲ್ಲ, ಜೋಡಿಸಿಲ್ಲ ಅನ್ನೋದಕ್ಕೆ You haven't tuned it properly. ಈ ಅಂಚೆ ಕಚೇರಿಯಲ್ಲಿ ಕೂಡ ಮುಷ್ಕರ ನಡೆದಿರೋದು ನೀವು ನೋಡಿರ್ತೀರಾ. ಏನೋ ವಿಷಯಕ್ಕೆ ಅವರು ಮುಷ್ಕರ ಮಾಡ್ತಾ ಇರ್ತಾರೆ ಕೆಲಸಗಾರರು. ದ ವರ್ಕರ್ಸ್ ಇನ್ ದ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಆರ್ ಆನ್ ಸ್ಟ್ರೈಕ್. ದ ವರ್ಕರ್ಸ್ ಇನ್ ದ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಆರ್ ಆನ್ ಸ್ಟ್ರೈಕ್ ಅಂತ ಹೇಳಬೇಕು. ಅಂಚೆ ಕಚೇರಿ ವಿಭಾಗದ ಕೆಲಸಗಾರರು ಮುಷ್ಕರ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ದ ವರ್ಕರ್ಸ್ ಇನ್ ದ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಆರ್ ಆನ್ ಸ್ಟ್ರೈಕ್ ಅಂತ ಹೇಳಬೇಕು. ಆಗಲೇ ನಾನು ಹೇಳಿದೆ ಕೆಲವು ಪತ್ರಕ್ಕೆ, ಕೆಲವು ಕವರ್ಗಳಿಗೆ, ಎನ್ವಲೋಪ್ಸ್ಗೆ ಬೇರೆ ಬೇರೆ ರೀತಿಯ ಸ್ಟ್ಯಾಂಪನ್ನ ಇಷ್ಟೇ ಅಮೌಂಟಿಂದ ಅಂಟಿಸಬೇಕು ಅಂತಿರುತ್ತೆ. ಅದನ್ನು ನೀವಿಲ್ಲಿ ಕೇಳ್ತಿದ್ದೀರಾ, ಈ ಪತ್ರಕ್ಕೆ ಎಷ್ಟು ಬೆಲೆಯ ಸ್ಟ್ಯಾಂಪನ್ನ ಅಂಟಿಸಬೇಕು? ವಾಟ್ ವಿಲ್ ದ ಸ್ಟ್ಯಾಂಪ್ ಆನ್ ದಿಸ್ ಲೆಟರ್ ಕಾಸ್ಟ್? ವಾಟ್ ವಿಲ್ ದ ಸ್ಟ್ಯಾಂಪ್ ಆನ್ ದಿಸ್ ಲೆಟರ್ ಕಾಸ್ಟ್? ಈ ಪತ್ರಕ್ಕೆ ಎಷ್ಟು ಬೆಲೆಯ ಸ್ಟ್ಯಾಂಪನ್ನು ಅಂಟಿಸಬೇಕು ಅಂತ ಅರ್ಥ. ಓಕೆ, ನಾವೀವಾಗ ಪೋಸ್ಟ್ ಆಫೀಸು, ಟಿವಿ, ರೇಡಿಯೋ ರಿಲೇಟೆಡ್ ಒಂದಷ್ಟು ವಾಕ್ಯ ರಚನೆನ ನೋಡಿದ್ವಿ. ಇಷ್ಟು ವಿಷಯ ಸಾಕಾಗತ್ತೆ ನಮ್ಮ ದಿನನಿತ್ಯದ ಸಂಭಾಷಣೆಗೆ ಸಹಾಯ ಮಾಡೋದಕ್ಕೆ ಅಲ್ವಾ? ಈಗ ಕೆಲವು ಇಂಪಾರ್ಟೆಂಟ್ ವಿಷಯನ ನಾನು ಹೇಳ್ತೀನಿ ಗ್ರಾಮರ್ ರಿಲೇಟೆಡ್. ಪೂರ್ತಿ ಗ್ರಾಮರ್ ಕಲಿದೇ ಇದ್ದರೂ ಸಣ್ಣ ಪುಟ್ಟ ವಿಷಯನ ನಾವು ತಿಳ್ಕೊಂಡ್ರೆ ನಮ್ಮ ವಾಕ್ಯ ರಚನೆ, ಮಾತು ತುಂಬ ಸುಲಭ ಆಗತ್ತೆ ಇಂಗ್ಲೀಷ್ನಲ್ಲಿ ಅಲ್ವಾ? ಇಲ್ಲೊಂದು ವಾಕ್ಯ ಹೇಳ್ತೀನಿ ನೋಡಿ. He has a good government after decades. ಹಾಗಂದ್ರೇನು? ಎಷ್ಟೋ ದಶಕಗಳ ನಂತರ ಒಳ್ಳೆಯ ಸರ್ಕಾರ ಒಂದು ಬಂದಿದೆ ಅಂತ. ಈ ವಾಕ್ಯದಲ್ಲಿ ಗವರ್ನ್ಮೆಂಟ್ ಅನ್ನೋದು ನೀವು ಕೇಳಿದ್ರಿ. ಮೆಂಟ್ ಅನ್ನೋ ಪದ ಗವರ್ನ್ಗೆ ಸೇರಿ ಗವರ್ನ್ಮೆಂಟ್ ಅನ್ನೋ ನಾಮಪದ ರಚನೆ ಆಯಿತು. ಇದೇ ರೀತಿ ಇನ್ನೊಂದಷ್ಟು ಪದಗಳನ್ನು ಹೇಳ್ತೀನಿ ನೋಡಿ. ಗವರ್ನ್ಗೆ ಮೆಂಟ್ ಸೇರಿ ಗವರ್ಮೆಂಟ್ ಆಯ್ತಲ್ವಾ, ಅದೇ ರೀತಿ ಅಗ್ರಿ ಅದಕ್ಕೆ ಮೆಂಟ್ ಸೇರಿ ಅಗ್ರಿಮೆಂಟ್ ಒಪ್ಪಂದ ಆಯಿತು. ಅಮೇಜ್ಗೆ ಮೆಂಟ್ ಸೇರಿ ಅಮೇಜ್ಮೆಂಟ್, ಅಮೆಂಡ್ಗೆ ಅಮೆಂಡ್ಮೆಂಟ್, ಅಮೇಜ್ಗೆ ಮೆಂಟ್ ಸೇರಿ ಅಮೇಜ್ಮೆಂಟ್ ಆಯಿತು ಅಂದ್ರೆ ಏನು ಆಶ್ಚರ್ಯ, ಅಮೆಂಡ್ಗೆ ಮೆಂಟ್ ಸೇರಿ ಅಮೆಂಡ್ಮೆಂಟ್ ಅಂದರೆ ತಿದ್ದುಪಡಿ, ಆರ್ಗ್ಯೂಗೆ ಮೆಂಟ್ ಸೇರಿ ಆರ್ಗ್ಯುಮೆಂಟ್ ಆಯಿತು. ಇಲ್ಲಿ ಅದಕ್ಕೆ ವಾದ ಅಂತ ಹೇಳ್ತಾರಲ್ವಾ ಆರ್ಗ್ಯುಮೆಂಟ್ಗೆ. ಬಟ್ ಇಲ್ಲಿ ನೀವು ಒಂದು ಗಮನಿಸಬೇಕು, ಆರ್ಗ್ಯೂ ಅಲ್ಲಿ ARGUE ಇ ಹೋಗಿ ಮೆಂಟ್ ಬರುತ್ತೆ, ಆರ್ಗ್ಯುಮೆಂಟ್ ಅಲ್ಲಿ ಇ ಅನ್ನೋ ಸ್ವರ ಲೋಪ ಆಯಿತು. ಎಂಪ್ಲಾಯ್ಗೆ ಮೆಂಟ್ ಸೇರಿ ಎಂಪ್ಲಾಯ್ಮೆಂಟ್ ಆಯಿತು, ಉದ್ಯೋಗ ಅಲ್ವಾ. ಹಾಗಂದರೆ ಇಲ್ಲಿ ಸಹ ನೋಡಿ, ಎಕ್ಸೈಟ್ EXCITE ಇದಕ್ಕೆ ಮೆಂಟ್ ಸೇರಿ ಎಕ್ಸೈಟ್ಮೆಂಟ್, ಇಲ್ಲಿ ಇ ಲೋಪ ಆಗಲಿಲ್ಲ. ಸೆಟಲ್ ಇದಕ್ಕೆ ಮೆಂಟ್ ಸೇರಿ ಸೆಟಲ್ಮೆಂಟ್ ಆಯಿತು ಅಂದರೆ ಇತ್ಯರ್ಥ. ಎಕ್ಸೈಟ್ಮೆಂಟ್ ಅಂದರೆ ಉದ್ವೇಗ, ಸೆಟಲ್ಮೆಂಟ್ ಅಂದರೆ ಇತ್ಯರ್ಥ. ಆದರೆ ಇದಿಷ್ಟು ಪದಗಳಲ್ಲಿ ಗವರ್ನ್ಮೆಂಟ್, ಅಗ್ರಿಮೆಂಟ್, ಅಮೇಜ್ಮೆಂಟ್, ಅಮೆಂಡ್ಮೆಂಟ್, ಎಂಪ್ಲಾಯ್ಮೆಂಟ್, ಎಕ್ಸೈಟ್ಮೆಂಟ್, ಸೆಟಲ್ಮೆಂಟ್ ಇವೆಲ್ಲ ಪದಕ್ಕೆ ಮೆಂಟ್ ಸೇರಿ ಮೆಂಟ್ ಸೇರ್ತು, ಪ್ರಾಪರ್ ಆದ ಪದಗಳೇ ಹೊರಗೆ ಬಂತು. ಆದರೆ ಆರ್ಗ್ಯೂಗೆ ಮಾತ್ರ ಈ ಲೋಪಾಗಿ ಮೆಂಟ್ ಸೇರಿ ಆರ್ಗ್ಯುಮೆಂಟ್ ಅನ್ನೋದು ಬಂದಿದೆ. ಈ ಥರ ಸಣ್ಣ ಪುಟ್ಟ ವಿಷಯಗಳನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಈಗ ಇನ್ನೊಂದು ವಾಕ್ಯ ಹೇಳ್ತೀನಿ ನೋಡಿ. He is a civil servant. ಹಂಗಂದ್ರೇನು? ಅವನೊಬ್ಬ ನಾಗರಿಕ ಸೇವಕ. ಈ ವಾಕ್ಯದಲ್ಲಿ ಸರ್ವೆಂಟ್ ಅನ್ನೋದು ನಾಮಪದ. ಪದದ ಕೊನೆಯಲ್ಲಿ ANT ಬರುವಂಥ ಕೆಲವು ನಾಮಪದಗಳನ್ನು ನೋಡೋಣವಾ. ಸರ್ವೆಂಟ್ ತ ಹಾಗೆ ಅಕೌಂಟೆಂಟ್ ಹಾಗಂದರೆ ಲೆಕ್ಕಿಗ, ಅಪ್ಲಿಕೆಂಟ್ ಅಂದರೆ ಅರ್ಜಿದಾರ, ಕನ್ಸೋನೆಂಟ್ ಅಂದರೆ ವ್ಯಂಜನ, ಡಿಫೆಂಡೆಂಟ್ ಅಂದರೆ ರಕ್ಷಕ, ಮರ್ಚೆಂಟ್ ವರ್ತಕ. ನೋಡಿ ಇಲ್ಲೆಲ್ಲ ಸರ್ವೆಂಟ್, ಡಿಫೆಂಡೆಂಟ್, ಅಕೌಂಟೆಂಟ್ನಂಥ ಶಬ್ದ ಕ್ರಮಗಳಲ್ಲಿ ಅಂದರೆ ಸರ್ವ್, ಡಿಫೆಂಡ್, ಅಕೌಂಟ್ಗಳಲ್ಲಿ ANT ಬಂತು. ಮತ್ತೆ ಅಪ್ಲೈಯಲ್ಲಿ CANT ಬಳಸಿ ರಚನೆ ಆಯಿತು. ಅಪ್ಲಿಕಂಟ್ ಇಲ್ಲಿ ನೋಡಿ APPLY, ಅಪ್ಲೈ ವೈ ಹೋಗಿ ಐ ಬಂದು CANT ಬಂತಲ್ವಾ ಅಪ್ಲಿಕಂಟ್ ಅಂತ. ಆದರೆ ಕೆಲವು ಶಬ್ದಗಳಲ್ಲಿ ಮರ್ಚೆಂಟ್, ಕನ್ಸೋನೆಂಟ್ ಇಲ್ಲಿ ಸಹ ಏನಾಗಿದೆ, ಯಾವುದೇ ಬೇರೆ ಶಬ್ದದ ಜೋಡಣೆಯಿಂದ ಅದು ಬಂದಿಲ್ಲ. ಅದೇ ರೀತಿ ಇಂಪಾರ್ಟೆಂಟ್ ಇಲ್ಲಿ ಸಹ ಕೊನೆಯಲ್ಲೇನೋ ANT ಇದೆ, ಆದರೂ ಇದು ಯಾವುದೋ ಒಂದು ಶಬ್ದಗಳನ್ನು ಸೇರಿ ರಚನೆ ಆಗಿರೋದಲ್ಲ ಅಲ್ವಾ. ಮರ್ಚೆಂಟ್, ಕಾನ್ಸನೆಂಟ್, ಇಂಪಾರ್ಟೆಂಟ್ ಇವೇ ಒಂದು ಪದಗಳು. ಇಲ್ಲಿ ನಾವು ಹೇಗೀಗ ಅಕೌಂಟ್ಗೆ ANT ಸೇರಿ ಅಕೌಂಟೆಂಟ್ ಆಯಿತು, ಅಪ್ಲೈಗೆ ಅಪ್ಲಿಕಂಟ್ ಆಯಿತು, ಆ ರೀತಿಯ ಪದಗಳಲ್ಲ. ಹೀಗೆ ಈ ಪದಗಳ ವ್ಯತ್ಯಾಸಗಳನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಯಾವ ಪದಕ್ಕೆ ಯಾವ ಪದ ಸೇರಿ ಇನ್ನೊಂದು ಹೊಸ ಪದ ಆಯಿತು, ಅಥವಾ ಇದು ಯಾವುದು ಸೇರಿದಲೇ ಇದು ಒಂದು ವಿಶೇಷವಾದ ಪದವೇ ಅನ್ನೋದು ನೀವು ಅರ್ಥ ಮಾಡಿಕೊಂಡ್ರೆ ಇಂಗ್ಲೀಷ್ ವಾಕ್ಯ ರಚನೆ ಇಂಗ್ಲೀಷಲ್ಲಿ ಮಾತಾಡೋದು ನಮಗೆ ಭಾಳ ಸುಲಭ ಆಗುತ್ತೆ. ನೋಡಿ, ನಾವು ಮನೇಲಿ ಇದ್ಕೊಂಡೆ ಸುಲಭವಾಗಿ ಇಂಗ್ಲೀಷ್ ಕಲಿಯೋದು, ಪ್ರತಿ ದಿವಸ ಓದೋದು, ಕೇಳೋದು, ಮಾತಾಡೋದನ್ನು ಅಭ್ಯಾಸ ಮಾಡಬೇಕು. ದಿನಕ್ಕೊಂದು ಇಂಗ್ಲೀಷ್ ಸುದ್ದಿ ಪತ್ರಿಕೆನೋ, ಪುಸ್ತಕನೋ, ಸಣ್ಣ ಕಥೆಗಳನ್ನು ನಾವು ಓದಬೇಕು. ಅರ್ಥ ಆಗದೆ ಇರೋ ಪದಗಳನ್ನು ಗುರುತು ಹಾಕ್ಕೊಂಡು ಶಬ್ದಕೋಶದಲ್ಲಿ ಅಂದರೆ ಡಿಕ್ಷನರಿಯಲ್ಲಿ ಅದನ್ನು ಪರಿಶೀಲನೆ ಮಾಡಬೇಕು. ಈಗ ಇಂಗ್ಲಿಷ್ ಸಂಚಿಕೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಇದನ್ನೆಲ್ಲ ನೀವು ಆಗಾಗ ಕೇಳಿಸ್ಕೊಳ್ತಾ ಇರಬೇಕು ರೇಡಿಯೋದಲ್ಲಿ. ಈ ಪದಗಳ ಉಚ್ಚಾರಣೆನ ಅಂದರೆ ಪ್ರೊನೌನ್ಸಿಯೇಷನ್ನ ಸುಧಾರಿಸೋದಕ್ಕೆ ಇದು ಸಹಾಯ ಮಾಡುತ್ತೆ. ಅಂದರೆ ನಾನು ಹೇಗೆ ಪ್ರೊನೌನ್ಸ್ ಮಾಡ್ತಿದ್ದೀನಿ, ನಾವು ಎಲ್ಲರೂ ಮನೇಲಿ ಕೂತು ಕೇಳ್ತಾ ಇರೋರೆಲ್ಲರೂ ಇದೇ ರೀತಿ ಪ್ರೊನೌನ್ಸ್ ಮಾಡ್ತೀವ ಅಥವಾ ಇದು ಬೇರೆ ರೀತಿಯ ಉಚ್ಚಾರ ಇದೆಯಾ, ಇವನ್ನು ಎಲ್ಲ ನಾವು ತಿಳ್ಕೊಳ್ಬೋದು ಈ ಥರ ಸಂಚಿಕೆಗಳನ್ನು ಕೇಳಿಸ್ಕೊಳ್ಳೋದ್ರಿಂದ. ಇನ್ನು ಆರಂಭದಲ್ಲಿ ನಾವು ಮಾತಾಡಬೇಕಾದ್ರೆ ತಪ್ಪುಗಳಾಗೋದು ಸಹಜನೇ, ಆದರೂ ನಾವು ಮುಕ್ತವಾಗಿ ಮಾತಾಡೋದಕ್ಕೆ ಪ್ರಯತ್ನಿಸಬೇಕು. ಇದಕ್ಕೆಲ್ಲ ನಮ್ಮ ಆತ್ಮವಿಶ್ವಾಸನೇ ಮುಖ್ಯ ಆಗುತ್ತೆ. ಹಾಗಾಗಿ ಯಾವುದೇ ಭಯ ಹಿಂಜರಿಕೆ ಇಲ್ಲದೆ ಮನೆಯಲ್ಲಿರೋ ಯಾವುದೋ ಯಾರಾದರೂ ಜನರೊಟ್ಟಿಗೆ ದಿನದಲ್ಲೊಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ, ಒಂದು ಗಂಟೆ ದಿನಾ ಮಾತಾಡ್ತಾ ಮಾತಾಡ್ತಾ ನಿಮಗೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗತ್ತೆ, ಸುಲಭವಾಗಿ ಮಾತಾಡೋದನ್ನು ಕಲಿತೀರ. ಈಗ ದೈನಂದಿನ ಜೀವನದಲ್ಲಿ ಬಳಸೋ ಸರಳ ಪದಗಳು ಮತ್ತು ವಾಕ್ಯಗಳನ್ನೇ ನಾನು ಈಗ ಹೇಳ್ತಾ ಇದ್ದೀನಿ. ಇವನ್ನೆಲ್ಲ ನೆನ್ಪಿಟ್ಕೊಂಡು ಪ್ರತಿ ದಿವಸ ಮಾತಾಡಬೇಕಾದ್ರೆ ಓಕೆ ನಾನು ಇಂಗ್ಲೀಷ್ನಲ್ಲಿ ಟ್ರೈ ಮಾಡೋಣ ಅಂತ ನೀವು ಹೇಳಕ್ಕೆ ಹೊರಟಾಗಲೇ ನಿಮಗೆ ಮಾತಾಡೋದು ಸುಲಭ ಆಗತ್ತೆ. ಯಾವುದೇ ಭಾಷೆ ಆಗಿರಲಿ ಕಲಿಯೋದು ಹೇಗಪ್ಪ ಅಂದರೆ ಆ ಕನ್ವರ್ಸೇಷನ್ ಮೂಲಕನೇ. ಯಾರಾದರೂ ಮಾತಾಡ್ತಿದ್ರೆ ಅದನ್ನು ನೋಡಬೇಕು, ಕೇಳಿಸ್ಕೊಳ್ಬೇಕು, ಈ ಕೆಲವು ಪುಸ್ತಕಗಳನ್ನು ಓದಬೇಕು. ಈ ಥರ ಮಾಡೋದ್ರಿಂದಲೇ ನಮಗೆ ಆ ಭಾಷೆ ಮೇಲೆ ಹಿಡಿತ ಬರುತ್ತೆ. ತುಂಬ ಕೇಳ್ತಾ ನೋಡ್ತಾ ಹೋದಾಗ ಈಗ ನೀವು ಇಂಗ್ಲೀಷ್ ಚಾನಲ್ಗಳನ್ನು ನೋಡ್ಬೋದು ಟಿ ವಿಲಿ, ಅಡ್ವರ್ಟೈಸ್ ಎಸ್ಪೆಷಲಿ. ಕನ್ನಡದಲ್ಲಂತೂ ಅದಕ್ಕೆ ಏನು ಹೇಳ್ತಾರೆ ಅನ್ನೋದು ಎಲ್ಲ ಪಕ್ಕ ಗೊತ್ತಿರುತ್ತಲ್ವಾ. ಇಂಗ್ಲೀಷ್ ಅಡ್ವರ್ಟೈಸ್ಮೆಂಟ್ ನೀವು ಕೇಳಿಸ್ಕೊಂಡಾಗ ಓ ಈ ಪದಕ್ಕೆ ಹೀಗಂದ್ರ ಅಂತ ನಿಮ್ಮ ತಕ್ಷಣ ಕಲಿಗೆ ಅರ್ಥ ಆಗ್ಬಿಡುತ್ತೆ. ಹೀಗೆ ನಮ್ಮ ಫ್ರೀ ಸಮಯದಲ್ಲಿ ಏನೇನಕ್ಕೋ ನಾವು ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀವಿ. ಇಂಗ್ಲೀಷ್ ಕಲಿಕೆಯಲ್ಲೂ ಕೂಡ ನಾವು ಟೈಮ್ನ ಒದಗಿಸ್ಕೊಂಡು ಕಲಿತಾ ಹೋದರೆ ಬಹಳ ಸುಲಭವಾಗಿ, ಅದರಲ್ಲೂ ಎಸ್ಪೆಷಲಿ ಈ ಸಂಚಿಕೆಗಳನ್ನು ನೀವು ಫಾಲೋ ಮಾಡ್ತಾ ಇದ್ದರೆ ಬೇಕಷ್ಟು ಸಿಚುವೇಶನ್ಗಳಿಗೆ ನಾವು ಸಂಭಾಷಣೆಯನ್ನು ಮಾಡಿದ್ದೀವಿ. ಅದನ್ನು ಕೇಳ್ತಾ ಕೇಳ್ತಾ ನೀವು ತುಂಬ ಸುಲಭವಾಗಿ ಇಂಗ್ಲೀಷ್ ಮಾತಾಡೋದನ್ನು ಕೂಡ ಕಲಿತೀರಾ. ಹೇಳೋದಕ್ಕೆ ಕಲಿಯೋದಕ್ಕೆ ಇನ್ನೂ ತುಂಬ ಬಾಕಿ ಇದೆ, ಆದರೆ ಅದಕ್ಕಾಗಿ ನೀವು ಮುಂದಿನ ಸಂಚಿಕೆವರೆಗೂ ಕಾಯಲೇಬೇಕು. Till then, take care. Thank you. Bye-bye.
1: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನು ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
6: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
7: ಹೂಕಣಕ್ಕ ಹೊಸ ತರಕಾರಿ ದಿನಸಿ ತರಬೇಕಿತ್ತು.
6: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
7: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
6: ಏ
7: ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
6: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
7: ಏನವಿ ಅದು?
6: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
7: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
6: ಹಂಗ ಅದ್ಯಾಕಂತೆ? ಅಲ್ ಕಣವಿ ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
7: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ ಮನೆಗೋಗಿ ಈಗ್ಲೆ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
6: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
8: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ
0: ಗ, ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ.
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ.

0: ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ಯಾಕೆ ಈ ಸ್ವೀಟ್ ಬಿಸ್ನೆಸ್ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
2: ಓಕೆ
3: ಡ್ಯೂಡ್, ನಾನು ಯಾಕೆ ಯಾವುದಾದ್ರೂ ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗೆ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
2: ಓಕೆ ಡ್ಯೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
1: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಹಾವಿನ ದ್ವೇಷ ಹನ್ನೆರಡು ವರುಷ, ಹಾವಿನ ದ್ವೇಷ ಹನ್ನೆರಡು ವರುಷ, ನನ್ನ ರೋಷ ನೂರು ವರುಷ, ನನ್ನ ರೋಷ ನೂರು ವರುಷ, ಹಾವಿನ ದ್ವೇಷ.

ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ನನ್ನ ರೋಷ ನೂರು ವರುಷ ಹಾವಿನ ದ್ವೇಷ

ಹಾವಿನ ದ್ವೇಷ ಹನ್ನೆರಡು ವರುಷ, ಹಾವಿನ ದ್ವೇಷ ಹನ್ನೆರಡು ವರುಷ, ನನ್ನ ರೋಷ ನೂರು ವರುಷ, ನನ್ನ ರೋಷ ನೂ

ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನಂದ ರೋಷ ನೂರು ವರುಷ ನಂದ ರೋಷ ನೂರು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ

0: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಪಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
2: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಪ್ರೀತಿ, ನಂಬಿಕೆ, ವಿಶ್ವಾಸ ಇದೆಲ್ಲ ತುಂಬಾ ಮುಖ್ಯ ಆಗುತ್ತೆ. ಅದನ್ನ ಕೆಲವರಲ್ಲಿ ಮಾತ್ರ ನಾವು ಬಯಸ್ತೀವಿ. ಹೀಗಿರುವಾಗ ಯಾರಲ್ಲಿ ನಿಮಗೆ ನಂಬಿಕೆ ಇಲ್ವೋ ಅಂತ ಕಡೆ ವಾದ ಮಾಡಕ್ ಹೋಗ್ಬೇಡಿ. ಹಾಗೆ ನೀವು ಯಾವಾಗ ಯಾವುದೇ ತಪ್ಪು ಮಾಡಿರಲ್ವೋ ಅಂತ ಸಮಯದಲ್ಲಿ ತಲೆ ತಗ್ಸಕ್ ಹೋಗ್ಬೇಡಿ. ತಪ್ಪು ಮಾಡಿದ್ರೆ ತಲೆ ತಗ್ಸಿ, ಆದ್ರೆ ತಪ್ಪು ಮಾಡಿಲ್ಲ ಅನ್ನುವಾಗ ತಲೆ ತಗ್ಸ್ಬೇಡಿ. ಹಾಗೇನೆ ಪ್ರೀತಿಯನ್ನ ಕೂಡ. ಯಾರು ನಿಮ್ಮ ಪ್ರೀತಿಗೆ ಬೆಲೆ ಕೊಡ್ತಾ ಇಲ್ವೋ ಅಂತವರಿಂದ ನೀವು ಪ್ರೀತಿಯನ್ನ ಬಯಸೋಕ್ ಹೋಗ್ಬೇಡಿ. ಈ ಪ್ರೀತಿ, ನಂಬಿಕೆ, ವಿಶ್ವಾಸ ಅನ್ನೋದು ತಾನಾಗೇನೆ ಸಿಗ್ಬೇಕು. ಆಲ್ ಇಸ್ ವೆಲ್.
1: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ.

0: ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
1: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
0: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
1: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಮಹಾಲಕ್ಷ್ಮಿ ಸ್ವೀಟ್ಸ್.
0: ಕಣ್ಮುಚ್ಚಿ ನೋಡಿಯೊಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟು ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿದೀಪವಾಗಬಹುದು ಅಲ್ವಾ?
5: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
0: 9000085001116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
6: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸಿನಿ ಕಹಾನಿ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ ನೆಚ್ಚಿನ RJ ಅರ್ಪಿತಾ. ನಮ್ಮ ಪ್ರೀತಿಯ ರೇಡಿಯೋ ಶಿವಮೊಗ್ಗದ ಕೇಳುಗರರು ಹೇಗಿದ್ದೀರಿ? ಆರಾಮಾಗಿದ್ದೀರ ತಾನೆ? ಖುಷಿಯಾಗಿದ್ದೀರ ತಾನೆ? ಹಾಗೆ ಯಾವಾಗಲೂ ನಗ್ತಾ ಖುಷಿಯಾಗಿರ್ಬೇಕು. ಜೊತೆಗೆ ಸಿನಿ ಕಹಾನಿ ಕಾರ್ಯಕ್ರಮ ನಡೆಸ್ಕೊಡೋಕೆ ನಾನಂತೂ ಬಂದಿದ್ದಾಯ್ತು. ಶುಕ್ರವಾರ ಅಂದ್ರೆ ಸಿನಿಮಾದ ಬಗ್ಗೆ ಮಾತಾಡುವಂತಹ ಒಂದು ವಿಶೇಷವಾದ ಕಾರ್ಯಕ್ರಮ. ಅದರಲ್ಲೂ ಇವತ್ತು ಏನಪ್ಪಾ ಅಂದ್ರೆ ತ್ರಿಬಲ್ ಧಮಾಕ ಅಂತಾನೆ ಹೇಳ್ಬೋದು. ಒಬ್ರಲ್ಲ ಇಬ್ರಲ್ಲ ರೀ, 3 ಜನ ಸೆಲೆಬ್ರಿಟಿಗಳ ಬರ್ತ್ಡೇ ಇದೆ ಇವತ್ತು. ಹಾಗಿದ್ಮೇಲೆ ಅವರ ಸಿನಿಮಾಗಳ ಬಗ್ಗೆ ಮಾತಾಡಲೇಬೇಕಲ್ವಾ? ಮೊದಲನೇದಾಗಿ ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜನ್ಮದಿನವಿದ್ದು, ಇನ್ನು ಹಾಗೆ ನಮ್ಮ ನೆಚ್ಚಿನ ಹಾಗೆ ಒಬ್ಬರು ಕ್ರಿಯೇಟಿವ್ ಡೈರೆಕ್ಟರ್ ಅಂತಾನೆ ಹೇಳ್ಬೋದು, ಅವರು ಸೂಪರ್ ಸ್ಟಾರ್ ಉಪೇಂದ್ರ ಅವರು, ಅವರ ಜನ್ಮದಿನ ಇದೆ. ಹಾಗೆ ಶ್ರುತಿ ಅವರು ಕೂಡ ಒಂದು ಉತ್ತಮ ನಾಯಕಿ ಅಂತಾನೆ ಹೇಳ್ಬೋದು, ಒಬ್ರು ಅವರ ಜನ್ಮದಿನ ಕೂಡ ಇದೆ. ಅವರೆಲ್ಲರಿಗೂ ಕೂಡ ಜನ್ಮದಿನದ ಶುಭಾಶಯನ ಕೋರ್ತಾ, ಹಾಗೆ ಇವತ್ತು ವಿಶೇಷವಾಗಿ ನಾವು ನಮ್ಮ ವಿಷ್ಣುವರ್ಧನ್ ಸರ್ ಸಿನಿಮಾಗಳ ಬಗ್ಗೆ ಮಾತಾಡೋಣ ಅಂತ. ಹಾಗೆ ನೆಕ್ಸ್ಟ್ ಕೂಡ ಸಿನಿ ಕಹಾನಿ ಕಾರ್ಯಕ್ರಮ ಬರುತ್ತಲ್ವ, ಅವಾಗ ಒಂದ್ಸರಿ ಉಪೇಂದ್ರ ಅವರ ಸಿನಿಮಾ, ಇನ್ನೊಂದ್ಸರಿ ಶ್ರುತಿ ಅವರ ಸಿನಿಮಾದ ಬಗ್ಗೆ ಮಾತಾಡೋಣ ಅಂತ. ಇನ್ನು ಇವತ್ತು ವಿಷ್ಣು ಸರ್ ಅಭಿಮಾನಿಯಾಗಿರೋದ್ರಿಂದ, ಹಾಗೆ ನೀವು ಕೂಡ ಎಲ್ಲರೂ ವಿಷ್ಣು ಸರ್ ಅಭಿಮಾನಿ ಆಗಿರ್ತೀರಾ, ಅವರಿಗಾಗಿ ಒಂದು ಈ ಪ್ರೋಗ್ರಾಮ್ನ ಡೆಡಿಕೇಟ್ ಮಾಡೋಣ ಅಂತ. ಇನ್ನು ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲ ಕನ್ನಡಿಗರಿಗೆ ವಿಷ್ಣು ಸರ್ ಅಂದರೆ ಒಂದು ರೀತಿ ಹೆಚ್ಚು ಪ್ರೀತಿ ಅಂತಲೇ ಹೇಳ್ಬೋದು. ಅಭಿಮಾನಿಗಳಿಗೆ ಅಂದರೆ ಅವರು ಎಷ್ಟು ಪ್ರೀತಿ ತೋರಿಸ್ತಾ ಇದ್ರು ಅಂದರೆ ಸಿನಿಮಾಗಳ ಮುಖಾಂತರ ಅವ್ರ ಸಿನಿಮಾ ತುಂಬ ಇಷ್ಟ ಆಗ್ತಿತ್ತು. ವಿಶೇಷವಾಗಿ ಇವತ್ತು 18 September ನಮ್ಮ ಸ್ಯಾಂಡಲ್ವುಡ್ನ ಸಿಂಹ ಅಂತ ಕರೀತಾರೆ, ಸಾಹಸ ಸಿಂಹ ಅಂತಾರೆ, ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅಂತಾರೆ, ಇನ್ನು ನಾಗರಹಾವು ರಾಮಾಚಾರಿಯಿಂದ ಹಿಡಿದು ಆಪ್ತ ಮಿತ್ರ ಯಜಮಾನದ ತನಕ ಅವರು ಪ್ರತಿಯೊಂದು ಪಾತ್ರದಲ್ಲಿ ಕೂಡ ನಮ್ಮೆಲ್ಲರ ಹೃದಯವನ್ನು ಗೆದ್ದಿದ್ದಾರೆ ಅಲ್ವಾ? ಅಂಥ ಮಹಾನ್ ಕಲಾವಿದ ಅಲ್ವಾ? ಹೌದು, 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ, ಹಾಗೆ ಕೋಟ್ಯಾಂತರ ಅಭಿಮಾನಿಗಳ ಪ್ರೀತಿಯನ್ನು ಪಡ್ಕೊಂಡಿದ್ದಾರೆ. ಅವರ ಆ ಒಂದು ಗಂಭೀರ ಧ್ವನಿ, ಆ ನಗು, ಹಾಗೆ ಆ ಕಟೌಟ್ ಕ್ರೇಜ್ ಇವತ್ತು ಕೂಡ ಕಡಿಮೆ ಆಗಿಲ್ಲ. ಇವತ್ತು ಏನಾದರೂ ವಿಷ್ಣು ಸರ್ ಸಿನಿಮಾಗಳು ಥಿಯೇಟ್ರಲ್ಲಿ ರಿಲೀಸ್ ಆದರೆ, ಅಂದರೆ ರಿಲೀಸ್ ಆದರೆ ಮತ್ತೆ ಮತ್ತೆ ಅವರ ಅಭಿಮಾನಿಗಳು ಮಿಸ್ ಮಾಡದಲ್ಲೇ ಸಿನಿಮಾವನ್ನು ನೋಡ್ತಾರೆ. ಹಾಗಿದ್ರೆ ಕೇಳಿದರೆ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ದಾದ ವಿಷ್ಣುದಾದ ಸರ್ಗೆ ಕಾರ್ಯಕ್ರಮವನ್ನು ಡೆಡಿಕೇಟ್ ಮಾಡ್ತಾ ಅವರ ಸಿನಿಮಾಗಳ ಬಗ್ಗೆ ಮಾತಾಡೋಣ, ಏನಂತೀರಾ? ಹಾಗೆ ಅವರ ಸಾಂಗ್ಸ್ಗಳು ಕೂಡ ಕೇಳೋಣ. ನೀವು ಕೂಡ ಈ ಒಂದು ಸಿನಿ ಕಹಾನಿ ಕಾರ್ಯಕ್ರಮದಲ್ಲಿ ಮಾತನಾಡಬೇಕು ಅಂದರೆ ನಮ್ಮ ಸಂಖ್ಯೆ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕರೆಯನ್ನ ಮಾಡಿ ಮಾತನಾಡಿ ಅಂತ ಹೇಳ್ತಾ, ಜೊತೆಗೆ ವಿಶೇಷವಾಗಿ ಮತ್ತು ಫಸ್ಟ್ ಕಾಲರ್ ಒಬ್ರು ರೆಡಿ ಇದ್ದಾರೆ. ಯಾರು, ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಕೇಳುವ? ಹಲೋ,
4: ಹಲೋ ಮೇಡಮ್, ಗುಡ್ ಆಫ್ಟರ್ನೂನ್, ನಮಸ್ಕಾರ.
6: ಗುಡ್ ಈವ್ನಿಂಗ್ ಸರ್, ನಮಸ್ಕಾರ.
4: ನಾನು ಬ್ರಹ್ಮಾನಂದ ರಾನಡೆ, ವಿದ್ಯಾನಗರ, ಶಿವಮೊಗ್ಗ. ಮೇಡಮ್
6: ಹೇಗಿದ್ದೀರಾ? ರಾನಡೆ ಅವರೇ,
4: ಫೈನ್ ಮೇಡಮ್, ತಾವ್ ಹೇಗಿದ್ದೀರಾ?
6: ನಾವು ಸೂಪರ್ ಆಗಿದ್ದೀವಿ ಸರ್.
4: ಅರ್ಪಿತನ ಶ್ವೇತನ ಸ್ವಲ್ಪ ಡೌಟ್ ಆಗ್ತಿದೆ.
6: ನಿಮಗೆ 5 ವರ್ಷ ಆದ್ರೂ ಡೌಟ್ ಅಂತೂ ಕ್ಲಿಯರ್ ಆಗ್ಲಿಲ್ಲ
4: ಅಲ್ವಾ? ನೀವಿಬ್ರು ವಾಯ್ಸ್ ಹಂಗಿದೆ ಮೇಡಮ್.
6: ನಾನು
4: ಮಾತ್ರ ಗೊತ್ತಾ, ಅಲ್ಲ ಸ್ವಲ್ಪ ಜಾಸ್ತಿ ನಕ್ಕಿದ್ರೆ ಗೊತ್ತಾಗ್ಬಿಡುತ್ತೆ ಶ್ವೇತಾ ಅಂತ.
6: ಓಕೆ,
4: ಶ್ವೇತಾನೆ.
6: ಅಲ್ಲ ಸರ್, ಅರ್ಪಿತಾ ಮಾತಾಡ್ತಿರೋದಿದು.
4: ಇದ್ರಲ್ಲೂ ಡೌಟ್.
6: ಅರ್ಪಿತಾ
4: ಮೇಡಮ್, ಇವತ್ತ ಟಾಪಿಕ್ ಏನು?
6: ಸರ್, ಇವತ್ತು ವಿಷ್ಣು ಸರ್ ಬರ್ಡೇ ಇರೋ ಪ್ರಯುಕ್ತ ಅವರ ಅಭಿನಯಿಸಿರುವಂತಹ ಸಿನಿಮಾಗಳಲ್ಲಿ ನೀವು ಅವ್ರ ಸಿನಿಮಾಕ್ಕಾಗಿ ಮಾತಾಡ್ಬೋದು.
4: ಮೇಡಮ್, ನಿಜವಾಗ್ಲೂ ಇವತ್ತು ಅದೇ ತುಂಬಾ ಜನ ಇದಾರೆ ಇವತ್ತು ಕನ್ನಡ ಇದರಲ್ಲಿ.
6: ಹೌದು, ಉಪೇಂದ್ರ ಅವ್ರ ಬರ್ತಡೆ ಇದೆ, ಶ್ರುತಿ ಮೇಡಮ್ ಅವ್ರ ಬರ್ತಡೆ ಇದೆ,
4: ಶ್ರುತಿ, ಉಪೇಂದ್ರ, ತಂದ್ರಿಬಾಯಿ, ವಿಷ್ಣುವರ್ಧನ್.
6: ಹೌದು
4: ಹೌದು ಮೇಡಮ್, ಅದು ವಿಷ್ಣುವರ್ಧನ್ ಅವ್ರ ಬಗ್ಗೆ.
6: ವಿಶೇಷ ಏನಪ್ಪಾ ಅಂದ್ರೆ ಒಂದು ಸಿನಿಮಾದ ಬಗ್ಗೆ ಮಾತ್ರ ಮಾತಾಡ್ಬೇಕು, ಓಕೆನಾ?
4: ಹೌದಾ ಮೇಡಮ್, ಓಕೆ. ನಾನು ಬಂಧನ ಚಿತ್ರದ ಬಗ್ಗೆ ಮಾತಾಡ್ತೀನಿ.
6: ಆಲ್ ಟೈಮ್ ಫೇವರೇಟ್ ಬಂಧನ, ಹೇಳಿ ಹೇಳಿ.
4: ಯಾಕಂದ್ರೆ ಅದು ಹಿಟ್ ಫಿಲಂ ಅಲ್ಲ ಮೇಡಮ್.
6: ನಿಜ,
4: ನಾವ್ ಅವಾಗಿನ್ನ ಹೈಸ್ಕೂಲ್ ಅಲ್ಲಿ ಇದ್ವಿ, ನಮ್ಗೆ ಅದು ಆ ಪ್ರೀತಿ, ಪ್ರೇಮ, ವಿರಹ, ವೇದನೆ, ನೋವು ಇದೇನು ಗೊತ್ತಾಗ್ತಿರ್ಲಿಲ್ಲ. ಒಂಚೂರ್ ಅರ್ಥ ಆಗ್ತಿತ್ತು. ಅವಾಗ ನಾವು ನಮ್ಮ ಅಣ್ಣಂಗೆ ಅಕ್ಕಂಗೆ ಎಲ್ಲ ಕೇಳ್ತಿದ್ವಿ, ಅವನ್ ಯಾಕೆ ಒಂಥರ ಸಪ್ಪಗಿದಾನೆ, ಚಾಲಕೊಂಡಿದ್ದಾನೆ, ಯಾಕೆ ಕುಡಿತಿದ್ದಾನೆ, ಯಾಕೆ ಬೇಜಾರಲ್ಲಿದ್ದಾನೆ ಅಂತ ಕೇಳ್ತಿದ್ವಿ. ಯಾಕಂದ್ರೆ ನಮ್ಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಅವಾಗ ನಮ್ಮ ಅಣ್ಣ ಹೇಳ್ತಿದ್ರು, ಇಲ್ಲ ಅವ್ನು ಸುಹಾಸಿನಿಂದ ಇಷ್ಟಪಟ್ಟಿದ್ದ, ಜೈ ಜಗದೀಶ್ ಜೊತೆ ಆಮೇಲೆ ಅವನು ಇದು ಮದ್ವೆ ಆಯ್ತು, ಹಂಗಾಗಿ ಅವ್ನು ಬೇಜಾರಾಗಿ ತುಂಬಾ ಈ ತರ ಬೇಜಾರಾಗಿ ಪೇಷಂಟ್ ಆಗಿದ್ದ ಅಂತ ಹೇಳ್ತಿದ್ರು. ನಮ್ಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಕತೆ, ಆದ್ರೆ ಆ ಪಿಕ್ಚರ್ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ತುಂಬಾ ಅಭಿನಯ ಸೂಪರ್ ಆಗಿ ಮೂಡ್ ಬಂದಿದೆ, ಪ್ರತಿಯೊಂದು ಸಂದರ್ಭನು, ಪ್ರತಿಯೊಂದು ಸನ್ನಿವೇಶನು, ಮತ್ತೆ ಹಾಡುಗಳು ತುಂಬಾ ಚೆನ್ನಾಗಿದೆ ಅದರಲ್ಲಿ. ಈ ಬಂಧನ, ಜನುಮ ಜನುಮದ ಬಣ್ಣ, ನನ್ನ ಒಲವಿನ ಬಣ್ಣ, ಆಮೇಲೆ ಅವರು ನೀ ಮೀಟಿದ ನೆನಪೆಲ್ಲವೋ, ಇವೆಲ್ಲ ಹಾಡುಗಳು.
6: ನೀ ಬರೆದ ಕಾದಂಬರಿ ಸಿನಿಮಾದು,
4: ಸಾರಿ ಮೇಡಮ್, ಇನ್ನೊಂದಿದೆಯಲ್ಲ, ಅವನು ದುಃಖ ಪಟ್ಕೊಂಡು ಹೇಳ್ತಾನಲ್ಲ ಈ ಬಂಧನ, ಅದಲ್ಲ
6: ಪ್ರೇಮದ,
4: ಅದು ಅದು ಮೇಡಮ್ ಆ ಹಾಡು. ಒಟ್ಟು ಎಲ್ಲ ಹಾಡುಗಳು ತುಂಬಾ ಇಷ್ಟ ಆಗುತ್ತೆ, ಅದ್ರಲ್ಲಿ ನನಗೆ ತುಂಬಾ ಇಷ್ಟ ಆಗೋದು ಬಣ್ಣ, ನನ್ನ ಒಲವಿನ ಬಣ್ಣ, ಈ ಹಾಡು ಕೂಡ ತುಂಬಾ, ಬಂಧನ, ಈ ಬಂಧನ, ಅದರಲ್ಲಿ ತುಂಬಾ ಚೆನ್ನಾಗಿದೆ. ಒಟ್ಟಿನಲ್ಲಿ ಅವತ್ತಿನ ಕಾಲದಲ್ಲಿ ತುಂಬಾ ಫೇಮಸ್ ಆಗಿತ್ತು, ನನಗೂ ತುಂಬಾ ಹಿಡಿಸ್ತು. ಆದ್ರೆ ನಮ್ಗೆ ಅವಾಗ ಸ್ಟೋರಿ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಟೋಟಲಿ.
6: ಸರ್, ಈಗ ಬಂಧನ ಸಿನಿಮಾ ನೋಡಿದಾಗ ಅರ್ಥ ಆಗತ್ತಾ?
4: ಇವಾಗ ಏನ್ ಅನ್ಸುತ್ತೆ ಗೊತ್ತಾ, ಈಗಿಂದೆಲ್ಲ ಫಾಸ್ಟ್ ಫಾಸ್ಟ್ ಇರೋ ಸ್ಟೋರಿಗಳೆಲ್ಲ ನೋಡಿ, ಅಯ್ಯೋ ಅದ್ರಲ್ಲಿ ಎಷ್ಟು ಚೆನ್ನಾಗಿ ಒರಿಜಿನಲ್ ಆಗಿ ಸ್ಮೂತ್ ಆಗಿ ಪ್ರತಿಯೊಂದು ಸನ್ನಿವೇಶನ ಇತ್ತು, ಎಷ್ಟು ಸ್ಮೂತ್ ಆಗಿ ಪ್ರೀತಿ ಮಾಡ್ತಾ ಇದ್ರು, ಎಷ್ಟು ಚೆನ್ನಾಗಿ ಹೀರೋ ಹೀರೋಯಿನ್ಗಳು ಮಾತಾಡ್ತಿದ್ರು ಅಂತ ಆತರ
6: ಮುಗ್ಧತೆಯನ್ನ ನಾವು ಕಾಣಬಹುದು ಅಲ್ವಾ ಈ ಸಿನಿಮಾದಲ್ಲಿ?
4: ನಿಜವಾಗ್ಲೂ ಮೇಡಮ್, ನಿಜವಾಗ್ಲೂ ಅಂತ ಸಹಜವಾಗಿ ಮೂಡ್ ಬಂದಿದೆ.
6: ಖಂಡಿತ ಖಂಡಿತ ಸರ್,
4: ಇವಾಗ ಏನಾಗುತ್ತೆ ಎಲ್ಲ ಫಾಸ್ಟ್ ಫಾಸ್ಟ್ ಓಡ್ತಾ ಇರುತ್ತೆ.
6: ಹೌದು ಹೌದು ಸರ್,
4: ಅದು ನನ್ನ ಮನಸ್ಸಿನಲ್ಲಿ ಸದಾ ನೆನಪಲ್ಲಿ
6: ಉಳಿದಿರ್ತಕ್ಕಂಥ. ಕರೆ ಮಾಡಿದ್ರು, ಒಂದು ಆಲ್ ಟೈಮ್ ಫೇವ್ರೆಟ್ ಸಿನಿಮಾ ಅಂತಾನೆ ಹೇಳ್ಬೋದು. ಬಂಧನ ಸಿನಿಮಾದ ಬಗ್ಗೆ ಮಾತಾಡ್ತಿದ್ರು, ಈ ಒಂದು ಸಿನಿಮಾ ಎಲ್ರಿಗೂ ಬಹುಶಃ ಒನ್ ಆಫ್ ದ ಫೇವ್ರೆಟ್ ಸಿನಿಮಾ ಅಂತಾನೆ ಅನ್ಸುತ್ತೆ. ಯಾಕಂದ್ರೆ ವಿಷ್ಣುವರ್ಧನ್ ಸರ್ ಹಾಗೆ ಸುಹಾಸಿನಿ ಮೇಡಮ್ ಇಬ್ರು ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಆ ಒಂದು ಹರೀಶ್ ಆಗಿ ನಂದಿನಿ ಅನ್ನೋ ಹೆಸರು ಏನಿದೆ, ಈಗಲೂ ಕೂಡ ಬಂಧನ ಸಿನಿಮಾ ಅಂತ ಹೇಳುವಾಗ ಅವರಿಬ್ಬರ ಪಾತ್ರದ ಹೆಸರು, ಪಾತ್ರಗಳು ನೆನಪಾಗುತ್ತೆ. ಇನ್ನು ಜೈ ಜಗದೀಶ್ ಅವರು, ರೂಪಾ ದೇವಿಯರು ಕೂಡ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಒಂದು ಸಿನಿಮಾ ಉತ್ತಮವಾಗಿ ಮೂಡಿ ಬರಲಿಕ್ಕೆ ನಿರ್ದೇಶಕರ ಪಾತ್ರ ಮಹತ್ತರವಾದದ್ದು, ಹಾಗೆ ಈ ಸಿನಿಮಾಗೆ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರ ನಿರ್ದೇಶನ ಇತ್ತು. ಇನ್ನು 1984 ಈ ಸಿನಿಮಾ ಬಿಡುಗಡೆ ಆಯಿತು, ಹಾಗೆ ವಿಶೇಷವಾಗಿ ಸಾಂಗ್ಗಳು ಕೂಡ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಅಲ್ವಾ. ಸೊ ನೆಕ್ಸ್ಟ್ ಕಾಲರ್ ಯಾರು ಕರೆ ಮಾಡೋರಿಗೆ ಒಂದು ಕಂಡೀಷನ್ ಏನಪ್ಪ ಅಂದ್ರೆ, ವಿಷ್ಣು ಸರ್ ಸಿನಿಮಾಗಳು ಸಾಕಷ್ಟಿದೆ, ನಾನು ಮುಂಚೆನೆ ಹೇಳಿದೆ 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅವರು ಅಭಿನಯಿಸಿದ್ರೆ ಅಂತ. ಆದ್ರೆ ಒಂದೇ ಸಿನಿಮಾದ ಬಗ್ಗೆ ಮಾತಾಡಬೇಕು, ಈ ಹಿಂದೆ ಯಾರಾದ್ರೂ ಕಾಲರ್ ಆ ಸಿನಿಮಾದ ಬಗ್ಗೆ ಮಾತಾಡಿದ್ರೆ ಆ ಸಿನಿಮಾ ಬಿಟ್ಟು ಬೇರೆ ಸಿನಿಮಾದ ಬಗ್ಗೆ ಮಾತಾಡಬೇಕು, ಓಕೆನಾ? ಸೊ ಹಾಗಿದ್ರೆ ನಮ್ಮ ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ,
7: ನಮಸ್ತೆ ಮೇಡಮ್.
6: ನಮಸ್ತೆ.
7: ಟೀ ಆಯ್ತಾ ತಮ್ದು?
6: ಟೀ ಆಗಿಲ್ರಿ, ನಿಮ್ದಾಯ್ತೇನ್ರಿ?
7: ನಾವ್ ಟೀ ಕುಡ್ಕೊಂಡೇ ಬರ್ತೇವ್ರಿ, ಚಾ ಕುಡಿತೇವ್ರಿ. ಚಾ
6: ಸೂಪರ್, ಚಾ ಕುಡ್ಕೊಂಡು ಕಾರ್ಯಕ್ರಮ ಕೇಳ್ಕೊಂಡು ಕರೆ ಮಾಡಿದಿರೇನ್ರಿ?
7: ಹೌದ್ರಿ ಹೌದು, ನಮ್ ಕೆಲಸದೊಳಗೆ ನಾವು ಆಕಾಶ ಶಿವಮೊಗ್ಗ ಅಂತ ಕೇಳ್ಕೊಂತಾನೆ ಕೆಲಸ ಮಾಡೋದ್ರಿ.
6: ಸೂಪರ್ ಸೂಪರ್. ಸೌಮ್ಯಮ್ಮ ಮಿತ್ರ, ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
7: ಹಾ ಗೊತ್ತು ಮೇಡಮ್, ಮೂರು ಮಂದಿ ಇವತ್ತು ಹುಟ್ಟು ಹಬ್ಬ,
8: ಮೂರು ಮಂದಿ ಜನ್ಮದಿಂದಲ್ಲಿ, ಆದ್ರೆ ಆಚರಿಸ್ತಾ ಇರೋದು ಒಬ್ರು ಮಂದಿದ್ ಮಾತ್ರ,
7: ಒಬ್ರದ್ದು ಗೊತ್ತು ರೀ. ಗೊತ್ತು ಮೇಡಮ್.
8: ಸೊ ವಿಷ್ಣು ಸರ್ ಸಿನಿಮಾದ ಬಗ್ಗೆ ಮಾತಾಡ್ಬೇಕು.

0: ನನ್ ಬಿಡಾಕ ನೀ ರೊಕ್ಕ ತಗೊಂಡಿ ಅಂತ ಹೇಳಾಗ ಗೊತ್ತೈತಿ, ನನ್ ಗೊತ್ತೈತಿ ನೋಡ್ರಿ, ಆತ ಪಾಪ ಕ್ಯಾನ್ಸರ್ದು ಚಿಕಿತ್ಸೆದು ಬುಕ್ಕನೇ ತಂದು ಕೊಡ್ತಾನ್ರ ಕೈಯಾಗ.
1: ಹೌದೌದು, ಅದ್ರಲ್ಲಿ ಶ್ರೀನಿವಾಸ್ ಮೂರ್ತಿ ಅವ್ರ ಅಣ್ಣ ಆಗಿದಾರೆ ಅಲ್ವಾ?
0: ಶ್ರೀನಿವಾಸ್ ಮೂರ್ತಿ ರೀ, ಬಹಳ ಚೆನ್ನಾಗಿ ಮಾಡ್ಯಾರ ಅವರು ಕೂಡ.
1: ಹೌದು,
0: ಅವಾಗ ಗೊತ್ತಾದ್ಮೇಲೆ ಇವ್ರು ವಿಸಾ ಕೊಡು, ಅವ್ರ ಹತ್ತಿರ ಹೋದಾಗ ಅವರಿಬ್ಬರು ಜೊತೆಗೆ
1: ಪ್ರೇಮಿಗಳು ಅಲ್ವಾ,
0: ಪ್ರೇಮಿಗಳು ಅವರು. ಅದು ಬಹಳ ಚೆನ್ನಾಗಿದ್ದಂತ ಫಿಲ್ಮ್.
1: ನಿಜ ನಿಜ ಮೇಡಮ್.
0: ಆತರ ಎಲ್ಲಾನು ಬಹಳ ಬಹಳ ಜೀವನ ಚಕ್ರ ಅಂತೂ ತೀರಾ ಚೆನ್ನಾಗಿ ಐತ್ರಿ. ಯಾರಾದ್ರೂ
1: ಕೇಳುಗರಿಗೆ ಕೂಡ ಅವಕಾಶ
0: ಮಾಡ್ಕೊಳ್ಳೋಣ
1: ಬಗ್ಗೆ ಮಾತಾಡಿ.
0: ಓಕೆ ಮೇಡಮ್, ನಮಸ್ತೆ.
1: ಸೊ ಧನ್ಯವಾದಗಳು ಕರೆ ಮಾಡಿದಕ್ಕೆ.
0: ಓಕೆ ಮೇಡಮ್.
1: ಎಸ್, ಸೌಮ್ಯ ಮೇಡಮ್ ಕರೆ ಮಾಡಿದ್ರು. ಅವ್ರಿಗೆ ವಿಷ್ಣು ಸರ್ ಸಿನಿಮಾಗಳಲ್ಲಿ ಒನ್ ಆಫ್ ದ ಫೇವರೇಟ್ ಅಂದ್ರೆ ಜೀವನ ಜ್ಯೋತಿ ಅಂತ ಹೇಳ್ತಿದ್ರು. 1987 ಬಿಡುಗಡೆ ಆದಂತಹ ಸಿನಿಮಾ ಇದು. ಪಿ ವಾಸು ಅವರ ನಿರ್ದೇಶನ, ಜೊತೆಗೆ ವಿಷ್ಣುವರ್ಧನ್ ಅವರು, ಅಂಬಿಕಾ ಅವರು, ನಳಿನಿ ಅವರು, ಶ್ರೀನಿವಾಸ್ ಮೂರ್ತಿ ಅವರೆಲ್ಲರೂ ಒಟ್ಟಾರೆ ಅಭಿನಯಿಸಿದ್ರು. ಹಾಗೆ ವಿಜಯ್ ಆನಂದ್ ಅವರ ಸಂಗೀತ ಕೂಡ ಇತ್ತು ಈ ಸಿನಿಮಾಗೆ. ಸಿನಿಮಾದ ಕತೆ ಕೂಡ ತುಂಬಾ ಸೊಗಸಾಗಿ ಮೂಡಿ ಬಂದಿದೆ. ಹಾಗಿದ್ರೆ ನಮ್ಮ ನೆಕ್ಸ್ಟ್ ಕಾಲರ್, ನಮ್ಮ ವಿಷ್ಣು ಸರ್ ಯಾವ ಸಿನಿಮಾದ ಬಗ್ಗೆ ಮಾತಾಡ್ತಾರೆ ಕೇಳುವ. ಹಲೋ.
2: ಹಲೋ, ನಮಸ್ತೆ ರೀ ಮೇಡಮ್.
1: ಹಲೋ, ನಮಸ್ತೆ ರೀ ಸರ್.
2: ನವಾಜ್ ಅಂತ ರೀ ಮೇಡಮ್?
1: ಹೌದೇನ್ರಿ ನವಾಜ್ ಸರ್,
2: ಆರಾಮದ್ರಿ ಮೇಡಮ್?
1: ಓ, ನಾವ್ ಆರಾಮ್ ರೀ.
2: ಸಿನಿ ಕಹಾನಿ ಒಳ್ಳೆ ಚಂದ ಮೂಡ್ ಬರಕತ್ತದ್ರಿ ಮೇಡಮ್. ಯಾಕಪ್ಪ ಅಂತಂದ್ರ ವಿಷ್ಣುವರ್ಧನ್ ಅವ್ರ ಬಗ್ಗೆ ತಂದಿರಿ. ವಿಷ್ಣುವರ್ಧನ್ ಅವ್ರ ಬಗ್ಗೆ ಹೇಳ್ಬೇಕಂದ್ರಿ,
1: ಹೂ ರೀ,
2: ಯಾಕಪ್ಪ ಅಂತಂದ್ರ ಅವ್ರ ಆಕ್ಟಿಂಗ್, ಅವ್ರ ಡೈಲಾಗ್, ಅವ್ರ ಎಡಗೈಲೆ ಆಕ್ಟಿಂಗ್ ಮಾಡೋದು ನೋಡಿದ್ರೆ ಅದು ಇನ್ನ ಕಣ್ ಮುಂದೆ ಬಂದಂಗ ಆತದ್ರಿ ಮೇಡಮ್. ಪ್ರತಿಯೊಂದು ಚಿತ್ರ ಇದೇ ಒಂದ
1: ಸರ್.
2: ಹಾ, ಯಾಕಪ್ಪ ಅಂತಂದ್ರ ಅವ್ರ ಚಿತ್ರ ನೋಡಿದ್ರ ಅದು ಕಣ್ ಮುಂದೆ ಬಂದಂಗೆ ಆಗ್ಬಿಡ್ತಾವ್ರಿ. ಯಾಕಂದ್ರ ಬಹಳ ನೋಡಿದವ್ರ ಅವ್ರು. ನಾವು ಬಂಧನದಾಗಂತರೂ ಎಲ್ಲಕ್ಕಿಂತ ಬೆಸ್ಟ್ ಮಾಡ್ಯಾರ ಪಾತ್ರ.
1: ಓಕೆ.
2: ಮತ್ತ ಕರ್ಣದಾಗಂತರು ಅದೂ ಇದಕ್ಕಿ ಬೆಸ್ಟ್ ರೀ. ಮತ್ತ ಅದ್ರ ನೋಡಿದ್ರು ಮೊದಲೇ ಪಿಚ್ಚಪ್ಪ ಅಂದ್ರ ನಮ್ಮ ನಾಗರಹಾವ್ ರೀ.
1: ಏ ನಾಗರಾವ್, ಈಗ ನೀವು ಒಂದ್ ಸಿನಿಮಾದ ಬಗ್ಗೆ ಮಾತಾಡ್ಬೇಕಲ್ಲ.
2: ಒಂದ್ ಬಗ್ಗೆ ಅಂದ್ರೆ ನಾಗರಾವ್ ಬಗ್ಗೆ ಮಾತಾಡುದು ಅವ್ರು ನೋಡ್ಬೇಕಾದ್ರ ಅವ್ರ ಆಕ್ಟಿಂಗ್ ಅದ್ರಾಗ ಬಹಳ ಬೆಸ್ಟ್ ರೀ. ಯಾಕಪ್ಪ ಈ ರಾಮಾಚಾರಿಗೆ ಕೆಣಕು ಗಂಡು ಇನ್ನೂ ಹುಟ್ಟಿಲ್ಲ ಅಂತ ಹೇಳಿಕೆ ಚಿಂದ.
1: ಹೌದೌದು, ಗುರು ಶಿಷ್ಯರ ಜುಗಲ್ ಬಂದಿ ಚೆನ್ನಾಗಿದೆ ಆ ಸಿನಿಮಾದಲ್ಲಿ.
2: ಹೌದೌದ್ರಿ ಮೇಡಮ್, ಯಾಕಪ್ಪ ಅಂತಂದ್ರ ಅದು ನೋಡ್ತಕ್ಕಂತ ಚಿತ್ರ ರೀ, ಆದ್ರ ಅವ್ರ ಆಕ್ಟಿಂಗ್ ಬಹಳ ಭಾರಿ ರೀ ಅದ್ರಾಗ.
1: ಹೌದೌದ್ರಿ,
2: ಯಾಕಪ್ಪ ಅಂದ್ರ ಸಣ್ಣವ್ರ ಇದ್ದಕ್ರ ಅವ್ರ ಗುರುಗಳು ಹೇಳ್ತಾರ, ಹೇಳಿದ್ರ ಅವ್ರು ಒಟ್ಟು ಕೇಳಲ್ ತನ್ನ ಮನಸರ ಬಂದದೇ ಮಾಡ್ತಿರ್ತಾರೆ ವಿಷ್ಣುವರ್ಧನ್ ಅವರು. ಅದಕ್ಕೆ ಏನದ ಎತ್ತೆ ಆಗ್ಲಿ ಒಟ್ಟ ದ್ವೇಷ ಸಾಧಿಸಬೇಕಂತ ಹೇಳಿಕೆಸಿಂದ ಪ್ರತಿ ಒಂದಕ್ಕ ಬರೇ ಸರ್ಗೂ ನಂಬಂಗಿಲ್ಲ, ಮತ್ ಪ್ರತಿಯೊಬ್ಬರು ಯಾರಿಗೂ ನಂಬಂಗಿಲ್ಲ ಅವರು.
1: ಹೌದೌದು,
2: ಅದಕ್ಕೆ ತನ್ನ ದ್ವೇಷ ಸಾಧಿಸಬೇಕಾಗಿ ಅದಕ್ಕೆ ನಾಗರ ಹಾವು ಅಂತ ಹೆಸರು ಕೊಟ್ಟಾರೆ. ಅದಕ್ಕೆ ಬಹಳ ಬೆಸ್ಟ್ ರೀ ಮೇಡಮ್ ನೋಡ್ಲಕ್ ಚಿತ್ರ.
1: ಇದೇನ್ ಗೊತ್ತಾ, ಈ ಒಂದ್ ಸಿನಿಮಾ ಒಂದು ಪುಸ್ತಕವನ್ನ ಆಧರಿಸಿದಂತ ಸಿನಿಮಾ ಆಗಿತ್ತು. ಮೂಲ ಕತೆ ತರಾಸು ಅಂದ್ರೆ ತಾರಾ ಸುಬ್ರಾಯ ಅವರ ಕತೆ ಆಗಿತ್ತು ಈ ಒಂದು ಸಿನಿಮಾ.
2: ಹಾ, ಕತೆ ತಗದಾರಿ ಮೇಡಮ್ ಅದು.
1: ಹಾ, ಸಿನಿಮಾದ ಹಾಡುಗಳು ಕೂಡ ಚಲೋ ಐತಲ್ಲೇನ್ರಿ
2: ಮೇಡಮ್.
1: ಅದ್ರಲ್ಲೂ ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನ ಅಂದ್ರೆ ಮಾತಾಡಂಗಿಲ್ಲ ಬಿಡಿ.
2: ಕಣ್ಣಾಲ್ ಅವ್ರ ನಿರ್ದೇಶಕ್ರಿ, ಮತ್ತೆ ಕಲಾವಿದರು ನಮ್ಮ ಅಶ್ವತ್ ಅವ್ರ ಅದಾರ ಅದ್ರಾಗ.
1: ಹೌದೌದು, ಅಶ್ವತ್ ಅವ್ರ ಇದಾರೆ
2: ಅವ್ರ ಅದಾರ್ರಿ.
1: ಹಾ,
2: ಹಿಂಗಾಗಿ ಕಲಾವಿದರು ಬಹಳ ಬೆಸ್ಟ್ ರೀ. ಯಾಕಪ್ಪ ಪುಟ್ಟಣ್ಣ ಕಣಗಾಲ್ ಅವ್ರ ನಡೆಸಿ ಚಿತ್ರವಂತರು ಪ್ರತಿಯೊಂದು ಚಲೋನೇ ಇರ್ತಾವ್ರಿ ಮೇಡಮ್ ಅವರು.
1: ಹೌದೌದು,
2: ಅವ್ರ ನಿರ್ದೇಶನದಾಗ ಮೂಡಿ ಬಂದು ಚಿತ್ರ ಬಹಳ ಚಂದ ಅಷ್ಟು ಕತಿ ಇರ್ತದ್ರಿ ಮೇಡಮ್ ಅದು.
1: ಅಂದ್ರೆ ವಿಷ್ಣುವರ್ಧನ್ ಸರ್ ಗೆ ಒಂದು ಬ್ರೇಕ್ ಕೊಟ್ಟಂತ ಸಿನಿಮಾ ಅಂದ್ರೆ ಈ ನಾಗರಹಾವು ಅಂತ ಹೇಳ್ಬೋದು. ಪರಿಪೂರ್ಣವಾಗಿ ಇಷ್ಟ ಆದ್ರು.
2: ಯಾಕಪ್ಪ ಅಂತಂದ್ರ ನಾಗರಹಾವ ಪಾತ್ರ ಒಪ್ಪಾದ್ರಿ ಮೇಡಮ್ ಅವ್ರಿಗೆ ಆಕ್ಟಿಂಗ್. ಹೌದ್ರಿ, ಅವ್ರದ್ದು ಫಸ್ಟ್ ಚಿತ್ರ ಅವ್ರದೇ ಅದೇ ಇರ್ಬೇಕ್ರಿ ಮೇಡಮ್ ಅದು.
1: ಇಲ್ಲ, ವಿಷ್ಣುವರ್ಧನ್ ಅವ್ರದ್ದು ವಂಶವೃಕ್ಷ ಅಂತ ಒಂದ್ ಸಿನಿಮಾದಲ್ಲಿ ಅಭಿನಯಿಸಿದ್ರು.
2: ಹೌದ್ರಿ,
1: ಆದ್ರೆ ಪರಿಪೂರ್ಣವಾಗಿ ಒಬ್ಬ ನಾಯಕ ನಟನಾಗಿ ನಮ್ಮೆಲ್ಲರೂ ಕಣ್ ಮುಂದೆ ಕಾಣಿಸ್ಕೊಂಡಿದ್ದಂತೂ ನಾಗರಹಾವು ಸಿನಿಮಾ.
2: ನಾಗರಹಾವು ಹೌದ್ರಿ ಮೇಡಮ್, ಯಾಕಂದ್ರೆ ನಾ ಅದೇ ನೋಡಿದ್ರಿ ಮೇಡಮ್ ಅದು. ಅದು ಅದು ಅದು ನೋಡಿಲ್ರಿ, ಆದ್ರೆ ಈ ಚಿತ್ರ ಮಾತ್ರ ನೋಡಿದ್ದೇವ್ರಿ ಮೇಡಮ್ ನಾವು.
1: ಓಕೆ, ಚಲೋ ಐತಲ್ರಿ ನಾಗರಹಾವು, ಮತ್ತೆ ಮತ್ತೆ ನೋಡ್ಬೇಕ ಅನ್ಸೈತಲ್ವಾ?
2: ನೋಡ್ಬೇಕ ಅನ್ಸದ್ರಿ ಮೇಡಮ್. ಅದ್ ಯಾಕಪ್ಪ ಅಂದ್ರ ಅದ್ರ ಹಾಡ್ಪಾಡಿ ಎಲ್ಲ ಕೇಳ್ತೇವ್ರಿ. ಇನ್ನಾದ್ರೂ ರೇಡಿಯೋದಾಗ
1: ಹತ್ತದ್ರೆ ಸಾಂಗ್ ವಿಶೇಷತೆ ಏನ್ ಗೊತ್ತಾ? ಸ್ಲೋ ಮೋಷನ್ ಸಾಂಗ್ ಅದು.
2: ಒಂದು
1: ಕನ್ನಡದ ಚಿತ್ರಗೀತೆ ಫಸ್ಟ್ ಟೈಮ್ ಸ್ಲೋ ಮೋಷನ್ ತೆಗ್ದಿದ್ರೆ ಆ ಒಂದು ಹಾಡೆ.
2: ಹೌದೌದ್ರಿ, ಪ್ರತಿಯೊಂದು ಹಾಡು ಚಲೋ ರೀ ಮೇಡಮ್. ಅದ್ರ ಕರ್ಪೂರದ ಗೊಂಬೆ ನಾನು ಮಿಂಚಂತೆ ಬಳಿ ಬಂದೆ ನೀನು ಅದ್ರಾಗ ಎಲ್ರಿ ಮೇಡಮ್ ಅದು.
1: ಆಮೇಲೆ ಹಾವಿ ನದ್ವೈಷ
2: ವರುಷ ನನ್ನ ರೋಷ ನೂರು ವರುಷ ಈ ಹಾಡ್ತಿ ಮೇಡಮ್.
1: ಹೌದು ನೋಡಿ, ಸಿನಿಮಾದ ಬಗ್ಗೆ ಮಾತಾಡ್ತಾ ಸಿನಿಮಾನೇ ನೋಡ್ದಂಗ ಆಗ್ತದೆ ಅಲ್ವಾ?
2: ಹೌದೌದ್ರಿ ಮೇಡಮ್, ಕೇಳಿದ್ರೆ ಮತ್ತೆ ನೋಡ್ಬೇಕಂತ ಸರ್. ಈಗ ಕೇಳಿದ್ರೆ ಮತ್ತೆ ನೋಡಿದ್ರಿ ಮೇಡಮ್. ಹಳೆ ಚಿತ್ರ ಬರ್ತಾವ್ರಿ ನಮ್ ಬಿಜಾಪುರ್ ಬಂದ್ವಪ್ಪ ಅಂದ್ರೆ ನೋಡ್ತೇವ್ರಿ ಹಳೆ.

0: ಸೂಪರ್ ಸೂಪರ್ ರೀ, ಚಲೋ ಮಾತಾಡ್ರಿ. ಧನ್ಯವಾದಗಳು ಕರೆ ಮಾಡಿದಕ್ಕ. ನವಾಜ್ ಸರ್ ಕರೆ ಮಾಡಿ ಅವರ ನೆಚ್ಚಿನ ಸಿನಿಮಾ ನಾಗರ ಹಾವು ಅಂತ ಹೇಳಿದ್ರು, ಹಾಗೆ ಚೆನ್ನಾಗಿ ಮಾತಾಡಿದ್ರು ಅಲ್ವಾ. ಸೊ ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ, ಯಾರು ಕೇಳುವ? ಹಲೋ ಹಲೋ, ಓಕೆ ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ ಹಲೋ,
1: ನಮಸ್ತೆ ಮೇಡಮ್, ಬೆಂಗಳೂರಿಂದ ಮಾತಾಡ್ತಾ ಇರೋದು ಧನಂಜಯ ಅಂತ.
0: ಧನಂಜಯ್ ಸರ್ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಸರ್. ಇವತ್ತಿನ ಕಾರ್ಯಕ್ರಮದ ಸರ್ ಶಿವಮೊಗ್ಗದಲ್ಲಿ ಸದ್ಯಕ್ಕೆ ಮಳೆ ಇಲ್ಲ, ಬಿಸಿಲಿದೆ. ನಿಮ್ಮ ಕಡೆ
1: ಬಿಸಿಲು
0: ಜಾಸ್ತಿ ಆಗಿದೆ ಅಂದ್ರೆ ಗಿಡಗಳನ್ನ ಜಾಸ್ತಿ ಬೆಳೆಸಬೇಕು, ಮರಗಳನ್ನ ಉಳಿಸ್ಕೋಬೇಕು, ಅವಾಗ ಬಿಸಿಲು ಕಡಿಮೆ ಆಗುತ್ತೆ.
1: ಎಲ್ಲಿ ಮೇಡಮ್, ಇರೋ ಗಿಡಗಳೆಲ್ಲ ಕಟ್ಟರ್ಸಾಕ್ತಾರೆ ಬೆಂಗಳೂರಿನಲ್ಲಿ.
0: ಅಲ್ಲ ಬೇರೆ ಬೇಡ, ನಮ್ ನಮ್ ಮನೆಗಳಲ್ಲಿ ಗಿಡಗಳನ್ನ ಬೆಳೆಸ್ಕೋಬೋದಲ್ವಾ?
1: ಇರೋದೇ ಬಾಡಿಗೆ ಮನೆಯಲ್ಲಿ ನಾವು ಹೆಂಗ್ ಬೆಳೆಸಕಾಗುತ್ತೆ ಮೇಡಮ್?
0: ಪಾಟಲ್ಲಿ ಬೆಳೆಸ್ಕೊಳ್ಳಿ ಸರ್, ಪಾಟ್ ತಂದು
1: ಬೆಳೆಸ್ಕೊಳ್ಳಿ. ತುಳಸಿ ಗಿಡ ಬೆಳೆಸ್ಬೋದು ಅದಕ್ಕೆ.
0: ಓಕೆ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಷ್ಣು ಸರ್ ಸಿನಿಮಾಗಳ ಬಗ್ಗೆ ಮಾತಾಡ್ತಿದ್ವಿ. ಸೊ ಸರ್ ಬರ್ತಡೇ ಇರೋ ಕಾರಣಕ್ಕಾಗಿ ವಿಷ್ಣುವರ್ಧನ್ ಅವರ ಸಿನಿಮಾಗಳ ಬಗ್ಗೆ ಮಾತಾಡ್ತಿದ್ವಿ. ನಿಮಗೆ ಅವರ ಸಿನಿಮಾ ಯಾವ್ದು ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ಬೇಕು?
1: ಅಂದ್ರೆ ವಿಷ್ಣುವರ್ಧನ್ ಅವರಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳು ಹೇಳ್ತೀನಿ.
0: ಓಕೆ,
1: ಅವ್ರ ಫಿಲಮ್ ಅಂತಂದ್ರೆ ಎಲ್ಲಾ ಫಿಲಮ್ಗಳು ಲೈಕ್ ಆಗ್ತಾ ಇರ್ತವೆ ನಮ್ಗೆ.
0: ಆಯ್ಕೆ ಮಾಡ್ಕೋಬೇಕು ಕಷ್ಟ, ಅದ್ರಲ್ಲೂ ಒಂದು ಆಯ್ಕೆ ಮಾಡ್ಕೋಬೇಕು.
1: ಇತ್ತೀಚೆಗೆ ಅಂದ್ರೆ ನಾವು ಸೂರ್ಯವಂಶ ಆಯ್ಕೆ ಮಾಡ್ಕೋಬಹುದು.
0: ಸೂರ್ಯವಂಶದಲ್ಲಿ
1: ಒಂದು ತೀರ್ಥಳ ಒಂದು ಗತ್ತಿನ ಯಜಮಾನ ತರ ಮಾಡಿದಾರೆ, ಅದು ತುಂಬಾ ಚೆನ್ನಾಗಿದೆ ಆ ಪಾತ್ರ.
0: ಯಾಕಂದ್ರೆ
1: ಡಬಲ್ ಆಕ್ಟಿಂಗ್ ತರ ಮಾಡಿದಾರೆ ಅದರಲ್ಲಿ.
0: ನಿಜ ನಿಜ,
1: ಅದರಲ್ಲಿ ಒಂದ್ ಸತ್ಯಮೂರ್ತಿ ಅನ್ನೋ ಒಂದು ಪಾತ್ರ ಇದೆಯಲ್ಲ,
0: ನೋಡಿ ಹೆಸರಲ್ಲೇ ತೂಕ ಇದೆ.
1: ಅದು ಸೂರ್ಯವಂಶದ ಸತ್ಯಮೂರ್ತಿ ಅನ್ನೋದೊಂದು ಐತಲ್ಲ ಮೇಡಮ್,
0: ಅದು
1: ವರ್ಲ್ಡ್ ಚೆನ್ನಾಗಿದೆ.
0: ನಿಜ ನಿಜ,
1: ಅದರಲ್ಲಿ ಇವರು ಕನಕಮೂರ್ತಿ ಅನ್ನೋ ಒಂದು ಪಾತ್ರ, ಅದು ತುಂಬಾ ಚೆನ್ನಾಗಿದೆ.
0: ಹೌದು, ಡಬಲ್ ಆಕ್ಟಿಂಗ್, ಡಬಲ್ ಧಮಾಕ.
1: ಹೌದು, ಡಬಲ್ ಆಕ್ಟಿಂಗ್. ಆದ್ರೆ ಒಬ್ಬ ಅವಿದ್ಯಾವಂತನ ಆದ್ರೂ ಅವನು ಜೀವನ ಯಾವ ತರ ನಡೆಸ್ತಾನೆ ಅಂತಕ್ಕೆ ಅದು ಸ್ಫೂರ್ತಿ ಕೊಟ್ಟಿದೆ.
0: ಓಕೆ,
1: ಬರೀ ವಿದ್ಯಾವಂತರೇ ಚೆನ್ನಾಗಿ ಬೆಳೀತಾರೆ ಅನ್ನೋದಲ್ಲ, ಅವಿದ್ಯಾವಂತ ಕೂಡ ಬೆಳೀತಾರೆ ಅಂತಕ್ಕೆ ಒಂದು ಚೆನ್ನಾಗಿ ತೋರಿಸಿದ್ದಾರೆ ಫಿಲಮ್.
0: ನಿಜ ನಿಜ,
1: ಚೆನ್ನಾಗಿದೆ.
0: ವಿದ್ಯೆಗಿಂತ ಬುದ್ಧಿ ಮೇಲೆ ಅನ್ನೋದಕ್ಕೆ ಸಿನಿಮಾ ನೋಡಿ ಕಲ್ತ್ಕೋಬಹುದು.
1: ವಿದ್ಯೆ ಕಲ್ತವನು ಚೆನ್ನಾಗಿ ಬದುಕ್ತಾನೆ ಅನ್ನೋದು ಮುಖ್ಯ ಅಲ್ಲ, ಅದು ವಿದ್ಯೆ ಕಲಿದವರು ಕೂಡ ಯೋಗ್ಯರಾಗಿ ಬದುಕ್ತಾರೆ ಅನ್ನೋದನ್ನು ತೋರಿಸಿದ್ದಾರೆ ಫಿಲಮ್.
0: ಹೌದು ಹೌದು ಸರ್, ಅದಕ್ಕೆ ಮುಖ್ಯವಾಗಿ ಶ್ರಮ ಇರಬೇಕು, ಪರಿಶ್ರಮ ಪಟ್ರೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಸೂರ್ಯವಂಶ ಸಿನಿಮಾ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್.
1: ಶ್ರಮ ಬಿದ್ದವರಿಗೆ ಗ್ಯಾರಂಟಿ ಸಿಗುತ್ತೆ ಅನ್ನೋದಕ್ಕೆ ಸ್ಫೂರ್ತಿ ಕೊಟ್ಟಿದೆ ಫಿಲಮ್.
0: ನಿಜ ನಿಜ, ಈಗ ಕೂಡ ಟಿವಿಲಿ ಹಾಕಿದಾಗ ಸಿನಿಮಾ ಮತ್ತೆ ಮತ್ತೆ ನೋಡ್ಬೇಕು ಅನ್ಸುತ್ತೆ ಅಲ್ವಾ?
1: ಹೌದು, ಖಂಡಿತ ನೋಡ್ತಾ ಇರ್ತೀವಿ ಮೇಡಮ್. ಆ ಫಿಲಮ್ ಬಂದಾಗೆಲ್ಲ ಅದನ್ನ ಅದು ಮೀಸೆ ಹೊತ್ತಿರೋದು ಒಂದು ಪಾತ್ರ ಮಾಡಿದಾರಲ್ಲ, ಆ ಪಾತ್ರ ನೋಡ್ತಾ ಇದ್ರೆ ಒಂಥರ
0: ಖುಷಿ.
1: ಹೌದು, ಚೆನ್ನಾಗಿದೆ ಆ ಫಿಲಮ್. ಎಂತ ಪ್ರತಿಯೊಬ್ಬ ಮನುಷ್ಯ ಕುಟುಂಬದವರೆಲ್ಲ ಕುತ್ಕೊಂಡು ನೋಡುವಂತ ಫಿಲಮ್ ಮಾತ್ರ ತೆಗೆದಿದೆ ಅದನ್ನ.
0: ಹೌದು ಹೌದು,
1: ಚೆನ್ನಾಗಿದೆ.
0: ನಿಜ ನಿಜ ಸರ್, ಸೊ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ನೀವು ಕೂಡ ವಿಷ್ಣು ಸರ್ ಅಭಿಮಾನಿನ?
1: ಹೌದು ಮೇಡಮ್, ನಾವು ನೋಡ್ತಾ ಇರ್ತೀವಿ ಫಿಲಮ್ ಅಂದ್ರೆ ತುಂಬಾ ಅಭಿಮಾನದಿಂದ ನೋಡ್ತಾ ಇರ್ತೀವಿ.
0: ಓಕೆ ಓಕೆ ಸರ್, ಧನ್ಯವಾದಗಳು ಕರೆ ಮಾಡಿದಕ್ಕೆ. ಎಸ್, ಧನಂಜಯ್ ಅವ್ರು ಕರೆ ಮಾಡಿದ್ರು, ವಿಷ್ಣು ಸರ್ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡ್ತಿದ್ರು, ಹಾಗೆ ಅವರ ನೆಚ್ಚಿನ ಸಿನಿಮಾ ಸೂರ್ಯವಂಶ ಅಂತ ಹೇಳ್ತಿದ್ರು. ಹೌದು, 1999 ಬಿಡುಗಡೆ ಆಗಿದ್ದು ಸೂರ್ಯವಂಶ ಸಿನಿಮಾ ಎನ್ನುವ ವಿಶೇಷವಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಡಬಲ್ ಆಕ್ಟಿಂಗ್ ಅಲ್ಲಿ ಅಭಿನಯಿಸಿರುವಂತಹ ಸಿನಿಮಾ, ಹಾಗೆ ಎಸ್ ನಾರಾಯಣ್ ಅವರ ನಿರ್ದೇಶನ ಇತ್ತು. ಇನ್ನು ಅನಿತಾ ಕುಮಾರಸ್ವಾಮಿ ಅವರು ಈ ಸಿನಿಮಾವನ್ನ ನಿರ್ಮಾಣವನ್ನ ಮಾಡಿದ್ರು. ವಿಷ್ಣುವರ್ಧನ್ ಅವ್ರ ಜೊತೆ ಜೋಡಿಯಾಗಿ ಇಶಾ ಕೋಪಿಕರ್ ಅವರು ಕೂಡ ಅಭಿನಯಿಸಿದ್ದಾರೆ, ಲಕ್ಷ್ಮಿ ಅವರಿದ್ದಾರೆ, ಇವರೆಲ್ಲರೂ ಕೂಡ ಸಿನಿಮಾಗೆ ಒಂದು ಜೀವವನ್ನ ತುಂಬಿದ್ರು. ಹಾಗೆ ವಿ ಮನೋಹರ್ ಅವರ ಸಂಗೀತ ಇದ್ದಕ್ಕೆ ಸಿನಿಮಾ ಕೂಡ ತುಂಬಾ ಸೊಗಸಾದ ಗೀತೆಗಳು ಮೂಡಿ ಬಂತು. ಅದರಲ್ಲೂ ಸೂರ್ಯವಂಶದಲ್ಲಿ ಮತ್ತೊಂದು ಹೈಲೈಟ್ ಏನ್ ಗೊತ್ತಾ, ಈ ಒಂದು ದೊಡ್ಡಣ್ಣ ಅವರ ಕಾಮಿಡಿ, ಅವ್ರ ಜೊತೆಗೆ ಮುಖ್ಯಮಂತ್ರಿ ಚಂದ್ರು ಅವ್ರದ್ದು ಕೂಡ ತುಂಬಾ ಒಳ್ಳೆ ಕಾಮಿಡಿ ಇದೆ. ಆ ಎರಡು ಕಾಮಿಡಿ ಕಾಂಬಿನೇಷನ್ ತುಂಬಾನೇ ಹಿಟ್ ಆಯ್ತು. ಸೊ ಒಟ್ಟಾರೆ ಸೂರ್ಯವಂಶ ಸಿನಿಮಾ ಏನಿದೆ, ಒಂದು ಕುಟುಂಬ ಸಮೇತ ಕೂತ್ಕೊಂಡು ನೋಡಬಹುದಾದಂತ ಸಿನಿಮಾ ಅಂತಾನೆ ಹೇಳ್ಬೋದು. ಹಾಗಿದ್ರೆ ವಿಷ್ಣು ಸರ್ ಸಿನಿಮಾದ ಬಗ್ಗೆ ಮಾತಾಡಕ್ಕೆ ಸಾಕಷ್ಟು ವಿಷಯ ಇದೆ, ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ಬೇಗ ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಸಿನಿ ಕಹಾನಿ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ, ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸ್ನೇಹಾ, ಈ ನಡುವೆ ತುಂಬಾನೇ ಆರಾಮಾಗಿದೀಯಾ? ಏನ್ ಸೀಕ್ರೆಟ್?
3: ಸೀಕ್ರೆಟ್ ಏನಿಲ್ಲ, ಇದು ಒಂದು ಸ್ಮಾರ್ಟ್ ಮೂವ್. ನಾನು LIC ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ.
2: ಓ ಹೌದಾ, ಅದ್ರಲ್ಲಿ ಏನ್ ಸ್ಪೆಷಲ್?
3: ನೋಡು, ಅದ್ರಲ್ಲಿ ಚಿಕ್ಕ ಉಳಿತಾಯ ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದ್ರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಗ್ಯಾರಂಟೀಡ್ ಅಡಿಷನ್ಸ್, ಅಡಿಷನಲ್ ಸರ್ವೈವಲ್ ಬೆನಿಫಿಟ್ ಜೊತೆ ಮೂರು ಅಟ್ರಾಕ್ಟಿವ್ ಆಪ್ಷನ್ ಸಿಗುತ್ತೆ. ಆಟೋ ಕವರ್ ಸಹ ಇದೆ. ಅಷ್ಟೇ ಅಲ್ಲ, ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ.
2: ವಾವ್, ನನಗೂ LIC ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು. ಹಾಗಾದ್ರೆ ಈಗಲೇ LIC India.in ಗೆ ಭೇಟಿ ನೀಡು, ಅಥವಾ ನಿನ್ನ ಹತ್ತಿರದ LIC ಬ್ರಾಂಚ್ ಗೆ ಕಾಂಟ್ಯಾಕ್ಟ್ ಮಾಡು.
4: LIC ಹರ್ ಪಲ್ ಆಪ್ಕೆ ಸಾಥ್.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಮಹಾಲಕ್ಷ್ಮಿ ಸ್ವೀಟ್ಸ್.
8: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
9: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
8: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
10: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
8: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
10: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
9: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
11: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.

ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸಿನಿ ಕಹಾನಿ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ ನೆಚ್ಚಿನ ಆರ್ ಜೆ ಅರ್ಪಿತಾ. ಸೊ ಸೂಪರ್ ಆಗಿರೋ ಸಾಂಗ್ ಏನೋ ಕೇಳ್ಕೊಂಬಂದ್ರಿ ಅಲ್ವಾ, ಮೋಜುಗಾರ ಸೊಗಸುಗಾರ ಸಿನಿಮಾದ ಒಂದು ಸಾಂಗ್. ಹಾಗೆ ಈ ಒಂದು ಸಾಂಗಿಗೆ ಮ್ಯೂಸಿಕ್ ನೀಡಿದವರು ಹಂಸಲೇಖ ಅವರು. ಈ ಸಿನಿಮಾದ ನಿರ್ದೇಶನವನ್ನ ವಿಜಯ್ ಅವರು ಮಾಡಿದರೆ ಈ ಒಂದು ಸಿನಿಮಾ ಕೂಡ ಸೂಪರ್ ಆಗಿದೆ. ಆದ್ರೆ ಯಾರು ಕೇಳೋರು ಈ ಸಿನಿಮಾದ ಬಗ್ಗೆ ಮಾತಾಡೋಣ ಕೇಳೋಣ, ಅಕಸ್ಮಾತ್ ಮಾತಾಡಲಿಲ್ಲ ಅಂದ್ರೆ ನಾನು ಈ ಸಿನಿಮಾದ ಬಗ್ಗೆ ಮಾತಾಡ್ತೀನಿ, ಓಕೆನಾ? ಸೊ ನೀವು ಕೂಡ ಸಿನಿ ಕಹಾನಿ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಮಾತನಾಡಬೇಕು ಅಂದ್ರೆ ನಮ್ಮ ಸಂಖ್ಯೆ 9686609926.

0: ಇವತ್ತು ಈ ಸಂಖ್ಯೆಗೆ ಕರೆಯನ್ನ ಮಾಡಬಹುದು. ಹಾಗೆ ವಿಷ್ಣುವರ್ಧನ್ ಸರ್ ಅವರ ಬರ್ತ್ಡೇ ಸ್ಪೆಷಲ್ ಆಗಿ ಅವರು ಅಭಿನಯಿಸಿರುವ ಸಿನಿಮಾಗಳ ಬಗ್ಗೆ ನೀವು ಮಾತನಾಡಬಹುದು. ಆದ್ರೆ ಒಂದು ಕಂಡೀಷನ್ ಇದೆ, ಏನಪ್ಪಾ ಅಂದ್ರೆ ಇಷ್ಟು ತನಕ ಕರೆ ಮಾಡಿರುವಂತಹ ಕಾಲರ್ಸ್ ಯಾರು ಸಿನಿಮಾದ ಬಗ್ಗೆ ಮಾಡಿರ್ತಾರೋ ಆ ಸಿನಿಮಾ ಬಿಟ್ಟು ನೀವು ಬೇರೆ ಸಿನಿಮಾಗಳ ಬಗ್ಗೆ ಮಾತಾಡಬಹುದು. 200 ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದರೆ ಅನ್ನುವಾಗ ಎಷ್ಟೊಂದು ಸಿನಿಮಾಗಳು ನಿಮ್ಗೆ ಆಯ್ಕೆಯಾಗಿ ಸಿಗುತ್ತಲ್ವಾ? ಇನ್ನು ನೀವು ವಿಶೇಷವಾಗಿ ಬಂಧನ, ನಾಗರಹಾವು, ಸೂರ್ಯವಂಶ, ಜೀವನ ಜ್ಯೋತಿ 4 ಸಿನಿಮಾ ಬಿಟ್ಟು ಬೇರೆ ಸಿನಿಮಾ ಬಗ್ಗೆ ಮಾತಾಡಬೇಕು. ಓಕೆನಾ? ಸೊ ನಮ್ಮ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳುವ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ ಸರ್.
1: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್.
0: ಓಕೆ, ಲಾಸ್ಟ್ ಕಾಲರ್ ಕೂಡ ಬೆಂಗಳೂರು ಅವರೇ ಆಗಿದ್ರು, ಧನಂಜಯ್ ಅವರು.
1: ಅವರ ತಂಗಿನೇ ಮೇಡಮ್ ನಾನ್ ಮದ್ವೆ
0: ಆಗಿರೋದು.
1: ಅವ್ರ ಬಾಬಾ, ನಾನು ಬಾಮಾ ಇದಾಗಲ್ಲ. ಯಾರು ನಾನಾ ಮೇಡಮ್? ನಾವ್ ಬಾಬಾ ಅವಧಿರು ಮೇಡಮ್.
0: ಓಕೆ,
1: ತಂಗಿ ಯಜಮಾನ್ರು ಬಾಬಾನೇ.
0: ಸರ್, ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಷ್ಣುವರ್ಧನ್ ಸರ್ ಬಗ್ಗೆ ಮಾತಾಡ್ತಿದ್ವಿ, ಆಯ್ತಾ?
1: ಹೌದ್ ಮೇಡಮ್.
0: ಸೊ ಹೇಳಿ, ಈಗ ಅವರ ಯಾವ ಸಿನಿಮಾ ನಿಮ್ಗೆ ತುಂಬಾ ಇಷ್ಟ ಆಗತ್ತೆ?
1: ಮೇಡಮ್, ನಮ್ಗೆ ತುಂಬಾ ಇಷ್ಟ, ಎಲ್ಲಾ ಚಿತ್ರಗಳು ಇಷ್ಟ, ಅದ್ರಲ್ಲೂ ಕರುಣಾಮಯಿ ಚಿತ್ರ ಅಂತೂ ನಂಗೆ ತುಂಬಾ ಇಷ್ಟ ಆಯ್ತು.
0: ಓಕೆ,
1: ಅದು ಸಾಂಸಾರಿಕ ಚಿತ್ರ, ಅದ್ಭುತವಾದ ಒಂದು ಚಿತ್ರ. ಕಾಕೋಳು ಸರೋಜ ರಾವ್ ಅವರ ಕೆಸರು ಮೊಸರು ಆದ ಕಾದಂಬರಿ ಆಧಾರಿತ ಚಿತ್ರ ಮೇಡಮ್. ಆಗಿನ ಕಾಲದಲ್ಲಿ 100 ಚಿತ್ರ ಅಂತ ಹೇಳ್ಬೋದು. ವಿಷ್ಣುವರ್ಧನ್ ಒಂದು ಅದ್ಭುತವಾದ ಒಂದು ನಟನೆ. ಇದರಲ್ಲಿ ತಾರಾಗಣದಲ್ಲಿ ವಿಷ್ಣುವರ್ಧನ್, ಭವ್ಯ, ತಾರಾ, ಕೆಎಸ್, ಅಶ್ವಥ್ ಇವರು ಇದರಲ್ಲಿ ಈ ಪಾತ್ರದಲ್ಲಿ ಅನಾಥ ಅಂತ ತೋರಿಸಿರ್ತಾರೆ ಮೇಡಮ್. ವಿಷ್ಣುವರ್ಧನ್ ಅವ್ರನ್ನ ಇವರು ಅವ್ರ ತಮ್ಮದೇ ಶಿವಕುಮಾರ್ ಇನ್ನೊಬ್ರು ಓದಿರ್ತಾರೆ. ಹಂಗಾಗಿ ದೊಡ್ಡಣ್ಣನ್ ಮಗಳು ಬಂದು ಭವ್ಯ ಇರ್ತಾರೆ ಮೇಡಮ್.
0: ಹೌದು,
1: ನಾನು ಓದಿರೋರ್ ಕೊಡ್ತೀನಿ, ರೈತನ್ ನಾನ್ ಕೊಡಲ್ಲ ಅಂತ ಹೇಳ್ತಾರೆ. ಕಡೆಗೆ ದೊಡ್ಡಣ್ಣ ಅವ್ರಿಗೆ ಆಕ್ಸಿಡೆಂಟ್ ಆದಾಗ ಇದು ರಕ್ತದಾನ ಎಲ್ಲ ಮಾಡಿ ಕಡೆಗೆ ತನ್ನ ಮಗಳನ್ನ ಇವ್ರಿಗೆ ಕೊಡ್ತೀನಿ ಅಂತ ಹೇಳಿ ಮದ್ವೆ ಮಾಡ್ತಾರೆ ಮೇಡಮ್. ತುಂಬಾ ಅದ್ಭುತವಾದ ಚಿತ್ರ. ಇದಕ್ಕೆ ಸಂಗೀತ ಬಂದು ರಾಜಣ್ಣಗೆರ ನೀಡಿದ್ದಾರೆ. ನಮ್ಮ ಇವರು ಪಿ ವಾಸು ಅವರು ಇದು ಚಿತ್ರಕಥೆ ಬರ್ದಿರೋದ್ ಮೇಡಮ್.
0: ಓಕೆ,
1: ಸಾಹಿತ್ಯ ಬಂದು ಚಿ ಉ ದಯ ಶಂಕರ್ ಇದ್ದಾರೆ.
0: ನಿರ್ದೇಶನ ಇದೆ ಸಿನಿಮಾಗೆ.
1: ಹೌದು, ಇದೆ ಮೇಡಮ್. ಅದರಲ್ಲೂ ಈ ಗೀತೆ ಮಾತ್ರ ತುಂಬಾ ಅದ್ಭುತವಾಗಿದೆ ಮೇಡಮ್. ಮನಸ್ಸಲ್ಲಿ ಬಯಸುವುದೇ ಒಂದು, ಬದುಕಲ್ಲಿ ನಡೆಯುವುದೇ ಒಂದು, ಆ ವಿಧಿಯ ಬರಹ ಏನೆಂದು ಕೇಳುವರ ಕಾಣೆ ನಾನಿಂದು. ನಿಜ, ಅದ ಆ ಗೀತೆ ಕೇಳ್ತಾ ಇರೋದ್ರೆ ಕಣ್ಣಲ್ಲ ಅಳು ಬಂದ್ಬಿಡುತ್ತೆ ಮೇಡಮ್.
0: ಓಕೆ, ವಿಷ್ಣು ಸರ್ ಅಭಿನಯ ಕೂಡ ಅಷ್ಟೇ ಚೆನ್ನಾಗಿದೆ ಅಲ್ವಾ ಈ ಸಿನಿಮಾದಲ್ಲಿ?
1: ಅದ್ಭುತವಾಗಿದೆ ಮೇಡಮ್, ಅದ್ಭುತವಾಗಿದೆ.
0: ಹೌದು. ಸೊ ನಾವು ಇವ್ರ ಸಿನಿಮಾಗಳನ್ನ ನೋಡುವಾಗ ಕುಟುಂಬ ಎಲ್ಲ ಒಟ್ಟಿಗೆ ಕುತ್ಕೊಂಡು ನೋಡುವಾಗ ಸಿನಿಮಾ ಎಂಜಾಯ್ ಮಾಡದೆ ಅನ್ನೋದಕ್ಕೆ ಖುಷಿ ಅಲ್ವಾ?
1: ಖಂಡಿತ ಮೇಡಮ್, ಒಂದೊಂದ್ರಲ್ಲೂ ಒಂದೊಂದ್ ತರ. ನಾನು ಲಾಸ್ಟ್ ಟೈಮ್ ಹೇಳಿದೆ, ಸೂರ್ಯವಂಶ ನೋಡಿದಾಗ ನಾನು ಅವಿದ್ಯಾವಂತ ಹೇಳಿ ಆ ಚಿತ್ರ ನೋಡಿದ್ಮೇಲೆ ನನ್ನ ಹೆಂಡತಿನ ನಾನು
0: ಓದ್ಸಿದ್ದೆ
1: ಅಂತ ಹೇಳಿದೆ. ಈ ತರ ಒಂದು ಮೇಡಮ್, ಇದ್ರಲ್ಲಿ ನೋಡಿದಾಗ ಅಣ್ಣ ತಮ್ದಿರ್ ಯಾವ ತರ ಇರ್ಬೇಕು, ಅನಾಥ ಆದ್ರೂ ಆ ಒಂದು ಗುಣ ಯಾವ ತರ ಅಂತ ತೋರಿಸಿದಂತ ಚಿತ್ರ ಕರುಣಾಮಯಿ ಮೇಡಮ್.
0: ನಿಜ ನಿಜ ಸರ್, ಚೆನ್ನಾಗಿ ಮಾತಾಡಿದ್ರಿ ಕರುಣಾಮಯಿ ಸಿನಿಮಾದ ಬಗ್ಗೆ. ಧನ್ಯವಾದಗಳು ಕರೆ ಮಾಡಿದಕ್ಕೆ.
1: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
0: ಓಕೆ, ಎಸ್, ಸುಬ್ರಹ್ಮಣ್ಯ ಅವರು ಕರೆ ಮಾಡಿದ್ರು. ವಿಷ್ಣು ಸರ್ ಅವರ ಅಭಿನಯದ ಕರುಣಾಮಯಿ ಸಿನಿಮಾದ ಬಗ್ಗೆ ಮಾತಾಡಿದ್ರು. ಇನ್ನು 1987 ಈ ಸಿನಿಮಾ ಬಿಡುಗಡೆ ಆಯಿತು. ಇದರಲ್ಲೂ ಕೂಡ ಒಂದು ವಿಭಿನ್ನವಾದ ಪಾತ್ರದಲ್ಲಿ ವಿಷ್ಣುವರ್ಧನ್ ಅವರು ಅಭಿನಯಿಸಿದ್ದಾರೆ, ಹಾಗೆ ನಿರ್ದೇಶನವನ್ನ ಭಾರ್ಗವ ಅವರು ಮಾಡಿರುವಂತದ್ದು, ಇನ್ನು ನಿರ್ಮಾಣ ಕೂಡ ಭಾರ್ಗವ ಅವರು ಹಾಗೆ ರಾಜರಾಮ್ ಅವರು ಒಟ್ಟಿಗೆ ಮಾಡಿರುವಂತದ್ದು. ಆಗ್ಲೇ ಸರ್ ಕೂಡ ಹೇಳ್ತಿದ್ರು, ಕಾಕೋಳು ಸರೋಜರಾವ್ ಅವರ ಒಂದು ಮೂಲ ಕಥೆಯನ್ನು ಆಧರಿಸಿ ಈ ಸಿನಿಮಾವನ್ನ ಮಾಡಿದ್ದಾರೆ ಅಂತ. ಇನ್ನು ನಾವು ಸಿನಿಮಾಗಳಲ್ಲಿ ಅಭಿನಯಿಸುವ ಅಂದ್ರೆ ನೋಡ್ತಿರುವಾಗ ಕೆಲವೊಂದು ಸಂಭಾಷಣೆಗಳು ಮನಸ್ಸಿಗೆ ಹತ್ತಿರವಾಗುವಂಥದ್ದು, ಹಾಗಾಗಿ ಸಿನಿಮಾದಲ್ಲಿ ಸಂಭಾಷಣೆ ತುಂಬಾ ಮುಖ್ಯ ಆಗುತ್ತೆ. ಈ ಒಂದು ಕರುಣಾಮಯಿ ಸಿನಿಮಾಗೆ ಜಿ ಉದಯಶಂಕರ್ ಅವರ ಸಂಭಾಷಣೆ ಕೂಡ ಇದೆ. ಹಾಗಿದ್ರೆ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದರೆ ಕೇಳುವ. ಹಲೋ,
2: ನಮಸ್ತೆ ಮೇಡಮ್.
0: ಹಲೋ, ನಮಸ್ತೆ ಸರ್. ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
2: ಗೊತ್ತಿದೆ ಮೇಡಮ್.
0: ಸೊ ನೀವು ವಿಷ್ಣು ಸರ್ ಅವರ ಯಾವ ಸಿನಿಮಾದ ಬಗ್ಗೆ ಮಾತಾಡ್ತೀರಾ?
2: ನಾವು ರಾಮ ಪರಶುರಾಮ ಬಗ್ಗೆ ಮಾತಾಡ್ತೀನಿ ಮೇಡಮ್.
0: ರಾಮ
2: ಪರಶುರಾಮ?
0: ರಾಮ ಪರಶುರಾಮ. ಓಕೆ
2: ಮೇಡಮ್, ಅದರಲ್ಲಿ ವಿಷ್ಣುವರ್ಧನ್ ಶ್ರೀನಾಥ್ ಇಬ್ರು ಡಬಲ್ ಮೇಡಮ್. ಅದ್ರಾಗ
0: ಡಬಲ್ ಹೀರೋ
2: ವಿಷ್ಣುವರ್ಧನ್ ಶ್ರೀನಾಥ್ ಇಬ್ರು ಡಬಲ್ ಇಬ್ರು ಮೇಡಮ್. ಅದ್ರಾಗ
0: ಡಬಲ್ ಹೀರೋ
2: ಡಬಲ್ ಹೀರೋಗಳು ಮೇಡಮ್, ಡಬಲ್ ಹೀರೋಯಿನ್ಗಳು ಅದಾರೆ.
0: ಸೂಪರ್, ಡಬಲ್ ಧಮಾಕ.
2: ಡಬಲ್ ಧಮಾಕ ಮೇಡಮ್. ಅದ್ರಾಗ ಶ್ರೀನಾಥ್ ಅವ್ರ ಅದ್ರಾಗ ಸ್ವಲ್ಪ ಖಳನಾಯಕ ಪಾತ್ರ ಮಾಡಿದಾರೆ ಮೇಡಮ್ ಅವರು. ಅದ್ರವ್ರ ಇಬ್ರು ಅಣ್ಣ ತಮ್ಮ ಇರ್ತಾರೆ ಮೇಡಮ್ ಅವ್ರು. ಫಸ್ಟ್ ಗೆ ದೊಡ್ಡ ರಾಜನ ಮಕ್ಕಳ್ರಿ ಅವ್ರ ಇಬ್ರು. ಅವಾಗ ಅವಾಗ ಒಬ್ಬ ವಿಲನ್ ಬಂದ ಅವ್ರನ್ನ ಅವ್ರ ತಂದೆಯ ತಾಯಿನ ಕೊಲೆ ಮಾಡ್ತಾನೆ.
0: ನಿಜ ನಿಜ.

0: ಕೊಲೆ ಮಾಡಿದ ಕೂಡಲೇ ಇಬ್ರು ಅವ್ರು ಒಂದು ಎಲ್ಲೋ ನದಿ ಒಳಗ ಹೋಗುವಾಗ ಅವ್ರ ಇಬ್ರು ಆಗಿಲ್ ಬಿಡ್ತಾರ. ಒಬ್ಬ ವಿಲನ್ ಕೈ ಸಿಗ್ತಾನ ಶ್ರೀನಾಥ, ಅವಾಗ ವಿಷ್ಣುವರ್ಧನ್ ಏನೈತಿ ಒಬ್ಬ ಒಳ್ಳೆ ನಾಗರಿಕ ಒಂದು ಒಳ್ಳೆ ಒಬ್ಬ ಮನುಷ್ಯನೊಳಗೆ ಸಿಕ್ಬಿಡ್ತಾನ ಅವ.
1: ಹೌದೌದು,
0: ಅವ ಇವರು ಅವ ರಾಜನೇ, ಅವ ರಾಜನೇ ಇರ್ತಾನ ಮೇಡಮ್. ಶ್ರೀನಾಥ್ ಅಂತೂ ರಾಜನಾಗತಾನೆ ಇರ್ತಾನ ಅವ. ವಿಷ್ಣುವರ್ಧನ್ ಸರ್ ಏನೈತಿ ಇವರು ಮತ್ತೆ ಒಬ್ಬ ಸಾಮಾನ್ಯ ಮನುಷ್ಯರ ಮನೆಯಾಗ ಇರ್ತಾನಲ್ಲ. ಅವಾಗ ಅದು ಒಂದು ವಿಚಿತ್ರವಾದ ಘಟನೆ ಮೇಡಮ್ ಅದು. ಅವ್ರದ್ದು ಅದು ಎಲ್ಲೋ ಹೋಗಿ ಕೊಡ್ತಾರೋ ಎಲ್ಲಿ ಏನ್ ಮಾಡ್ತಾರೋ ಅರ್ಥನೇ ಆಗ್ತಾ ಇಲ್ಲ. ಸಿನಿಮಾ ಕೊನೆವರೆಗೂ ಅರ್ಥ ಆಗಿಲ್ಲ, ಲಾಸ್ಟಿಗೆ ಬಂದು ಗೊತ್ತಾಗ್ಬಿಡುತ್ತೆ ಮೇಡಮ್. ಆ ಸಿನಿಮಾನೇ ರವೀಂದ್ರ ವರ್ಮನ ಮಕ್ಕಳು ಅವರಿಬ್ರು.
1: ಹೌದೌದು,
0: ಆ ಸಿನಿಮಾ ನೋಡಿದ್ರ ಮೇಡಮ್ ಅದ್ರಾಗ ಆರತಿ ಇದಾಳ ಮೇಡಮ್, ಅವ್ರ ತಂಗಿ ಪಾತ್ರ ಮಾಡಿದಾಳ ಆಕಿ.
1: ಓಕೆ,
0: ವಿಷ್ಣುವರ್ಧನ್ ಸರ್ ತಂಗಿ ಪಾತ್ರ ಮಾಡಿದಾಳ ಆಕಿ.
1: ಮಂಜುಳಾ ಅವ್ರು ಕೂಡ ಅಭಿನಯಿಸಿದಾರಲ್ವಾ?
0: ಮಂಜುಳಾ ಅವರು ಇರ್ಬೋದು ಮೇಡಮ್, ಪಕ್ಕ ತರಕಿಲ್ಲ ನನಗೆ ಮಾತ್ರ, ಇವ್ರದ್ದು ಮಾತ್ರ ಪಕ್ಕ ತರಕಿದೆ ಮೇಡಮ್. ಆರತಿ ಮಾತ್ರ ಪಕ್ಕ ತರಕಿದೆ. ಹೌದು, ಮಂಜುಳಾ ಇರ್ಬೋದು ಮೇಡಮ್, ಅದ್ರಲ್ಲಿ ಏನೇನೋ ಮಾಡ್ಕೊತ ಬರ್ತಾರೆ. ರಾಜನೇ
1: ನೀವೇ ಹೇಳಿದ್ರಲ್ಲ ಸರ್, ಇಬ್ರು ಹೀರೋ ಇಬ್ರು ಹೀರೋಯಿನ್ ಅಂತ, ಅದ್ರಲ್ಲಿ ಇನ್ನೊಬ್ರು ಹೀರೋಯಿನ್ ಮಂಜುಳಾ.
0: ಮಂಜುಳಾನೇ ಇರ್ಬೋದು ಅಂತ ನಾನು ಹತ್ತೀನಿ ಮೇಡಮ್. ಬಹಳ ದಿವಸ ಆಯ್ತು, 1980
1: ಸರ್ ಬಿಡುಗಡೆ ಆಗಿದ್ದು.
0: ಅದೇ 80 ಬಿಡುಗಡೆ ಆಗಿದ್ ಮೇಡಮ್. ಅದು ನಾ ಫಸ್ಟ್ ಸಿನಿಮಾ ನೋಡಿದ್ದೆ ಅದನ್ನೇ ಮೇಡಮ್.
1: ಓ, ಫಸ್ಟ್ ಸಿನಿಮಾನೇ ಇದ ರಾಮ ಪರಶುರಾಮ?
0: ಫಸ್ಟ್ ನನ್ನ ಜೀವನದಾಗ ಸಿನಿಮಾ ನೋಡಿದ್ದೆ ಅದೇ ಫಸ್ಟ್.
1: 1980 ನೀವು ನೋಡಿದಂತ ಮೊದಲನೇ ಸಿನಿಮಾ?
0: ಮೊದಲನೇ ಸಿನಿಮಾ ಮೇಡಮ್
1: ರಾಮ ಪರಶುರಾಮ
0: ನೋಡಿದ್ದಾರೆ. ಯಾಕಂತ ಹೇಳಿ ಬಹಳ ದಿವಸ ಆಯ್ತು, ಅದು ಮರ್ತಿದ್ದೀನಿ ಸರ್ ಮೇಡಮ್. ಇವಾಗ
1: ಓಕೆ, ಮತ್ತೆ ಇನ್ನೊಂದ್ಸರಿ ನೋಡಿ.
0: ನೋಡ್ತೀನಿ ಮೇಡಮ್, ಏ ಯೂಟ್ಯೂಬ್ ಹೋದ್ರೆ ಬಂದೇ ಬಿಡ್ತೇವೆ ಮೇಡಮ್. ಅದೇ ಸಮಸ್ಯೆ ಇಲ್ಲ, ಈಗಿನ ಕಾಲದಾಗ ಸಿನಿಮಾ ನೋಡಿದೆ ದೊಡ್ಡದಿಲ್ಲ ಮೇಡಮ್.
1: ಹೌದ್ ಹೌದ್ ಸರ್.
0: ಹಾ ಮೇಡಮ್, ಆದ್ರೆ ಅವರು ದೊಡ್ಡ ಹಿಂದಿಂದ ಲಾಸ್ಟಿಗೆ ಇಬ್ರು ಕೂಡ್ತಾರೆ ಮೇಡಮ್. ಕೂಡಿ ಅವ್ರ ತಂದೆ ನನ್ನ ಕೊಲೆ ಮಾಡಿರ್ತಾನಲ್ಲ ಅವನನ್ನ ಜೈಲಿಗೆ ಹಾಕಿಸ್ಬಿಡ್ತಾರ
1: ಅಷ್ಟೇ.
0: ಒಳ್ಳೆ ಉತ್ತಮವಾದ ಒಂದು ಸಿನಿಮಾ ಮೇಡಮ್, ಅದು ನೋಡ್ಬೇಕು ಮೇಡಮ್ ಅದನ್ನ ಇನ್ನೊಮ್ಮೆ ನೀವು.
1: ಸೊ ಕಾರ್ಯಕ್ರಮ ಕೇಳಿಸ್ಕೊಳ್ತಿರೋ ಕೇಳುಗರು, ಓಕೆ ವಿಷ್ಣುವರ್ಧನ್ ಸರ್ ಅವರ ರಾಮ ಪರಶುರಾಮ ಸಿನಿಮಾ ಕೂಡ ಇದೆಯಾ, ನಾವು ನೋಡ್ತೀವಿ ಅಂತ ಅನ್ಸುತ್ತೆ. ನೀವು ಸ್ಟೋರಿ ಹೇಳೋದು ಕೇಳುತ್ತೆ ಅಲ್ವಾ?
0: 1980
1: ಬಿಡುಗಡೆ ಆಗಿದ್ದ ಸರ್. ಒಂದು ಒಳ್ಳೆ ಸಿನಿಮಾದ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡ್ರಿ, ಧನ್ಯವಾದಗಳು ಕರೆ ಮಾಡಿದಕ್ಕೆ.
0: ಧನ್ಯವಾದ ಮೇಡಮ್, ಧನ್ಯವಾದ ಮೇಡಮ್.
1: ಓಕೆ, ಶಿವಶರಣ್ ಸರ್ ಕರೆ ಮಾಡಿ ರಾಮ ಪರಶುರಾಮ ಸಿನಿಮಾದ ಬಗ್ಗೆ ಮಾತಾದ್ರು. ಈ ಒಂದು ಸಿನಿಮಾ ಕೂಡ ತುಂಬಾ ವಿಭಿನ್ನವಾಗಿದೆ. ಅವರು ಆಗ್ಲೇ ಹೇಳಿದಂಗೆ 1980 ಈ ಸಿನಿಮಾ ಬಿಡುಗಡೆ ಆಯ್ತು. ಇನ್ನು ಈ ಸಿನಿಮಾಗೆ ವಿಜಯ್ ಅವರ ನಿರ್ದೇಶನ ಆಯ್ತು, ಹಾಗೆ ವಿಷ್ಣುವರ್ಧನ್ ಅವರು, ಶ್ರೀನಾಥ್ ಅವರು, ಮಂಜುಳ ಅವರು, ತುಗುದೀಪ್ ಶ್ರೀನಿವಾಸರು ಕೂಡ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನ ಕೂಡ ಇತ್ತು. ಹಾಗಿದ್ರೆ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದ್ದಾರೆ, ವಿಷ್ಣು ಸರ್ ಅವರ ಯಾವ ಸಿನಿಮಾದ ಬಗ್ಗೆ ಮಾತಾಡ್ತಾರೆ ಕೇಳೋಣ. ಯಾಕಂದ್ರೆ ವಿಷ್ಣುವರ್ಧನ್ ಅವರ ಅಭಿಮಾನಿಯಾಗಿ ಅವರ ಸಿನಿಮಾಗಳ ಬಗ್ಗೆ ಮಾತಾಡದೆ ಒಂದ್ ರೀತಿ ಖುಷಿ, ಹಾಗೆ ಸಿನಿಮಾದ ಬಗ್ಗೆ ಕೇಳೋಕೆ ಇನ್ನೂ ಖುಷಿ ಆಗುತ್ತೆ ಅದರಲ್ಲೂ ಕೇಳುಗರು ಹೇಳುವಾಗ. ಸೊ ನಮ್ಮ ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ
2: ಹಲೋ
1: ಹಲೋ
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ,
2: ಸ್ವಲ್ಪ ಜೋರ ಮಾತಾಡಿ ಮೇಡಮ್.
1: ನನಗೆ ಕೇಳಿಸ್ತಾ ಇದೆ ಸರ್, ನಿಮಗೆ ಕೇಳಿಸ್ತಿದ್ಯಾ?
2: ಸ್ವಲ್ಪ
1: ಬಹುಶಃ ನಿಮ್ಮದು ನೆಟ್ವರ್ಕ್ ಪ್ರಾಬ್ಲಮ್ ಇರಬೇಕು. ಕೇಳಿಸ್ತಾ ಇದೆಯಾ?
2: ಕೇಳ್ತಾ ಇದೆ ಮೇಡಮ್.
1: ಹೇಗಿದ್ದೀರಾ ಸರ್? ಹೇಗಿದ್ದೀರಾ ಸರ್?
2: ನೀವಾಗಿದ್ದೀರಾ ಮೇಡಮ್?
1: ನಾನು ಚೆನ್ನಾಗಿದ್ದೀನಿ,
2: ಊಟ ಆಯ್ತು.
1: ಆಗಿದೆ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಷ್ಣುವರ್ಧನ್ ಅವರ ಸಿನಿಮಾಗಳ ಬಗ್ಗೆ ಮಾತಾಡ್ತಿದ್ವಿ, ನೀವು ಯಾವ ಸಿನಿಮಾ ಬಗ್ಗೆ
2: ಮಾತಾಡ್ತೀರಾ?
1: ಮಾಡ್ಕೊಳ್ಳಿ.
2: ನನ್ನ ಹೆಸರು ಸಿಟಿ ಚಂದ್ರಶೇಖರ್, ಅತ್ತಿ ಚೌಡನಹಳ್ಳಿ, ಉಳೇಸ್ಪುರ ತಾಲೂಕು, ಹಾಸನ ಜಿಲ್ಲೆ, 573 511. ನಮ್ಮೆಲ್ಲ ಸೋದರ ಸೋದರಿಗೂ ನಿಮಗೂ ಸೇರಿ ನನ್ನ ನಮಸ್ಕಾರಗಳು. ಅರ್ಪಿತಾ ಅಲ್ವಾ?
1: ಹೌದು, ಅರ್ಪಿತಾ ಅವರೇ ಮಾತಾಡ್ತಾ ಇರೋದು. ಹೇಳಿ ಸರ್.
2: ಅದಕ್ಕೆ ಮಾತಾಡೋದ ಖುಷಿ ಇದೆ.
1: ನನಗೂ ತುಂಬಾ ಖುಷಿ ನಿಮ್ಮೊಟ್ಟಿಗೆ ಮಾತಾಡಕ್ಕೆ ಸರ್.
2: ನಾನು ನಾಗರಾವ್ ಫಿಲಂ ಬಗ್ಗೆ ಮಾತಾಡ್ತೇನೆ.
1: ನಾಗರಾವ್ ಬಗ್ಗೆ ಆಲ್ರೆಡಿ ನವಾಜ್ ಅವರು ಮಾತಾಡ್ಬಿಟ್ಟಿದ್ದಾರೆ, ನೀವು ಬೇರೆ ಸಿನಿಮಾ ಬಗ್ಗೆ ಮಾತಾಡಿ ಸರ್.
2: ಬಂದರ ಬಗ್ಗೆ ಮಾತಾಡಿ.
1: ಬಂದರದ ಬಗ್ಗೆ ಆಲ್ರೆಡಿ ಬ್ರಹ್ಮಾನಂದ ನಾಯ್ಡು ಅವರು ಮಾತಾಡಿದ್ರು ಸರ್.
2: ಇವು ನಾಗರಾವಳೆ ಫಿಲಂ ಅಲ್ಲಿ ಮಾತಾಡಿ.
1: ಹಾ ಮಾತಾಡಿ ಸರ್.
2: ನಾಗರಾವಳೆ ತಾರಾ ಜೋಡಿ ಮಾಡಿರೋದು, ವಿಷ್ಣುವರ್ಧನ್ ತಾರಾ ಜೋಡಿನೇ ಆ ಭಾರತಿನೇ ಜೋಡಿಯಾಗಿ ಮಾಡಿದ್ರು. ಒಂಥರ ಸಾಹಸಮಯ ಚಿತ್ರ ಅದು.
1: ಹೌದ್ ಹೌದ್ ಸರ್.
2: ಅದು ಮಕ್ಕಳು ಪಿಕ್ನಿಕ್ ಹೋಗ್ತಾರಲ್ಲ, ಅದ್ರಲ್ಲಿ ಒಂಥರ ಪಿಕ್ನಿಕ್ ಹೋದಾಗ ನಾಗರಾವಳೆ ಒಂಥರ ಇದು ಚೆನ್ನಾಗಿದೆ, ಫಿಲಮ್ ಚೆನ್ನಾಗಿದೆ, ಕಥೆ ಚೆನ್ನಾಗಿದೆ, ಹಾಡುಗಳು ಚೆನ್ನಾಗಿದೆ, ಒಂಥರ ಅಡ್ವೆಂಚರ್ ಫಿಲಮ್ ಇದೆ, ಸಾಹಸಮಯ ಚಿತ್ರ ಇದೆ ಮೇಡಮ್. ಅವ್ರು ತಪ್ಪಿಸ್ಕೊಬಿಟ್ಟು ಇವರು ಸಿಕ್ಕಂಗ್ ಅವ್ರು ಹುಡುಗರೇ ಒಂದು ಸ್ಟೋರಿ ಆಗ್ತಾ ಇದೆ, ಮಕ್ಳ ಚಿತ್ರ.
1: ಹೌದ್ ಹೌದ್ ಸರ್.
2: ಬೇಬಿ ಬೇಬಿ ಇಂದಿರಾ ಅವರೆಲ್ಲ ಚೆನ್ನಾಗಿ ಮಾಡಿದ್ದಾರೆ.
1: ನಿಜ ನಿಜ.
2: ಆಮೇಲೆ ಇನ್ನೊಂದೇ ಗೊತ್ತಾ, ಅದು ಅದರಲ್ಲಿ ತಾರಾ ಜೋಡಿ ಮಾಡಿ ವಿಷ್ಣುವರ್ಧನ್ ಭಾರತಿ ಅವರೇ ತಾರಾ ಜೋಡಿ.
1: ಮಾಡಿದ್ದಾರೆ.
2: ಆಮೇಲೆ ಅವನು ಅವನೇನೋ ಆಗಿರ್ತಾನೆ, ತಪ್ಪು ಏನೋ ಆಗಿರ್ತಾನೆ ಅಂತ ತಿಳ್ಕೊಂಡಿರ್ತಾರೆ. ಆಮೇಲೆ ಮಧ್ಯದಲ್ಲಿ ಸಿಗ್ತಾನೆ ಅವನು ವಿಷ್ಣುವರ್ಧನ್ ಆ ಫಿಲಮ್ ಅಲ್ಲಿ.
1: ಅಂಬರೀಷ್ ಅವ್ರು ಕೂಡ ಇದಾರೆ ವಿಶೇಷವಾಗಿ
2: ಮೇಲೆ, ಮಕ್ಕಳು ತಪ್ಪು ಮಕ್ಕಳು ಸಿಗ್ತವೆ ಅಂತ ಅಂಬರೀಷ್ ಹೇಳ್ತಾನೆ. ಅಂಬರೀಷ್ ಇದಾನೆ.
1: ಹೌದ್ ಹೌದು.
2: ಈಗ ನಿಮ್ಗೆ ಹೆಂಗೆ ಮೇಡಮ್, ನಿಮ್ಗೆ ಹೆಂಗೆ ನಿಮ್ಮ ಯಜಮಾನ ಗಂಡ ಸಿಕ್ಕಿದ್ರೆ ಆತರ ಮಕ್ಕಳು ಸಿಗ್ತವೆ, ಸ್ವಲ್ಪ ಧೈರ್ಯವಾಗಿರುತ್ತೆ ಹೇಳ್ತಾರೆ, ಅವನೇ ಕೊನೆಗೆ ಲಾಸ್ಟ್ ಇಟ್ಕೊಡ್ತಾನೆ. ರೈಲ್ವೆ ಟ್ರ್ಯಾಕ್ ಮೇಲೆ ಇಟ್ಕೊಡ್ತಾನೆ. ಹಲೋ,
1: ಎಷ್ಟು ಸರಿ ನೋಡಿದ್ರ ಸರ್ ಈ ಸಿನಿಮಾವನ್ನ?
2: ಅದೊಂದು ಎರಡು ಮೂರು ಸಲ ನೋಡಿದ್ರೆ, ಮಕ್ಕಳ ಚಿತ್ರ ಚೆನ್ನಾಗಿದೆ ಮೇಡಮ್ ಅಂತಾರೆ. ಅದು ಒಂಥರ ಡುಮ್ಮ ಇದಾನೆ ಅವನು, ಒಂದು ಅವ್ನು ಡುಮ್ಮನ ಉಡಿ ತಿಂದಾಕ್ ಬಿಡುತ್ತೆ. ರಾಮುವಿನ ನೆನಪೆ ನಾಗರ ಹೊಡೆ ತೋರಿಸ್ತಾರೆ ಮಕ್ಕಳ ಚಿತ್ರ ಕೊನೆಯಲ್ಲಿ ತೋರಿಸ್ತಾರೆ.
1: ಹೌದೌದು ಸರ್.
2: ಆಮೇಲೆ ಅದೊಂಥರ ಆಡೋ ಚೆನ್ನಾಗಿದೆ, ಅದರಲ್ಲಿ ಇಲ್ಲೇ ಸ್ವರ್ಗ ಇಲ್ಲೇ ನರಕ ಅಂತ ಒಂದು ಆಡಿದೆ, ರವಿ ಆಡ್ರ ಆಡಿದೆ ಭೂತ ಆಡೋದು. ಆಮೇಲೆ ವಿಶ್ವವರ್ಧನ್ ಕೂಡ, ವಿಶ್ವನಾಥ್ ಭಾರತೀಯನು ಕೂಡ ಒಂದು ಹಾಡು ಆಡಿದಾರೆ.
1: ಹೌದೌದು ಸರ್.
2: ಈ ನೋಟಕ್ಕೆ ಮೈಮಾಟಕ್ಕೆ ಅಂತ ಅದೇ ಅಪರೂಪದ ಹಾಡು ವಿಷ್ಣುವರ್ಧನ್ ಭಾರತೀಯ ಆಡಿರೋದು ಒಂದೇ ಹಾಡು.
1: ಸೂಪರ್ ಸೂಪರ್,
2: ಒಂದೇ ಹಾಡು ಒಂಥರ ಏಕೈಕ ಹಾಡೋದು.
1: ಸೂಪರ್, ಒಳ್ಳೆ ಸಿನಿಮಾದ ಬಗ್ಗೆ ಮಾಹಿತಿನ ಹಂಚಿಕೊಂಡ್ರಿ ಸರ್.
2: ಹಲೋ,
1: ಧನ್ಯವಾದಗಳು ಸರ್ ಕರೆ ಮಾಡಿದ್ಕೆ. ನಾಗರಹೊಳೆ ಸಿನಿಮಾದ ಬಗ್ಗೆ ಒಳ್ಳೆ ಮಾಹಿತಿನ ಹಂಚ್ಕೊಂಡ್ರಿ. ಓಕೆ, ಚಂದ್ರಶೇಖರ್ ಸರ್ ಕಾಲ್ ಮಾಡಿದ್ರು, ಅವ್ರು ಹೇಳ್ತಾ ಇದ್ರು ಅವರಿಗೆ ವಿಷ್ಣುವರ್ಧನ್ ಅವರ ಸಿನಿಮಾಗಳಲ್ಲಿ ನಾಗರಹೊಳೆ ಸಿನಿಮಾ ತುಂಬಾ ಇಷ್ಟ ಆಗುತ್ತೆ ಅಂತ. ಒಂದು ಈ ಸಿನಿಮಾ 1977 ಬಿಡುಗಡೆ ಆಯಿತು. ಇನ್ನು ಮಕ್ಕಳ ಸಾಹಸ ಅಂದರೆ ಈ ಒಂದು ಕಾಡಲ್ಲಿ ಹೆಚ್ಚು ಶೂಟಿಂಗ್ ಮಾಡಿದ್ದಾರೆ. ನಾಗರಹೊಳೆ ಸಿನಿಮಾ ನೋಡುವಾಗ ಆ ಒಂದು ಅಡ್ವೆಂಚರಸ್ ಅಂತ ನಮಗೆ ಅನಿಸುತ್ತೆ. ಜೊತೆಗೆ ಇನ್ನು ವಿಷ್ಣುವರ್ಧನ್ ಅವರೊಟ್ಟಿಗೆ ಭಾರತೀಯವರು ಕೂಡ ಅಭಿನಯಿಸಿದ್ದಾರೆ, ಹಾಗೆ ಅಂಬರೀಶ್ ಅವರು ಕೂಡ ಈ ಒಂದು ಸಿನಿಮಾದಲ್ಲಿ ವಿಶೇಷ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಹಾಗಿದ್ರೆ ನಮ್ಮ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳುವ. ಹಲೋ
3: ಹಲೋ,
1: ನಮಸ್ತೆ.
3: ಹಲೋ ನಮಸ್ತೆ ಮೇಡಮ್.
1: ನಮಸ್ತೆ ಸರ್.
3: ಅರ್ಪಿತಾ ಮೇಡಮ್ ಅವರಲ್ಲ?
1: ಹೌದು ಸರ್, ನಾನೇ ಮಾತಾಡ್ತಿರೋದು.
3: ಮೇಡಮ್
1: ಹೇಗಿದ್ದೀರಾ ಸರ್?
3: ಚೆನ್ನಾಗಿದ್ದೀವಿ ಮೇಡಮ್. ನನ್ನ ಪರಿಚಯ ಮಾಡ್ಕೊಂಡ್ಬಿಡ್ತೀನಿ ಮೇಡಮ್.
1: ಮಾಡ್ಕೊಳ್ಳಿ ಸರ್.
3: ಅನಂತರಾಜ್ ಗೊರ್ಲಡ್ಕು, ಹಿರಿಯರ್ ತಾಲೂಕು, ಚಿತ್ರದುರ್ಗ ಜಿಲ್ಲೆ ಮೇಡಮ್.
1: ಓಕೆ
3: ಮೇಡಮ್, ಇವತ್ತು ವಿಷ್ಣುವರ್ಧನ್ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಮೇಡಮ್.
1: ಓಕೆ.
3: ಅವರು ಒಳ್ಳೆ ಒಳ್ಳೆ ಚಿತ್ರ ಚಲನಚಿತ್ರ ನಟರು ಮೇಡಮ್. ಅವರು ಒಳ್ಳೊಳ್ಳೆ ಸಮಾಜಕ್ಕೆ ಒಳ್ಳೊಳ್ಳೆ ಸಂಘಟಿತವಾದಂತ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ಮೇಡಮ್. ಮತ್ತೆ ಅವ್ರ ಸಿನಿಮಾ ಸೂರಪ್ಪ ಸಿನಿಮಾದ ಬಗ್ಗೆ ಮಾತಾಡ್ತೀನಿ ಮೇಡಮ್.
1: ಸೂರಪ್ಪ ಒಳ್ಳೆ ಸಿನಿಮಾ ಹೇಳಿ ಸರ್.
3: ಮೇಡಮ್, ಅದು ಒಳ್ಳೆ ಭಾವೈಕ್ಯತೆಯನ್ನ ಸಾರ್,
1: ಒಬ್ಬ ಜನನಾಯಕ ಹೇಗಿರ್ಬೇಕು ಅನ್ನೋದಕ್ಕೆ ಒಂದು ಉತ್ತಮ ಉದಾಹರಣೆ ಅಲ್ವಾ ಸೂರಪ್ಪ?
3: ಹೌದೌದು ಮೇಡಮ್,
1: ನಿಜ. ಹೇಳಿ ಹೇಳಿ
3: ಮೇಡಮ್. ಎರಡು ಊರಿನ ಮಧ್ಯೆ ಎಷ್ಟೇ ಜಗಳ ಬಂದ್ರು ಎಷ್ಟು ತಾಳ್ಮೆಯಿಂದ ಇರ್ಬೇಕು ಅಂತ ಹೇಳಿ ಅದರಲ್ಲಿ ತೋರಿಸ್ಕೊಟ್ಟಿದ್ದಾರೆ ಮೇಡಮ್.
1: ಹೌದೌದು.
3: ಎಷ್ಟು ಈಗ ಕೋಪಕ್ಕೆ ಮದ್ದಲ್ಲ ಅಂತ ಹೇಳಿ,
1: ಕೋಪಕ್ಕೆ ಕೋಪನೇ ಮದ್ದಲ್ಲ,
3: ಮದ್ದಲ್ಲ
1: ತಾಳ್ಮೆಯಿಂದ ಪ್ರೀತಿಯಿಂದ ಎಲ್ಲವನ್ನು ನಿಭಾಯಿಸ್ಬೇಕು ಅಂತ.
3: ಹೌದೌದು ಮೇಡಮ್.
1: ಹೌದು,
3: ಆ ಚಿತ್ರ
1: ಚರಣ್ ರಾಜ್ ಅವರು ಕೂಡ ಇದ್ದಾರೆ ಸರ್ ಆ ಸಿನಿಮಾದಲ್ಲಿ.
3: ಹೌದು ಮೇಡಮ್, ಗುರುದತ್ ಅವ್ರ ಮಗ ಅವ್ರು ಇದಾರೆ ಅದ್ರಲ್ಲಿ. ಮತ್ತೆ ತಿರ್ಗಾ ಮತ್ತೆ ಶ್ರುತಿ ಅವ್ರ ಜೊತೆಗೆ ಅವರು ಎಷ್ಟು ಸಂಯಮದಿಂದ ನಡ್ಕೊಂತಾರೆ ಮೇಡಮ್. ಅವ್ರ ಎಷ್ಟು ಕೋಪ ಕೊಂಡ್ರು.
1: ಹೌದು, ಶ್ರುತಿ ಅವ್ರ ಪಾಪ ಅವ್ರ ತಲೆ ಮೇಲೆ ಕಲ್ಲನ್ನ ಎತ್ತಾಕೊಂಡಿರ್ತಾರೆ
3: ಸಮೇತ ಅವ್ರ ಮೇಲೆ ಕೋಪಗೊಳ್ಳಲ್ಲ.
1: ಹೌದು
3: ಹೌದು ಮೇಡಮ್, ತುಂಬಾ ಅದರಲ್ಲಿ ತುಂಬಾ ಅರ್ಥಗರ್ಭಿತವಾಗಿದೆ ಮೇಡಮ್ ಸಿನಿಮಾ.
1: ಏನ್ ಗೊತ್ತಾ, ಯಾರೋ ಒಬ್ರು ಮಾಡುವಂತ ಒಂದ್ ತಪ್ಪಿಗೆ ಪಾಪ ಇವ್ರು ಇಡೀ ಒಂದು ಸಿನಿಮಾದಲ್ಲಿ ನೋವನ್ನ ಪಶ್ಚಾತ್ತಾಪ ಅನ್ಭವಿಸ್ಬೇಕಾಗತ್ತಲ್ವಾ?
3: ಹೌದೌದು ಮೇಡಮ್.
1: ಇನ್ನು ಸಿನಿಮಾದಲ್ಲಿ ರಮೇಶ್ ಭಟ್ ಅವ್ರು ಕೂಡ ಇದಾರೆ, ಅನುಪ್ರಭಾಕರ್ ಜೊತೆ ಒಂದು ಹಾಡು ಕೂಡ ಇದೆ.
3: ಹೌದೌದು,
1: ಚೆನ್ನಾಗಿದೆ ಸಿನಿಮಾ. ಅದೇ ಒಬ್ಬ ಊರಿನ ನಾಯಕ ಹೇಗಿರ್ಬೇಕು, ಎಷ್ಟು ಸಂಯಮದಿಂದ ಇರ್ಬೇಕು, ತಾಳ್ಮೆಯಿಂದ ಇರ್ಬೇಕು ಅನ್ನೋದಕ್ಕೆ ಇದೊಂದು ಸಿನಿಮಾ ಉದಾಹರಣೆ ಅಂತಾನೆ ಹೇಳ್ಬೋದಲ್ವಾ? ಓಕೆ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
3: ಧನ್ಯವಾದ.
1: ಓಕೆ, ಅನಂತರಾಜ್ ಅವರು ಕರೆ ಮಾಡಿದ್ರು, ಅವರು ಸೂರಪ್ಪ ಸಿನಿಮಾದ ಬಗ್ಗೆ ಮಾತಾಡ್ತಿದ್ರು. ಅವರು ಇದು ಕೂಡ ಒಂದು ಒಳ್ಳೆ ಸಿನಿಮಾ. ವಿಷ್ಣುವರ್ಧನ್ ಅವರು, ಶ್ರುತಿ, ಅನುಪ್ರಭಾಕರ್ ಎಲ್ಲರೂ ಒಟ್ಟಿಗೆ ಅಭಿನಯಿಸಿದ್ದಾರೆ. ಚರಣ್ ರಾಜ್ ಅವರು ಈ ಸಿನಿಮಾದಲ್ಲಿ ಸ್ವಲ್ಪ ನೆಗೆಟಿವ್ ರೋಲ್ ಆಕ್ಟ್ ಮಾಡಿದ್ದಾರೆ, ಆದ್ರೂ ಚೆನ್ನಾಗಿದೆ ಸಿನಿಮಾ. ನಾಗಣ್ಣ ಅವರ ನಿರ್ದೇಶನ ಆಯಿತು, ಇನ್ನು ಹಂಸಲೇಖ ಅವರ ಸಂಗೀತ ನಿರ್ದೇಶನ ಕೂಡ ಆಯಿತು. 2000 ಬಿಡುಗಡೆಯಾದಂತಹ ಸಿನಿಮಾ ಇದು. ಹಾಗಿದ್ರೆ ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ
4: ಮೇಡಮ್, ನಮಸ್ತೆ.
1: ನಮಸ್ತೆ.
4: ಮತ್ತೆ ಜಾಹೀರಾತ್ನಲ್ಲಿ ಬಂತೇನೋ ಅನ್ಕೊಂಡೆ ಮೇಡಮ್.
1: ಹೇಳಿ ಹೇಳಿ ಸರ್.
4: ಮೇಡಮ್, ಇವತ್ತು ವಿಷ್ಣುವರ್ಧನ್ ಅವ್ರ ಬಗ್ಗೆ ನೀವು ತಗೊಂಡಿದ್ದೀರಿ.
1: ಹೌದು.
4: ನನಗೆ ತುಂಬಾ ಇಷ್ಟವಾದ ಸಿನಿಮಾ ಬಂದಿದೆ, ನಿಮ್ಗೂ ಗೊತ್ತು ಮೇಡಮ್. ಅದು
1: ಬಂಧನ
4: ಸುಪ್ರಭಾತ ಮೇಡಮ್.
1: ಸುಪ್ರಭಾತನ? ಓಕೆ, ಹೇಳಿ ಹೇಳಿ ಸರ್.
4: ನಿಜ ಮೇಡಮ್, ಸೀಮಿತ ಕಲಾವಿದರು ಮೇಡಮ್ ಸುಪ್ರಭಾತದಲ್ಲಿ. ಅದಕ್ಕಿಂತ ಮುಂಚೆ ಮೇಡಮ್ ನೋಡಿ, ಡಾಕ್ಟರ್ ರಾಜ್ಕುಮಾರ್ ಅವ್ರ ನಂತರ ತುಂಬಾ ಯಶಸ್ವಿ ಚಿತ್ರಗಳನ್ನ ಕೊಟ್ಟವರು ಡಾಕ್ಟರ್ ವಿಷ್ಣುವರ್ಧನ್ ಅವರು.
1: ಹೌದೌದು ಸರ್.
4: ಹಾಗೆ ಪ್ರಶಸ್ತಿಗಳನ್ನು ಪಡೆದವರಲ್ಲೂ ಅವರು ಎರಡನೇ ಸ್ಥಾನದಲ್ಲಿ ನಿಲ್ತಾರೆ.
1: ಹಾಗೆ ಅಭಿಮಾನಿ ಬಳಗವನ್ನ ಹೊಂದಿರೋದ್ರಲ್ಲೂ ಕೂಡ ಎರಡನೇ ಸ್ಥಾನದಲ್ಲಿ ನಿಲ್ತಾರೆ.
4: ಹೌದು ಮೇಡಮ್, ತುಂಬಾ ಒಳ್ಳೆ ತುಂಬಾ ಸಿನಿಮಾಗಳು ಅವರು 200 ಸಿನಿಮಾ ಮಾಡಿದ್ರು, ಅದ್ರ ಬಹುತೇಕ ಸಿನಿಮಾಗಳೆಲ್ಲ ತುಂಬಾ ಯಶಸ್ವಿ ಆಗಿದೆ.
1: ಹೌದೌದು.
4: ಹಾಗಾಗಿ ಒಂದು ಸಿನಿಮಾ ಬಹಳ ಕಡಿಮೆ ಆಗ್ಬಿಡುತ್ತೆ ಇಲ್ಲಿ,
1: ಬಟ್ ಸಿನಿಮಾದ ಬಗ್ಗೆ ಮಾತಾಡಕ್ಕಲ್ಲ.
4: ಅದಕ್ಕೆ ಸುಪ್ರಭಾತ್ ನಾನು ಸಾಹಸ ಸಿಂಹ ತಗೊಂಡಿದ್ದೆ, ಆಮೇಲೆ ಸುಪ್ರಭಾತ ತಗೊಂಡೆ ಮೇಡಮ್.
1: ಮಾತಾಡಿ ಮಾತಾಡಿ ಸರ್.
4: ತುಂಬಾ ಸೀಮಿತವಾದ ಕಲಾವಿದರು ಮೇಡಮ್, ಇದರಲ್ಲಿ ವಿಷ್ಣು, ಸುಹಾಸಿನಿ, ಶ್ರೀವಿದ್ಯಾ, ಮತ್ತೆ ಮಾನು, ಮತ್ತೆ ವಿಜಯಕಾಶಿ ಮೇಡಮ್.
1: ಹೌದು ಹೌದು ಸರ್.
4: ಹಾಗೆ ಒಂದು ಮಗು ಬರುತ್ತೆ, ಏನ್ ಮಗು, ಪಿಂಕಿ ಅಂತ. ತುಂಬಾ ಚೆನ್ನಾಗಿದೆ ಮೇಡಮ್ ಫಿಲಮ್. ಬರೀ ಚಾಮುಂಡಿ ಹಿಲ್ಸ್ ಅಲ್ಲಿ ಇದ್ ಮಾಡೋದು. ಇದ್ರ ಏನು ಒಂದು ಇದು ವ್ಯತಿರಿಕ್ತ ಇದು ಅಂದ್ರೆ, ವಿಷ್ಣುವರ್ಧನ್ ಅವ್ರಿಗೆ ಸ್ಟ್ಯಾಮರಿಂಗ್ ಮೇಡಮ್, ಅವ್ರಿಗೆ ಉಗ್ಗು ಇರುತ್ತೆ. ಬಟ್ ಸುಹಾಸಿನಿ ತುಂಬಾ ಜಾಸ್ತಿ ಮಾತು ವಾಚಾಳಿ ಅವರು.
1: ಆದ್ರೆ ಅದ್ರಲ್ಲಿ ಅಂದ್ರೆ ಸ್ವಲ್ಪ ಮೂಕಿ ತರ ಕೂಡ ಅಭಿನಯಿಸಿದಾರಲ್ವಾ ಸ್ಟಾರ್ಟಿಂಗ್.
4: ಅಲ್ಲಿ ಏನೋ ಒಂದ್ ಸ್ವಲ್ಪ ಸಮಸ್ಯೆ, ನೀನು ಬಾಯಿ ಮುಟ್ಕೊಂಡು ಬಿದ್ದಿರ್ಬೇಕು ಇನ್ನ, ನೀನು ಮಾತಾಡ್ಕೊಡ್ದು ಅಂತ ಅಂದಾಗ ಅವರು ಮೂಕಿ ಆಗ್ಬಿಡ್ತಾರೆ. ವಿಷ್ಣುವರ್ಧನ್ಗೆ ಅಲ್ಲಿ ಹೋದ್ಮೇಲೆ ಅವರು ಏನು ಉಗ್ಗಿರುತ್ತಲ್ಲ ಅಲ್ಲಿ ಬೆಟ್ಟದ್ಮೇಲೆ ಪೆಟ್ರೋಲ್ ಬಂಕ್ ಮಾಡಿದ್ಮೇಲೆ ಅವ್ರಿಗೆ ಚೆನ್ನಾಗಿ ಮಾತು ಗಿಡ ಮರದ ಬಗ್ಗೆ ಮಾತಾಡಿ ಒಳ್ಳೆ ಸರಾಗವಾಗಿ ಮಾತಾಡ್ತಾರೆ. ಅದೊಂದು ದ್ವಂದ್ವ ಇದೆ ಅಲ್ಲಿ.
1: ನಿಜ ನಿಜ
4: ಚೆನ್ನಾಗಿದೆ ಮೇಡಮ್, ಅಲ್ಲಿ ತುಂಬಾ ಚೆನ್ನಾಗಿದೆ. ಅದು ಸಾಫ್ಟ್ ಕಾರ್ನರ್ ಸಿನಿಮಾ,
1: ಆ ಸಿನಿಮಾದ ಒಂದು ಹಾಡ್ ಕೂಡ ತುಂಬಾ ಚೆನ್ನಾಗಿದೆ ಅಲ್ವಾ. ನನ್ನ ಹಾಡು ನನ್ನದು,
4: ನನ್ನ ಹಾಡು ನನ್ನದು ಅಂತ ವಿಷ್ಣು ಹಾಡೋದು, ಮತ್ತೆ ಚೆಲುವೆ ನನ್ನ ಚೆಲುವೆ ಅಂತ ಒಂದಿದೆ.
1: ಹೌದು, ವಿಷ್ಣುವರ್ಧನ್ ಸರ್ ಸುಹಾಸಿನಿ ಅವರ ಪೇರ ಅಂದ್ರೆ ಚೆನ್ನಾಗಿದೆ ಅಲ್ವಾ.
4: ಅದ್ಭುತವಾದ ಪೇರ್ ಮೇಡಮ್. ಹೆಂಗ ನಾವು ಅನಂತ ಲಕ್ಷ್ಮಿ ಮತ್ತೆ ಅಂಬರೀಶ್ ಅಂಬಿಕಾ ಹೀಗೆ ರಾಜ್ಕುಮಾರ್ ಅವ್ರಿಗೆ ಸಾಕಷ್ಟು ಜನ ಅಲ್ಲಿ ನಟಿಯರ ಸೂಟ್ ಆಗ್ತಾರೆ, ಹಂಗೆ ವಿಷ್ಣುಗೆ ಸುಹಾಸಿನಿ ಟಾಪ್ ಒನ್ ಮೇಡಮ್.
1: ಹೌದ್ ಹೌದ್ ಸರ್.
4: ಹಾಗಾಗಿ ವಿಷ್ಣುವರ್ಧನ್ ಅವರು ತುಂಬಾ 90 ವರ್ಷಕ್ಕೆ ಹೋಗ್ಬಿಟ್ರು, ಕಲಾವಿದರಿಗೆ ಸಾವಿಲ್ಲ ಅಂತ ಅಂತಾರೆ. ಹಾಗಾಗಿ ಅವರು ಜೀವಂತ
1: ಒಟ್ಟಿಗೆ ಅವರ ಸಿನಿಮಾಗಳ ಮುಖಾಂತರ ಅವರು ನೀಡಿದಂತ ಸಂದೇಶಗಳ ಮುಖಾಂತರ ಈಗಲೂ ಜೀವಂತವಾಗಿದ್ದಾರೆ ಸರ್.
4: ಜೀವಂತ ಇರ್ತಾರೆ ಮೇಡಮ್.
1: ಓಕೆ ಸರ್, ಒಂದ್ ಒಳ್ಳೆ ಸಿನಿಮಾದ ಬಗ್ಗೆ ಮಾತಾಡಿದ್ರಿ, ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ.
4: ಅವಕಾಶಕ್ಕಾಗಿ ಧನ್ಯವಾದಗಳು ಮೇಡಮ್.
1: ಓಕೆ ಎಸ್, ಸೋಮಶೇಖರ್ ಸರ್ ಕರೆ ಮಾಡಿದ್ರು, ಒಂದು ಒಳ್ಳೆ ಸಿನಿಮಾ ಸುಪ್ರಭಾತ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ರು. ಹಾಗೆ ಸಿನಿಮಾದ ಬಗ್ಗೆ ಮಾತುಕತೆ ಮುಂದುವರೆಸಿನಿ, ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ ತೆಗೆದುಕೊಳ್ಳುವ ಸಮಯ ಬಂದಿದೆ. ಒನ್ ಮೋರ್ ಬ್ರೇಕ್. ನೀವು ಕೇಳ್ತಾ ಇರೋದು ಸಿನಿ ಕಹಾನಿ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
8: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
7: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
8: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
1: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸಿನಿ ಕಹಾನಿ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಸಿನಿ ಕಹಾನಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ವಿಷ್ಣುವರ್ಧನ್ ಅವರ ಜನ್ಮದಿನದ ಪ್ರಯುಕ್ತ ಅವರು ಅಭಿನಯಿಸಿರುವಂತಹ ಸಿನಿಮಾಗಳ ಬಗ್ಗೆ ನೀವು ಮಾತನಾಡಬಹುದು ಅಂತ ತಿಳಿಸಿಕೊಡ್ತಾ ಇದೆ. ಹಾಗೆ ಲಾಸ್ಟ್ ಕಲ್ಲ ನಮ್ಮ ಸೋಮಶೇಖರ್ ಸರ್ ಕರೆ ಮಾಡಿದ್ರು, ಸುಪ್ರಭಾತ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ರು. ಹೌದು, ಇದು ಕೂಡ ಒಂದು ಒಳ್ಳೆ ಸಿನಿಮಾ ಅಂತಾನೆ ಹೇಳ್ಬೋದಲ್ವಾ. 1988 ಸಿನಿಮಾ ಬಿಡುಗಡೆ ಆಯಿತು. ವಿಶೇಷವಾಗಿ ದಿನೇಶ್ ಬಾಬು ಅವರ ನಿರ್ದೇಶನ, ಪ್ರಭಾರಾಜ್ ಅವರ ನಿರ್ಮಾಣ ಇತ್ತು. ನಾನು ಆಗ್ಲೇ ಹೇಳ್ತಿದ್ದೆ, ನಮ್ಮಲ್ಲಿ ಒಂದಿಷ್ಟು ಸೂಪರ್ ಹಿಟ್ ಜೋಡಿಗಳು ಅಂತ ಹೇಳುವಾಗ ನಮ್ಮ ಕಣ್ಣಿಗೆ ಮೊದಲು ನೆನಪಾಗೋದು ಸುಹಾಸಿನಿ ಅವರು, ವಿಷ್ಣುವರ್ಧನ್ ಅವರು. ಅವರಿಬ್ಬರು ಅಭಿನಯ ಕೂಡ ಅಷ್ಟೇ ಚೆನ್ನಾಗಿರ್ತಿತ್ತು. ವಂದನ ಆಗಿರ್ಬೋದು, ಈ ಒಂದು ಸುಪ್ರಭಾತ ಆಗಿರ್ಬೋದು, ಸಾಕಷ್ಟು ಸಿನಿಮಾಗಳಲ್ಲಿ ಒಟ್ಟಿಗೆ ಅಭಿನಯಿಸ್ತಾರೆ. ಹಾಗಿದ್ರೆ ನೀವು ಕೂಡ ವಿಷ್ಣು ಸರ್ ಸಿನಿಮಾದ ಬಗ್ಗೆ ಮಾತಾಡಬಹುದು. ಹಾಗೆ ನಮ್ಮ ಸಂಖ್ಯೆ 9686896279. ಈ ಸಂಖ್ಯೆಗೆ ಕರೆಯನ್ನು ಮಾಡಿ ಮಾತನಾಡಬಹುದು ಅಂತ ತಿಳಿಸ್ತಾ, ಹಾಗೆ ಇದುವರೆಗೂ ನಮ್ಮ ಕೇಳುಗರು ಯಾವ ಸಿನಿಮಾದ ಬಗ್ಗೆ ಮಾತಾಡಿಲ್ವೋ ಆ ಸಿನಿಮಾದ ಬಗ್ಗೆ ನೀವು ಮಾತಾಡಬಹುದು. ಆಯ್ತಾ? ಯಾಕಪ್ಪ ಅಂದರೆ ಬಂಧನ ಆಗಿರ್ಬೋದು, ಜೀವನಜ್ಯೋತಿ, ನಾಗರಹಾವು, ಸೂರ್ಯವಂಶ, ಕರುಣಾಮಯಿ, ಆಮೇಲೆ ನಾಗರಹೊಳೆ, ರಾಮ ಪರಶುರಾಮ, ಸೂರಪ್ಪ ಸುಪ್ರಭಾತ, ಇಷ್ಟು ಸಿನಿಮಾಗಳಾಗಿದೆ. ಇದು ಬಿಟ್ಟು ಬೇರೆ ಸಿನಿಮಾದ ಬಗ್ಗೆ ನೀವು ಮಾತಾಡ್ಬೋದು. ಓಕೆನಾ? ಸೊ ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ,
9: ಹಲೋ,
1: ನಮಸ್ತೆ.
9: ನಮಸ್ತೆ ಮೇಡಮ್, ಗುಣಶಂಕರ್ ಘಟ್ಟ.
1: ಗುಣಾ ಮ್ಯಾಮ್ ಹೇಗಿದ್ದೀರಾ?
9: ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ?
1: ನಾನು ಸೂಪರ್ ಆಗಿದ್ದೀನಿ.
9: ವಿಷ್ಣುವರ್ಧನ್ ಸರ್ ಬಗ್ಗೆ ಮಾತಾಡ್ಬೇಕು,
1: ಅವರ ಸಿನಿಮಾದ ಬಗ್ಗೆ ಕೂಡ ಮಾತಾಡ್ಬೋದು.
9: ಸೆಪ್ಟೆಂಬರ್ 18, 1950 ಸಂಪತ್ ಕುಮಾರ್ ಜನಿಸಿ ಚಲನಚಿತ್ರ ರಂಗಕ್ಕೆ ಬಂದು ವಿಷ್ಣುವರ್ಧನ್ ಅಂತ ಹೆಸರಾಗಿ,
1: ಹೌದು,
9: ಅಭಿನವ ಭಾರ್ವಗವ ಮತ್ತೆ ಸಾಹಸ ಸಿಂಹ ಅಂತ ಬಿರುದು ತಗೊಳ್ತಾರೆ.
1: ನಿಜ ನಿಜ,
9: ಯಾವುದೇ ಗಾಸಿಪ್ಗಳದ ಇಲ್ಲದ ಒಬ್ಬ ಒಳ್ಳೆಯ ನಟ,
1: ಸುರದ್ರೂಪಿ ನಟ.
9: ಮತ್ತೆ ಹೌದು ಮೇಡಮ್, ರಾಜ್ಕುಮಾರ್ ಅವ್ರಿಗಿಂತಲೂ ಸುಂದರವಾಗಿದ್ರಂತೆ
1: ನೋಡೋದಿಕ್ಕೆ.
9: ಬಟ್ ರಾಜ್ಕುಮಾರ್ ಲಕ್ಕಿ ಫೆಲೋ, ಹಾಗಾಗಿ ಸಾಕಷ್ಟು ಅವಕಾಶ, ಪ್ರಚಾರ, ಎಲ್ಲಾ ಪಾತ್ರಗಳು, ಎಲ್ಲಾ ಪ್ರಕಾರದ ಸಿನಿಮಾಗಳು ಸಿಕ್ಕಿದ್ವು. ನೋಡೋದಿಕ್ಕೆ ಅವರಷ್ಟೇ ಅವ್ರಿಗಿನ್ನೂ ಚೆನ್ನಾಗಿದ್ದಾರೆ ಅಂತ ಒಂದು ಮಾತು. ನಾವು ರಾಜ್ಕುಮಾರ್ ನೇರ್ವ ನೋಡಿದೀನಿ, ಬಟ್ ವಿಷ್ಣುವರ್ಧನ್ ನೋಡಿರ್ಲಿಲ್ಲ. ಆರ್ಟಿಕಲ್ ಗಳು ಓದ್ತಾ ಇರೋದ್ರಿಂದ ಅಷ್ಟು ವಿಷಯ ತಿಳ್ಕೊಳ್ಳೋದು. ಮತ್ತೆ ತುಂಬಾ ಒಳ್ಳೆ, ಹೆಚ್ಚಾಗಿ ಅವರು ಕಾದಂಬರಿ ಆಧಾರಿತ ಚಲನಚಿತ್ರಗಳಲ್ಲೇ ನಟಿಸಿದ್ದು ಜಾಸ್ತಿ ಮೇಡಮ್ ಇವರು, ವಿಷ್ಣುವರ್ಧನ್. ಅದಕ್ಕೆ ಎಲ್ಲೋ ಒಂದ್ ಕಡೆ ಅವ್ರು ಸೂಟ್ ಆಗ್ತಾ ಇದ್ರು ಅನ್ಸುತ್ತೆ. ಮತ್ತೆ ಇನ್ನೂ ಒಂದು ಇದೆ, ಅಂತ ಫಿಲಂ ಗೆ ವಿಷ್ಣುವರ್ಧನ್ ಹಾಕೋಬೇಕು, ಬಂಧನ ಫಿಲಂ ಗೆ
1: ಅಂಬರೀಶ್ ಹಾಕೋಬೇಕು.
9: ಕಡೆಯಲ್ಲಿ ಅವೆರಡು ಪಾತ್ರಗಳು ಬದಲಾಯ್ತು, ಆದ್ರೆ ಇಬ್ರು ಆಯಾ ಪಾತ್ರಗಳಿಗೆ ಆಯಾ ಚಲನಚಿತ್ರಕ್ಕೆ
1: ಅಲ್ಲ, ಅವ್ರಿಬ್ರ ಹತ್ರ ಅಪ್ರೋಚ್ ಮಾಡಕ್ ಹೋದಾಗ್ಲೂ, ಈಗ ಬಂಧನ ಸಿನಿಮಾಗೆ ಅಂಬರೀಶ್ ಸರ್ ಹತ್ರ ಅಪ್ರೋಚ್ ಮಾಡಕ್ ಹೋದಾಗ, ಇಲ್ಲ ಇದನ್ನ ವಿಷ್ಣುನೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ, ಹಾಗೆ ವಿಷ್ಣು ಸರ್ ಇದನ್ನ ಅಂಬರೀಶೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ
9: ಅಂತ. ಅಂದ್ರೆ ಎಷ್ಟು ಆ ಕಲಾವಿದರಲ್ಲಿ ಈರ್ಷ್ಯ ಬುದ್ಧಿ ಮನೋಭಾವ
1: ಇರುತ್ತೆ,
9: ಅವರು ಸಾಧಕರಾದ್ರು.
1: ನಿಜ ನಿಜ,
9: ಈಗಿನ ಅವ್ರವ್ರ ತರ ಒಂದು ಸಿನಿಮಾಕ್ಕೆ ಬಿಲ್ಡಪ್ ಕೊಡೋದು, ಒಂದು ಸಿನಿಮಾನೇ ಪ್ರಚಾರ ಮಾಡ್ಕೊಳ್ಳೋದು, ಹಬ್ಬರದ ಆರ್ಭಟದ ಪ್ರಚಾರ ಅವ್ರ ಜೀವನದಲ್ಲಿ ಇರ್ತೇ ಇದ್ದಿದ್ದಕ್ಕೆ ಅವರು ಅಲ್ಲಿವರೆಗೂ ಸಾಧನೆ ಮಾಡಕ್ಕಾದ್ರು, ಇವತ್ತಿಗೂ ಅವರು ಜೀವಂತವಾಗಿದ್ದಾರೆ ಅಂತಾನೆ ಅನ್ಸುತ್ತೆ. ಅವರು ಅವರಿಗೆ ಕಲಾವಿದನಿಗೆ ಎಂದೂ ಸಾವಿಲ್ಲ ಮೇಡಮ್,
1: ಯಾಕೆಂದ್ರೆ
9: ಅವನ ಗುರುತು, ಹೆಜ್ಜೆ ಗುರುತುಗಳನ್ನ ಬಿಟ್ಟೋಗಿರ್ತಾನಲ್ಲ, ಅದು ಒಳಸಕ್ಕಾಗಿರಲ್ಲ. ಹೆಜ್ಜೆ ಗುರುತುಗಳು ನಮ್ಮ ಎದುರು ಕಾಣ್ತಾ ಇರ್ಬೇಕಾದ್ರೆ ಆ ವ್ಯಕ್ತಿ ನಮಗೆ ಇಲ್ಲ ಅನ್ನೋ ಭಾವನೆನೇ ಬರೋದಿಲ್ಲ. ನಾನು ಇನ್ನು ಹೇಳ್ಬೇಕು ಅಂದ್ರೆ ಬಂಧನ ಫಿಲಂ ಮೇಡಮ್ ನಿಜವಾಗಿ, ಯಾಕೆಂದ್ರೆ ನಾನಾಗ 10th ಇದ್ದೆ ಅನ್ಸುತ್ತೆ ಆ ಟೈಮಲ್ಲಿ. ನಮ್ಮ ಆ ವಯಸ್ಸಿನಲ್ಲೇ ಅವಾಗ ಏನು ಟಿವಿ ಮೊಬೈಲ್ ಇಲ್ಲದ ಕಾಲದಲ್ಲೇ ನಮ್ಮ ಕ್ಲಾಸ್ಮೇಟ್ ಒಬ್ಬ ಹುಡುಗ ಅವನು ಶಿವಮೊಗ್ಗಕ್ಕೆ ಹೋಗ್ಬಿಟ್ಟು ಇರುವುದ್ರೆ ಟ್ಯಾಕ್ಸಿಸ್ ಅಲ್ಲಿ ಸುಮಾರು 14-15 ಸಲ ಫಿಲಂ ನೋಡಿದನ್ ನೋಡಿ ಆ ವಯಸ್ಸಿನ ಹುಡುಗ. ಅವನಿಗಿನ್ನೆಷ್ಟು ಅದು ಹುಚ್ಚಿರ್ಬೋದು, ಅದನ್ನ ಬಂದು ಹೇಳ್ಕೊಳ್ತಾ ಇದ್ದ. ಅವನು ಶ್ರೀಮಂತನ ಮಗ ಇದ್ರ, ಹಾಗಾಗಿ ಅವನಿಗೆ ಅದು ಅಷ್ಟು ಸಲ ಫಿಲಂ ನೋಡೋದಿಕ್ ಸಾಧ್ಯ ಆಯ್ತು. ಮತ್ತೆ ನಾವು ಆ ನಂತರದ ದಿನಗಳಲ್ಲಿ ನೋಡಿದಾಗ ಅನ್ನಿಸ್ತು, ತುಂಬಾ ಚೆನ್ನಾಗಿ ಅಭಿನಯ ಆಗ್ಲಿ, ಕತೆ ಆಗ್ಲಿ, ಆಮೇಲೆ ಭಾವಾಭಿನಯ ಇದೆಯಲ್ಲ, ಮತ್ತೆ ಹೆಂಗೆಂದ್ರೆ ಈ ಕಡೆ ಭಗ್ನ ಪ್ರೇಮಿ ಹೀರೋ ಆಗಿದ್ರು ಭಗ್ನ ಪ್ರೇಮಿಯಾಗಿಯೇ ಉಳ್ಕೊಳ್ತಾರೆ ಲಾಸ್ಟಿಗೆ. ಅದು ಎಷ್ಟು ಆ ಒಂದು ಸನ್ನಿವೇಶ, ಅವೆಲ್ಲ ನಾವು ಪ್ರೌಢಾವಸ್ಥೆಗೆ ಬಂದಾಗ ಗೊತ್ತಾಯ್ತು, ಈ ಒಂದು ಮನೋಭಾವನೆಯನ್ನ ಆ ಸಂದರ್ಭಕ್ಕೆ ಮುಖಭಾವನೆಯಲ್ಲಿ ತೋರಿಸೋದು ಎಷ್ಟು ಕಷ್ಟ ಆಗುತ್ತೆ. ಅಷ್ಟು ಕ್ಲಿಷ್ಟ ಸನ್ನಿವೇಶಗಳನ್ನ ಸಹ ಇವರು ಎಷ್ಟು ಸ್ಪಷ್ಟವಾಗಿ ತೋರಿಸಿದ್ದಾರೆ, ಅಭಿನಯಿಸಿದ್ದಾರೆ ಅಂತೇಳಿ ಖುಷಿ ಆಗುತ್ತೆ ಮೇಡಮ್. ನಿಜವಾಗಿ ಆ ವಿಷ್ಣುವರ್ಧನ್ ಸರ್ ಬಗ್ಗೆ ನನಗೆ ತುಂಬಾ, ನನ್ನ ಕೈ ಇದು ಅವರು ಅಂತಾನೆ ಅಲ್ಲ, ಟೋಟಲಿ ನನ್ನ ಕನ್ನಡ ಚಿತ್ರರಂಗದ ಹಿರಿಯ ಕಲಾವಿದರು, ನಾಯಕ ನಟರು ಅಥವಾ ಹಿರಿಯ ಪೋಷಕ ಯಾವ ನಟರಿದ್ದಾರೆ ಅವರೆಲ್ಲರಿಗೂ ಎಲ್ಲೋ ಒಂದ್ ಕಡೆ ನನಗೆ ಗೌರವ ಇದೆ. ಯಾಕೆಂದ್ರೆ ಹಲವಾರು ವಿಷಯಗಳು ನಮಗೆ ಗೊತ್ತಾಗಿದ್ದು ಸಿಕ್ಕಿದ್ದು ಅವರಿಂದನೇ
1: ಅಲ್ವಾ.
9: ಗುರು ಶಿಷ್ಯರಲ್ಲಂತೂ ಎಂತ ಚೆನ್ನಾಗಿ ಮಾಡಿದಾರಲ್ವಾ. ಹಾಗಾಗಿ ಇವ್ರು ಎಲ್ಲರೂ ನಮ್ಮ ಐತಿಹಾಸಿಕ ಘಟನೆಗಳನ್ನ, ಧಾರ್ಮಿಕ ಚರಿತ್ರೆಗಳನ್ನ, ಪ್ರತಿ ಒಂದನ್ನ ನಮ್ಮ ಕಣ್ಮುಂದೆ ತಂದು ನಿಲ್ಲಿಸಿ, ಯಾಕೆಂದ್ರೆ ಅಷ್ಟು ಪುಸ್ತಕಗಳು ನಾವು ಓದಕ್ ಆಗ್ತಾ ಇರ್ಲಿಲ್ಲ, ಅಷ್ಟು ವಿಷಯ ತಿಳ್ಕೊಳಕ್ ಆಗ್ತಿರ್ಲಿಲ್ಲ. ಅವರು ಚಲನಚಿತ್ರಗಳನ್ನ ತೆಗೆದು ಅಭಿನಯಿಸಿ ನಮ್ಮ ಕಣ್ಮುಂದೆ ಸ್ಪಷ್ಟಪಡಿಸಿದ್ದಕ್ಕೆ ಇವತ್ತು ನಾವು ಎಷ್ಟೋ ವಿಷಯಗಳನ್ನ ತಿಳ್ಕೊಂಡಿದೀವಿ, ನಡ್ಕೊಂಡಿದೀವಿ. ಇದು ಒಂದು ಅದ್ಭುತ ಲೋಕನ ಚಲನಚಿತ್ರರಂಗ ಅಂತದ್ರಲ್ಲಿ ಇವರು ಇನ್ನೂ ಮಹಾನ್ ಅದ್ಭುತ ಕಲಾವಿದರು ನಮಗೆ ಸಿಕ್ಕಿ.
1: ಖಂಡಿತ ಮ್ಯಾಮ್, ವಿಷ್ಣು ಸರ್ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಧನ್ಯವಾದಗಳು ಮ್ಯಾಮ್ ಕರೆ ಮಾಡಿದಕ್ಕೆ.
9: ಥ್ಯಾಂಕ್ ಯು ಮೇಡಮ್.
1: ಎಸ್, ಗುಣಾ ಮ್ಯಾಮ್ ಅವ್ರು ಕರೆ ಮಾಡಿ ವಿಷ್ಣು ಸರ್ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರು ಅಲ್ವಾ. ಹಾಗೆ ನಮ್ಮ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದ್ದಾರೆ, ವಿಷ್ಣು ಸರ್ ಅವರ ಯಾವ ಸಿನಿಮಾದ ಬಗ್ಗೆ ಮಾತಾಡ್ತಾರೆ ಕೇಳೋಣವಾ? ಹಲೋ ಹಲೋ, ಓಕೆ ಕರೆ ಕಟ್ ಆಯ್ತು. ವಿಷ್ಣು ಸರ್ ಬಗ್ಗೆ ಮಾತಾಡ್ತಾ ನಿಜ ಸಮಯ ಸಾಕೋದ್ ಕೂಡ ಗೊತ್ತಾಗಲ್ಲ. ಸಂಪತ್ ಕುಮಾರ್ ಆದವರು ಅಂದ್ರೆ ಜನಿಸಿದಾಗ ಸಂಪತ್ ಕುಮಾರ್ ಆಗಿದ್ರು, ನಂತರದಲ್ಲಿ ವಿಷ್ಣುವರ್ಧನ್ ಅಂತ ಕನ್ನಡ ಸಿನಿಮಾ ರಂಗಕ್ಕೆ ವಿಶೇಷವಾಗಿ ಪರಿಚಿತರಾದ್ರು. ಜೊತೆಗೇನಪ್ಪ ಅಂದ್ರೆ ಇವರ ತಂದೆ ಹೆಚ್ ಎಲ್ ನಾರಾಯಣ ರಾವ್ ಅವರು ನಟ ಹಾಗೆ ಸಂಗೀತ ನಿರ್ದೇಶಕರು, ಜೊತೆಗೆ ಸಂಭಾಷಣೆಕಾರರು ಕೂಡ ಆಗಿದ್ರು. ಇನ್ನು ಬಾಲನಟನಲ್ಲಿ ಶಿವಶರಣ ನಂಬೇಕ ಅನ್ನೋ ಚಿತ್ರದ ಮೂಲಕ ಬಾಲನಟನಾಗಿ ಚಿತ್ರರಂಗಕ್ಕೆ ಪ್ರವೇಶಿಸಿದ್ರು. ನಂತರ ವಂಶವೃಕ್ಷ ಚಿತ್ರದಲ್ಲಿ ಕೂಡ ಅಭಿನಯಿಸಿದ್ರು. ಆದರೆ ಪರಿಪೂರ್ಣವಾಗಿ ಇವರಿಗೆ ನಾಗರ ಹಾವು ಸಿನಿಮಾದ ಮುಖಾಂತರ ಒಂದು ಹಿಟ್ ಕೊಟ್ಟು ಹಾಗೆ ಸಿನಿಮಾಗೆ, ಕನ್ನಡ ಸಿನಿಮಾಗೆ ಒಂದು ಎಂಟ್ರಿಯನ್ನು ಕೂಡ ಕೊಟ್ಟರು. ಇನ್ನು ವಿಷ್ಣು ಸರ್ ಬಗ್ಗೆ ಮಾತಾಡಬೇಕು ಅಂದರೆ ತುಂಬ ವಿಷಯಗಳಿದೆ. ಯಾಕಪ್ಪ ಅಂದರೆ ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಹಾಗೆ ಹಿಂದಿ ಭಾಷೆಗಳಲ್ಲಿ ಕೂಡ ಒಟ್ಟು 220 ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಹಾಗೆ ವಿಷ್ಣು ಸರ್ ಸಿನಿಮಾ ಅನ್ನುವಾಗ ಡಬಲ್ ಆಕ್ಟಿಂಗ್ ಸಿನಿಮಾಗಳನ್ನ ಮರೆಯೋ ಹಾಗೆ ಇಲ್ಲ. ಯಾಕಪ್ಪ ಅಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಅಂದ್ರೆ ಸುಮಾರು 10 ಹೆಚ್ಚು ಚಲನಚಿತ್ರಗಳಲ್ಲಿ ದ್ವಿಪಾತ್ರದಲ್ಲಿ ನಟಿಸಿದಂತ ಹೆಗ್ಗಳಿಕೆ ನಮ್ಮ ವಿಷ್ಣುವರ್ಧನ್ ಸರ್ಗೆ ಇರುವಂತದ್ದು. ಇನ್ನೋ ಇವರು ಬರೀ ನಾಯಕರಷ್ಟೇ ಅಲ್ಲರಿ, ಗಾಯಕರು ಕೂಡ. ಹೌದು ಹೌದು, ಯಾಕಪ್ಪ ಅಂದ್ರೆ ಕಿಲಾಡಿ ಕಿಟ್ಟು, ಸಾಹಸ ಸಿಂಹ, ಕೈದಿ, ಮೋಜುಗಾರ, ಸೊಗಸುಗಾರ ಹೀಗೆ ಸಾಕಷ್ಟು ಸಿನಿಮಾಗಳಿಗೆ ತಮ್ಮ ಧ್ವನಿಯನ್ನ ನೀಡಿ ಹಿನ್ನೆಲೆ ಗಾಯಕರಾಗಿ ಕೂಡ ಇದ್ರು. ಇನ್ನು ಮಾಲ್ಗುಡಿ ಡೇಸ್ ಅನ್ನೋ ಧಾರಾವಾಹಿಯಲ್ಲಿ ₹45 ಮಂತ್ ಅನ್ನೋ ಒಂದು ಸಂಚಿಕೆಯಲ್ಲಿ ಕೂಡ ಇವರು ನಟನೆಯನ್ನ ಮಾಡಿದ್ರು. ಇನ್ನು ವಿಶೇಷವಾದ ಸಂಗತಿಗಳ ಬಗ್ಗೆ ಕೂಡ ನಿಮಗೆ ಮಾಹಿತಿನ ತಿಳಿಸ್ತೀನಿ. ಯಾಕಪ್ಪ ಅಂದ್ರೆ ಮತ್ತೊಂದು ಕರೆ ಸಿದ್ಧವಾಗಿದೆ. ಲಾಸ್ಟ್ ಕಲರ್ ಯಾರು ಎಲ್ಲಿಂದ ಕರೆ ಮಾಡಿದರೆ ಕೇಳುವ. ಹಲೋ,
10: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ,
10: ಶುಭ ಸಂಜೆ.
1: ಶುಭ ಸಂಜೆ, ಹೇಗಿದ್ದೀರಾ?
10: ಆರಾಮಿದ್ದೀವಪ್ಪ, ನೀವು?
1: ನಾನು ಕೂಡ ಸೂಪರ್ ಆಗಿದ್ದೀನಿ.
10: ವಿಷ್ಣುವರ್ಧನ್ ಬಗ್ಗೆ?
1: ಹೌದು ಹೌದು,
10: ನಾನು ಈಗ ವಿಡಿಯೋ ಆಗ್ಲಿ.
1: ವಿಷ್ಣು ಸರ್ ಅವರ ಸಿನಿಮಾದ ಬಗ್ಗೆ ಮಾತಾಡ್ಬೇಕು, ನಿಮ್ಮ ನೆಚ್ಚಿನ ಸಿನಿಮಾ ಯಾವುದು?
10: ನಮ್ಮ ನೆಚ್ಚಿನದು ಅಂದ್ರೆ ಎಲ್ಲವೂ ಚೆನ್ನಾಗಿರತ್ತೆ. ಮೊದ್ಲು ಹಳೆದೆಲ್ಲ ನಾವು ನೋಡೇ ಇಲ್ಲಮ್ಮ. ಒಂದೇ ಗುರಿ, ಜಿಮ್ಮಿಗಲ್ಲು, ಇಂಥವೆಲ್ಲ ನಮ್ಮ ಏಜ್ ಇಂದಲ್ಲ ಅವೆಲ್ಲ.
1: ಹೌದು,
10: ಅರ್ಥ ಮಿತ್ರ. ಇತ್ತೀಚಿನ ರೀತಿಯಾಗಿ ಅಷ್ಟೇ ನಾವು ನೋಡಿರೋದು ಜಾಸ್ತಿ ಅಲ್ಲ. ದಿಗ್ಗಜರು, ಇದು ಆಪ್ತ ಮಿತ್ರ, ಇಂಥವೆಲ್ಲ ಅಂದ್ರೆ ಫ್ಯಾಮಿಲಿ ಕೂತ್ ನೋಡೋ ತರವನ್ನೇ ಇರ್ತಾವಮ್ಮ ಅವ್ರದೆಲ್ಲಾನು.
1: ನಿಜ ನಿಜ,
10: ಈಗ ಬರವಂತೂ ಯಾವ ಫ್ಯಾಮಿಲಿ ಕೂತು ನೋಡೋ ತರಾನು ಇರಲ್ಲ. ಅಷ್ಟು ಡೈಲಾಗ್ ಚೆನ್ನಾಗಿರ್ತಾವೆ ಡೈಲಾಗ್ಗಳು.
1: ಡ್ಯಾನ್ಸ್
10: ಅಂತೂ ಅಯ್ಯೋ ದೇವರಿಗೆ ಬಲ್ಲ ಅವೆಲ್ಲ.
1: ವಿಷ್ಣು ಸರ್ ಅವರ ಸಿನಿಮಾಗಳಲ್ಲಿ ಒಂದು ಸಿನಿಮಾ ತುಂಬಾ ಇಷ್ಟ ಆಗುತ್ತೆ ಅನ್ನೋದ್ರೆ ಆಪ್ತ ಮಿತ್ರ. ಅಭಿನಯ ಕೂಡ ಚೆನ್ನಾಗಿದೆ ಅಲ್ಲ,
10: ಚೆನ್ನಾಗಿತ್ತು.
1: ಸೌಂದರ್ಯ ಅವರಾಗಿರ್ಬೋದು, ರಮೇಶ್ ಅವರಾಗಿರ್ಬೋದು,
10: ಹೌದಮ್ಮ, ಅಬ್ಬರ ಇಲ್ಲ. ಅಂದ್ರೆ ಅವ್ರದ್ದು ಸೈಲೆಂಟ್ ಪಾತ್ರ ಅವೆಲ್ಲ.
1: ಹೌದು ಹೌದು,
10: ತುಂಬಾ ಚೆನ್ನಾಗಿ ಉಂಟು.
1: ಡೈಲಾಗ್ ಇಲ್ಲ ಅಂದ್ರೆ ಕೂಡ ಮೂಕ ಅಭಿನಯದಲ್ಲಿ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಿದ್ರು.
10: ಹೌದು ಹೌದು, ಮತ್ತೆ ಆಪ್ತ ರಕ್ಷಕ ಹಂಗಿಲ್ಲಮ್ಮ.
1: ಹಾ, ಅದು ಸ್ವಲ್ಪ ವಿಭಿನ್ನವಾಗಿದೆ. ಹೌದು,
10: ಹಾ ಸ್ವಲ್ಪ ಅದರಲ್ಲಿ ಇದಾಗಿದೆ, ಇದು ಚೆನ್ನಾಗಿದೆ.
1: ಇನ್ನು ವಿಷ್ಣು ಸರ್ ಅವರ ದ್ವಾರಕೇಶ್ ಅವರ ಸ್ನೇಹದ ಬಗ್ಗೆ ಕೂಡ ಮಾತಾಡ್ಲೇಬೇಕು. ಯಾಕಪ್ಪ ಅಂದ್ರೆ
10: ಇವತ್ ಬೆಳಿಗ್ಗೆ ಅದೇ ಹೇಳೋಣ ಅನ್ಕೊಂಡೆ, ತಪ್ಪೋಯ್ತು. ಕಾಲ ಒಂದು ತಡೆಯವ್ರಿಗೆ
1: ಯಾರು ಇಲ್ಲ, ಯಾಕಂದ್ರೆ ದ್ವಾರಕೇಶ್ ಸರ್ ಅವರು ಒಂದು ಹಂತಕ್ಕೆ ಲಾಸ್ ಅಲ್ಲಿ ನಡೀತಾ ಇದ್ರು. ಆದ್ರೆ ಈ ಒಂದು ಆಪ್ತ ಮಿತ್ರ ಸಿನಿಮಾದ ಮುಖಾಂತರ ಮತ್ತೆ ಅವ್ರ ಕಮ್ ಬ್ಯಾಕ್ ಆಗಕ್ಕೆ ಸಾಧ್ಯ ಆಯ್ತು.
10: ಹೌದೌದು, ಅವ್ರು ಅಂಬರೀಷ್ ವಿಷ್ಣುವರ್ಧನ್ ಒಂದು ಜೋಡಿ ತುಂಬಾ ಚೆನ್ನಾಗಿತ್ತು.
1: ಹೌದು, ಅವರಿಬ್ರು ಕುಚುಕುಗಳು, ಕನ್ನಡದ ಕುಚುಕು ಅಂದ್ರೆ ಅಂಬರೀಷ್ ಅವರು, ವಿಷ್ಣುವರ್ಧನ್ ಅವರು.
10: ಅವ್ರ ನೋಡಿದ್ರೆ ಕಲಿಬೇಕು.
1: ನಿಜ ನಿಜ,
10: ಸೆಣಸ್ ಹೆಂಗಿರ್ಬೇಕು ಅಂತಂದೇಳಿ ಅಂತ ಅಷ್ಟೇ ಚಂದ ಅವ್ರದ್ದು.
1: ನಿಜ ನಿಜ,
10: ಇವ್ರು ಜೋಡು ಅಂತ ಹೇಳ್ತಾರಲ್ಲ ಕಿಟ್ಟು ಪುಟ್ಟು ಇಂದ ಹಿಡಿದು.
1: ಹೌದು,
10: ಅದನ್ನೂ ತುಂಬಾ ಚೆನ್ನಾಗಿತ್ತಮ್ಮ.
1: ನಿಜ ನಿಜ, ಸೊ ಆಪ್ತ ಮಿತ್ರ ಸಿನಿಮಾ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ತಿದ್ದೀರಾ?
10: ಹೌದಮ್ಮ, ಸೈಲೆಂಟ್ ಪಾತ್ರ ಅವ್ರದ್ದು.
1: ಹೌದೌದು, ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
10: ಥ್ಯಾಂಕ್ ಯು.
1: ಎಸ್, ಉಮಾ ಮ್ಯಾಮ್ ಕರೆ ಮಾಡಿ ತುಂಬಾ ಚೆನ್ನಾಗಿ ಮಾತಾಡಿದ್ರು, ಹಾಗೆ ಅವರಿಗೆ ಆಪ್ತ ಮಿತ್ರ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ರು ಇಷ್ಟ ಅಂತ. ಹೌದು, ಗುರುಕಿರಣ್ ಅವರ ಸಂಗೀತ ಇರುವಂತಹ ಈ ಸಿನಿಮಾ. ವಿಶೇಷವಾಗಿ ನಾನಾಗ್ಲೇ ಹೇಳ್ತಾ ಇದ್ದೆ, ದ್ವಾರಕೇಶ್ ಅವರು ಸ್ವಲ್ಪ ಲಾಸ್ ಅಲ್ಲಿ ಇದ್ದಾಗ ಈ ಒಂದು ಆಪ್ತ ಮಿತ್ರ ಸಿನಿಮಾ ಬಂದಾಗ ಅಂದ್ರೆ ತೆರೆ ಮೇಲೆ ಬಂದಾಗ ಮತ್ತೆ ಕಮ್ ಬ್ಯಾಕ್ ಆದ್ರು ಎಷ್ಟೊಂದು ಯಶಸ್ಸನ್ನ ತಂದ್ಕೊಡ್ತು ಅಂದ್ರೆ, ಒಬ್ಬ ಮನುಷ್ಯ ಸೋಲ್ತಾ ಇದ್ದೀನಿ ಅಂತ ಕೊನೆ ಹಂತದಲ್ಲಿ ಇರುವಾಗ ಮತ್ತೆ ಗೆಲುವನ್ನ ಕಾಣೋಕೆ ಈ ಒಂದು ಸಿನಿಮಾ ಉದಾಹರಣೆ ಅಂತಾನೆ ಹೇಳ್ಬೋದು. ಇನ್ನು ವಿಷ್ಣುವರ್ಧನ್ ಅವರ ಹಾಗೆ ದ್ವಾರಕೇಶ್ ಅವರ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡಲೇಬೇಕು. ಇವರಿಬ್ರು ಕೂಡ ಕಳ್ಳ ಕುಳ್ಳ, ಕನ್ನಡದ ಕಳ್ಳ ಕುಳ್ಳ ಅಂತಾನೆ ಫೇಮಸ್ ಆಗಿದ್ರು. ಇನ್ನು ಅಂಬರೀಷ್ ಅವರು ಕೂಡ ಕೊಚುಗು ಅಂತಾನೆ ಇಬ್ರು ಫೇಮಸ್ ಆಗಿದ್ರು. ನಾನಾಗ್ಲೇ ಹೇಳ್ತಾ ಇದ್ದೆ ವಿಷ್ಣುವರ್ಧನ್ ಸರ್ ಬಗ್ಗೆ ಮಾತಾಡಕ್ಕೆ ತುಂಬಾ ವಿಷಯಗಳಿದೆ ಅಂತ. ಇನ್ನು ನಿಮ್ಗೆ ಒಂದು ವಿಷಯ ಗೊತ್ತಾ ಕೇಳಿದ್ರೆ, ಏಷ್ಯಾದಲ್ಲೇ ಸುದೀರ್ಘ ರಸ್ತೆ ಇರುವಂತದ್ದು ಅದು ವಿಷ್ಣು ಸರ್ ಅವರ ಹೆಸರಿನಲ್ಲಿ. ಹೌದು, ಬೆಂಗಳೂರಿನ ಬನಶಂಕ್ರಿಯಿಂದ ಕೆಂಗೇರಿವರೆಗೆ ಸುಮಾರು 14.5 ಕಿಲೋಮೀಟರ್ ರಸ್ತೆಗೆ ಡಾಕ್ಟರ್ ವಿಷ್ಣುವರ್ಧನ್ ರಸ್ತೆ ಅಂತ ಹೆಸರಿಡಲಾಗಿದೆ. ಭಾರತದಲ್ಲಿ ಒಬ್ಬ ನಟರಿಗೆ ಹೆಸರಿಟ್ಟ ಅತ್ಯಂತ ಉದ್ದವಾದ ರಸ್ತೆ ಅಂದ್ರೆ ಬಹುಶಃ ಇದಾಗಿದೆ. ಇದು ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಒಂದು ಹೆಮ್ಮೆ ಪಡೋ ವಿಷಯ ಕೂಡ. ಹೌದು, ಇನ್ನು 2005 ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನ ಕೂಡ ನೀಡಿ ಗೌರವಿಸಿದ್ರು. ಹಾಗೆ ರಾಜ್ಯ ರಾಷ್ಟಮಟ್ಟದ ಪ್ರಶಸ್ತಿಗಳು ಕೂಡ ದೊರಕಿದೆ ನಮ್ಮ ವಿಷ್ಣು ಸರ್ಗೆ. ಇನ್ನು ಫಿಲಂ ಫೇರ್ ಪ್ರಶಸ್ತಿಗಳು ಕೂಡ ದೊರಕಿದೆ. ಹಾಗೆ 2013 ಭಾರತ ಸರ್ಕಾರ ವಿಷ್ಣುವರ್ಧನ್ ಅವರ ಸ್ಮರಣಾರ್ಥವಾಗಿ ವಿಶೇಷ ಅಂಚೆ ಚೀಟಿಯನ್ನ ಬಿಡುಗಡೆ ಮಾಡಿದ್ರು. ಇದು ಕೂಡ ಒಬ್ಬ ನಟನಿಗೆ ಸಂದಂತಹ ಗೌರವ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಷ್ಣು ಸರ್ ಬಗ್ಗೆ ಮಾತಾಡ್ತಾ ಸಮಯ ಕಳೆದಿದ್ ಕೂಡ ಗೊತ್ತಾಗಿಲ್ಲ, ಇನ್ನೂ ಸಾಕಷ್ಟು ವಿಷಯಗಳಿದೆ, ಮತ್ತೆ ಮುಂದೆ ಯಾವಾಗಾದ್ರೂ ಮಾತಾಡೋಣ. ಮತ್ತೊಮ್ಮೆ ನಮ್ಮ ಪ್ರೀತಿಯ ಕೇಳುಗರೆಲ್ಲರಿಗೂ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ವಿಷ್ಣು ಸರ್ ಅವರ ಬಗ್ಗೆ ನಡೆಸಿದಂತಹ ಕಾರ್ಯಕ್ರಮ ಹೇಗನ್ನಿಸ್ತು, ಈ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಅಭಿಪ್ರಾಯಗಳನ್ನ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಅರ್ಜಿ ಅರ್ಪಿತಾ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ. ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕೆ

ನೂರು ಜನರು ಬಂದರು, ನೂರು ಜನರು ಹೋದರು, ನನಗೆ ನಾನು

0: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ಕೆ ಹೋಗಿದ್ರು. ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನೋ, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜೀವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ಜೀವ ವಿಮಾ ಪ್ರತಿನಿಧಿಗಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ವಾರ್ಷಿಕ ಮಹಾಸಭೆ ಹಾಗೂ ಜೀವ ವಿಮಾ ಪ್ರತಿನಿಧಿಗಳ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವು ಚೇಂಬರ್ ಆಫ್ ವಾಣಿಜ್ಯ ಸಭಾಂಗಣದಲ್ಲಿ ಅದ್ದೂರಿಯಾಗಿ ನೆರವೇರಿತು. ಕಾರ್ಯಕ್ರಮವನ್ನು ಲಿಯಾಫೆ ಶಿವಮೊಗ್ಗ ವಿಭಾಗದ ಅಧ್ಯಕ್ಷ ಎ ವೀರಪ್ಪ ಉದ್ಘಾಟಿಸಿದರು. ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಜೀವ ವಿಮಾ ಪ್ರತಿನಿಧಿಗಳು ಸಮಾಜದ ಸುರಕ್ಷತೆ ಹಾಗೂ ಕುಟುಂಬಗಳ ಆರ್ಥಿಕ ಭದ್ರತೆಗಾಗಿ ಹಗಲಿರುಳು ಶ್ರಮಿಸುತ್ತಿದ್ದಾರೆ ಎಂದು ಹೇಳಿದರು. ಸಂಘದ ಅಧ್ಯಕ್ಷೆ ಎನ್ಎಸ್ ಭಾರತಿ ಮಾತನಾಡಿ, ಸದಸ್ಯರಿಗೆ ಸರ್ಕಾರದಿಂದ ದೊರೆಯಬಹುದಾದ ಸವಲತ್ತುಗಳನ್ನು ಒದಗಿಸುವ ನಿಟ್ಟಿನಲ್ಲಿ ನಿರಂತರ ಹೋರಾಟ ನಡೆಸಲಾಗುವುದು. ಸಂಘವನ್ನ ಮಾದರಿ ಸಂಘವನ್ನಾಗಿ ರೂಪಿಸುವ ಆಶಯವಿದೆ ಎಂದು ತಿಳಿಸಿದರು. ಸಂಘದ ಕಾರ್ಯದರ್ಶಿ ಈಶ್ವರ ಬಿವಿ ಮಾತನಾಡಿ, ಜೀವ ವಿಮಾ ಪ್ರತಿನಿಧಿಗಳು ವಿಮೆಯನ್ನ ಮಾರಾಟ ಮಾಡುವುದಷ್ಟೇ ಅಲ್ಲದೆ ಕುಟುಂಬಗಳ ಭದ್ರತೆಗಾಗಿ ಅವಿರತವಾಗಿ ಶ್ರಮಿಸುತ್ತಿದ್ದಾರೆ. ಸಂಕಷ್ಟದ ಸಂದರ್ಭದಲ್ಲಿ ಜೀವ ವಿಮೆ ಕುಟುಂಬಕ್ಕೆ ಬೆನ್ನೆಲುಬಾಗಿ ನಿಲ್ಲುತ್ತದೆ ಎಂದು ಹೇಳಿದ ಅವರು ಪ್ರತಿನಿಧಿಗಳನ್ನ ಹುರಿದುಂಬಿಸಿದರು. ತಿರಸ್ಕಾರಕ್ಕೆ ಹೆದರಬೇಡಿ, ಪ್ರತಿ ತಿರಸ್ಕಾರವೂ ಹೊಸ ಅವಕಾಶಕ್ಕೆ ದಾರಿ ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ರಾಜಶೇಖರ್ ಕೆಎಂ, ಸುಧೀರ್ ನಾಯಕ್, ಬಸವರಾಜಪ್ಪ, ರಮೇಶ್, ವೆಂಕಟೇಶ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಶಿವಮೊಗ್ಗದ 1 ಮತ್ತು 2 ಶಾಖೆಗಳ ಜೀವ ವಿಮಾ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಕಾರ್ಯಕ್ರಮದ ಅಂಗವಾಗಿ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಮುಂದಿನ ವಿವರ. ರೋಟರಿ ಕ್ಲಬ್ ಶಿವಮೊಗ್ಗ ಸೆಂಟ್ರಲ್ ಹಾಗೂ ಸುಬ್ಬಯ್ಯ ಆಸ್ಪತ್ರೆ ಶಿವಮೊಗ್ಗ ಇವರ ಸಹಭಾಗಿತ್ವದಲ್ಲಿ ಸೆಪ್ಟೆಂಬರ್ 19 10 ಗಂಟೆಗೆ ಮೇಲಿನ ಹನಸವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತುಂಗ ಪ್ರೌಢಶಾಲೆ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿದೆ. ಶಿಬಿರದಲ್ಲಿ ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ತಪಾಸಣೆ, ದಂತ ಪರೀಕ್ಷೆ ಹಾಗೂ ಮಧುಮೇಹ ಪರೀಕ್ಷೆ ನಡೆಸಲಾಗುವುದು. ಮಹಿಳೆಯರಿಗೆ ಉಚಿತ ಸ್ತನ ಕ್ಯಾನ್ಸರ್ ತಪಾಸಣೆಯನ್ನ ಹಮ್ಮಿಕೊಳ್ಳಲಾಗಿದೆ ಹಾಗೂ ರಕ್ತದಾನ ವ್ಯವಸ್ಥೆಯನ್ನ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ ಶಿವಮೊಗ್ಗ ಸೆಂಟ್ರಲ್ ಅಧ್ಯಕ್ಷೆ ವಿನುತಾ ಅಶ್ವಿನ್ ಹಾಗೂ ಕಾರ್ಯದರ್ಶಿ ಜ್ಯೋತಿ ಶ್ರೀರಾಮ್ ಸೇರಿದಂತೆ ರೋಟರಿ ಕ್ಲಬ್ನ ಸದಸ್ಯರು ಪಾಲ್ಗೊಳ್ಳಲಿದ್ದಾರೆ. ಮುಂದಿನ ವಿವರ. ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆ ಜಿಲ್ಲಾ ಘಟಕದ ವತಿಯಿಂದ ಶ್ರೀ ವೀರಭದ್ರೇಶ್ವರ ಜಯಂತ್ಯೋತ್ಸವ 2026ನ ಸೆಪ್ಟೆಂಬರ್ 22 ನಗರದಲ್ಲಿ ಆಯೋಜಿಸಲಾಗಿದೆ ಎಂದು ವೇದಿಕೆಯ ಜಿಲ್ಲಾ ಘಟಕದ ಅಧ್ಯಕ್ಷ ಪ್ರದೀಪ್ ಎಲಿ ತಿಳಿಸಿದರು. ಪತ್ರಿಕಾಭವನದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶ್ರೀ ಶೈಲಾ ಜಗದ್ಗುರು ಶ್ರೀ ಶ್ರೀ ಶ್ರೀ 108 ಡಾಕ್ಟರ್ ಚನ್ನ ಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನಗರದ ಚೌಕಿ ಮಠದ ಆವರಣದಲ್ಲಿ ಬೆಳಗ್ಗೆ 5ರಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದೆ ಎಂದರು. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮಲಹರ, ಬೆಸ್ತ, ಅಂಬಿಗ, ಅಂಬಿ, ಗಂಗಾಮತ, ಕಬ್ಬಲಿಗೆ, ಕೋಲಿ ಮತ್ತು ಇದರ ಉಪಜಾತಿಗಳ ಆಸಕ್ತರು ಗ್ರಾಮ್ ಒನ್, ಬೆಂಗಳೂರು ಒನ್, ಕರ್ನಾಟಕ ಒನ್ ನಾಗರಿಕ ಸೇವಾ ಕೇಂದ್ರಗಳಲ್ಲಿ ದಾಖಲೆಗಳೊಂದಿಗೆ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಸೆಪ್ಟೆಂಬರ್ 30 ಒಳಗೆ ಅರ್ಜಿ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿ

ವ್ಯಕ್ತಿಗೆ ನಿಗಮದ ಜಾಲತಾಣ https://ambigaradevelopment.karnataka.gov.in ಅಥವಾ ನಿಗಮದ ದೂರವಾಣಿ ಸಂಖ್ಯೆ 0818222296 ಅಥವಾ ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಜಿಲ್ಲಾ ಕಚೇರಿಯನ್ನು ಸಂಪರ್ಕಿಸಬಹುದು. ಮುಂದಿನ ವಿವರ. ರಾಜ್ಯ ಒಕ್ಕಲಿಗ ಸಮುದಾಯ ಅಭಿವೃದ್ಧಿ ನಿಗಮದಿಂದ 2026-27 ಸಾಲಿಗೆ ಅರ್ಹ ಅಭ್ಯರ್ಥಿಗಳಿಂದ ವಿವಿಧ ಯೋಜನೆಗಳಡಿ ಸೌಲಭ್ಯ ನೀಡಲು ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಈ ಸೌಲಭ್ಯಗಳನ್ನು ಪಡೆಯಲು ಸೇವಾ ಸಿಂಧು https://sevasindhu.karnataka.gov.in ಪೋರ್ಟಲ್ ಮೂಲಕ, ಗ್ರಾಮ್ 1 ಶಿವಮೊಗ್ಗ 1 ಕರ್ನಾಟಕ 1 ಮೂಲಕ ಆನ್ಲೈನ್ನಲ್ಲಿ ಮತ್ತು ಕ್ರಮ ಸಂಖ್ಯೆ 6 ಸ್ವಾತಂತ್ರ್ಯ ಅಮೃತ ಮುನ್ನಡೆ ಯೋಜನೆಗೆ ಅರ್ಜಿಯನ್ನು ಕೌಶಲ ಕರ್ನಾಟಕ ಅಭಿವೃದ್ಧಿ ನಿಗಮದ ತಂತ್ರಾಂಶದಲ್ಲಿ ಅರ್ಜಿ ಸಲ್ಲಿಸಲು ಸೆಪ್ಟೆಂಬರ್ 30 ಕೊನೆಯ ದಿನವಾಗಿದೆ. ಹೆಚ್ಚಿನ ಮಾಹಿತಿಗೆ ಜಿಲ್ಲಾ ವ್ಯವಸ್ಥಾಪಕರ ಕಚೇರಿ, ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ, ಭಾಗ್ಯ ನಿಲಯ 1 ತಿರುವು, ಗಾಂಧಿನಗರ, ಶಿವಮೊಗ್ಗ ಇಲ್ಲಿ, ಅಥವಾ ದೂರವಾಣಿ ಸಂಖ್ಯೆ 0818222296 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಮುಂದಿನ ವಿವರ. ವಿದ್ಯಾವಂತ ನಿರುದ್ಯೋಗಿ ಯುವಜನತೆಗೆ ಉದ್ಯೋಗಾವಕಾಶ ಕಲ್ಪಿಸುವ ಉದ್ದೇಶದಿಂದ ಡಾಕ್ಟರ್ ಶರತ್ ಮರಿಯಪ್ಪ ಫೌಂಡೇಶನ್ ಸೆಪ್ಟೆಂಬರ್ 19 ಶಿವಮೊಗ್ಗ ನಗರದ ಎನ್ಇಎಸ್ ಮೈದಾನದಲ್ಲಿ ಆಯೋಜಿಸಿರುವ ಮಲೆನಾಡು ಮೆಗಾ ಜಾಬಥಾನ್ 2026. ಇದಕ್ಕೆ 166 ಕಂಪನಿಗಳು ಆಗಮಿಸಲಿದ್ದು 10,000 ಹೆಚ್ಚು ಉದ್ಯೋಗಾವಕಾಶಗಳಿವೆ ಎಂದು ಫೌಂಡೇಶನ್ ಅಧ್ಯಕ್ಷ ಶರತ್ ಮರಿಯಪ್ಪ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸೆಪ್ಟೆಂಬರ್ 19 ಬೆಳಗ್ಗೆ 9:30 ಸಂಜೆ 5 ಉದ್ಯೋಗ ಮೇಳ ನಡೆಯಲಿದ್ದು ಉಚಿತ ಪ್ರವೇಶವಿದೆ. ಮೇಳಕ್ಕೆ ನಿರೀಕ್ಷೆಗೂ ಮೀರಿ ಸ್ಪಂದನೆ ದೊರೆತಿದ್ದು ಭಾಗವಹಿಸುತ್ತಿರುವ 166 ಕಂಪನಿಗಳಲ್ಲಿ ಶಿವಮೊಗ್ಗ ಜಿಲ್ಲೆಯ 38 ಕಂಪನಿಗಳಿದ್ದು ಮೇಳದಲ್ಲಿ ಭಾಗವಹಿಸುತ್ತಿವೆ ಎಂದರು. ಕಂಪನಿಗಳ ಬೇಡಿಕೆಗೆ ಅನುಗುಣವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯೋಗಾಕಾಂಕ್ಷಿಗಳು ಮೇಳದಲ್ಲಿ ಪಾಲ್ಗೊಳ್ಳಬೇಕು. ಸಾಫ್ಟ್ವೇರ್, ಬ್ಯಾಂಕಿಂಗ್, ಹಾಸ್ಪಿಟಾಲಿಟಿ, ಬಿಪಿಒ, ಮೆಡಿಕಲ್, ಹೆಲ್ತ್ ಕೇರ್, ಉತ್ಪಾದನೆ, ಇಂಜಿನಿಯರಿಂಗ್, ಫಾರ್ಮಸಿ, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ಸ್, ಚಾಲಕ, ಭದ್ರತಾ ಸಿಬ್ಬಂದಿ, ಗಾರ್ಮೆಂಟ್ಸ್ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಉದ್ಯೋಗಾವಕಾಶಗಳಿವೆ ಎಂದರು. 8 ತರಗತಿಯಿಂದ ಸ್ನಾತಕೋತ್ತರ ಪದವಿ ವಿದ್ಯಾರ್ಹತೆ ಹೊಂದಿರುವ 18-45 ವರ್ಷದೊಳಗಿನವರು ಮೇಳದಲ್ಲಿ ಭಾಗವಹಿಸಬಹುದು. ಉದ್ಯೋಗಾಕಾಂಕ್ಷಿಗಳು ರೆಸ್ಯೂಮ್, ಶೈಕ್ಷಣಿಕ ಪ್ರಮಾಣ ಪತ್ರಗಳ ಜೆರಾಕ್ಸ್ನ ಕನಿಷ್ಠ 10 ತರಬೇಕು. ಹುದ್ದೆಗೆ ಅನುಗುಣವಾದ ಉಡುಪು ಧರಿಸಿರಬೇಕು. ಸಮಯ ಪಾಲನೆ, ವಿಷಯ ಜ್ಞಾನ, ಕೌಶಲ ಹಾಗೂ ಶಿಸ್ತಿಗೆ ಆದ್ಯತೆ ನೀಡಬೇಕು ಎಂದರು. ಅಭ್ಯರ್ಥಿಗಳು ವೆಬ್ಸೈಟ್ ಮೂಲಕ ನೋಂದಣಿ ಮಾಡಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗೆ ಮೊಬೈಲ್ ಸಂಖ್ಯೆ 9620627697. ಮತ್ತೊಂದು ಸಂಖ್ಯೆ 9380556464 ಈ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು. ಆಯ್ಕೆಯಾದ ಅಭ್ಯರ್ಥಿಗಳಿಗೆ

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಶಿವಮೊಗ್ಗದ ವೆಂಕಟನಗರದ ಬಸವ ಕೇಂದ್ರದಲ್ಲಿ September 20 ಭಾನುವಾರ ಸಂಜೆ 6:30 ಶರಣ ಸಂಗಮ 318 ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಸವ ಮರಳಸಿದ್ದ ಸ್ವಾಮಿಯವರ ದಿವ್ಯ ಸಾನ್ನಿಧ್ಯ ಇರಲಿದ್ದು ಶರಣಜಿ ಬೆನಕಪ್ಪ ಅಧ್ಯಕ್ಷತೆ ವಹಿಸಲಿದ್ದಾರೆ. ಶರಣ ಹೆಚ್.ಎನ್. ಮಹಾರುದ್ರ, ಶಿವಮೊಗ್ಗದ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶರಣ ಎನ್.ಎಸ್. ಲವಕುಮಾರಸ್ವಾಮಿ ಇವರ ಉಪಸ್ಥಿತಿ ಇರಲಿದ್ದು, ಮುಖ್ಯ ಅತಿಥಿಗಳಾಗಿ ಶಿವಮೊಗ್ಗದ ಪರ್ಸ್ಪೆಕ್ಟಿವ್ ಬೈ ಸರ್ಜನ್ ಮಾಲೀಕರಾದ ಶರಣ ಶಶಾಂಕ್ ಸರ್ಜನ್ ಹಾಗೂ ಡಾಕ್ಟರ್ ಆನಂದ ಎಸ್.ಎನ್. ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಅಕ್ಕನ ಬಳಗ ಶಿವಮೊಗ್ಗ ಇವರ ವತಿಯಿಂದ ವಚನ ಗಾಯನ ಕಾರ್ಯಕ್ರಮವಿರುತ್ತದೆ. ಮುಂದಿನ ವಿವರ. ಶಿವಮೊಗ್ಗ ನಗರದ ನವಲಿಯಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಆವರಣ ಬೇಕರಿ ಘಟಕದಲ್ಲಿ ವಿವಿಧ ರೀತಿಯ ಬೇಕರಿ ಉತ್ಪನ್ನಗಳ ತಯಾರಿಕೆ ಕುರಿತು ಒಂದು ತಿಂಗಳ ಕೌಶಲ್ಯಾಭಿವೃದ್ಧಿ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ದಿನಾಂಕ 23/9/2026 22/10/2026 ತರಬೇತಿ ನಡೆಯಲಿದ್ದು, ಬೆಣ್ಣೆ ಬಿಸ್ಕತ್, ಕೊಕೊನಟ್ ಕುಕೀಸ್, ಕೊಕೊನಟ್ ಬಿಸ್ಕತ್, ಮಸಾಲಾ ಬಿಸ್ಕತ್, ಮಲ್ಟಿಂಗ್ ಮೂಮೆಂಟ್ ಬಿಸ್ಕತ್, ಪೀನಟ್ ಕುಕೀಸ್, ವೆನಿಲಾ ಬಟನ್, ಬನಾನಾ ಕೇಕ್, ಫ್ರೂಟ್ ಕೇಕ್, ಸ್ಪಂಜ್ ಕೇಕ್, ಆರೆಂಜ್ ಕೇಕ್, ಕಪ್ ಕೇಕ್, ಚಾಕ್ಲೇಟ್ ಕೇಕ್, ಜಾಮ್ ರೋಲ್, ಜೆಲ್ ಕೇಕ್, ಪೇಸ್ಟ್ರಿ ಕೇಕ್, ಬಟನ್ ಐಸಿಂಗ್, ಡೋನಟ್, ಮಿಲ್ಕ್ ಬ್ರೆಡ್, ಬನ್, ರಸ್ಕ್, ಪಿಜ್ಜಾ, ಪಫ್ ಪೇಸ್ಟ್ರಿ, ದಿಲ್ ಪಸಂದ್, ಬಾಂಬೆಕಾರ ಹಾಗೂ ಇತರೆ ಬೇಕರಿ ಉತ್ಪನ್ನಗಳ ತಯಾರಿಕೆಯ ಬಗ್ಗೆ ಪ್ರಾಯೋಗಿಕ ತರಬೇತಿ ನೀಡಲಾಗುತ್ತದೆ. ತರಬೇತಿಗೆ ಒಟ್ಟು ರೂ 4,500 ಶುಲ್ಕವಿದ್ದು, ತರಬೇತಿ ಸಮಯದಲ್ಲಿ ಊಟ ಮತ್ತು ವಸತಿ ಸೌಲಭ್ಯ ಇರುವುದಿಲ್ಲ. ಆಸಕ್ತರು ತರಬೇತಿ ಶುಲ್ಕವನ್ನು ಪಾವತಿಸಿ ದಿನಾಂಕ 22/9/2026 ದೂರವಾಣಿ ಮೂಲಕ ಅಥವಾ ಖುದ್ದಾಗಿ ಡಾ ಜಯಶ್ರೀ ಎಸ್. ಕೃಷಿ ವಿದ್ಯಾಲಯ ನವಲಿ ಶಿವಮೊಗ್ಗ ಇವರನ್ನ ಸಂಪರ್ಕಿಸಬಹುದು ಎಂದು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 944-91-87763 ಈ ಸಂಖ್ಯೆಯನ್ನ ಸಂಪರ್ಕಿಸಬಹುದಾಗಿದೆ. ಮುಂದಿನ ವಿವರ. ಹೆಚ್.ಎಸ್. ಸುಂದರೇಶ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಸಾರ್ವಜನಿಕವಾಗಿ ಆರೋಗ್ಯ ಉತ್ಸವ 2026 ಹೆಸರಿನಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು September 20 ಆಯೋಜಿಸಲಾಗಿದೆ ಎಂದು ಅಭಿಮಾನಿ ಬಳಗದ ಪ್ರಮುಖ ಜಿಎಸ್ ಸತೀಶ್ ತಿಳಿಸಿದರು. ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ಬೆಳಗ್ಗೆ 10 ಸಂಜೆ 4 ಶಿಬಿರ ನಡೆಯಲಿದೆ. ಸೆಕ್ಯೂರ್, ಚಂದ್ರಗಿರಿ, ಶಂಕರ ಕಣ್ಣಿನ ಆಸ್ಪತ್ರೆ, ಮಾತೃವಾತ್ಸಲ್ಯ, ಆರಾಧನಾ ಆರ್ಥೋಪೆಡಿಕ್ ಸೆಂಟರ್, ಸುಬ್ಬಯ್ಯ ಮೆಡಿಕಲ್ ಕಾಲೇಜ್ ಹಾಗೂ ಸುಬ್ಬಯ್ಯ ಡೆಂಟಲ್ ಕಾಲೇಜಿನ ತಜ್ಞ ವೈದ್ಯರು ಭಾಗವಹಿಸಲಿದ್ದಾರೆ ಎಂದರು. ಕಣ್ಣು, ಮಹಿಳಾ ಮತ್ತು ಮಕ್ಕಳ ಆರೋಗ್ಯ, ಮೂಳೆ, ಕೀಲು, ಬೆನ್ನುಹುರಿ, ದಂತ ಹಾಗೂ ಸಾಮಾನ್ಯ ಆರೋಗ್ಯ ತಪಾಸಣೆ ಮತ್ತು ವೈದ್ಯಕೀಯ ಸಲಹೆ ಉಚಿತವಾಗಿ ದೊರೆಯಲಿದೆ. ಆಶಾಜ್ಯೋತಿ ಬ್ಲಡ್ ಬ್ಯಾಂಕ್ ವತಿಯಿಂದ ಉಚಿತ ರಕ್ತದ ಗುಂಪು ತಪಾಸಣೆ ಹಾಗೂ ರಕ್ತದಾನ ಶಿಬಿರವೂ ನಡೆಯಲಿದೆ. ಸಾರ್ವಜನಿಕರು ತಮ್ಮ ಹಳೆಯ ವೈದ್ಯಕೀಯ ದಾಖಲಾತಿಗಳೊಂದಿಗೆ ಶಿಬಿರದಲ್ಲಿ ಭಾಗವಹಿಸಿ ಉಚಿತ ಆರೋಗ್ಯ ಸೇವೆಯ ಪ್ರಯೋಜನ ಪಡೆಯುವಂತೆ ಕೋರಿದರು. ಇಲ್ಲಿಗೆ ಇವತ್ತಿನ ಪೇಟೆ ಸಂಚಾರ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನೀ ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
1: ಖಂಡಿತ, ಈ ಸಲ ನನ್ನೊಬ್ಬನಿಗಲ್ಲ ನಮ್ಮಿಬ್ರಿಗೂ ಸೇರಿ.
0: ಹೌದಾ? ಅದ್ ಹೇಗೆ?
1: LIC ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ರಿಗೂ ಜಾಯಿಂಟ್ ಲೈಫ್ ಕವರ್. ಇದರಲ್ಲಿ ಪ್ರತಿ 1,000 ಬೇಸಿಕ್ ಸಮ್ ಇಶೋರ್ಡ್ಗೆ ಜೊತೆಗೆ ವರ್ಷಕ್ಕೆ 70 ರೂಪಾಯಿ ಅಂತ ಗ್ಯಾರಂಟೀಡ್ ಎಡಿಷನ್ ಸಿಗುತ್ತೆ. ಜೊತೆಗೆ ಈಗಾಗಲೇ LIC ಪಾಲಿಸಿ ಹೊಂದಿರುವವರಿಗೆ ವಿಶೇಷ ರಿಯಾಯಿತಿ ಮತ್ತು ಹೆಚ್ಚಿನ ರಕ್ಷಣೆಗಾಗಿ ರೈಡರ್ ಆಯ್ಕೆಗಳಿವೆ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ LIC ಏಜೆಂಟ್ ಅನ್ನು ಸಂಪರ್ಕಿಸಿ, ಮೈ LIC ಆಪ್ ಡೌನ್ಲೋಡ್ ಮಾಡಿ ಅಥವಾ LIC India.in ಗೆ ವಿಸಿಟ್ ಮಾಡಿ. LIC, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
2: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
3: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
4: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
5: ನಂದಿನಿ ಪರಿಶುದ್ಧತೆಯ ಪ್ರತೀಕ.
6: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲಾ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
7: ಹಲೋ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಮ್ಮ ದಿನನಿತ್ಯದ ಸರ್ಕಾರಿ ಆಧಾರ್, ಪ್ಯಾನ್ ಅಥವಾ ಇತರ ಸೇವೆಗಳಿಗೆ ಸಂಬಂಧಿಸಿದ ಗೊಂದಲಗಳಿಗೆ ಸೂಕ್ತ ಮಾಹಿತಿ ನೀಡಿ ನಿಮ್ಮ ಸಮಸ್ಯೆಗೆ ಸರಳ ಪರಿಹಾರ ನೀಡುವುದೇ ಈ ಕಾರ್ಯಕ್ರಮದ ಉದ್ದೇಶ. ಸೊ ಇಂದಿನ ಕಾರ್ಯಕ್ರಮದಲ್ಲಿ ನಾವು 3 ಪ್ರಮುಖ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ, ಹಳೆಯ ಪ್ಯಾನ್ ಕಾರ್ಡ್ಗಳು ರದ್ದಾಗುತ್ತಾ, ಹೊಸ ಇ ಪ್ಯಾನ್ ಪಡೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಇಲ್ಲಿದೆ. ಎಸ್, ಸುಮಾರು ಜನರಿಗೆ ಒಂದು ದೊಡ್ಡ ಗೊಂದಲವಿದೆ. ಏನಪ್ಪಾ ಅಂದ್ರೆ, ನನ್ನ ಹತ್ರ ಇರೋ ಪ್ಲಾಸ್ಟಿಕ್ ಅಥವಾ ಕಾಗದದ ಹಳೆಯ ಪ್ಯಾನ್ ಕಾರ್ಡ್ ರದ್ದಾಗ್ಬಿಡುತ್ತಾ, ನಾನು ಹೊಸದನ್ನ ಮಾಡಿಸ್ಲೇಬೇಕಾ ಅಂತ? ಇದಕ್ಕೆ ಸ್ಪಷ್ಟ ಮಾಹಿತಿ ಇಲ್ಲಿದೆ. ಇಲ್ಲ ಸ್ನೇಹಿತರೆ, ನಿಮ್ಮ ಹಳೆ ಪ್ಯಾನ್ ಕಾರ್ಡ್ ರದ್ದಾಗೋದಿಲ್ಲ. ನಿಮ್ಮ ಪ್ಯಾನಿನ ಸಂಖ್ಯೆ ಅಂದ್ರೆ ಪ್ಯಾನ್ ನಂಬರ್ ಒಂದೇ ಆಗಿರುತ್ತೆ. ನೀವು ಆಧಾರ್ ಕಾರ್ಡ್ನೊಂದಿಗೆ ನಿಮ್ಮ ಪ್ಯಾನ್ ಕಾರ್ಡ್ ಲಿಂಕ್ ಮಾಡಿದ್ರೆ ನಿಮ್ಮ ಹಳೆ ಪ್ಯಾನ್ ಕಾರ್ಡ್ ಸಂಪೂರ್ಣವಾಗಿ ಚಾಲ್ತಿಯಲ್ಲಿರುತ್ತೆ. ಹಾಗಾದ್ರೆ ರದ್ದಾಗೋದು ಯಾವಾಗ ಅಂತ ನೀವು ಕೇಳಬಹುದು. ನಿಮ್ಮ ಪ್ಯಾನ್ ಕಾರ್ಡ್ ಅನ್ನ ಆಧಾರ್ ಜೊತೆ ಲಿಂಕ್ ಮಾಡದೇ ಇದ್ದಾಗ ಮಾತ್ರ ಅದು ಇನ್ ಆಪರೇಟಿವ್ ಅಂದ್ರೆ ನಿಷ್ಕ್ರಿಯಗೊಳಿಸಲಾಗುತ್ತೆ ಅಂತ ತೋರಿಸುತ್ತೆ. ಹಾಗಾಗಿ ಲಿಂಕ್ ಆಗಿದೆಯೋ ಇಲ್ಲವೋ ಅನ್ನೋದನ್ನ ಮೊದಲು ಖಚಿತಪಡಿಸಿಕೊಳ್ಬೇಕು. ಇನ್ನ ಹೊಸ ಇ ಪ್ಯಾನ್ ಪಡೆಯೋದು ಹೇಗೆ ಅಂತ ಹೇಳೋದಾದ್ರೆ, ನಿಮ್ ಹತ್ರ ಹಳೆ ಪ್ಯಾನ್ ಕಾರ್ಡ್ ಇಲ್ದಿದ್ರೆ ಅಥವಾ ಕಳೆದು ಹೋಗಿದ್ರೆ ಡಿಜಿಟಲ್ ರೂಪದ ಇ ಪ್ಯಾನ್ ಅನ್ನ ಜಲ್ದಿ ಹಾಗೂ ಸುಲಭವಾಗಿ ಉಚಿತವಾಗಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ಆದಾಯ ತೆರಿಗೆ ಇಲಾಖೆಯ ಉಚಿತ ಅಂದ್ರೆ ಇನ್ಸ್ಟೆಂಟ್ ಇ ಪ್ಯಾನ್ನ ವಿಧಾನ ಏನಪ್ಪಾ ಅಂದ್ರೆ, ಅಗತ್ಯವಿರೋ ದಾಖಲೆಗಳನ್ನ ಸಲ್ಲಿಸಬೇಕಾಗುತ್ತೆ. ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆ, ಆಧಾರ್ಗೆ ಲಿಂಕ್ ಆಗಿರುವ ಸಕ್ರಿಯ ಮೊಬೈಲ್ ಸಂಖ್ಯೆ ಅಂದ್ರೆ OTPಗಾಗಿ ಈ ಒಂದು ಮೊಬೈಲ್ ಸಂಖ್ಯೆ ಬೇಕೇ ಬೇಕು. ಮೊದಲನೇದಾಗಿ ಆದಾಯ ತೆರಿಗೆ ಇಲಾಖೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ, incometax.gov.in. ನಂತರ ಹೋಮ್ ಪೇಜ್ನಲ್ಲಿರೋ ಕ್ವಿಕ್ ಲಿಂಕ್ಸ್ ವಿಭಾಗದಲ್ಲಿ ಇನ್ಸ್ಟೆಂಟ್ ಇ ಪ್ಯಾನ್ ಎಂಬ ಆಯ್ಕೆಯನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಅಲ್ಲಿ ಗೆಟ್ ನ್ಯೂ ಇ ಪ್ಯಾನ್ ಅನ್ನ ಆಯ್ಕೆ ಮಾಡಿ ನಿಮ್ಮ 12 ಅಂಕೆಯ ಆಧಾರ್ ಸಂಖ್ಯೆಯನ್ನ ನಮೂದಿಸಿ. ಆಮೇಲೆ ನಿಯಮಗಳಿಗೆ ಒಪ್ಪಿಗೆ ನೀಡಿ ನಿಮ್ಮ ಲಿಂಕ್ ಆದ ಮೊಬೈಲ್ಗೆ ಬರೋ OTPಯನ್ನ ನಮೂದಿಸಿ ದೃಢೀಕರಿಸಿ. ಎಲ್ಲಾ ವಿವರಗಳನ್ನ ಪರಿಶೀಲಿಸಿದ ಮೇಲೆ ಸಬ್ಮಿಟ್ ಕೊಡಿ. ಸೊ ಈಗ ನಿಮ್ಮ ಇ ಪ್ಯಾನ್ ತಕ್ಷಣವೇ ರಚನೆಯಾಗುತ್ತೆ. ಅದೇ ಪುಟದಲ್ಲಿ ಚೆಕ್ ಸ್ಟೇಟಸ್ ಅಥವಾ ಡೌನ್ಲೋಡ್ ಪ್ಯಾನ್ ಅಂತ ಕ್ಲಿಕ್ ಮಾಡಿ, ಆಧಾರ್ OTP ನಮೂದಿಸಿ ನಿಮ್ಮ ಇ ಪ್ಯಾನ್ PDF ರೂಪದಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ಸೋ ನೆನ್ಪಿಡಿ ಸ್ನೇಹಿತರೆ, ಈ ಪ್ಯಾನ್ ಕಾರ್ಡ್ ಉಚಿತವಾಗಿದ್ದು ಭೌತಿಕ ಪ್ಯಾನ್ ಕಾರ್ಡಿಗಷ್ಟೇ ಕಾನೂನಾತ್ಮಕ ಮೌಲ್ಯವನ್ನ ಹೊಂದಿರುತ್ತೆ ಅಂತ ಹೇಳ್ತಾ ಇನ್ನ ಮುಂದಿನ ಭಾಗದಲ್ಲಿ SIR ಅಂದ್ರೆ ಮತದಾರರ ಪಟ್ಟಿ ಪರಿಶೀಲನೆಯಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ವೋ ಅಂತ ಒಂದೇ ಒಂದು SMS ಮೂಲಕ ಚೆಕ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮುನ್ನ ಈಗ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, SIR ನಲ್ಲಿ ನಿಮ್ಮ ಹೆಸರು ಇದೆಯಾ? ಅದನ್ನ ಕೇವಲ ಒಂದು SMS ಮೂಲಕ ಕ್ಷಣಾರ್ಧದಲ್ಲಿ ಹೇಗೆ ಚೆಕ್ ಮಾಡ್ಕೊಳ್ಬಹುದು ಅನ್ನೋ ವಿಷಯವನ್ನ ನಾವೀಗ ತಿಳಿಯೋಣ. ಎಸ್, ಮತದಾರರ ಪಟ್ಟಿ ಅಂದ್ರೆ ವೋಟರ್ ಲಿಸ್ಟ್. ಇದರಲ್ಲಿ ನಮ್ಮ ಹೆಸರು ಇದೆಯೋ ಇಲ್ವೋ ಅನ್ನೋದನ್ನ ಚುನಾವಣೆ ಹತ್ತಿರ ಬಂದಾಗ ಮಾತ್ರ ನಮಗೆ ನೆನಪಾಗೋದು ಅಲ್ವಾ? ಆದ್ರೆ ಆ ಕೊನೆ ಗಳಿಗೆಯ ಗೊಂದಲ, ಓಡಾಟ ಬೇಡ್ವೇ ಬೇಡ. ಭಾರತ ಚುನಾವಣಾ ಆಯೋಗ ತಂದಿರುವ ಈ SIR ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮತದಾರರ ಪಟ್ಟಿ ಪರಿಶೀಲನೆ ಅನ್ನೋದು ನಮ್ಮ ಹಕ್ಕನ್ನು ಕಾಯ್ದುಕೊಳ್ಳಲು ಇರೋ ಅತ್ಯಂತ ದೊಡ್ಡ ಆಯುಧ. ಇನ್ನಷ್ಟು ಆಳವಾಗಿ ಪ್ರತಿಯೊಬ್ಬರಿಗೂ ಅರ್ಥವಾಗುವಂತೆ ಈ SMS ಸೇವೆ ಮತ್ತು SIR ಪರಿಶೀಲನೆ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ನಾವೀಗ ತಿಳಿಯೋಣ. ಎಸ್, ಸ್ನೇಹಿತರೆ, ಏನಿದು SIR ಪರಿಶೀಲನೆ, ನಾವ್ಯಾಕೆ ಚೆಕ್ ಮಾಡ್ಕೊಳ್ಬೇಕು ಅಂತ ಹೇಳೋದಾದ್ರೆ, SIR ಅಂತಂದ್ರೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿಯೂ ನಿಯಮಿತವಾಗಿ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡಲಾಗುತ್ತೆ. ಹಾಗಾದ್ರೆ ಯಾರ ಹೆಸರು ತೆಗೆದು ಹಾಕಲಾಗುತ್ತೆ ಅಂತ ಹೇಳೋದಾದ್ರೆ, ಮನೆ ಬದಲಾಯಿಸಿ ಬೇರೆ ಕಡೆ ಹೋದವರ ಹೆಸರು, ಮರಣ ಹೊಂದಿದ ವ್ಯಕ್ತಿಗಳ ಹೆಸರು, ಒಂದಕ್ಕಿಂತ ಹೆಚ್ಚು ಕಡೆ ನಮೋದಿಯಾಗಿರುವ ಹೆಸರುಗಳು, ಇವುಗಳನ್ನ ತೆಗೆದು ಹಾಕಲಾಗುತ್ತೆ. ನಮಗೆ ಯಾಕಿದು ಮುಖ್ಯ ಅಂತ ಹೇಳೋದಾದ್ರೆ, ಕೆಲವೊಂದ್ಸರಿ ತಾಂತ್ರಿಕ ಕಾರಣಗಳಿಂದ ಅಥವಾ ನೀವು ಮನೆ ಬದಲಾಯಿಸಿದಾಗ ನಿಮ್ಮ ಹೆಸರು ಪಟ್ಟಿಯಿಂದ ಕೈ ಬಿಟ್ಟು ಹೋಗುವ ಸಾಧ್ಯತೆ ಇರುತ್ತೆ. ಆದ್ದರಿಂದ SMS ಮೂಲಕ ಈ ಕೂಡಲೇ ಚೆಕ್ ಮಾಡುವುದು ಪ್ರತಿಯೊಬ್ಬ ನಾಗರಿಕನ ಹೊಣೆ. ಹಾಗಾದ್ರೆ SMS ಮೂಲಕ ಚೆಕ್ ಮಾಡೋದು ಹೇಗೆ ಅಂತ ಕೇಳೋದಾದ್ರೆ, ಎಸ್, ನಿಮ್ಮ ಕೈಯಲ್ಲಿರುವ ಸಾಮಾನ್ಯ ಬಟನ್ ಫೋನ್ ಅಥವಾ ಸ್ಮಾರ್ಟ್ ಫೋನ್ ಯಾವುದೇ ಇರಲಿ, ಇಂಟರ್ನೆಟ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಉಚಿತವಾಗಿ ಇದನ್ನ ಪರಿಶೀಲಿಸಬಹುದು. ಹೇಗೆ ಅಂತೀರಾ? ಎಸ್, ಮೊದಲನೇ ಹಂತ, ನಿಮ್ಮ ಮೊಬೈಲ್ನ SMS ಆಪ್ ಓಪನ್ ಮಾಡ್ಕೊಳ್ಳಿ. ಇನ್ನ ಎರಡನೇದಾಗಿ, ಸಂದೇಶದ ಜಾಗದಲ್ಲಿ ECI ಅಂತ ಕ್ಯಾಪಿಟಲ್ ಅಕ್ಷರಗಳಲ್ಲಿ ಟೈಪ್ ಮಾಡಿ ಒಂದು ಸ್ಪೇಸ್ ಕೊಡಿ. ನಂತರ ನಿಮ್ಮ ವೋಟರ್ ID ಕಾರ್ಡ್ ಸಂಖ್ಯೆಯನ್ನ ಸರಿಯಾಗಿ ನಮೂದಿಸಿ. ಉದಾಹರಣೆಗೆ, ಕ್ಯಾಪಿಟಲ್ ECI ಸ್ಪೇಸ್ KA123456 7 ಅಂತ ಟೈಪ್ ಮಾಡಿ. ನಂತರ ಇದನ್ನು 1950 ಈ ನಂಬರಿಗೆ SMS ಕಳಿಸಿ. ಗಮನಿಸಿ,

1950 ಅನ್ನೋದು ರಾಷ್ಟ್ರೀಯ ಮತದಾರರ ಸಹಾಯವಾಣಿ ಸಂಖ್ಯೆ. ಇದಾದ ನಂತರ ನೀವು SMS ಕಳುಹಿಸಿದ ನಂತರ ನಿಮಗೆ ಸಿಗೋ ಮಾಹಿತಿ ಹೀಗಿರುತ್ತೆ. ನಿಮಗೆ ವಾಪಸ್ ಬರುವ ಸಂದೇಶದಲ್ಲಿ ಇಷ್ಟೆಲ್ಲ ವಿವರಗಳು ಕ್ಷಣಾರ್ಧದಲ್ಲಿ ಸಿಗುತ್ತೆ. ಮೊದಲನೇದಾಗಿ ನಿಮ್ಮ ಹೆಸರು, ತಂದೆ ಅಥವಾ ಗಂಡನ ಹೆಸರು, ವಿಧಾನಸಭಾ ಕ್ಷೇತ್ರದ ಹೆಸರು, ಪೋಲಿಂಗ್ ಬೂತ್ ಸಂಖ್ಯೆ ಮತ್ತು ಹೆಸರು, ಹಾಗೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಅನುಕ್ರಮ ಸಂಖ್ಯೆ, ಇವಿಷ್ಟು ನಿಮ್ಮ ಫೋನಿನಲ್ಲಿ ಡಿಸ್ಪ್ಲೇ ಆಗುತ್ತೆ. ಹಾಗೆ ಒಂದು ವೇಳೆ SMS ನಲ್ಲಿ ನಿಮ್ಮ ಹೆಸರು ನಾಟ್ ಫೌಂಡ್ ಅಂತ ಬಂದರೆ ಏನ್ ಮಾಡಬೇಕು ಅಂತ ಹೇಳೋದಾದ್ರೆ, ಆತಂಕ ಪಡೋ ಅಗತ್ಯವಿಲ್ಲ ಸ್ನೇಹಿತರೆ. ನಿಮ್ಮ ಹೆಸರು ಪರಿಷ್ಕೃತ ಪಟ್ಟಿಯಿಂದ ಬಿಟ್ಟು ಹೋಗಿದ್ದರೆ ಅಥವಾ ಹೊಸದಾಗಿ ಸೇರಿಸಬೇಕಿದ್ದರೆ ಈ ಒಂದು ಕ್ರಮವನ್ನ ಅನುಸರಿಸಿ. ಮೊದಲನೇದಾಗಿ ವೋಟರ್ ಹೆಲ್ಪ್ ಲೈನ್ ಆಪ್, ಗೂಗಲ್ ಪ್ಲೇಸ್ಟೋರ್ನಿಂದ ಈ ಆಪ್ ಅನ್ನ ಡೌನ್ಲೋಡ್ ಮಾಡಿ ಫಾರಂ 6 ಭರ್ತಿ ಮಾಡಿ ಹೆಸರು ಸೇರಿಸಬಹುದು. ಸೊ ಆನ್ಲೈನ್ ವೆಬ್ಸೈಟ್ ಅಂದ್ರೆ voters.eci.gov.in ಗೆ ಭೇಟಿ ನೀಡಿ ಪರಿಶೀಲಿಸಿ. ನಂತರ BLO ಅಂದ್ರೆ ಬೂತ್ ಲೆವೆಲ್ ಆಫೀಸರ್ಸ್ ಅವರನ್ನ ಸಂಪರ್ಕಿಸಿ. ಪ್ರತಿಯೊಂದು ಪೋಲಿಂಗ್ ಬೂತ್ಗೂ ಒಬ್ಬ BLO ಅಧಿಕಾರಿ ಇರ್ತಾರೆ. ಅವರನ್ನ ಭೇಟಿಯಾಗಿ ನಿಮ್ಮ ವಿವರ ನೀಡಿ ಹೆಸರನ್ನ ಸೇರ್ಪಡೆಗೊಳಿಸಬಹುದು. ಸೊ ಕೇಳಿಸ್ಕೊಂಡಲ್ವಾ ಸ್ನೇಹಿತರೆ, ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಂದು ಮತವು ಅಮೂಲ್ಯ. ನಿಮ್ಮ ಬಳಿ ವೋಟರ್ ID ಕಾರ್ಡ್ ಇದ್ರೆ ಸಾಲದು, ಮತದಾರರ ಪಟ್ಟಿಯಲ್ಲಿ ಹೆಸರು ಇರಲೇಬೇಕು. ಹಾಗಾಗಿ ಈಗಲೇ ನಿಮ್ಮ ಮೊಬೈಲ್ ತೆಗೆದುಕೊಂಡು 1950 ಈ ನಂಬರ್ಗೆ SMS ಮಾಡಿ ಖಾತ್ರಿ ಪಡಿಸ್ಕೊಳ್ಳಿ. ಬನ್ನಿ ಹಾಗಿದ್ರೆ ಈಗ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್ ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ದಿನಗಳಲ್ಲಿ ಶಾಲಾ ಕಾಲೇಜು ಅಡ್ಮಿಷನ್ ಇರಲಿ, ಸರ್ಕಾರಿ ಉದ್ಯೋಗದ ಅರ್ಜಿ ಇರಲಿ, ಅಥವಾ ಸರ್ಕಾರದ ಯಾವುದೇ ಯೋಜನೆಗಳ ಲಾಭ ಪಡಿಬೇಕಾದಲ್ಲಿ ನಮ್ಮನ್ನ ಮೊದಲು ಕೇಳೋದು ಏನ್ ಗೊತ್ತಾ? ಶಾಶ್ವತ ನಿವಾಸ ದೃಢೀಕರಣ ಪತ್ರ, ಅಂದ್ರೆ ರೆಸಿಡೆನ್ಸ್ ಸರ್ಟಿಫಿಕೇಟ್. ಎಸ್, ಇದಕ್ಕಾಗಿ ತಾಲೂಕು ಆಫೀಸ್ಗೆ ಅಲಿಬೇಕಾ, ಸಾಲಿನಲ್ಲಿ ನಿಲ್ಬೇಕಾ, ಮಧ್ಯವರ್ತಿಗಳಿಗೆ ದುಡ್ಡು ಕೊಡಬೇಕಾ ಅಂತ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಖಂಡಿತ ಇಲ್ಲ. ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ಬಳಸ್ಕೊಂಡು ಮನೆ ಬಾಗಿಲಲ್ಲೇ ಕೇವಲ 0 ರೂಪಾಯಿಗೆ, ಅಂದ್ರೆ ಉಚಿತವಾಗಿ ಆನ್ಲೈನ್ನಲ್ಲೇ ಇದನ್ನ ಪಡಿಬಹುದು. ಅದು ಹೇಗೆ ಅಂತೀರಾ? ಅದರ ಬಗ್ಗೆ ಅತ್ಯಂತ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೀನಿ, ಕೇಳಿ. ಶಾಶ್ವತ ನಿವಾಸ ದೃಢೀಕರಣ ಪತ್ರವನ್ನ ಆನ್ಲೈನ್ನಲ್ಲಿ ಫ್ರೀಯಾಗಿ ಪಡೆಯೋದು ಹೇಗೆ? ಮೊದಲನೇದಾಗಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಗೆ ಸಕ್ರಿಯವಾಗಿರುವಂತಹ ಮೊಬೈಲ್ ಸಂಖ್ಯೆ, ಇದು ಓಟಿಪಿಗಾಗಿ. ಹಾಗೆ ರೇಷನ್ ಕಾರ್ಡ್, ಇದು ರೆವೆನ್ಯೂ ದಾಖಲೆಗಾಗಿ ಬೇಕಾಗುತ್ತೆ, ಅಥವಾ ಕುಟುಂಬದ ವಿವರಕ್ಕಾಗಿ ಬೇಕಾಗುತ್ತೆ. ಇನ್ನ ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಬೇಕು. ನಂತರ ಸ್ವಯಂ ಘೋಷಣಾ ಪತ್ರ ಅಥವಾ ವಿದ್ಯುತ್ ಬಿಲ್ ಅಥವಾ ಸ್ವತ್ತು ತೆರಿಗೆ ರಶೀದಿ, ಅಂದ್ರೆ ಟ್ಯಾಕ್ಸ್ ರೆಸಿಪ್ಟ್ ಇರಬೇಕು. ಇದಿಷ್ಟು ಡಾಕ್ಯುಮೆಂಟ್ ಇಟ್ಕೊಂಡು ಅರ್ಜಿಯನ್ನ ಆನ್ಲೈನ್ನಲ್ಲಿ ಸರಳವಾಗಿ ಸಲ್ಲಿಸಬಹುದು. ಹೇಗೆ ಅಂತಂದ್ರೆ, ಸೇವಾ ಸಿಂಧು ಅಥವಾ ನಾಡ ಕಚೇರಿ ಪೋರ್ಟಲ್ಗೆ ಭೇಟಿ ನೀಡಿ. ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಬ್ರೌಸರ್ ತೆಗೆದು ಸೇವಾ ಸಿಂಧು ಸರ್ವಿಸ್ .karnataka.gov.in ಅಥವಾ ನಾಡ ಕಚೇರಿ .karnataka.gov.in ಈ ಅಧಿಕೃತ ವೆಬ್ಸೈಟ್ಗೆ ಹೋಗಿ ಲಾಗಿನ್ ಅಥವಾ ಸೈನ್ ಅಪ್ ಮಾಡಿ. ನೀವು ಹೊಸ ಬಳಕೆದಾರರಾಗಿದ್ರೆ, ಅಂದ್ರೆ ನ್ಯೂ ಯೂಸರ್ ಆಗಿದ್ರೆ, ನಿಮ್ಮ ಮೊಬೈಲ್ ಸಂಖ್ಯೆ ಮತ್ತು ಆಧಾರ್ ಸಂಖ್ಯೆ ಬಳಸಿ ಉಚಿತವಾಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಮೊಬೈಲ್ ಸಂಖ್ಯೆಗೆ ಬರೋ OTP ನಮೂದಿಸಿ ಲಾಗಿನ್ ಆಗಿ. ಇದಾದ ಮೇಲೆ ಹೋಮ್ ಪೇಜ್ ನಲ್ಲಿರೋ ಸರ್ವಿಸಸ್ ವಿಭಾಗಕ್ಕೆ ಹೋಗಿ. ಅಲ್ಲಿ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅಥವಾ ನಿವಾಸ ದೃಢೀಕರಣ ಪತ್ರ ಎಂಬ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇದಾದ ನಂತರ ಅರ್ಜಿ ಭರ್ತಿ ಮಾಡಿ ಹಾಗೂ ದಾಖಲೆ ಅಪ್ಲೋಡ್ ಮಾಡಿ. ನಿಮ್ಮ ಹೆಸರು, ತಂದೆ ಅಥವಾ ಗಂಡನ ಹೆಸರು, ಪೂರ್ಣ ವಿಳಾಸ ಮತ್ತು ಎಷ್ಟು ವರ್ಷಗಳಿಂದ ಅಲ್ಲಿ ವಾಸವಾಗಿದ್ದೀರಿ ಅನ್ನೋ ವಿವರಗಳನ್ನ ಸರಿಯಾಗಿ ಭರ್ತಿ ಮಾಡಿ. ಇದಾದ ನಂತರ ನಿಮ್ಮ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಮತ್ತು ಫೋಟೋವನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ. ಇದಾದ ನಂತರ ಎಲ್ಲಾ ವಿವರಗಳನ್ನ ಒಂದ್ಸರಿ ಸರಿಯಾಗಿದೆಯಾ ಅಂತ ಚೆಕ್ ಮಾಡಿ ಸಬ್ಮಿಟ್ ಬಟನ್ ಒತ್ತಿ. ಅರ್ಜಿ

0: ಸಲ್ಲಿಸಿದ ತಕ್ಷಣ ನಿಮಗೆ ಒಂದು GSC ನಂಬರ್ ಸಿಗುತ್ತೆ. ಅದನ್ನ ಕಡ್ಡಾಯವಾಗಿ ಸೇವ್ ಮಾಡಿ ಇಟ್ಕೊಳ್ಳಿ. ಹಾಗೆ ಪ್ರಮಾಣ ಪತ್ರ ಪಡ್ಕೊಳ್ಳೋದು ಹೇಗೆ ಶ್ವೇತಾ ಅಂತ ಕೇಳೋದಾದ್ರೆ, ಎಸ್, ಅರ್ಜಿ ಸಲ್ಲಿಸಿದ ಮೇಲೆ ಗ್ರಾಮ ಆಡಳಿತಾಧಿಕಾರಿಗಳು ಅಂದ್ರೆ ವಿಲೇಜ್ ಅಕೌಂಟೆಂಟ್ VA ಅವರು ಮತ್ತು ಶಿರಸ್ತೇದಾರರು ನಿಮ್ಮ ವಿವರಗಳನ್ನ ಪರಿಶೀಲಿಸಿ ಅನುಮೋದಿಸ್ತಾರೆ, ಅಂದ್ರೆ ವೆರಿಫಿಕೇಶನ್ ಮಾಡ್ತಾರೆ. ಸಾಮಾನ್ಯವಾಗಿ 7-15 ದಿನಗಳ ಒಳಗಾಗಿ ನಿಮ್ಮ ಸರ್ಟಿಫಿಕೇಟ್ ಸಿದ್ಧವಾಗುತ್ತೆ. ನಿಮ್ಮ ಮೊಬೈಲ್ಗೆ ಸಂದೇಶ ಬಂದ ತಕ್ಷಣ ಮತ್ತೆ ಸೇವಾ ಸಿಂಧು ಪೋರ್ಟಲ್ಗೆ ಲಾಗಿನ್ ಆಗಿ ನಿಮ್ಮ ಅರ್ಜಿ ಸಂಖ್ಯೆ ಹಾಕಿ ಡಿಜಿಟಲ್ ಸಹಿ ಹೊಂದಿರುವ ನಿವಾಸ ದೃಢೀಕರಣ ಪತ್ರವನ್ನ ಉಚಿತವಾಗಿ ಅಂದ್ರೆ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ಕೇಳಿಸ್ಕೊಂಡಲ್ವಾ ಸ್ನೇಹಿತರೆ? ಇಷ್ಟು ನೋಡಿ, ತಾಲೂಕು ಕಚೇರಿಯ ಅಲೆದಾಟವಿಲ್ಲದೆ ಒಂದೇ ಒಂದು ನಯಾ ಪೈಸ ಖರ್ಚಿಲ್ಲದೆ ನಿಮ್ಮ ನಿವಾಸ ದೃಢೀಕರಣ ಪತ್ರ ನಿಮ್ಮ ಕೈಗೆ ಸೇರುತ್ತೆ. ಸೊ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಹಳೆಯ ಪ್ಯಾನ್ ಕಾರ್ಡ್ ಮತ್ತು ಇ-ಪ್ಯಾನ್, SMS ಮೂಲಕ SIR ಮತದಾರರ ಪಟ್ಟಿ ಪರಿಶೀಲನೆ, ಹಾಗೆ ಉಚಿತ ನಿವಾಸ ದೃಢೀಕರಣ ಪತ್ರ, ಈ ಮೂರು ಪ್ರಮುಖ ವಿಷಯಗಳ ಬಗ್ಗೆ ತಿಳ್ಕೊಂಡಿದ್ದಾಯ್ತು. ಸೊ ಈ ಮಾಹಿತಿ ನಿಮ್ಮ ದೈನಂದಿನ ಜೀವನಕ್ಕೆ ಖಂಡಿತ ಉಪಯೋಗವಾಗುತ್ತೆ ಅಂತ ಅನ್ಕೊಳ್ತಾ, ಈ ಉಪಯುಕ್ತ ಮಾಹಿತಿಯನ್ನ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಮಗ, ಅದೇ ಕೆಲ್ಸ, ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
2: ಓಕೆ,
3: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
2: ಓಕೆ,
4: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
2: ಓಕೆ
5: ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
2: ಓಕೆ ಡ್ಯೂಡ್,
0: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
2: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
0: ಸೋಮವಾರದಿಂದ ಶನಿವಾರದ

0: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
1: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
0: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
1: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನ್ ಬಂದಿದ್ದೀನಿ ಆರ್ಜೆ ಶ್ರೀಧರ್. ಈಗ ನೀವ್ ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದ್ರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಚರ್ಚೆ ಮಾಡ್ತಿರೋ ಅಂದ್ರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ ನಮ್ಮ ಸಂಖ್ಯೆಗೆ ವಾಟ್ಸ್ಆಪ್ ಅಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ ನ ನಾವಿಲ್ಲಿ ಓದ್ತೀವಿ. ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686029629. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನ್ ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಅಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ಈಗ ನಮ್ಮೆಲ್ಲರ ಮನೆಗಳಲ್ಲಿ ನಾವು ಆಹಾರವನ್ನು ಸಂರಕ್ಷಣೆ ಮಾಡಬೇಕು ಅಂತಂದರೆ ನಮ್ಮ ಮನೆಗಳಲ್ಲಿ ರೆಫ್ರಿಜರೇಟರ್ಗಳಿದೆ, ಅದನ್ನು ಹೊರತುಪಡಿಸಿದರೆ ಬಿಸಿ ಮಾಡುವಂತಹ ಪದಾರ್ಥಗಳನ್ನು ಪದೇ ಪದೇ ಬಿಸಿ ಮಾಡಿ ನಾವು ಆಹಾರವನ್ನು ಸಂರಕ್ಷಣೆ ಮಾಡ್ಕೊಳ್ತೀವಿ. ಇದನ್ನು ಹೊರತುಪಡಿಸಿದರೆ ನಾವು ಫ್ರಿಡ್ಜಲ್ಲಿ ಇಡುವಂಥದ್ದು ಗೊತ್ತೇ ಇದೆ ನಮಗೆ, ಇವನ್ನ ಅದರಲ್ಲಿ ತರಕಾರಿ ಹಣ್ಣು ಆಹಾರ ಎಲ್ಲದೂ ಕೂಡ ಇಡುವಂತಹ ಒಂದು ಅಭ್ಯಾಸ ಬೆಳೆಸ್ಕೊಂಡ್ಬಿಟ್ಟಿದ್ದೀವಿ. ಹಾಗಾಗಿ ನಾವು ರೆಫ್ರಿಜರೇಟರ್ಗಳಲ್ಲಿ ಈ ಒಂದು ಆಹಾರವನ್ನು ಸಂರಕ್ಷಣೆ ಮಾಡ್ತೀವಿ. ಆದರೆ ಯಾವಾಗಲೂ ಕೂಡ ಬಿಸಿಯಾಗಿನೇ ಇರಬೇಕು ಅಂತ ಅಂದರೆ ನಾವು ಅದಕ್ಕೆ ಏನು ಮಾಡ್ತೀವಿ, ಒಂದು ಹಾಟ್ ಬಾಕ್ಸ್ಗಳನ್ನು ತಗೊಂಡು ಆ ಹಾಟ್ ಬಾಕ್ಸ್ಗಳಲ್ಲಿ ಆಹಾರವನ್ನು ಇಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಲ್ವಾ? ಆದರೂ ಕೂಡ ಎಷ್ಟೋ ಸಮಯ ನಮಗೆ ಆ ಬಿಸಿಯಾಗಿರುವಂತಹ ಪದಾರ್ಥ ಹಾಗೇನೇ ಇರೋಲ್ಲ, ಸ್ವಲ್ಪ ಸಮಯದ ನಂತರ ಏನು ಎನ್ವಿರಾನ್ಮೆಂಟಿಗೆ ಹೊಂದ್ಕೊಂಡಂತೆ ಸೊ ತಣ್ಣಗಾಗ್ತಾ ಆಗ್ತಾ ಆಗ್ತಾ ಬರ್ತಾ ಹೋಗುತ್ತೆ. ಸೊ ಆದರೂ ಕೂಡ ನಮಗೆ ಆ ಒಂದು ಬಿಸಿಯ ಒಂದು ಫೀಲ್ ಅಂತೂ ಸಿಗುತ್ತೆ ನಮಗೆ, ಆಯಿತಾ? ಆದರೆ ಈ ಒಂದು ಆಹಾರವನ್ನು ಕೆಡದೇ ಇರೋ ರೀತಿಯಲ್ಲಿ ರಕ್ಷಣೆ ಮಾಡೋದು ಹೇಗೆ, ಇದು ಯಾವಾಗಿನಿಂದ ಶುರುವಾಯಿತು, ಇದರ ಬಗ್ಗೆ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೀನಿ. ಸೊ ಆಹಾರ ನಾವು 2 ದಿನಗಳವರೆಗೆ ಅಥವಾ 1 ದಿನಗಳವರೆಗೆ ಬಿಸಿ ಮಾಡಿಕೊಂಡು ಅಥವಾ ತಣ್ಣಗೆ ಫ್ರಿಡ್ಜ್ನಲ್ಲಿ ಇಟ್ಟು ತಿನ್ನುವಂಥದ್ದು ಒಂದಿದೆ. ಆದರೆ ಬಹಳ ದಿನಗಳವರೆಗೆ ಆಹಾರ ಕೆಡದೇ ಇರೋ ರೀತಿಯಲ್ಲಿ ಏನು ಮಾಡ್ತಾರೆ, ಇದ್ರ ಬಗ್ಗೆ ಇವತ್ತಿನ ಶೋನಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಹಾಗಾದರೆ ನಿಮಗೇನಾದ್ರೂ ಇದ್ರ ಬಗ್ಗೆ ಗೊತ್ತಿದೆ ಅಂತಂದರೆ ನಮಗೆ ವಾಟ್ಸಪ್ ಮಾಡಬಹುದು. ನಮ್ಮ ಸಂಖ್ಯೆ 9682789698609627 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಿಮಗೋಸ್ಕರ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ, ಕೇಳ್ತಾರೆ ರೇಡಿಯೋ ಶೋ ಮೊಗ್ಗನಾಡಿ ಪೂರ್ಣ FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ವೇಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೆ, ಇವತ್ತು ಆಹಾರ ಕೆಡದೇ ಇರೋ ರೀತಿಯಲ್ಲಿ ನಾವು ರಕ್ಷಣೆ ಮಾಡೋದು ಹೇಗೆ ಅದನ್ನು ಅಂಥೇಳಿ. ಸೊ ನೀವು ಮನೆಗಳಲ್ಲಿ ಆಹಾರ ಕೆಡದೇ ಇರೋ ರೀತಿಯಲ್ಲಿ ಏನೇನೆಲ್ಲ ಮಾಡ್ತೀರಾ, ಹಾಗೆ ಅದಕ್ಕಂತ ನೀವೇನಾದ್ರು ಬೇರೆ ಎಕ್ವಿಪ್ಮೆಂಟ್ಗಳನ್ನ ಅಥವಾ ಏನಾದ್ರು ವಸ್ತುಗಳನ್ನು ತೊಗೊಂಡಿದ್ದೀರಾ ಅಂತಂದರೆ ಅದ್ರ ಬಗ್ಗೆಯೂ ಕೂಡ ನಮಗೆ ಮೆಸೇಜ್ ಮಾಡಿ ತಿಳಿಸ್ಕೊಡ್ಬೋದು. ನಮ್ಮ ಸಂಖ್ಯೆ 9686096 8609627 9. ಈ ಸಂಖ್ಯೆ

ಮತ್ತೆ ನಾವೆಲ್ಲ ಯಾವ ರೀತಿ ಅದನ್ನ ಫಾಲೋ ಮಾಡ್ತಿದೀವಿ ಇದ್ರ ಬಗ್ಗೆ ನಾನು ಇವತ್ತಿನ ಶೋನಲ್ಲಿ ಹೇಳ್ತಾ ಇದ್ದೀನಿ. ಈ ವಿಧಾನದಲ್ಲಿ ಏನಾಗುತ್ತೆ, ನಾವು ಶೇಖರಣೆ ಮಾಡಿರುವಂಥದ್ದು ಅಥವಾ ಸಂರಕ್ಷಣೆ ಮಾಡಿರುವಂತಹ ಆಹಾರ, ಅದರ ರುಚಿಯಾಗಿರ್ಬೋದು, ಅದರಲ್ಲಿರುವಂತಹ ಪೌಷ್ಟಿಕಾಂಶ ಇದಾಗಿರ್ಬೋದು, ಇದೆಲ್ಲದೂ ಕೂಡ ಹಾಗೇನೆ ಉಳ್ಕೊಂಡಿರುತ್ತೆ. ಆದರೆ ಇಲ್ಲಿ ಆಗುವಂತಹ ಒಂದಷ್ಟು ಬದಲಾವಣೆಗಳು ಆಹಾರದ ಮೇಲೆ ಬೇರೆ ಬೇರೆ ರೀತಿಯಾದಂತಹ ಬದಲಾವಣೆಗಳನ್ನು ಮಾಡುತ್ತೆ. ಸೊ ಯಾವ ರೀತಿ ಅಂತ ನೋಡಿದ್ರೆ, ನಾವೀಗ ಪ್ಯಾಕೇಜ್ಡ್ ಫುಡ್ಗಳನ್ನ ನೋಡ್ತೀವಿ ಅಂತ ಅಂದರೆ, ಈ ಪ್ಯಾಕೇಜ್ಡ್ ಫುಡ್ಗಳಲ್ಲಿ ತುಂಬಿಸಿರುವಂತಹ ಏನು ಆಹಾರ ಇರುತ್ತೆ, ಅದು ರಾಸಾಯನಿಕ ಬದಲಾವಣೆಗಳಿಂದ ಬ್ಯಾಕ್ಟೀರಿಯಾಗಳನ್ನು ಉತ್ಪತ್ತಿ ಮಾಡುತ್ತೆ. ಅಷ್ಟೇ ಅಲ್ಲದೆ ಈಸ್ಟ್ ಆಗಿರ್ಬೋದು, ಮೋಲ್ಡ್ಗಳಂತಹ ಅತಿ ಸೂಕ್ಷ್ಮ ಜೀವಿಗಳು ಕೂಡ ಈ ರೀತಿಯ ಪ್ಯಾಕೇಜ್ಡ್ ಫುಡ್ಗಳಲ್ಲಿ ಬೆಳೀತಾ ಇರುತ್ತೆ. ಹಾಗಾಗಿಯೇ ಅದರಲ್ಲಿರುವಂತಹ ಆಹಾರ ಬೇಗನೆ ಹಾಳಾಗುವಂಥದ್ದು. ಹೀಗಾಗಿ ಆಹಾರ ಸಂರಕ್ಷಣೆಗೆ ಬಹಳಷ್ಟು ಹೊಸ ಹೊಸ ವಿಧಾನಗಳನ್ನು ಅಭಿವೃದ್ಧಿಪಡಿಸಲಾಗುತ್ತೆ. ಡಬ್ಬಗಳಲ್ಲಿ ತುಂಬಿಡುವಂಥದ್ದು ಅಥವಾ ಏನು ಪಿಂಗಾಣಿ ಬಟ್ಟಲುಗಳು ಅಥವಾ ಪಿಂಗಾಣಿಯ ಬಾಟಲ್ಗಳು ಈ ಥರದಲ್ಲಿ ತುಂಬಿಡುವಂಥದ್ದು, ಮತ್ತು ಫ್ರೀಜಿಂಗ್ ಮಾಡುವಂಥದ್ದು ಅಥವಾ ಒಣಗಿಸುವಂಥದ್ದು, ಹಾಗೆ ಕ್ಯೂರಿಂಗ್ ಮಾಡುವಂಥದ್ದು, ಈ ರೀತಿಯ ಬೇರೆ ಬೇರೆ ವಿಧಾನಗಳಲ್ಲಿ ಆಹಾರವನ್ನು ಸಂರಕ್ಷಣೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಆಹಾರವನ್ನು ಡಬ್ಬಗಳಲ್ಲಿ ತುಂಬಿಸಿ ಸೀಲ್ ಮಾಡುವಂತಹ ವಿಧಾನಕ್ಕೆ ನಾವು ಕ್ಯಾನಿಂಗ್ ಅಂತ ಹೇಳಿ ಕರಿತೀವಿ. ಆ್ಯಂಡ್ ಈ ವಿಧಾನದಲ್ಲಿ ಬಿಸಿ ಹಾಗೂ ಸೀಲ್ನ ಜೊತೆಗೆ ಆಹಾರವನ್ನು ಕೆಡದಿರೋ ರೀತಿಯಲ್ಲಿ ಕಾಪಾಡಲಾಗುತ್ತೆ. ಹಾಗಾದರೆ ಈ ರೀತಿಯ ವಿಧಾನಗಳು ಯಾವಾಗಿನಿಂದ ಶುರುವಾಯಿತು ಅಂತ ನಾವು ನೋಡಿದ್ರೆ, ಸೊ 1809 ಫ್ರಾನ್ಸ್ನ ನಿಕೋಲಸ್ ಆಪರ್ಟ್ ಅನ್ನೋರು ಈ ವಿಧಾನವನ್ನು ಕಂಡುಹಿಡಿತಾರೆ. ಈ ವಿಧಾನದಲ್ಲಿ ಆಹಾರವನ್ನು ಗ್ಲಾಸ್ನ ಬಾಟಲ್ಗಳಲ್ಲಿ ಅಥವಾ ಜಾಡುಗಳಲ್ಲಿ ತುಂಬಿಸಿ ಇಡೋದನ್ನು ಶುರು ಮಾಡ್ತಾರೆ. ಅದನ್ನು ನಾವು ಭದ್ರವಾಗಿ ಸೀಲ್ ಮಾಡೋದ್ರಿಂದ ಅದು ಒಂದಷ್ಟು ನಿರ್ದಿಷ್ಟ ಅವಧಿಯವರೆಗೆ ಬರುತ್ತೆ. ಆ್ಯಂಡ್ ಈ ರೀತಿ ಸೀಲ್ ಮಾಡಿದ ನಂತರ ಅದರಲ್ಲಿ ಉಷ್ಣಾಂಶವನ್ನು ಕಾಪಾಡಿಕೊಳ್ಳೋದಕ್ಕೆ ಒಂದು ನಿರ್ದಿಷ್ಟವಾದಂತಹ ಉಷ್ಣಾಂಶದಲ್ಲಿ ಬಿಸಿಯನ್ನು ಮಾಡಿ ಆ ಉಷ್ಣಾಂಶ ಒಂದು ನಿರ್ದಿಷ್ಟವಾದ ಅವಧಿಯವರೆಗೆ ಅದೇ ಮಟ್ಟದಲ್ಲಿ ಇರೋ ರೀತಿಯಲ್ಲಿ ಕಾಪಾಡಿಕೊಳ್ತಾರೆ. ಆ್ಯಂಡ್ ಈ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಈಗಾಗಲೇ ಆಹಾರವನ್ನು ಸಂರಕ್ಷಣೆ ಮಾಡೋದಕ್ಕೆ ಸುಮಾರು ಬೇರೆ ಬೇರೆ ರೀತಿಯ ಘಟಕಗಳನ್ನು ನಿರ್ಮಾಣ ಮಾಡಿ ಅಲ್ಲಿ ಕೂಡ ಆಹಾರವನ್ನು ಸಂರಕ್ಷಣೆ ಮಾಡುವಂತಹ ವಿಧಾನಗಳನ್ನು ಈಗಿನ ಟೆಕ್ನಾಲಜಿಯಲ್ಲಿ ಕಂಡಿಡ್ಕೊಂಡಿದ್ವಿ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಆಹಾರವನ್ನು ಸಂರಕ್ಷಣೆ ಮಾಡುವಂತಹ ವಿಧಾನ ಹೇಗೆ ಶುರುವಾಯಿತು, ಯಾವಾಗಿನಿಂದ ಶುರುವಾಯಿತು ಅಂತ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ನೀವು ಯಾವ್ಯಾವ ರೀತಿ ಫುಡ್ನ ಪ್ರಿಸರ್ವ್ ಮಾಡ್ತೀರಾ ಅದರ ನಮ್ಮ ಜೊತೆಯಲ್ಲಿ ಮಾತಾಡಬಹುದು. ಕರೆ ಮಾಡಿ ನಮ್ಮ ಜೊತೆ ಮಾತಾಡಿ ಅಥವಾ ವಾಯ್ಸ್ ನೋಟ್ನ ಕಳಿಸ್ಕೊಡಿ. ನಮ್ಮ ಸಂಖ್ಯೆ 9686860692 ಈ ಸಂಖ್ಯೆ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ಶೋನ ಮುಂದುವರೆಸಿನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶೋಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ ನಿಮಗೆ, ಫುಡ್ನ ಯಾವ ರೀತಿಯಲ್ಲಿ ಪ್ರಿಸರ್ವ್ ಮಾಡ್ತಾರೆ, ಸೊ ಪ್ರಿಸರ್ವ್ ಮಾಡುವಂತಹ ಒಂದು ಅಭ್ಯಾಸ ಯಾವಾಗಿನಿಂದ ಶುರುವಾಯಿತು, ಸೊ ಅದೆಲ್ಲದರ ಬಗ್ಗೆ ಹೇಳ್ತಾ ಇದ್ದೆ. ಹಾಗೆ ಇವತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯನ ಹೇಳಬೇಕು ಅಂತ ಅಂದ್ಕೊಂಡೆ. ಸೊ ಈಗ ಯೂಶ್ವಲಾಗಿ ನಾವೆಲ್ಲ ಟ್ರಾವೆಲ್ ಮಾಡ್ತಾ ಇರ್ತೀವಿ, ರಸ್ತೆ ಮೇಲುಗಡೆ ಓಡಾಡಲೇಬೇಕಾಗತ್ತೆ. ರಸ್ತೆಯಲ್ಲಿ ಓಡಾಡುವಾಗ ನಮಗೆ ಯಾವ ರೀತಿ ಕಾಣಿಸುತ್ತೆ ಅಂತಂದರೆ, ಟಾರ್ ಹಾಕಿದ್ದಾಗ ನಮಗೆ ಕಪ್ಪಾಗಿರುವಂತಹ ಟಾರ್ ರೋಡ್ ಕಾಣಿಸುತ್ತೆ, ಇಲ್ಲಾಂತಂದರೆ ಸಿಮೆಂಟ್ ರೋಡ್ ಕಾಣಿಸುತ್ತೆ ಅಂದರೆ ಸ್ವಲ್ಪ ಗ್ರೇ ಕಲರ್ ಕಾಣುತ್ತೆ. ಆ್ಯಂಡ್ ನಾವು ಬೇರೆ ಒಂದು ಊರಿಗೆ ಹೋದ್ವಿ ಅಂತಂದರೆ ಅಲ್ಲಿ ರಸ್ತೆಗಳು ನೋಡೋದಕ್ಕೆ ನೀಲಿ ಕಲರಲ್ಲಿ ಕಾಣಿಸ್ತಾ ಇರುತ್ತೆ. ಸೊ ನೀಲಿ ಕಲರ್ ಕಾಣುವಂತಹ ರಸ್ತೆ ಯಾವುದಂತ ನಿಮಗೇನಾದ್ರು ಗೊತ್ತಾಗಿದ್ರೆ ನಮಗೆ ಮೆಸೇಜ್ ಮಾಡಿ. ಆ್ಯಂಡ್ ಈ ಒಂದು ರಸ್ತೆ ಬಗ್ಗೆ ನಾನು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಹಾಗೆ ಈ ನೀಲಿ ಕಾಣುವಂತಹ ರಸ್ತೆ ಯಾಕೆ ಈ ರೀತಿ ಕಾಣುತ್ತೆ, ಆ್ಯಂಡ್ ಇದರ ಹಿಂದಿರುವಂತಹ ಸೈನ್ಸ್ ಏನು, ಇದೆಲ್ಲದರ ಬಗ್ಗೆ ಇವತ್ತಿನ ಶೋನಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈ ಒಂದು ರಸ್ತೆ ಎಲ್ಲಿ ಕಾಣಿಸುತ್ತೆ ಅನ್ನೋದನ್ನು ನೀವು ಇವತ್ತಿನ ಶೋ ಮುಗಿದ್ರೊಳಗಡೆ ಮೆಸೇಜ್ ಮಾಡಿ. ಆ್ಯಂಡ್ ಈ ಒಂದು ರಸ್ತೆ ಯಾಕೆ ನೀಲಿ ಕಾಣಿಸುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ಶೋನಲ್ಲಿ ಹೇಳ್ತಾ ಇದ್ದೀನಿ. ಯೂಶ್ವಲಾಗಿ ನಾವೆಲ್ಲ ನೋಡಿ, ಸಾಮಾನ್ಯವಾಗಿ ಕಪ್ಪು ಡಾಂಬರ್ ಇರುವಂತಹ ರಸ್ತೆಗಳಲ್ಲಿ ಓಡಾಡ್ತಾ ಇರ್ತೀವಿ. ಇಲ್ಲಿ ಸೂರ್ಯನ ಶಾಖವನ್ನು ಈ ಒಂದು ಡಾಂಬರ್ ಹೀರ್ಕೊಳ್ತಾ ಇರುತ್ತೆ, ಇದರಿಂದ ರಸ್ತೆಯ ಮೇಲ್ಮೈ ತಾಪಮಾನ ಹೆಚ್ಚಾಗುತ್ತೆ. ಆದರೆ ರಸ್ತೆ ಮೇಲೆ ಹೋಗುವಂಥವರಿಗಂತೂ ಸಿಕ್ಕಾಪಟ್ಟೆ ಬಿಸಿಲಿನ ಶಾಖ ಅಂತ ಹೊಡಿತಾನೆ ಇರುತ್ತೆ. ಒಂದು ಕಡೆಯಿಂದ ವೆಹಿಕಲ್ನ ಶಾಖ, ಇನ್ನೊಂದು ಕಡೆಯಿಂದ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಬೈಕಲ್ಲಿ ಹೋದರೆ ಮಾತ್ರನೇ ಈ ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗೋದು, ಇಲ್ಲ ಅಂತಂದರೆ ನಮಗೆ ಗೊತ್ತಾಗೋದೇ ಇಲ್ಲ. ಹಾಗೆ ಈ ಥರ ನೀವು ಕೂಡ ಟಾರ್ನಲ್ಲಿ ಹೋದಂತಹ ಟೈಮ್ನಲ್ಲಿ ಈ ಒಂದು ಬಿಸಿ ಅನುಭವವನ್ನು ಪಡ್ಕೊಂಡಿರ್ತೀರಾ. ಆದರೆ ಇವತ್ತು ನಾನು ಹೇಳ್ತಾ ಇರುವಂತಹ ಈ ಒಂದು ನೀಲಿ ರಸ್ತೆನಲ್ಲಿ ನೀವೇನಾದರೂ ಟ್ರಾವೆಲ್ ಮಾಡಿದ್ರಿ ಅಂತ ಅಂದರೆ, ಈ ಒಂದು ಟ್ರಾವೆಲಿಂಗ್ ನಿಮಗೆ ಯಾವುದು ಕೂಡ ಆಯಾಸ ಅನ್ಸಲ್ಲ ಅಥವಾ ಬಿಸಿ ಬಿಸಿ ಅಂತ ಅನ್ಸಲ್ಲ. ಯಾಕೆಂದರೆ ಈ ಒಂದು ರಸ್ತೆ ನೀಲಿ ಕಲರಲ್ಲಿ ಕಾಣುತ್ತೆ, ಬಟ್ ಇದು ಟಾರ್ ರೋಡೇ ಆಗಿರುತ್ತೆ. ಸೊ ಇದ್ಯಾಕೆ, ಇದರ ಬಗ್ಗೆ ಇವತ್ತಿನ ಶೋನಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಇವತ್ತು ನಾನು ಮಾತಾಡ್ತಿರುವಂತಹ ಈ ಒಂದು ರಸ್ತೆ ಇರೋದೆಲ್ಲಪ್ಪ ಅಂತ ಯೋಚನೆ ಮಾಡಿದ್ರೆ, ಕೆಲವು ದೇಶಗಳಲ್ಲಿ ವಿಶೇಷವಾಗಿ ಕ್ವಾಟರ್ ರಸ್ತೆಗಳು ನೀಲಿ ಬಣ್ಣದಲ್ಲಿ ಕಾಣಿಸುತ್ತೆ. ಆ್ಯಂಡ್ ಈ ರೀತಿಯ ನೀಲಿ ಆಧಾರದ ರಸ್ತೆಗಳನ್ನು ನಾವು ನೋಡೋದಕ್ಕೆ ಕತಾರ್ ದೇಶದಲ್ಲಿ ಪ್ರಯೋಗಾತ್ಮಕವಾಗಿ ಇಂತಹ ರಸ್ತೆಗಳನ್ನು ನಿರ್ಮಾಣ ಮಾಡಿದರೆ. ರಾಜಧಾನಿ ದೋಹಾದಲ್ಲಿ ಕೂಡ ಕೆಲವು ಪ್ರದೇಶಗಳಲ್ಲಿ ಈ ರೀತಿಯ ಪ್ರಯೋಗ ನಡೆದಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಅರ್ಬನ್ ಕೂಲಿಂಗ್ ಪ್ರಾಜೆಕ್ಟ್ನಲ್ಲಿ ಈ ಒಂದು ರಸ್ತೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ನೀಲಿಯ ರಸ್ತೆಗಳು ಯಾಕೆ ಮಾಡ್ತಾರೆ ಗೊತ್ತಾ? ಮುಖ್ಯವಾದ ಕಾರಣ, ಸೂರ್ಯನ ಕಿರಣಗಳನ್ನು ಪ್ರತಿಫಲಿಸುತ್ತೆ ಅಂದರೆ ರಿಫ್ಲೆಕ್ಟ್ ಮಾಡೋದಕ್ಕೆ, ಹಾಗೆಯೇ ತಾಪಮಾನವನ್ನು ಕಡಿಮೆ ಮಾಡೋದಕ್ಕೆ ಈ ರೀತಿಯ ರಸ್ತೆಗಳನ್ನು ಮಾಡ್ತಾರೆ. ಸಾಮಾನ್ಯ ರಸ್ತೆಗಳಿಗಿಂತ 20 ಡಿಗ್ರಿ ಸೆಲ್ಸಿಯಸ್ ತನಕ ಕಡಿಮೆ ತಾಪಮಾನ ಇಂತಹ ರಸ್ತೆಗಳಲ್ಲಿ ಕಂಡುಬರುತ್ತೆ. ಕೂಲ್ ಪ್ರಿವೆಂಟ್ ಟೆಕ್ನಾಲಜಿ ಅಂತಲೇ ಇದನ್ನು ಕರಿಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಟೆಕ್ನಾಲಜಿ. ಇದರಿಂದ ಒಂದು ACಯ ಬಳಕೆ ಕಡಿಮೆ ಆಗಬಹುದು, ಹಾಗೆ ವಿದ್ಯುತ್ನ ಉಳಿತಾಯ ಆಗ್ಬೋದು, ಮತ್ತು ಏರ್ ಪೊಲ್ಯೂಷನ್ ಆಗೋದು ಕಡಿಮೆ ಆಗುತ್ತೆ, ಮತ್ತು ಹವಾಮಾನದಲ್ಲಿ ಬದಲಾವಣೆಗೆ ಇದೊಂದು ಪರಿಹಾರ ಅಂತಲೇ ಹೇಳ್ಬೋದು. ಈ ರೀತಿಯ ಒಂದು ಸ್ಮಾರ್ಟ್ ಆಗಿರುವಂತಹ ಥಿಂಕಿಂಗು ಬೇಕಾಗುತ್ತೆ. ಆ್ಯಂಡ್ ನಾನು ಹೇಳಿದಾಗ ಈ ರೀತಿಯ ರಸ್ತೆಗಳನ್ನ ನೀವು ನೋಡಬೇಕು ಅಂತಂದರೆ ಕತಾರ್ಗೆ ಹೋಗಿ ಅಲ್ಲಿ ನೋಡಿದಾಗ ಈ ರೀತಿಯ ರಸ್ತೆಗಳು ಕಾಣಿಸ್ಕೊಳ್ಳುತ್ತೆ. ಅಲ್ಲಿಯ ಈ ಒಂದು ಟೆಕ್ನಾಲಜಿ ನಮ್ಮ ಕಡೆಗೂ ಬರಲಿ ಅಂತ ನಮಗೆ ಆಸೆ. ನೋಡೋಣ ನಮ್ಮ ರಸ್ತೆಯ ಗುಂಡುಗಳು ಯಾವಾಗ ಮುಚ್ಚೋಗ್ತವೆ ಅಂಥೇಳಿ. ಆ್ಯಂಡ್ ಹಾಗೆ ಈ ಒಂದು ನೀಲಿ ಬಣ್ಣ ನಮಗೆ ಒಂದು ರೀತಿಯ ರಿಫ್ಲೆಕ್ಟ್ನ ಥರ ವರ್ಕ್ ಆಗೋದ್ರಿಂದ, ಸೊ ನಮ್ಮ ರಸ್ತೆಯ ಮೇಲೆ ಬೀಳುವಂತಹ ಬಿಸಿಲಿನ ತಾಪಮಾನ ಏನಿರುತ್ತೆ ರಿಫ್ಲೆಕ್ಟ್ ಆಗಿ ವಾಪಸ್ ಹೋಗುತ್ತೆ, ಜೊತೆಗೆ ನಮಗೆ ಅಲ್ಲಿ ಕೂಲಿಂಗ್ ಫೀಲ್ನ ಕೊಡುತ್ತೆ ಅಂತ ಹೇಳ್ಬೋದು. ಈ ರೀತಿ ರಸ್ತೆಗಳು ಆದಷ್ಟು ಬೇಗ ಆದರೆ ಚೆನ್ನಾಗಿರುತ್ತೆ. ಆ್ಯಂಡ್ ಈ ರಸ್ತೆ ಎಲ್ಲಿದೆ ಅಂತ ನಿಮ್ಗೆ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ, ಇದರ ಉಪಯೋಗ ಏನಂತ ಕೂಡ ಗೊತ್ತಾಯಿದೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಶೋನ ಮುಗಿಸುವಂತಹ ಸಮಯ ಕೂಡ ಆಗ್ತಾ ಇದೆ. ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸಿದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನೇ ಒಂದು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಟಾಟಾ ಬಾಯ್. ಕೇಳ್ತಾ ರೀ ಇಷ್ಟು ತನಕ ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನು ಆರ್ಜೆ ಶ್ರೀಧರ್, ಕೇಳ್ತಾ ರೀ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
7: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ, ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
8: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
9: ಹೂನೆ ರೆಡಿ ಆಗ್ತಾ ಇದೆ.
8: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
10: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ, ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
11: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
12: ಹಾಯ್ ಹಲೋ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಮಯ 6:30 ಆಯ್ತು. ಸೊ ಬಿಸ್ನೆಸ್ ಬಸ್ ಕಾರ್ಯಕ್ರಮ ಶುರು ಆಗ್ಲೇಬೇಕಲ್ವಾ? ಹೌದು, ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ನಮ್ಮ ಈ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಪ್ರತಿ ಒಂದಿನ ಕೂಡ ಒಂದೊಂದು ಬಿಸ್ನೆಸ್ ಬಗ್ಗೆ ಮಾಹಿತಿನ ನೀಡ್ತಾನೆ ಇರ್ತೀವಿ. ಹಾಗೆ ಶಿಕ್ಷಣ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಜೊತೆಗೆ ಶಿಕ್ಷಣ ಕೇವಲ ನಮ್ಮ ಜ್ಞಾನಕ್ಕಾಗಿ, ಆದರೆ ಬಿಸ್ನೆಸ್ಸಿಗೆ ಶಿಕ್ಷಣ ಮುಖ್ಯ ಆಗಲ್ಲ ಅಂತ ಹೇಳಿ MA BEd ಮಾಡಿದರೂ ಕೂಡ, ಸ್ಟೇಟ್ ಲೆವೆಲ್ ಕ್ರಿಕೆಟ್ ಪ್ಲೇಯರ್ ಆಗಿದ್ರೂ ಕೂಡ ಒಂದು ಬಿಸ್ನೆಸ್ನ ಆರಂಭ ಮಾಡ್ತಾರೆ, ಹಾಗೆ ಆ ಬಿಸ್ನೆಸ್ಸನ್ನು ಯಶಸ್ವಿಯಾಗಿ ಸಾಗಿಸ್ತಾ ಇದ್ದಾರೆ ಕೂಡ. ಯಾವ ಬಿಸ್ನೆಸ್ ಅರ್ಪಿತ ಏನು ಅಂತೆಲ್ಲ ನೀವು ಯೋಚನೆ ಮಾಡೋದಾದರೆ, ಖಂಡಿತವಾಗ್ಲೂ ಇವತ್ತಿನ ಬಿಸ್ನೆಸ್ ಕಾರ್ಯಕ್ರಮ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕೆ ಗೊತ್ತಾ ಕೇಳುಗರೆ? ಇವತ್ತು ನಮ್ಮೊಟ್ಟಿಗೆ ವರ್ಷಿತ್ ಗಿಫ್ಟ್ ಅಂಡ್ ನಾವೆಲ್ಟೀಸ್ನ ಮಾಲೀಕರಾಗಿರುವಂತಹ ಗಿರೀಶ್ ಅವರು ಇದ್ದಾರೆ. ಸೊ ಅವರು ಬಿಸ್ನೆಸ್ ಹೇಗೆ ಆರಂಭ ಮಾಡಿದ್ರು, ಇದ್ರ ಬಗ್ಗೆ ಎಲ್ಲ ಅವ್ರ ಜೊತೆ ಮಾತಾಡೋಣ. ಹಾಗೆ ಇವತ್ತಿನ ಮಟ್ಟಿಗೆ ಈ ಬಿಸ್ನೆಸ್ ಹೇಗೆಲ್ಲ ಇದೆ, ಹೇಗೆ ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಹಾಗಿದ್ರೆ ಮೊದಲನೇದಾಗಿ ಗಿರೀಶ್ ಸರ್, ನಮಸ್ತೆ.
13: ನಮಸ್ತೆ ಮೇಡಮ್.
12: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
13: ವೆಲ್ಕಮ್. ಹೇಳಿ ಮೇಡಮ್.
12: ಸರ್, ಮೊದಲನೇದಾಗಿ ನಿಮ್ಮ ಪರಿಚಯ ಮಾಡಿಕೊಡಿ ಸರ್. ನೀವು ಹುಟ್ಟಿ ಬೆಳೆದಿದ್ದಲ್ಲ ಎಲ್ಲಿ?
13: ಮೇಡಮ್, ನನ್ನ ಹೆಸರು ಗಿರೀಶ್ ಅಂತೇಳಿ. ನನ್ನ ತಂದೆ ಬಂದು ರಾಜಪ್ಪ ಅಂತ, ಸೂಡೂರು ರಾಜಪ್ಪ ಅಂತಲೇ ಅವರ ಹೆಸರು. ತಂದೆ ತಾಯಿ ಜಯಮ್ಮ. ಅವ್ರು ಮೂಲತಃ ರಿಪ್ಪನ್ಪೇಟೆ ಹೋಗುವಂಥ ರೋಡಲ್ಲಿ ಸೂಡೂರನ ಗ್ರಾಮದಲ್ಲಿ ನಮ್ಮ ತಂದೆ ನೆಲೆಸಿದ್ರು. ಸೊ ಅಲ್ಲಿಂದ ಈ ನವಲೆಗೆ ಬಂದು ನಾವು ಸುಮಾರು 70 ವರ್ಷಗಳ ಕಾಲ ಆಯಿತು. ಆದರೆ ನನ್ನ ತಂದೆ ಚಿಕ್ಕ ವಯಸ್ಸಲ್ಲೇ ಇಲ್ಲಿಗೆ ಬಂದು ಸೆಟ್ಲಾದರು. ಸೊ ಇಲ್ಲೇ ನಮ್ಮ ಊರಲ್ಲಿ ಇರ್ತಕ್ಕಂಥ ನಮ್ಮಮ್ಮರು ಇಲ್ಲೇ ನೋಡಿಕೊಂಡು ಅವ್ರು ಮದುವೆಯಾಗಿ, ಸೊ ನಾನು ಹುಟ್ಟಿದ್ದು ಮೂಲತಃ ನವಲೆ, ಬೆಳೆದಿದ್ದು ಇಲ್ಲೇ ಹಳ್ಳಿ ಒಂದು ಕುಗ್ರಾಮ ಕಲ್ಗಂಗೂರು ಅಂತೇಳಿ. ಸೊ ಅಲ್ಲಿ ನನ್ನ 5ನೇ ತರಗತಿ ತನಕ ವಿದ್ಯಾಭ್ಯಾಸ ಆಯಿತು. ಅಲ್ಲಿಂದ ಮತ್ತೆ ನಾನು ಇಲ್ಲಿ ನಾನು ಹುಟ್ಟಿದ ಸ್ಥಳಕ್ಕೆ ನವಲೆಗೆ ಬಂದೆ. ಇಲ್ಲಿ ಬಂದು ನಾನು ಇಲ್ಲಿ ನನ್ನ ಪೂರ್ವ ವಿದ್ಯಾಭ್ಯಾಸ ಮುಗಿಸು, ನಾನು ಮಾಸ್ಟರ್ ಡಿಗ್ರಿ MA BEd ಸಹ ಮಾಡಿದ್ದೀನಿ. ಸೊ ಅದು ಮುಗಿಸ್ಕೊಂಡಾದಮೇಲೆ ನಾನು ಈಗ ಮನೆಯ ಪರಿಸ್ಥಿತಿ ನೋಡಿಕೊಂಡು ನಾನು ಜಾಬಿಗೆ, ಅಂದರೆ ಗೌರ್ಮೆಂಟ್ ಜಾಬಿಗೆ ತುಂಬ ಟ್ರೈ ಮಾಡಿದೆ. ಸೊ ಅದು ನನಗೆ ಯಾಕೋ CET ನನಗೆ ಆಗಲೇ ಇಲ್ಲ. ಹಾಗಾಗಿ ಮನೆ ಪರಿಸ್ಥಿತಿ ನೋಡಿಕೊಂಡು ನಾನು ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಿಗೆ ಸೇರಿಕೊಂಡೆ. ಒಂದು 15 ವರ್ಷಗಳ ಕಾಲ ಮಾರ್ಕೆಟ್ ಡಿಪಾರ್ಟ್ಮೆಂಟಲ್ಲಿ ನಾನು ವರ್ಕ್ ಮಾಡಿದೆ. ಹಲವಾರು ಬೇರೆ ಬೇರೆ ಕಂಪ್ನಿಗಳಲ್ಲಿ, ಬೇರೆ ಬೇರೆ ಡಿಸ್ಟಿಕ್ಕಲ್ಲಿ ಓವರಾಲ್ ಕರ್ನಾಟಕನ ನಾನು ಒಂದು 90% ಕರ್ನಾಟಕ ಡಿಸ್ಟಿಕ್ಗಳನ್ನ ಸುತ್ತೊಡ್ದಿದ್ದೀನಿ ಮಾರ್ಕೆಟಿಂಗ್ ವಿಚಾರದಲ್ಲಿ. ಅದು ಮುಗಿಸ್ಕೊಂಡಾದಮೇಲೆ ಈಗ ರೀಸೆಂಟಲ್ಲಿ 2 ವರ್ಷದಿಂದ ಕೊರೋನಾ ಶುರುವಾಯಿತು. ಸೊ ಆ ಕೊರೋನಾದಲ್ಲಿ ಆಗಬೇಕಂತ ಎಲ್ಲ ಏರುಪೇರುಗಳನ್ನ ನೋಡ್ಬಿಟ್ಟು ನಮ್ಮ ಮನೆಯವರು ಬೇಡ, ನೀನು ಎಲ್ಲೋ ಹೊರಗಡೆ ಹೋಗೋದು ಬೇಡ, ಒಂದು ನಮ್ಮ ಕಣ್ಣೆದುರುಗಡೆ ಒಂದು ಏನಾದರೂ ಒಂದು ವ್ಯವಹಾರ ಸಣ್ಣ ಪುಟ್ಟದಾಗಲಿ ವ್ಯವಹಾರ ಮಾಡ್ಕೊಂಡಿರು ಅಂದಾಗ, ಸೊ ನಂದು 2008 ನಾನು ಆಲ್ರೆಡಿ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ಗಳೆಲ್ಲ ಸೇರ್ಕೊಂಡು ನಾನು ಡಿಗ್ರಿ ಮುಗಿಸ್ಕೊಂಡು ನಂತರ ಚೈಲ್ಡ್ಹುಡ್ ಸೇರಿಕೊಂಡು ಇದೇ ಫ್ಯಾನ್ಸಿ ಸ್ಟೋರನ್ನು ನಾವು 3 ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿದ್ದೀವಿ. 2008 2010 ತನಕ ಮಾಡಿದ್ವಿ. ಬಿಸ್ನೆಸ್ ಚೆನ್ನಾಗಿತ್ತು, ಆದರೆ 3 ಪಾರ್ಟ್ನರ್ ಆಗಿರೋದ್ರಿಂದ ಏನಾಯಿತು, ಮನಸ್ತಾಪಗಳು ಬಂದು ನಾನೇ ಬೇಡ ಅಂತೇಳಿ ಹೊರಗಡೆ ಹೋಗಿ ಮತ್ತೆ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಿಗೆ ಸೇರಿಕೊಂಡು ಕೆಲಸ ಮಾಡ್ತಿದ್ದೆ. ಈಗ 2 ಕೊರೋನಾದ ಒಂದು ರಿಸಲ್ಟಿಂದ ನಾನು ಮನಸ್ಸು ಚೇಂಜ್ ಮಾಡಿಕೊಂಡು, ಹೇಗಿದ್ರೂ ಅನುಭವ ಇತ್ತು ನನಗಿದರಲ್ಲಿ, ಸೊ ಹಾಗಾಗಿ ಅದನ್ನೇ ಒಂದು ಮಾಡೋಣ ಅನ್ನೋ ಒಂದು ಇದರಲ್ಲಿ ನಾನೀಗ ಮಾಡಿಕೊಂಡು ಈಗ ಈ ಶಾಪನ್ನು 1.5 ಆಯಿತು. ಆಗಸ್ಟ್ 8 2022 ನಾನು ಈ ಬಿಸ್ನೆಸ್ಸನ್ನು ಓಪನ್ ಮಾಡಿಕೊಂಡೆ ಇಲ್ಲಿ. ಸೊ ಸ್ಟಾರ್ಟಿಂಗಲ್ಲಿ ನನಗಿದು ಹೊಸ ಏರಿಯಾ ಆಗಿರೋದ್ರಿಂದ ಹೋಗ್ತಾ ಬರ್ತಾ ಈಗ ಬಸ್ಗಳೆಲ್ಲ ಇಲ್ಲ, ಇಲ್ಲಿ ತುಂಬ ಮೇನ್ ರೋಡು, ಮನೆಗಳು ಕಡಿಮೆ ಇದೆ, ಹಾಗಾಗಿ ಸ್ಲೋ ಇತ್ತು, ಬಿಸ್ನೆಸ್ ಆಗ್ತಾ ಇರಲಿಲ್ಲ. ಸೊ ಸ್ಟಾರ್ಟಿಂಗಲ್ಲಿ ಹೋಗ್ತಾ ಹೋಗ್ತಾ ಬಿಸ್ನೆಸ್ಸಿಗೆ ನನಗೊಂದು ಸ್ವಲ್ಪ ವ್ಯಾಪಾರನೇ ಆಗ್ತಿರಲಿಲ್ಲ, ಡೈಲಿ ಬಂದು ಸುಮ್ಮನೆ ಕೂತು ಒಯ್ದೋಗ್ತಿದ್ದೆ. ಆದ್ರೂ ಎಲ್ಲ ಒಂದು ಭರವಸೆ ಇತ್ತು, ಇವತ್ತಲ್ಲ ಅಂದರೆ ನಾಳೆ ಹಾಗೆ ಆಗುತ್ತೆ, ಯಾಕಂದರೆ ಈ ಬಿಸ್ನೆಸ್ಸಲ್ಲಿ ಬಂದಾಗ ಅದೊಂದು ಇರಬೇಕು, ತಾಳ್ಮೆ ಅನ್ನೋದಿತ್ತು ಅಂದರೆ ಮಾತ್ರ ನಾವು ಒಂದು ಯಾವುದೇ ಒಂದು ಬಿಸ್ನೆಸ್ಸಲ್ಲಿ ಒಂದು ಏನೋ ಬೆಳವಣಿಗೆಯನ್ನು ಕಾಣಲಿಕ್ಕೆ ಸಾಧ್ಯ. ಅದು ಆಲ್ರೆಡಿ ಈ ವ್ಯವಹಾರದಲ್ಲಿ ನನಗೆ ಮೊದಲೇ ಅನುಭವ ಇದ್ದಿದ್ದರಿಂದ, ಸೊ ನಾನೇನು ಮಾಡಿದೆ, ಇದನ್ನು ಪರವಾಗಿಲ್ಲ ಅಂತೇಳಿ ಮೊದಲು ಕಸ್ಟಮರ್ಗಳನ್ನ ಯಾವ ರೀತಿ ಬಂದು ಶಾಪಿಗೆ, ಏನು ಕಸ್ಟಮರ್ಗಳು ಹೊಸ ಕಸ್ಟಮರ್ ಬಂದು ಏನು ಕೇಳ್ತಾರೆ ಅದನ್ನೆಲ್ಲ ಅದ್ರ ಬಗ್ಗೆ ನನಗೆ ಮೊದಲೇ ಒಂದು ಸ್ವಲ್ಪ ನಾಲೆಡ್ಜ್ ಇದ್ದಿದ್ದರಿಂದ ಈಗೇನಾಯಿತು, ಈ ಶಾಪ್ ಮಾಡಲಿಕ್ಕೆ ನನಗೆ ತುಂಬ ಈಸಿ ಆಯಿತು. ಹೊಸ ಹೊಸ ಕಸ್ಟಮರ್ಸ್ ಬರೋರು, ಹೊಸ ಶಾಪನ್ನು ನೋಡೋರು, ಆಮೇಲೆ ಸರ್ ನಮಗೆ ಇಂಥದ್ದಿಲ್ಲ, ನಾವು ಸಿಟಿಗೆ ಹೋಗಬೇಕು, ಸೊ ನೀವಿಲ್ಲೇ ತಂದುಕೊಟ್ರೆ ನಮಗೆ ಭಾಳ ಅನುಕೂಲ ಆಗುತ್ತೆ, ನಾವು ಅಲ್ಲಿಗೆ ಹೋಗೋದು ತಪ್ಪುತ್ತೆ, ಬೇಕಾದ್ರೆ 1 ದಿವಸ 2 ದಿವಸ ಆದರೂ ಪರವಾಗಿಲ್ಲ, ನಮಗೆ ತರಿಸ್ಕೊಡಿ ಅಂದಾಗ ಕಸ್ಟಮರ್ಗಳು ನಾನು ಏನು ಬೇಡಿಕೆ ಮೇರೆಗೆ ನಾನು ಅದನ್ನು ತಂದು ಇಲ್ಲಿ ಕೊಡ್ಲಿಕ್ಕೆ ಶುರು ಮಾಡಿದೆ. 1:1 ಇಂಪ್ರೂವ್ಮೆಂಟ್ ಆಗ್ತಾ ಬಂತು. ಸೊ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ನನಗೆ ಲಾಟ್ ಆಫ್ ಡಿಫ್ರೆನ್ಸ್ ಕಾಣ್ತಾ ಇದೆ, ಏಕೆಂದರೆ 1:1 ಕಸ್ಟಮರ್ಗಳು ಅವರ ಒಂದು ಸ್ಯಾಟಿಸ್ಫ್ಯಾಕ್ಷನ್ನ ನಾನು ಮಾಡುತ್ತಿರೋದ್ರಿಂದ, ಸೊ ನನಗೆ ಕಸ್ಟಮರ್ಗಳು ಒಳ್ಳೆ ಕಸ್ಟಮರ್ಸ್ ಬರ್ತಾ ಇದ್ದಾರೆ. ಪ್ಲಸ್ ಸ್ಕೂಲು ಕಾಲೇಜು ಇಲ್ಲೇ ಹತ್ತಿರ ಇರೋದ್ರಿಂದ ನನಗೆ ಸ್ಟೇಷನರಿ ಐಟಮ್ಸ್ ಆಗಿರ್ಬೋದು, ಆಮೇಲೆ ಇಲ್ಲಿ ವರ್ಷಿತ್ ಇವ್ರೆ ನಮ್ಮ ಶಾಪಿನ ಎದುರುಗಡೆನೇ ಒಂದು ಸರ್ಜಿ ಕನ್ವೆನ್ಷನ್ ಹಾಲ್ ಅಂತಿದೆ, ದೊಡ್ಡ ಇಡೀ ಶಿವಮೊಗ್ಗದಲ್ಲೇ ಒಂದು ದೊಡ್ಡ ಸಮುದಾಯ ಭವನ, ಇದರಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಮದುವೆಗೆ ಬರ್ತಕ್ಕಂಥ ಗಿಫ್ಟ್ಗಳಾಗಿರ್ಬೋದು ಪ್ರತಿಯೊಂದಕ್ಕೂ ಇಲ್ಲೇ ಬರ್ತಾರೆ, ಹಾಗಾಗಿ ನನಗೆ ಒಳ್ಳೆ ಸಪೋರ್ಟಿವ್ ಸಿಕ್ಕಿದೆ. ಪ್ಲಸ್ ಹೇಳಬೇಕು ಅಂದರೆ ಆಮೇಲೆ ನನ್ನ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಬರ್ತಕ್ಕಂಥ ಕಸ್ಟಮರ್ಸು ಆಗಿರ್ಬೋದು, ಒಂದು ಒಂದು ವಿಶ್ವಾಸ ಗಳಿಸ್ಕೊಂಡಿದ್ದೀನಿ. ಸೊ ಅದೇ ಒಂದು ನನಗೆ ಪ್ಲಸ್ ಪಾಯಿಂಟ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ.
3: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ವಾರ್ಷಿತ ಗಿಫ್ಟ್ ಆ್ಯಂಡ್ ನೋವೆಲಿಸ್ಟ್ ಹೇಗೆ ಆರಂಭ ಆಯಿತು, ಹಾಗೆ ಗಿರೀಶ್ ಅವರು ಹೇಗೆ ಈ ಬಿಸ್ನೆಸ್ನ ಆರಂಭ ಮಾಡಿದ್ರು, ಇದಕ್ಕಿಂತ ಮುಂಚೆ ಏನೆಲ್ಲ ಮಾಡ್ತಾ ಇದ್ರು ಅಂತ, ಹಾಗೆಯೇ ಗಿರೀಶ್ ಅವ್ರ ಜೊತೆ ಇನ್ನಷ್ಟು ಮಾತಾಡೋಣ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಸಾಂಗ್ನ ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇದ್ದೀರಾ ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ, ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಇವತ್ತಿನ ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಗಿರೀಶ್ ಅವರು ಅವರ ವರ್ಷಿತ್ ಗಿಫ್ಟ್ ಅಂಡ್ ನಾವೆಲ್ಟೀಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹಾಗಿದ್ರೆ ಇವ್ರ ಜೊತೆ ಮಾತುಕತೆ ಮುಂದುವರ್ಸೋಣ ಅಲ್ವಾ? ಸರಿ, ಈಗ ನೀವು ಎಂ ಎ ಬಿ ಎಡ್ ಮಾಡಿದ್ದೀರಾ, ಬಟ್ ಈಗ ಓನ್ ಬಿಸ್ನೆಸ್ ಮಾಡ್ತೀರಾ, ನಿಮ್ಗೆ ಯಾವತ್ತೂ ಅನಿಸಿಲ್ಲ ನಾನು ಎಂ ಎ ಬಿ ಎಡ್ ಮಾಡಿ ಈ ಕೆಲಸ ಮಾಡಬೇಕಾ ಅಂತ?
3: ಮೇಡಮ್, ಇದ್ರ ಬಗ್ಗೆ ಅಂದರೆ ನನ್ನೊಂದು ಚಿಕ್ಕದೊಂದು ಸ್ಟೋರಿನೇ ಇದೆ. ನಾನು ಬಿ ಎಡ್ ಮುಗಿಸ್ಕೊಂಡು ಕಂಪ್ಲೀಟ್ ಆದಮೇಲೆ ನಂದು ಡಿಸ್ಟಿಂಕ್ಷನ್ನಲ್ಲಿ ನಾನು ಬಿ ಎಡಲ್ಲಿ ಇದು ಮಾಡ್ಕೊಂಡಿದ್ದು ಮುಗಿಸ್ಕೊಂಡದ ಸರಿ ಇಲ್ಲ ಮಿಷಿನ್ ಹಾಳ ಮುಗಿಸ್ಕೊಂಡು ನಾನು ಫಸ್ಟ್ ಟೈಮ್ ನಾನು ಮಾರ್ಕೆಟ್ ಡಿಪಾರ್ಟ್ಮೆಂಟಲ್ಲಿ ಹೋದಾಗ ನನಗೆ ಮಂಗಳೂರಲ್ಲಿ ಜಾಬ್ ಆಯಿತು. ಆ್ಯಕ್ಚುಲಿ ಅದು ನಾನು ಇದು ಕೇರಳದಲ್ಲಿ ನನಗೆ ಇಂಟರ್ವ್ಯೂ ಆಯಿತು, ಒಂದು ದೊಡ್ಡ ಕಂಪ್ನಿಯಲ್ಲಿ ನನಗೆ ಜಾಬ್ ಆಯಿತು. ಆದರೆ ಕಂಪ್ನಿಯಲ್ಲಿ ನನಗೆ ಹೇಳಿದ್ದು ಇಂಟರ್ವ್ಯೂಲ್ಲಿ ಹೇಳಿದ ಕೆಲಸನೇ ಬೇರೆ, ಆದರೆ ನನಗೆಲ್ಲ ಅಂಗಡಿಯಲ್ಲಿ ಕೊಟ್ಟಿದ್ದ ಕೆಲಸನೇ ಬೇರೆ. ನಂಬ್ತಿರೆಲ್ಲ ಗೊತ್ತಿಲ್ಲ, ನನಗೆ ಕೆಲಸದಲ್ಲಿ ಕೊಟ್ಟಾಗ ನನಗೆ ಟಾಯ್ಲೆಟ್ ಕ್ಲೀನ್ ಮಾಡೋದು ಮತ್ತು ಶಾಪ್ಗಳನ್ನೆಲ್ಲ ಒರೆಸೋದು, ಧೂಳು ಒರೆಸೋದು, ಈ ಥರ ನಾನು ಮಾಸ್ಟರ್ ಡಿಗ್ರಿ ಮಾಡಿಕೊಂಡ್ರು ಸಹ ನಾನು ಆ ಕೆಲಸ ಮಾಡ್ತಾ ಇದ್ದೆ. ಆದರೆ ನನಗೆ ಯಾವತ್ತೂ ಹಂಗೆ ಅನಿಸಿಲ್ಲ, ನಾನು ಅಷ್ಟು ಓದಿದ್ದೀನಿ, ನಾನು ಯಾಕೆ ಈ ಕೆಲಸ ಮಾಡಬೇಕು, ಇದೇನು ಇಂಥದ್ದು ಯಾಕೆ ಮಾಡಬೇಕು, ನಾನು ಓದಿದ್ದೀನಿ ನಾನು ಅಂಥ ಕೆಲಸ ತೊಗೊಬೋದು ಇಂಥ ಕೆಲಸ ತೊಗೊಬೋದು, ನನಗೆ ಅದು ಯಾವುದೂ ಅನಿಸಿರಲಿಲ್ಲ. ಯಾಕೆ ಅಂದರೆ ಒಬ್ಬ ಮನುಷ್ಯನಿಗೆ ಕೆಲಸ ಅನ್ನೋದು ಅನಿವಾರ್ಯ. ಸೊ ಆ ಕೆಲಸ ಈ ಕೆಲಸ ಅಂತ ಕೂತ್ಕೊಂಡ್ರೆ ನಾವೀಗೇನೂ ಅಲ್ಲ. ವಿದ್ಯೆ ಅನ್ನೋದು ನಮ್ಮ ನಾಲೆಡ್ಜಿಗೆ ಅನ್ನೋದು ಬಿಟ್ಟರೆ ಅದರಿಂದನೇ ನಾನು ಉದ್ಯೋಗ ಪಡ್ಕೊತೀನಿ ಅನ್ನೋದು ಅದು ಶುದ್ಧ ಸುಳ್ಳು. ಸೊ ಹಾಗಾಗಿ ನನಗೆ ಏನೋ ಒಂದು ಅನುಭವ ಆಗಬೇಕು ಮತ್ತು ಮನೆ ಪರಿಸ್ಥಿತಿನೂ ಆಗಿರೋದ್ರಿಂದ ನಾನು ಆ ಕೆಲಸ ಮಾಡಿದೆ. ಆಮೇಲೆ ಏನಾಯಿತು ನನಗೆ ಅದರಿಂದ ಅದು ನನಗೆ ಬೇಸ್ ಆಗಿರೋದ್ರಿಂದ ಆ ಮಾರ್ಕೆಟಿಂಗಿಂದ ಅದರಿಂದ ಇನ್ನೊಂದು ಕಂಪ್ನಿ ಕರೆದ್ರು ನನಗೆ. ಅಲ್ಲಿ ನನಗೆ ಸ್ಯಾಲ್ರಿ ಹೈಕ್ ಆಯಿತು, ಅಲ್ಲಿಂದ ಸೀದಾ ಶಿವಮೊಗ್ಗಕ್ಕೆ ಬಂದೆ. ಸೊ ಮನೆಯಲ್ಲಿ ವಾತಾವರಣ ನನಗೂ ಒಂದು ಸ್ವಲ್ಪ ಚೇಂಜಸ್ ಆಯಿತು, ಸ್ಯಾಲ್ರಿ ಚೆನ್ನಾಗಾಯಿತು, ಅನುಭವ ಆಯಿತು, ಕಸ್ಟಮರ್ಗಳು ಪರಿಚಯ ಆದರು. ಹೀಗೆ ಮಾರ್ಕೆಟಿಂದ ಒನ್ ಬೈ ಒನ್ ಟೋಟಲ್ ನಾನು 8 ಕಂಪ್ನಿ 15 ವರ್ಷದಲ್ಲಿ 8 ಕಂಪ್ನಿ ಚೇಂಜ್ ಮಾಡಿದ್ದೀನಿ, ಒಳ್ಳೆ ಸ್ಯಾಲ್ರಿ ಸಿಗ್ತಾ ಇತ್ತು. ಹಾಗಾಗಿ ನಾನೀಗ ಓದಿರೋದು ನಾಲೆಡ್ಜಿಗೆ, ಅದು ಆ್ಯಕ್ಚುಲಿ ಓದಿರೋದು ನನಗೆ ತುಂಬ ಅನುಕೂಲಕ್ಕೆ ಬಂತು. ಹೇಗೆ ಅಂದರೆ ನಾನು ಬಿ ಎಡ್ ಮಾಡುವಾಗ ನಮಗೆ ಬೇರೆ ಬೇರೆ ಜನಗಳ ಹತ್ರ ಮಾತಾಡೋದು ಸ್ಕಿಲ್ ಬಂದಿರುತ್ತೆ, ಆ ಸ್ಕಿಲ್ಲು ನಾನು ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಬಂದಾಗ ಅದು ನನಗೆ ತುಂಬ ಅನುಕೂಲ ಆಯಿತು. ಒಬ್ಬ ಕಸ್ಟಮರ್ನ ಕನ್ವರ್ಟ್ ಮಾಡೋದಾಗಲಿ, ಪ್ರಾಡಕ್ಟನ್ನು ಬಗ್ಗೆ ನಾಲೆಡ್ಜ್ ಅಂತ ತಿಳ್ಕೊಂಡು ಅವ್ರಿಗೆ ನಾನು ಎಕ್ಸ್ಪ್ಲೇನ್ ಮಾಡೋದಾಗಲಿ, ಇದೆಲ್ಲ ನನಗೆ ಸ್ಟಡಿ ವಿಚಾರದಿಂದ ತುಂಬ ಅನುಕೂಲ ಆಯಿತು. ಸೊ ಹಾಗಾಗಿ ನನಗೆ ನಾನು ಎಜುಕೇಷನ್ ಮಾಡಿ ಗೌರ್ಮೆಂಟ್ ಸ್ಯಾಲ್ರಿಯಲ್ಲಿ ನಾನು ಮಾಡ್ತಿದ್ನೋ ಇಲ್ಲ ಗೊತ್ತಿಲ್ಲ, ಆದರೆ ನನಗೆ ಬಂದಿರತಕ್ಕಂಥ ಈ ಒಂದು ಡಿಪಾರ್ಟ್ಮೆಂಟಲ್ಲಿ ಈ ಒಂದು ಸ್ವಯಂ ಉದ್ಯೋಗದಲ್ಲಿ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ.
2: ಸೂಪರ್ ಸರ್. ಸೊ ಈಗ ನೀವು ಮಾಡ್ತಿರುವಂಥ ಕೆಲಸ ನಿಮಗೆ ಖುಷಿ ಕೊಡ್ತಾ ಇದೆ?
3: ಖಂಡಿತವಾಗ್ಲೂ ಖುಷಿ ಕೊಡ್ತಾ ಇದೆ. ಯಾಕೆ ಅಂದರೆ ನಾನು ಸ್ಯಾಲ್ರಿ, ನಾನು ಗೌರ್ಮೆಂಟ್ ಸ್ಯಾಲ್ರಿ ಆದರೆ ನಮಗೆ ಇಂತಿಷ್ಟೇ ಅಂತ ಫಿಕ್ಸ್ ಇರುತ್ತೆ. ಸೊ ಇಲ್ಲಿ ತನಕ ಏಜು ಅದಾದಮೇಲೆ ಹೊರಗೆ ಕಳಿಸ್ತಾರೆ. ಆದರೆ ನಮ್ದು ಇದ್ರಲ್ಲಿ ಹಂಗಲ್ಲ, ಇವತ್ತು 10 ರೂಪಾಯಿ ದುಡಿದ್ರು ನನ್ನ ದುಡ್ಡೆ, 100 ರೂಪಾಯಿ ದುಡಿದ್ರು ನನ್ನ ದುಡ್ಡೆ. ಅದರಲ್ಲಿ ಇನ್ನೊಂದೇನು ಅಂದರೆ ಗೌರ್ಮೆಂಟ್ ಇದರೊಳಗಡೆ ಬಂದಾಗ ನಾವು ಪ್ರತಿಯೊಂದಕ್ಕೂ ನಾವು ಅವ್ರು ಏನು ಹೇಳ್ತಾರೆ ಅದು ಗೌರ್ಮೆಂಟನ್ನು ಪಾಲಿಸಲೇಬೇಕಾಗುತ್ತೆ. ಇಲ್ಲಿ ನನಗೆ ಬೇಕಾದ ನಾನು ಬಾಕಲು ತಗೊಬೋದು, ಬೇಕಾದ ಹೋಗ್ಬೋದು, ನಾನು ಪ್ರತಿಯೊಂದು ವಿಚಾರದಲ್ಲೂ ನಾನು ಇದರಲ್ಲೆಲ್ಲ ಮಾಡ್ಕೊಳಕ್ಕೆ ಒಂದು ಅನುಕೂಲ ಇದೆ. ಸೊ ಹಂಗಾಗಿ ನನಗಿದು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ.
2: ಸೂಪರ್ ಸರ್. ಈಗ ಸುಮಾರು ಈಗ 1 ವರ್ಷದ ಅನುಭವದಲ್ಲಿ ಯಾವತ್ತೊಂದು ದಿನ ತುಂಬ ಖುಷಿ ಆಯಿತು, ನಾನು ಈ ಫೀಲ್ಡಿಗೆ ಬಂದಿದ್ದಕ್ಕೂ ಸಾರ್ಥಕತೆ ಸಿಕ್ತು ಅಂತ ಯಾವತ್ತಾದ್ರೂ ಅನಿಸಿದೆಯಾ?
3: ಖಂಡಿತವಾಗ್ಲೂ ಅನಿಸಿದೆ ಮೇಡಮ್. ಯಾಕೆಂದರೆ ಇದು ನನಗೆ ನಾನು ಸೇರ್ಕೊಂಡಿರ್ತಕ್ಕಂಥ ಮೊದಲನೇ ತಿಂಗಳಲ್ಲೇ ನನಗೆ ಅನುಭವ ಆಗೋಗಿದೆ. ಯಾಕಂದರೆ ನನ್ನ ಫ್ರೆಂಡ್ಸ್ಗಳು ಇದ್ದಾರೆ, ನನ್ನ ಕ್ಲಾಸ್ಮೇಟ್ಸ್ಗಳು, ಅವರೆಲ್ಲರೂ ಗೌರ್ಮೆಂಟ್ ಜಾಬಲ್ಲಿದ್ದಾರೆ. ಸೊ ಅವರು ಬಂದಾಗಿಲ್ಲ ಅನ್ಕೊತಾರೆ, ಅಪ್ಪ ಸುಮ್ಮನೆ ಯಾಕೆ ನಾನು ಗೌರ್ಮೆಂಟ್ ಜಾಬಿಗೆ ಹೋದ್ವಿ ಮಾರೆ, ನೋಡಲ್ಲಿ ಇಷ್ಟೇ ಇದೇ ಮಾಡಬೇಕು, ಅವ್ರು ಹೇಳಿದ್ದು ಹೋಗಲೇಬೇಕು, ಯಾರು ಇದಾದ್ರೂ ಬಿಡೋಂಗಿಲ್ಲ ನಾವು, ಇದು ಭಾಳ ಅನುಕೂಲವಾಗಿದೆ, ನಿನಗೆ ಬೇಕಾದಂಗೆ ಎಲ್ಲ ಥರದ್ರೂ ಎಂಜಾಯ್ಮೆಂಟ್ ಇರ್ತೀಯ, ಹೊರಗಡೆ ಹೋಗಿ ಸುತ್ತೊಡ್ತೀಯ, ಅದು ಹೋಗ್ತೀಯ, ಇದು ಹೋಗ್ತೀಯ, ಅಂಗಡಿನೂ ಮಾಡ್ತೀಯ, ಎಲ್ಲ ಮಾಡ್ತೀಯ ಅಂತಾರೆ. ಆ ವಿಚಾರದಲ್ಲಿ ನನಗೆ ಯಾವತ್ತೂ ಅನಿಸಿದೆ ಇದು ನಾನು ತೊಗೊಂಡಿದ್ದ ಡಿಸಿಷನ್ ಸರಿ ಇದೆ ಅಂತ.
2: ಯಾವತ್ತಾದರೂ ಬೇಜಾರು ಅನಿಸಿದ್ಯಾ, ಛೇ ಇದ್ರ ಬದಲು ಬೇರೆ ಜಾಬ್ ಮಾಡ್ಬೋದಿತ್ತೇನೋ ಅಂತ?
3: ಅದು ಅನಿಸಿದ್ದು ಉಂಟು. ಯಾವಾಗ ಅಂದರೆ ಅದು ನನ್ನ ಯೋಚನೆಯಲ್ಲಿ ಬಂದಾಗಲ್ಲ, ಬೇರೆಯವರು ಈಗ ಕೆಲಸದಲ್ಲಿ ಒಳ್ಳೊಳ್ಳೆ ಕೆಲಸ, ನನ್ನ ಫ್ರೆಂಡ್ಸ್ಗಳೆಲ್ಲ KSIS ಆಫೀಸರ್ಸ್ಗಳು ಇದ್ದಾರೆ, ಅಂಥರೆಲ್ಲ ಬಂದಾಗ ಏ ಯಾಕೋ ನೀನು ಕಷ್ಟಪಟ್ಟು ಸುಮ್ಮನೆ ಯಾಕೆ ಓದೆ ಮರಿ 18 ವರ್ಷ ನೀನು, ಅದನ್ನೇ ಸುಮ್ಮನೆ ನೀನು ಇದಿಂಥವ ಕೆಲಸ ಮಾಡ್ಕೊಂಡಿರ್ಬೋದಿತ್ತಲ್ಲ, ಓದಿದ್ದು ಯಾಕೆ ಸುಮ್ಮನೆ 18 ವರ್ಷ ವೇಸ್ಟ್ ಮಾಡಿದೆ ಅಂದಾಗ ಒಂದು ಸ್ವಲ್ಪ ಯೋಚನೆ ಬರ್ತಿತ್ತು. ಹೌದಲ್ಲ ಇವ್ರು ಹೇಳ್ತಿರೋದು ಕರೆಕ್ಟು, ನಾನು ಯಾಕೆ 18 ವರ್ಷ ಸುಮ್ಮನೆ ಓದಬೇಕಿತ್ತು, ಕೆಲಸ ಮಾಡೋದಕ್ಕಿಲ್ಲ, ಯಾರ ಹತ್ರನಾದರೂ ಸೇರ್ಕೊಂಡಿದ್ರೆ ಆಗ್ಬಿಡೋದಲ್ಲ ಅಂದಿದ್ದು ಉಂಟು. ಆದರೆ ಅವನ್ನೆಲ್ಲ ಯೋಚನೆ ಮಾಡಿ ನನ್ನ ಲೈಫನ್ನು ಯೋಚನೆ ಮಾಡ್ಕೊಂಡಾಗ ಇಲ್ಲ ನಾನು ತೊಗೊಂಡಿರೋ ಡಿಸಿಷನ್ ಕರೆಕ್ಟಾಗಿದೆ ಅಂತ ಅನಿಸಿದೆ.
2: ಸೂಪರ್ ಸರ್. ಹಾಗಿದ್ರೆ ಗಿರೀಶ್ ಅವರೇ, ಈಗ ನಮ್ಗೆ ನಿಮ್ಮ ಈ ವರ್ಷದ ಗಿಫ್ಟ್ ಅಂಡ್ ನಾವೆಲ್ಟೀಸ್ ಅಲ್ಲಿ ಏನೆಲ್ಲ ಸಿಗುತ್ತೆ ಇದ್ರ ಬಗ್ಗೆ ಹೇಳಿ ಸರ್.
3: ಮೇಡಮ್, ಇಲ್ಲಿ ಬಂದ್ಬಿಟ್ಟು

0: ಈಗ ಸ್ಕೂಲು ಕಾಲೇಜ್ಗಳು ಹತ್ತಿರ ಇರೋದ್ರಿಂದ ಸ್ಟೇಷನರಿ ಐಟಮ್ನು 90% ಸ್ಟೇಷನರಿ ಐಟಮ್ನ ನಾನು ಇಲ್ಲಿ ಇಟ್ಟಿದ್ದೀನಿ. ಇವನ್ನು ಎಲ್ ಕೆ ಜಿ ಹುಡುಗರಿಂದ ಹಿಡಿದು ಅಪ್ ಟು ಡಿಗ್ರಿ ತನಕ ಏನು ಓದ್ತಾರೆ ಎಲ್ಲ ಮಕ್ಕಳಿಗೂ ಸಂಬಂಧಪಟ್ಟಂತೆ ನೋಟ್ಬುಕ್ಗಳಾಗಿರ್ಬೋದು, ಪೆನ್ಸಿಲು, ಪೆನ್ನು ಈ ಥರ, ಮತ್ತು ಕ್ರಾಫ್ಟ್ಗೆ ಯೂಸ್ ಆಗೋಂಥ ಮತ್ತು ಪ್ರಾಜೆಕ್ಟ್ ವರ್ಕಿಗೆ ಯೂಸ್ ಆಗೋಂಥ ಪ್ರಾಡಕ್ಟ್ಸ್ ಆಗಿರ್ಬೋದು ಅದೆಲ್ಲದೂ ಇದೆ. ಮತ್ತು ಇನ್ಕ್ಲೂಡಿಂಗ್ ಗೇಮ್ಸ್ ಆಡಲಿಕ್ಕಂತೂ ಸಹ, ಚಿಲ್ಡ್ರನ್ಸಿಗೆ ಬೇಕಾಗಿರ್ತಕ್ಕಂಥ ಟಾಯ್ಸ್ ಆಗಿರ್ಬೋದು, ಮೆಟೀರಿಯಲ್ಸು, ರಿಮೋಟ್ ಕಂಟ್ರೋಲಿಂದು, ಕೀ ಇದ್ರದ್ದು, ಮಾಮೂಲಿ ಮೂಮೆಂಟ್ ಆಗೋಂಥ ಅಂಥವೆಲ್ಲ ಐಟಮ್ಗಳು ಮಕ್ಕಳಿಗೆ ಸಂಬಂಧಪಟ್ಟಂಗಿದೆ. ಅದಲ್ಲದೆ ಸ್ಪೋರ್ಟ್ಸಿಗೆ ಸಂಬಂಧಪಟ್ಟಂಗೆ ಬಂದರೆ ನನ್ನ ಹತ್ರ ಕೇರಮ್ ಮೆಟೀರಿಯಲ್ಸ್ ಆಗಿರ್ಬೋದು, ಚೆಸ್ ಮೆಟೀರಿಯಲ್ಸ್ ಆಗಿರ್ಬೋದು, ಬೋರ್ಡ್ಗಳು, ಕ್ರಿಕೆಟ್ ಆಡೋದು, ಆಮೇಲೆ ವಾಲಿಬಾಲು, ಈ ಥರದ್ದೆಲ್ಲ ಮೆಟೀರಿಯಲ್ಸ್ಗಳು ನನ್ನ ಹತ್ರ ಸಿಗುತ್ತೆ. ಪ್ಲಸ್ ಅದಲ್ಲದೇ ನಾನು ದೊಡ್ಡ ದೊಡ್ಡ ಸ್ಪೋರ್ಟ್ಸ್ಗಳಿಗೆ ಇವೆಂಟ್ಗಳಿಗೂ ಸಹ ನಾನು ಮೊಮೆಂಟೋಸ್ ಆಗಿರ್ಬೋದು, ಟ್ರೋಫಿಗಳಾಗಿರ್ಬೋದು, ಶಾಲು, ಹಾರಗಳಾಗಿರ್ಬೋದು, ಆಮೇಲೆ ಈಗ ನಾವು ಸನ್ಮಾನ ಮಾಡಲಿಕ್ಕೆ ಪೇಟ ಆ ಥರದ್ದೆಲ್ಲ ಆಗುತ್ತೆ, ಆ ಥರ ಮೆಟೀರಿಯಲ್ಸು ನನ್ನ ಹತ್ರ ಸಿಗುತ್ತೆ. ಅದಲ್ಲದೇ ಗಿಫ್ಟ್ ಐಟಮ್ಸಲ್ಲಿ ಚೈನಾ ಐಟಮ್ಸ್ ಎಲ್ಲ ಸಿಗುತ್ತೆ, ಮತ್ತು ಹ್ಯಾಂಡಿಕ್ರಾಫ್ಟ್ ಐಟಮ್ಸ್ ಸಿಗುತ್ತೆ, ಟೆಡ್ಡಿ ಬೇರ್ಗಳು ಆಲ್ಮೋಸ್ಟ್ ಆಲ್ ಎಲ್ಲ ಥರದ ಟೆಡ್ಡಿ ಬೇರ್ಸ್ ಐಟಮ್ ಸಿಗುತ್ತೆ, ಫೋಟೋ ಫ್ರೇಮ್ಸ್ಗಳು ಸಿಗುತ್ತೆ, ಈಗಿನ ಟ್ರೆಂಡ್ ಆಗಿರ್ತಕ್ಕಂಥ ಫೋಟೋ ಫ್ರೇಮ್ಗಳು, ರಾಧಾಕೃಷ್ಣ, ಗಣಪತಿ, ಹೀಗೆ ಹಲವಾರು ಏನೇನು ಫೋಟೋ ಫ್ರೇಮ್ಸ್ ಇಂದ ಅದು ಎಲ್ಲ ಥರದ ಪ್ರಾಡಕ್ಟು ಸಿಗುತ್ತೆ. ಅದು ಅಲ್ಲದೇ ಕಾಸ್ಮೆಟಿಕ್ಸ್ ಇದೆ, ಮತ್ತು ಹಿಂಗ್ ಮನೆಗೆ ಬೇಕಾಗಿರ್ತಕ್ಕಂಥ ಇತರೆ ವಸ್ತುಗಳು, ಅಗತ್ಯವಾಗಿ ಪ್ರತಿನಿತ್ಯ ಬೇಕಾಗಿರೋಂಥ ವಸ್ತುಗಳು ಆಗಿರ್ಬೋದು, ಅದೆಲ್ಲದೂ ಸಹ ನನ್ನ ಹತ್ರ ಸಿಗುತ್ತೆ. ಮತ್ತು ಪ್ಲಸ್ ಚಾಕ್ಲೇಟು, ಬಿಸ್ಕೆಟು, ಈ ಥರ ಎನಿ ಒನ್ ಐಟಮ್ನ ನಾನು ಇಲ್ಲಿ ಕವರೇಜ್ ಮಾಡಿದ್ದೀನಿ. ಇದರ ಉದ್ದೇಶ ಏನು ಅಂತಂದರೆ, ಹೌದು, ಇದ್ರ ಉದ್ದೇಶ, ಆಮೇಲೆ ಜೆರಾಕ್ಸ್ ಸಹ ಮಾಡ್ತೀನಿ, ಪ್ರಿಂಟಿಂಗ್ಸು ಆಗಿರ್ಬೋದು, ಆಮೇಲೆ ಇದ್ರ ಕಲರ್ ಜೆರಾಕ್ಸ್ ಆಗಿರ್ಬೋದು, ಈ ಥರದ್ದು ನನ್ನ ಹತ್ರ ಇದೆ. ಅದಲ್ಲದೇ ಇದ್ರ ಜೊತೆಗೆ ಕಸ್ಟಮರ್ಸ್ ಏನು ಬಂದು ಕೇಳ್ತಾರೆ, ಸೊ ಅವರಿಗೆ ಹೋಗ್ಲಿಕ್ಕೆ ದೂರ ಆಗುತ್ತೆ ಅಂಥ ಐಟಮ್ಗಳು ನಮಗೆ ಇಲ್ಲಿ ಬೇಕು ಅಂದರೆ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಆಗಿರ್ಬೋದು, ಈ ಥರದ್ದೆಲ್ಲವೂ ಸಹ ತರಿಸ್ಕೊಡೋವಂಥ ವ್ಯವಸ್ಥೆ ನಾನು ಮಾಡ್ತಾಯಿದ್ದೀನಿ. ಅದಲ್ಲದೇ ಇನ್ನೊಂದು ಮೇಡಮ್, ಟೈಲರಿಂಗ್ ಸಂಬಂಧಪಟ್ಟಂತೆ ಎಲ್ಲ ಪ್ರಾಡಕ್ಟ್ಸು ಇದೆ, ಲೈನಿಂಗ್ ಆಗಿರ್ಬೋದು, ಫಾಲ್ಸ್ ಆಗಿರ್ಬೋದು, ಬಟನ್ಸ್ ಆಗಿರ್ಬೋದು, ಹುಕ್ಸ್ಗಳಾಗಿರ್ಬೋದು, ಈ ಥರ ಟೈಲರಿಂಗ್ಸ್ ಐಟಮ್ಸನ್ನು ಸಹ ನಾನು ಇಲ್ಲಿ ಕವರ್ ಮಾಡಿದ್ದೀನಿ.
1: ಸೂಪರ್ ಗಿರೀಶ್ ಅವರೇ, ಯಾಕಂದರೆ ಈಗ ಒಂದು ಗಿಫ್ಟ್ ಅಂಗಡಿ ಅನ್ನುವಾಗ ಬರೀ ಗಿಫ್ಟ್ ಐಟಮ್ಗಳನ್ನ ನಾವು ನೋಡ್ಬೋದು, ಹಾಗೇ ನಾವೆಲ್ಟೀಸ್ ಅನ್ನುವಾಗ ಅಲ್ಲಿ ಮಾಮೂಲಿ ಕಾಸ್ಮೆಟಿಕ್ಸು ಹಾಗೆ ಆಟ ಸಾಮಾನು ಸಿಗ್ಬೋದೇನೋ ಅಂತ ಅನ್ಕೋಬೋದು. ಆದರೆ ನಿಮ್ಮಲ್ಲಿ ಎ ಟು ಝೆಡ್ ಎಲ್ಲಾನು ಇಟ್ಟಿದ್ದೀರಾ. ಫಾರ್ ಎಕ್ಸಾಂಪಲ್, ಈಗ ಟೈಲರಿಂಗ್ ಬೇಕಾಗಿರುವಂಥ ಐಟಮ್ಸ್ ಇರ್ಬೋದು, ಹಾಗೆ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಿಂದಿರ್ಬೋದು, ಜೊತೆಗೆ ಗಿಫ್ಟು ಹಾಗೆ ಸ್ಟೇಷನರೀಸ್ ಎಲ್ಲಾನು ಕೂಡ ಇಟ್ಟಿದ್ದೀರಾ. ಈ ಐಡಿಯಾ ನಿಮಗೆ ಹೇಗೆ ಬಂತು, ಇದ್ರ ಬಗ್ಗೆ ಹೇಳ್ಬೋದಾ?
0: ಮೇಡಮ್, ಇದು ಏನು ಅಂದರೆ, ಆ್ಯಕ್ಚುಲಿ ನನಗೆ ಫಸ್ಟು ನಾನು 2008 ನಾನು ಆಗಲೇ ಹೇಳಿದ ಹಾಗೆ 2008 ನನಗೆ ಇದೊಂದು ಅನುಭವ ಇತ್ತು. ಏನಕ್ಕೆ ಇದು ಅನುಭವ ಆಗಿತ್ತು ಅಂದರೆ, ನಾನು ಒಬ್ಬ ಸ್ಟೂಡೆಂಟ್, ಆವಾಗ ಇನ್ನೂ ನಾನು ಓದ್ತಾ ಇದ್ದೆ, ಫೈನಲ್ ಇಯರ್ ಡಿಗ್ರಿ, ಸಾರಿ ಮಾಸ್ಟರ್ ಡಿಗ್ರಿನ ನಾನು ಮಾಡ್ತಾ ಇರುವಾಗ ಆ ಬಿಸ್ನೆಸ್ ಮಾಡಿದ್ದು. ನನಗೆ ಸ್ಟೂಡೆಂಟ್ಸು ಬಂದು ಅಲ್ಲಿ ನಾನು ಫಸ್ಟ್ ಶಾಪ್ ಮಾಡಿರ್ತಕ್ಕಂಥ ಸುತ್ತಮುತ್ತದಲ್ಲಿ ಟೋಟಲ್ಲು 4,800 ಜನ ಸ್ಟೂಡೆಂಟ್ಸ್ ಇದ್ರು, ಅಂದರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು, ಹಾಸ್ಟೆಲ್ಸ್ಗಳು ಪ್ರತಿಯೊಂದು ಇರೋದ್ರಿಂದ ಅವ್ರು ಬಂದು ನಮಗೆ ಹಿಂಗೆ ಕೇಳ್ತಾ ಇದ್ರು, ಈ ಥರ ಪ್ರಾಡಕ್ಟ್ ಬೇಕು, ಈ ಥರ ತರಿಸಿ, ಇದು ತುಂಬ ಮೂಮೆಂಟ್ ಆಗುತ್ತೆ, ಈ ಥರ ನಮಗೆ ಬಂದು ಹೇಳ್ತಾ ಇದ್ರು. ಅದೊಂದು ಸಜೆಷನ್ ತೊಗೊತಾ ಇದೆ. ಅದಲ್ಲದೇ ನಾನೊಬ್ಬ ಸ್ಟೂಡೆಂಟ್ ಆಗಿರೋದ್ರಿಂದ ಸ್ಟೂಡೆಂಟ್ಸಿಗೆ ಏನೇನು ಬೇಕಾಗತ್ತೆ ಆ ಥರದನ್ನು ಕ್ಯಾಚ್ ಮಾಡ್ತಾ ಇದ್ದೀವಿ. ಪ್ಲಸ್ ಈಗ ಮಕ್ಕಳು, ಹೆಣ್ಮಕ್ಳು ಮನೆಗಿರೋ ಅವ್ರು ಏನೇನೆಲ್ಲ ಯೂಸ್ ಮಾಡ್ತಾರೆ ಪ್ರಾಡಕ್ಟ್ಸನ್ನು, ಅಂಥ ಯಾವ ಪ್ರಾಡಕ್ಟ್ಸನ್ನು ಇಟ್ಟರೆ ಚೆನ್ನಾಗಿ ಮೂಮೆಂಟ್ ಆಗುತ್ತೆ, ಈ ಥರದ್ರ ಬಗ್ಗೆ 1x1x1 2 ವರ್ಷ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೆ. ಅದು ನನಗೆ ಈಗ ಯೂಸಿಗೆ ಬಂತು. ಪ್ಲಸ್ ಅದಲ್ಲದೇ ನಾನು ಒಬ್ಬ ಸ್ಪೋರ್ಟ್ಸ್ ಮ್ಯಾನು, ನಾನು ಸ್ಟೇಟ್ ಲೆವೆಲಲ್ಲೆಲ್ಲ ಕ್ರಿಕೆಟ್ ಆಡೋಂಥ ಇದು, ನಾನು 2-3 ಸಾರಿ ಸಹ ಸ್ಟೇಟ್ ಲೆವೆಲಲ್ಲಿ ನಾನು ವಿನ್ನರ್ಸ್ ಆಗಿದ್ದೀನಿ. ಹೀಗಾಗಿ ಸ್ಪೋರ್ಟ್ಸಿನ ಬಗ್ಗೆ ನನಗೆ ತುಂಬ ನಾಲೆಜ್ ಇದ್ದಿದ್ದರಿಂದ ನನ್ನ ಜೊತೆ ಆಡ್ತಕ್ಕಂಥ ಹುಡುಗರು ಆಗಿರ್ಬೋದು ಅಥವಾ ಇಲ್ಲಿ ಸುತ್ತಮುತ್ತ ಆಡಿರ್ತಕ್ಕಂಥ ಸ್ಪೋರ್ಟ್ಸಿಂದು ಆ ಮೆಟೀರಿಯಲ್ಸ್ ಇಟ್ಟರೂ ಸಹ ಅವ್ರಿಗೆ ಸಪೋರ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಆ ಥರ ಸ್ಪೋರ್ಟ್ಸಿನ ಮೆಟೀರಿಯಲ್ಸನ್ನು ಸಹ ಇಟ್ಟಿದ್ದೀನಿ.
1: ಸೂಪರ್ ಗಿರೀಶ್ ಅವರೇ, ನೀವೊಬ್ಬರು ಸ್ಪೋರ್ಟ್ಸ್ ಪರ್ಸನ್ ಆಗಿರೋದ್ರಿಂದ ಸ್ಪೋರ್ಟ್ಸ್ಗೆ ಬೇಕಾಗಿರುವಂಥ ಐಟಮ್ಗಳು ಕೂಡ ಇಟ್ಟಿದ್ದೀರಾ, ಹಾಗೆಯೇ ನಿಮ್ಮ ಶಾಪಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಕೂಡ ಐಟಮ್ಸ್ ಇದೆ, ಇದನ್ನೆಲ್ಲ ನೋಡೋಕೆ ತುಂಬ ಖುಷಿ ಆಗ್ತಿದೆ. ಹಾಗಿದ್ರೆ ಪ್ರೀತಿಯ ಕೇಳುಗರೆ, ಗಿರೀಶ್ ಅವ್ರ ಜೊತೆ ಇನ್ನೊಂದಿಷ್ಟು ಮಾತಾಡೋಣ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಚಿಕ್ಕ ವಿರಾಮ ತಗೊಳ್ಳಿ. ನೀವು ಕೇಳ್ತಾ ಇದ್ದೀರಾ ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ, ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಯಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ

0: ಅರ್ಪಿತಾ ಕೇಳುಗರ, ಇವತ್ತಿನ ನಮ್ಮ ಈ ಬಿಸ್ನೆಸ್ ಪ್ಲಸ್ ಕಾರ್ಯಕ್ರಮದಲ್ಲಿ ವರ್ಷಿತ್ ಗಿಫ್ಟ್ ಅಂಡ್ ನಾವೆಲ್ಟೀಸ್ ನ ಮಾಲೀಕರಾಗಿರುವಂತಹ ಗಿರೀಶ್ ಅವರು ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ರು. ಹಾಗೆ ಗಿರೀಶ್ ಅವರು ಕೇವಲ ಬಿಸ್ನೆಸ್ ಪರ್ಸನ್ ಅಲ್ಲ, ಅವರು MA BEd ಗ್ರಾಜ್ಯುಯೇಟ್, ಜೊತೆಗೆ ಸ್ಟೇಟ್ ಲೆವೆಲಲ್ಲಿ ಕ್ರಿಕೆಟ್ ಪ್ಲೇಯರ್ ಕೂಡ ಆಗಿದ್ದಾರೆ. ಆದರೂ ಕೂಡ ಸ್ವಂತ ಉದ್ಯೋಗವನ್ನೇ ಮಾಡಬೇಕು ಅಂತೇಳಿ ಈ ಬಿಸ್ನೆಸ್ ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಹಾಗಿದ್ರೆ ಅವ್ರ ಜೊತೆ ಮಾತುಕತೆ ಮುಂದುವರಿಸೋಣ ಅಲ್ವಾ?
1: ಓಕೆ ಸರ್, ಹಾಗಿದ್ರೆ ವ್ಯಾಪಾರ ಹೇಗ್ ನಡೀತಾ ಇದೆ?
2: ಮೇಡಮ್, ವ್ಯಾಪಾರದ ಬಗ್ಗೆ ನಾವು ಹೀಗೆ ನಡೆಯುತ್ತೆ ಅಂತಂದೇಳಿ ಯಾವ ಬಿಸ್ನೆಸ್ ಅಲ್ಲೂ ನಾವು ಜಡ್ಜ್ ಮಾಡ್ಲಿಕ್ಕೆ ಆಗಲ್ಲ. ಒಂದು ದಿವಸ ಅದೇ ಹೇಳ್ತಾರಲ್ಲ, ಎವ್ರಿ ಡೇ ನಾಟ್ ಎ ಸಂಡೇ ಅಂತಂದು ಹೇಳ್ತಾರಲ್ಲ, ಹಾಗಾಗಿ ಪ್ರತಿ ದಿವಸನು ನಾವು ಇಷ್ಟೇ ಆಗುತ್ತೆ ಹೀಗೆ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಲಿಕ್ಕೆ ಆಗಲ್ಲ. ಆದರೆ ನನ್ನ ಬಿಸ್ನೆಸ್ಸಲ್ಲಿ ನಾನೀಗ ಸ್ಟಾರ್ಟ್ ಮಾಡಿ ಒಂದು ವರ್ಷ ಈ ವಾರದಲ್ಲಾಗಿರೋದ್ರಿಂದ ನನಗೆ ಸ್ಟಾರ್ಟಿಂಗ್ ಫಸ್ಟ್ ಮೊದಲು ಬಂದಂಥ 6 ತಿಂಗಳಲ್ಲಿ ನಾನು ಬಿಸ್ನೆಸ್ ಮಾಡಿದಾಗ ತುಂಬಾ ನನಗೆ ಅನಿಸಿತ್ತು, ಇಲ್ಲ ವ್ಯವಹಾರ ಆಗ್ತಾಯಿಲ್ಲ ಇದು, ನಾನು ಜಾಗ ಚೇಂಜ್ ಮಾಡಬೇಕಿತ್ತೇನೋ, ಆ ಥರ ಒಂದು ಫೀಲಿಂಗ್ಸ್ ಬಂದಿದ್ದು ಉಂಟು. ಅದಾದಮೇಲೆ ಈಗ ಅದಕ್ಕೆ ಈಗ ನಾನು ಕಂಪೇರ್ ಮಾಡಿಕೊಂಡ್ರೆ ಮೇಡಮ್ ಯಾವುದೂ ಇಲ್ಲ, ನನಗೆ ಅವರೇಜ್ ಆಗಿ ನನ್ನ ಸಂಬಳದ ಜೊತೆಗೆ ನನ್ನ ಎಲ್ಲ ವ್ಯವಹಾರಗಳ ಕಟ್ಟಿ ನೋಡಿಕೊಂಡು ಸಹ ನನಗೆ ಚೆನ್ನಾಗಿದೆ ವ್ಯವಹಾರ, ದಿನೇ ದಿನೇ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಸೊ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಇದು ಮಾಡಿದ್ದು ನಾನು ಒಳ್ಳೆಯದಾಯ್ತು ಈ ಜಾಗದಲ್ಲಿ ಅಂತ.
0: ಸರ್, ಹಾಗಿದ್ರೆ ಇಲ್ಲಿರುವಂಥ ಐಟಮ್ಸ್ಗಳನ್ನೆಲ್ಲ ಎಲ್ಲಿಂದ ತರ್ತೀರಾ ಸರ್ ನೀವು?
2: ಮೇಡಮ್, ಇಲ್ಲಿಂದ ನಾನು, ಯಾಕಂದರೆ ನನ್ನಲ್ಲಿರ್ತಕ್ಕ ಎಲ್ಲ ಥರದ ಪ್ರಾಡಕ್ಟ್ಸ್ ಇರೋದ್ರಿಂದ ನಾನೇನು ಮಾಡ್ತೀನಿ ಅಂದರೆ ಒಂದು 4-5 ಡಿಸ್ಟಿಕ್ಕಿಂದ ಐಟಮ್ಸನ್ನು ತರಿಸ್ತೀನಿ. ಹುಬ್ಳಿಯಿಂದ ತರಿಸ್ತೀನಿ, ಬೆಂಗಳೂರಿಂದ ತರಿಸ್ತೀನಿ, ಸಾಗರ, ಹೀಗೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಸಾಗರದಿಂದ ಬರುತ್ತೆ ಐಟಮು, ಭದ್ರಾವತಿಯಿಂದ ಬರುತ್ತೆ. ಕೆಲವೊಂದು ಐಟಮ್, ಮೇಜರ್ ಐಟಮ್ನೆಲ್ಲ ನಾವು ಶಿವಮೊಗ್ಗದಲ್ಲೇ ಪರ್ಚೇಸ್ ಮಾಡ್ತೀವಿ. ಏಕೆ ಶಿವಮೊಗ್ಗದಲ್ಲಿ ಅಂದರೆ ನಮಗೆ ಹೊರಗಡೆ ರೇಟನ್ನು ಶಿವಮೊಗ್ಗದಲ್ಲಿ ಕೊಡ್ತಾರೆ. ಈಗ ನಾನು ಬೆಂಗಳೂರಿಂದ ಮತ್ತು ಹುಬ್ಳಿಯಿಂದೆಲ್ಲ ಮತ್ತು ಮುಂಬೈಯಿಂದನೂ ಬರುತ್ತೆ ಕೆಲವೊಂದು ಐಟಮ್ಸು, ಟ್ರೋಫಿ ಆ ಥರದ್ದೆಲ್ಲ ಮುಂಬೈಯಿಂದ ತರಿಸ್ತೀನಿ. ಆದರೆ ಐಟಮ್ಗಳು ನಮಗೆ ಅಲ್ಲೇ ರೇಟಿಗೆ ಇಲ್ಲೇ ರೇಟಿಗೆ ನಾವು ಕಂಪೇರ್ ಮಾಡಿಕೊಂಡಾಗ ನಾವಿಲ್ಲಿಂದ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು ಅಥವಾ ನಾವಿಲ್ಲಿಂದ ಬಿಟ್ಟು ಹೋಗಿ ಒಂದು ಡೇ ನಾನು ಯೂಸ್ ನನ್ನ ಟೈಮ್ ಸ್ಪೆಂಡ್ ಮಾಡಿ ನಾನು ತೊಗೊಂಬರೋದಕ್ಕೆ ಏನು ಟ್ರಾನ್ಸ್ಪೋರ್ಟ್ ಅದೆಲ್ಲ ಏನು ಖರ್ಚು ಬೀಳುತ್ತೆ ಬೆಂಗಳೂರಿಗೆ ಹೋದರೆ, ಅದೇ ರೇಟನ್ನೇ ಇಲ್ಲಿ ಶಿವಮೊಗ್ಗದಲ್ಲೂ ಸಹ ಕೆಲವೊಂದು ಶಾಪ್ಗಳು ನನಗೆ ಕೊಡ್ತಾರೆ. ಯಾಕಂದರೆ ನನ್ನ ಹಳೆ ಪರಿಚಯ ಆಗಿರೋದ್ರಿಂದ ನನಗೆ ರೇಟು ಸಹ ಚೆನ್ನಾಗಿದೆ. ಸೊ ನಾನು ಮ್ಯಾಕ್ಸಿಮಮ್ ಶಿವಮೊಗ್ಗದಲ್ಲೇ ಲೋಕಲ್ ತರ್ತೀನಿ. ಇಂಪಾರ್ಟೆಂಟ್ ಐಟಮ್ಸ್ ಆಗಿರ್ಬೋದು, ಗಿಫ್ಟ್ ಐಟಮ್ಸು, ಈ ಥರ ಟ್ರೋಫಿ, ಈ ಥರದ್ದೆಲ್ಲ ಏನಾಗುತ್ತೆ, ನಾನು ಔಟ್ ಸೈಡಿಂದ ಬೆಂಗಳೂರು, ಮುಂಬೈ ಮತ್ತು ಹುಬ್ಳಿ ಈ 3 ಇದರಿಂದ ತರಿಸ್ತೀನಿ.
0: ಸೂಪರ್ ಸರ್, ನಿಜವಾಗ್ಲೂ ನಿಮ್ಮ ಬಗ್ಗೆ ತುಂಬ ಖುಷಿ ಆಗ್ತಿದೆ, ಯಾಕಂದರೆ ನೀವೊಬ್ಬರು MA BEd ಸ್ಟೂಡೆಂಟ್, ಜೊತೆಗೆ ಸ್ಟೇಟ್ ಲೆವೆಲ್ ಕ್ರಿಕೆಟ್ ಪ್ಲೇಯರ್ ಕೂಡ. ಹೀಗಿರುವಾಗ ಈಗಿನ ಜನ್ರೇಷನ್ ಅವರು, ನಾನು ತುಂಬ ಡಬಲ್ ಡಿಗ್ರಿ ಮಾಡಿದ್ದೀನಿ, ನಾನು ಯಾಕೆ ಓನ್ ಬಿಸ್ನೆಸ್ ಮಾಡಬೇಕು, ಈ ರೀತಿ ಎಲ್ಲ ಕೆಲವರು ಯೋಚನೆ ಮಾಡೋದಿರ್ತಾರೆ. ಸೊ ಅಂಥ ಯುವಕರಿಗೆ ನೀವೇನು ಹೇಳೋಕೆ ಇಷ್ಟಪಡ್ತೀರಾ?
2: ಮೇಡಮ್, ನನ್ನ ಪ್ರಕಾರ ಎಜುಕೇಷನ್ ಅನ್ನೋದು ಒಂದು ನಾಲೆಡ್ಜ್ ಅಷ್ಟೇ. ನಾನು ಅಷ್ಟು ಓದಿದ್ದೀನಿ, ಇಷ್ಟು ಓದಿದ್ದೀನಿ ಅಂತ ಅಂದರೆ ನನ್ನ ಒಂದು ತಿಳುವಳಿಕೆಗೋಸ್ಕರ ನಾನು ಓದ್ಕೊಬೇಕು ಬಿಟ್ಟರೆ, ನಾನು ಇಷ್ಟು ಓದಿದ್ದೀನಿ, ನಾನ್ಯಾಕೆ ಈ ಕೆಲಸ ಮಾಡಬೇಕು ಅನ್ನೋದಾದರೆ ಆ ವ್ಯಕ್ತಿ ಓದಕ್ಕೆ ಹೋಗದೇ ಇರೋದೇ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಯಾಕೆ ಅಂದರೆ ನಾನು ಒಬ್ಬ ಡಿಗ್ರಿ ಆಗಿರ್ಬೋದು, ಈಗಿನ ಮಕ್ಕಳೆಲ್ಲ ಹಾಗೆ ಹೇಳೋದು, ನಾನು ಡಿಗ್ರಿ ಮಾಡಿದ್ದೀನಿ ಅಂತಂದರೆ ನಾನೇ ಕೆಲವು ಟೈಮಲ್ಲಿ ಇಂಟರ್ವ್ಯೂ ಮಾಡ್ಕೊಂಡಿದ್ದೇನೆ. ಅಂದರೆ ನಾನು ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಲ್ಲಿದ್ದಾಗ ನಾನು ಏರಿಯಾ ಮ್ಯಾನೇಜರ್ ಆಗಿದ್ದೆ. ಆ ಟೈಮಲ್ಲಿ ನನಗೆ ಅಸಿಸ್ಟೆಂಟ್ಗಳು ಬೇಕಾದಾಗ ನಮಗೆ ಬೇಕಾಗೋದು ಮಿನಿಮಮ್ ಡಿಗ್ರಿ ಇರುತ್ತೆ, ಕ್ವಾಲಿಫಿಕೇಷನ್ ಮಿನಿಮಮ್ ಡಿಗ್ರಿ ಇರುತ್ತೆ. ಅಂಥ ಸ್ಟೂಡೆಂಟ್ಸ್ಗಳನ್ನ ಕರ್ಕೊಂಡು ನಾವು ಇಂಟರ್ವ್ಯೂ ಮಾಡಿದಾಗ ಅವ್ರು ಹೇಳೋರು, ಸರ್ ನಾನು ಡಿಗ್ರಿ ಓದಿದ್ದೀನಿ, ಸರ್ ನಾನು ಮಾರ್ಕೆಟಿಂಗ್ ಹೋಗಬೇಕಾ, ನಾನು ಬಾಕ್ಸನ್ನು ಪ್ಯಾಕ್ ಮಾಡಬೇಕಾ, ನಾನು ಕಸ ಹೊಡಿಬೇಕಾ ಅನ್ನೋರು. ಆವಾಗ ನಾನು ಅವ್ರಿಗೆ ಹೇಳ್ತಿದ್ದು ಒಂದೇ ಮಾತು, ನೋಡಪ್ಪ ಓದಿದ್ದೀರಾ ಅದು ನಿಮ್ಮ ಬುದ್ಧಿವಂತಿಕೆಗಷ್ಟೇ, ನೀವು 4 ಜನದ ಹತ್ರ ಮಾತಾಡಲಿಕ್ಕೆ ಆ ವಿದ್ಯೆ ಅನ್ನೋದು ಬಿಟ್ಟರೆ ಆ ವಿದ್ಯೆನೇ ಉದ್ಯೋಗ ಅಲ್ಲ. ನೀವು ಈ ಥರ ಇದ್ದರೆ ನಿಮ್ಮ ಲೈಫಲ್ಲೂ ನೀವು ಮುಂದೆ ಬರಲಿಕ್ಕೆ ಆಗಲ್ಲ. ಯಾವತ್ತೂ ಅಷ್ಟೇ ನೀನು ಓದಿರೋದನ್ನು ಅದು ಬದಿಗಿಟ್ಟು ನಿನಗೆ ಅಗತ್ಯತೆ ಇರೋಂಥದ್ದನ್ನು ನೀನು ಕೆಲಸ ಮಾಡಿದಾಗ ಮಾತ್ರ ನೀನು ಆ ಓದು ನಿನಗೆ ಮುಂದುವರಿಯುತ್ತೆ, ಅದರಿಂದ ನೀನು ಏನಾದರೂ ಜೀವನದಲ್ಲಿ ಅಚೀವ್ಮೆಂಟ್ ಮಾಡ್ತೀಯ ಅನ್ನೋದು ಬಿಟ್ಟರೆ ಓದನ್ನೋದು ಉದ್ಯೋಗಕ್ಕೆ ಮುಖ್ಯ ಅಲ್ಲೇ ಅಲ್ಲ. ಏನಿದ್ರೂ ಅದು ಆ ಓದಿನಿಂದ ಏನಾದರೂ ಗೌರ್ಮೆಂಟ್ ಕೆಲಸ ಸಿಗುತ್ತೆ ಅನ್ನೋದು ಅದು ಓಕೆ, ಬಟ್ ಅದನ್ನ ಬಿಟ್ಬಿಟ್ಟು ನಾನು ಹೊರಗಡೆ ಬಂದಾಗ ಓದನ್ನೋದು ಮುಖ್ಯ ಅಲ್ಲ ಅಂತ ನನ್ನ ಪ್ರಕಾರ.
0: ಸೂಪರ್ ಸರ್, ಹಾಗಿದ್ರೆ ಈಗ ಹೊಸದಾಗಿ ಯಾರೋ ಒಬ್ರು ಒಂದು ಗಿಫ್ಟ್ ಅಂಗಡಿ ಅಥವಾ ನಾವೆಲ್ಟಿ ಸೆಂಟರ್ ಇಡಬೇಕು ಅಂತ ಇರ್ತಾರೆ, ಅಂತವ್ರಿಗೆ ನೀವೇನು ಸಜೆಷನ್ ಕೊಡ್ತೀರಾ ಸರ್? ಹೇಗೆ ಮಾಡಿದ್ರೆ, ಏನು ಐಡಿಯಾ ಮಾಡಿದ್ರೆ ಇದು ಈ ಬಿಸ್ನೆಸ್ ವರ್ಕೌಟ್ ಆಗುತ್ತೆ?
2: ಈಗ ಹೊಸದಾಗಿ ಮಾಡೋರಿಗೆ ಅಂದರೆ ಮೇಡಮ್, ಇದರಲ್ಲಿ ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕು ಅಂದರೆ ಅದ್ರ ಬಗ್ಗೆ ಮೊದಲು ಅನುಭವ ಅನ್ನೋದು ಇರಬೇಕು, ಕನಿಷ್ಠ ಪಕ್ಷ ಬೇಸಿಕ್ ನಾಲೆಡ್ಜ್ ಅಂತನಾದರೂ. ಈಗ ನಾವೇನು ಹೇಳ್ತೀವಿ, ಯಾವುದೇ ಒಂದು ಉದ್ಯೋಗಕ್ಕೆ ಮಾಡಬೇಕಂದ್ರೆ ಬೇಸಿಕ್ ನಾಲೆಡ್ಜ್ ಅನ್ನೋದು ಏನಿರುತ್ತೆ ಅದು ಇರಲೇಬೇಕಾಗುತ್ತೆ. ಯಾಕೆ ಅಂತಂದರೆ, ಈಗ ನನ್ನ ಹತ್ರ ದುಡ್ಡಿದೆ, ನಾನು ಯಾವುದೋ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ತೀನಿ, ಅದ್ರ ಬಗ್ಗೆ ನಾನು ನಾಲೆಡ್ಜ್ ಇಲ್ಲ ಅಂತಂದಾಗ ಏನಾಗುತ್ತೆ, ನಾನು ಏನೋ ಐಟಮ್ ತೊಗೊಂಬರ್ತೀನಿ, ಜನ ಏನೋ ಐಟಮ್ ಕೇಳ್ತಾ ಇರ್ತಾರೆ, ಆವಾಗ ಏನಾಗುತ್ತೆ, ನಾನು ತಂದು ಹಾಕಿರ್ತಕ್ಕಂಥ ಎಲ್ಲ ಮೆಟೀರಿಯಲ್ಸು ಡೆಡ್ ಆಗುತ್ತೆ. ಡೆಡ್ ಆದಾಗ ನನಗೇನಾಗುತ್ತೆ, ಆಟೋಮೆಟಿಕ್ಲಿ ನಾನು ಆ ಬಿಸ್ನೆಸ್ನ ಮಾಡಿದ್ದೆ ತಪ್ಪು ಅನ್ನೋ ಮೆಂಟಾಲಿಟಿ ಬಂದುಬಿಡ್ತಾರೆ. ಹಾಗಾಗಿ ನಾನು ಹೇಳೋದು ಏನು ಅಂದರೆ, ಯಾರೇ ಒಂದು ಹೊಸ ಬಿಸ್ನೆಸ್ ಮಾಡಲಿ, ಆ್ಯಕ್ಚುಲಿ ಇದೇ ಬಿಸ್ನೆಸ್ ಅಂತಲ್ಲ, ಯಾವ ಬಿಸ್ನೆಸ್ ಆದರೂ ಮಾಡಿ, ಮಾಡುವಾಗ ಕನಿಷ್ಠ ಪಕ್ಷ ಅದರ ಬಗ್ಗೆ ಒಂದು 30-40% ನಾಲೆಡ್ಜ್ ಆದರೆ ಇರಬೇಕು. ಆ ನಾಲೆಡ್ಜ್ ಇದ್ದಾಗ ಏನಾಗುತ್ತೆ ಅಂದರೆ ಬೇಸಿಕ್ಲಿ ಏನು ಐಟಮ್ ಬೇಕೋ ಅದನ್ನು ತಂದಿಡ್ಕೊಬೋದು. ಸೊ ಹೋಗ್ತಾ ನಾಲೆಡ್ಜ್ ಬರುತ್ತೆ, ಜನಗಳು ಏನು ಕೇಳ್ತಾರೆ ಅನ್ನೋದು ಗೊತ್ತಾಗುತ್ತೆ, ಅದನ್ನೊಂದು ನೋಟ್ ಮಾಡಿಬಿಟ್ಕೊಬೇಕು. ಪ್ರತಿ ಸತಿ ನನ್ನ ಹತ್ರ ಈಗ ಅದು ಐಟಮ್ ಇಲ್ಲ ಅಂದಾಗ ಅವ್ರು ಏನೋ ಒಂದು ಕೇಳ್ತಾರೆ. ಸೊ ಅದು ನನಗೆ ನನ್ನ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿದ್ದಾದರೆ ಒಂದು ಬುಕ್ಕಲ್ಲಿ ನೋಟಲ್ಲಿ ಅದನ್ನು ನೋಟ್ ಮಾಡ್ಕೊಬೇಕು. ಸೊ ನೆಕ್ಸ್ಟ್ ಅದನ್ನು ಬಂದಾಗ ಅದನ್ನು ತಂದಿಟ್ಟಾಗ ಏನಾಗುತ್ತೆ, ಕಸ್ಟಮರು ಓ ಇದು ನಾನು ಹೇಳಿದ್ದೀನಿ ಇಲ್ಲಿ ಸಿಗುತ್ತೆ ಅಂತ ಐಟಮ್ನ ಬಂದು ತೊಗೊಂಡು ಹೋಗ್ತಾರೆ. ಅದ್ರ ಜೊತೆಗೇನೆ ನಾವೇನು ಮಾಡಬೇಕು, ಸಂಬಂಧಪಟ್ಟಿರೋ ಆ ಒಂದು ಬಿಸ್ನೆಸ್ಸಿಗೆ ಸಂಬಂಧಪಟ್ಟರೆ ಎಲ್ಲ ಥರ ಮೆಟೀರಿಯಲ್ಸ್ ನಾವು ಇಟ್ಟಾಗ ಒಂದು ಐಟಮ್ ತೊಗೊಳಕ್ಕೆ ಬಂದಂಥ ವ್ಯಕ್ತಿ ನೋಡಿಕೊಂಡು ಅದ್ರ ಜೊತೆಗೆ ಇನ್ನೂ ಹೊರಗಡೆ ಎಲ್ಲ ನೋಡಿ ಇನ್ನೂ ಒಂದು 3-4 ಐಟಮ್ ತೊಗೊಂಡು ಹೋಗ್ತಾನೆ. ಈ ಥರ ಬಿಸ್ನೆಸ್ಸನ್ನು ಡೆವಲಪ್ ಮಾಡ್ತಾ ಹೋಗೋದ್ರಿಂದ ಏನಾಗುತ್ತೆ, ನಾವು ಯಾವುದೋ ಒಂದನ್ನು ಮಾಡೋದಕ್ಕಿಂದ ನಮಗೇನು ಲಾಭ ಇಲ್ಲ. ಸುತ್ತಮುತ್ತ ಅದಕ್ಕೆ ಸಂಬಂಧಪಟ್ಟಿರೋಂಥ ಐಟಮ್ಗಳು ಇಟ್ಟಾಗ ಖಂಡಿತವಾಗ್ಲೂ ಆ ಬಿಸ್ನೆಸ್ ಸಕ್ಸಸ್ ಆಗುತ್ತೆ ಅಂತ ಹೇಳ್ತೀನಿ ನಾನು.
1: ಸೂಪರ್ ಸರ್, ನಿಮ್ಮ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಬಗ್ಗೆ ನಮ್ಮೊಟ್ಟಿಗೆ ಹಂಚಿಕೊಂಡ್ರಿ, ಒಳ್ಳೊಳ್ಳೆ ಸಲಹೆಗಳನ್ನ ಕೊಟ್ರಿ, ನಿಮಗೆ ಆತ್ಮೀಯ ಧನ್ಯವಾದಗಳು ಸರ್.
2: ತಮಗೂ ಕೂಡ ಧನ್ಯವಾದಗಳು. ಈ ಇಷ್ಟ ತನಕ ನನಗೆ ಮಾತಾಡಲಿಕ್ಕೆ ಅಂತ ನನ್ನ ಒಂದು ಅನುಭವನ ಹಂಚ್ಕೊಳ್ಳಿಕ್ಕೆ, ಪ್ಲಸ್ ನನ್ನ ಒಂದು ಶಾಪಿನ ಬಗ್ಗೆ ನೀವು ಇಷ್ಟು ಆಸಕ್ತಿ ಕೊಟ್ಟು ನನಗೊಂದು ಇದನ್ನು ಹೇಳ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಸಹ ನಿಮಗೂ ಸಹ ನಾನೊಂದು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ.
1: ಥ್ಯಾಂಕ್ ಯು ಸರ್.
2: ಥ್ಯಾಂಕ್ ಯು ಮೇಡಮ್.
1: ಓಕೆ, ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಗಿರೀಶ್ ಅವರು ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಲ್ವಾ. ಹಾಗೆ ಈಗಿನ ಯುವಕರಿಗೆ ಒಳ್ಳೊಳ್ಳೆಯ ಸಲಹೆಗಳನ್ನ ಕೊಟ್ಟರು. ಯಾಕಂದರೆ ಕೆಲವರು ನಾನು ಡಿಗ್ರಿ ಮಾಡಿದ್ದೀನಿ, ಡಬಲ್ ಡಿಗ್ರಿ ಮಾಡಿದ್ದೀನಿ, ನನಗೆ ಆ ಕೆಲಸನೇ ಬೇಕು, ಈ ಕೆಲಸನೇ ಬೇಕು, ಇಲ್ಲ ಅಂದರೆ ನನ್ನ ಕೆಲಸಕ್ಕೆ ಹೋಗಲ್ಲ ಅಂಥೇಳಿ ಕೂತ್ಕೊಳ್ಳೋರ ಮಧ್ಯೆ ಡಬಲ್ ಡಿಗ್ರಿ ಆಗಿದ್ರೂ ಪರವಾಗಿಲ್ಲ, ನಾನು ನನ್ನದೇ ಆದಂಥ ಸ್ವಂತ ಉದ್ಯೋಗವನ್ನು ಮಾಡಬೇಕು, ನನ್ನ ಕಾಲ ಮೇಲೆ ನಿಲ್ಲಬೇಕು ಅಂತ ಹೇಳಿ ಬಿಸ್ನೆಸ್ ಆರಂಭ ಮಾಡಿ ಅದರಲ್ಲಿ ಯಶಸ್ವಿ ಆಗ್ತಾ ಇರುವಂತಹ ಗಿರೀಶ್ ಅವರು ನಮ್ಮ ಜೊತೆ ಮಾತಾಡಿದ್ರು, ನಮಗೂ ಕೂಡ ತುಂಬ ಖುಷಿ ಆಯಿತು. ಹಾಗೆ ಈ ಕಾರ್ಯಕ್ರಮ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ನೀವು ಇಷ್ಟು ತನಕ ಕೇಳಿದ್ದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಈ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸ್ಬೋದು. ಹಾಗಿದ್ರೆ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ನಾನು ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಬಿಸ್ನೆಸ್ ಜೊತೆ ನಿಮ್ಮನ್ನ ಭೇಟಿಯಾಗ್ತೀನಿ. ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಮುದ್ರದಲ್ಲಿ ಹಡಗು ಸಾಕ್ತಾ ಇರುತ್ತೆ, ಅಲೆಗಳಿಗೆ ಎದುರಾಗಿ ಸಾಕ್ತಿರುತ್ತೆ. ಆ ಹಡಗಿಗೂ ಗೊತ್ತು ಸ್ವಲ್ಪ ಏರುಪೇರಾದ್ರೂ ನಾನು ಮುಳುಗೋಗ್ತೀನಿ ಅಂತ. ಆದ್ರೂ ಈ ಹಡಗನ್ನ ಚಲಾಯಿಸ್ತಿರೋನಿಗೋಸ್ಕರ ಅವನ ಹೊಟ್ಟೆ ತುಂಬಿಸೋಕೆ ಈ ಹಡಗು ಸಾಕ್ತಾ ಇದೆ. ಹಾಗೆ ನಮ್ಮ ಜೀವನ ಕೂಡ ಸಮುದ್ರದಂತೆ, ಎಷ್ಟೇ ಕಷ್ಟ ಬಂದ್ರೂ ನಗು ನಗುತ್ತಾ ನಮ್ಮವರಿಗಾಗಿ ನಾವು ಜೀವನ ಸಾಗಿಸ್ಬೇಕಾಗಿದೆ ಅಲ್ವಾ. ಕಷ್ಟವನ್ನ ಎದುರಿಸಿ ಜೀವನ ಸಾಗಿಸೋದ್ರಲ್ಲೇ ಒಂದು ಅರ್ಥ ಸಿಗುತ್ತೆ. ಹಾಗಾಗಿ ಕಷ್ಟಗಳಿಗೆ ಎದುರುಬೇಡಿ, ಕಷ್ಟವನ್ನ ಎದುರಿಸಿ ನಿಲ್ಲಿ. ಆಲ್ ಈಸ್ ವೆಲ್.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ, ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ, ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
6: ನಂದಿನಿ. ಹಾ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ. ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ, ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ದರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರಾ ಅಂತಂದರೆ ನಾವೇ ನಿಮ್ಮನ್ನ ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತ ಇದ್ರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಳ್ಬೇಕು ಅಂತ ಇದ್ರೆ, ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686279 6860 9 6279. ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡಿರುವಂತಹ ಅನುಭವಗಳನ್ನ ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋಕ್ಕಿರುವ ಇವರು ಪ್ರಸ್ತುತ ಕೃಷಿಯಲ್ಲಿ ಪಶುಸಂಗೋಪನೆಯನ್ನೇ ತಮ್ಮ ಜೀವನ ಆಧಾರವಾಗಿ ಮಾಡಿಕೊಂಡಿರುವಂತಹ ಇವರು ಮುಂಚೆ ತಮ್ಮ ಜೀವನವನ್ನು ನಡೆಸೋದಕ್ಕೆ ಫ್ಯಾಕ್ಟರಿಗಳಿಗೆ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಕೆಲಸಕ್ಕೆ ಹೋಗ್ತಾ ಅಲ್ಲಿಯ ಒಂದು ಜೀವನ ಶೈಲಿ ಅವರಿಗೆ ಬೇಸರ ಉಂಟು ಮಾಡಿ ಏನಾದರೂ ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತ ಹೇಳಿ ಇವರು ತಮ್ಮ ಊರಿಗೆ ಮತ್ತೆ ಮರಳಿ ಸೊ ಅಲ್ಲಿ ಕೃಷಿಯನ್ನು ಆರಂಭ ಮಾಡ್ತಾರೆ. ಇವರ 2 ಗುಂಟೆಯ ಜಾಗದಲ್ಲಿ ಸಮಗ್ರವಾಗಿ ಪಶುಸಂಗೋಪನೆಯನ್ನು ಆರಂಭ ಮಾಡ್ತಾರೆ. ಫ್ಯಾಕ್ಟರಿ ಕೆಲಸದ ಜೀವನ ಶೈಲಿಯೇ ಒಂದು ರೀತಿಯಾಗಿದ್ದರೆ ಕೃಷಿ ಇನ್ನೊಂದು ರೀತಿಯಲ್ಲೇ ಆಗಿರುತ್ತೆ. ಆದರೂ ಕೂಡ ಈ ಒಂದು ಕೃಷಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಕೃಷಿಯ ಕಡೆಯಲ್ಲಿ ನಾವು ಹೆಚ್ಚಿನ ಆದಾಯವನ್ನು ಗಳಿಸಬೇಕು, ಒಳ್ಳೆಯ ಒಂದು ಜೀವನವನ್ನು ನಡೆಸಬೇಕು ಅಂತ ಹೇಳಿ ಕೃಷಿಯ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡ್ತಾರೆ. ಹಾಗೆಯೇ 2 ಗುಂಟೆಯ ಜಾಗದಲ್ಲಿ ಸಮಗ್ರವಾಗಿ ಪಶುಸಂಗೋಪನೆಯನ್ನು ಆರಂಭ ಮಾಡಿ ಅಲ್ಲಿ ಹಸುಗಳನ್ನು, ನಾಟಿ ಕೋಳಿ, ಬಾತುಕೋಳಿ, ಕುರಿ ಸಾಕಾಣಿಕೆ, ಜೇನು ಕೃಷಿ, ಹೀಗೆ ಎಲ್ಲದನ್ನು ಕೂಡ ಇವರ ಕೃಷಿಯಲ್ಲಿ ಅಳವಡಿಸಿಕೊಂಡು ಮತ್ತೆ ಕೃಷಿ ಭೂಮಿನಲ್ಲಿನೇ ಒಂದು ಮನೆಯನ್ನು ಕೂಡ ಕಟ್ಕೊಂಡು ಅಲ್ಲಿನೇ ವಾಸ ಮಾಡ್ತಾ ಈ ಒಂದು ಕೃಷಿನಲ್ಲಿ ಒಂದು ಯಶಸ್ಸನ್ನು ಕಂಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಬಂದಿರುವಂತಹ ಇವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಶೈಲಜಾ ನರಸಿಂಹಯ್ಯ ಅವರು. ಇವರು ಪಶುಸಂಗೋಪನೆಯನ್ನ ಜೀವನ ಆಧಾರವಾಗಿ ಮಾಡಿಕೊಂಡು ಈಗ ಜೀವನದಲ್ಲಿ ಒಂದು ಯಶಸ್ವಿಯಾದಂತಹ ಕೃಷಿಕರಾಗಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಇವರು ಮಾಡ್ತಾ ಇರುವಂತಹ ಈ ಒಂದು ಸಮಗ್ರವಾದಂತಹ ಪಶುಸಂಗೋಪನಾ ಕೃಷಿ ಹೇಗಿದೆ, ಇವರ ಕೃಷಿಯಲ್ಲಿ ಏನೇನೆಲ್ಲ ವಿಶೇಷತೆಗಳಿದೆ, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಅವ್ರ ಜೊತೆನಲ್ಲಿ ಮಾತಾಡೋಣ. ಸೊ ಬನ್ನಿ, ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ಶೈಲಜಾ ನರಸಿಂಹಯ್ಯ ಅವ್ರನ್ನ ಸ್ವಾಗತಿಸೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಮೊದಲನೇದಾಗಿ ತಮ್ಮ ಪರಿಚಯವನ್ನು ತಿಳಿಸ್ಕೊಡಿ, ಹಾಗೆ ನೀವು ಕೃಷಿಗೆ ಬಂದಿದ್ದು ಹೇಗೆ ಮತ್ತೆ ಯಾವ ರೀತಿಯಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದೀರಾ, ಕೃಷಿ ಬದುಕು ಹೇಗಿದೆ, ಇದ್ರ ಬಗ್ಗೆ ಹೇಳ್ಬೋದಾ ಮೇಡಮ್?
7: ನನ್ನ ಹೆಸರು ಶೈಲಜಾ ನರಸಿಂಹಯ್ಯ ಅಂತ, ನೆಲಮಂಗಲ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನಾವು ಇಲ್ಲಿ ಸಮಗ್ರ ಪಶುಸಂಗೋಪನೆಯನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಹಸು, ಕುರಿ, ಮೇಕೆ, ಜೇನು ಸಾಕಾಣಿಕೆ, ಬಾತುಕೋಳಿ ಸಾಕಾಣಿಕೆ, ನಾಟಿ ಕೋಳಿ ಸಾಕಾಣಿಕೆ, ಮೀನು ಸಾಕಾಣಿಕೆಯನ್ನು ಸಮಗ್ರ ಪಶುಸಂಗೋಪನೆಯನ್ನು ನಾವು ಬಳಸ್ಕೊಂಡು ಜೀವನನ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಹೆಚ್ಚಿನ ಲಾಭನೂ ಗಳಿಸ್ತಾ ಇದ್ದೀವಿ. ಇವತ್ತು ಹೊರಗಡೆ ಫ್ಯಾಕ್ಟ್ರಿಗೆ ಹೋಗಿ ಜೀವನನ ಮಾಡ್ತಾ ಇದ್ದಕ್ಕಂಥ ಸಂದರ್ಭದಲ್ಲಿ ನಮ್ಮ ಜೀವನ ಕಷ್ಟಕರವಾಗಿತ್ತು. ನಾವು ಇವತ್ತು 2 ಗುಂಟೆ ಜಾಗದಲ್ಲಿ ಈ ಎಲ್ಲ ಪಶುಸಂಗೋಪನೆಯನ್ನು ಅಳವಡಿಸ್ಕೊಂಡು ತಿಂಗಳಿಗೆ 50,000 ರೂಪಾಯಿ ಲಾಭದಾಯಕವಾಗಿ ಇವತ್ತು ಜೀವನನ ನಡೆಸ್ತಾ ಇದ್ದೀವಿ. ನಾನು ಒಬ್ಬ ರೈತ ಮಹಿಳೆಯಾಗಿ ಹೇಳ್ತಾ ಇದ್ದೀನಿ, ಎಲ್ಲರ ಜೀವನದಲ್ಲೂ ಸಹ ಇದು ಸಾಧನೆ ಮಾಡೋಂಥ ಒಂದು ಕೆಲಸ. ಯಾರ ಕೈ ಕೆಳಗಡೆ ಕೈ ಒಡ್ಡಂಗಿರಲ್ಲ, ಕೈ ಚಾಚಂಗಿರಲ್ಲ. ನಾವು ರೈತರಾಗಿ ಬೇರೆಯವ್ರಿಗೆ ಕೆಲಸ ಕೊಡೋಂಥ ಒಂದು ನಿರ್ದಿಷ್ಟವಾದಂಥ ಒಂದು ತೀರ್ಮಾನ ತಗೊಂಡು ಮಾಡಿದ್ರೆ ಇವತ್ತೇನು ನಾವು 2 ಗುಂಟೆ ಜಾಗದಲ್ಲಿ ಇಷ್ಟೆಲ್ಲ ಪಶುಸಂಗೋಪನೆಯನ್ನು ಅಳವಡಿಸ್ಕೊಂಡು ಸಾಧನೆ ಮಾಡೋಕ್ಕೆ ಅವಕಾಶ ಆಗೈತೋ, ನಿಮಗೂ ಸಹ ಈ ಒಂದು ಅವಕಾಶ ಖಂಡಿತ ಸಿಗುತ್ತೆ.
6: ಖಂಡಿತ ಮೇಡಮ್, ನೀವು ಹೇಳಿದಾಗೆ ನಿಜವಾಗ್ಲೂ ಈ ರೀತಿಯ ಒಂದು ಆಲೋಚನೆಯನ್ನು ಮಾಡಿದಾಗ ಖಂಡಿತವಾಗ್ಲೂ ಕೃಷಿಯಲ್ಲಿ ಯಶಸ್ಸನ್ನು ಸಾಧಿಸೋಕ್ಕೆ ಆಗುತ್ತೆ. ಹಾಗೆ ಸರ್, ನೀವು ಹೇಳ್ಬೋದಾ ನಿಮ್ಮ ಈ ಒಂದು 2 ಗುಂಟೆ ಜಾಗದಲ್ಲಿ ಯಾವ ರೀತಿ ಆ ಒಂದು ಜಾಗವನ್ನು ಬಳಕೆ ಮಾಡ್ಕೊಂಡಿದ್ದೀರಾ, ಮತ್ತು ಏನೇನೆಲ್ಲ ಸಾಕಾಣಿಕೆ ಮಾಡ್ತೀರಾ, ಏನೆಲ್ಲ ಬೆಳೆದಿದ್ದೀರಾ, ಇದ್ರ ಬಗ್ಗೆ ಎಲ್ಲ ಹೇಳ್ಬೋದಾ?
8: ನಾವು 2 ಗುಂಟೆ ಜಾಗದಲ್ಲಿ ಎಲ್ಲ ಪ್ರಾಣಿಗಳು ಮತ್ತು ಇರೋಕ್ಕೆ ಜಾಗನ 2 ಗುಂಟೆಯಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಆ ಪ್ರಾಣಿಗಳನ್ನ ಸಾಕೋಕ್ಕೋಸ್ಕರ 6 ಗುಂಟೆ ಜಾಗದಲ್ಲಿ ನೇಪೆರುಳ್ಳು ಮತ್ತು ಅಗಸೆ, ನುಗ್ಗೆ, ಗಿರ್ ಸೀಡಿ ಈ ಥರ ಹಾಕಿ ನಾವು ಇಷ್ಟು ಪ್ರಾಣಿಗಳನ್ನ ಸಾಕ್ತಾ ಇದ್ದೀವಿ. ಇದು ಕುರಿಗಳು ಈಚೆ ಬಂದಾಗ ನೀರು ಕುಡಿಯೋದಕ್ಕೆ ಮತ್ತು ಫ್ರೀಯಾಗಿ ಓಡಾಡೋದಕ್ಕೆ ಇರ್ತಕ್ಕಂಥ ಜಾಗ ಇದು ಅಳವಡಿಸ್ಕೊಂಡಿರ್ತಕ್ಕಂಥದ್ದು. ಅದೇ ಪಕ್ಕದಲ್ಲೇ ಒಂದು ಗೋಬರ್ ಗ್ಯಾಸ್ ಕೂಡ ನಾವು ಅಳವಡಿಸ್ಕೊಂಡಿದ್ದೀವಿ. ಇದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ನಮಗೆ ಮಾಡಿಸ್ಕೊಟ್ಟಂಥ ಒಂದು ಕಾಮಗಾರಿ ಇದು. ಇದರಲ್ಲಿ ಇವತ್ತು ನಮಗೆ ಅಡುಗೆ ಅನಿಲ ಅಡುಗೆ ಮಾಡೋದಕ್ಕೆ ಅನುಕೂಲ ಆಗ್ತಾಯಿದೆ. ಈಗ ಹೊರಗಡೆ ನಾವು ಖರೀದಿ ಮಾಡಿದ್ರೆ ಎಷ್ಟು ರೇಟ್ ಇದೆ ನಿಮಗೆ ಗೊತ್ತಿದೆ, ಆದರೆ ಹಾಗಾಗಿ ಆ ಒಂದು ತಿಂಗಳಿಗೆ ಎಷ್ಟು ನಮಗೆ ಉಳಿತಾಯ ಆಗ್ತಾಯಿದೆ ಅದೆಲ್ಲ ನಿಮಗೆ ಕ್ಯಾಲ್ಕುಲೇಷನ್ ಗೊತ್ತಿರ್ತೈತೆ ಅಲ್ವಾ. ಹಾಗಾಗಿ ಅದನ್ನೇನು ಅದ್ರ ಬಗ್ಗೆ ನಾನು ಹೇಳೋ ಅವಶ್ಯಕತೆ ಇರಲಿಲ್ಲ. ಇದೇ ಜಾಗದಲ್ಲಿ ನಿನ್ನೆ ಬೋರ್ವೆಲ್ ಕೂಡ ಹಾಕ್ಕೊಂಡಿದ್ದೀವಿ. ಈ ಬೋರ್ವೆಲ್ ಮುಖಾಂತರ ಏನು ಮಾಡ್ತೀವಿ ಅಂದರೆ ಮೇಲ್ಗಡೆಯಿಂದ ನೀರು ಬರ್ತಾ ಇದರಲ್ಲೇ ನೀರು ಬಿಟ್ಕೊಂಡು ಕೆಳಗಡೆ ನೀರು ಹೋಗ್ತಾ ಇರ್ತವೆ, ಫ್ರೆಶ್ ನೀರು ಬರ್ತಾ ಇರ್ತವೆ, ವೇಸ್ಟ್ ನೀರು ಹೊರಗಡೆ ಹೋಗ್ತಾ ಇರ್ತವೆ. ಇಷ್ಟೇ ಜಾಗದಲ್ಲಿ 4 ಕಡೆಗೆ ಇದೆ. ಇದರಲ್ಲಿ ನಾವು ಕುರಿ ಮೈ ತೊಳಿತಕ್ಕಂಥ ವ್ಯವಸ್ಥೆ ಕೂಡ ನಾವು ಅಳವಡಿಸ್ಕೊಂಡಿದ್ದೀವಿ.
6: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬರೋಣ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಲ್ಲಿ ದಂಪತಿಗಳು ಈ ಒಂದು ಕೃಷಿನಲ್ಲಿ ಮುಖ್ಯವಾಗಿ ಸಮಗ್ರವಾಗಿ ಪಶುಸಂಗೋಪನೆಯನ್ನು ಮಾಡಿಕೊಳ್ತಾ ಇವರು ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ಇರುವಂಥವ್ರು. ಸೊ ಹಾಗಿದ್ರೆ ಇವರ ಕೃಷಿನಲ್ಲಿ ಇನ್ನೂ ಏನೆಲ್ಲ ವಿಶೇಷತೆಗಳಿದೆ ಮತ್ತು ಯಾವ್ಯಾವ ರೀತಿಯ ಪಶುಗಳನ್ನ ಸಾಕಾಣಿಕೆ ಮಾಡಿದ್ದಾರೆ, ಇನ್ನೂ ಅವರ ಕೃಷಿನಲ್ಲಿ ಇರುವಂತಹ ವಿಚಾರಗಳೇನು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686968099 ಅಥವಾ 7 0

0: ಖುಷಿಯನ್ನು ಕಾಣ್ತಾ ಇದ್ದಾರೆ. ಈ ದಂಪತಿಗಳು ತಮ್ಮ ಫ್ಯಾಕ್ಟರಿಯಲ್ಲಿ ಮಾಡ್ತಾ ಇದ್ದಂತಹ ಕೆಲಸವನ್ನು ಬಿಟ್ಟು ಕೃಷಿಯ ಕಡೆಗೆ ಹೆಚ್ಚಿನ ಒಲವನ್ನು ಕೊಟ್ಟು ಸೊ ಕೃಷಿಯಲ್ಲಿ ಒಂದು ಯಶಸ್ಸನ್ನು ಸಾಧಿಸಿದೆ ಅಂತಲೇ ಹೇಳ್ಬೋದು. ಸೊ ಬನ್ನಿ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ಸಮಗ್ರ ಪಶುಸಂಗೋಪನೆಯನ್ನು ಮಾಡ್ತಾ ಇರುವಂತಹ ಶೈಲಜಾ ನರಸಿಂಹಯ್ಯ ಅವರನ್ನು ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮಿಬ್ಬರಿಗೂ ಕೂಡ. ಆಗಲೇ ಹೇಳ್ತಾ ಇದ್ರಿ ಕುರಿಗಳನ್ನು ಸಾಕಾಣಿಕೆ ಮಾಡೋದು, ಟಗರುಗಳನ್ನು ಸಾಕಾಣಿಕೆ ಮಾಡೋದು, ಹಸು ಸಾಕಾಣಿಕೆ, ಬಾತುಕೋಳಿ ಮತ್ತು ಜೇನು ಕೃಷಿ, ಹಾಗೆ ಎರಡು ಗುಂಟೆ ಜಾಗದಲ್ಲಿ ಏನೇನೆಲ್ಲ ಮಾಡ್ಬೋದು ಅದೆಲ್ಲದನ್ನು ಕೂಡ ಸಮಗ್ರವಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ನಿಮ್ಮ ಕೃಷಿಯ ಕುರಿತಂತೆ ಇನ್ನಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಮಾತಾಡೋದಕ್ಕಿದೆ. ಹಾಗೆ ಸರ್, ಈಗ ನಿಮ್ಮ ಹತ್ರ ಮಾತಾಡೋದಾದ್ರೆ ಈಗ ಟಗರು ಕುರಿಗಳನ್ನು ಸಹ ನೀವು ಸಾಕಾಣಿಕೆ ಮಾಡ್ತಾ ಇದ್ದೀರಾ, ಎಷ್ಟು ವರ್ಷಗಳಿಂದ ಇದನ್ನು ಮಾಡ್ತಾ ಇದ್ದೀರಾ, ಮತ್ತು ಎಷ್ಟು ರೇಟ್ ಇದೆ ಸರ್ ಈಗ ಎಲ್ಲ ಟಗರುಗಳಿಗೆ ಅಥವಾ ಕುರಿಗಳಿಗೆ, ಮತ್ತು ಅವುಗಳನ್ನು ಸಾಕಾಣಿಕೆ ಮಾಡ್ತಿದ್ದೀವಿ ಅಂತಾದಾಗ ಮೇವು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಮೇವನ್ನು ಯಾವ ರೀತಿ ಕೊಡ್ತಿದ್ದೀರಾ ಇದ್ರ ಬಗ್ಗೆ ಎಲ್ಲ ಹೇಳ್ಬೋದಾ?
1: ಟಗರುಗಳು ಮಾರಾಟ ಮಾಡಿರ್ತಕ್ಕಂಥವು ತೂಕ 410 ರಂಗೆ ಕೊಟ್ಟಿದ್ದೀವಿ. ಅಮೀನ್ಗಡಿಯಿಂದ ಬಂದಿರತಕ್ಕಂಥ ತಂದಿರತಕ್ಕಂಥ ಟಗರುಗಳಿವು. ಏಕೆಂದರೆ ನಮ್ಮಲ್ಲಿ ಟಗರುಗಳು ಅಂದರೆ ಟಗರು ಸಂಖ್ಯೆ ಕಮ್ಮಿ ಆದಾಗ, ಮರಿಗಳ ಸಂಖ್ಯೆ ಕಮ್ಮಿ ಆದಾಗ ನಾವು ಹೊರಗಡೆಯಿಂದ ಕೂಡ ಮರಿಗೆ ಟಗರುಗಳನ್ನ ತರ್ತೀವಿ. ಹೊರಗಡೆಯಿಂದ ತಂದಂಥ ಟಗರುಗಳು ಸೀಸನ್ ನೋಡ್ಕೊಂಡು ತರ್ತೀವಿ, ಸೀಸನ್ನಲ್ಲಿ ತಂದು ಮಾರಾಟ ಮಾಡ್ಬಿಡ್ತೀವಿ. ಈಗ ಆಯುಧ ಪೂಜೆ ಮತ್ತು ಬಕ್ರಿ ಈ ಒಂದು ಎರಡು ಟೈಮಲ್ಲಿ ಹೊರಗಡೆಯಿಂದ ತರ್ತೀವಿ, ಮಿಕ್ಕಿ ಟೈಮಲ್ಲಿ ನಮ್ಮವೇ ಮರಿಗಳು ಸಾಕಾಗ್ತವೆ. ಏಕೆಂದರೆ ವರ್ಷದಲ್ಲಿ ಸುಮಾರು 60 ಮರಿಗಳವರೆಗೂ ನಮಗೆ ಕುರಿಗಳು ಕೊಡೋದ್ರಿಂದ ವರ್ಷದ 365 ದಿನವೂ ಕೂಡ ನಮಗೆ ಮಾರ್ಕೆಟ್ ಇರುತ್ತೆ. ಮೇವು ಕಟ್ ಮಾಡ್ತಕ್ಕಂಥ ಮಿಷಿನ್ ಇದು, ಇದರಲ್ಲಿ ನಾವು ಮೇವು ಕೊಟ್ಟರೆ ಈ ಕಡೆ ಕಟ್ಟಾಗಿ ಬರ್ತಿದೆ. ಈ ಮೇವನ್ನು ನಾವು ಕುರಿಗಳಿಗಾಗಲಿ ಹಸುಗಳಿಗಾಗಲಿ ಎಲ್ಲದಕ್ಕೂ ಕೂಡ ನಾವು ಕೊಡ್ಬೋದು. ನೀಟಾಗಿ ಕಟ್ಟಾಗಿರ್ತದೆ, ನೀಟಾಗಿ ತಿಂತಿದೆ, ವೇಸ್ಟ್ ಆಗೋಲ್ಲ. ಆಮೇಲೆ ಕಡ್ಡಿ ಕೂಡ ಕಟ್ಟಾಗಿರ್ತದೆ, ಕಡ್ಡಿ ಕೂಡ ತಿಂದಾಗ್ತಿದೆ. ಇಲ್ಲ ಅಂದರೆ ಆಸೆ ನಾವು ಮೇವು ತಂದು ಹಂಗೆ ಹಾಕಿದರೆ ಏನಾಗ್ತದೆ ಅಂದರೆ ನಾವು ಗರಿ ಗರಿ ತಿಂದ್ಬಿಟ್ಟು ಕಡ್ಡಿನೆಲ್ಲ ವೇಸ್ಟ್ ಮಾಡಿ ಆಗ್ತಾ ಇರ್ತದೆ. ಹಿಂದೆ ನಾವು ಮಿಷಿನ್ ಇಟ್ಕೊಂಡಿರಲ್ಲ, ಅಂಥ ಸಂದರ್ಭದಲ್ಲಿ ಸುಮಾರು 250-300 ಕೆಜಿ ಮೇವು ತಂದರೂ ಕೂಡ ನಮಗೆ ಸಾಕಾಗ್ತಾಯಿರಲಿಲ್ಲ. ಯಾಕೆಂದರೆ ಆ ಸಂದರ್ಭದಲ್ಲಿ ಈಗೆಲ್ಲ ಗರಿ ಗರಿ ತಿಂದ್ಬಿಟ್ಟು ಕಡ್ಡಿಗಳೆಲ್ಲ ಆಚೆ ಡೈಲಿ ಒಬ್ಬರು ಹಾಕ್ದಂಗೆ ಒಬ್ಬರು ಎತ್ತಾಕ್ದಂಗೆ ಆ ಥರ ಒಂದು ಏನೋ ಸಮಸ್ಯೆ ಆಗ್ತಾಯಿತ್ತು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇವತ್ತು ಕುರಿನ ಯಾರು ಮೇಯಿಸ್ಬೇಕು ಅಂತ ಇಟ್ಕೊ ಅಂದ್ಕೊಂತಾರೆ, ಅವರು ಒಂದು ಮೇವು ಕಟ್ ಮಾಡ್ತಕ್ಕಂಥ ಯಂತ್ರ ಹಸು ಮೇ ಆಗಲಿ ಕುರಿ ಆಗಲಿ ಇಟ್ಕೊಂಡ್ರೆ ಅನುಕೂಲ ಆಗ್ತೈತೆ. ಹಾಗೇನೆ ಇವತ್ತು ಎರಡು ಹಸು ಇತ್ತು, ಒಂದು ಹಸು ಮಾರಾಟ ಮಾಡಿದ್ದೀವಿ, ಇನ್ನೊಂದು ಹಸು ಇದೆ ಆಲೋಪಲ ಅಂತ ಇದೆ. ಇದು ಓರಿಕರ, ಅದರದೇ ಕರು, ಇದು ತುಂಬವಾದ ಒಂದು ತಳಿ ಕರು, ಇದು ಓರಿಕರ. ಇದನ್ನು ಬ್ರೀಡ್ಗೆ ಇಟ್ಕೊಬೇಕು ಅಂತಂದ್ಬಿಟ್ಟು ನಮ್ಮ ಪಶುವೈದ್ಯಕೀಯ ಇಲಾಖೆಯವರು ಹೇಳಿದಾಗ ನಾನು ಇದನ್ನು ಕರುನ ಇಟ್ಕೊಂಡಿದ್ದೀನಿ. ಅದು ಸುಮಾರು 32-33 ಲೀಟ್ರವರೆಗೂ ಒಂದು ದಿನಕ್ಕೆ ಹಾಲು ಕರೆದಿದೆ. ಅದು 2021 ಹಾಲು ಕರೆಯ ಸ್ಪರ್ಧೆಯಲ್ಲಿ ಕೂಡ ಅದು ಬಹುಮಾನ ಕೂಡ ಪಡ್ಕೊಂಥದ್ದು. ಹಾಗಾಗಿ ಉತ್ತಮವಾದ ಒಂದು ತಳಿಗಳನ್ನ ನಾವು ಇಟ್ಕೊಂಡಿದ್ದು, ಉತ್ತಮವಾದ ಒಂದು ತಳಿಗಳನ್ನ ಇರೋದ್ರಿಂದ ಹೈನುಗಾರಿಕೆ ತುಂಬ ಒಂದು ಲಾಭದಾಯಕವಾಗಿ ನಮ್ಮ ಜೀವನದಲ್ಲಿ ಕಂಡು ಬಂತು.
0: ಓಕೆ ಸರ್, ಹಾಗೆ ಇದ್ರ ಜೊತೆಗೆ ನೀವು ಜೇನು ಕೃಷಿಯನ್ನು ಸಹ ಮಾಡ್ತಾ ಇದ್ದೀರಾ, ಅದನ್ನು ಹೇಗೆ ಎಲ್ಲಿ ಮಾಡ್ತಾ ಇದ್ದೀರಾ ಸರ್, ಇದ್ರ ಬಗ್ಗೆ ಹೇಳ್ಬೋದಾ?
1: ಮನೆ ಪಕ್ಕದಲ್ಲಿ ನಿನ್ನೆ ಜಾಗ ಇತ್ತಲ್ಲ, ಜಾಗ ಇದ್ದ ಜಾಗದಲ್ಲಿ ನಾವು ಜೇನು ಕೃಷಿ ಕೂಡ ನಾವು ಮಾಡ್ಬೋದು ಅಂತಂದ್ಬಿಟ್ಟು ತೋಟಗಾರಿಕೆ ಇಲಾಖೆಯವರ ಒಂದು ಸಹಾಯ ಅದರಿಂದ ನಾವು ಜೇನು ಕೃಷಿ ಕೂಡ ಅಳವಡಿಸ್ಕೊಂಡಿದ್ದೀವಿ. ಇದು ನಮಗೆ ಸುಮಾರು ಸೀಸನ್ನಲ್ಲಿ 2-3 ಒಂದು ಸತಿ ನಮಗೆ ಜೇನು ಸಿಗ್ತಿದೆ, ಮನೆ ಬಳಕೆಗೆ ಆಗ್ತಾಯಿದೆ. ಬಂದಂಥ ಹೋದಂಥರಿಗೆ ನಾವು ಕೂಡ ಜೇನನ್ನು ಮಾರಾಟ ಮಾಡ್ತಾ ಇದ್ದೀವಿ.
0: ಓಕೆ ಸೊ ಹಾಗೆ ಸರ್, ಈಗ ಎರೆಹುಳು ಗೊಬ್ಬರಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಹೇಗೆ ನೀವು ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ, ಮತ್ತು ವೇಸ್ಟ್ ಮ್ಯಾನೇಜ್ಮೆಂಟ್ನ ಯಾವ ರೀತಿಯಲ್ಲಿ ಮಾಡ್ಕೊಂಡಿದ್ದೀರಾ ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
1: ಹಸು ಶೆಡ್ಡು ಪಕ್ಕದಲ್ಲಿ ನಿನ್ನೆ ಎರೆಹುಳು ತೊಟ್ಟಿ ಕೂಡ ಮಾಡ್ಕೊಂಡು, ಇದು ಇಲಾಖೆ ವತಿಯಿಂದ ಅನುದಾನ ಪಡ್ಕೊಂಡು ಮಾಡಿರ್ತಕ್ಕಂಥ ಒಂದು ಎರೆಹುಳು ತೊಟ್ಟಿ ಇದು. ಇದರಲ್ಲಿ ಇವತ್ತು ಏನು ಇಲ್ಲೇನು ವೇಸ್ಟ್ ಆಗ್ತಿದೆ ಅಂದರೆ ಹುಲ್ಲು ಮತ್ತೊಂದು ಮಗದೊಂದು ಎಲ್ಲ ವೇಸ್ಟ್ ಆಗ್ತಕ್ಕಂಥದ್ದನ್ನ ಇದರೊಳಗೆ ಹಾಕ್ಕೊಂಡು ಇದನ್ನು ಗೊಬ್ಬರ ಆಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು ಇವತ್ತು. ಏಕೆಂದರೆ ಎರೆಹುಳು ಗೊಬ್ಬರಕ್ಕೆ ಎಷ್ಟು ಬೇಡಿಕೆ ಇದೆ, ಮಾರಾಟ ಮಾಡಿದ್ರೆ ನಮ್ಮ ಬೆಳೆಗೆ ಬಳಸಿದರೆ ಅದು ಎಷ್ಟು ಲಾಭ ಕೊಡ್ತೈತೆ, ಪ್ರತಿಯೊಂದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರ ಆಗಿದೆ. ಹಾಗಾಗಿ ಇಂಥ ಗೊಬ್ಬರನ ನಾವು ಮಾಡ್ಕೊಳೋಕ್ಕೂ ಕೂಡ ಅವಕಾಶ ಮಾಡ್ಕೊಂಡಿದ್ದೀವಿ ನಾವು. ಅದ್ರ ಜೊತೆಯಲ್ಲಿ ಪಕ್ಕದಲ್ಲಿ ಇವತ್ತು ಒಂದು ಏನು ಸ್ಟೋರೇಜು ಅಂದರೆ ವೇಸ್ಟ್ ನೀರನ್ನು ಮಾಡ್ತಾ ಸ್ಟೋರೇಜ್ ಮಾಡ್ತಕ್ಕಂಥ ಒಂದು ತೊಟ್ಟಿ ಇದನ್ನು ಮಾಡಿದ್ದೀವಿ. ಇದು ನಮ್ಮ ಮನೆಯಲ್ಲಿ ಏನು ಬಳಕೆ ಆಗ್ತಾಯಿದೆ, ನೀರು ಸ್ನಾನ ಮಾಡಿರ್ಬೋದು, ಇಲ್ಲ ಹಸು ಮೈ ತೊಳೆದಿರೋದಾಗಿರ್ಬೋದು, ಇದ್ರೆ ಮನೆ ಮೇಲೆ ಬಿದ್ದಂಥ ನೀರಾಗಿರ್ಬೋದು, ಪ್ರತಿಯೊಂದು ಕೂಡ ನಾವು ಬಂದು ಇದರಲ್ಲಿ ಸ್ಟೋರೇಜ್ ಆಗ್ತದೆ. ಸುಮಾರು ಆಳ ಇದೆ ಇದು. ಇದರಲ್ಲಿ ನಾವು ಒಂದು ಸಣ್ಣದೊಂದು ಡೀಸೆಲ್ ಮೋಟ್ರ್ ಇಟ್ಕೊಂಡು

0: ಪಕ್ಕದಲ್ಲಿರ್ತಕ್ಕಂಥ ಹುಲ್ಲಿಗೆ ಹಾಯಿಸ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಈ ಹುಲ್ಲಿಗೆ ಯಾವುದೇ ಒಂದು ಕೆಮಿಕಲ್ನ ನಾವು ಗೊಬ್ಬರನ ಬಳಸ್ದೇನೆ, ಏನು ಈ ವೇಸ್ಟ್ ನೀರಲ್ಲಿ ಬೆಳೀತಾರೆ ಬೆಳೆದಿರ್ತಕ್ಕಂಥ ಏನು ನೇಪಿಯರ್ ಹುಲ್ಲು ಇದು. ಇದು ನಾಟಿ ಕೋಳಿ ಮತ್ತು ಬಾತುಕೋಳಿ ಸಾಕ ಏನು ಮಾಡ್ಕೊಂಡಿದ್ದೀವಿ. ಇದು ನಾಟಿ ಕೋಳಿ ಇವಾಗ ಎಷ್ಟು ಮಾರ್ಕೆಟ್ ಇದೆ ಅಂತಂದ್ಬಿಟ್ಟು ಎಲ್ಲರಿಗೂ ಗೊತ್ತಿರೋದಂಥ ವಿಚಾರ. ಏನಂದರೆ ಇವತ್ತು ನಾಟಿ ಕೋಳಿಗಳು ಏನು ನಮ್ಮ ಮನೆಯಲ್ಲಿ ಬಳಕೆ ಆಗ್ತಾ ಏನು ಬಳಕೆಯಾಗಿ ಉಳಿದಂಥದ್ದು ಅಂದರೆ ಮುದ್ದೆ ಆಗಿರ್ಬೋದು, ಅನ್ನ ಆಗಿರ್ಬೋದು, ಇತರೆ ಏನು ನಾವು ತಿಂತಕ್ಕಂಥ ಆಹಾರನ ಉಳಿದಕ್ಕೆ ನಾ ಕೋಳಿಗಳಿಗೆ ಬಳಕೆ ಮಾಡ್ಕೊಂಡಾಗ ನಮ್ಮ ಜೀವನಕ್ಕೆ ಅಂದರೆ ನಮಗೆ ದಿನ ಬಳಕೆಯ ಸಂದರ್ಭದಲ್ಲಿ ನಮಗೆ ಕೋಳಿ ಮೊಟ್ಟೆ ಕೊಡ್ಬೋದು, ಇಲ್ಲ ಮಾಂಸಕ್ಕೆ ಆಗ್ಬೋದು. ಹೀಗಾಗಿ ನಾವು ಏಕೆಂದರೆ ವೇಸ್ಟ್ ಮಾಡ್ತಕ್ಕಂಥದ್ದನ್ನ ಬಳಸಿ ನಾವು ಲಾಭ ಮಾಡ್ತಕ್ಕಂಥದ್ದ ವಿಧಾನ ಇದು. ಏಕೆಂದರೆ ಕೋಳಿ ನಾವು ಯಥೇಚ್ಛವಾದ ಒಂದು ಬಂಡವಾಳ ಹಾಕೋವಂಥ ಅವಶ್ಯಕತೆ ಇರಲ್ಲ. ಹಿತ್ತಲ ಕೋಳಿ ಅಂತ ನಾವೇನು ಸಾಕಾಣಿಕೆ ಮಾಡ್ತೀವಿ ಅದು ಇವತ್ತು ಮಾರ್ಕೆಟಲ್ಲಿ ಸುಮಾರು 450-500 ರೂಪಾಯಿವರೆಗೂ ಈ ಥರ ಎಲ್ಲ ಏನೋ ಮಾರಾಟ ಮಾಡ್ತಾಯಿದ್ದಾರೆ. ಹಾಗಾಗಿ ಅಂಥ ಕೋಳಿನ ನಾವು ಮಾರಾಟ ಕೂಡ ಮಾಡ್ಕೊಬೋದು, ನಮಗೂ ಕೂಡ ನಾವು ಬಳಸ್ಕೊಬೋದು.
1: ಓಕೆ ಸರ್, ತುಂಬ ಚೆನ್ನಾಗಿ ಹೇಳಿದ್ರಿ. ಕೋಳಿ ಸಾಕಾಣಿಕೆಯು ಕೂಡ ಒಂದು ಒಳ್ಳೆಯ ಆದಾಯವನ್ನು ತಂದುಕೊಡುತ್ತೆ, ಹಾಗೆ ನಮಗೂ ಕೂಡ ಅದು ಉಪಯುಕ್ತ ಆಗುತ್ತೆ ಅಂತ ಹೇಳ್ತಾ ಇದ್ರಿ. ಸೊ ಈ ರೀತಿಯಲ್ಲಿ ಒಂದು ವೇಸ್ಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಮತ್ತು ಏನು ಎರೆಹುಳು ಗೊಬ್ಬರವನ್ನು ತಯಾರು ಮಾಡುವಂಥದ್ದಾಗಿರ್ಬೋದು, ಇದೆಲ್ಲದನ್ನು ಕೂಡ ಒಂದು 2 ಗಂಟೆಯ ಜಾಗದಲ್ಲೇ ಅವರು ಮಾಡ್ತಾ ಇದ್ದಾರೆ. ಸೊ ಅಷ್ಟೇ ಅಲ್ಲದೆ ಅವರ ಕೃಷಿಯಲ್ಲಿ ಇನ್ನೂ ಏನೆಲ್ಲ ವಿಶೇಷತೆಗಳಿದೆ ಅನ್ನೋದನ್ನು ಅವರ ಜೊತೆಯಲ್ಲಿ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಒಂದು ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಹಾಗೆ ಇದೇ ರೀತಿಯ ನಿಮ್ಮ ಕೃಷಿಯ ಅನುಭವಗಳನ್ನು ಕೂಡ ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ ಮಾಡಿ. ನಮ್ಮ ಸಂಖ್ಯೆ 9686096 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಪ್ಲೇ ಮಾಡ್ತೀನಿ. ಹಾಡನ್ನು ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ ರಾಣಿಪುರ FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ವಿಶೇಷವಾಗಿ ಏನು ಪಶುಸಂಗೋಪನೆಯನ್ನು ಮಾಡ್ತಿರುವಂತಹ ದಂಪತಿಗಳ ಜೊತೆ ನಲ್ಲಿ ಮಾತಾಡ್ತಾ ಇದ್ವಿ. ಹಾಗೆ ಇವರು ಮಾಡ್ತಿರುವಂತಹ ಈ ಒಂದು ಕೃಷಿ ಏನಿದೆ ಹಲವಾರು ರೀತಿಯಲ್ಲಿ ಉಪಯೋಗ ಆಗಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಹಸು ಸಾಕಾಣಿಕೆ ಆಗಿರ್ಬೋದು, ನಾಟಿ ಕೋಳಿ ಆಗಿರ್ಬೋದು, ಕುರಿ ಸಾಕಾಣಿಕೆ ಆಗಿರ್ಬೋದು, ಜೇನು ಕೃಷಿ ಆಗಿರ್ಬೋದು, ಇದೆಲ್ಲದೂ ಕೂಡ ಅವರ ಜೀವನದಲ್ಲಿ ಒಂದು ಯಶಸ್ಸನ್ನು ತಂದುಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದೇ ರೀತಿಯಲ್ಲಿ ನೀವು ಕೂಡ ಕೃಷಿಯನ್ನು ಮಾಡ್ತಾ ಇದ್ದರೆ ನಿಮ್ಮ ಕೃಷಿ ಅನುಭವಗಳನ್ನು ಕೂಡ ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಅವರನ್ನು ಸ್ವಾಗತಿಸೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮಿಬ್ಬರಿಗೂ ಕೂಡ. ಹಾಗೆ ಇವತ್ತು ಕೋಳಿ ಸಾಕಾಣಿಕೆ ಬಗ್ಗೆನೂ ಕೂಡ ನೀವು ಮಾತಾಡ್ತಾ ಇದ್ರಿ ಆಗಲೇ. ಸೊ ಈಗ ಒಂದು ಕೋಳಿ ಸಾಕಾಣಿಕೆ ನಮಗೆ ಯಾವ ರೀತಿಯಲ್ಲಿ ಉಪಯೋಗ ಆಗುತ್ತೆ, ಮತ್ತು ಯಾವ ರೀತಿ ಒಂದು ಕೋಳಿ ಸಾಕಾಣಿಕೆಯನ್ನು ಮಾಡಬಹುದು ಅದ್ರ ಬಗ್ಗೆ ಹೇಳ್ಬೋದಾ?
3: ಕೋಳಿ ನಾವು ಸಾಕಾಣಿಕೆ ಮಾಡೋದಂದರೆ ವರ್ಷದಲ್ಲಿ ಒಂದು 2-3 ಬ್ಯಾಚು ನಾವು ಮರಿಗಳು ತಗೊಂಡು ಅಂತಂದರೆ ವರ್ಷದಲ್ಲಿ ಕನಿಷ್ಠ ಅಂದರೆ ನಮ್ಗೆ ಅಲ್ಪ ಸ್ವಲ್ಪ ಅದರಲ್ಲೂ ಕೂಡ ನಮಗೆ ಆದಾಯನ ಮಾಡ್ಕೊಬೋದು. ಹಾಗಾಗಿ ಇವತ್ತು ನಾವು ಬಾತುಕೋಳಿ ಇದ್ದಾವೆ, ನಮಗೆ ಮೊಟ್ಟೆಗೆ ನಾವು ಬಳಕೆ ಮಾಡ್ಕೊತಾ ಇದ್ದೀವಿ. ನಾಟಿ ಕೋಳಿಗಳು ಮೊಟ್ಟೆ ಸಿಗ್ತಾಯಿದೆ, ಮತ್ತು ಕೋಳಿ ಕೂಡ ನಾವು ಮಾರಾಟ ಮಾಡ್ತಾಯಿದ್ದೀವಿ. ಇದು ಅಗಸೆ ಒಳಗೆ ಏನಾಗ್ತದೆ ಅಂದರೆ ಕುರಿ ಮೇಕೆಗೆ ಉತ್ತಮವಾದ ಒಂದು ಆಹಾರ ಆಗಿದೆ. ಇದನ್ನು ನಾವು ಏನು ಈ ನೇಪಿಯರು ಮತ್ತು ಜೋಳ ಇದನ್ನೆಲ್ಲ ಕೊಡ್ತೀವಲ್ಲ, ಅದ್ರ ಜೊತೆಯಲ್ಲಿ ನಾವು ಇದನ್ನು ಇಂಡಿ ಭೂಸ ಏನು ಕೊಡ್ತಾಯಿದ್ದೀವಲ್ಲ, ಅದರ ಒಂದು ಬದಲಾಗಿ ಇದನ್ನು ಕೊಟ್ಕೊಂಡು ಕೂಡ ನಾವು ಖರ್ಚನ್ನು ಕಮ್ಮಿ ಮಾಡ್ಕೋಬೋದು. ಏಕೆಂದರೆ ಈಗ ಏನು ಇಂಡಿ ಭೂಸಗೆ ರೇಟ್ ಜಾಸ್ತಿ ಇದೆ, ಅಂಥ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಬೇಕು. ಅಯ್ಯೋ ಕುರಿಗಳನ್ನ ಸಾಕೋದ್ರಿಂದ ಇಂಡಿ ಭೂಸ ನಾವು ಎಲ್ಲ ಲೆಕ್ಕನ ಹಾಕಿದಾಗ ಈ ಕುರಿಯೊಳಗೆ ನಮ್ಗೆ ಎಷ್ಟು ಲಾಭ ಆದಾಯ ಬರ್ತೈದೆ ಅಂತ ಒಂದು ಪ್ರಶ್ನೆ ಆಗ್ತದೆ. ಒಂದೊಂದ್ಸಲಿ ಹಸುಗಳಲ್ಲಿ ಎಷ್ಟು ಆದಾಯ ಬರ್ತೈದೆ ಅನ್ನೋ ಒಂದು ಪ್ರಶ್ನೆ ಆಗ್ತದೆ. ಆ ಪ್ರಶ್ನೆನ ನಾವು ಏನೋ ಕಮ್ಮಿ ಮಾಡ್ಕೊಳಕ್ಕೆ, ಯಾಕೆಂದರೆ ಇವಾಗ ಏನೋ ಖರ್ಚನ್ನು ಕಮ್ಮಿ ಮಾಡ್ಕೊಂಡು ಆದಾಯನ ಜಾಸ್ತಿ ಮಾಡ್ಕೊಳಕ್ಕೆ ಇದು ಒಂದು ಸುಲಭವಾದ ಒಂದು ಮಾರ್ಗ ಇದು. ಏಕೆಂದರೆ ಅಗಸೆ ಎಲ್ಲೂ ಹಾಕಿದ್ರು ಕೂಡ ಬರ್ತದೆ. ಹಾಗಾಗಿ ಅದ್ರ ಜೊತೆಯಲ್ಲಿ ರೇಷ್ಮೆ ಕೂಡ ರೇಷ್ಮೆ ಕಡ್ಡಿಗಳನ್ನ ಕೂಡ ಹಾಕ್ಕೊಬೋದು. ಆಮೇಲೆ ಗಿರ್ಸಿಡಿಯ ನುಗ್ಗೆ ಈ ಥರ ಎಲ್ಲ ಸೊಪ್ಪುಗಳನ್ನ ನಾವು ಕೊಟ್ಕೊಂಡಾಗಂದರೆ ಇಂಡಿ ಭೂಸ ನಾವು ಜೋಳನ ಮತ್ತೊಂದು ಮಗದೊಂದು ಏನು ಕೊಡ್ತೀವಿ ಅವಕ್ಕೆ ಎಕ್ಸ್ಟ್ರಾ ಆಹಾರವಾಗಿ ಕೊಡ್ತೀವಲ್ಲ, ಆ ಒಂದು ಆಹಾರನ ನಾವು ಅದ ಖರ್ಚನ್ನು ಕಮ್ಮಿ ಮಾಡ್ಕೊಳಕ್ಕೆ ಒಂದು ಮಾರ್ಗ ಅಷ್ಟೇ ಇದು.
2: ಓಕೆ ಸರ್. ಹಾಗೆ ಮೇಡಮ್, ಈಗ ನೀವು ಸಿಟಿ ಲೈಫ್ನ ಬಿಟ್ಟು ಈಗ ಹಳ್ಳಿ ಜೀವನ ಅಂದರೆ ಈಗ ಕೃಷಿ ಮಾಡ್ಕೊಳ್ತಾ ಸೊ ಕೃಷಿ ಕಡೆಗೆ ಹೆಚ್ಚು ಗಮನ ಕೊಡ್ತಾ ಇದ್ದೀರಾ, ಈಗ ಹೇಗೆ ಅನಿಸ್ತಾ ಇದೆ ನಿಮಗೆ ಕೃಷಿಗೆ ಬಂದಿರೋದು, ಮತ್ತು ಸಿಟಿ ಲೈಫ್ನ ಬಿಟ್ಟು ನೀವು ಕೃಷಿಗೆ ಬಂದಿರೋದು ಯಾಕೆ ಅಂತ ಹೇಳ್ಬೋದಾ?
4: ಇವತ್ತು ಸಿಟಿ ಜೀವನ ಅಂದರೆ ನಾವು ಒಬ್ಬರ ಸಂಪರ್ಕ ಇರಲ್ಲ, ಒಬ್ಬರ ಜೊತೆ ಒಬ್ಬರು ನಾವು ಮಾತಾಡೋಕ್ಕಾಗಲ್ಲ, ನಾವಾಯಿತು ನಮ್ಮ ಮನೆ ಆಯಿತು, ಜೊತೆಗೆ ನಮಗೆ ಆರೋಗ್ಯನೂ ಸಹ ಸಿಟಿಯಿಂದ ಸಿಗಲ್ಲ. ಇವತ್ತು ನಾವೇನು ಸಿಟಿಯಿಂದ ಬಿಟ್ಟು ಇವತ್ತು ಹಳ್ಳಿಗಾಡುಗಳಿಗೇನಕ್ಕೆ ಬರ್ತಾ ಇದ್ದೀವಿ ಅಂದರೆ ಒಳ್ಳೆ ವಾತಾವರಣ ಇರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಜೊತೆಗೆ ಇಲ್ಲಿ ನಮ್ಮದೇ ಆದಂತಹ ಜಾಗದಲ್ಲಿ ನಾವು ಎಷ್ಟು ಬೇಕಾದ್ರೂ ನಮ್ಮ ನಿರೀಕ್ಷೆ ಮೀರಿ ಸಹ ನಾವು ದುಡಿಯೋಂಥ ಒಂದು ಅವಕಾಶ ಇದೆ. ಇವತ್ತು ಸಿಟಿಗಳಲ್ಲಿ ಅಂದರೆ ಇವತ್ತೇನು ಫ್ಯಾಕ್ಟ್ರಿಗೆ ಹೋಗ್ತೀವಿ, ಅವ್ರು ಕೊಟ್ಟಂಥ ಸಂಬಳ ತಗೊಂಬಂದು ಅಷ್ಟಕ್ಕೆ ನಾವು ಮೀಸಲಾಗಿರ್ತೀವಿ. ಆದರೆ ನಮ್ಮ ಹಳ್ಳಿಗಳಲ್ಲಿ ಆ ಥರ ಅಲ್ಲ, ನಾವು ಎಷ್ಟು ಬೇಕಾದ್ರೂ ದುಡಿಬೋದು, ಮತ್ತು ನಾವು ಇನ್ನೊಬ್ಬರಿಗೂ ಕೆಲಸನೂ ಕೊಡ್ಬೋದು. ಜೊತೆಗೆ ರೈತ ಮಹಿಳೆಯಾಗಿ ಹೇಳೋಕ್ಕೆ ನಾನು ಇಷ್ಟೇನು ಇಷ್ಟಪಡ್ತೀನಿ ಅಂದರೆ ಎಲ್ಲರೂ ಇವತ್ತು ನೀವು 10,000 ರೂಪಾಯಿ 12,000 ರೂಪಾಯಿಗೆ ಬೆಂಗಳೂರಲ್ಲಿ ಕೆಲಸ ಮಾಡೋದ್ರಿಂದ ನಿಮ್ಮ ಜೀವನ ನಿಜಕ್ಕೂ ಸಾಕ್ತಾ ಇಲ್ಲ. ನೀವು ನಿಮ್ಮದೇ ಆದಂಥ ಏನು ನಿಮ್ಮ ಪೂರ್ವಜರು ಜಾಗಗಳನ್ನ ಬಿಟ್ಟಿದ್ದಾರೆ ಅದನ್ನೆಲ್ಲ ಇವತ್ತು ಬರೋಡ್ ಮಾಡಿ ಬೆಂಗಳೂರಿಗೆ ಹೋಗ್ತಾ ಇದ್ದೀರಾ, ಆ ಜಾಗಗಳು ನಿಜಕ್ಕೂ ವೇಸ್ಟ್ ಆಗ್ತಾ ಇದೆ. ಅಂತಹ ಜಾಗಗಳನ್ನ ಬಂದು ಉಪಯೋಗಿಸ್ಕೊಂಡ್ರೆ ನಿಮಗೂ ಲಾಭನೂ ಇರುತ್ತೆ, ನೀವು ಇನ್ನೊಬ್ಬರಿಗೂ ಕೆಲಸನೂ ಕೊಡ್ತೀರಾ. ನೀವು ಸಹ ರೈತರು ಇನ್ನ ಯಾವತ್ತೂ ಕೀಳಾಗಿ ನೋಡ್ಕೊಳಕ್ ಹೋಗ್ಬೇಡಿ, ಯಾಕೆಂದ್ರೆ ಇವತ್ತು ರೈತ ಇದ್ರೇನೆ ದೇಶ. ಇವತ್ತು ನಾವು ಬೆಳೀತಾ ಇದ್ದೀವಿ ಅಂದರೆ ಬೇರೆಯವ್ರಿಗೆ ನಾವು ಅನ್ನ ಕೊಡ್ತಾ ಇದ್ದೀವಿ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಬೇಕು. ನೀವು ಇವತ್ತು ಫ್ಯಾಕ್ಟ್ರಿಗಳಿಗೆ ಹೋಗ್ತೀವಿ, ಬೆಳಗ್ಗೆ ಹೋಗ್ತೀವಿ, ಸಂಜೆವರೆಗೂ ಅವ್ರು ಹೇಳಿದ ಕೆಲಸ ಮಾಡಬೇಕು. ಯಾಕೆಂದರೆ ಅವ್ರು ಎಷ್ಟು ನಮಗೆ ಕೆಲಸದ ಕೊಟ್ಟಿರ್ತಾರೋ ಅಷ್ಟು ಕೆಲಸ ನಾವು ಮುಗಿಸೇ ಬರಬೇಕು. ಆದರೆ ನಮ್ಮ ಕೆಲಸದಲ್ಲಿ ಆ ಥರ ಅಲ್ಲ, ನಮಗೆ ಎಷ್ಟು ಬೇಕೋ ಅಷ್ಟು ಕೆಲಸ ಮಾಡ್ತೀವಿ, ಬೇಡ ಅಂದಾಗ ಆರಾಮಾಗಿ ರೆಸ್ಟ್ ಮಾಡ್ತೀವಿ. ಜೊತೆಗೆ ಇವತ್ತು ಹಳ್ಳಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳ ಆರೋಗ್ಯ ತುಂಬ ಸುಧಾರಿಸ್ತಾ ಇದೆ. ಸಿಟಿಗಳ ಕಡೆಯಲ್ಲಿ ಇರೋಂಥ ಆರೋಗ್ಯ ನಾವು ಬೇಡದೇ ಇರೋಂಥ ಅಲ್ಲಿ, ಯಾಕೆಂದರೆ ನಾವು ಬೇಕು ಅಂದಿದ್ದ ವಸ್ತು ಯಾವುದೂ ಸಿಗಲ್ಲ, ನಮ್ಮ ಆರೋಗ್ಯಕ್ಕೆ ಬೇಕಾದಂಥ ವಸ್ತು ನಮಗೆ ನಿರೀಕ್ಷೆ ಇರೋಷ್ಟಂಥ ವಸ್ತು ಯಾವುದೂ ಸಿಗಲ್ಲ. ಹಂಗಾಗಿ ನಾವು ಆರೋಗ್ಯ ದೃಷ್ಟಿಯಿಂದನೂ ಜೊತೆಗೆ ನಮಗೆ ವಾತಾವರಣ ಮತ್ತು ನಾವು ನಮ್ಮದೇ ಆದಂತಹ ಭೂಮಿಗಳನ್ನ ಬೇರೆಯವ್ರಿಗೆ ಯಾರಿಗೋ ಬಿಟ್ಟು ಇಲ್ಲ ಹಾಳಾಗಿ ಬಿಟ್ಟು ಪರಿಸರನ ನಾವೇ ನಾಶ ಮಾಡ್ತಾ ಇದ್ವಿ. ನಾವು ಬಂದು ನಮ್ಮ ಜಮೀನುಗಳಲ್ಲಿ ನಾವಿದ್ದು ನಮ್ಮದೇ ನಮಗೆ ಜೀವನಕ್ಕೋಸ್ಕರ ನಮಗೆ ಎಷ್ಟು ಬೇಕೋ ಅಷ್ಟನ್ನೇ ನಾವು ಬೆಳ್ಕೊಂಡು ತಿಂದರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ಮತ್ತು ನಾವು ನಮ್ಮ ದುಡಿಮೆನೂ ಚೆನ್ನಾಗಿರುತ್ತೆ. ನಾವು ಯಾರಿಗೂ ಕೂಡ ಕೈ ಚಚ್ಚದಲೇ ನಮ್ಮ ದುಡಿಮೆಯಲ್ಲಿ ನಾವು ನೆಮ್ಮದಿಯಾದಂಥ ಜೀವನನ ಮಾಡ್ಬೋದು.
2: ಓಕೆ ಮೇಡಮ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸಿನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ರಲ್ಲ, ಪಶುಸಂಗೋಪನೆಯನ್ನು ಮಾಡಿಕೊಳ್ತಾ ಒಂದು ಒಳ್ಳೆಯ ಜೀವನವನ್ನು ನಡೆಸ್ತಾ ಇರುವಂತಹ ದಂಪತಿಗಳು ಇವರು. ಮುಂಚೆ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಾ ಇದ್ರು, ಫ್ಯಾಕ್ಟ್ರಿ ಕೆಲಸ ಹೋಗೋದು ಬರೋದು ಮತ್ತೆ ಅದೇ ಒಂದು ರೂಟೀನ್ ಆಗ್ತಾ ಇತ್ತು. ಆದರೆ ಈ ಒಂದು ಕೃಷಿಗೆ ಬಂದ ನಂತರದಲ್ಲಿ ಕೃಷಿನಲ್ಲಿ ಒಂದು ಒಳ್ಳೆಯ ಆದಾಯ ಕೂಡ ಸಿಗ್ತಾ ಇದೆ, ಹಾಗೆ ನಮಗೆ ಅನುಕೂಲಕ್ಕೆ ತಕ್ಕಂತೆ ನಾವು ಕೆಲಸವನ್ನು ಕೂಡ ಮಾಡ್ಬೋದು, ಈ ಒಂದು ಜೀವನ ತುಂಬಾ ಖುಷಿ ಕೊಡುತ್ತೆ ಅಂತ ಹೇಳಿ ಇವರು ಹೇಳ್ತಾ ಇದ್ರು. ಸೊ ಹಾಗಾದರೆ ಇವ್ರ ಜೊತೆಯಲ್ಲಿ ಮಾತನ್ನು ಮುಂದುವರ್ಸೋಣ. ಹಾಗೆ ಇವರು ಮಾಡ್ತಿರುವಂತಹ ಕೃಷಿನಲ್ಲಿ ಇನ್ನೂ ಏನೆಲ್ಲ ವಿಶೇಷತೆಗಳಿದೆ ಅನ್ನೋದನ್ನು ಅವ್ರ ಜೊತೆಯಲ್ಲಿ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ನಿಮಗೋಸ್ಕರ ಪ್ಲೇ ಮಾಡ್ತೀನಿ. ಹಾಡನ್ನು ಕೂಡ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶೋ ಮುಗ್ಗ 94.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಸ್ಪೆಷಲಾಗಿ ಪಶುಸಂಗೋಪನೆಯನ್ನು ಮಾಡ್ತಾ ಇರುವಂತಹ ಕೃಷಿಕರು ನಮ್ಮ ಜೊತೆನಲ್ಲಿದ್ದಾರೆ. ಹಾಗೆ ಇವರು ಮಾಡ್ತಾ ಇರುವಂತಹ ಈ ಒಂದು ಪಶುಸಂಗೋಪನೆಯಲ್ಲಿ ಕೋಳಿ ಸಾಕಾಣಿಕೆ ಆಗಿರ್ಬೋದು, ಹಾಗೆ ಹಸುಗಳನ್ನು ಸಾಕಾಣಿಕೆ ಮಾಡುವಂಥದ್ದಾಗಿರ್ಬೋದು, ಕುರಿಗಳನ್ನು ಸಾಕಾಣಿಕೆ ಮಾಡುವಂಥದ್ದಾಗಿರ್ಬೋದು, ಟಗರುಗಳನ್ನು ಸಾಕಾಣಿಕೆ ಮಾಡುವಂಥದ್ದಾಗಿರ್ಬೋದು. ಸೊ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಒಂದು ಕೃಷಿಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಇವರ ಕೃಷಿ ಭೂಮಿನಲ್ಲಿ ಜೇನು ಕೃಷಿಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಹಾಗೆ ಈ ಒಂದು ಪಶುಸಂಗೋಪನೆಯ ವಿಶೇಷವಾದಂತಹ ಕೃಷಿಯಲ್ಲಿ ಇವತ್ತು ಅವ್ರ ಜೊತೆ ಮಾತಾಡ್ತಾ ಅವರು ಕೂಡ ಹೇಳ್ತಾ ಇದ್ರು ಕೃಷಿ ಲೈಫು ತುಂಬಾ ಚೆನ್ನಾಗಿದೆ ಸಿಟಿ ಲೈಫ್ಗಿಂತ ಅಂತ ಹೇಳಿ. ಸೊ ಹಾಗಾದರೆ ಅವ್ರ ಜೊತೆನಲ್ಲಿ ಮಾತಾಡೋಣ, ಅವರ ಕೃಷಿಯ ಬಗ್ಗೆ ಏನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ಈಗ ನೀವು ಕೃಷಿಯನ್ನು ಮಾಡೋದಕ್ಕೆ ಸಿಟಿ ಬಿಟ್ಟು ಹಳ್ಳಿಗೆ ಬಂದು ಕೃಷಿಯನ್ನು ಆರಂಭ ಮಾಡಿದ್ರಿ. ಸೊ ಇದು ಯಾವ ರೀತಿ ಒಂದು ಇನ್ಸ್ಪೈರ್ ಆಗಿದೆ ಅನ್ನೋದ್ರ ಬಗ್ಗೆ ಹೇಳ್ಬೋದಾ?
3: ಮೊನ್ನೆ ಯಾರೋ ಒಬ್ಬರು ಫೋನ್ ಮಾಡಿ ಕೇಳಿದರು, ನಂದು 4 ಎಕರೆ ಜಾಗ ಇದೆ, ಅದರಲ್ಲಿ ನಾನು 40 ಕುರಿನ ಸಾಕಾಗ್ತಾಯಿಲ್ಲ, ನೀವು ಯಾವ ಥರ ಸಾಕ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಹೇಳಿದರು. ಬನ್ನಿ ನಮ್ಮ ಜಾಗದಲ್ಲಿ ನೋಡಿ, ನಾವು ಯಾವ ಥರ ಸಾಕ್ತಾ ಇದ್ದೀವಿ, ಯಾವ ಥರ ಒಂದು ಕುರಿಗಳಿದ್ದಾವೆ, ಎಷ್ಟು ಕುರಿಗಳಿದ್ದಾವೆ, ಎಷ್ಟು ಜಾಗದಲ್ಲಿ ನಾವು ಮೇವು ಅಳವಡಿಸಿದ್ದೀವಿ, ಇದನ್ನೆಲ್ಲ ಕೂಡ ಕಣ್ಣಾರ ನೀವು ನೋಡ್ಬೋದು. ಅದ್ರ ಮುಖಾಂತರ ನೀವು ನಿಮ್ಮ ಜೀವನದಲ್ಲಿ ಕೂಡ ಅಳವಡಿಸ್ಕೊಬೋದು. ಏಕೆಂದರೆ ಒಬ್ಬರನ್ನ ಒಬ್ಬರು ನೋಡಿಯೇ ಕಲಿಯೋಂಥ ವಿಚಾರಗಳು ಸಾಕಷ್ಟು ಇದ್ದಾವೆ. ಏಕೆಂದರೆ ನಾವು ಯೂಟ್ಯೂಬಲ್ಲಿ ಮತ್ತು ಇನ್ನೊಬ್ಬರು ಹೇಳಿದ್ದ ನಾವು ಕಲಿಯೋಕ್ಕಾಗಲ್ಲ, ಏಕೆಂದರೆ ಎಷ್ಟೋ ಕಟ್ಟುಕತೆಗಳಿರ್ಬೋದು. ಆದರೆ ನಿಜ ಜೀವನದಲ್ಲಿ ಕಲಿಬೇಕಾದ್ರೆ ನಾವು ಆ ಸ್ಪಾಟಲ್ಲಿ ಹೋಗಿ ನೋಡಿ ಕಲಿತು ಅವ್ರ ಜೊತೆಯಲ್ಲಿ ನಾವು ಸಾಕಷ್ಟು ವಿಷಯಗಳನ್ನ ತಿಳಿದ ಮಾತ್ರ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ಸಾಧ್ಯತೆ ಇರ್ತದೆ. ಹಾಗಾಗಿ ಇವತ್ತು ಹೈನುಗಾರಿಕೆಯಲ್ಲಿ ನಮಗೆ ಈಗ ಹಿಂದೆ 2 ಹಸು ಇದ್ದು ಇವಾಗ 1 ಹಸುನ ನಾವು ಮಾರಾಟ ಮಾಡಿಬಿಟ್ಟು ಈಗ 1 ಹಸು ಇಟ್ಕೊಂಡಿದ್ದೀವಿ. 1 ಹಸುವಿಂದ ಈಗ ಅದು ಕೂಡ ಪ್ರೆಗ್ನೆಂಟ್ ಇದೆ. ಇವಾಗ ಕನಿಷ್ಠ ಅಂದರೆ ತಿಂಗಳಿಗೆ 10,000 ರೂಪಾಯಿ ಆದಾಯ ಬರ್ತಾಯಿದೆ. ಅದರಿಂದ ಖರ್ಚು ಎಲ್ಲ ಸೇರಿ 10,000 ರೂಪಾಯಿ ಬರ್ತಾಯಿದೆ. ಖರ್ಚೆಲ್ಲ ಕಳೆದು 1,000-5,000 ಉಳಿತಾ ಇದೆ. ನಮ್ಮಲ್ಲಿರ್ತಕ್ಕಂಥ ಕುರಿಗಳು 4 ಥರದ ಜಾತಿ ಕುರಿಗಳಿದ್ದಾವೆ. ಇದು ಎಳಗ ಇದ್ದಾವೆ, ಏನು ರಾಂಬುಲೆಟ್ ಇದೆ, ನಾರಿಸುವರ್ಣ ಇದೆ, ಲೋಕಲ್ ನಾಟಿ ಇದೆ. ಈ 4 ತಳಿಗಳಿಂದ ಏನಾಗುತ್ತೆ ಅಂದರೆ, ಒಂದು ನಾವು ಮುಖ್ಯವಾಗಿ ಟಗರನ್ನ ಉತ್ತಮವಾದ ಟಗರನ್ನ ಇಟ್ಕೊಂತೀವಿ. ಒಂದು ಸಲ ಎಳಗ ಇಟ್ಕೊಂತೀವಿ, ಇನ್ನೊಂದು ಸತಿ ರಾಂಬುಲೆಟ್ ಇಟ್ಕೊಂಡಿರ್ತೀವಿ. ಈ ಥರ ಇಟ್ಕೊಂಡಾಗ ಏನಾಗ್ತದೆ ಅಂದರೆ ಮರಿಗಳು ಉತ್ತಮವಾದ ಮರಿಗಳು ಬರ್ತವೆ, ತೂಕ ಬರ್ತವೆ, ಮತ್ತು ಹೈಟ್ ಬರ್ತವೆ. ಇದರಿಂದ ಏನಾಗ್ತದೆ ಅಂದರೆ ನಮಗೆ ನೋಡೋಕ್ಕೆ ನಾಟಿ ಥರ ಕಾಣಿಸ್ತವೆ, ನಾಟಿಗೆ ಮಿಕ್ಸ್ ಆಗಿರ್ತವೆ, ಅದರಿಂದ ಮಾರ್ಕೆಟ್ಗೆ ಚೆನ್ನಾಗಿ ಸಿಗ್ತೈತೆ ನಮಗೆ. ಹಾಗಾಗಿ ಆ ಉದ್ದೇಶದಿಂದ ಈ ಟಗರುಗಳನ್ನ ನಾವು ಬದಲಾವಣೆ ಮಾಡ್ತಾ ಇರ್ತೀವಿ. ಹೆಣ್ಣು ಕುರಿಗಳು ಸಾರಾಸಟ ನಾಟಿ ಕುರಿಗಳು ಇದ್ದಾವೆ. ಇವತ್ತು ವರ್ಷದಲ್ಲಿ 40 ಹೆಣ್ಣು ಕುರಿಗಳಿದ್ದಾವೆ. ಹೆಣ್ಣು ಕುರಿಯಿಂದ ವರ್ಷದಲ್ಲಿ ಸರಾಸರಿ ನಮಗೆ 55-60 ಮರಿಗಳು ಸರಾಸರಿ ಬರ್ತಾಯಿದ್ದಾವೆ. ಅಂದರೆ 8 ತಿಂಗಳಿಗೊಂದು 9 ತಿಂಗಳಿಗೊಂದು 1 ಮರಿಗಳನ್ನು ಕೊಡ್ತಾ ಇದ್ದಾವೆ. ಹಾಗಾಗಿ ಈ ಥರ ಒಂದು ಆದಾಯದಲ್ಲಿ ಕನಿಷ್ಠ ಅಂತಂದ್ರೂ 1 ಮರಿಗೇನ ನಾವು ತೂಕದ ಲೆಕ್ಕ ಕೊಡ್ತಾ ಇರೋದು. ಇವತ್ತು ನಮ್ಮ ತೂಕ ಮರಿ ಕುರಿಗಳು ಏನು ನಾರಿಸುವರ್ಣ ಇದ್ದಾವೆ, ಆಮೇಲೆ ಎಳಗ ಇದ್ದಾವೆ, ರಾಮುಲೆಟ್ ಇದೆ, ಇವೆಲ್ಲನೂ ಕುರಿಗಳಿರೋದ್ರಿಂದ ನಮಗೇನು ಅಂದರೆ ತುಂಬ ತೂಕ ಬರ್ತಕ್ಕಂಥ ಮರಿಗಳೇ ನಮಗೆ ಸಿಗ್ತಾ ಇದ್ದಾವೆ. ಹಾಗಾಗಿ 1 ಮರಿ 3-3.5 ತಿಂಗಳು ನಾವು ಇಟ್ಕೊಂಡಿರ್ತೀವಿ. ಅಂಥ ಮರಿ 20-25 ಕೆಜಿವರೆಗೂ ತೂಕ ಬಂದಿದ್ದಾವೆ. ಇವಾಗ ಮೊನ್ನೆ 3 ಕೊಟ್ಟಿದ್ದು ನಾವು ಕೊಟ್ಟಂಥ ಮರಿಗಳು 26 ಕೆಜಿ ಹೈಯೆಸ್ಟ್ ತೂಕ ಇತ್ತು. ಏನೋ 3.5 ಹೈಯೆಸ್ಟ್ ತೂಕ 26 ಕೆಜಿ. ಈ ಥರ ನಮಗೆ ಬರ್ತಕ್ಕಂಥ ಮರಿಗಳಲ್ಲಿ ನಮಗೆ ಕನಿಷ್ಠ ಅಂತಂದ್ರೂ 400-410 ನಾವು ಮರಿಗಳನ್ನ ಕೊಡ್ತಾ ಇದ್ದೀವಿ. 1 ಮರಿಯಿಂದ 8,000-10,000 ರೂಪಾಯಿವರೆಗೂ ನಮಗೆ ಲಾಭ ಇದೆ. ಸರಾಸರಿ ಇವಾಗ ಹೆಣ್ಣು ಮರಿಗಳನ್ನ ಕಮ್ಮಿ ರೇಟಲ್ಲಿ ಕೊಡ್ತೀವಿ, ಗಂಡು ಮರಿಗಳನ್ನ ಜಾಸ್ತಿ ರೇಟಲ್ಲಿ ಕೊಡ್ತಾ ಇದ್ದೀವಿ. ಸರಾಸರಿ ನಮಗೆ ಆವ್ರೇಜು 60 ಮರಿಯಿಂದ ನಮಗೆ ಕನಿಷ್ಠ ಅಂತಂದ್ರೂ 1 ಮರಿ ಆವ್ರೇಜು ತೂಕ ಅಂತಂದರೆ 18 ಕೆಜಿಗೆ ಹಾಕ್ಕೊಂಡ್ರೆ, ಯಾಕೆಂದರೆ ಹೆಣ್ಣು ಮರಿ ತೂಕ ಕಮ್ಮಿ ಬರ್ತವೆ, ಗಂಡು ಮರಿಗಳು ತೂಕ ಜಾಸ್ತಿ ಬರೋದ್ರಿಂದ ಆವ್ರೇಜ್ 18 ಕೆಜಿಗೆ ಹಾಕ್ಕೊಂಡ್ರು ನಮಗೆ ಕನಿಷ್ಠ ಅಂತಂದ್ರೆ 1,000-7,000 ಆಜು ಬಾಜಲ್ಲಿ 1 ಮರಿಗೆ ನಮಗೆ 8 ಸಿಗ್ತಾಯಿದೆ. ಅಂದರೆ ಸರಾಸರಿ 1 ಕುರಿಯಲ್ಲಿ 1,000 ರೂಪಾಯಿ, 1 ತಿಂಗಳಿಗೆ 1,000 ರೂಪಾಯಿ ಅಂತೆ, 40 ಕುರಿಗೆ 40,000 ರೂಪಾಯಿ ಇವತ್ತು ಆದಾಯನ ನಾವು ನೋಡ್ತಾ ಇದ್ದೀವಿ. ಯಾಕೆಂದರೆ ಇದು ಎಲ್ಲರೂ ಜೀವನದಲ್ಲೂ ಕೂಡ ಇವನ್ನು ಈ ಕುರಿ ಬೇಸಾಯನ ಅಳವಡಿಸ್ಕೊಂಡು ಅವರು ಕೂಡ ಅದನ್ನು ಜೀವನದಲ್ಲಿ ಅನುಭವಿಸ್ಬೋದು. ಯಾಕೆಂತಂದರೆ ನಾನು ಇವತ್ತು ಹೇಳ್ತಾ ಇರ್ತಕ್ಕಂಥದ್ದು ಕಟ್ಟು ಕತೆನಾ ಸುಳ್ಳು ಕತೆನಾ ಅಂತ ಅಂದ್ಬಿಟ್ಟು ಅವರೇನೇ ಕೂಡ ಜೀವನದಲ್ಲಿ ಕುರಿ ಬೇಸಾಯ ಮಾಡಿದಾಗ ಹಸುಗಳು ಬೇಸಾಯ ಮಾಡಿದಾಗ ನಾವು ಅದರ ಅನುಭವ ಆಗ್ತದೆ. ಹಾಗಾಗಿ ಈ ಥರ ಒಂದು ನಮಗೆ ಆದಾಯನ ಕುರಿಗಳಲ್ಲಿ ಏನೋ ಪ್ರತಿ ತಿಂಗಳು 40,000 ರೂಪಾಯಿ ಆದಾಯದಂತೆ ಇವತ್ತು ನಮಗೆ ಆದಾಯ ಬರ್ತಾಯಿದೆ. ಖರ್ಚು ವೆಚ್ಚ ಕಳೆದು ಇವತ್ತು ಕನಿಷ್ಠ ಅಂತಂದರೂ ಒಂದು 7-8 ಸಾವಿರ ರೂಪಾಯಿ ಖರ್ಚು ಹೋಗ್ತಿದೆ ಇವಾಗ. ಯಾಕೆಂದರೆ ಪ್ರತಿದಿನವೂ ನಾವು ಬೆಳಗ್ಗೆ ಇದ್ದು 150-200 ಗ್ರಾಮು ನಾವು ಜೋಳನ ಕೊಡ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಮೇವು ಕೊಡ್ತಕ್ಕಂಥದ್ದು, ನಮ್ಮ ಖರ್ಚು ವೆಚ್ಚ, ಇವ ಮೇಂಟೆನೆನ್ಸು, ಇವನ್ನೆಲ್ಲ ನಾವು ಲೆಕ್ಕ ಹಾಕಿದಾಗ ಕನಿಷ್ಠ ಅಂದರೆ ಒಂದು 8-10 ಸಾವಿರ ರೂಪಾಯಿವರೆಗೂ ಖರ್ಚು ಆಗ್ತಾಯಿದೆ ಒಂದು ತಿಂಗಳಿಗೆ. ಹಾಗಾಗಿ ಕನಿಷ್ಠ ನಮಗೆ ಒಂದು 30,000 ರೂಪಾಯಿ 40 ಹೆಣ್ಣು ಕುರಿಗಳಿಂದ ಲಾಭ ಆಗ್ತಾಯಿದೆ. ವರ್ಷದಲ್ಲಿ ಸರಾಸರಿ ನಮಗೆ ಒಂದು 3.5-4 ಲಕ್ಷದವರೆಗೂ ಲಾಭ ಇದೆ. 3.5 ಮ್ಯಾಕ್ಸಿಮಮ್ 3.5 ಲಾಭ ಆಗ್ತಾ ಇದೆ. ಹಾಗಾಗಿ ಕುರಿ ಬೇಸಾಯ ಈ ಥರ ಇದೆ. ಪ್ರತಿಯೊಬ್ಬರು ಕೂಡ, ಪ್ರತಿಯೊಬ್ಬ ರೈತರು ಕೂಡ ಕುರಿ ಬೇಸಾಯನ ಅಳವಡಿಸ್ಕೊಂಡ್ರೆ, ಯಾಕೆಂದರೆ ಇವತ್ತು ಮಾರ್ಕೆಟು ತುಂಬ ಮೇಲೋಗ್ತಾ ಇದೆ ಹೊರತು ಯಾವತ್ತೂ ಕೂಡ ಕುರಿ ಮಟನ್ಗೆ ಯಾವತ್ತೂ ಕೂಡ ಡೌನ್ ಆಗಿಲ್ಲ. ಹಾಗಾಗಿ ಕುರಿನ ಸಾಕಾಣಿಕೆ ಮಾಡೋದ್ರಿಂದ ಲಾಸ್ ಆಗಂತೂ ಯಾವುದೇ ಕಾರಣಕ್ಕೂ ಇರಲ್ಲ. ಅವ್ರ ಶ್ರಮ ಎಷ್ಟಿದೆ ಅಷ್ಟೇ ಲಾಭ ಇದೆ. ಆಮೇಲೆ ಅವ್ರಿಗೆ ಪರಿಸರಕ್ಕೆ ಅನುಗುಣವಾಗಿ ಕುರಿವೆ ಮಾಡ್ಬೋದು, ಮೇಕೆ ಮಾಡ್ಬೋದು. ಕೋಳಿಗಳು, ನಾಟಿ ಕೋಳಿಗಳಿಗೂ ತುಂಬ ಡಿಮ್ಯಾಂಡ್ ಇದೆ. ನಾಟಿ ಕೋಳಿ ಮಾಡ್ಬೋದು, ಇಲ್ಲ ಹಸುಗಳು ಮಾಡ್ಕೊಂತೀವಿ ಅಂತಂದರೆ ಹಸುಗಳಿಗೂ ಇವತ್ತು ಹಾಲಿನ ಬೇಡಿಕೆ ಇದೆ. ಹಾಗಾಗಿ ಹಸುಗಳು ಕೂಡ ನಾವು ಮಾಡಿ ಜೀವನ ಮಾಡೋಕ್ಕೆ ತೊಂದರೆ ಇಲ್ಲ. ರೈತ ಈ ಒಂದೇ ಅಳವಡಿಸ್ಕೊಂಡು ಜೀವನ ಮಾಡೋದು ತುಂಬ ಕಷ್ಟ ಇದೆ. ಯಾಕೆಂದರೆ ವ್ಯವಸಾಯ ಇವತ್ತು 6-3 ತಿಂಗಳಿಗೆ ಮಳೆ ಹೋಯ್ತಿದೆ, ಬೇಸರಿಯ ಬೆಳೆ ಆಗಲ್ಲ. ಹಾಗಾಗಿ ಅದ್ರ ಜೊತೆಯಲ್ಲಿ ನಾವು ಬೆಳೆನೇ ನೆಚ್ಕೊಂಡು ಜೀವನ ಮಾಡೋದು ಕಷ್ಟ ಇರ್ತದೆ. ಅದ್ರ ಜೊತೆಯಲ್ಲಿ ನಾವು ಏನೋ ಹೈನುಗಾರಿಕೆ, ಕುರಿ ಸಾಕಾಣಿಕೆ ಇವನ್ನೆಲ್ಲ ಅಳವಡಿಸ್ಕೊಂಡಾಗ ಏನಾಗ್ತದೆ ಅಂದರೆ ಜೀವನ ಸಾಕಾಣಿಕೆ ಮಾಡೋಕ್ಕೆ ತುಂಬ ಸುಲಭವಾಗಿರ್ತದೆ. ಅಷ್ಟು ಬಿಟ್ಟರೆ ಇಲ್ಲಿ ಏನು ಅಂತಂದರೆ ಅಧಿಕವಾದ ಒಂದು ಲಾಭನ ನಾವು ಸಂಪಾದನೆ ಮಾಡ್ತೀವಿ ಅನ್ನೋದು ದೃಷ್ಟಿ ಅಲ್ಲ, ಜೀವನ ಮಾಡೋಕ್ಕೆ ಒಂದು ದಾರಿ ಆಗಬೇಕು ಅಷ್ಟೇ ರೈತನಿಗೆ.
2: ಸರ್, ಹಾಗೆ ನೀವು ಮೀನು ಸಾಕಾಣಿಕೆಯನ್ನು ಕೂಡ ಮಾಡ್ತಿದ್ವಿ ಅಂತ ಹೇಳಿದ್ರಿ, ಇದನ್ನು ಯಾವ ರೀತಿಯಲ್ಲಿ ಮಾಡ್ತಾ ಇದ್ದೀರಾ? ಸೊ ಅದಕ್ಕೆ ಎಷ್ಟು ಜಾಗ ಬೇಕಾಗುತ್ತೆ, ಅದ್ರ ಬಗ್ಗೆ ಎಲ್ಲ ಹೇಳ್ಬೋದಾ?
3: 30 ಅಡಿ ಉದ್ದ ಇದೆ, 12 ಅಡಿ ಅಗಲ ಇದೆ, 5 ಅಡಿ ಇಳ್ತಾ ಇರತಕ್ಕಂಥ ಒಂದು ಫಸ್ಟು ತೊಟ್ಟಿನ ನಿರ್ಮಾಣ ಮಾಡಿದ್ರು. ಯಾಕೆಂದರೆ ಮೀನುಗಾರಿಕೆ ಇಲಾಖೆ ಅಧಿಕಾರಿಗಳು ನಮಗೆ ಸಾಕಷ್ಟು ಸತಿ ಬಂದಾಗಲ್ಲನೂ ಅವ್ರನ್ನ ನಾವು ಭೇಟಿಯಾದಾಗಲ್ಲ, ನೀವು ಮೀನು ಸಾಕಾಣಿಕೆ ಮಾಡ್ಬೋದು, ಏಕೆಂದರೆ ಆರೋಗ್ಯಗಳು ತುಂಬ ಒಳ್ಳೆಯ ಉತ್ತಮವಾದ ಆಹಾರ ಅದು, ನೀವು ಸಾಕಿ ನಿಮಗೆ ಇನ್ನೊಬ್ಬರಿಗೆ ಮಾರಾಟ ಕೂಡ ನೀವು ಮಾಡ್ಬೋದು, ಇನ್ನೊಬ್ಬರಿಗೆ ನೀವು ಮಾದರಿ ಆಗ್ತೀರಾ ಅಂತ ಅಂದ್ಬಿಟ್ಟು ಅವರು ಸಾಕಷ್ಟು ಸತಿ ಹೇಳಿದಾಗ ನಾವು ಆ ಒಂದು ತೊಟ್ಟಿನ ನಿರ್ಮಾಣ ಮಾಡಿದೆ. ಮೀನು ಸಾಕಾಣಿಕೆ ಮಾಡೋದು ಅದ್ರ ಜೊತೆಯಲ್ಲಿ ಯಾಕೆ ಸುಮ್ಮನೆ ಜಾಗ ವೇಸ್ಟ್ ಆಗ್ತೈತಲ್ಲ ಅಂತಂದ್ಬಿಟ್ಟು ಅದ್ರ ಮೇಲೆ ಅಟ್ಟಣಿಕೆ ಮಾಡಿಕೊಂಡು ಕುರಿ ಸಾಕ್ಬೋದು, ಕೋಳಿ ಸಾಕ್ಬೋದು ಅಂತ ಅಂದ್ಬಿಟ್ಟು ಯೋಚನೆ ಮಾಡಿದೆ. ಹಾಗಾಗಿ ಕುರಿಗೆ ಕೆಳಗಡೆ ಬಿದ್ದರೆ ಮೀನುಗೆ ತೊಂದರೆ ಆಗ್ತಾಯಿದೆ ಅಂತಂದ್ಬಿಟ್ಟು ಕೆಳಗಡೆ ತೊಟ್ಟಿಯಿಂದ ಮೇಲ್ಗಡೆ ಒಂದು ಲೇಯರು ನಾವು ಶೀಟ್ ಏನೋ ಸಿಮೆಂಟ್ ಶೀಟ್ ಹಾಕಿದ್ದೀವಿ. ಸಿಮೆಂಟ್ ಶೀಟಿಂದ ಮೇಲ್ಗಡೆ ಅಟ್ಟಣಿಕೆ ಪದ್ಧತಿ ಒಳಗೆ ಕುರಿ ಸಾಕಾಣಿಕೆ ನಾವು ಮಾಡೋಕ್ಕೆ ಪ್ರಯತ್ನ ಪಟ್ಟ. ಹಾಗಾಗಿ ಆವಾಗ ಸ್ಟಾರ್ಟಿಂಗಲ್ಲಿ ನಾವು ದೆಬ್ಬೆ ಸಿಸ್ಟಮಲ್ಲಿ ಮಾಡಿದ್ದು. ಹಾಗಾಗಿ ಆಮೇಲೆ ತಿರುಗಾ ಇತ್ತೀಚೆಗೆ ನಾವು ಹೊರಗಡೆ ಎಲ್ಲ ನೋಡಿ ನಾವು ಏನು ಮ್ಯಾಟು ಸಿಸ್ಟಮಲ್ಲಿ ಮಾಡ್ಬೋದು ಕುರಿಗಳು, ಯಾಕೆಂದರೆ ದೆಬ್ಬೆ ಸಿಸ್ಟಮಲ್ಲಿ ಕಾಲುಗಳು ಇಕ್ಕೋದು ಮತ್ತು ದೆಬ್ಬೆಗಳು ಮುರಿದೋಗೋದು ಇಂಥ ಒಂದು ಸಮಸ್ಯೆಗಳು ಕೂಡ ಇದ್ದವು ಆವಾಗ. ಹಾಗಾಗಿ ಈ ಸಿಸ್ಟಮ್ ಈ ಒಂದು ಪದ್ಧತಿ ಕೂಡ ನಾವು ಅಳವಡಿಸ್ಕೊಂಡು ಈ ಆಮೇಲೆ ಈ ಇದು 30 ಅಡಿ ಒಳಗೆ 25 ಅಡಿ ಕುರಿಗಳಿಗೆ ಅಳವಡಿಸ್ಕೊಂಡು ಇನ್ನು 5 ಅಡಿ ಜಾಗ, ಯಾಕೆಂದರೆ ಮೀನಿಗೆ ಗಾಳಿ ಬೆಳಕು ಎಲ್ಲ ಬೇಕಲ್ಲ, ಹಾಗಾಗಿ ಆ ಜಾಗನ 5 ಅಡಿ ಜಾಗನ ನಾವು ಓಪನ್ ಆಗಿಬಿಟ್ಟು ಆಗ ಏನಾಗ್ತದೆ ಇಲ್ಲಿ ಕೋಳಿ ಯಾಕೆ ಮಾಡಬಾರ್ದು, ಅಕ್ಕಪಕ್ಕ ಜಾಗ ಇದೆ ಅಂತಂದ್ಬಿಟ್ಟು ಕೋಳಿನ ನಾವು ನಾಟಿ ಕೋಳಿಗಳನ್ನ ಸ್ಟಾರ್ಟ್ ಮಾಡಿದೋ. ಆ ಕೋಳಿಗೆ ಮೀನಿಗೆ ಬೀಳ್ತಕ್ಕಂಥದ್ದು ಮೀನು ಅದನ್ನು ಮೀನು ತಿಂತಕ್ಕಂಥದ್ದು, ಹಾಗಾಗಿ ಈ ಒಂದು ಅಕ್ಕಪಕ್ಕ ಇರತಕ್ಕಂಥ ಜಾಗನ ನಾವು ಯಾಕೆಂದರೆ ನಾಯಿಗಳು ಕಾಟ ಇರ್ತಿದೆ ಅಲ್ಲಿ ಪೂರ್ತಿ ಚೈನ್ ಮೆಶ್ ಮಾಡಿಬಿಟ್ಟು ಕೋಳಿನ ಸಾಕಾಣಿಕೆ ಮಾಡಿದ್ದೀವಿ. ಇಕ್ಕೆ ಕೋಳಿಗಳು ಇಕ್ಕೆ ಮೀನಿಗೆ ಬೀಳ್ತಿದೆ, ಆ ಜಾಗ ಮೀನುಗಳಿಗೆ ಮತ್ತು ಏನೋ ಕೋಳಿಗಳಿಗೆ ಜಾಗ ಆಯಿತು, ಈ ಕಡೆ ಜಾಗ ಕುರಿಗಳಿಗೆ ಆಯಿತು. ಯಾಕೆಂದರೆ ಒಂದೇ ಜಾಗದಲ್ಲಿ ಇವತ್ತು 3 ಜಾತಿಯ ಪ್ರಾಣಿಗಳನ್ನ ನಾವು ಸಾಕಿದ್ದೀವಿ. ಹಾಗಾಗಿ ಜಾಗ ಕಮ್ಮಿ ಇದ್ದರೂ ಕೂಡ ನಾವು ಯಾವ ಥರ ಜೀವನನ ಅಳವಡಿಸ್ಕೊಬೋದು, ಯಾವ ಥರ ಲಾಭ ಮಾಡ್ಬೋದು, ಯಾವ ಪ್ರಾಣಿಗಳನ್ನ ನಾವು ಸಾಕ್ಬೋದು, ಯಾವ ಒಂದು ಬಿಡುವಿನ ಟೈಮಲ್ಲಿ ಯಾವ ಪ್ರಾಣಿಗಳನ್ನ ನಾವು ಸಾಕ್ಬೋದು ಅಂತಂದ್ಬಿಟ್ಟು ನಾವು ಹೊರಗಡೆ ವಿಷಯಗಳನ್ನ ತಿಳ್ಕೊಬೇಕು. ನಾವು ಮಾಡ್ತಾ ಕೆಲವು ಎಷ್ಟೋ ವಿಷಯಗಳು ಅನುಭವ ಆಗ್ತಾ ಇರ್ತವೆ, ಆ ಅನುಭವದ ಆಧಾರದ ಮೇಲೆ ಜೀವನನ ಮಾಡ್ಕೊಂಡು ಹೋಗ್ತಾ ಇರ್ಬೋದು.
2: ಓಕೆ ಸರ್, ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸಿದ್ರಿ. ಸೊ ಇಬ್ಬರು ಕೂಡ ತುಂಬ ಚೆನ್ನಾಗಿ ಕೃಷಿನ ಮಾಡ್ತಾ ಇದ್ದೀರಾ, ಹಾಗೆ ಕೃಷಿನಲ್ಲಿ ಈ ರೀತಿ ಏನೇನೆಲ್ಲ ಸಾಧನೆಯನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ವಿವರಿಸ್ತಾ ಇದ್ರಿ. ಸೊ ಇವತ್ತಿನ ಕಾರ್ಯಕ್ರಮ ನಮ್ಮ ರೈತರಿಗೆ ಕೂಡ ಉಪಯುಕ್ತ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಗಿದೆ. ಮತ್ತೊಮ್ಮೆ ನಿಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು ಸರ್. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಆ ದಂಪತಿಗಳು ಈ ಒಂದು ಕೃಷಿಯನ್ನು ಮಾಡ್ತಾ ತಮ್ಮ ಕೃಷಿ ಅನುಭವಗಳನ್ನು ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ತಾ ಇದ್ರು. ಹಾಗೆ ನೀವು ಕೂಡ ಕೃಷಿಯನ್ನು ಮಾಡ್ತಾ ಇದ್ರೆ ನಿಮ್ಮ ಕೃಷಿ ಅನುಭವಗಳನ್ನು ಕೂಡ ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ತಾ ಇವತ್ತಿನ ಕಾರ್ಯಕ್ರಮನ ಎಂಜಾಯ್ ಮಾಡಿದಂತೆ ನಿಮ್ಮ ಕೃಷಿ ಅನುಭವಗಳನ್ನು ಕೂಡ ಎಂಜಾಯ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ಹಾಗೆ ನಿಮ್ಮ ಕೃಷಿ ಅನುಭವಗಳನ್ನು ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ಬೇಕು ಅಂತ ಇದ್ರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ ಮಾಡಿ 9686609 9627 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ಕೃಷಿ ಅಂಥೇಳಿ ಮೆಸೇಜ್ ಮಾಡಿದ್ರೆ ನಾವೇ ನಿಮ್ಮನ್ನು ಸಂಪರ್ಕ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮನಲ್ಲಿ ಮುಗಿಸ್ತೀನಿ. ಎಲ್ರಿಗೂ ಬಾಯ್. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
4: ನೀರಾನೆ ಎಂಬ ಜಗತ್ತಿನ 3ನೆಯ ಅತಿದೊಡ್ಡ ದೈತ್ಯ ಸಸ್ತನಿ. ಭಾರತದಲ್ಲಿ ಹುಲಿ, ಚಿರತೆ ಅಂತ ಪ್ರಾಣಿಗಳನ್ನು ನೋಡಲು, ಅವುಗಳ ಫೋಟೋ ತೆಗೆಯಲು ತಿಂಗಳುಗಟ್ಟಲೆ ಕಾದರೂ ಅವು ಕಾಣುವುದಿಲ್ಲ. ಆದರೆ ಕೀನ್ಯ ದೇಶದ ಮಸೈ ಮಾರ ಸವನ್ನಾ ಹುಲ್ಲುಗಾವಲಿನಲ್ಲಿ ಒಂದು ದಿನ ಸಫಾರಿ ಮಾಡಿದರೆ ಸಾಕು, ಚಿರತೆ, ಸಿಂಹ, ಆನೆ, ಚೀತಾ, ಜಿರಾಫೆ, ಹಯಾನ ಮುಂತಾದ 100 ಸಂಖ್ಯೆಯಲ್ಲಿ ಪ್ರಾಣಿಗಳು ಕಣ್ಣಿಗೆ ಬೀಳುತ್ತವೆ. ವನ್ಯಜೀವಿ ಛಾಯಾಗ್ರಾಹಕರಿಗೆ ಅವುಗಳನ್ನು ನೋಡುವುದು ಅತ್ಯಂತ ಸಂಭ್ರಮದ ಸಂಗತಿ. ಕೀನ್ಯ ದೇಶದಲ್ಲಿ ಮಾರಾ ನದಿ ಜನರ ಹಾಗೂ ವನ್ಯಜೀವಿಗಳ ಜೀವನಾಡಿ. ನದಿಯ ದಂಡೆ ಉದ್ದಕ್ಕೂ ಆನೆಗಳ ಹಿಂಡು, ಸಿಂಹಗಳ ಸಂಸಾರ, ವೈಲ್ಡ್ ಬೀಸ್ಟ್ಗಳ ನದಿ ದಾಟುವಿಕೆ ವನ್ಯಜೀವಿ ಛಾಯಾಗ್ರಾಹಕರಿಗೆ ಅಚ್ಚರಿ ಮೂಡಿಸುತ್ತವೆ. ಮಾರಾ ನದಿಯ ಮತ್ತೊಂದು ಆಕರ್ಷಣೆಯೇ ಅಲ್ಲಲ್ಲಿ ಗುಂಪು ಗುಂಪಾಗಿ ಕಂಡುಬರುವ ನೀರಾನೆಗಳು. ಜಗತ್ತಿನ ದೈತ್ಯ ಸಸ್ತನಿಗಳೆಂದರೆ ಆನೆ ಮತ್ತು ಘೇಂಡಾಮೃಗ. ಈ ಎರಡರ ನಂತರ 3ನೆಯ ದೈತ್ಯ ಪ್ರಾಣಿಯೇ ನೀರಾನೆ. ಜೀವವಿಜ್ಞಾನದಲ್ಲಿ ಈ ಪ್ರಾಣಿಗೆ ಇಂಗ್ಲಿಷ್ನಲ್ಲಿ ಹಿಪೋಪೊಟಮಸ್ ಎಂದು ಕರೆಯುತ್ತಾರೆ. ಪೌರಾಣಿಕವಾಗಿ ಗ್ರೀಕ್ ಇತಿಹಾಸದಲ್ಲಿ ನೀರಾನೆಗಳಿಗೆ ನೀರ್ಗುದುರೆ ಎಂದು ಕರೆಯುತ್ತಿದ್ದರು. ಪ್ರಾಣಿ ವಿಜ್ಞಾನಿಗಳ ಪ್ರಕಾರ ನೀರಾನೆಗಳಿಗೆ ಈಜು ಬರುವುದಿಲ್ಲ ಎಂದು ತಿಳಿದಿತ್ತು. ಹಾಗಾಗಿ ಅವುಗಳಿಗೆ ನೀರ್ಗುದುರೆ ಎಂದು ಕರೆದರು. ನೀರಾನೆಗಳು ಶಾಂತ ಸ್ವಭಾವದಂತೆ ಕಂಡರೂ ಅವು ಆಕ್ರಮಣಕಾರಿಯಾದ ಪ್ರಾಣಿಗಳು. ಎಷ್ಟೋ ಸಂದರ್ಭಗಳಲ್ಲಿ ಸಾಕಿದ ನಾಯಕನನ್ನೇ ನೀರಾನೆ ದಾಳಿ ಮಾಡಿ ಕೊಂದು ಹಾಕಿದ ಉದಾಹರಣೆಗಳಿವೆ. ಸರಾಸರಿ 5 ಎತ್ತರದ ನೀರಾನೆ 6-16 ಉದ್ದವಿರುತ್ತದೆ. ನೀರಿನಲ್ಲಿ ಸದಾ ಮುಳುಗೇಳುವ ಸ್ವಭಾವದ ನೀರಾನೆಗೆ ದೇಹದ ಮೇಲ್ಭಾಗದಲ್ಲಿ ಮೂಗು, ಕಣ್ಣು, ಕಿವಿಗಳಿರುತ್ತವೆ. ನೀರಾನೆ ಹಗಲು ಹೊತ್ತು ಸಂಪೂರ್ಣ ನೀರಿನಲ್ಲಿರುತ್ತದೆ. ಅದರ ಮೂಲಕ ಈ ಪ್ರಾಣಿ ತನ್ನ ದೇಹದ ತಂಪನ್ನು ಕಾಯ್ದುಕೊಳ್ಳುತ್ತದೆ. ದೇಹ ಸಂಪೂರ್ಣ ನೀರಿನಲ್ಲಿದ್ದರೂ ನೀರಾನೆ ಮೇಲೆ ನೋಡುತ್ತಲೇ ಆಲಿಸುತ್ತಲೇ ಇರುತ್ತದೆ. ವಸ್ತುಗಳ ಇರುವಿಕೆಯನ್ನು ಮೂಗಿನ ಮೂಲಕ ಗ್ರಹಿಸುತ್ತದೆ. ಸುಮಾರು 180 ಬಾಯಿ ಅಗಲಿಸುವ ನೀರಾನೆ ಅತ್ಯಂತ ಶಕ್ತಿಶಾಲಿಯಾದದು. ನೈಲ್ ನದಿಯಂಥ ಜಾಗಗಳಲ್ಲಿ ನೀರಾನೆಗಳು ಹಾಯಿ ದೋಣಿಗಳನ್ನೇ ಮುರಿದು ಪುಡಿ ಪುಡಿ ಮಾಡಿದ ಅದೆಷ್ಟೋ ಉದಾಹರಣೆಗಳಿವೆ. ಗಂಡು ನೀರಾನೆಗೆ ಬುಲ್ ಎಂದು, ಮರಿ ನೀರಾನೆಗೆ ಕಾಫ್ ಎಂದು ಕರೆಯುತ್ತಾರೆ. ವಿಶೇಷವೆಂದರೆ ನೀರಾನೆಗಳ ಹಿಂಡನ್ನು ಮುನ್ನಡೆಸುವುದು ಹೆಣ್ಣಾನೆ, ಹೆಣ್ಣು ನೀರಾನೆ. ಕಂದುಕಪ್ಪು ಮೈಬಣ್ಣದ ನೀರಾನೆಗೆ ಸುಮಾರು 2 ಅಡಿ ಉದ್ದದ ಚೂಪಾದ ದಂತಗಳಿರುತ್ತವೆ. ಅವುಗಳೇ ನೀರಾನೆಯ ರಕ್ಷಣೆಗೆ ಮೂಲ ಅಸ್ತ್ರಗಳು. ನೀರಾನೆಗಳಿಗೆ ಶತ್ರುಗಳೆಂದರೆ ಮೊಸಳೆ ಮತ್ತು ಸಿಂಹಗಳು ಮಾತ್ರ. ನೀರಿನಲ್ಲಿ ಇದ್ದಾಗ ಅದು ಮೊಸಳೆ ಮತ್ತು ಸಿಂಹಗಳ ಬರುವಿಕೆಯನ್ನು ಸದಾ ನೋಡುತ್ತಿರುತ್ತದೆ. ನೀರಾನೆಗಳು ಉಭಯವಾಸಿಗಳು. ಇವು ಹಂದಿಗಳ ಮೂತಿಯ ಆಕಾರದಂತಿರುತ್ತವೆ. ಪ್ರಾಣಿವಿಜ್ಞಾನಿಗಳ ಪ್ರಕಾರ ನೀರಾನೆಗಳು ಲಕ್ಷಾಂತರ ವರ್ಷಗಳ ಹಿಂದೆ ತಿಮಿಂಗಿಲ, ಡಾಲ್ಫಿನ್ ಹಾಗೂ ಪರ್ಪಾಯಸ್ನಂಥ ಸಸ್ತನಿಗಳ ಹತ್ತಿರದ ಸಂಬಂಧಿಗಳಾಗಿದ್ದವು ಎಂದು ಅಭಿಪ್ರಾಯವಿದೆ. ನೀರಾನೆ ಸಣ್ಣ ಸಣ್ಣ ಕಾಲುಗಳ ಮೂಲಕ ನೀರಲ್ಲಿ ಕೆಸರಲ್ಲಿ ಸದಾ ಹೆಚ್ಚು ಸಮಯ ಕಳೆಯುತ್ತದೆ. ಸುಮಾರು 40 ವರ್ಷ ಜೀವಿತಾವಧಿಯ ನೀರಾನೆ 1.5 ರಿಂದ 3 ಟನ್ ಭಾರವಿರುತ್ತದೆ. ಈ ಸಸ್ತನಿ ಸಸ್ಯಾಹಾರಿ. ದಿನಕ್ಕೆ ಈ ಪ್ರಾಣಿಗೆ 50 ರಿಂದ 60 ಕೆಜಿ ತೂಕದ ಹುಲ್ಲು ಬೇಕು. ನೀರಾನೆ ನೀರಿನಲ್ಲಿರುವಾಗ ಸದಾ ಮಲಮೂತ್ರ ವಿಸರ್ಜನೆ ಮಾಡುವುದರಿಂದ ನೀರೆಲ್ಲ ತ್ಯಾಜ್ಯದಿಂದ ಕಲುಷಿತಗೊಂಡಿರುತ್ತದೆ. ನೀರಿನಲ್ಲಿರುವ ಇತರ ಜೀವಿಗಳಿಗೆ ಇದು ಅಪಾರ ಹಾನಿಯನ್ನು ತರುತ್ತದೆ. ಸಾಮಾನ್ಯವಾಗಿ ಹೆಣ್ಣು ನೀರಾನೆ 1 ಬಾರಿಗೆ 1 ಮರಿ ಹಾಕುತ್ತದೆ. ಅಪರೂಪಕ್ಕೊಮ್ಮೆ 2 ಮರಿಗಳು ಹುಟ್ಟುವುದೂ ಉಂಟು. ಹೆಣ್ಣು ಮರಿಗಳು 25 ವರ್ಷದವರೆಗೆ ಬೆಳೆಯುತ್ತವೆ, ಆದರೆ ಗಂಡು ಮಾತ್ರ ಸಾಯುವವರೆಗೆ ಬೆಳೆಯುತ್ತಲೇ ಇರುತ್ತದೆ. ನೀರಾನೆಗೆ ಅತಿನೇರಳೆ ಅಂದರೆ ಅಲ್ಟ್ರಾವಯೊಲೆಟ್ ಕಿರಣಗಳನ್ನು ತಡೆಯುವ 2 ಇಂಚು ದಪ್ಪದ ಬುಲೆಟ್ ಪ್ರೂಫ್ ಮೈಕವಚವಿದೆ. ಆನೆಗಳಿಗೂ ಕೂಡ ಸುಮಾರು 2.5 ಇಂಚು ದಪ್ಪದ ಚರ್ಮವಿದೆ. ಅದರಿಂದ ಅದು ಮೈ ತಾಪವನ್ನು ನಿಯಂತ್ರಣ ಮಾಡಿಕೊಳ್ಳುತ್ತದೆ. ನೀರಾನೆ ಭಾರವಾದ ದೇಹವನ್ನು ಹೊತ್ತಿದ್ದರೂ ಗಂಟೆಗೆ 48 ಕಿಲೋಮೀಟರ್ ವೇಗದಲ್ಲಿ ಓಡುತ್ತದೆ. ಸದಾ ನೀರಿನಲ್ಲಿ ಮುಳುಗೇಳುವ ನೀರಾನೆ ಕನಿಷ್ಠ 5 ನಿಮಿಷ ನೀರಿನೊಳಗಿದ್ದು ಉಸಿರುಗಟ್ಟುತ್ತದೆ. ಅದರ ಆಹಾರ ಕ್ರಮವೆಂದರೆ ಹಸಿರು ಹುಲ್ಲು. ಸಂಜೆ ಆಗುತ್ತಿದ್ದಂತೆ ನೀರಾನೆ ನದಿ ಸರೋವರಗಳಿಂದ ಮೇಲೆದ್ದು ಹುಲ್ಲು ಮೇಯಲು ಹೊರಟುಬಿಡುತ್ತದೆ. ಕೆಲವರ ಪ್ರಕಾರ ನೀರಾನೆ ನಿಶಾಚರಿ, ಏಕೆಂದರೆ ರಾತ್ರಿಯಾಗುತ್ತಿದ್ದಂತೆ ಈ ಪ್ರಾಣಿಯ ಚಟುವಟಿಕೆ ಚುರುಕುಗೊಳ್ಳುತ್ತದೆ. ಜಗತ್ತಿನಲ್ಲಿ ಆಫ್ರಿಕಾ ಖಂಡವನ್ನು ಬಿಟ್ಟರೆ ಅತಿ ಹೆಚ್ಚಿನ ನೀರಾನೆಗಳು ಕೊಲಂಬಿಯಾ ದೇಶದಲ್ಲಿವೆ. ಕೊಲಂಬಿಯಾದ ಮೆಗ್ದಲಿನ ನದಿ ತೀರದಲ್ಲಿ ಸುಮಾರು 1400 ನೀರಾನೆಗಳಿವೆ. ಪ್ರಮುಖವಾಗಿ ನೈಲ್ ನದಿಯ ನೀರಾನೆ ಹಾಗೂ ಪಿಗ್ಮಿ ನೀರಾನೆ ಎಂದು 2 ಪ್ರಭೇದಗಳಿವೆ. ಅವುಗಳ ಆಕಾರವೇ ಅವುಗಳ ಪ್ರಭೇದವನ್ನು ಸೂಚಿಸುತ್ತದೆ. ಸಹರಾ ಉಪವಿಭಾಗದಲ್ಲಿ ಹೆಚ್ಚು ನೀರಾನೆಗಳಿವೆ. ಆಫ್ರಿಕಾದ ಕಾಂಗೋ, ಉಗಾಂಡ, ಟಾಂಜಾನಿಯಾ, ಕೀನ್ಯಾ, ಸೋಮಾಲಿಯಾ, ಸುಡಾನ್, ಇಥೋಪಿಯಾ ಮುಂತಾದ ದೇಶಗಳ ನದಿ ಸರೋವರಗಳಲ್ಲಿ ನಾವು ಅಧಿಕ ಸಂಖ್ಯೆಯ ನೀರಾನೆಗಳ ಚಟುವಟಿಕೆಗಳನ್ನು ಗಮನಿಸಬಹುದು. ಭಾರತದಲ್ಲಿಯೂ 85% ಸಂಖ್ಯೆಯ ನೀರಾನೆಗಳನ್ನು ನಾವು ನೋಡಬಹುದು. ಭಾರತ ಸರ್ಕಾರ ಮುಂದಿನ ದಿನಗಳಲ್ಲಿ ಕೊಲಂಬಿಯಾದಿಂದ 20 ನೀರಾನೆಗಳನ್ನು ತರುವ ಯೋಜನೆಯನ್ನು ಹಾಕಿಕೊಂಡಿದೆ. ಆದರೆ ಆನೆಗಳು ಭಾರತಕ್ಕೆ ಬಂದರೆ ಎಷ್ಟು ಬದುಕುತ್ತವೆಯೋ ಕಾದು ನೋಡಬೇಕು. ಏಕೆಂದರೆ ಇತ್ತೀಚೆಗೆ ನಮೀಬಿಯಾದಿಂದ ತಂದ 20 ಚಿರತೆಗಳಲ್ಲಿ ಈಗಾಗಲೇ 3 ಚಿರತೆಗಳು ಹಸುನೀಗಿವೆ. ಹಾಗಾಗಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಬಂದ ಪ್ರಾಣಿಗಳ ಬದುಕು ಅತ್ಯಂತ ಕಷ್ಟಕರವಾದದ್ದು ಅಂತ ಈ ಸಂದರ್ಭದಲ್ಲಿ ಹೇಳಬಹುದು.
3: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಂತಹ ಶ್ರೀತಾ ಶೇಖರ್ ಗೌಳೇರ್ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.
5: ಏನಣ್ಣ, ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
6: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗೆ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡು ಹೋಗ್ತೀನಿ ಆಯ್ತಾ.
5: ಓ, ನಿನ್ಗೆ ಇನ್ನು ವಿಷಯನೇ ಗೊತ್ತಿಲ್ಲ ಹಂಗಾರೆ.
6: ಏನು, ಏನ್ ವಿಷಯಮ್ಮ?
5: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
7: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ?
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
1: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
0: ಹಂಗ ಅದ್ಯಾಕಂತೆ? ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

ಇದೀಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತದೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಹಿಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ಶುಕ್ರವಾರ ನಮ್ಮ ಒಂದು ವಾಹಿನಿಯಲ್ಲಿ ಕನ್ನಡ ಚಿತ್ರಗೀತೆಗಳು, ಭಕ್ತಿ ಗೀತೆಗಳು, ಭಾವಗೀತೆಗಳು, ಜನಪದ ಗೀತೆಗಳು, ತತ್ವ ಪದಗಳು, ಕಂಸಾಳೆ ಪದಗಳು, ಹೀಗೆ ಹತ್ತು ಹಲವಾರು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರವಾಗ್ತಾ ಇರುತ್ತೆ. ತಾವೆಲ್ಲರೂ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಭಕ್ತಿ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಏನು ಚಂದವೋ ಕೃಷ್ಣ ಎನ್ನುವಂತ ಒಂದು ಮಧುರವಾದಂತಹ ಗೀತೆಯನ್ನ ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇದೀಗ ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಈ ದಿನ ಕನ್ನಡ ಚಿತ್ರಗೀತೆಗಳು, ಭಕ್ತಿಗೀತೆಗಳು, ಭಾವಗೀತೆಗಳು, ಜನಪದ ಗೀತೆಗಳು, ಕಂಸಾಳೆ ಪದಗಳು, ಹಾಗೆ ತತ್ವ ಪದಗಳು, ಇನ್ನೂ ಹತ್ತು ಹಲವಾರು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿದೆ. ಪ್ರತಿ ಶುಕ್ರವಾರ ಈ ಒಂದು ಕಾರ್ಯಕ್ರಮ ನಮ್ಮ ಒಂದು ವಾಹಿನಿಯಿಂದ ಪ್ರಸಾರವಾಗ್ತಾ ಇದೆ. ಶ್ರೋತೃ ಬಾಂಧವರೇ, ಇದೀಗ ಕೇಳೋಣ ಒಂದು ಕಂಸಾಳೆ ಪದವನ್ನು. ಸಿ ಅಶ್ವಥ್ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಈ ಒಂದು ಗೀತೆಯನ್ನು, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ ಈ ಒಂದು ಮಧುರವಾದಂಥ ಗೀತೆಯನ್ನು.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಳಗರೆ, ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ವಿವಿಧ ಗೀತೆಗಳನ್ನ ನಮ್ಮ ಒಂದು ವಾಹಿನಿಯಲ್ಲಿ ಪ್ರತಿ ಶುಕ್ರವಾರ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಒಂದು ನೀತಿ ಪದದತ್ತ ಸಾಗೋಣ. ಅದುವೇ ಹುಟ್ಟಿ ಬಂದೀರವ ತಂಗಿ ಶ್ರೇಷ್ಠ ಎನ್ನುವಂತ ಒಂದು ಮಧುರವಾದಂತಹ ಗೀತೆಯನ್ನ ಬಸವರಾಜ್ ಶಿವಣಗಿ ಹಾಗೂ ಸಂಗಡಿಗರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಪ್ರತಿದಿನ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ವಿವಿಧ ಗೀತೆಗಳು ನಮ್ಮ ಒಂದು ವಾಹಿನಿಯಲ್ಲಿ ಪ್ರತಿ ಶುಕ್ರವಾರ ಈ ಒಂದು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಶ್ರೋತೃ ಬಾಂಧವರೇ, ಇದೀಗ ಒಂದು ಯಕ್ಷಗಾನದ ಪದ್ಯದತ್ತ ಸಾಗ್ತಾ ಇದ್ದೀನಿ. ಅದುವೇ ಜನ್ಸಾಲೆ ರಾಘವೇಂದ್ರ ಆಚಾರ್ಯ ಅವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ ಮುನಿಸುತ್ತಾರವೆ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ಪ್ರತಿ ಕ್ಷಣ ಹೊಸ ತಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳು, ಭಕ್ತಿ ಗೀತೆಗಳು, ಭಾವಗೀತೆಗಳು, ಜನಪದ ಗೀತೆಗಳು, ಹೀಗೆ ಹತ್ತು ಹಲವಾರು ಗೀತೆಗಳು ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ಶುಕ್ರವಾರ ಪ್ರಸಾರವಾಗಲಿದೆ. ಶ್ರೋತೃ ಬಾಂಧವರೇ, ಇದೀಗ ಒಂದು ಕನ್ನಡ ಚಿತ್ರಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಅಜ್ಞಾತವಾಸ ಎನ್ನುವಂಥ ಒಂದು ಚಿತ್ರದ ಗೀತೆ, ಏಕೆ ಹೇಳು ಏಕೆ ಎನ್ನುವಂಥ ಒಂದು ಮಧುರವಾದಂಥ ಗೀತೆ. ಅದು ಜೈ ಜಗದೀಶ್ ಅವರ ಒಂದು ನಟನೆಯ ಈ ಒಂದು ಅಮೋಘವಾದಂಥ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಡುಗರೆ, ಪ್ರತಿ ಶುಕ್ರವಾರ ನಮ್ಮ ಒಂದು ವಾಹಿನಿಯಲ್ಲಿ ವಿವಿಧ ಗೀತೆಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರವಾಗ್ತಾ ಇದೆ. ಇದೀಗ ಒಂದು ತತ್ವ ಪದದತ್ತ ಸಾಗ್ತಾ ಇದ್ದೀನಿ. ಅದು ವಿಧಾನ ಮಾಡಲಿಲ್ಲ, ಜಾಣನಾಗಲಿಲ್ಲ ಎನ್ನುವಂತ ಒಂದು ಮಧುರವಾದಂತಹ ತತ್ವ ಪದವನ್ನ ಶರಣಕುಮಾರ ನೆಲಕೋಳ ಹಾಗೂ ಸಂಗಡಿಗರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಈ ಒಂದು ಗೀತೆಯನ್ನ ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
1: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ವಿವಿಧ ರೀತಿಯ ಕೆಲವೊಂದು ಗೀತೆಗಳು ಪ್ರತಿ ಶುಕ್ರವಾರ ಪ್ರಸಾರವಾಗ್ತಾ ಇದೆ. ಇದೀಗ ಒಂದು ದೇಶಭಕ್ತಿ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ವೀರಾದಿ ವೀರರಾಳಿದ ಭವ್ಯ ಭಾರತ ಎನ್ನುವಂತ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿದಿನ ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ವಿವಿಧ ತರದ ಗೀತೆಗಳು ನಮ್ಮ ಒಂದು ವಾಹಿನಿಯಲ್ಲಿ ಪ್ರತಿ ಶುಕ್ರವಾರ ಪ್ರಸಾರವಾಗಲಿದೆ. ಇದೀಗ ಒಂದು ರಂಗ ಗೀತೆಯತ್ತ ಸಾಕ್ತಾ ಇದ್ದೀನಿ ಶ್ರೋತೃ ಬಾಂಧವರೇ. ಅದುವೇ ಪಿ ಜಯಶ್ರೀ ಅವರಿಂದ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಈ ಒಂದು ಗೀತೆಯನ್ನ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: 가운데에 봐. 가운데.
1: 하디 하래요 와야 생아.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ H2O ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೇನೆ. ಹೂವೆ ಹೂವೆ ಎನ್ನುವಂತಹ ಒಂದು ಮಧುರವಾದಂತಹ ಗೀತೆಯನ್ನ ಕವಿತಾ ಕೃಷ್ಣಮೂರ್ತಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಉಪೇಂದ್ರ ಬರೆದಿರುವಂತಹ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಎಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸಾವಿರ ಸುಳ್ಳು ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಅದುವೇ ಆಕಾಶ ನೀನಾದರೆ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಸಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ. ಶಂಕರ್ ಗಣೇಶ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ರವಿಚಂದ್ರನ್ ಹಾಗೂ ರಾಧಾ ಅವರ ಒಂದು ಜೋಡಿಯ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಬಂದು ಮೆಚ್ಚಿನ ವಾಹಿನಿ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನಾಗಮಂಡಲ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಕೇಳೋಣ. ಅದುವೇ ಕಂಬದ ಮ್ಯಾಲಿನ ಎನ್ನುವಂತಹ ಒಂದು ಮಧುರವಾದಂತಹ ಗೀತೆಯನ್ನ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಏನಕ್ಕ ಮಾರ್ಕೆಟ್ ಗೊತ್ತಾ ಇದೆಯಾ?
1: ಉಕ್ಕಣಕ್ಕ ಒಸಿ ತರಕಾರಿ ದಿನ್ಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ?
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
1: ಏನಾರು ಉಪಯೋಗಿಸಿದ್ರೆ
0: ದಂಡ ಹಾಕ್ತಾರ ಕಣಮಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
2: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡುದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ ಮನೆಯವ್ರಿಗೊಂದ್ ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹರಿಕತೆಯನ್ನು ಕೇಳಲಿದ್ದೀರಿ.
4: ನೀವು ಕೇಳ್ತಿದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ಉತ್ತರನ ಪೌರುಷ ಹರಿಕತೆ. ಹರಿಕತೆ ವಿದ್ವಾಂಸರು ಶ್ರೀ ಆರ್ ಗುರುರಾಜುಲು ನಾಯ್ಡು.
5: ಶುಕ್ಲಂ ಭರದರಂ ವಿಷ್ಣುಂ ಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ.

ಕೀರ್ತನ ಆರಂಭ ಕಾಲದಲ್ಲಿ ಪರಮಾತ್ಮನ ಭಕ್ತರು ಎನಿಸಿಕೊಂಡವರು ಯಾವುದೇ ವಿಧವಾಗಿರುವ ಕಷ್ಟದಲ್ಲಿದ್ದರೂ ಸಹ ಪರಮಾತ್ಮ ಅವರ ಕಷ್ಟವನ್ನು ತನ್ನ ಕಷ್ಟ ಎಂದು ಭಾವಿಸಿ ಅವರೊಡನೆ ತಾನು ಬೆರೆತು ಆ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡುತ್ತಾನೆ. ಅವನನ್ನು ನಂಬಿದರೆ ಜಗದಲ್ಲಿ ಮೋಸವಿಲ್ಲ. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ನಂಬದೇ ಕೆಟ್ಟರೆ ಕೆಡಬಹುದು ಎಂದು ದೊಡ್ಡವರು ಸಾರಿದ್ದಾರೆ. ಆದರೆ ಮುಖ್ಯವಾಗಿ ಬೇಕಾದದ್ದು ನಂಬಿಕೆ. ಶರಣರೊಂದು ಕಡೆ ಹೇಳ್ತಾರೆ, ನಂಬು ನಂಬು ಎಲೆಮನವೆ ಹಂಬಲಿಸದಿರು, ಸಿರಿ ಸಾಂಬನು ಒಲಿಯುವುದಕ್ಕೆ ನಿನ್ನ ನಂಬಿಕೆಯೇ ಕಾರಣ. ಈಗಿನ ಜಗತ್ತಿನಲ್ಲಿ ಅಭಾವವಾಗಿರುವುದೇ ನಂಬಿಕೆ. ದೇವರು ಎಂಬ ಹೆಸರನ್ನು ಹೇಳುವರು ಹಲವರು, ದೇವರ ಹೆಸರನ್ನೇ ಹೊತ್ತವರು ಕೆಲವರು. ಇಷ್ಟಾದರೂ ದೇವರು ಇದ್ದಾನೋ ಇಲ್ಲವೋ ಎಂಬ ಅನುಮಾನದಲ್ಲೇ ಸಿಕ್ಕಿ ಪರಿಹಾರ ಕಾಣದೆ ತತ್ತರಿಸುವ ಜನರೇ ಹೆಚ್ಚು. ಅದಕ್ಕೆ ದೊಡ್ಡವರು ಹೇಳಿದರು, ಸಂಶಯ ನಿವೃತ್ತಿ ಪರಮಾನಂದ ಪ್ರಾಪ್ತಿ. ಎಂಥೆಂಥ ಕಷ್ಟಗಳಿಂದ ಪರಮಾತ್ಮ ತನ್ನವರನ್ನೆಲ್ಲ ಉದ್ಧಾರ ಮಾಡಿದ್ದಾರೆ ಎನ್ನುವುದಕ್ಕೆ ನಿದರ್ಶನವೇ ಪಾಂಡವರ ಚರಿತ್ರೆ. ಆ ಪಾಂಡವರು ಮೋಸ ಜೂತದಲ್ಲಿ ಸಿಲುಕಿ ವನವಾಸವನ್ನು ಅನುಭವಿಸಿ ಅಜ್ಞಾತವಾಸದಲ್ಲಿದ್ದರೂ ಸಹ ಪರಮಾತ್ಮ ಅವರನ್ನು ಎಷ್ಟು ಪ್ರೀತಿಯಿಂದ ಕಾಪಾಡಿದ್ದಾನೆ ಎನ್ನುವುದಕ್ಕೆ ಉತ್ತರ ಭೂಪ ಎನ್ನುವ ಚರಿತ್ರೆಯೇ ನಮಗೆ ಸಾಕ್ಷೀಭೂತವಾಗಿದೆ. ಅಂದಮೇಲೆ ಆ ಕಥಾಭಾಗವನ್ನ ಕೇಳಿ ನಾವೆಲ್ಲರೂ ಆ ಪರಮಾತ್ಮನ ಕೃಪೆಗೆ ಪಾತ್ರರಾಗೋಣ.

ದ್ವಾಪರ ಯುಗದಲ್ಲಿ ಜಗದೊಡೆಯನಾದ ಶ್ರೀ ಕೃಷ್ಣ ಪರಮಾತ್ಮನ ಒಲಿಮೆಗೆ ಪಾತ್ರರಾಗಿರುವ ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸಕ್ಕಾಗಿ ಕಾಡಿಗೆ ಬಂದಾಗ ಅನೇಕ ಜನ ಮುನಿಗಳ ಆಶೀರ್ವಾದ ಬಲದಿಂದ 12 ವರ್ಷ ವನವಾಸವನ್ನು ಕಳೆದಿದ್ದಾರೆ. 1 ವರ್ಷ ಅಜ್ಞಾತವಾಸದಲ್ಲಿ ಮಾರುವೇಷವನ್ನು ಧರಿಸಿಕೊಂಡು ಕಂಕಭಟ್ಟ, ವಲಲ, ಬೃಹನ್ನಳ, ಧಾಮಗ್ರಂಥಿ, ತಂತ್ರಿಪಾಲ, ಈ 5 ಪತ್ನಿಯಾಗಿರುವ ದ್ರುಪದ ನಂದಿನಿ ದ್ರೌಪದಿಯೂ ಸಹ ತಾನು ಸೈರಂಧ್ರಿಯಾಗಿ ಆ ವಿರಾಟ ರಾಜನ ಅರಮನೆಯಲ್ಲಿ ಕಾಲವನ್ನು ಕಳೆಯುತ್ತಿದ್ದಾರೆ ಅಜ್ಞಾತವಾಸವನ್ನು ಕಳೆಯುವುದಕ್ಕಾಗಿ. ಈ ಮಧ್ಯದಲ್ಲಿ ದುರ್ಣನಾಗಿರ್ತಕ್ಕಂಥ ಕೀಚಕನು ದ್ರೌಪದಿಯ ರೂಪಕ್ಕೆ ಮಾರು ಹೋಗಿ ಅನೇಕ ವಿಧವಾದ ಉಪಟಳಗಳನ್ನು ಕೊಡುವಾಗ ತಾಳಲಾರದ ಕೃಷ್ಣೆಯು ಭೀಮನನ್ನು ಪ್ರಾರ್ಥಿಸಿದ್ದರಿಂದ ಜಗದೇಕ ವೀರನಾಗಿರತಕ್ಕಂಥ ಭೀಮ ಆ ಕೀಚಕನನ್ನು ಸಂಹಾರ ಮಾಡಿದ. ಕೀಚಕನ ಸಂಹಾರವಾದ ಮೇಲೆ ಇವನನ್ನು ಕೊಲ್ಲುವ ಧೀರರು ಲೋಕದಲ್ಲಿ ಇನ್ನಾರಿಂದಲೂ ಸಾಧ್ಯವಾಗದೇ ಇರತಕ್ಕಂಥ ಎಲ್ಲರನ್ನು ಜಯಿಸುವಂತಹ ಭೀಮನೋರ್ವನೆ ಎಂಬ ವಿಚಾರವನ್ನು ತಿಳಿದ ದುರ್ಯೋಧನ ಕೆಲವು ಜಟ್ಟಿಗಳನ್ನು ಕಳುಹಿಸಿದ. ಆ ಜಟ್ಟಿಗಳು ಸತ್ತರು ಎಂದು ತಿಳಿದ ಮೇಲೆ ತೀರ್ಮಾನ ಮಾಡಿದರಂತೆ ಪಾಂಡವರು ಮತ್ಸನಗರಿಯಲ್ಲೇ ಇರಬೇಕು, ಅವರನ್ನು ಹಿಡಿಯಲು ಒಂದು ಉಪಾಯ ಎಂಬುದಾಗಿ ಭಾವಿಸಿ ತ್ರಿಗರ್ತಾದಿಗಳನ್ನು ಸಿದ್ಧ ಮಾಡಿ ಅವರನ್ನ ಮತ್ಸನಗರದ ದಕ್ಷಿಣ ದಿಕ್ಕಿಗೆ ಮುತ್ತುವಂತೆ ಏರ್ಪಡಿಸಿ ತಾನು ಭೀಷ್ಮರನ್ನು, ದ್ರೋಣರನ್ನು, ಕೃಪರನ್ನು, ಅಶ್ವತ್ಥಾಮನನ್ನು, ಕರ್ಣನೇ ಮೊದಲಾಗಿರ್ತಕ್ಕಂಥ ಅವರನ್ನು ಕರೆದುಕೊಂಡು ಉತ್ತರ ದಿಕ್ಕಿಗೆ ಬಂದಿದ್ದಾನೆ. ಆ ಉತ್ತರ ದಿಕ್ಕಿನಲ್ಲಿ 1000 ಗೋವುಗಳನ್ನು ಸೆರೆ ಹಿಡಿದಿದ್ದ. ಇಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ತ್ರಿಗರ್ತಾದಿಗಳ ಮೇಲೆ ಯುದ್ಧ ಮಾಡಲು ವಿರಾಟರಾಜ ಸಮಸ್ತ ಸೈನ್ಯ ಸಹಿತನಾಗಿ ಜೊತೆಗೆ ಧರ್ಮರಾಜ ಕಂಕಭಟ್ಟರಾಗಿದ್ದರೆ ಆತನನ್ನು, ವಲರನಾಗಿರುವ ಭೀಮನನ್ನು, ಧಾಮಗ್ರಂಥಿ ತಂತ್ರಿಪಾಲರಾಗಿರುವ ನಕುಲ ಸಹದೇವರನ್ನು ಅಪಾರವಾದ ಸೈನ್ಯವನ್ನು ಕರೆದುಕೊಂಡು ತಾನು ಈ ಕಡೆ ಯುದ್ಧಕ್ಕೆ ಹೋಗಿದ್ದಾನೆ. ಇಲ್ಲಿ ಉತ್ತರ ದಿಕ್ಕಿನ ಗೋವುಗಳನ್ನು ಸೆರೆಹಿಡಿದು ಗೋಪಾಲಕರನ್ನೆಲ್ಲ ಹೊಡೆದು ಅನೇಕ ವಿಧವಾದ ಅಪಮಾನಗಳನ್ನು ಮಾಡಿದರೆ ಅವರಲ್ಲಿ ಆ ಗೋಪಾಲಕರಲ್ಲಿ ಅಗ್ರಗಣ್ಯನಾಗಿರತಕ್ಕಂಥ ಒಬ್ಬ ಓಡಿ ಬಂದನಂತೆ ಅರಮನೆಗೆ. ಅರಮನೆಯಲ್ಲಿ ಯಾರೂ ಇಲ್ಲ, ಉಳಿದವನು ಒಬ್ಬನೇ ಆ ವಿರಾಟನ ಮಗನಾಗಿರ್ತಕ್ಕಂಥ ಉತ್ತರ ಭೂಪ. ಸಾಮಾನ್ಯವಾಗಿ ಉತ್ತರನನ್ನ ಲೋಕದ ಜನಗಳು ಆಡಿಕೊಳ್ಳುವುದುಂಟು, ಕೇವಲ ಅವನು ಮಾತುಗಾರ ಅಂತ. ಚಿಕ್ಕಂದಿನಿಂದಲೂ ಅವನನ್ನ ಹೆಣ್ಣು ಮಕ್ಕಳ ಜೊತೆಯಲ್ಲೇ ಬೆಳೆಸಿರುವುದರಿಂದ ಆತನಿಗೆ ಪ್ರಪಂಚದ ಅನೇಕ ವಿಚಾರಗಳು ತಿಳಿಯಿದೆ. ಅರಮನೆ ಒಳಗಡೆನೆ ಬೆಳೆದ ಹುಡುಗ, ಆತನಿಗೆ ಕೇವಲ ಅವರ ಹೆಣ್ಣು ಮಕ್ಕಳ ಜೊತೆಯಲ್ಲಿ ಆಟ ಪಾಠಗಳನ್ನು ಆಡಿ ಅವರ ಜೊತೆಯಲ್ಲೇ ಕಾಲ ಕಳೆದವನಾದ್ದರಿಂದ ಆತ ಕುಳಿತಿರುವಾಗ ಓಡಿ ಬಂದನಂತೆ ಈ ಗೋಪಾಲಕ. ಕೈಗಳನ್ನು ಜೋಡಿಸಿದ, ಮಹಾಸ್ವಾಮಿ ಕಾಪಾಡಬೇಕು ಕಾಪಾಡಬೇಕು. ಉತ್ತರ ಕುಮಾರ ಕೇಳಿದ, ಏನು ಸಮಾಚಾರ ಸ್ವಾಮಿ? ಈ ದುರ್ಯೋಧನಾದಿಗಳು ನಮ್ಮ ಗೋಮಾಳಕ್ಕೆ ಬಂದು 1000 ಗೋವುಗಳನ್ನು ಸೆರೆ ಹಿಡ್ಕೊಂಡು ಹೋಗಿ ಅನೇಕರನ್ನ ಹೊಡೆದು ಬಡದು ಅವಮಾನ ಮಾಡಿ ಅನೇಕ ವಿಧವಾದ ರೀತಿಯಲ್ಲಿ ಹಿಂಸೆಯನ್ನೆಲ್ಲ ಮಾಡುತ್ತಿದ್ದಾರೆ ಸ್ವಾಮಿ. ಉತ್ತರ ಕೇಳಿದ, ಏನು? ಆ ಕೌರವನಿಗೆ ಅಷ್ಟೊಂದು ದುರಹಂಕಾರವೇ, ನಾನೇನು ಸುಮ್ಮನೆ ಇರ್ತೇನೆ? ಇದೋ ಎದ್ದೆ, ಅವನ ಸುಮ್ಮನೆ ಬಿಡೋದಿಲ್ಲ, ದುರುಳ

ಆ ಪಾಪಿಗಳಾಗಿರ್ತಕ್ಕಂಥ ದುರ್ಯೋಧನಾದಿಗಳನ್ನು ಸುಮ್ಮನೆ ಬಿಡುವುದಿಲ್ಲ. ಅವರಿಗೆಲ್ಲೋ ಕೇಡುಗಾಲ ಬಂದಿದೆ. ಈ ಉತ್ತರನನ್ನು ಕೆಣಕಿ ಅವರು ಬದುಕೋಕೆ ಸಾಧ್ಯವಿಲ್ಲ. ಅವರನ್ನೀಗಲೇ ಸೈನ್ಯ ಸಹಿತರಾಗಿ ಬಂದಿರಬಹುದಾದವರನ್ನೆಲ್ಲರನ್ನು ಸದೆಬಿಡುತ್ತ ಬಿಡುತ್ತೇನೆ. ನಾನೇನು ಸಾಮಾನ್ಯನೇ? ಅಲ್ಲಿದ್ದ ಹೆಣ್ಣು ಮಕ್ಕಳೆಲ್ಲರೂ ಓಡಿ ಬಂದು ಸೇರಿದರು. ಉತ್ತರ ಭೂಪಾಲ, ಏನ್ ಸಮಾಚಾರ? ಏನು ಇಲ್ಲ. ಆಹಾ, ದುರ್ಯೋಧನಾದಿಗಳು ಒಬ್ಬ ಮಹಾಪರಾಕ್ರಮಿ ಇಲ್ಲಿದ್ದಾನೆ ಎಂಬುದನ್ನು ತಿಳಿಯದೆ ಸೈನ್ಯ ಸಹಿತರಾಗಿ ಯುದ್ಧಕ್ಕೆ ಬಂದಿದ್ದಾರಂತೆ. ಅವರು ಮಾಡಿರೋದು ಹೇಗಿದೆ ಗೊತ್ತೋ? ಹೇಗಿದೆ ಜವಾನ

ದಸೆಳೆದನು ಕೇಸರಿಯ ಕೆಣಕಿದನು ಭವರವನು ತೊಡಗಿದನಲ ಕೌರವನ ಕಟ ಮರುಳಾದ. ಆ ಕೌರವ ತಿಳಿಯದೆ ಸೈನ್ಯ ಸಹಿತರಾಗಿ ಬಂದಿದ್ದಾನೆ. ನನ್ನನ್ನು ಅವನು ಕೆಣಕಿದ್ದು ಮೃತ್ಯುವನ್ನು ಕೆಣಕಿದ ಹಾಗಾಯಿತು. ಅಲ್ಲಿದ್ದ ಹೆಣ್ಣು ಮಕ್ಕಳು ಕೇಳಿದರು, ಉತ್ತರ ಭೂಪಾಲ ನೀನಿಷ್ಟೆಲ್ಲ ಹೇಳ್ತಿದ್ದೀಯಲ್ಲ, ಹಾಗಾದ್ರೆ ಕೌರವರ ಮೇಲೆ ಯುದ್ಧಕ್ಕೆ ಹೋಗ್ತೀಯಾ? ಉತ್ತರ ನಕ್ಕ, ಏನಂದ್ರಿ, ನನ್ನನ್ನ ಯುದ್ಧಕ್ಕೆ ಅಲ್ಲಿಗೆ ಹೋಗ್ತಿದ್ದೀರಂತೀಯ, ಈಗ ಗತಿಗಿಲ್ಲದ ಕಾರಣ ಹೋಗಬೇಕಾಗಿದೆ, ನಾಡಿನಲ್ಲಿ ಯಾರೂ ಇಲ್ಲವಲ್ಲ, ಏನು ಮಾಡಲಿ, ಆ ಯುದ್ಧ ಬಂದಿದೆ ಅಂತ ಹೇಳಿ ನಮ್ಮ ತಂದೆ ನಾಡಿನಲ್ಲಿರ್ತಕ್ಕಂಥ ಎಲ್ಲ ಗಂಡಸರನ್ನು ಕರ್ಕೊಂಡು ಹೊರಟೋಗಿದ್ದಾರೆ, ನಾಡಿನಲ್ಲಿ ಒಬ್ಬ ಗಂಡಸು ಇಲ್ಲವಲ್ಲ. ಆಗ ಒಬ್ಬ ಹೆಣ್ಣುಮಗಳು ಹೇಳಿದ್ಲು, ಉತ್ತರ ಭೂಪಾಲ ಅದೇನೋ ನಿಜ, ಆದ್ರೆ ಒಬ್ಬ ಗಂಡಸು ಇಲ್ಲ ಅಂತೀಯಲ್ಲ, ನೀನಿದ್ದೀಯಲ್ಲ. ಉತ್ತರ ಕೇಳಿದ, ಹೌದು ಹೌದು ಹೌದು, ಅಯ್ಯೋ ನಾನು ಮರ್ತೇ ಬಿಟ್ಟಿದ್ದೆ ಅಯ್ಯ, ಹಾಗಾದ್ರೆ ನೀನು ಯುದ್ಧ ಮಾಡ್ತೀಯ? ಹೆಣ್ಣು ಮಕ್ಕಳೇ, ನನಗೆ ಸರಿ ಸಮಾನರಾದವರು ಒಬ್ಬರು ಇಲ್ವಲ್ಲ ಅಲ್ಲಿ,

ಅಲ್ಲ, ವಿಚಾರ ಮಾಡಿದ್ರೆ ನನ್ನ ಮೇಲೆ ಯುದ್ಧ ಮಾಡೋರು ಯಾರು ಇಲ್ಲ ಅಲ್ಲಿ. ಯಾರಲ್ಲಿ ಯುದ್ಧ ಮಾಡ್ಲಿ? ಕೆಲವರಂತೂ ಬ್ರಾಹ್ಮಣರು, ಇನ್ನು ಕೆಲವರು ವಯಸ್ಸಾಗೋಗ್ಬಿಟ್ಟಿದೆ, ಇನ್ನೇನು ಈಗಲೋ ನಾಳೆನೋ ಸಾಯುವಂತ ಮುದುಕರು, ಇನ್ನು ಕೆಲವರು ಕುಲದಲ್ಲಿ ಬಹಳ ಕೊರತೆಯಾಗಿರೋರು, ಇವರೇ ಧೀರರು ಅನ್ನೋರು ಇನ್ಯಾರಿದ್ದಾರೆ ಹೇಳಿ. ಹಾಗನ್ನುವಾಗ ಈ ಗಲಭೆಯನ್ನು ನೋಡಿ ದ್ರುಪದನಂದಿನಿ ಬಂದಳಂತೆ. ಏನು ಉತ್ತರ ಕುಮಾರ, ಕೌರವರ ಸೈನ್ಯದಲ್ಲಿ ಯಾರು ಯುದ್ಧ ಮಾಡೋ ಧೀರನೇ ಇಲ್ಲ ಅನ್ಕೊಂಡಿದ್ಯಾ? ಯಾರಿದ್ದಾರೆ ಸೈರಂದ್ರಿ? ಅಯ್ಯ, ಇದೇನು ಹೀಗಂದ್ರೆ, ಅಲ್ಲೇನು ಭೀಷ್ಮನಿಲ್ಲವೆ, ದ್ರೋಣನಿಲ್ಲವೆ, ಕರ್ಣನಿಲ್ಲವೆ? ಹಾಗಂದ ಕೂಡಲೇ ಈ ಉತ್ತರ ಅಂದ, ಅವರೆಲ್ಲ ಯಾವ ದೊಡ್ಡ ಮನುಷ್ಯರು ಅಂತ ಮಾತಾಡ್ತಾ ಇದೀಯ ನೀನು? ಅರಿಯದೆ ಗಂಗೆಯನನು ತಾನರಿಯದವನೇ ದ್ರೋಣ, ಕುಲದಲ್ಲಿ ಕೊರತೆ ಎನಿಸಿಹ ಕರ್ಣನೆಂಬುವನು ಎನಗೆ ಸಮಬಲನೇ. ಅಲ್ಲ, ಆ ಗಂಗೆಯ ಮುದುಕ ಅವನು ನನ್ನನ್ನೇನು ಮಾಡಬಲ್ಲ? ದ್ರೋಣ ಪಾಪ ಪಾಪ ಪಾಪ, ಅವನನ್ನು ಕಂಡ ಕೂಡಲೇ ನನ್ನ ಹೆಸರು ಹೇಳಿದ್ರೆ ತರತರ ನಡುಗ ಹೋಗ್ತಾನೆ. ಕರ್ಣ ಅವನು ನೀಚ ಕುಲದಲ್ಲಿ ಹುಟ್ಟಿದವನು, ಅವನು ನನಗೆ ಸಮಾನವಲ್ಲ. ಬರಿಯ ಬಯಲಾಡಂಬರದಿ ಬರೀ ತುರವ ಹಿಡಿದೊಡೆ, ಏನನ್ಕೊಂಡಿದ್ದೀರ ನನ್ನ, ಅವರು ಬರೀ ಗೋವುಗಳನ್ನು ಸರಿ ಹಿಡ್ಕೊಂಡು ಹೋದ್ರೆ ನಾನೇನು ಸುಮ್ಮನೆ ಬಿಟ್ಬಿಡ್ತೀನೇನೆ? ಏನ್ ಮಾಡ್ತೀಯ, ಈಗಲೇ ಹೋಗಿ ನಾನು ಅವ್ರ ಹೆಂಗಂತರನ್ನೆಲ್ಲ ಸರಿ ಹಿಡ್ಕೊಂಡ್ಬಂದ್ಬಿಡ್ತೀನಿ. ಆಗ ದ್ರುಪದ ನಂದಿನಿ ಯೋಚನೆ ಮಾಡ್ತಾಳೆ, ಇದೇನು ಈತ ಮಾತನಾಡ್ತಿರೋದೆಲ್ಲ ನಿಜವೇನಾ? ಏನು ಅರ್ಥವೇ ಆಗ್ತಾ ಇಲ್ವಲ್ಲ, ಹೇಗೆ? ಅಯ್ಯ, ನೀನು ಇವರನ್ನೆಲ್ಲ ನೋಡಿದ್ದೀಯ, ಆ ಪರಾಕ್ರಮಿಗಳಾಗಿರ್ತಕ್ಕಂಥ ಕರ್ಣ ದ್ರೋಣ ಇವರನ್ನೆಲ್ಲ ಎಂದಾದ್ರೂ ಏನು ಮಾತನಾಡ್ತಿದ್ದೀಯ? ಈಗಲೇ ಹೋದೆ ಎಂದರೆ ರಣರಂಗದ ಮಧ್ಯದಲ್ಲಿ ಧ್ವಜಸ್ತಂಭವನ್ನು ನೆಟ್ಟು ಆ ದ್ರೋಣ ಅಂತಿದ್ದಾನಲ್ಲ ಅವರು ಹೊಟ್ಟೆ ಹೊಡೆದಾಕ್ಬಿಡ್ತೀನಿ, ಕರ್ಣ ಅವನ ಕಿವಿ ಹಿಡಿದಳ್ಕೊಂಬಂದ್ಬಿಡ್ತೀನಿ, ಭೀಷ್ಮ ಅಂತಿರಲ್ಲ ಆ ಮುದುಕ ಅವನ ಗಡ್ಡ ಹಿಡಿದು ಹಾಕ ಬಂದು ಅವನ ಅಯ್ಯೋ ಬಿಟ್ಬಿಡು ಬಿಟ್ಬಿಡು ಅಂತ ಕೇಳ್ಕೋಬೇಕು, ಹಾಗೆ ಮಾಡಾಕ್ಬಿಡ್ತೀನಿ. ಅಷ್ಟೇ ಅಲ್ಲ, ಖಡ್ಗವನ್ನು ತೆಗೆದು ನಾನು ಝಳಪಿಸಿದೆ ಎಂದರೆ ಕೂಡಲೇ ಅಕ್ಕಪಕ್ಕದಲ್ಲಿದ್ದವರ ರುಂಡ ಮುಂಡೆಗಳನ್ನೆಲ್ಲ ತುಂಡು ತುಂಡಾಗಿ ಕತ್ತರಿಸಿ ಭೂಮಂಡಲ ಪರ್ಯಂತರೂ ರಂಡೆ ದೇವತೆಗಳಿಗೆ ರಕ್ತ ದೌತಣವನ್ನು ಮಾಡಿಸ್ತೇನೆ ಅಂತ ಆರ್ಭಟಿಸಿ ಕುಣಿದಾಡಿದ. ಹೆಣ್ಣು ಮಕ್ಕಳೆಲ್ಲ ದೂರ ದೂರ ಸರಿದ್ರು. ಕೂಡಲೇ ಈ ಉತ್ತರ ಹೇಳ್ತಾನೆ, ಹೆಣ್ಣು ಮಕ್ಕಳೇ ನೋಡಿದ್ರ ಅಲ್ಲ, ನನ್ನ ಪರಾಕ್ರಮ ನೋಡಿ ನೀವೇ ಇಷ್ಟು ಹೆದರ್ಕೊಂಡ್ರಲ್ಲ, ಇನ್ನು ದುರ್ಯೋಧನಾದಿಗಳ ಪಾಡೇನು? ಅಯ್ಯ, ಹಾಗಾದ್ರೆ ಈಗ ಯುದ್ಧಕ್ಕೆ ಹೋಗ್ತೀಯ? ಹೋಗೋದೆ, ಬಿಡ್ತೇನಾ? ಈಗಲೇ ಹೋಗ್ತಿದ್ದೆ. ಆದರೆ ಒಂದು ವ್ಯತ್ಯಾಸ. ಏನು ಮಹಾರಾಯ ವ್ಯತ್ಯಾಸ? ಏನು ಇಲ್ಲ, ಮೊನ್ನಿನ ಯುದ್ಧದಲ್ಲಿ ಮಾತ್ರ ನನ್ನ ಸಾರಥಿ ಇದ್ದ ಒಬ್ಬ, ಆ ಸಾರಥಿ ಸತ್ತು ಹೋದ. ಅವನಿಲ್ಲದೆ ಇರೋದ್ರಿಂದ ನನಗೆ ಬಹಳ ಕೊರತೆಯಾಗಿದೆ. ಅವನಪ್ಪನಿದ್ದರೆ ಇವರನ್ನೆಲ್ಲರನ್ನೂ ಸರಿಸಮಾನವಿಲ್ಲದ ಧೀರನಂತೆ ಕೊಂದು ಹಾಕ್ಬಿಡ್ತಿದ್ದೆ. ಈ ಆರ್ಭಟವನ್ನು ದೂರದಿಂದ ನೋಡುತ್ತಿದ್ದಂಥ ಬೃಹನ್ನಳ ವೇಷಧಾರಿಯಾದ ಅರ್ಜುನ ದ್ರುಪದನಂದಿನಿಯನ್ನು ಮೆಲ್ಲನೆ ಕರೆದನಂತೆ. ಕರೆದು ಹೇಳುತ್ತಿದ್ದಾನೆ, ಇದು ಒಳ್ಳೆಯ ಸಮಯ, ನಾವು ಇವರಿಗೆ ಸಹಾಯವನ್ನು ಮಾಡಿದರೆ ಇವರ ಮನೆಯಲ್ಲಿ ವಾಸ ಮಾಡಿದ ಉಪಕಾರಕ್ಕೆ ಸ್ವಲ್ಪವಾದರೂ ನಾವು ಕಾರ್ಯವನ್ನು ಮಾಡಿ ತೋರದಂತಾಗುತ್ತೆ. ಹೋಗು, ಸಾರಥಿ ಇಲ್ಲ ಅಂತ ಹೇಳುತ್ತಿದ್ದಾನಲ್ಲ, ಯಾವ ರೀತಿಯಲ್ಲಾದರೂ ನನ್ನನ್ನು ಪ್ರಾರ್ಥನೆ ಮಾಡುವಂತೆ ಅವನಿಗೆ ಸೂಚನೆಯನ್ನು ಕೊಡು, ನಾನು ಸಾರಥಿಯಾಗಿ ಹೋಗಿ ಈತನ ಕಾರ್ಯವನ್ನು ಮಾಡಿಕೊಡ್ತೇನೆ. ಪತಿಯ ಮಾತನ್ನು ಕೇಳಿದ ದ್ರುಪದ ನಂದಿನಿ ಮೆಲ್ಲನೆ ಬಂದವಳಾಗಿ ಆ ಗುಂಪಿನಲ್ಲಿ ಮತ್ತೆ ಸೇರಿದಳು. ಈ ಭೂಪಾಲನ ಮಾತು ಹಾಗೆ ಇತ್ತು, ಏನು ಮಾಡಲಿ, ಸರಿಯಾದ ಒಬ್ಬ ಸಾರಥಿ ಇಲ್ಲವಲ್ಲ. ಸಾರಥಿ ಇಲ್ಲ ಅಂದಾಗ ಸೈರಂಧ್ರಿಯಾದ ದ್ರುಪದ ನಂದಿನಿ ಹೇಳುತ್ತಿದ್ದಾಳೆ, ರಾಜಕುಮಾರ ನನಗೊಬ್ಬ ಗೊತ್ತಿದ್ದಾನೆ. ಯಾರು ಯಾರು ಯಾರು ಹೇಳು, ಯಾರು ಹೇಳು? ಯಾರು ಇಲ್ಲ, ಹಿಂದೆ ಅರ್ಜುನನ ಜೊತೆಯಲ್ಲಿ ಕಾಂಡವನ ದಹನ ಕಾಲದಲ್ಲಿ ಬಹುವಿಧವಾಗಿ ಸಹಾಯವನ್ನು ಮಾಡಿದ ಸಾರಥಿ ಎಂದರೆ ಬೃಹನ್ನಳ. ರಾಜಕುಮಾರನಕ್ಕ ಅಲ್ಲ, ಅವನ ಗಂಡು ಅಲ್ಲ, ಹೆಣ್ಣು ಅಲ್ಲ, ಅವನ್ನ ಕರ್ಕೊಂಡೋಗಿ ಯುದ್ಧ ಮಾಡುಂತೀಯ? ಏನ್ ಮಾತನಾಡ್ತೀಯ ಸೈರಂದ್ರಿ? ಹಾಗಲ್ಲ ರಾಜಕುಮಾರ, ನಿಜವಾಗ್ಲೂ ಆತ ಮಹಾಸಾರಥಿಯೇ. ಸರಿ, ಈಗ ಸಮಯವಾಗಿದೆ, ಆದ್ದರಿಂದ ನಿನ್ನ ತಂಗಿಯಾಗಿರುವ ಉತ್ತರೆಯನ್ನು ಕಳುಹಿಸು, ಆ ಉತ್ತರ ಹೋಗಿ ಪ್ರಾರ್ಥನೆಯನ್ನು ಮಾಡಿ ಕರೆದುಕೊಂಡು ಬರಲಿ. ಏನೋ ನೀನ್ ಹೇಳ್ತಾ ಇದೀಯ ಅಂತ ಹೋಗ್ತಾ ಇದ್ದೀನಿ. ಆ ಸಹೋದರಿ, ಉತ್ತರ ಬಂದಂತೆ. ಏನೇನ? ಹೋಗಮ್ಮ, ನಿನಗೆ ವಿದ್ಯೆಯನ್ನು ಹೇಳ್ಕೊಡ್ತಾ ಇದ್ದಾನಲ್ಲ ಆ ಯಾರ ಬೃಹನ್ನಡ, ಅವನನ್ನು ಕರೆದುಕೊಂಡು ಬಾ ನನಗೆ ಸಾರಥಿಯಾಗುವಂತೆ. ಹಾಗನ್ನುವಾಗ ಉತ್ತರೆಯು ನೇರವಾಗಿ ಅರ್ಜುನನ ಬಳಿಗೆ ಬರ್ತಾ ಇದ್ದಾಳೆ. ಗುರುಗಳೇ, ಗುರುದೇವಾ,

ಗುರುದೇವ, ನಮ್ಮ ನಾಡಿನ ಮೇಲೆ ದಂಡೆತ್ತಿ ಬಂದಿರುವ ಆ ಹಗೆಯರಿಂದ ಅವಮಾನವಾಗುತ್ತಿದೆ. ಸಾವಿರಾರು ಗೋವುಗಳನ್ನು ಸೆರೆ ಹಿಡಿದು ನಾಡಿನ ಜನಗಳಿಗೆ ಇಲ್ಲ ಸಲ್ಲದ ಅಪಮಾನ ಮಾಡುವ ತೆರದಲ್ಲಿ ಅವರು ನಡೆಯುತ್ತಿದ್ದಾರೆ. ದಯಮಾಡಿ ಸಹಾಯ ಮಾಡಬೇಕು ಗುರುಗಳೇ. ಪಾರ್ಥ ಕೇಳಿದ, ಏನಾಗಬೇಕಮ್ಮ? ನಮ್ಮ ಅಣ್ಣನಾಗಿರ್ತಕ್ಕಂಥ ಉತ್ತರ ಭೂಪಾಲನಿಗೆ ನೀನು ಸಾರಥಿಯಾಗಿ ಯುದ್ಧದಲ್ಲಿ ಜಯವನ್ನು ಗಳಿಸಿಕೊಡಬೇಕು, ಇದು ನನ್ನ ಪ್ರಾರ್ಥನೆ. ಅರ್ಜುನ ಬಹುಕಾಲ ಯೋಚನೆಯನ್ನು ಮಾಡಿದವನಂತಾಗಿ, ತಥಾಸ್ತು ನಡಿತಾಯಿ, ನಿನ್ನ ಮಾತನ್ನು ನಾನು ಎಂದಿಗೂ ಮೀರುವನಲ್ಲ. ಪುತ್ರ ವಾತ್ಸಲ್ಯವನ್ನು ಕೂಡಿದ ನಾನು ಅದೇ ಅಭಿಮಾನದಿಂದಲೇ ಯುದ್ಧದಲ್ಲಿ ಜಯವನ್ನು ಗಳಿಸಿಕೊಡ್ತೇನೆ, ನಡೆ. ಕರತಂದಿದ್ದಾಳೆ. ಉತ್ತರ ನೋಡಿದ, ಬಾ ಬಾ ಬೃಹನ್ನಳೆ, ಬಾ ಬಾ. ನೀನು ಯುದ್ಧವನ್ನು ನೋಡಿದ್ದೀಯೋ? ಸ್ವಾಮಿ, ಯುದ್ಧ ಮಾಡಿದವರನ್ನೆಲ್ಲ ನೋಡಿದ್ದೇನೆ. ನೀನೇನು ಭಯಪಡಬೇಡ, ಈಗ ಸಮಯ ಬಂದಿದೆಯಾದ್ದರಿಂದ ನೀನು ಸಾರಥಿಯಾಗಿರು, ನಾನು ಯುದ್ಧದಲ್ಲಿ ಜಯವನ್ನು ಗಳಿಸ್ತೇನೆ. ಆಗಬಹುದು. ನೋಡು, ಸಂಗೀತ ಹಾಡುವಾಗ ಒಂದು ತಾಳ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ, ಆದರೆ ಯುದ್ಧದಲ್ಲಿ ತಲೆ ಹೋಯ್ತೋ ಹೊರಟೇ ಹೋಗುತ್ತೆ, ಎಚ್ಚರಿಕೆ. ಅರ್ಜುನ ಹೇಳಿದ, ಉತ್ತರ ಕುಮಾರ, ನೀನಿರುವಾಗ ನನಗೇನು ಭಯ? ಹೌದು, ನಿನಗೇನು ಭಯವಿಲ್ಲ, ನೀನು ಸಾರಥಿಯಾಗಿದ್ದರೆ ಸಾಕು, ನಾನೀಗಲೇ ಹೋಗಿ ದುರದಲ್ಲಿ ಜಯವನ್ನು ಗಳಿಸಿ ಬರ್ತೇನೆ. ಯಾರಲ್ಲಿ ಸಖಿಯರೇ, ಎಲ್ಲರೂ ಸಿದ್ಧರಾಗಿ ಅಂತ ಎಲ್ಲ ಹೆಣ್ಣು ಮಕ್ಕಳನ್ನು ಕರೆದಿದ್ದೆ. ಇದೋ ನಾನು ಯುದ್ಧರಂಗಕ್ಕೆ ಹೋಗ್ತಾ ಇದ್ದೇನೆ, ಈಗಲೇ ಹೋದವನಾಗಿ ಅಲ್ಲಿರುವವರನ್ನು ಎಲ್ಲರನ್ನೂ ಸಜ ಬಡಿದು ಬಿಡ್ತೇನೆ. ನಮ್ಮ ಎದುರಾಗಿ ನಿಂತವರು ಒಬ್ಬರನ್ನು ಉಳಿಸಿದಂತೆ ನಾಶ ಮಾಡಿ ಬರ್ತೇನೆ. ಆದ್ದರಿಂದ ನೀವ್ಯಾರು ಹೆದರ್ಕೋಬೇಡಿ, ಹೆಣ್ಣು ಮಕ್ಕಳೇ ಹೋಗಿ ಬರಲೇ, ಹೋಗಿ ಬಾ ರಾಜಕುಮಾರ. ಹೌದು, ನಾನು ಯುದ್ಧರಂಗಕ್ಕೆ ಹೋದ ಮೇಲೆ ಬಹುಕಾಲ ನಾನು ನಿಮ್ಮನ್ನು ಅಗಲೇ ಇರ್ತೇನೆ, ಆದ್ದರಿಂದ ನಾನು ಹೊರಟು ಹೋದೆ ಅಂತ ನಿಮಗೆಲ್ಲ ಬಹಳ ಬೇಸರ ದುಃಖ ಆಗುತ್ತಲ್ವೇ? ಅದರಲ್ಲಿ ಒಬ್ಬಾಕೆ ಹೇಳ್ತಾಳೆ, ರಾಜಕುಮಾರ, ನೀನು ಹೋದೆ ಅಂತ ನಮಗೆ ಏನೂ ಬೇಸರವಿಲ್ಲ, ನೀನು ಯುದ್ಧದಲ್ಲಿ ಜಯ ಗಳಿಸಿದ್ರೆ ಸಾಕು. ಉತ್ತರ ಅಂದ, ಏನಂದೇ, ನಾನು ಹೋದ್ರೆ ನಿನಗೆ ಬೇಸರವೇ ಇಲ್ವಾ? ಹಾಗಾದ್ರೆ ನಾನು ಯುದ್ಧಕ್ಕೆ ಹೋಗಲ್ಲ, ಏನ್ ಮಾಡ್ತೀಯ? ಕೂಡಲೇ ಸೈರಂಧ್ರಿ ಓಡಿ ಬಂದು ಹೇಳಿದಂತೆ, ರಾಜಕುಮಾರ, ಇದೇನಿದು ಮಾತನಾಡಲು ಸಮಯವಲ್ಲ, ಈಗಾಗಲೇ ಶತ್ರುಗಳು ನಮ್ಮ ಗೋವುಗಳನ್ನೆಲ್ಲ ಕರೆದುಕೊಂಡು ಹೋಗ್ತಿರ್ತಾರೆ, ನೀನು ಮೌನವಾಗಿ ಇಲ್ಲಿ ಕುಳಿತರೆ ಹೇಗೆ? ಹೌದು ಹೌದು, ಅದು ಸಾಧ್ಯವೇ ಇಲ್ಲ. ಸಾರಥಿ, ರಥವನ್ನು ಸಿದ್ಧ ಮಾಡು, ಈಗಲೇ ಹೊರಟೆ, ಹೆಣ್ಣುಮಕ್ಕಳೇ ಎಲ್ಲ ಬನ್ನಿ, ಇದೋ ನಾನು ಯುದ್ಧಕ್ಕೆ ಹೋಗ್ತಾ ಇದ್ದೀನಿ, ಆದ್ರಿಂದ ನನ್ನನ್ನ ಕಳುಹಿಸಲಿಕ್ಕೆ ಆರತಿ ಎತ್ತಿ. ಆರತಿ ಎತ್ತಿ ಅಂದಾಗ ಹೆಣ್ಣು ಮಕ್ಕಳಂದ್ರು, ಆಯ್ತು ಹೋಗ ಬೇಗ ಬನ್ನಿ ಅಂತ ಓಡಿ ಹೋಗಿ ಆರತಿ ಅಂತಂದು ಆರತಿ ಎತ್ತಿದ್ರಂತೆ. ಇವನೇಂದ, ಏನ್ ಸುಮ್ಮನೆ ಆರತಿ ಎತ್ತಾ ಇದ್ರ, ಹಾಡು ಹೇಳಿ ಹಾಡು ಹೇಳಿ, ಆರತಿ ಎತ್ತಿ ನನ್ನ ಕಳಿಸಬೇಕು. ಉತ್ತರ ಕುಮಾರ, ನಮಗೆ ಯಾರಿಗೂ ಹಾಡೋಕ್ ಬರಲ್ಲ, ನಾನೇ ಹಾಡ್ತೀನಿ.

ಈಗ ಸಾಕು ಸಾಕು ಸಾಕು ಸಾಕು, ಆರತಿ ಎತ್ತಿದ್ದಾಯ್ತು. ಹೆಣ್ಣು ಮಕ್ಕಳೇ, ನೀವೆಲ್ಲರೂ ಎಚ್ಚರಿಕೆಯಿಂದಿರಿ. ಈಗಲೇ ಹೋಗಿ ನಾನು ಆ ದುರ್ಯೋಧನಾದಗಳನ್ನೆಲ್ಲ ಸದಬಡೆದು ನಮ್ಮ ಗೋಧನವನ್ನೆಲ್ಲ ಬಿಡಿಸಿಕೊಂಡು ಜಾಗೃತಿಯಾಗಿ ಹಿಂತಿರುಗಿ ಬರ್ತೇನೆ. ಸಾರಥಿ ನಡೇ. ಪಾರ್ಥನು ಉತ್ತಮವಾದ ಅಶ್ವಗಳನ್ನ ರಥಕ್ಕೆ ಕಟ್ಟಿದ್ದಾನೆ. ಕುಮಾರನು ಬರುವುದನ್ನು ಎದುರು ನೋಡುತ್ತಿರುವಾಗ ಬಂದ ರಾಜಕುಮಾರ ನೇರವಾಗಿ ರಥವನ್ನು ಹತ್ತಿದ, ಸುತ್ತಲೂ ನೋಡುತ್ತಿದ್ದಾನೆ. ಆ ಸಾರಥಿ ನಡೇ. ಪಾರ್ಥನು ಚಬುಕನ್ನು ತೆಗೆದು ಕುದುರೆಗೆ ಒಂದು ಪೆಟ್ಟು ಢಮ್ಮನೆ ಹೊಡೆದ ಕೂಡಲೇ ಭರ್ರನ್ನು ಹೊರಟಂತೆ. ಹೊರಟ್ರೆ ಕೂತಿದ್ದ ಈ ರಾಜಕುಮಾರ ಹಾಗೆ ಧಡಕ್ಕನ ಹಿಂದಕ್ಕೆ ಬಿದ್ದ. ಬಿದ್ದವನೇ, ಸಾರಥಿ ಏನೇ ರಥ ಹಿಂಗೆ ಓಡಿಸ್ತಾ ಇದೀಯಾ? ಏನು ಇಷ್ಟೊಂದು ಅವಸರವಾಗಿ ಓಡಿಸ್ತಾ ಇದೀಯಾ? ಏಕೆ ರಾಜಕುಮಾರ? ಅಲ್ಲ, ನಾನು ನೋಡಬೇಕು ಅಂತ ಎಷ್ಟೊಂದು ಜನ ಊರಿನಲ್ಲೆಲ್ಲ ಕಾದಿದ್ದಾರೆ, ನೀನು ಅವರ ಎದುರಿಗೆಲ್ಲ ಭರ್ರನ್ನ ಓಡಿಸ್ತಾ ಇದೆಯಲ್ಲ, ನಿಧಾನವಾಗಿ ಹೋಗು. ಸಾರಥಿ ನಗುತ್ತಾ ಹೇಳ್ತಾನೆ, ಇದೇನ ಅನ್ಯಾಯ ರಾಜಕುಮಾರ? ನಾವು ಹೋಗುತ್ತಿರುವುದು ಸಮರಕ್ಕೆ, ನೀನೇನು ಎಲ್ಲರನ್ನು ಉತ್ಸವ ಮಾಡಿಸ್ತಿದ್ದೀಯೋ? ಸಾಧ್ಯವೇ ಇಲ್ಲ, ಹೋಗಲೇಬೇಕು. ಇದೇನು ಹೀಗೆ ರಥ ಓಡಿಸ್ತಾ ಇದೆಯಾ? ನಿಧಾನ ನಿಧಾನ ಅನ್ನುವುದರೊಳಗಾಗಿ ಬರುತ್ತಿದೆಯಂತೆ ಧಡ ಧಡ ಧ.

ಈ ರಥವು ದಡ ದಡ ದಡದಲ್ಲಿ ಧಾವಿಸಿ ಬರುತ್ತಿದ್ದರೆ ಪಾರ್ಥನ ಕೈ ಚಲಕದಿಂದ ಆ ತುರಗಗಳು ನಾಗಾಲೋಟದಲ್ಲಿ ಓಡುತ್ತಿದ್ದರೆ ಗಡಗಡ ನಡುಗುವ ರಥದಲ್ಲಿ ಆ ಕಡೆ ಈ ಕಡೆ ಈ ಕಡೆಗಳಲ್ಲಿ ಕೈಗಳಿಂದ ಹಿಡ್ಕೊಂಡು ರಾಜಕುಮಾರ ಇದೇನು ಸಾರಥಿ ಹೀಗೆ ಓಡಿಸ್ತಾ ಇದೆಯಾ ರಥವನ್ನ ಅನ್ನುವಾಗ ರಥ ಬರ್ತಾ ಬರ್ತಾ ಬರ್ತಾ ರಣರಂಗದ ಹತ್ತಿರಕ್ಕೆ ಬರ್ತಾ ಇದೆ. ತಲೆ ಎತ್ತಿ ನೋಡಿದ ಆ ಸೈನ್ಯವನ್ನ, ಆ ಕುರು ಸೈನ್ಯವು ಸಾಲಾಗಿ ನಿಂತಿರುವುದನ್ನು ನೋಡ್ತಾ ಇದ್ದಾನೆ. ಆ ನೋಡ್ತಾ ನೋಡ್ತಾ ಹೇಳಿದಂತೆ, ಹೇ ಸಾರಥಿ, ನಿನ್ನ ರಣರಂಗ

ಹೊರಟಿದ್ದಂಥ ಉತ್ತರನಿಗಾಗಲೇ ಕೈಕಾಲುಗಳು ಗಡ ಗಡ ಗಡ ನಡುಗಲು ಆರಂಭಿಸಿದವಂತೆ, ನಡುಗಲು ಆರಂಭಿಸಿದ ಕೂಡಲೇ ಏನು ಮಾಡಿದ ಸಾರಥಿ, ರಥ ನಿಲ್ಲಿಸು, ರಥ ನಿಲ್ಲಿಸು. ಕುಮಾರ, ಮುಂದೋಡುತ್ತಿರುವ ಈ ರಥವನ್ನ ನಿಲ್ಲಿಸಿಯಾಗಲಿ ಹಿಂತಿರುಗಿಸಲಾಗಲು ಸಾಧ್ಯವೇ ಇಲ್ಲ. ಅಯ್ಯೋ ಸಾರಥಿ, ನಾನು ಈ ಸೈನ್ಯ ಇಂಥ ಸೈನ್ಯ ನೋಡಿದ್ದೇ ಇಲ್ಲ, ದಯಮಾಡಿ ರಥವನ್ನು ಹಿಂದಕ್ಕೆ ತಿರುಗಿಸು, ನನಗೆ ಭಯವಾಗ್ತಾ ಇದೆ, ಭಯವಾಗ್ತಾ ಇದೆ. ಕುಮಾರ, ನೀನು ಅರಮನೆಯಲ್ಲಿ ಹೆಣ್ಣು ಮಕ್ಕಳ ಸಂಗಡ ಮಾತನಾಡುವಾಗ ಆ ಕೌರವರನ್ನೇ ನಾನೇನು ಮಾಡಿಬಿಡ್ತೇನೆ, ದ್ರೋಣನನ್ನ ಅಪ್ಪಳಿಸಿ ಬಿಡ್ತೇನೆ, ಕರ್ಣನನ್ನ ಕಿವಿ ಹಿಡಿದು ಎಳೆದು ಬಿಡ್ತೇನೆ ಅಂತ ಹೇಳಿದೆಯಲ್ಲ. ಹೌದು, ನಾನು ಹಾಗಂದೆ, ಮತ್ತೆ ಈಗೇಕೆ ಹೆದರ್ಕೊಳ್ತೀಯ? ನಾನು ಆವಾಗ ಅವರು ಹೀಗಿರ್ತಾರೆ ಅನ್ಕೊಂಡಿರಲಿಲ್ಲ, ಮತ್ತಿನ್ ಹೇಗಿರ್ತಾರೆ ಅಂದ್ಕೊಂಡಿದ್ದೆ. ಅರಮನೆಯಲ್ಲಿ ಅವರದೆಲ್ಲ ಭಾವಚಿತ್ರಗಳಿತ್ತಲ್ಲ, ಇಲ್ಲೂ ಅಷ್ಟೇ ಇರ್ತಾರೆ ಅಂದ್ಕೊಂಡಿದ್ದೆ. ಅಷ್ಟೇ ಇದ್ದಿದ್ರೆ ಎತ್ತೆತ್ತಿ ಕುಕ್ಕಿ ಬಿಡೋಣ ಅಂತ ನೋಡಿದೆ. ಅಬಾಬಾ, ಭಯವಾಗ್ತಾ ಇದೆ. ಸಾರಥಿ, ಅದು ಯಾರಲ್ಲಿ ಕಾಣ್ತಿರೋರು? ಪಾರ್ಥ ಹೇಳಿದ, ಅದ ನೋಡು, ಅಲ್ಲಿ ಜ್ವಾಜ್ವಲ್ಯಮಾನವಾಗಿ ಕಾಣುತ್ತಿರ್ತಕ್ಕಂತ ಮಹಾನುಭಾವನಾದ ಆ ವೃದ್ಧನು ಉಭಯಕುಲಾಪಿತ ಮಹನೀಯನಾಗಿರುವ ಭೀಷ್ಮ, ಆತನ ಪಕ್ಕದಲ್ಲಿ ಶಿವಸ್ವರೂಪಿಗಳಾಗಿ ಕುಳಿತಿರತಕ್ಕಂಥ ದ್ರೋಣರು, ಫಲಪಳನೆ ಹೊಳವ ಕರ್ಣಕುಂಡಲಗಳ ಕವಚ ಸಹಿತವಾಗಿ ಕುಳಿತಿರುವವನೇ ಕರ್ಣ, ಮೇಲೆ ಉರಗ ಪಥಾಕಿಯಲ್ಲಿ ಸ್ವರ್ಣ ಕವಚವನ್ನು ಧರಿಸಿ ಧೀರೋದ್ಧಾತನಾಗಿ ಕುಳಿತಿರತಕ್ಕಂಥ ಅವನೇ ನಾಯಕನಾದ ದುರ್ಯೋಧನ, ಅವನ ಪಕ್ಕದಲ್ಲಿರ್ತಕ್ಕಂಥ ಅವನೇ ಅಶ್ವತ್ಥಾಮ ಗುರುಪುತ್ರ, ಇನ್ನು ಈ ಸೈನ್ಯ. ಸಾರಥಿ, ನಾನು ಇವರನ್ನೆಲ್ಲ ಎಂದೂ ನೋಡಿರಲಿಲ್ಲ, ನೋಡಿದ್ದೇ ಚಿತ್ರಪಟದಲ್ಲಿ. ಬೇಗ ರಥವನ್ನು ತಿರುಗಿಸು. ಸಾಧ್ಯವಿಲ್ಲ ರಾಜಕುಮಾರ, ಮುಂದಿಟ್ಟ ಹೆಜ್ಜೆಯನ್ನು ನಾನು ಹಿಂದೆ ಕೆಡುವನೇ ಅಲ್ಲ, ಆದ್ದರಿಂದ ಆ ರಥವನ್ನು ನಾನು ಹಿಂದೆ ತಿರುಗಿಸಲು ಸಾಧ್ಯವಿಲ್ಲ. ಹಾಗಂದಾಗಿ ತಂದ ತಿರುಗಿಸೋದಿಲ್ವಾ? ತಿರುಗಿಸೋದಿಲ್ಲ. ನೀ ತಿರುಗಿಸೋದಿಲ್ಲ ಅಂದ್ರೆ ನಾನು ರಥದಿಂದ ಹಾರು ಬಿಡ್ತೇನೆ. ಎಲ್ಲಿ ಹಾರು ನೋಡೋಣ ಅಂದರೆ ಭಯದಿಂದ ಕೂಡಿದ ಉತ್ತರ ರಥದಿಂದ ಧಡಕ್ಕೆ ಹಾರೇ ಬಿಟ್ಟಂತೆ. ಮಹಾನುಭಾವನಾದ ಪಾರ್ಥ ಒಂದೇ ಸಲದಲ್ಲಿ ಓಡುವ ಕುದುರೆಗಳ ಲಗಾಮನ್ನು ಮತ್ತು ಹಾರುತ್ತಿರುವ ಆ ರಾಜಕುಮಾರನ ಉತ್ತರೀಯವನ್ನು ಎರಡನ್ನು ಒಂದೇ ಸಲ ಜಗ್ಗಿ ಹಿಡಿದ. ರಥವನ್ನು ನಿಲ್ಲಿಸಿ ಕೆಳಗಿಳಿದ, ಏಕೆ ಹೀಗೆ ಭಯಪಡುತ್ತಿರುವೆ? ಕೇಳು, ಅಡಿಗಡಿಗೆ ಮುಂದಿಡಲು ಅಶ್ವಮೇಧ ಫಲ. ಅಷ್ಟೇ ಅಲ್ಲ, ರಣದಲ್ಲಿ ನೀನೇನಾದರೂ ಯುದ್ಧರಂಗದಲ್ಲಿ ಸತ್ತದಿಯಾದರೆ ದೇವಲೋಕದಲ್ಲಿ ಹೆಣ್ಣು ಮಕ್ಕಳೆಲ್ಲರೂ ಆ ಗಂಧರ್ವ ಕನ್ನಿಕೆಯರು ನಿನ್ನನ್ನು ಬಹುವಿಧವಾಗಿ ಓಲೈಸಿ ಸಂತೋಷ ಪಡುವಂತೆ ತಾವು ಸೇವೆಯನ್ನು ಮಾಡುತ್ತಾರೆ. ಇವನಂದ, ಬೇಡ ಬೇಡ, ನನಗದೆಲ್ಲ ಬೇಡವೇ ಬೇಡ. ಇಲ್ಲಿಂದ ಸತ್ತು ಸ್ವರ್ಗಕ್ಕೆ ಹೋಗಿ ಆ ಹೆಣ್ಮಕ್ಳು ಸೇವೆ ಮಾಡೋಕ್ಕಿಂತ ನಮ್ಮ ಅರಮನೆಯಲ್ಲಿ ಇರೋರೇ ನನಗೆ ಸಾಕು. ನೀನೇನೋ ಫಲ ಅಂದಲ್ಲ, ಯಾಗ ಫಲ ಬದುಕಿರೋವಾಗಲೇ ಅರಮನೆಯಲ್ಲಿ ಮಾಡಿಕೊಂಡ್ರು ಆಗುತ್ತೆ. ಆಮ ಸಾರ್ಥಿ, ನೀನು ಬಹಳ ಒಳ್ಳೆಯವನಲ್ಲ, ನನ್ನ ಮಾತು ಕೇಳು. ನೀನೇನಾದರೂ ರಥ ಹಿಂದಕ್ಕೆ ತಿರುಗಿಸ್ಕೊಂಡು ಮನೆಗೆ ಬಂದ್ಬಿಟ್ಟು ನನ್ನ ಬಿಟ್ಟುಬಿಟ್ರೆ ನಮ್ಮಮ್ಮನಿಗೆ ಹೇಳಿ ನಿನಗೆ ಬೇಕಾದೆಲ್ಲ ಕೊಡಿಸ್ತೇನೆ. ನಿನಗೇನೇಳ್ಬೇಕೋ ಎಲ್ಲ ಕೊಡಿಸ್ತೇನೆ. ನನ್ನನ್ನು ಬಿಟ್ಟುಬಿಡಪ್ಪ, ಬಿಡುವುದೇ. ಹಾಗಾದ್ರೆ ನೀನಲ್ಲಿ ಜಂಬ ಕೊಚ್ಚಿದೆಯಲ್ಲ, ಏನು ಬೇಕಾದ್ರೂ ಮಾಡ್ತೇನೆ ಅಂತ ಯಾಕೆ? ಉತ್ತರ ಅಂದ, ಅದು ನನಗೆ ಅಭ್ಯಾಸ. ನಾನು ಹೆಣ್ಮಕ್ಳ ಎದುರಲ್ಲಿ ಹಂಗೆ ಮಾತಾಡಿ ಮಾತನಾಡಿ ನನಗೆ ಅಭ್ಯಾಸ. ಅಯ್ಯ, ನನ್ನಿಂದ ಆಗಲ್ಲ, ನನ್ನನ್ನು ಬಿಟ್ಟುಬಿಡೋ. ಆಗುವುದಿಲ್ಲ, ಹಾಗೆಂದ್ರೆ ಈ ಚಬಕಿನಿಂದ ಇದೋ ಎಂಬುದಾಗ ಒಂದು ಪೆಟ್ಟನ್ನು ಫೇಡನ್ನು ಹೊಡೆದರಂತೆ. ಇವನೊಳಗೆ ಪ್ರಾರಂಭ ಹೊಡಿತೀಯ, ಕಂಡವ್ರ ಮಕ್ಕಳನ್ನೆಲ್ಲ ಹಿಡ್ಕೊಂಡು ಹೊಡಿತೀಯ, ತಾಳು ತಾಳು. ನಮ್ದು ಅಪ್ಪ ಬರಲಿ, ನಿನಗೆ ಹೇಳ್ತೇನೆ. ಅಯ್ಯೋ ರಾಜಕುಮಾರ, ಇದೇನಿದು? ನಿನಗೆ ತರವಲ್ಲ, ತರಬಲ್ಲ.

ರಾಜಕುಮಾರ, ರಣದಿಂದ ಓಡುವುದು ನ್ಯಾಯವಲ್ಲ, ನಿಲ್ಲು. ಆಗ ಗಡಗಡನೆ ನಡುಗುತ್ತ, ಅಯ್ಯ ನನಗೆ ಏನು ಗೊತ್ತಿಲ್ಲ ಕಣಯ್ಯ, ನೀನು ಕರ್ಕೊಂಡು ಹೋಗಿ ನನ್ನನ್ನ ಅವರ ಮುಂದೆ ಎಲ್ಲರ ಎದುರಿನಲ್ಲಿ ನಿಲ್ಲಿಸಿ ನನ್ನನ್ನು ಸಾಯಿಸೋದಕ್ಕಿಂತಲೂ ನಿನಗೆ ಇಷ್ಟವಿದ್ರೆ ನೀನೇ

ನನ್ನನ್ನು ಕೊಂದುಬಿಡು. ಕುಮಾರ, ನಿನಗೆ ಯುದ್ಧ ಮಾಡಲು ಬರುವುದಿಲ್ಲವೇ? ಅಯ್ಯ, ನನಗೆ ಅಭ್ಯಾಸವೇ ಇಲ್ಲ, ಅಭ್ಯಾಸವೂ ಇಲ್ಲ. ದ್ರೋಣನನ್ನ ಎತ್ತಿ ಹೊಡೆದು ಬಿಡ್ತೇನೆ, ಆ ಭೀಷ್ಮನನ್ನು ಗಡ್ಡ ಹಿಡ್ಕೊಂಡು ಬರ್ತೇನೆ ಅಂತ ಏನೇನೋ ಹೇಳಿದೆಯಲ್ಲ, ಅದೆಲ್ಲ ಹೇಳಿದೆ, ಆದರೆ ಅದು ನನ್ನಿಂದ ಸಾಧ್ಯವೇ ಇಲ್ಲ. ಹಾಗಾದರೆ ನೀನು ಯುದ್ಧ ಮಾಡಲು ಸಾಧ್ಯವಿಲ್ಲ ಅನ್ನುವುದಾದರೆ ನಾನು ಹೇಳಿದಂತೆ ಮಾಡು, ಬಾ ರಥದಲ್ಲಿ ಕುಳಿತುಕೋ ಎಂಬುದಾಗಿ ಕರೆತಂದು ಮಹಾನುಭಾವನಾಗಿರ್ತಕ್ಕಂಥ ಪಾರ್ಥ ಆ ಕುಮಾರನನ್ನ ತಂದಿದೆ, ರಥದ ಮೇಲೆ ಕೂರಿಸಿದ್ದಾನೆ. ರಥವನ್ನು ಹಿಂತಿರುಗಿಸಿ ಆ ನಗರದ ಕೋಟೆ ಬಾಗಿಲಿನ ಹೊರಗಡೆಗೆ ತಮ್ಮ ಧನುಸ್ಸನ್ನೆಲ್ಲ ಕಟ್ಟಿರುವ ಶಮೀ ವೃಕ್ಷದಡಿಗೆ ಮಹಾನುಭಾವನಾದ ಪಾರ್ಥ ಉತ್ತರನನ್ನು ಕರೆದುಕೊಂಡು ಬಂದಿದ್ದಾನೆ. ರಣರಂಗದಿಂದ ರಥ ಹೋಗುತ್ತಿರುವುದನ್ನು ಕಂಡ ದುರ್ಯೋಧನ, ಯಾರಿರಬಹುದು ಈ ರಥದಿಂದ ಹಿಂದಕ್ಕೆ ಹೋಗುತ್ತಿರುವವನು? ತಾತ, ಇದನ್ನು ನೋಡಿದರೆ ಯಾರೆಂದು ಕಾಣುತ್ತಿದೆ, ಯಾರೆಂದು ಕಾಣುತ್ತಿದೆ ಎನ್ನುವಾಗ ದ್ರೋಣಾಚಾರ್ಯ ಹೇಳುತ್ತಿದ್ದಾರಯ್ಯ, ಆ ರಭಸದಿಂದ ರಥ ಬರುತ್ತಿರುವುದನ್ನು ನೋಡಿದರೆ ಅವನೇ ಪಾರ್ಥನಿರಬಹುದು. ಪಾರ್ಥನೆಂದರೇನು? ಸಾಮಾನ್ಯನಲ್ಲ, ಮಹಾಪರಾಕ್ರಮಶಾಲಿ. ಅವನ ಮಹಾನುಭಾವ, ಅವನನ್ನು ಬಂದಿರತಕ್ಕಂಥ ರೀತಿಯನ್ನು ಕಂಡರೆ ಅವನೀಗ ಯಾರನ್ನು ಬಿಡದೆ ಎಲ್ಲರನ್ನೂ ಜಯಿಸುತ್ತಾನೆ ಎಂಬುದು ಖಂಡಿತ. ಪಕ್ಕದಲ್ಲಿ ಕರ್ಣ ಇದ್ದ, ಯಾವಾಗಲೂ ನಿಮಗೆ ನಿಮ್ಮ ಶಿಷ್ಯನನ್ನು ಹೊಗಳುವುದೇ ಕರ್ತವ್ಯವೋ? ಕೇವಲ ಆ ಪಾರ್ಥನ ಬರುವಿಕೆಯನ್ನು ಕಂಡ ಮಾತ್ರದಿಂದಲೇ ಅವನೇನು ಬೇಕಾದರೂ ಮಾಡುತ್ತಾನೆ ಎಂಬುದೇ ನಿಮ್ಮ ಅಹಂಕಾರದ ನುಡಿಯೋ? ಗುರುಗಳೇ, ಶಿಷ್ಯನೇ ನಿಜ, ಆದರೂ ಸಹ ಅವನಲ್ಲ, ಯಾರೇ ಬಂದರೂ ಸಹ ಅವನನ್ನು ನಿಮಿಷ ಮಾತ್ರದೊಳಗಾಗಿ ಧ್ವಂಸ ಮಾಡಲು ನಾನು ಸಿದ್ಧನಿದ್ದೇನೆ. ಕೇವಲ ಪಕ್ಷಪಾತದಿಂದ ಇಲ್ಲಿರುವ ಸೈನಿಕರನ್ನೆಲ್ಲರನ್ನ ಅವರ ಉತ್ಸಾಹವನ್ನು ಭಂಗ ಮಾಡುವುದಕ್ಕೆ ಮಾತನಾಡುತ್ತಿದ್ದೀರಾ? ಪಕ್ಕದಲ್ಲೇ ಕೃಪಾಚಾರ್ಯರಿದ್ದರು. ಕರ್ಣ, ಮಾತು ಬಾಯಿಗೆ ಬರುತ್ತೆ ಎಂದು ವಿಶೇಷವಾಗಿ ಮಾತನಾಡಬೇಡ, ಕೇಳು. ಮಹಾನುಭಾವರಾದ ದ್ರೋಣಾಚಾರ್ಯ ಪಕ್ಷಪಾತವನ್ನಲ್ಲ, ಈ ಸಮಯವನ್ನ ಸಂದರ್ಭವನ್ನ ನೋಡಿ ಮಾತನಾಡುತ್ತಿದ್ದಾರೆ. ಹಾಗನ್ನುವಾಗ ಅಶ್ವತ್ಥಾಮ ಬಂದನಂತೆ, ಕರ್ಣ, ನೀನು ಬಹಳವಾಗಿ ಕೊಂಡಾಡುತ್ತಿರುವೆಯಲ್ಲ, ನಿನ್ನನ್ನ ನೀನು ಯಾವ ರಣರಂಗದಲ್ಲಿ ಯುದ್ಧದಲ್ಲಿ ಜಯಿಸಿರುವೆ? ಮಹಾರಥಿಕರೆನಿಸಿಕೊಂಡವರ ಯಾರೊಡನೆ ಯುದ್ಧ ಮಾಡಿರುವೆ? ಸಮಯವನ್ನರಿತು ಈ ಯುದ್ಧರಂಗದಲ್ಲಿ ಹೀಗೆ ಇರಬೇಕು ಎಂಬುದಾಗಿ ಸೂಚಿಸುವುದು ಆಚಾರ್ಯನ ಕರ್ತವ್ಯವಾಗಿದೆ. ಆದ್ದರಿಂದಲೇ ಆ ಮಾತನಾಡಿದರೆ ನೀನು ಇಷ್ಟು ಮಾತನಾಡುತ್ತಿರುವುದು ತರವಲ್ಲ. ಆಗ ಭೀಷ್ಮರು ಮಧ್ಯಪ್ರವೇಶ ಮಾಡಿ ಸ್ವಲ್ಪ ನಿಧಾನಿಸಿ, ದುರ್ಯೋಧನ, ನಿಮ್ಮ ಗುರುಗಳಾದ ದ್ರೋಣಾಚಾರ್ಯ ಹೇಳಿದ ಮಾತು ಸದ್ಯ. ಆ ಅರ್ಜುನನ ಬರುವಿಕೆಯನ್ನು ಕಂಡಾಗಲೇ ಅವನೆಂಥ ಪರಾಕ್ರಮಶಾಲಿ ಎಂಬುದು ತಿಳಿಯುತ್ತಿದೆ. ಆದ್ದರಿಂದ ನಾವೀಗ ಸಿದ್ಧರಾಗಬೇಕಾದ್ದು ನಮ್ಮ ಕರ್ತವ್ಯ. ದುರ್ಯೋಧನ ಕೇಳಿದ, ತಾತ, ಮತ್ತೊಂದು ವಿಚಾರ ಮರೆತರಿ, ನಾವು ಜೂಜಿನಲ್ಲಿ ತೀರ್ಮಾನ ಮಾಡದಂತ ರೀತಿಯಲ್ಲಿ ಅಜ್ಞಾತವಾಸಕ್ಕೆ ಮುಂಚಿತವಾಗಿ ಸಿಕ್ಕಿದ್ದಾನೆ ಅರ್ಜುನ, ಅಂದಮೇಲೆ ಮತ್ತೆ ಅವನು ವನವಾಸಕ್ಕೆ ಹೋಗಬೇಕು. ಭೀಷ್ಮರು ನಕ್ಕರು, ಅಯ್ಯೋ ಹುಚ್ಚ, ಪಾಂಡವರನ್ನು ಅಷ್ಟೊಂದು ತಿಳಿಗೇಡಿಗಳೆಂದು ಭಾವಿಸಿದಿರ? ಅದರಲ್ಲಿಯೂ ಧರ್ಮರಾಜನಿರುವಲ್ಲಿ ಯಾವ ರೀತಿಯಾದ ತಪ್ಪು ನಡೆಯಲು ಸಾಧ್ಯವೇ ಇಲ್ಲ. ಕೇಳು, ಅರ್ಜುನ ಈಗ ಬಂದಿದ್ದಾನೆ ಎಂದರೆ ನಾವು ಎಲ್ಲವನ್ನು ಲೆಕ್ಕ ಹಾಕಿಕೊಂಡರೆ ಆಗಾಗ ಬರಬಹುದಾದ ಅಧಿಕ ಮಾಸಾದಿಗಳನ್ನ, ಕಾಲ ಋತು ವರ್ಷ ಮಾಸಗಳನ್ನೆಲ್ಲ ಲೆಕ್ಕ ಹಾಕಿಕೊಂಡರೆ ಪಾಂಡವರಿಗೆ 13 ವರ್ಷ ಕಳೆದು 5 ತಿಂಗಳಾಗಿ 12 ರಾತ್ರಿ ಕಳೆದಿದೆ ಈಗ ಆ ಮಹಾನುಭಾವ ಬಂದಿರುವ ಸಮಯಕ್ಕೆ. ಅಂದಮೇಲೆ ನಾವೇನು ಮಾಡೋಕ್ಕಾಗಲ್ಲ, ಈಗ ಬರುವಾತ ಅವನೇ ಎಂಬುದು ತೀರ್ಮಾನವಾಗಿದೆ. ಆದ್ದರಿಂದ ಸ್ವಲ್ಪ ಸೈನ್ಯದೊಡನೆ ನೀನು ಊರಿಗೆ ಹೋಗು, ಸ್ವಲ್ಪ ಸೈನ್ಯವು ಗೋವುಗಳನ್ನು ಕಾಪಾಡಲಿ, ಹಿಂಬಾಲಿಸಿಕೊಂಡು ಬರಲಿ, ಮಿಕ್ಕ ಸೈನ್ಯವೆಲ್ಲ ಯುದ್ಧಕ್ಕೆ ಸಿದ್ಧವಾಗಲಿ. ತಿರುಗಿ ಹೇಳಿದ ಆಚಾರ್ಯರೇ, ದಯಮಾಡಿ ಕ್ಷಮಿಸಬೇಕು. ಆಗ ದ್ರೋಣಾಚಾರ್ಯ ಹೇಳ್ತಾರೆ, ಭೀಷ್ಮರೇ, ನೀವು ಒಂದು ಮಾತಾಡಿದಾಗಲೇ ನಾನು ಶಿಷ್ಯನನ್ನು ಕ್ಷಮಿಸಿದ್ದೇನೆ, ಅಂದಮೇಲೆ ಏನಾಗಬೇಕು ಹೇಳಿ. ಏನೂ ಇಲ್ಲ, ಮಧ್ಯಭಾಗದಲ್ಲಿ ತಾವು ಅಶ್ವತ್ಥಾಮ ಬಲಗಡೆಗೆ, ಕೃಪಾದಿಗಳು ಹಿಂಭಾಗದಲ್ಲಿ ಎಡಭಾಗದಲ್ಲಿರಲಿ, ಮುಂದೆ ಕರ್ಣನಿರಲಿ, ಹಿಂಭಾಗದಲ್ಲಿ ನಾನು ನಿಂತು ಎಲ್ಲ ರೀತಿಯ ಸೈನ್ಯಗಳ ಸಂರಕ್ಷಣೆಯನ್ನು ಮಾಡುತ್ತೇನೆ ಎಂಬುದಾಗಿ ಯುದ್ಧವನ್ನ ವ್ಯೂಹ ರಚನೆಯನ್ನು ಮಾಡಿಕೊಂಡಿದ್ದೆ. ಸಿದ್ಧರಾಗಿ ನಿಂತಿದ್ದಾರೆ ಕೌರವರು. ಇಲ್ಲಿ ಮಹಾನುಭಾವನಾದಂತಹ ಪಾರ್ಥ ಮರದಡಿಗೆ ಬಂದಿದ್ದಾನೆ. ಬಂದು ಹೇಳಿದನಂತೆ, ಕುಮಾರ ಪುತ್ರ, ಸ್ವಾಮಿ, ಯುದ್ಧ ಮಾಡಲು ನಿನ್ನಿಂದ ಆಗುವುದಿಲ್ಲ ಎಂದ ಮೇಲೆ ನಾನೇ ಅವರನ್ನೆಲ್ಲ ಯುದ್ಧದಲ್ಲಿ ಜಯಿಸಿ ನಿನ್ನ ಗೋಧನವನ್ನು ಬಿಡಿಸಿಕೊಡ್ತೇನೆ. ಆದರೆ ನಿನ್ನ ಈ ಧನುಸ್ಸು ನನಗೆ ಸಾಲೋದಿಲ್ಲವಾದ್ದರಿಂದ ಈ ಮರದ ಮೇಲೆ ಪಾಂಡವರ ಆಯುಧಗಳಿದೆ, ಅದರಲ್ಲಿ ಅರ್ಜುನನ್ನು ಧನಿಸಿ ತೆಗೆದುಕೊಂಡು ಬಾ. ಶಿವನಂದ, ಏನಪ್ಪ ಇದು ಗ್ರಾಚಾರ, ನನ್ನನ್ನು ಮರ ಹತ್ತುವಂತೀಯ? ಅಯ್ಯ, ಹೋಗು ಬೇಗ. ಅಲ್ಲಿಗೆ ಹೋದ, ತಲೆ ಎತ್ತಿ ನೋಡಿದ, ಅಲ್ಲಿ ಹೆಣದಾಕಾರವಾಗಿ ಕಟ್ಟಿದಳ. ಅಯ್ಯಯ್ಯೋ, ಯಾಕಪ್ಪ ಏನ್ ಮಾತಾಡ್ತಾ ಇದ್ದೀಯ? ರಾಜಕುಮಾರನಾದ ನನ್ನನ್ನ ಅಲ್ಲಿ ಹೆಣ ಇದೆ, ಅಲ್ಲಿಗೆ ಹೋಗುವಂತಿದ್ದೀಯಲ್ಲ. ಕುಮಾರ, ಅದು ಹೆಣವಲ್ಲ ಕಣಪ್ಪ,
ಪಾಂಡವರು ಮತ್ತಾರ ಕೈಗೂ ದೊರಕದೆ ಇರಲಿ ಎಂಬುದಾಗಿ ತಮ್ಮ ಆಯುಧಗಳನ್ನು ಶಬದಾಕಾರವಾಗಿ ಕಟ್ಟಿದ್ದಾರೆ. ತೆಗೆದುಕೊಂಡು ಬಾ ಹೋಗೋ. ಅಯ್ಯ, ಇದ ಈಗ ಹೋಗ್ತಾ ಇದ್ದೇನೆ, ನೀನು ಹೇಳದೆ ಅಂತ ಹೋಗ್ತೇನೆ ಅಂತ ಅಷ್ಟು ದೂರ ಹೋಗಿ. ಹೌದು, ಅಲ್ಲಿ ಪಾಂಡವರ ಆಯುಧ ಇದೆ ಅಂತೀಯಲ್ಲ, ಅದು ನಿನಗೆ ಹ್ಯಾಕ್ ಗೊತ್ತು ಕುಮಾರ? ಅದು ಹ್ಯಾಕ್ ಗೊತ್ತು ಅಂದ್ರೆ ನಾನೇ ಹೇಳ್ತಿದ್ದೇನೆ ಕೇಳು. ಆದಡಾನರ್ಜುನನು, ಅಯ್ಯ ಆ ಪಾಂಡವರಲ್ಲಿ ಮಧ್ಯಮನೆನಿಸಿರ್ತಕ್ಕಂಥ ಅರ್ಜುನನೇ ನಾನು. ಅಡಿಗೆಯವನಾಗಿ ನಿಮ್ಮ ಅರಮನೆಯಲ್ಲಿರತಕ್ಕಂಥ ಆ ವಲಲನೇ ಭೀಮಸೇನ. ಕಂಕಭಟ್ಟನಾಗಿರ್ತಕ್ಕಂಥ ಅವನೇ ನಮ್ಮ ಅಣ್ಣನಾಗಿರ್ತಕ್ಕಂಥ ಧರ್ಮರಾಜ. ನಕುಲ ಸಹದೇವರೇ ದಾಮಗ್ರಂಥಿ ತಂತಿಪಾಲರು. ಇನ್ನು ನಮ್ಮೈವರ ಪತ್ನಿಯಾಗಿರ್ತಕ್ಕಂಥ ದೃಪನಂದಿನಿಯೇ ನಿಮ್ಮ ಅರಮನೆಯ ಸೈರಂಧ್ರಿ. ಹೋಗು. ಹಾಗಂದಾಗ ರೋಮಾಂಚನವಾಯಿತಂತೆ ಈತನಿಗೆ. ಆ ಉತ್ತರ, ಆ ಮಾತನ್ನು ಕೇಳಿ ಮರಹತ್ತುವಾಗ, ಅಯ್ಯ ಸ್ವಲ್ಪ ಭಯವಾಗ್ತಿದೆ. ಭಯವಾಗ್ತಿದೆಯಾ? ನನ್ನ ದಶರಾಮಗಳನ್ನು ಹೇಳಿ ಹತ್ತು ಎಂದರೆ ಈ ಉತ್ತರ ಅರ್ಜುನ

ಆಯುಧಗಳನ್ನು ತಂದಿರಿಸಿದ. ಅದರಲ್ಲಿ ಗಾಂಧೀವನ್ನು ತನ್ನ ಶಂಕನ್ನು ತೆಗೆದುಕೊಂಡಿದ್ದಾನೆ. ಆ ಗಾಂಧೀವನ್ನು ಒಂದು ಸಲ ನೋಡಿ ಶಂಕನ್ನು ತೆಗೆದುಕೊಂಡಿದ್ದೆ. ರಥದಲ್ಲಿ ಹೇಳಿದಂತೆ, ಕುಮಾರ ಈಗ ನೀನು ಸಾರಥಿಯಾಗು, ನಾನು ರಥಿಕನಾಗಿ ಯುದ್ಧ ಮಾಡುತ್ತೇನೆ. ಅಯ್ಯ ನೀನು ಅಂದ ಮೇಲೆ ಆಗಬಹುದು ಎಂದರೆ ಕುಳಿತುಕೊಂಡೊಡನೆಯೇ ಒಂದು ಸಲ ಪಾರ್ಥನು ತನ್ನ ಶಂಕನ್ನು ತೆಗೆದಿದ್ದೆ ಭೋದಿದ ಉತ್ತರ ತಲೆ ತಿರುಗಿ ರಪ್ಪನೆ ಕೆಳಗೆ ಬಿದ್ದ. ಅರ್ಜುನ ಕೇಳಿದ, ಯಾಕಯ್ಯ ಅಬ್ಬಾಬಾ ಇದೇನಪ್ಪ ಇದು, ಏನೇ ಇದು ಶಂಕನಾದ್ವೇನಪ್ಪ, ಇದು ಶಂಕು ಊದಿದ್ಯಾ? ಅಲ್ಲ ಊರ್ನಲ್ಲಿರೋ ದಾಸಯ್ಯನವರೆಲ್ಲ ಒಟ್ಟಿಗೆ ಸೇರುವುದಿದ್ರು ಇಷ್ಟೊಂದು ಶಬ್ದ ಬರಲ್ವಲ್ಲ. ಅಯ್ಯ ಇದು ದಾಸಯ್ಯನವರ ಶಂಕವಲ್ಲ, ಶತ್ರುಗಳ ಹೃದಯಕ್ಕೆ ಕಂಪಿತವನ್ನುಂಟು ಮಾಡಬಹುದಾದಂತ ಜಯಶೀಲರಾಗಿ ಜಯಿಸಿ ಬರಲು ನಾವು ಊದಬಹುದಾದ ಕ್ಷತ್ರಿಯರು ಊದುವ ಶಂಕ. ಆದ್ದರಿಂದ ನೀನು ಮತ್ತೊಮ್ಮೆ ಧೈರ್ಯವಾಗಿರು, ಇದೋ ಓದ್ತಿದ್ದೇನೆಂಬುದಾಗಿ ಮತ್ತೊಮ್ಮೆ ಶಂಕನು ಭೋಮನೆ ಊದಿದ. ಊದಿ ರಥವನ್ನು ಓಡಿಸಿದನಂತೆ. ಓಡಿಸವರ ಮಧ್ಯದಲ್ಲಿ ಬರುತ್ತಿದೆ ರಥ, ಸರ ಸರ

ರಥವನ್ನು ಮುಂದೋಡಿಸಿಕೊಂಡು ಬರುತ್ತಾ ಆ ಕುಮಾರನಾದ ಉತ್ತರನಿಗೆ ಧೈರ್ಯವನ್ನು ಹೇಳುತ್ತಾ ಕರಗಳನ್ನು ಜೋಡಿಸಿ ದೇವರನ್ನು ಪ್ರಾರ್ಥನೆ ಮಾಡುವಂತೆ ಮಹಾನುಭಾವನಾದ ಹನುಮಂತನನ್ನು ಪ್ರಾರ್ಥನೆ ಮಾಡಿ ತನ್ನ ಧ್ವಜದಲ್ಲಿ ಸ್ಥಾಪನೆಯನ್ನಾಗಿ ಮಾಡಿದ್ದಾನೆ. ರಣರಂಗಕ್ಕೆ ಬರುವ ಮೊದಲೇ ಭರ್ರನೆ ಓಡುವ ರಥದಿಂದ ದ್ರೋಣರನ್ನು ನೋಡಿ ತಾನೆರಡು ಬಾಣಗಳನ್ನು ಎಳೆದಿದ್ದೇ ಡಮ್ಮನೆ ಹೊಡೆದನಂತೆ. ಆ ಎರಡು ಬಾಣಗಳು ಬಂದು ದ್ರೋಣಾಚಾರ್ಯರ ಪಾದದ ಮೇಲೆ ಬಿದ್ದಿದೆ. ಮತ್ತೆರಡು ಬಾಣಗಳನ್ನು ಬಿಟ್ಟ ಅದು ದ್ರೋಣಾಚಾರ್ಯರ ಕಿವಿಯ ಹತ್ತಿರಕ್ಕೆ ಬಂದು ಭರ್ರನೆ ಹೋಯಿತಂತೆ. ದ್ರೋಣಾಚಾರ್ಯರು ನಗು ನಗುತ್ತಾ ಭೀಷ್ಮರ ಕಡೆಗೆ ತಿರುಗಿ ಹೇಳ್ತಿದ್ದಾರೆ, ಭೀಷ್ಮರೇ, ಇವನು ನನ್ನ ಶಿಷ್ಯ ಅರ್ಜುನ. ಈ ಬಾಣಗಳ ಬಿಟ್ಟ ವಿಚಾರ ನಿಮಗೆ ಗೊತ್ತೋ? ಏನು ಏನು ಇಲ್ಲ, ಮೊದಲು ಎತ್ತಿದ್ದೇ ಎರಡು ಬಾಣಗಳನ್ನು ನನ್ನ ಪಾದದ ಹತ್ರ ಬೀಳಿಸಿದ್ದಾನೆ, ಇದು ಪಾದಕ್ಕೆ ನಮಸ್ಕಾರ ಮಾಡುವ ಸಂಕೇತ. ಮತ್ತೆರಡು ಬಾಣಗಳು ನನ್ನ ಕಿವಿಯಿಂದಲೇ ಸಂದು ಹೋಗಿವೆ ಎಂದರೆ ನಮ್ಮ ಕ್ಷೇಮ ಸಮಾಚಾರವನ್ನು ಕೇಳುತ್ತಿರತಕ್ಕಂಥ ರೀತಿ. ಅವನೇ ನನ್ನ ಶಿಷ್ಯ. ರಥದಿಂದ ಬಂದಂತಹ ಮಹಾನುಭಾವನಾದ ಅರ್ಜುನ ಹೇಳಿದ, ಕುಮಾರ, ಇಲ್ಲಿ ದುರ್ಯೋಧನ ಎಲ್ಲಿ ಕಾಡ್ತಾನೆ ನೋಡು. ಅವನನ್ನೊಬ್ಬನನ್ನು ಸೋಲಿಸಿದರೆ ಸಾಕು, ಇಡೀ ಸೈನ್ಯವನ್ನೇ ನಾವು ಜಯಿಸಿದಂತಾಗುತ್ತಾದ್ರಿಂದ ನೋಡು. ದುರ್ಯೋಧನ ಎಲ್ಲೂ ಕಾಣಲಿಲ್ಲ, ಹಾಗಾದರೆ ಅವನೀಗಾಗಲೇ ಗೋವುಗಳನ್ನೆಲ್ಲ ಕರೆದುಕೊಂಡು ದಕ್ಷಿಣ ದಿಕ್ಕಿ ಕಡೆಗೆ ಹೊರಟಿರಬಹುದಾದ್ದರಿಂದ ಓಡಿಸು ರಥವನ್ನ. ರಥ ತಿರುಗಿತಂತೆ. ರಥ ತಿರುಗಿದ ಕೂಡಲೇ ಇದನ್ನ ನೋಡಿ ದ್ರೋಣಾಚಾರ್ಯ ಹೇಳ್ತಿದ್ದಾರೆ, ಕೆಟ್ಟೋಯ್ತು ಕೆಲಸ, ಪಾರ್ಥ ದುರ್ಯೋಧನನ್ನು ಹಿಡೀಲಿಕ್ಕೆ ಹೋಗ್ತಿದ್ದಾನಾದ್ರಿಂದ ನಡೀರಿ ಎಂಬುದಾಗಿ ಆ ಸಮಸ್ತ ಸೈನ್ಯಗಳೆಲ್ಲ ಬರ್ತಾ ಇವೆ ಅಂತ. ಆ ಸಮಸ್ತ ಸೈನ್ಯಗಳೆಲ್ಲ ಬರುವಾಗ ದುರ್ಯೋಧನನ್ನು ಕಂಡಿನೇನು ಯುದ್ಧ ಮಾಡಬೇಕು ಅನ್ನುವಾಗ ಆ ಮಹಾನುಭಾವನಾದಂತ ಕರ್ಣ ತಾನು ಧನುಸ್ಸನ್ನು ಹಿಡಿದುಕೊಂಡಿದ್ದೇ ನೇರವಾಗಿ ಬರ್ತಾ ಇದ್ದಾನೆ. ಇನ್ನೇನು ಯುದ್ಧ ಪ್ರಾರಂಭವಾಗಬೇಕು, ಭೋಮನೆ ಶಂಕನ್ನುವುದಿಲ್ಲ, ತನ್ನ ಧನುಸ್ಸನ್ನೊಂದು ಸಲ ಠೇಂಕಾರ ಮಾಡಿದ. ಈ ಸದ್ದಿಗೆ, ಈ ಗಲಭೆಗೆ ಅವರ ಜೊತೆಯಲ್ಲಿ ಹೋಗ್ತಿದ್ದ ಗೋವುಗಳೆಲ್ಲ ದಿಕ್ಕೆಟ್ಟವಾಗಿ ಬಾಲವನ್ನು ಮೇಲಕ್ಕೆತ್ತುಕೊಂಡು ಮುಂದೆ ಹೋಗುತ್ತಿದ್ದೆಲ್ಲ ಹಿಂದಕ್ಕೆ ತಿರುಗಿ ದಡ ದಡ ದಡ ದಡ ದಡದೆ ಓಡುತ್ತಾ ನೇರವಾಗಿ ತಮ್ಮ ನಗರಿಯ ಕಡೆಗೆ, ಮತ್ತ ನಗರಿಯ ಕಡೆಗೆ ಓಡಿಬಿಡ್ತು. ಈ ಸಿಪಾಯಿಗಳೆಲ್ಲ ಹಿಡೀರಿ ಹಿಡೀರಿ ಹಿಡೀರಿ ಅಂದ್ರೆ ಅಲ್ಲೊಬ್ಬಂದ, ಏನ್ ಹಿಡಿತೀಯ, ಹಿಡಿಯಕ್ಕೋದ್ರೆ ನೀನು ಹೋಗ್ತೀಯ. ಅಲ್ಲಿ ನೋಡು, ಅಲ್ಲಿ ಬರೀ ಶಂಕರಾದಕ್ಕೆ ಹೋಗ್ತಾ ಇದೆ, ಬಂದಿರೋನು ಅರ್ಜುನ ಅಂದ ಕೂಡಲೇ ಭಯದಲ್ಲಿ ಗಡಗಡೆ ನಡುಗುತ್ತಿದ್ದರಂತೆ. ಆ ನಡುಗುತ್ತಿರುವ ವೇಳೆಗೆ ಕರ್ಣನ ಎದುರಾದ, ಎಲವೋ ಪಾರ್ಥ. ಅರ್ಜುನ ಹೇಳಿದ, ಕರ್ಣ, ಬಹುಕಾಲದಿಂದಲೂ ನೀನು ಬರೀ ಮಾತುಗಳನ್ನಾಡಿ ಕಾಲವನ್ನು ಕಳೆದೆ. ದ್ರುಪದ ನಂದಿನಿಯ ಸಭೆಯಲ್ಲಿ ಸೀರೆಯನ್ನು ಸೆಳೆಯುವಾಗ ಬಹುಕೆಚ್ಚಿನಿಂದ ನುಡಿದವನೇ, ನಿನಗೆ ಅವಕಾಶ ಇಲ್ಲ ಎನ್ನುತ್ತಿದ್ದೀಯಲ್ಲ, ಇದೋ ಅವಕಾಶ ಸಿಕ್ಕಿದೆ ನೋಡು ಎಂಬುದಾಗಿ ಬಾಣವನ್ನು ಹಿಡಿದನಂತೆ. ಕಲಿಕಿತಾಪ

ಅವರ ಮೇಲೆ ಬಾಣಗಳನ್ನು ಬಿಡುತ್ತಿದ್ದರೆ, ಎದುರಾಗಿ ಬಂದಿರುವ ಕರ್ಣ ತಾನು 12 ಬಾಣಗಳನ್ನು ಬಿಟ್ಟ ಮರುಕ್ಷಣದಲ್ಲಿಯೇ ಆ ಭೂಮಿ ಆಕಾಶಗಳಲ್ಲೂ ಆವರಿಸುವಂತೆ ಪಾರ್ಥನು ಬಾಣದ ಸುರಿಮಣೆಯನ್ನು ಸುರಿಸಿದ್ದಾನೆ. ಪೆಟ್ಟನ್ನು ತಿಂದಂತ ಕರ್ಣ ನಿಲ್ಲಲಾರದೆ ತನ್ನ ರಥವನ್ನ ಹಿಂದಕ್ಕೆ ಓಡಿಸಿದ. ಅನಂತರ ಯುದ್ಧಕ್ಕೆ ಬಂದವನು ವಿಕರ್ಣ, ಶತ್ರುಂತಪ ಇವರೆಲ್ಲರೂ ಯುದ್ಧಕ್ಕೆ ನಿಂತರೆ ಮೂರು ಲೋಕದ ಗಂಡ ಆಗಿರತಕ್ಕಂಥ ಅರ್ಜುನ ಅವರನ್ನೆಲ್ಲರನ್ನೂ ಪರಾಜಯಗೊಳಿಸಿದ. ಕರ್ಣನ ತಮ್ಮ ಒಬ್ಬ ಇದ್ದ ಸಂಗ್ರಾಮಜಿತ ಅಂತ, ಅವನ ಯುದ್ಧಕ್ಕೆ ಬಂದ. ಬರುತ್ತಿರುವಾಗ ಈ ಮಹಾನುಭಾವನಾದ ಉತ್ತರನನ್ನು ಕಂಡು ಅರ್ಜುನ ಹೇಳುತ್ತಿದ್ದಾನೆ, ಕುಮಾರ ಉತ್ತರ ಭಯಪಡಬೇಡ. ಉತ್ತರ ಹೇಳಿದ, ಅರ್ಜುನ ಮಹಾರಾಜ ಎಂದು ನೀನು ಅರ್ಜುನ ಎಂದು ಹೇಳಿ ನನ್ನನ್ನು ಆಶೀರ್ವಾದ ಮಾಡಿದೆಯೋ ಅಂದಿಗೆ ನನ್ನ ಭಯವೆಂಬುದು ಹೊರಟೋಯ್ತು. ಇನ್ನು ಮುಂದೆ ನಾನು ಎಷ್ಟು ಧೀರನಾಗಿ ವರ್ತಿಸ್ತೇನೆ ಎಂಬುದನ್ನು ನೀನು ನೋಡು. ನಿನ್ನ ಆಜ್ಞೆಯನ್ನು ಕೊಡುವುದಾದರೆ ಇದೋ ರಥವನ್ನು ಎಲ್ಲಿ ತಿರುಗಿಸಬೇಕು, ತಿರುಗಿಸಿ ಕಡೆಗೆ. ತಿರುಗಿಸಿದಾಗ ಎದುರಾದನಂತೆ ಆ ಸಂಗ್ರಾಮಜಿತ. ಯುದ್ಧ ಪ್ರಾರಂಭವಾಯಿತು. ಪಾರ್ಥ

ಬಾಣವನ್ನೆಳೆದು ಹೊಡೆದ ಕೂಡಲೇ ಒಂದೇ ಬಾಣಕ್ಕೆ ಆ ಸಂಗ್ರಾಮಜಿತ್ತನನ್ನು ತುಂಡು ತುಂಡಾಗಿ ಕತ್ತರಿಸಿದ. ಇದನ್ನು ನೋಡಿ ಕರ್ಣನಿಗೆ ಬಹಳ ದುಃಖವಾಯಿತಂತೆ. ಎಲವೋ ಪಾರ್ಥ, ನನ್ನ ತಮ್ಮನನ್ನ ಈ ರೀತಿ ಮಾಡಿದವನೇ, ನೋಡೆಂಬುದಾಗಿ ತಾನು ಮುಂದೆ ಬಂದ. ತಾನು ಮುಂದೆ ಬಂದಾಗ ಯುದ್ಧಕ್ಕಾಗಿ ನಿಂತರೆ ಕರ್ಣಾರ್ಜುನರ ಯುದ್ಧ ಪ್ರಾರಂಭವಾಗಿದೆ. ಲೋಕ ಲೋಕವೆಲ್ಲವೂ ಕೂಡ ತತ್ತರಿಸುವ ತರದೊಳಗೆ ಪ್ರಾರಂಭವಾಗಿದೆ. ಬಹುವಿಧದಲ್ಲಿ ಕರ್ಣನು ಅಸ್ತ್ರ ಪ್ರಯೋಗವನ್ನು ಮಾಡಿದ್ದಾನೆ. ಆದರೂ ಸಹ ಪಾರ್ಥನ ಮುಂದೆ ನಿಲ್ಲಲಿಕ್ಕಾಗದೆ ಮಹತ್ತರವಾದ ಪೆಟ್ಟುಗಳ ಬಿತ್ತಾದ್ದರಿಂದ ಆ ಪೆಟ್ಟುಗಳಿಂದ ನೆಲಕ್ಕುರುಳಿ ತಾನು ಚೇತರಿಸಿಕೊಳ್ಳುವುದಕ್ಕಾಗಿ ಮತ್ತೆ ರಥವನ್ನು ಹಿಂದೆ ತಿರುಗಿಸಿಕೊಂಡು ಹೋದ. ಅರ್ಜುನ ಹೇಳಿದ, ನಡೆಯಲಿ ರಥ ಗುರುಗಳಾದ ದ್ರೋಣಾಚಾರ್ಯರ ಬಳಿಗೆ. ರಥ ಬಂದು ದ್ರೋಣಾಚಾರ್ಯರ ಮುಂದೆ ನಿಂತರೆ ಅರ್ಜುನ ಎರಡು ಕೈಗಳನ್ನು ಜೋಡಿಸಿ ನಮಸ್ಕಾರ ಮಾಡಿದ. ಜಯ ಗುರುದೇ. ದ್ರೋಣರು ಹಾಗೆ ನೋಡಿದ್ರು, ಏನಪ್ಪ ಅದು? ಗುರುಗಳೇ, ನೀವು ಗುರುಗಳಾದ್ದರಿಂದ ನಾನು ನಿಮ್ಮ ಮೇಲೆ ಬಾಣಪ್ರಯೋಗವನ್ನು ಮಾಡಲು ಸಾಧ್ಯವೇ ಇಲ್ಲ. ಆದರೆ ಇದು ಯುದ್ಧವಾದ್ದರಿಂದ ನಾನು ಯುದ್ಧವನ್ನು ಮಾಡಲೇಬೇಕು. ಇದಕ್ಕಾಗಿ ನಿಮ್ಮಲ್ಲಿ ಅನುಮತಿಯನ್ನು ಕೇಳುತ್ತೇನೆ. ನೀವು ಬಾಣಗಳನ್ನು ಬಿಟ್ಟ ಮೇಲೆ ನಾ ಬಾಣ ಬಿಡ್ತೇನೆ. ಮುಂಚಿತವಾಗಿ ನಾನು ಬಾಣ ಪ್ರಯೋಗ ಮಾಡುವುದು ಅಧರ್ಮವಾಗುತ್ತೆ. ದ್ರೋಣರು ನಗುತ್ತಾರೆ, ಎಷ್ಟೇ ಆಗಲಿ ನನ್ನ ಶಿಷ್ಯ ಅಂದ ಮೇಲೆ ಅವನನ್ನು ಎಷ್ಟು ಕೊಂಡಾಡಿದ್ರು ಸಾಲದು. ಇದೋ ಎಂಬುದಾಗಿ ಅವರು ಬಾಣಗಳನ್ನು ಬಿಟ್ಟರಂತೆ. ಅವರು ಬಿಟ್ಟ 20 ಬಾಣಗಳನ್ನು ಕತ್ತರಿಸಿದ್ದಾನೆ. ಯುದ್ಧ ಪ್ರಾರಂಭವಾಯಿತು. ಮಧ್ಯದಲ್ಲಿ ಅಶ್ವತ್ಥಾಮ ಓಡಿ ಬಂದ. ಅಶ್ವತ್ಥಾಮ ಓಡಿ ಬಂದರೆ ಆ ಅಶ್ವತ್ಥಾಮನ ಜೊತೆಯಲ್ಲಿ ಯುದ್ಧವನ್ನು ಮಾಡ್ತಾ ಆ ಯುದ್ಧದಲ್ಲಿ ತನ್ನ ವೈಖರಿಯನ್ನು ತೋರುವಾಗ ಚೇತರಿಸಿಕೊಂಡ ಕರ್ಣ ಬಂದಿದ್ದಾನೆ. ಹೀಗೆ ಒಬ್ಬೊಬ್ಬರಾಗಿ ಬಂದವರನ್ನೆಲ್ಲರನ್ನೂ ಸದೆಬಡದ. ಇದನ್ನೇ ನೋಡುತ್ತಿದ್ದಂಥ ಭೀಷ್ಮರೇನು ಮಾಡಿದರು? ತಮ್ಮ ರಥವನ್ನು ಮುಂದೆ ಕೂಡಿಸಿಕೊಂಡು ಬಂದರು. ಉತ್ತರ ನೋಡಿದ, ಅರ್ಜುನ ಮಹಾರಾಜ, ಈ ಬರ್ತಾ ಇರೋನು ಯಾರು? ಅಯ್ಯ, ಈತನೇ ಭೀಷ್ಮ. ಆ ಮುದುಕ ನೋಡಿ ಹ್ಯಾಕ್ ಕಾಣ್ತಾನೆ, ಅವನು ಮೀಸೆ ತಕ ತಕ ತಕ ತಕ ಅಂತ ಕುಣಿಯುತ್ತಿದೆ ಕೋಪಕ್ಕೆ. ನಾನೇ ಏನಾದರೂ ಬಂದಿದ್ರೆ ಇವನು ಬಿಡ್ತಿದ್ನ? ಆದರೆ ನಿನ್ನಂತಹ ಪರಾಕ್ರಮ ಇರುವುದರಿಂದ ನನಗೇನು ಭಯವಿಲ್ಲ. ಇದೋ ಎನ್ನುವಾಗ ಭೀಷ್ಮರೊಡನೆ ಯುದ್ಧ ಪ್ರಾರಂಭವಾಯಿತು. ಭೀಷ್ಮರು ತನ್ನ ಬಾಣ ವೈಖರಿಯನ್ನು ತೋರುತ್ತಿದ್ದರೆ ಇವರನ್ನೆಲ್ಲರೂ ಒಟ್ಟಾಗೇ ಬಂದುಬಿಟ್ಟರಂತೆ. ಎಲ್ಲರೂ ಯೋಗವಾಗಿ ಬರುತ್ತಿರುವಾಗ ಅವರ ಮೇಲೆ ಅಸ್ತ್ರ ಪ್ರಯೋಗ ಮಾಡಿದ್ದಾನೆ. ಅವರು ಜ್ಞಾನ ಶೂನ್ಯರಂತೆ ಸುಮ್ಮನಾದರೂ ಭೀಷ್ಮರು ಬಿದ್ದಿದ್ದರು. ತಿರುಗಿದ ದುರ್ಯೋಧನ ಕಡೆಗೆ, ಎಲವೋ ದುರ್ಯೋಧನ, ಇದೇನು ಹೋಗುತ್ತಿರುವ ಯುದ್ಧರಂಗವನ್ನು ಬಿಟ್ಟು? ಆಗ ದುರ್ಯೋಧನನು ಹಿಂತಿರುಗಿ ನೋಡುವಾಗ ಉತ್ತರ ಹೇಳುತ್ತಿದ್ದಾನೆ, ಎಲೆಲವೋ ದುರ್ಯೋಧನ, ರಣದಿಂದ ಹೋಗ್ತಿರುವೆಯಲ್ಲ, ಹೀಗೆ ಹೋಗಿ ಮನೆಯಲ್ಲಿ ಹೆಂಗಸರಿಗೆ ಹೇಗೆ ಮುಖ ತೋರಿಸ್ತೀಯ? ಕ್ಷತ್ರಿಯ ಅನಿಸ್ಕೊಂಡವನು ರಣರಂಗದಿಂದ ಓಡ್ತಾರೇನಯ್ಯ, ನೋಡು ನಾನು ಹೇಗೆ ನಿಂತಿದ್ದೀನಿ. ನಿನಗೊಂದಿಷ್ಟಾದರೂ ಧೈರ್ಯ ಇದ್ರೆ, ಶಕ್ತಿ ಇದ್ರೆ ಬಾ ಯುದ್ಧಕ್ಕೆ. ಆ ದುರ್ಯೋಧನ ತಿರುಗಿದ, ಎಲವೋ ಪೋರ, ಸ್ವಲ್ಪ ವೇಳೆಗೆ ಮೊದಲು ರಣರಂಗದಿಂದ ನಮ್ಮನ್ನೆಲ್ಲರನ್ನು ಕಂಡು ಭಯಪಟ್ಟು ಗಡಗಡನೆ ಓಡಿದವನು ನೀನು, ಈಗ ಮತ್ತೆ ನನ್ನನ್ನೇ ಯುದ್ಧಕ್ಕೆ ಬಾಣುತ್ತಿರುವೆಯ? ನೋಡಬಲಾಗಿ ತನ್ನ ಕೈಯಲ್ಲಿ ಒಂದು ಬಲ್ಲೆಯನ್ನು ತೆಗೆದು ಎಸೆದನಂತೆ. ಅರ್ಜುನ ಅದನ್ನು ಕತ್ತರಿಸಿದ್ದಾನೆ. ಈಗ ಅಸ್ತ್ರಗಳ ಮೇಲೆ ಅಸ್ತ್ರ ಬಿಡುವಾಗ ಮಿಕ್ಕುಳಿದವರೆಲ್ಲರೂ ಚೇತರಿಸಿಕೊಂಡಿದ್ದೆ. ಮಹಾನುಭಾವನಾದಂತಹ ದುರ್ಯೋಧನನ ಸಹಾಯಕ್ಕೆ ಬರ್ತಾ ಇದ್ದಾನೆ. ಆ ಕಡೆಯಲ್ಲಿ ಭೀಷ್ಮ, ದ್ರೋಣ, ಕೃಪಾ, ಅಶ್ವತ್ಥಾಮ, ಕರ್ಣ ಎಲ್ಲರೂ ಒಂದಾಗಿ ಸೇರಿದರು. ಎಲ್ಲರೂ ಒಂದಾಗಿ ಸೇರಿದಾಗ ಪಾರ್ಥ ಹೇಳುತ್ತಿದ್ದಾನೆ, ಕುಮಾರ, ಕ್ಷತ್ರಿಯನಿಗೆ ಇದು ಬಹಳ ಒಳ್ಳೆಯ ಕಾಲ. ನೋಡಬಹುದಾಗಿ ಬತ್ತಲಿಕೆಯಿಂದ ಬಾಣವನ್ನು ತೆಗೆದ, ಕೃಷ್ಣಾಗೆಂದು ಅಭಿಮಂತ್ರಿಸಿ ಸನ್ಮೋಹನ ಅಸ್ತ್ರವನ್ನು ಪ್ರಯೋಗಿಸಿದ. ಕರದಲ್ಲಿ ಅಸ್ತ್ರವ ತೊರೆದ

ಸನ್ಮೋಹನಾಸ್ತ್ರವನ್ನು ಪ್ರಯೋಗ ಮಾಡಿದ ಮಾತ್ರದಿಂದಲೇ ಎಲ್ಲರೂ ಮೂರ್ಛಿತರಾಗಿ ಬಿದ್ದು ಬಿಟ್ಟರು. ಪಾರ್ಥ ಹೇಳಿದ, ಕುಮಾರ ನಡೆ, ಅವರ ಮಧ್ಯದಲ್ಲಿ ರಥವನ್ನು ಓಡಿಸು. ಅಲ್ಲಿ ನೋಡು, ಆ ಕೃಪಾಚಾರ್ಯರು ಅಶ್ವತ್ಥಾಮ ದ್ರೋಣಾಚಾರ್ಯ ಇದ್ದಾರಲ್ಲ, ಅವರ ಬಿಳಿಯ ವಸ್ತ್ರಗಳನ್ನೆಲ್ಲ ತೆಗೆದುಕೋ. ಹಾ ಹಾ, ಎಚ್ಚರಿಕೆ, ಆ ತಾತ ಭೀಷ್ಮಾಚಾರ್ಯ ಹತ್ರಕ್ಕೆ ಹೋಗಬೇಡ. ಅವರು ಸುಮ್ಮನಾದರೂ ಮಲಗಿರ್ತಾರೆ, ಕೇವಲ ಯಾವುದೋ ಒಂದು ಅಭಿಮಾನದಿಂದ ವಿಶ್ರಾಂತಿಗಾಗಿ ಹಾಗಿದ್ದಾರೆ, ಅವರಲ್ಲಿಗೆ ಮಾತ್ರ ಹೋಗಬೇಡ. ಇನ್ನು ಆ ಅಶ್ವತ್ಥಾಮ, ಇವರಲ್ಲದೆ ಕರ್ಣ, ಇವರ ಎಲ್ಲರ ವಸ್ತ್ರಗಳನ್ನು ತೆಗೆದುಕೋ. ಕಾರಣ, ರಣರಂಗಕ್ಕೆ ಹೋಗುವಾಗ ನಿನ್ನ ತಂಗಿಯಾಗಿರತಕ್ಕಂಥ ಉತ್ತರೆಯು ತನ್ನ ಅರಮನೆಯಲ್ಲಿರಬಹುದಾಗಿರುವ ಬೊಂಬೆಗಳಿಗಾಗಿ ಅಲಂಕಾರ ಮಾಡಲು ಒಡವೆ ವಸ್ತ್ರಗಳನ್ನು ತಾ ಎಂದು ಹೇಳಿದ್ದಾಳೆ, ತೆಗೆದುಕೋ. ನೇರವಾಗಿ ಬಂದಿದ್ದೆ. ಆ ಕುಮಾರ ಎಲ್ಲ ಒಡವೆ ವಸ್ತ್ರಗಳನ್ನು ತೆಗೆದುಕೊಂಡು ಹಿಂತಿರುಗುತ್ತಿದ್ದರೆ ಎದ್ದರಂತೆ ಮತ್ತೆ ಆ ಭೀಷ್ಮಾಚಾರ ಅಸ್ತ್ರ ಪ್ರಯೋಗ ಮಾಡಲು, ಆ ಅಸ್ತ್ರ ಪ್ರಯೋಗ ಮಾಡಲು ಎದ್ದಾಗ ಈ ಪಾರ್ಥ ತಾನು ವಸ್ತ್ರಗಳನ್ನು ಬಿಟ್ಟಿದ್ದಾನೆ. ಹೀಗಾಗಿ ರಣರಂಗದಿಂದ ಆ ಕುಮಾರನನ್ನು ಕರೆದುಕೊಂಡು ಹೊರಟ. ಈ ಮೂರ್ಛೆ ಬಿದ್ದಿದ್ದವರು ಮ್ಯಾತಿಗೆದ್ರು. ದುರ್ಯೋಧನ ಎದ್ದ, ಎಲ್ಲಿಯ ಅರ್ಜುನ, ಎಲ್ಲಿಯ ಕುಮಾರ? ಭೀಷ್ಮಾಚಾರ್ಯ ಹೇಳಿದ್ರು, ಸಾವಧಾನ ಸಾವಧಾನ ಅಪ್ಪ, ಇದೇನೆ ಎದ್ದು ಹೀಗಾಡ್ತಾ ಇದ್ದೀರಾ? ನೀವೆಲ್ಲ ನೋಡಿಕೊಂಡಿದ್ದೀರಾ? ಅದೋ ಅವನು ಹೋಗ್ತಾ ಇದ್ದಾನೆ, ಸುಮ್ಮನಿದ್ದೀರಲ್ಲ. ಭೀಷ್ಮರು ಹೇಳಿದರು, ಅಯ್ಯ, ಅರ್ಜುನ ಧರ್ಮಿಷ್ಠನು, ಸತ್ಯವಂತನು, ನೀತಿವಂತನು, ಆದ್ರಿಂದಲೇ ನಾವೆಲ್ಲ ಬದುಕಿದ್ದೀವಿ. ನಾವೆಲ್ಲರೂ ಮೂರ್ಛಿತರಾಗಿ ಬಿದ್ದಿದ್ದಾಗ ಅವನ ಅಧರ್ಮಿಯಾಗಿದ್ದರೆ ನಮ್ಮನ್ನು ಸಂಹಾರ ಮಾಡೋಕ್ಕಾಗ್ತಿರ್ಲಿಲ್ವಾ? ಸುಲಭವಾಗಿ ನಮ್ಮನ್ನೆಲ್ಲ ಕೊಂದು ಬಿಡಬಹುದಾಗಿತ್ತು. ಆದರೆ ವೀರ ಧರ್ಮವನ್ನು ಅನುಸರಿಸಿ ಯುದ್ಧೋಚಿತವನ್ನು ತಿಳಿದಂತ ಪಾರ್ಥ ನಮ್ಮನ್ನ ಆ ಸಮಯದಲ್ಲಿ ಸಂರಕ್ಷಣೆಯನ್ನು ಮಾಡಿ ನಾಡಿಗೆ ಹಿಂತಿರುಗಿದ್ದಾನೆ. ಈಗಲಾದರೂ ತಿಳಿ, ಸುಮ್ಮನೆ ನಾವು ಇವೆಲ್ಲ ಮಾತನಾಡದೆ ಊರಿಗೆ ಹೋಗೋದೇ ಕ್ಷೇಮ. ದ್ರೋಣಾಚಾರ್ಯ ಹೇಳಿದರು, ಮೊದಲು ನಾನು ಈ ಮಾತನ್ನು ಹೇಳಬೇಕು ಎಂದಾಗ ನನ್ನನ್ನೆಲ್ಲರೂ ಧಿಕ್ಕರಿಸಿದಿರಿ, ಈಗಲಾದರೂ ನನ್ನ ಮಾತನ್ನು ಕೇಳಿ ನಡೀರಿ. ಈ ಏಟು ತಿಂದವರೆಲ್ಲ ಇದರಲ್ಲ, ಅವ್ರು ಹೇಳು, ಹೌದೌದು ಬಹಳ ಒಳ್ಳೆಯದು, ಈಗಲಾದರೂ ಹೋದರೆ ಈ ಸ್ವಲ್ಪ ಏಟಿನಲ್ಲೇ ಮುಗಿಸ್ಕೊಂಡ್ಬಿಡ್ಬಹುದು ಕೆಲಸ, ಇಲ್ಲ ಅಂದ್ರೆ ನಾವು ಯಾರು ಉಳಿಯೋ ಹಾಗಿಲ್ಲ ಎಂದರೆ, ಈ ಸಮಯವನ್ನ ಹಿರಿಯರಾಗಿರುವ ಭೀಷ್ಮರ ಮಾತನ್ನು ಕೇಳಿ ದುರ್ಯೋಧನನು ತನ್ನ ಸೈನ್ಯ ಸಹಿತನಾಗಿ ಹಿಂತಿರುಗಿ ನಾಡಿಗೆ ಹೊರಟಿದ್ದಾನೆ. ರಥದಲ್ಲಿ ಮುಂದೆ ಬರುತ್ತಿರತಕ್ಕಂಥ ಪಾರ್ಥ ಕುಮಾರನಾದ ಉತ್ತರನಿಗೆ ಹೇಳಿದ, ಎಚ್ಚರಿಕೆ ಕಂದ, ಏನರ್ಜುನ ಮಹಾರಾಜ, ನಾಡನ್ನು ಸೇರಿದಾಗ ಈ ಯುದ್ಧದಲ್ಲಿ ಜಯವಗಳಿಸಿದವನು ನಾನು ಎಂಬತಕ್ಕಂಥ ವಿಚಾರವನ್ನು ಮಾತ್ರ ಅಲ್ಲಿ ಈಗಲೇ ಹೇಳಬಾರದು. ನೀನು ಪ್ರತ್ಯಕ್ಷ ಮಾಡಬೇಡ, ಸಮಯ ಬರುತ್ತೆ ನಾನು ಹೇಳ್ತೇನೆ, ಆದ್ದರಿಂದ ಈಗ ಸದ್ಯಕ್ಕೆ ನೀನೇ ಯುದ್ಧದಲ್ಲಿ ಜಯಗಳಿಸಿದೆ ಅಂತ ಹೇಳಬೇಕು. ಹಾಗೇ ಆಗಲಿ, ಮೊದಲು ಗೋಪಾಲಕರನ್ನು ಕಳುಹಿಸು, ನೀನು ಬರತಕ್ಕಂಥ ಸಂಭ್ರಮವೆಲ್ಲ ಸಿದ್ಧವಾಗಲಿ. ಗೋಪಾಲಕರು ಗೋವನ್ನು ತೆಗೆದುಕೊಂಡು ಬಂದಿದ್ದಾರೆ ಅರಮನೆಗೆ. ಆ ವೇಳೆಗೆ ಜಯವನ್ನು ಗಳಿಸಿ ಬಂದಿದ್ದ ವಿರಾಟನಾದ ತನ್ನ ಅರಮನೆಗೆ, ತ್ರಿಗರ್ತಾದಿಗಳನ್ನು ಜಯಿಸಿ ತನ್ನ ಗೋಧನವನ್ನು ಬಿಡಿಸಿಕೊಂಡು ಬಂದಿದ್ದ. ಬಂದ ಅರಮನೆಯಲ್ಲಿ ಕುಳಿತು, ಎಲ್ಲಿ ನನ್ನ ಕುಮಾರನಾದ ಉತ್ತರ, ಎಲ್ಲಿ? ಅಲ್ಲಿದ್ದ ಹೆಣ್ಣುಮಕ್ಕಳು, ಸ್ವಾಮಿ, ನೀವು ಯುದ್ಧಕ್ಕೆ ಹೋದ ಸ್ವಲ್ಪ ಕಾಲದ ಮೇಲೆ ಉತ್ತರ ದಿಕ್ಕಿಗೆ ದುರ್ಯೋಧನಾದಿಗಳು ಯುದ್ಧಕ್ಕೆ ಬಂದರು. ಆ ದುರ್ಯೋಧನ, ಭೀಷ್ಮ, ದ್ರೋಣ ಇವರನ್ನೆಲ್ಲ ಜಯಿಸುವುದಕ್ಕೆ ಉತ್ತರ ಕುಮಾರನೇ ಹೋದ. ಆಗ ಭಯದಿಂದ ತತ್ತರಿಸಿ ಹೋದ ವಿರಾಟ, ಏನು, ಭೀಷ್ಮ, ದ್ರೋಣ, ಕೃಪಾ, ಅಶ್ವತ್ಥಾವರ ಮುಂದೆ ನನ್ನ ಮಗ ಯುದ್ಧಕ್ಕೆ ಹೋದನೆ? ಅಯ್ಯೋ, ಒಬ್ಬನೇ ಹೋಗಿದ್ದಾನಲ್ಲ, ಏನಾಯ್ತೋ ಏನೋ, ಯಾರಲ್ಲಿ ಅಪಾರವಾದ ಸೈನ್ಯವೆಲ್ಲ ಹೋಗಿ, ನನ್ನ ಕುಮಾರ ಏನಾದ ಅಂತ ತಿಳ್ಕೊಂಡು ಬನ್ನಿ, ಯಾರ್ಯಾರು ಹೋಗಿದ್ದಾರೆ? ಆಗ ಪಕ್ಕದಲ್ಲಿದ್ದ ಸೈರಂದ್ರಿ ಹೇಳುತ್ತಿದ್ದಾರೆ, ಕುಮಾರನ ಸಂಗಡ ಸಾರಥಿಯಾಗಿ ಬೃಹನ್ನಳೆ. ಹಾಗಂದಾಗ ಅರಸ ಅಂದ, ಏನು ಮಾತನಾಡ್ತಿದ್ದೀಯ ಸೈರಂದ್ರಿ, ಆ ಗಂಡು ಹೆಣ್ಣಲ್ಲದ ನಪುಂಸಕನನ್ನು ಕಳುಹಿಸಿ ನನ್ನ ಮಗ ಬದುಕಿದ್ದಾನೋ ಸತ್ತಿದ್ದಾನೋ ತಿಳ್ಕೊಂಡು ಬನ್ನಿ. ಅಷ್ಟರೊಳಗಾಗಿ ಓಡಿ ಬಂದರಂತೆ ಗೋಪಾಲಕರು, ಬಂದು ಕೈಗಳನ್ನು ಜೋಡಿಸಿ ಹೇಳುತ್ತಿದ್ದಾರೆ, ಮಹಾಪ್ರಭು ಜಯ. ಏನಂತೆ, ಹೌದು, ಉತ್ತರ ಕುಮಾರರು ಬಂದಿದ್ದ ಆ ಶತ್ರು ಪಕ್ಷದವರನ್ನೆಲ್ಲ ಹೊಡೆದಾಡಿಸಿಬಿಟ್ರು. ಮಹಾರಾಜ ಅಂದ, ಎಷ್ಟೇ ಆಗಲಿ, ನನ್ನ ಮಗ ಕಂಕಭಟ್ಟರೇ, ನನ್ನ ಮಗ ಯುದ್ಧದಲ್ಲಿ ಜಯವನ್ನು ಗಳಿಸಿದ್ದಾನೆ. ಆಗ ಕಂಕಭಟ್ಟರಾಗಿರುವ ಧರ್ಮರಾಜರು ಹೇಳ್ತಾರೆ, ನಿಜ, ಜೊತೆಯಲ್ಲಿ ಆ ಬೃಹನ್ನಳೆ ಎಂಬ ಸಾರಥಿ ಇರುವುದರಿಂದ ಅವನನ್ನು ಜಯಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಯಾರಲ್ಲಿ, ನನ್ನ ಮಗನನ್ನು ಕರ್ಕೊ ಬನ್ನಿ, ವೈಭವದಿಂದ ಅಲಂಕಾರ ಮಾಡಿ ಕರ್ಕೊ ಬನ್ನಿ. ಏನ್ ನಾಡನ್ನೆಲ್ಲ ಅಲಂಕಾರ ಮಾಡಿದ್ದಾರೆ. ಆ ಅಲಂಕಾರ ಮಾಡಿರುವಾಗ ರಾಜಕುಮಾರ ರಥದಲ್ಲಿ ಕರ್ಕೊಂಬರ್ತಿದ್ರೆ ಎಲ್ಲರೂ ಜೈಕಾರ ಹೇಳ್ತಿದ್ದಾರೆ.

ಕುಮಾರನಿಗೆ ನಾಡಿನಲ್ಲಿ ಎಲ್ಲೆಲ್ಲಿಯೂ ಸ್ವಾಗತ. ಸೇವಕನೊಬ್ಬ ನೋಡಿ ಬಂದು ಮಹಾರಾಜನಿಗೆ ಹೇಳಿದ, ಸ್ವಾಮಿ ಬರುತ್ತಿದ್ದಾರೆ. ಉತ್ತರ ಕುಮಾರರು ಮತ್ತು ಆ ಬೃಹನ್ನಳೆ ಇಬ್ಬರೂ ಬರುತ್ತಿದ್ದಾರೆ, ಹಾಗಾದರೆ ಅವರಿಬ್ಬರನ್ನು ಕರೆದುಕೊಂಡು ಬನ್ನಿ. ಭೀಷ್ಮ, ದ್ರೋಣ, ಕೃಪಾ, ಅಶ್ವತ್ಥಾಮರ ಜೊತೆಯಲ್ಲಿ ಯುದ್ಧ ಮಾಡಿ ಜಯಿಸಿ ಬಂದಿರುವ ನನ್ನ ಮಗನ ಪರಾಕ್ರಮವನ್ನು ನೋಡಿದರ ಕಂಕಭಟ್ರೆ? ಕಂಕರೆ ಹೇಳಿದರು, ಆ ಸಾರಥಿ ಇರುವುದರಿಂದ ಹೀಗಾಗಿದೆ ಎಂದಾಗ, ಯಾವಾಗಲೂ ಸಾರಥಿಯನ್ನು ಹೊಗಳುತ್ತಾರೆ, ಬೇಸರವಾಗಿದೆ ಕೂತ್ಕೊಳ್ಳಿ ಎಂದು ಪಗಡೆಯಾಟದನ್ನು ಆಡ್ತಾ ಆಹಾಹ, ನನ್ನ ಮಗ ಎಂಥ ಪರಾಕ್ರಮಿ, ಏನು ದ್ರೋಣ ಅಂದ್ರೆ ಏನು, ಭೀಷ್ಮ ಅಂದ್ರೆ ಏನು ಅನ್ನುವಾಗ ಈ ಕಂಕಭಟ್ರು ಮತ್ತೆ ಹೇಳಿದರಂತ, ಅಯ್ಯ, ಯಾರನ್ನೇ ಆದರೂ ಜಯಿಸಬಲ್ಲಂಥ ಒಂದು ಶಕ್ತಿ ಇರುವುದು ಎಲ್ಲಿ ಎಂದರೆ ಆ ಸಾರಥಿಯಾದ ಬೃಹನ್ನಡೆ. ಸಿಟ್ಟು ಬಂದಿದ್ದ ಕೈಯಲ್ಲಿದ್ದ ದಾಳವನ್ನು ತೆಗೆದು ಮುಖದ ಮೇಲೆ ಎರಚಿದರಂತೆ. ಧರ್ಮರಾಜರಿಗೆ ತಾಕಿದ ಕೂಡಲೇ ಅವರ ಹಣೆಯಿಂದ ರಕ್ತ ಬರಲು ಪ್ರಾರಂಭವಾಯಿತು. ಕೂಡಲೇ ಧರ್ಮರಾಜರು ತಮ್ಮ ಎರಡು ಕೈಗಳಿಂದ ರಕ್ತವನ್ನು ಹಿಡಿದು ಪಕ್ಕದಲ್ಲಿ ಸೈರಂದ್ರಿಯನ್ನು ನೋಡಿದರಂತೆ. ಸೈರಂದ್ರಿ ಬಂಗಾರದ ಬಟ್ಟಲನ್ನು ತಂದು ಕೊಟ್ಟಿದ್ದಾಳೆ. ಕಾರಣ, ಭೀಮಾರ್ಜುನರು ಪ್ರಮಾಣವನ್ನು ಮಾಡಿದರು, ನಮ್ಮ ಅಣ್ಣನ ದೇಹದಿಂದ ಒಂದು ತೊಟ್ಟು ರಕ್ತವನ್ನು ಕೆಳಗುರುಳಿಸಿದವರನ್ನ ವಂಶದ ಬೇರೆ ಕಿತ್ತು ಹಾಕಿಬಿಡುತ್ತೇವೆ ಎಂದು ಧರ್ಮರಾಜರು ಧರ್ಮವನ್ನು ಅನುಸರಿಸಿ ತಾವು ಒಬ್ಬ ಸೇವಕನನ್ನು ಕರೆದು ಹೇಳಿದರಂತೆ, ಉತ್ತರ ಕುಮಾರನನ್ನು ಮಾತ್ರ ಕರೆದುಕೊಂಡು ಬಾ. ಉತ್ತರ ಕುಮಾರ ಬಂದಿದ್ದಾನೆ, ಬೃಹನ್ನಳೆಯು ದೂರವಾಗಿ ಸರಿದಿದ್ದಾನೆ. ಕೂಡಲೇ ಮಹಾರಾಜ ಎದ್ದು ಬಂದು, ಮಗನೇ, ನಿನ್ನಿಂದ ನನಗೆ ಕೀರ್ತಿ ಬಂತು, ಎಲ್ಲರನ್ನೂ ಜಯಿಸಿದೆಯಾ? ಆಗ ಉತ್ತರ ಹೇಳ್ತಾನೆ, ಅಪ್ಪ, ಜಯಿಸಿದವನು ನಾನಲ್ಲ, ಒಬ್ಬ ಮಹಾನುಭಾವ ಬೇರೆ ಇದ್ದಾನೆ, ಅದು ತಿಳಿಯುತ್ತೆ ಎಂದು ಆ ದಿನ ಸುಮ್ಮನಾದರಂತೆ. ಸ್ವಲ್ಪ ಕಾಲ ಕಳೆಯಬೇಕು ಎಂದು ಎದುರು ನೋಡುತ್ತಿದ್ದರಲ್ಲ, ತಮ್ಮ ಕಾಲ ಕಳೆದು ಶುಭ ಕಾಲ ಬಂದದ್ದಕ್ಕಾಗಿ ಮಹಾನುಭಾವರಾದ ಪಾಂಡವರು ಮಾರನೆಯ ದಿನದಲ್ಲಿ ತಮ್ಮ ಶುಭ್ರವಾದ ಶ್ವೇತ ವಸ್ತ್ರಗಳನ್ನು ಧರಿಸಿಕೊಂಡು ಬಂದಿದ್ದೆ ನೇರವಾಗಿ ಅರಮನೆಯಲ್ಲಿ ಸಿಂಹಾಸನದ ಮೇಲೆ ಕುಳಿತಿದ್ದಾರೆ. ವಿರಾಟರಾಜ ತನ್ನ ನಿತ್ಯ ಕರ್ತವ್ಯವನ್ನು ಮುಗಿಸಿಕೊಂಡು ಅರಮನೆಗೆ ಬಂದು ಸಿಂಹಾಸನವನ್ನು ಹತ್ತಿ ನೋಡಬೇಕು ಎಂದರೆ ಅಲ್ಲಿ ಕುಳಿತಿದ್ದಂಥ ಅವರನ್ನು ಕಂಡು, ಯಾರು ನೀವು? ಧರ್ಮರಾಜ ಹೇಳಿದ, ಅಯ್ಯ, ನಾನೇ ಧರ್ಮರಾಜ. ಧರ್ಮರಾಜ, ಈ ಸಿಂಹಾಸನ ಹತ್ತಲು ಕಾರಣ? ಆಗ ಪಕ್ಕದಲ್ಲಿದ್ದ ಅರ್ಜುನ ಹೇಳ್ತಾನೆ, ನೆನ್ನೆಯ ದಿನ ದಕ್ಷಿಣ ದಿಕ್ಕಿನ ಯುದ್ಧದಲ್ಲಿ ಜಯವನ್ನು ಗಳಿಸಿದವನು ನಮ್ಮಣ್ಣನಾದ ಭೀಮ, ಉತ್ತರ ದಿಕ್ಕಿನಲ್ಲಿ ಜಯವನ್ನು ಗಳಿಸಿದವನು ನಾನು. ಹಾಗಂದ್ರೆ ನಿಜವೇ ಕುಮಾರ? ಉತ್ತರ ಬಂದು ಕೈಗಳನ್ನು ಜೋಡಿಸಿ ಹೇಳುತ್ತಿದ್ದಾನೆ, ಅಪ್ಪ, ನಿಜವಾಗಲೂ ಜಯವನ್ನು ಗಳಿಸಿಕೊಟ್ಟವನು ಈ ಪಾರ್ಥ ಮಹಾರಾಜ. ಹೇಡಿಯಾಗಿದ್ದ ನನ್ನನ್ನ ಒಬ್ಬ ಧೀರನನ್ನಾಗಿ ಮಾಡಿದ ಈ ಸದ್ಗುರುವಪ್ಪ, ಈತನೇ ಇಲ್ಲದೆ ಹೋಗಿದ್ದರೆ ನಮ್ಮ ನಾಡು ಉಳಿಯುತ್ತಿರಲಿಲ್ಲ. ಅಪ್ಪ, ನಾನು ಸಮಯದಲ್ಲಿ ಪ್ರತ್ಯಕ್ಷನಾಗುತ್ತೇನೆ, ನನ್ನ ವಿಚಾರವನ್ನು ಹೇಳಬೇಡ ಎಂದು ಆತ ಹೇಳಿದ್ದರಿಂದ ನಾನು ಮೌನವಾದೆ, ಇದು ಸತ್ಯ. ವಿರಾಟರಾಜ ಹೇಳಿದ, ಇದೋ ನಿಮಗೆಲ್ಲರಿಗೂ ವಂದನೆ ಸಮರ್ಪಣೆ ಮಾಡುತ್ತೇನೆ. ನಾನು ಏನಾದರೂ ಅಪರಾಧ ಮಾಡಿದರೆ ದಯಮಾಡಿ ಕ್ಷಮಿಸಿ. ನನ್ನ ಮಗಳಾಗಿರುವ ಉತ್ತರೆಯನ್ನ ಈ ಅರ್ಜುನನ ಕೊಟ್ಟು ವಿವಾಹ ಮಾಡೋಣ. ಅರ್ಜುನ ಹೇಳಿದ, ಹಾಗೆ ಬೇಡಿ. ಕಾರಣ, ಯಾವತ್ತಾದರೂ ಒಂದು ದಿನವಾದರೂ ನಾನು ಆಕೆಯನ್ನು ಬೇರೆ ದೃಷ್ಟಿಯಲ್ಲಿ ಕಂಡವನಲ್ಲ. ಆಕೆಯಂತೂ ಗುರುವೆಂಬ ಭಕ್ತಿಯಿಂದಲೇ ನಡೆದವಳಾದ್ದರಿಂದ ಆಕೆಯನ್ನ ನನ್ನ ಮಗನಾಗಿರ್ತಕ್ಕಂಥ ಅಭಿಮನ್ಯು ಕೊಟ್ಟು ವಿವಾಹವನ್ನು ಮಾಡೋಣ. ಹಾಗನ್ನುವ ವೇಳೆಗೆ ಎಲ್ಲರೂ ವರ್ತಮಾನವನ್ನು ಕಳಿಸಿದ್ದಾರಂತೆ. ಜಗದೊಡೆಯನಾದ ಕೃಷ್ಣ ತನ್ನ ಸಮಸ್ತ ಸೇನಾ ಪರಿವಾರ ಸಹಿತನಾಗಿ ಬಲರಾಮನನ್ನು ಕರೆದುಕೊಂಡು ಬಂದಿದ್ದಾನೆ. ಬಂದೊಡನೆಯೇ ಧರ್ಮರಾದ ಕೈದುಗಳನ್ನು ಜೋಡಿಸಿ ಹೇಳಿದ, ಆಹಾ.

ನಿನ್ನಿಂದಾಗಿ ನಾವು ಉದ್ಧಾರವಾದವು ತಂದೆ ಎಂದಾಗ ಜಗದೊಡೆಯನಾದ ಕೃಷ್ಣ ಆಶೀರ್ವಾದವನ್ನು ಮಾಡಿದ್ದಾನೆ. ಉತ್ತರೆಗೂ ಅಭಿಮನ್ಯುವಿಗೂ ವಿವಾಹ ಎಂಬತಕ್ಕಂಥದ್ದು ಏರ್ಪಡಿಸಿದ್ದಾರೆ. ಸಮಸ್ತ ರಾಜರೆಲ್ಲರೂ ಬಂದು ಸೇರಿದ್ದಾರೆ. ಪಾಂಡವರು ವನವಾಸ ಅಜ್ಞಾತವಾಸಾದಿಗಳನ್ನು ಕಳೆದು ಶುಭ ಸಮಾಚಾರವನ್ನು ಕೂಡಿದವರಾಗಿದ್ದಾರೆ ಎಂದಾಗ ಜಗದೊಡೆಯನಾದ ಕೃಷ್ಣನ ಒಲಿಮೆಯಿಂದ ಅಪಾರವಾದ ಜನಸ್ತೋಮದಲ್ಲಿ ಅವರಿಗೆ ವಿವಾಹ ನಡೆಯುತ್ತಾ ಇದೆಯಂತೆ. ಸುರರಂಬ

ವಿರಾಟನು ತನ್ನ ಮಗಳಾಗಿರ್ತಕ್ಕಂಥ ಉತ್ತರೆಯನ್ನ ಅಭಿಮನ್ಯುವಿಗೆ ಕೊಟ್ಟು ವಿವಾಹವನ್ನು ಮಾಡಿ ಪಾಂಡವರಿಗೆ ನಿಮಗೆ ಬೇಕಾದ ಈ ಧನಕನಕ ವಸ್ತು ವಾಹನಗಳನ್ನೆಲ್ಲ ಸ್ವೀಕರಿಸಿ ಈ ರಾಜ್ಯವೆಲ್ಲ ನಿಮ್ಮದೇ ಎಂದಾಗ ಶ್ರೀ ಕೃಷ್ಣ ಪರಮಾತ್ಮನು ಆಶೀರ್ವಾದವನ್ನು ಮಾಡಿ ಬಳುವಳಿಯಾಗಿ ತಂದುಕೊಟ್ಟಿದ್ದಾನೆ. ಅಂದಿನಿಂದ ಮಹಾನುಭಾವರಾದ ಪಾಂಡವರು ತಾವು ಶ್ರೀ ಕೃಷ್ಣನನ್ನು ಮುಂದಿಟ್ಟುಕೊಂಡು ರಾಯಭಾರಿಯಾಗಿ ಕಳುಹಿಸಿ ಆ ಯುದ್ಧದಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿ ತಾವು ಜಯವನ್ನು ಅಪಾರವಾದ ಜಯವನ್ನು ಗಳಿಸಿದ್ದಾರೆ. ಜಗದೊಡೆಯನಾದ ಕೃಷ್ಣನ ಒಲುಮೆಯಿಂದ ಪಾಂಡವರು ನಾಡಿನಲ್ಲಿ ಬಂದು ಪಟ್ಟಾಭಿಷಿಕ್ತರಾಗಿ ಸುಕ್ಷೇಮದಿಂದ ಕೂಡಿದ್ದಾರೆ ಎಂದ ಮೇಲೆ ಜಗದೊಡೆಯನಾದ ಪರಮಾತ್ಮ ತನ್ನ ಭಕ್ತರನ್ನು ಕಾಪಾಡಲಿಕ್ಕೆ ಸರ್ವದಾ ಹೀಗೇ ಇರ್ತಾನೆ ಎಂಬತಕ್ಕಂಥ ವಿಚಾರವನ್ನು ತಿಳಿದು ನಾವು ಈ ಉತ್ತರ ಭೂಪನ ಕಥೆಗೆ ಮಂಗಳವನ್ನು ಹಾಡೋಣ.

ಇದುವರೆಗೂ ನೀವು ಕೇಳಿದ್ದು ಉತ್ತರನ ಪೌರುಷ ಹರಿಕತೆ. ಹರಿಕತೆ ವಿದ್ವಾಂಸರು ಶ್ರೀ ಆರ್ ಗುರುರಾಜುಲು ನಾಯ್ಡು. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದರೆ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ದಾಸರ ಪದಗಳನ್ನು ಕೇಳಲಿದ್ದೀರಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಾವಗೀತೆಯನ್ನು ಕೇಳಲಿದ್ದೀರಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ,
3: ನಿನ್ನೆ ನಮ್ ಮನೆಯವ್ರಿಗೊಂದ್ ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
4: ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ.
3: ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
4: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
5: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

ಪ್ರೀತಿ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಡುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕಾಗದ ಬಂದಿದೆ ಎನ್ನುವಂಥ ಒಂದು ಅದ್ಭುತವಾದಂಥ ದಾಸರ ಪದವನ್ನು ಪುತ್ತೂರು ನರಸಿಂಹ ನಾಯಕ್ ಅವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರಿಯ ಶ್ರೋತೃ ಬಾಂಧವರಿ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಎಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಡುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಬೃಂದಾವನವೇ ಮಂದಿರವಾಗಿಹ ಎನ್ನುವಂಥ ಒಂದು ಮಧುರವಾದಂಥ ಭಕ್ತಿ ಗೀತೆಯನ್ನು ವಿದ್ಯಾಭೂಷಣ ತೀರ್ಥ ಸ್ವಾಮೀಜಿಯವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ ಈ ಒಂದು ಗೀತೆಯನ್ನು ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಳಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಒಂದು ದಾಸರ ಪದವನ್ನ ರಂಗ ನಾಯಕನೇ ಎನ್ನುವಂತ ಒಂದು ಮಧುರವಾದಂತಹ ಗೀತೆಯನ್ನ ವಿದ್ಯಾಭೂಷಣ ತೀರ್ಥ ಸ್ವಾಮೀಜಿಯವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಗೀತೆಯನ್ನ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸಿ.

അർച്ചം അർച്ചയാമി കദാ അർച്ചം.

ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಪ್ರಾಣ ಬಂದ ಮನೆಗೆ ಎನ್ನುವಂತಹ ಒಂದು ಮಧುರವಾದಂತಹ ಭಕ್ತಿ ಗೀತೆಯನ್ನು ವಿದ್ಯಾಭೂಷಣ ತೀರ್ಥ ಸ್ವಾಮೀಜಿಯವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಅದುವೆ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
0: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
2: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.